ಆಕಾಶವಾಣಿ ಮೈಸೂರು ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಪ್ರಾರಂಭ ಮಾಡುತ್ತಿದ್ದೇವೆ. ಎಫ್ಎಂ ಕಂಪನಾಂಕ 100.6 ಮೆಗಾಹೆರ್ಟ್ಸ್. ರಾಷ್ಟ್ರೀಯ ಪಂಚಾಂಗದ ಪ್ರಕಾರ ಇಂದು 1948 ಶಕವರ್ಷ, ಶ್ರಾವಣ ಮಾಸದ 12 ದಿನ. ಸ್ಥಳೀಯ ಪಂಚಾಂಗ ನಿಜ ಆಷಾಢ ಮಾಸ, ಕೃಷ್ಣಪಕ್ಷದ ಪಂಚಮಿ. 2026 ಇಸವಿ ಆಗಸ್ಟ್ ತಿಂಗಳ 3 ತಾರೀಖು ಸೋಮವಾರ. ಈಗ ಸಮಯ 5:58:20. ನಮ್ಮೆಲ್ಲ ಆತ್ಮೀಯ ಕೇಳುಗರಿಗೆ ಎಸ್ ಲಕ್ಷ್ಮೀನಾರಾಯಣ್ ಮಾಡುವ ನಮಸ್ಕಾರ.

FM 100.6, ಇದು ಆಕಾಶವಾಣಿ ಮೈಸೂರು. ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರಣೆ. ಈ ಬೆಳಿಗ್ಗೆ 6:10 ಗೀತಾರಾಧನ ಭಕ್ತಿ ಸಂಗೀತವನ್ನು ಕೇಳಬಹುದು. 6:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಚಿಂತನ ವಿಶ್ವೇಶ್ವರ ಗಾಯತ್ರಿ ಅವರಿಂದ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ಭೂಮಿ ಬದುಕು ಪರಿಸರ ಹಾಗೂ ಆರೋಗ್ಯ ಕುರಿತಾದ ಬಾನುಲಿ ಸರಣಿ ಪ್ರಸ್ತುತಪಡಿಸುತ್ತಾರೆ ಡಾಕ್ಟರ್ ಶಿವು ಪಿ. ಕಾರ್ಯಕ್ರಮದ ಮರುಪ್ರಸಾರ ಸಂಜೆ 6:10. 6:40 ಪದ ಸಂಸ್ಕೃತಿ ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. 6:50 ರೈತರಿಗೆ ಸಲಹೆ. 7:15 HR ಲೀಲಾವತಿ ಅವರು ಹಾಡಿರುವ ಭಾವಗೀತೆಗಳು. 7:30 ಸೇವಾವಾಹಿನಿ. 7:45 8:35 9:30 14:40 ಹಾಗೂ ರಾತ್ರಿ 7:45 ಚಿತ್ರಗೀತೆಗಳನ್ನು ಕೇಳಬಹುದು. ಈ ಬೆಳಿಗ್ಗೆ 8:30 ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಬೆಳಿಗ್ಗೆ 9:00 ನೆನಪಿನಂಗಳ. ಧ್ವನಿಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮದಲ್ಲಿ ಬೇಂದ್ರೆ ಕೃಷ್ಣಪ್ಪ ಎಂದೇ ಹೆಸರಾದ ಹಿರಿಯ ಬರಹಗಾರರಾದ ಡಾಕ್ಟರ್ ಜಿ ಕೃಷ್ಣಪ್ಪ ಅವರೊಂದಿಗೆ ಆನಂದ್ ಪಾಟೀಲ್ ಅವರು ನಡೆಸಿದ್ದ ಸಂವಾದದ 2ನೇ ಭಾಗ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಎನ್ವಿ ಸತ್ಯನಾರಾಯಣ ಅವರ ವೇಣುವಾದನ ಕೇಳಬಹುದು. ಈ ಬೆಳಿಗ್ಗೆ 10:30 ಹಾಗೂ ಸಂಜೆ 4:30 ಹಿಂದಿ ಚಿತ್ರಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ. 11:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಗೇಮ್ ಶೋ ಪ್ರಸ್ತುತಪಡಿಸುತ್ತಾರೆ ದಿಗ್ವಿಜಯ್ ಬಿ ಹಾಗೂ ಕೀರ್ತನಾ ವಿ. 12:05 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ವನಿತಾ ವಿಹಾರ ಧಾರವಾಡ ಆಕಾಶವಾಣಿ ಕೇಂದ್ರದ ಕೊಡುಗೆ. ಮಧ್ಯಾಹ್ನ 12:35 ದೇವರ ನಾಮಗಳನ್ನು ಪ್ರಸಾರ ಮಾಡುತ್ತೇವೆ. 12:45 ನಮ್ಮ ಆರೋಗ್ಯ ಕಾರ್ಯಕ್ರಮ. ವಿಶ್ವ ಸ್ತನ್ಯಪಾನ ಸಪ್ತಾಹದ ಸಂದರ್ಭದಲ್ಲಿ ಶಿಶುವಿಗೆ ತಾಯಿಯ ಹಾಲಿನ ಅಗತ್ಯ ಕುರಿತು ಮೈಸೂರಿನ ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ನ ಮಕ್ಕಳ ವೈದ್ಯರುಗಳಾದ ಡಾಕ್ಟರ್ ಮಲ್ಲಿಕಾರ್ಜುನ ಸ್ವಾಮಿ ಹಾಗೂ ಡಾಕ್ಟರ್ ದೀಪಾಲಿ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್. 1:00 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಸರಣಿ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕುರಿತು ಮಾಹಿತಿ ಇದೆ. ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 1:20 ಎಸ್ ಸುನೀತಾ ಅವರು ಹಾಡಿರುವ ಭಾವಗೀತೆಗಳು. ಮಧ್ಯಾಹ್ನ 1:30 ಹಾಗೂ ಸಂಜೆ 5:05 ಸಂದೇಶ ಆಧಾರಿತ ಶ್ರೋತೃಗಳ ಕೋರಿಕೆಯ ಚಿತ್ರಗೀತೆಗಳ ಕಾರ್ಯಕ್ರಮ. ಮಧ್ಯಾಹ್ನ 3:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಆಲತ್ತೂರು ಸಹೋದರರ ಹಾಡುಗಾರಿಕೆಯನ್ನು ಕೇಳಬಹುದು. 3:30 ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ ಉಮಂಗ್. ಪ್ರಾಯೋಜಕರು CIIT ಹಾಗೂ NCERT ನವದೆಹಲಿ. 4:00 ಮಹಿಳಾ ರಂಗ ಡಾಕ್ಟರ್ ಸಮಯ. ವಿಶ್ವ ಸ್ತನ್ಯಪಾನ ಸಪ್ತಾಹದ ಅಂಗವಾಗಿ ತಾಯಿಯ ಎದೆಹಾಲಿನ ಮಹತ್ವ ಕುರಿತು ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞೆ ಡಾಕ್ಟರ್ ಸೌಮ್ಯ ಪಾಟೀಲ್ ಅವರೊಂದಿಗಿನ

0: ಸಂದರ್ಶನವಿದೆ. ಸಂದರ್ಶಕರು ಕೀರ್ತನ ವಿ. 4:45 ಭಾಷಾಭಾರತಿ ವಿಶೇಷ ಹಿಂದಿ ಪಾಠ ಸರಣಿ, ಸಹಯೋಗ ಭಾರತೀಯ ಭಾಷಾ ಸಂಸ್ಥಾನ ಮೈಸೂರು. 6:30 ಜಿಲ್ಲಾ ವಾರ್ತಾಪತ್ರ. 6:50 ಕೃಷಿ ರಂಗ, ಕೃಷಿ ದೀವಿಗೆ ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ. ಕಬ್ಬಿನ ಬೇಸಾಯದಲ್ಲಿ ಬರ ನಿರ್ವಹಣಾ ತಾಂತ್ರಿಕತೆಗಳನ್ನು ಕುರಿತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ವಿಶ್ರಾಂತ ವಿಜ್ಞಾನಿ ಡಾಕ್ಟರ್ ಕೆವಿ ಕೇಶವಯ್ಯ ಅವರೊಂದಿಗಿನ ಸಂದರ್ಶನವಿದೆ. ಸಂದರ್ಶಕರು ಎನ್ ಕೇಶವಮೂರ್ತಿ. 8:00 ಸಂಸತ್ ಸಮೀಕ್ಷಾ. 8:15 ಯುವವಾಣಿ. ಯೂತ್ ಹಾಸ್ಟೆಲ್ನಲ್ಲಿರುವ ಸೌಲಭ್ಯಗಳನ್ನು ಕುರಿತು ಯೂತ್ ಹಾಸ್ಟೆಲ್ ಅಸೋಸಿಯೇಷನ್ ಆಫ್ ಇಂಡಿಯಾದ ರಾಷ್ಟ್ರೀಯ ಉಪಾಧ್ಯಕ್ಷರು ಹಾಗೂ ಮೈಸೂರು ಯೂನಿಟ್ನ ಚೇರ್ಮನ್ ರವಿಕುಮಾರ್ ಎಚ್ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಮಾತುಕತೆಯಲ್ಲಿ ಪಾಲ್ಗೊಳ್ಳುತ್ತಾರೆ ದಿಗ್ವಿಜಯ್ ಬಿ. ಇವಿಷ್ಟು ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳು. ಆಕಾಶವಾಣಿ ಮೈಸೂರು, ಸಮಯ 6:05. ಇನ್ನು ಇಂಗ್ಲಿಷ್ನಲ್ಲಿ ವಾರ್ತೆಗಳು.
1: ದಿಸ್ ಇಸ್ ಆಕಾಶವಾಣಿ, ದಿ ನ್ಯೂಸ್ ರೆಡ್ ಬೈ ಶಗುನ್ ಚೋಪ್ರಾ. Prime Minister Narendra Modi said that as India moves towards becoming a Viksit Bharat, the nation's youth must be physically fit, mentally strong and full of self-confidence. Speaking on the launch of Nasha Mukti Yuva for Viksit Bharat Sankalp Abhiyan virtually in New Delhi yesterday, Mr. Modi said young people should always stay away from drugs and embrace a healthy lifestyle. He added that the launch will mark the beginning of a 100-week nationwide Jan Bhagidari campaign against substance abuse.
2: विकसित भारत संकल्प अभियान के लिए नशा मुक्त युवा इस मूवमेंट का नाम ही इसके संकल्प को स्पष्ट करता है क्योंकि आज जब देश ने विकसित भारत का लक्ष्य तय किया है तो इसके लिए आवश्यक है देश का युवा तन से स्वस्थ हो, मन से स्वस्थ हो, आत्मविश्वास से भरपूर हो और ड्रग्स जैसी घातक आदत से हमेशा हमेशा दूर हो. यही इस अभियान का उद्देश्य है.
1: More than 1 crore youth from 28,000 locations across the country have participated in the event, including My Bharat and National Service Scheme volunteers, as well as participants from schools, colleges, universities, youth clubs, NGOs and spiritual organizations. Union Minister for Youth Affairs and Sports Dr. Mansukh Mandaviya said the dream of a drug-free India can be realized only through active public participation and the leadership of the youth. He was addressing a program at Amrita Hospital in Faridabad after the launch of the Nasha Mukti Yuva for Viksit Bharat Sankalp Abhiyan. Dr. Mandaviya described the 100-week campaign as a nationwide people's movement aimed at mobilizing the youth for nation building. India's economy is likely to grow around 7% in the first quarter of current fiscal, higher than earlier expectations, supported by stronger economic indicators, improved industrial activity and a recovery in exports. According to an SBI Research Pre-Monetary Policy Committee report released on Saturday, the growth estimate marks an improvement from the Reserve Bank of India's earlier projections, which were lowered because of geopolitical uncertainties. All arrangements are in place for the counting of votes today for the by-elections to 3 assembly constituencies in Bihar, Gujarat and Madhya Pradesh. Polling for the Bankipur constituency in Bihar, Manjalpur in Gujarat and Datia in Madhya Pradesh was held on 30th of last month. Counting of votes will begin at 8 this morning. Postal ballots will be counted first, followed by the counting of votes recorded in electronic voting machines from 8:30 a.m. The Election Commission has made robust security arrangements to ensure smooth counting in all three states. In Madhya Pradesh, counting for the Datia Assembly seat will be held at Government Polytechnic College, where 20 counting tables have been set up. President Draupadi Murmu will begin a three-day visit to Odisha today. During her visit, the president will participate in a series of educational, cultural and official engagements in Cuttack, Bhubaneswar, Brahmapur and Taptapani in Ganjam district. The president is scheduled to inaugurate Jagatguru Kripalu University at Cuttack today. In Pakistan, at least 14 people, including 5 security men, were killed and over a dozen injured in a suicide attack on a police station during a peace rally in Khyber Pakhtunkhwa province yesterday. The explosion occurred when the Swat peace rally was in progress right across the police station in Kabul town in Swat district. In Madhya Pradesh, the first Shravan procession of Lord Mahakaleshwar will be taken out in Ujjain today, marking the first Monday of the holy Sawan month. Lord Mahakal, in the Chandramuleshwar form, will be taken out in traditional palanquin procession, offering devotees an opportunity for darshan. A special puja will be performed at the Mahakaleshwar temple before the procession begins at 4 in the afternoon. After 11 days of intense competition, Glasgow Commonwealth Games concluded with the flag and baton handed over to India, hosts of the centenary edition, in a glittering ceremony at Glasgow today. The 2030 Games will be held in Ahmedabad, and the Scotland officials handed over the CWG flag and baton to Indian representatives, Olympic gold medalist Neeraj Chopra, Indian Olympic Association President P.T. Usha, and Gujarat Deputy Chief Minister Harsh Sanghvi. India will depart from Glasgow as a satisfied bunch after 39 medals at the 2026 Games. And that is the end of this news bulletin.
0: ಸಮಯ 6:10. ಈಗ ಇದು ಆಕಾಶವಾಣಿಯ ಮೈಸೂರು ಎಫ್ಎಂ 100.6. ಈಗ ಗೀತಾರಾಧನ ಭಕ್ತಿ ಸಂಗೀತವನ್ನು ಕೇಳುವ ಸಮಯ.
3: ಅರ್ಜೆಂಟ್ ಆಗಿ ಫುಡ್ ಡೆಲಿವರಿ ಮಾಡಬೇಕು ಈ ಟ್ರಾಫಿಕ್ ಅಲ್ಲಿ. ಅಪಘಾತವಾಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಪ್ಪ ಗತಿ?
4: ಅದಕ್ಕಾಗಿಯೇ ಕರ್ನಾಟಕ ಸರ್ಕಾರ ತಂದಿದೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ. ಅಪಘಾತ ವಿಮೆ, ಜೀವ ವಿಮೆ, ಆಸ್ಪತ್ರೆ ವೆಚ್ಚಕ್ಕೆ ನೆರವು, ಇವೆಲ್ಲವೂ ಉಚಿತ. 18-60 ವರ್ಷದ ಫುಡ್ ಡೆಲಿವರಿ ಹಾಗೂ ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡುತ್ತಿರುವ ಸೇವಾ ಸಿಂಧು ಪೋರ್ಟಲ್ನಲ್ಲಿ ನೋಂದಾಯಿಸಿದ ಅರ್ಹ ಗಿಗ್ ಕಾರ್ಮಿಕರಿಗೆ ಮಾತ್ರ ಈ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ 1552214 ಸಹಾಯವಾಣಿಗೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಕಾರ್ಯಕ್ರಮದ ಪ್ರಾರಂಭಕ್ಕೆ ಕೇಳೋಣ ಡಾಕ್ಟರ್ ಎಂ ಬಾಲಮುರಳಿ ಕೃಷ್ಣ ಅವರ ಧ್ವನಿಯಲ್ಲಿರುವ ವಿಜಯದಾಸರ ರಚನೆ ಪಂಪಾತೀರದ ಲಿಂಗ ಭವಬಸಿತಾಂಗ ಸಂಪುಲ್ಲಾಕ್ಷಣ ತೋರೋ.

ಅರುಣ ಸಾಯಿರಾಮ್ ಅವರು ಹಾಡಿರುವ ಸದಾಶಿವ ಬ್ರಹ್ಮೇಂದ್ರರ ರಚನೆ ಮಾನಸ ಸಂಚರರೇ ಬ್ರಹ್ಮಣಿ ಮಾನಸ ಸಂಚರರೇ.

ಇನ್ನು ಮುಂದೆ ಕೇಳಿ ಬಿಆರ್ ಛಾಯಾ ಹಾಗೂ ಪುತ್ತೂರು ನರಸಿಂಹನಾಯಕ್ ಅವರು ಹಾಡಿರುವ ಪುರಂದರದಾಸರ ದೇವರ ನಾಮ, ತಂಗಿಗೆ ಹೇಳಿದ ಕೃಷ್ಣ ಚಂದದಲ್ಲಿ ಬುದ್ಧಿ, ಅತ್ತೆಯ ಮನೆಯಲ್ಲಿ ಇರುವಂಥ ಸುದ್ದಿ.

ಬೃಂದಗಾನದಲ್ಲಿ ಡಾಕ್ಟರ್ ಸೋಮಶೇಖರ ಇಮ್ರಾಪುರ ಅವರ ರಚನೆ ದಾಸ್ಯದ ಬೇಡಿಯ ಮುರಿಯಲು ಭಾರತ ಜನರೆದೆಯು ಸಿಡಿಲಾಗಿತ್ತು.

ಇದುವರೆಗೆ ಗೀತಾರಾಧನಾ ಭಕ್ತಿ ಸಂಗೀತವನ್ನು ಕೇಳಿದಿರಿ. ಆಕಾಶವಾಣಿ ಮೈಸೂರು. ಸಮಯ 6:30 ಆಗಲಿದೆ. ಇನ್ನು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಚಿಂತನ.

0: ಆಕಾಶವಾಣಿ ವಿಶ್ವೇಶ್ವರ ಗಾಯತ್ರಿಯವರಿಂದ ಚಿಂತನಾ ಕೇಳುವಿರಿ.
1: ಬದುಕು ಎನ್ನುವುದು ಒಂದು ಸುಂದರ ಪ್ರಯಾಣ. ಆದರೆ ಈ ಪ್ರಯಾಣದಲ್ಲಿ ನಾವು ಎಷ್ಟೋ ಬಾರಿ ಸಣ್ಣ ಪುಟ್ಟ ಕಲ್ಲುಗಳಿಗೆ ಎಡವಿ ಇಡೀ ದಾರಿಯೇ ಸರಿಯಿಲ್ಲ ಎಂದು ಒಣಗುತ್ತಿರುತ್ತೇವೆ. ಇಂದು ನಾವು ನಮ್ಮ ಆಲೋಚನೆಗಳು ಹೇಗೆ ನಮ್ಮ ಬದುಕನ್ನು ರೂಪಿಸುತ್ತವೆ ಎಂಬ ಬಗ್ಗೆ ತುಸು ವಿವರವಾಗಿ ನೋಡೋಣ. ನಮ್ಮ ಮನಸ್ಸು ಒಂದು ಕನ್ನಡಿ ಇದ್ದಂತೆ. ನಾವು ಏನನ್ನು ಬಿತ್ತುತ್ತೇವೆಯೋ ಅದನ್ನೇ ಬೆಳೆಯುತ್ತೇವೆ. ನನ್ನಿಂದ ಇದು ಸಾಧ್ಯವಿಲ್ಲ ಎಂದು ನಾವು ಅಂದುಕೊಂಡರೆ ನಮ್ಮ ಮೆದುಳು ಸೋಲಲು ಸಾವಿರ ಕಾರಣಗಳನ್ನು ಹುಡುಕಿಕೊಡುತ್ತದೆ. ಅದೇ ನಾನು ಇದನ್ನು ಪ್ರಯತ್ನಿಸುತ್ತೇನೆ ಎಂದು ನಿರ್ಧರಿಸಿದರೆ ಗೆಲ್ಲುವ ದಾರಿಗಳು ತಾವಾಗಿಯೇ ಗೋಚರಿಸುತ್ತವೆ. ಗೆಲುವು ಸಿಗುವುದು ಸಾಮರ್ಥ್ಯದಿಂದ ಮಾತ್ರವಲ್ಲ, ಅಚಲವಾದ ವಿಶ್ವಾಸದಿಂದ. ಒಂದು ಸಣ್ಣ ಕಥೆ ನೆನಪಾಗುತ್ತಿದೆ. ಒಬ್ಬ ವ್ಯಕ್ತಿ ದಾರಿಯಲ್ಲಿ ಹೋಗುವಾಗ ಕಾಲಿಗೆ ಕಲ್ಲು ತಗಲಿ ಬಿದ್ದನಂತೆ. ಆತ ದೇವರಿಗೆ ಬಯ್ಯತೊಡಗಿದ. ದೇವರೇ, ನನಗೇಕೆ ಇಷ್ಟು ಕಷ್ಟ ಕೊಡುತ್ತೀಯೇ ಎಂದು. ಆದರೆ ಸ್ವಲ್ಪ ದೂರ ಹೋದ ಮೇಲೆ ಅವನಿಗೆ ತಿಳಿಯಿತು, ಆ ಕಲ್ಲು ತಗೊಲಿದ ಕಾರಣಕ್ಕೆ ಆತ ನಿಂತಿದ್ದ, ಇಲ್ಲವಾದರೆ ಮುಂದೆ ದೊಡ್ಡ ಗುಂಡಿಗೆ ಬೀಳುತ್ತಿದ್ದ. ಬದುಕಿನಲ್ಲಿ ನಮಗೆ ಎದುರಾಗುವ ಅಡೆತಡೆಗಳು ಕೆಲವೊಮ್ಮೆ ನಮ್ಮನ್ನು ದೊಡ್ಡ ಅಪಾಯದಿಂದ ರಕ್ಷಿಸಲು ಅಥವಾ ನಮಗೆ ಪಾಠ ಕಲಿಸಲು ಬಂದಿರುತ್ತವೆ. ಸಮಸ್ಯೆಗಳನ್ನು ತೊಂದರೆ ಎಂದು ನೋಡುವ ಬದಲು ಒಂದು ಅವಕಾಶ ಎಂದುಕೊಳ್ಳಬೇಕು. ನಮ್ಮಲ್ಲಿ ಹೆಚ್ಚಿನವರು ಕಳೆದು ಹೋದ ನಿನ್ನೆ ಬಗ್ಗೆ ಚಿಂತಿಸುತ್ತಾ ಅಥವಾ ಬರಲಿರುವ ನಾಳೆಯ ಬಗ್ಗೆ ಭಯಪಡುತ್ತಾ ಇಂದಿನ ಈ ಸುಂದರ ಕ್ಷಣವನ್ನು ಕಳೆದುಕೊಳ್ಳುತ್ತೇವೆ. ನೆನಪಿಡಿ, ನಿನ್ನೆ ಎಂಬುದು ರದ್ದಾದ ಚೆಕ್, ನಾಳೆ ಎಂಬುದು ಪ್ರಾಮಿಸರಿ ನೋಟ್, ಆದರೆ ಇಂದು ಎಂಬುದು ಮಾತ್ರ ಕೈಯಲ್ಲಿರುವ ನಗದು, ಹಾರ್ಡ್ ಕ್ಯಾಶ್. ಇದನ್ನು ಹೇಗೆ ಖರ್ಚು ಮಾಡುತ್ತೇವೆ ಎಂಬುದು ನಮ್ಮ ಕೈಯಲ್ಲಿದೆ. ಒಂದು ಪುಟ್ಟ ಸಲಹೆ, ದಿನಕ್ಕೆ ಕನಿಷ್ಠ 5 ನಿಮಿಷವಾದರೂ ನಮಗಾಗಿ ಸಮಯ ಮೀಸಲಿಡಬೇಕು. ಪ್ರಕೃತಿಯನ್ನು ಗಮನಿಸಬೇಕು, ಪಕ್ಷಿಗಳ ಚಿಲಿಪಿಲಿ ಆಲಿಸಬೇಕು, ಅಥವಾ ಒಂದು ಮಂದಹಾಸದೊಂದಿಗೆ ಅಪರಿಚಿತರನ್ನು ಸ್ವಾಗತಿಸಬೇಕು. ಈ ಸಣ್ಣ ಬದಲಾವಣೆ ನಮ್ಮ ಇಡೀ ದಿನದ ಉತ್ಸಾಹವನ್ನು ಹೆಚ್ಚಿಸುತ್ತದೆ. ಮನುಷ್ಯನು ತನ್ನ ಮನಸ್ಸಿನ ಮೇಲೆ ಹತೋಟಿ ಇರಿಸಿಕೊಂಡರೆ ಅವನಿಗೆ ಹೊಸ ದೃಷ್ಟಿ ಬರುತ್ತದೆ. ಅವನ ಜೀವನದಲ್ಲಿ ಏನೇ ಲಭಿಸಲಿ ಅದರ ಮೂಲ ದ್ರವ್ಯ ಅವನ ಮನಸ್ಸಿನಲ್ಲಿಯೇ ಇರುತ್ತದೆ. ಪ್ರೀತಿ ಮಾಡುವುದನ್ನಾಗಲಿ ದ್ವೇಷ ಮಾಡುವುದನ್ನಾಗಲಿ ಮನುಷ್ಯನಿಗೆ ಅವನ ಮನಸ್ಸೇ ಕಲಿಸಿಕೊಡುತ್ತದೆ. ನಮ್ಮ ಗಮನವನ್ನು ನಿರ್ಮಾಣದ ಕಡೆಗೆ ಹರಿಸಬೇಕಲ್ಲದೆ ನಿರ್ನಾಮದ ಕಡೆಗೆ ಹರಿಸಬಾರದು. ಒಂದೇ ಒಂದು ಸಣ್ಣ ಬೀಜದಲ್ಲಿ 1000 ಅರಣ್ಯಗಳು ಎಂದು ಹೇಳುವ ಮಾತು ಸುಳ್ಳಲ್ಲ. ಲೆಕ್ಕವಿಡು ನೀ ಕಳೆದ ಸಂತಸದ ಸಂಗತಿಯ, ಮರೆತು ಬಿಡು ಕ್ಲೇಶಗಳ ಚುಚ್ಚು ಮುಳ್ಳುಗಳ. ಉರಿಬಿಸಿಲಿನಲ್ಲಿ ನಿಂತು ರವಿಯ ಶಪಿಸುವೆ ಏಕೆ, ತಣ್ಣಗಿರು ನೆರಳಿನಲ್ಲಿ ಮುದ್ದುರಾಮನ ಈ ಮಾತು ಎಷ್ಟು ಆಕರ್ಷಕ ಅಲ್ಲವೇ. ಕೆಟ್ಟ ಅಭ್ಯಾಸಗಳು ಇರುವವನು ಬದಲಾಗಬಹುದು, ಆದರೆ ಕೆಟ್ಟ ಆಲೋಚನೆಗಳು ಇರುವವನು ಜೀವನದಲ್ಲಿ ಎಂದಿಗೂ ಬದಲಾಗಲಾರ. ಜೀವನದಲ್ಲಿ ಏನೆಲ್ಲ ಸಿಕ್ಕಿದೆಯೋ ಅದನ್ನು ಜೀರ್ಣಿಸಿಕೊಳ್ಳಲು ಕಲಿಯಬೇಕು. ಏಕೆಂದರೆ ಭೋಜನ ಜೀರ್ಣವಾಗದೇ ಇದ್ದರೆ ರೋಗಗಳು ಹೆಚ್ಚಾಗುತ್ತವೆ, ಪ್ರಶಂಸೆ ಜೀರ್ಣವಾಗದೇ ಇದ್ದರೆ ಅಹಂಕಾರ ಹೆಚ್ಚುತ್ತದೆ, ದುಃಖ ಜೀರ್ಣವಾಗದಿದ್ದರೆ ನಿರಾಸೆ ಹೆಚ್ಚುತ್ತದೆ, ನಿಂದನೆ ಜೀರ್ಣವಾಗದಿದ್ದರೆ ಶತ್ರುತ್ವ ಹೆಚ್ಚುತ್ತದೆ. ದೇಹ ದೌರ್ಬಲ್ಯವನ್ನು ನೋಡಿ ಔಷಧಿ ನೀಡಬೇಕು, ಜೀವ ದೌರ್ಬಲ್ಯವನ್ನು ನೋಡಿ ಉಪದೇಶ ಕೊಡಬೇಕು. ಕನಸಿಗೂ ನನಸಿಗೂ ಒಂದೇ ವ್ಯತ್ಯಾಸ, ಕನಸು ಕಾಣಲು ಶ್ರಮವಿಲ್ಲದ ನಿದ್ದೆ ಬೇಕು, ನನಸು ಮಾಡಲು ನಿದ್ದೆಯಿಲ್ಲದ ಶ್ರಮ ಬೇಕು. ತನ್ನ ಮನಸ್ಸಿಗೆ ಬಂದಂತೆ ಜೀವಿಸುವ ಜೀವನಕ್ಕೆ ಹೆಚ್ಚು ಮಹತ್ವ ಇರುವುದಿಲ್ಲ. ಚಿಂತಿಸಿದರೆ ಬದುಕು ದುರಂತವಾಗುತ್ತದೆ, ಚಿಂತನೆ ಮಾಡಿದರೆ ಅದೊಂದು ಆಟವಾಗುತ್ತದೆ. ಕಲಿಯಬೇಕೆಂಬ ಆಸಕ್ತಿ ಮನಸ್ಸಿನಲ್ಲಿ ತೀವ್ರವಾಗಿದ್ದರೆ ಲೋಕದಲ್ಲಿ ಕಣ್ಣಿಗೆ ಕಾಣುವುದೆಲ್ಲವೂ ಗುರುವಾಗುತ್ತದೆ. ಒಂದು ಮೊಟ್ಟೆಯನ್ನು ಹೊರಗಿನಿಂದ ಒಡೆದಾಗ ಒಂದು ಜೀವವು ನಾಶವಾಗುತ್ತದೆ, ಆದರೆ ಅದು ಒಳಗಿನಿಂದ ಒಡೆದಾಗ ಮರಿಯೊಂದು ಹೊರಬಂದು ಹೊಸ ಬದುಕು

0: ಪ್ರಾರಂಭವಾಗುತ್ತದೆ. ಅಂತೆಯೇ ಮಹತ್ತರವಾದ ವಿಷಯಗಳು ಪ್ರಾರಂಭವಾಗುವುದು ಒಳಗಡೆಯಿಂದ. ಸಕಾರಾತ್ಮಕವಾಗಿರಲು ಸುಲಭವಾದ ದಾರಿ ಎಂದರೆ ಕೃತಜ್ಞತೆ. ನಮ್ಮ ಬಳಿ ಇಲ್ಲದಿರುವುದರ ಬಗ್ಗೆ ಪಟ್ಟಿ ಮಾಡುವ ಬದಲು ನಮ್ಮ ಬಳಿ ಇರುವುದಕ್ಕೆ ದೇವರಿಗೆ ಅಥವಾ ಪ್ರಕೃತಿಗೆ ಧನ್ಯವಾದ ಹೇಳಬೇಕು. ಆರೋಗ್ಯವಂತ ದೇಹ, ಹೊಟ್ಟೆಗೆ ಅನ್ನ, ತಲೆಯ ಮೇಲೆ ಸೂರು ಮತ್ತು ಪ್ರೀತಿಸುವ ಕುಟುಂಬ, ಇವಿಷ್ಟಿದ್ದರೆ ನಾವು ಈ ಜಗತ್ತಿನ ಅದೆಷ್ಟೋ ಶ್ರೀಮಂತರಿಗಿಂತ ಅದೃಷ್ಟವಂತರು. ಕತ್ತಲೆಯನ್ನು ಬಯ್ಯುತ್ತಾ ಕೂರುವ ಬದಲು ಒಂದು ಸಣ್ಣ ಹಣತೆ ಹಚ್ಚೋದು ಮೇಲಲ್ಲವೇ? ನಮ್ಮ ಸಕಾರಾತ್ಮಕ ಆಲೋಚನೆಯ ಆ ಹಣತೆ. ಸೋಲು ಎನ್ನುವುದು ಅಂತ್ಯವಲ್ಲ, ಅದು ಹೊಸ ಆರಂಭದ ಮುನ್ನುಡಿ. ಇಂದಿನ ದಿನ ನಮ್ಮೆಲ್ಲರಿಗೂ ಶುಭ ತರಲಿ. ನಮ್ಮ ಮುಖದ ಮೇಲಿನ ನಗು ಎಂದಿಗೂ ಮಾಸದಿರಲಿ. ನಾವು ಅಲ್ಲಿಯವರೆಗೆ ಸದಾ ನಗುತ್ತಿರೋಣ, ನಗುವನ್ನು ಹಂಚುತ್ತಿರೋಣ.
1: ಇದುವರೆಗೂ ವಿಶ್ವೇಶ್ವರ ಗಾಯತ್ರಿಯವರಿಂದ ಚಿಂತನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ಮೈಸೂರು. ಭೂಮಿ, ಬದುಕು, ಪರಿಸರ ಮತ್ತು ಆರೋಗ್ಯ ಕುರಿತಾದ ವಿಶಿಷ್ಟ

0: ರಚನೆ ಹಾಗೂ ಪ್ರಸ್ತುತಿ ಮಕ್ಕಳ ವೈದ್ಯರಾದ ಡಾಕ್ಟರ್ ಶಿವು ಪಿ.
1: ನಮ್ಮ ಆರೋಗ್ಯವು ಕೇವಲ ನಮ್ಮ ಜನ್ಯ ಗುಣಗಳು, ಜೀವನ ಶೈಲಿ ಅಥವಾ ವೈದ್ಯಕೀಯ ಸೇವೆಗಳ ಮೇಲೆ ಮಾತ್ರ ಅವಲಂಬಿತವಾಗಿಲ್ಲ. ನಾವು ವಾಸಿಸುವ, ಕೆಲಸ ಮಾಡುವ, ಕಲಿಯುವ ಮತ್ತು ಸಮಯ ಕಳೆಯುವ ಪರಿಸರವು ನಮ್ಮ ದೈಹಿಕ, ಮಾನಸಿಕ ಹಾಗೂ ಸಾಮಾಜಿಕ ಆರೋಗ್ಯದ ಮೇಲೆ ಮಹತ್ತರ ಪರಿಣಾಮ ಬೀರುತ್ತದೆ. ಪರಿಸರದ ಪ್ರಮುಖ ಆರೋಗ್ಯ ನಿರ್ಧಾರಕಗಳಲ್ಲಿ ಗಾಳಿಯ ಗುಣಮಟ್ಟ ಒಂದು. ವಾಹನಗಳು, ಕೈಗಾರಿಕೆಗಳು, ಇಂಧನ ದಹನ ಹಾಗೂ ಮನೆಯೊಳಗಿನ ಹೊಗೆಯಿಂದ ಉಂಟಾಗುವ ವಾಯುಮಾಲಿನ್ಯವು ಆಸ್ತಮಾ, ದೀರ್ಘಕಾಲದ ಶ್ವಾಸಕೋಶದ ಕಾಯಿಲೆಗಳು ಮತ್ತು ಶ್ವಾಸಕೋಶದ ಕ್ಯಾನ್ಸರ್ನಂತಹ ರೋಗಗಳಿಗೆ ಕಾರಣವಾಗುತ್ತದೆ. ಇದು ಹೃದಯ ರೋಗ ಮತ್ತು ಪಾರ್ಶ್ವವಾಯುವಿನ ಅಪಾಯವನ್ನು ಹೆಚ್ಚಿಸುತ್ತದೆ. ನೀರು ಮತ್ತೊಂದು ಅತ್ಯಂತ ಪ್ರಮುಖ ಅಂಶವಾಗಿದೆ. ಸುರಕ್ಷಿತ ಕುಡಿಯುವ ನೀರು ಮತ್ತು ಸಮರ್ಪಕ ನೈರ್ಮಲ್ಯ ವ್ಯವಸ್ಥೆಯು ಅತಿಸಾರ, ಕಾಲರ, ಟೈಫಾಯ್ಡ್ ಹಾಗೂ ಹೆಪಟೈಟಿಸ್ನಂತಹ ರೋಗಗಳನ್ನು ತಡೆಯುತ್ತದೆ. ಕಲುಷಿತ ನೀರು ಇಂದಿಗೂ ಅನೇಕ ಪ್ರದೇಶಗಳಲ್ಲಿ ಸಾರ್ವಜನಿಕ ಆರೋಗ್ಯಕ್ಕೆ ಸವಾಲಾಗಿದೆ. ಶುದ್ಧ ನೀರಿನ ಲಭ್ಯತೆಯನ್ನು ಖಚಿತಪಡಿಸುವುದು ಸಮುದಾಯದ ಆರೋಗ್ಯವನ್ನು ಸುಧಾರಿಸುವ ಅತ್ಯಂತ ಪರಿಣಾಮಕಾರಿ ಕ್ರಮಗಳಲ್ಲಿ ಒಂದಾಗಿದೆ. ಪರಿಸರ ಆರೋಗ್ಯದ ಮೇಲೆ ಹವಾಮಾನ ಬದಲಾವಣೆ ಕೂಡ ಪರಿಣಾಮ ಬೀರುತ್ತದೆ. ಹೆಚ್ಚುತ್ತಿರುವ ತಾಪಮಾನ, ಅತಿವೃಷ್ಟಿ, ಪ್ರವಾಹ, ಬರಗಾಲ ಮತ್ತು ಸಾಂಕ್ರಾಮಿಕ ರೋಗಗಳ ಹರಡುವಿಕೆಯಲ್ಲಿನ ಬದಲಾವಣೆಗಳು ಮಾನವ ಆರೋಗ್ಯಕ್ಕೆ ಹೊಸ ಸವಾಲುಗಳನ್ನು ಉಂಟು ಮಾಡುತ್ತಿವೆ. ಉಷ್ಣತೆಯ ಅಲೆಗಳು ನಿರ್ಜಲೀಕರಣ ಮತ್ತು ಉಷ್ಣಾಘಾತಕ್ಕೆ ಕಾರಣವಾಗಬಹುದು. ಪ್ರವಾಹಗಳು ನೀರಿನಿಂದ ಹರಡುವ ಮತ್ತು ಕೀಟಗಳಿಂದ ಹರಡುವ ರೋಗಗಳ ಅಪಾಯವನ್ನು ಹೆಚ್ಚಿಸುತ್ತವೆ. ಇನ್ನೊಂದು ಹೆಚ್ಚುತ್ತಿರುವ ಸಮಸ್ಯೆ ಎಂದರೆ ರಾಸಾಯನಿಕಗಳು ಮತ್ತು ತ್ಯಾಜ್ಯಗಳ ಸಂಪರ್ಕ. ಕೀಟನಾಶಕಗಳು, ಭಾರ ಲೋಹಗಳು, ಪ್ಲಾಸ್ಟಿಕ್ ಮತ್ತು ಕೈಗಾರಿಕಾ ಮಾಲಿನ್ಯಕಾರಕಗಳು ದೇಹದ ವಿವಿಧ ಅಂಗಾಂಗಗಳ ಕಾರ್ಯವನ್ನು ಹಾನಿಗೊಳಿಸಬಹುದು. ಬೆಳವಣಿಗೆಯ ಹಂತದಲ್ಲಿರುವ ಮಕ್ಕಳ ಮೇಲೆ ಇದರ ಪರಿಣಾಮ ಹೆಚ್ಚು ಗಂಭೀರವಾಗಬಹುದು. ಅಪಾಯಕಾರಿ ವಸ್ತುಗಳ ನಿಯಂತ್ರಣ ಮತ್ತು ಸಮರ್ಪಕ ತ್ಯಾಜ್ಯ ನಿರ್ವಹಣೆ ಆರೋಗ್ಯ ರಕ್ಷಣೆಗೆ ಅಗತ್ಯವಾಗಿದೆ. ಪರಿಸರವು ನಮ್ಮ ಮಾನಸಿಕ ಆರೋಗ್ಯದ ಮೇಲೂ ಪ್ರಭಾವ ಬೀರುತ್ತದೆ. ಹಸಿರು ಪ್ರದೇಶಗಳು, ಉದ್ಯಾನವನಗಳು ಮತ್ತು ಸ್ವಚ್ಛ ಪರಿಸರವು ದೈಹಿಕ ಚಟುವಟಿಕೆಯನ್ನು ಉತ್ತೇಜಿಸಿ ಒತ್ತಡವನ್ನು ಕಡಿಮೆ ಮಾಡಿ ನೆಮ್ಮದಿಯ ಮನಸ್ಸನ್ನು ಉಂಟು ಮಾಡುತ್ತದೆ. ಮತ್ತೊಂದೆಡೆ ಜನಸಂದಣಿ, ಶಬ್ದ ಮಾಲಿನ್ಯ ಮತ್ತು ಪರಿಸರ ವಿಕೋಪಗಳು ಆತಂಕ, ಖಿನ್ನತೆ ಮತ್ತು ಮಾನಸಿಕ ಒತ್ತಡವನ್ನು ಹೆಚ್ಚಿಸಬಹುದು. ಸಂತೋಷದ ಸಂಗತಿಯೆಂದರೆ ಪರಿಸರದಿಂದ ಉಂಟಾಗುವ ಅನೇಕ ಆರೋಗ್ಯ ಸಮಸ್ಯೆಗಳನ್ನು ತಡೆಗಟ್ಟಬಹುದು. ಸರ್ಕಾರಗಳು, ಸಮುದಾಯಗಳು ಮತ್ತು ಪ್ರತಿಯೊಬ್ಬ ನಾಗರಿಕನೂ ಇದರಲ್ಲಿ ತಮ್ಮ ಪಾತ್ರವನ್ನು ನಿರ್ವಹಿಸಬೇಕು. ನಾವು ಮಾಲಿನ್ಯವನ್ನು ಕಡಿಮೆ ಮಾಡಬಹುದು, ನೀರನ್ನು ಸಂರಕ್ಷಿಸಬಹುದು, ಮರಗಳನ್ನು ನೆಡಬಹುದು, ನವೀಕರಿಸಬಹುದಾದ ಇಂಧನವನ್ನು ಬಳಸಬಹುದು, ಪರಿಸರ ಸ್ನೇಹಿ ಸಾರಿಗೆ ವ್ಯವಸ್ಥೆಗಳನ್ನು ಉತ್ತೇಜಿಸಬಹುದು ಮತ್ತು ತ್ಯಾಜ್ಯವನ್ನು ಸರಿಯಾಗಿ ವಿಲೇವಾರಿ ಮಾಡಬಹುದು. ಸಣ್ಣ ಸಣ್ಣ ಕ್ರಮಗಳು ಒಟ್ಟಾಗಿ ದೊಡ್ಡ ಬದಲಾವಣೆಗಳನ್ನು ತರಬಲ್ಲವು. ಆರೋಗ್ಯ ವೃತ್ತಿಪರರು, ಶಿಕ್ಷಕರು ಮತ್ತು ಜವಾಬ್ದಾರಿಯುತ ನಾಗರಿಕರಾಗಿ ಪರಿಸರದ ರಕ್ಷಣೆಯು ಆರೋಗ್ಯದ ರಕ್ಷಣೆಯೇ ಎಂಬುದನ್ನು ನಾವು ಅರಿತುಕೊಳ್ಳಬೇಕು. ಮಾನವನ ಆರೋಗ್ಯ ಮತ್ತು ಭೂಮಿಯ ಆರೋಗ್ಯ ಪರಸ್ಪರ ಅವಿನಾಭಾವ ಸಂಬಂಧ ಹೊಂದಿದೆ. ಸ್ವಚ್ಛ ಪರಿಸರವು ಆರೋಗ್ಯಕರ ಜೀವನ, ಕಡಿಮೆ ರೋಗಭಾರ ಮತ್ತು ಮುಂದಿನ ಪೀಳಿಗೆಗೆ ಉತ್ತಮ ಭವಿಷ್ಯವನ್ನು ಒದಗಿಸುತ್ತದೆ. ಕೊನೆಯದಾಗಿ, ಪರಿಸರ ಆರೋಗ್ಯವು ನಮ್ಮೆಲ್ಲರ ಸಾಮೂಹಿಕ ಜವಾಬ್ದಾರಿಯಾಗಿದೆ. ನಮ್ಮ ಗಾಳಿ, ನೀರು, ಭೂಮಿ ಮತ್ತು ಹವಾಮಾನವನ್ನು ರಕ್ಷಿಸುವ ಮೂಲಕ ನಾವು ಮಾನವ ಆರೋಗ್ಯವನ್ನೇ ರಕ್ಷಿಸುತ್ತೇವೆ. ಆರೋಗ್ಯಕರ ಪರಿಸರ ಮತ್ತು ಆರೋಗ್ಯಕರ ಸಮಾಜ ನಿರ್ಮಾಣಕ್ಕಾಗಿ ಎಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡೋಣ.
0: ಭೂಮಿ ಬದುಕು, ಪರಿಸರ ಮತ್ತು ಆರೋಗ್ಯ ಕುರಿತಾದ ವಿಶಿಷ್ಟ ಬಾನುಲಿ ಸರಣಿ ಕೇಳಿದಿರಿ. ರಚನೆ ಹಾಗೂ ಪ್ರಸ್ತುತಿ ಮಕ್ಕಳ ವೈದ್ಯರಾದ ಡಾಕ್ಟರ್ ಶಿವು ಪಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
2: ಸಮಯ 6:40 ಅರ್ಜೆಂಟಾಗಿ ಫುಡ್ ಡೆಲಿವರಿ ಮಾಡಬೇಕು ಈ ಟ್ರಾಫಿಕ್ ಅಲ್ಲಿ. ಅಪಘಾತವಾಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಪ್ಪ ಗತಿ?
3: ಅದಕ್ಕಾಗಿಯೇ ಕರ್ನಾಟಕ ಸರ್ಕಾರ ತಂದಿದೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ. ಅಪಘಾತ ವಿಮೆ, ಜೀವ ವಿಮೆ, ಆಸ್ಪತ್ರೆ ವೆಚ್ಚಕ್ಕೆ ನೆರವು ಇವೆಲ್ಲವೂ ಉಚಿತ. 18-60 ವರ್ಷದ ಫುಡ್ ಡೆಲಿವರಿ ಹಾಗೂ ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡುತ್ತಿರುವ ಸೇವಾ ಸಿಂಧು ಪೋರ್ಟಲ್ ನಲ್ಲಿ ನೋಂದಾಯಿಸಿದ ಅರ್ಹ ಗಿಗ್ ಕಾರ್ಮಿಕರಿಗೆ ಮಾತ್ರ ಈ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ 1-55-214 ಸಹಾಯವಾಣಿಗೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ಆಕಾಶವಾಣಿ
5: ಸಿರಿಗನ್ನಡ ದೇವಿಯ ಮುಕುಟದಲ್ಲಿ ತಿರುಗುತ್ತಿರೆ ನುಡಿ ಮುತ್ತುಗಳು.
6: ಸಿರಿಗನ್ನಡ ದೇವಿಯ ಮುಕುಟ
4: ಪದ ಸಂಸ್ಕೃತಿ
6: ಹಾಡುವ
4: ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. ಇಂದಿನ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುವವರು ಡಾಕ್ಟರ್ ಕಬ್ಬಿನಾಲೆ ವಸಂತ ಭಾರದ್ವಾಜ್. ಪದಪರಿಚಯ.
7: ಪ್ರಿಯ ಕೇಳುಗರೆ, ಬೆರ್ಚಪ್ಪ ಎಂಬ ಪದವನ್ನು ಮೊದಲು ತಿಳಿದುಕೊಳ್ಳೋಣ. ಹೊಲಗದ್ದೆಗಳಲ್ಲಿ ಬೆಳೆದು ನಿಂತ ಬೆಳೆಗಳನ್ನು ತಿನ್ನಲು ಬರುವ ಹಕ್ಕಿಗಳನ್ನು ಹೆದರಿಸಿ ಓಡಿಸುವ ಸಲುವಾಗಿ ಹುಲ್ಲಿನಿಂದ ತಯಾರಿಸಿ ನಿಲ್ಲಿಸಿದ ಗೊಂಬೆಗೆ ಬೆರ್ಚಪ್ಪ ಎನ್ನುತ್ತಾರೆ. ನಗರ ಪ್ರದೇಶಗಳಲ್ಲಿ ಹೊಸದಾಗಿ ಕಟ್ಟಲಾಗುವ ಕಟ್ಟಡಗಳ ಮೇಲೂ ದೃಷ್ಟಿ ನಿವಾರಣೆಗಾಗಿ ಈ ರೀತಿಯ ಗೊಂಬೆಗಳನ್ನು ನಿಲ್ಲಿಸಿರುತ್ತಾರೆ. ಕೆಲವೊಮ್ಮೆ ಹರಕು ಅಂಗಿ ತೊಡಿಸಿ ಬಣ್ಣ ಹಚ್ಚಿದ ಮಡಕೆಯ ಮುಖವಾಡವನ್ನು ಇರಿಸುವುದೂ ಉಂಟು. ಈ ಬೆರ್ಚಪ್ಪ ಬೆರ್ಚಿಸುವ ಅಪ್ಪ, ಅರ್ಥಾತ್ ಹೆದರಿಸುವ ಆಕೃತಿ, ಬೆದರು ಗೊಂಬೆ. ಹೆದರಿಸು ಎಂಬ ಅರ್ಥದ ಬೆರ್ಚಿಸು ಪದಪ್ರಯೋಗ 1000 ವರ್ಷಗಳಷ್ಟು ಪ್ರಾಚೀನ. ತಪೋವನದ ಮುನಿಜನದ ಪರಮಾನುರಾಗಮಂ ಪೆರ್ಚಿಸಿ ಕಾಮಾನುರಾಗಮಂ ಬೆರ್ಚಿಸಿ ತದಾಶ್ರಮದೊಳ್ ಆಶ್ರಮಕ್ಕೆ ಗುರುವಾಗಿ ಪಾಂಡುರಾಜನ್ ಇರ್ಪನ್ನೆಗಂ ಎಂಬ ಮಾತು ಪಂಪ ಭಾರತದಲ್ಲೇ ಬರುತ್ತದೆ. ಇನ್ನೊಂದು ಶಬ್ದ ತಟ್ಟಿರಾಯ, ಇದರ ಅರ್ಥವೂ ಬೆದರುಗೊಂಬೆ ಎಂದೇ. ಆದರೆ ಕರಾವಳಿ ಕರ್ನಾಟಕದಲ್ಲಿ ತಟ್ಟಿರಾಯನಿಗೆ ಇನ್ನೊಂದು ಅರ್ಥವಿದೆ. ದೇವಸ್ಥಾನಗಳಲ್ಲಿ ರಥೋತ್ಸವದ ಸಂದರ್ಭಗಳಲ್ಲಿ ಕುಣಿಯುವ ಗೊಂಬೆಗಳಿವು. ತಟ್ಟಿ ಎಂದರೆ ಬಿದಿರಿನ ಹಂದರ. ಅದಕ್ಕೆ ಸುಂದರ ಉಡುಗೆ ತೊಡುಗೆಗಳಿಂದ ಅಲಂಕರಿಸಿ ಆ ಗೂಡಿನೊಳಗೆ ಮನುಷ್ಯನೊಬ್ಬ ಅಡಗಿ ನಿಂತು ಆ ಗೊಂಬೆಯನ್ನು ಕುಣಿಸುತ್ತಾನೆ. ತೇರು ಬೀದಿಯಲ್ಲಿ ಈ ತಟ್ಟಿರಾಯ ಮೆರವಣಿಗೆಯಲ್ಲಿ ಸಾಗುತ್ತಾನೆ. ತಟ್ಟಿರಾಯನನ್ನು ತಟ್ಟಲು ನೋಡಿದ ಹಾಗೆ ಎಂಬ ಗಾದೆಯ ಮಾತಿದೆ. ಆ ಗೊಂಬೆಯನ್ನು ಸೊಂಟದಲ್ಲಿ ಎತ್ತಿ ಮುದ್ದಿಸಲು ಯತ್ನಿಸಿದಂತೆ ಎಂಬಲ್ಲಿ ವ್ಯರ್ಥ ಸಾಹಸದ ವಿಡಂಬನೆ ಕಂಡುಬರುತ್ತದೆ.
4: ತಪ್ಪು ಒಪ್ಪು.
7: ನಾವು ಮಾತಾಡುವಾಗ ಶಬ್ದಗಳ ಉಚ್ಚಾರದ ಕಡೆಗೆ ಗಮನ ಹರಿಸುವುದು ಅತ್ಯಗತ್ಯ. ಅವುಗಳಲ್ಲಿ ಮುಖ್ಯವಾಗಿ ಆಹಾಭೇದಗಳು. ಅಕಾರ ಹಕಾರಗಳಲ್ಲಿ ವ್ಯತ್ಯಯ ಉಂಟಾದರೆ ಅರ್ಥದಲ್ಲಿ ಗೊಂದಲ ಉಂಟಾಗುತ್ತದೆ. ಅಲ್ಲಿ ಎಂಬುದನ್ನು ಹಲ್ಲಿ ಎಂದರೆ, ಆರು ಎಂಬುದನ್ನು ಹಾರು ಎಂದರೆ ಹೇಗೆ? ಹೀಗೆಯೇ ಇಡಿ ಹಿಡಿ, ಉಲಿ ಹುಲಿ, ಎಮ್ಮೆ ಹೆಮ್ಮೆ, ಏಳು ಹೇಳು, ಒರೆ ಹೊರೆ, ಓಮ ಹೋಮ ಮುಂತಾದ ಶಬ್ದಗಳನ್ನು ಎಚ್ಚರದಿಂದ ಉಚ್ಚರಿಸಬೇಕು.
4: ಸುಮಧುರ.
7: ಈಗ ಯಕ್ಷಗಾನದ ಹಾಡೊಂದನ್ನು ಕೇಳೋಣ. ದೇವಿದಾಸನೆಂಬ ಯಕ್ಷಗಾನ ಕವಿಯು ರಚಿಸಿದ ಕೃಷ್ಣ ಸಂಧಾನವೆಂಬ ಪ್ರಸಂಗದಿಂದ ಆಯ್ದ ಪದ್ಯವಿದು.

0: ಪಾಂಡವರು ವನವಾಸ ಅಜ್ಞಾತವಾಸಗಳನ್ನು ಮುಗಿಸಿದ ಬಳಿಕ ಅವರಿಗೆ ನ್ಯಾಯವಾಗಿ ಸಿಗಬೇಕಾದ ರಾಜ್ಯಾರ್ಥವನ್ನು ಸಂಧಾನದ ಮೂಲಕ ಕೊಡಿಸುವುದಕ್ಕಾಗಿ ಅವರ ರಾಯಭಾರಿಯಾಗಿ ಶ್ರೀಕೃಷ್ಣ ಹಸ್ತಿನಾವತಿಗೆ ಬರುತ್ತಾನೆ. ವಿದುರನ ಮನೆಗೆ ಹೋಗಿ ಅವನ ಆತಿಥ್ಯವನ್ನು ಸ್ವೀಕರಿಸಿ ಸೋದರತ್ತೆಯಾದ ಕುಂತಿದೇವಿಯ ಕುಶಲವನ್ನು ವಿಚಾರಿಸಿ ಕೌರವನ ಆಸ್ಥಾನಕ್ಕೆ ಬರುತ್ತಾನೆ. ಶ್ರೀಕೃಷ್ಣನ ಮೇಲೆ ಕೋಪಗೊಂಡ ಕೌರವ ಅವನ ಆಗಮನವನ್ನು ನೋಡಿಯೂ ನೋಡದಂತೆ ಸಿಂಹಾಸನದಲ್ಲಿ ಕುಳ್ಳಿರುತ್ತಾನೆ. ಈ ಮದಾಂಧನಿಗೆ ಬುದ್ಧಿ ಕಲಿಸಬೇಕೆಂದು ನಿರ್ಧರಿಸಿದ ಶ್ರೀಕೃಷ್ಣ ತನ್ನ ಕಾಲಿನ ಬೆರಳಿನಿಂದ ಭೂಮಿಯನ್ನು ಒತ್ತಿ ಕೌರವನನ್ನು ಬೀಳಿಸುತ್ತಾನೆ. ಸಿಂಹಾಸನ ಸಹಿತವಾಗಿ ಮಗುಚಿದ ಕೌರವ ಶ್ರೀಕೃಷ್ಣನ ಪಾದಮೂಲಕ್ಕೆ ಬಿದ್ದಾಗ ಅವನನ್ನು ಕುಚೋದ್ಯದಿಂದ ಮಾತಾಡಿಸುವ ಸಂದರ್ಭದ ಹಾಡಿದು. ಏನಯ್ಯ ಕೌರವ, ನೀನು ಹೀಗೆ ಮಾಡುವುದೇ? ನಮ್ಮ ಬರುವಿಕೆಯನ್ನು ಕಂಡು ಆನಂದಾತಿರೇಕದಿಂದ ನಿನಗೆ ಜ್ಞಾನ ತಪ್ಪಿಹೋಯಿತೆ? ಸಿಂಹಾಸನ ಇಳಿದು ಬರುವುದು ತಡವಾಗುವುದೆಂದು ಭಾವಿಸಿ ಪೀಠ ಸಹಿತ ಉರುಳಿ ಬೀಳುವುದೇ? ಛೇ ಛೇ, ನೀನು ಹೀಗೆ ಮಾಡಬಾರದು. ಗೌರವಾರ್ಹನಾದ ಮಹಾರಾಜ ನೀನು, ನಾವಾದರೂ ಗೋವಳರು. ಭೂಪಾಲರು ಗೋಪಾಲರಿಗೆ ನಮಸ್ಕಾರ ಮಾಡುವುದು ಎಲ್ಲಾದರೂ ಉಂಟೆ. ಭಾವಂದಿರು ನೆಂಟರಿಗೆ ಈ ರೀತಿಯಲ್ಲಿ ಮರ್ಯಾದೆ ತೋರುವುದು ಸಮಂಜಸವಲ್ಲ, ಸಭ್ಯತೆಯೂ ಅಲ್ಲ. ನೀನು ಹೀಗೆ ಮಾಡಿದುದರಿಂದ ನನ್ನ ಕಾಲಿಗೆ ಎಷ್ಟೊಂದು ನೋವಾಯಿತು. ಇರಲಿ ಬಿಡು, ಅದು ಮುಖ್ಯವಲ್ಲ. ಸುಖೋಪಭೋಗಗಳನ್ನು ಅನುಭವಿಸುತ್ತಾ ಇರುವ ಅರಸುಗಳಿಗೆ ಎಷ್ಟು ನೋವಾಯಿತೋ ಏನೋ. ಶಿವಶಿವ, ನಿನ್ನ ದೇಹಕ್ಕೆ ಎಲ್ಲಿ ನೋವಾಯಿತು, ಎಷ್ಟು ನೋವಾಯಿತು? ಅಯ್ಯೋ ದೇವರೇ, ಹೀಗೆ ನನ್ನ ಕಾಲ ಬುಡದಲ್ಲಿ ಹೊರಳುವುದು ನಿನಗೆ ಭೂಷಣವಲ್ಲ. ಈ ತುಂಬಿದ ರಾಜಸಭೆಯಲ್ಲಿ ಎಲ್ಲರೂ ನೋಡುತ್ತಿದ್ದಾರೆ, ಏಳು ಏಳು ಎಂದು ಅಪಹಾಸ್ಯದ ಧ್ವನಿಯಲ್ಲಿ ಶ್ರೀಕೃಷ್ಣ ಮಾತಾಡಿ ಕೌರವನನ್ನು ಚುಚ್ಚುತ್ತಾನೆ. ಈ ವ್ಯಂಗ್ಯ, ವಿಡಂಬನೆ, ಕಟಕಿ ನುಡಿಗಳು ಕೌರವನು ಪಾಂಡವರ ಮೇಲೆ ತೋರಿದ ದಾಯಾದ್ಯ ಮತ್ಸರಕ್ಕೆ ಭಗವಂತನ ಪ್ರತಿಕ್ರಿಯೆಯಾಗಿ ಮೂಡಿಬಂದಿವೆ. ಈ ಪದ್ಯದಲ್ಲಿ ಹರಹರಾ ತನುವೇಸು ನೊಂದಿತೋ ನಿನಗೆ ಎಂಬ ಮಾತು ಮುಖ್ಯವಾದುದು. ಇಲ್ಲಿ ಏಸು ಎಂಬುದು ಎಷ್ಟು ಎಂಬುದನ್ನು ಸೂಚಿಸುತ್ತದೆ. ತನುವೇಸು ನೊಂದಿತೋ ಎಂದರೆ ಶರೀರಕ್ಕೆ ಎಷ್ಟು ನೋವಾಯಿತೋ ಎಂಬ ಭಾವ. ಏಸು ಎಂದರೆ ಎಷ್ಟು, ಈಸು ಎಂದರೆ ಇಷ್ಟು. ಈ ರೀತಿಯ ಪ್ರಯೋಗ ಈಗ ನಮ್ಮ ಮಾತಿನಲ್ಲಿ ಮರೆಯಾಗುತ್ತಿದೆ ಎಂಬುದು ಗಮನಾರ್ಹ.
1: ಪದಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಡಾಕ್ಟರ್ ಕಬ್ಬಿನಾಲೆ ವಸಂತ ಭಾರದ್ವಾಜ್. ಯಕ್ಷಗಾನ ಪದ್ಯದ ಭಾಗವತರು ಕೆಜೆ ಗಣೇಶ್. ಸಹಕಾರ ಆಕಾಶವಾಣಿ ಮಂಗಳೂರು ಕೇಂದ್ರ. ಸಂಕಲನ ಎಸ್ ಲಕ್ಷ್ಮೀನಾರಾಯಣ. ಪರಿಕಲ್ಪನೆ ಹಾಗೂ ನಿರ್ಮಾಣ ಎಚ್ ಶ್ರೀನಿವಾಸ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
2: ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ 6:50. ಈಗ ಕೇಳೋಣ ರೈತರಿಗೆ ಸಲಹೆ.
3: ಅರ್ಜೆಂಟ್ ಆಗಿ ಫುಡ್ ಡೆಲಿವರಿ ಮಾಡಬೇಕು, ಈ ಟ್ರಾಫಿಕ್ ಅಲ್ಲಿ ಅಪಘಾತವಾಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಪ್ಪ ಗತಿ?
4: ಅದಕ್ಕಾಗಿಯೇ ಕರ್ನಾಟಕ ಸರ್ಕಾರ ತಂದಿದೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ. ಅಪಘಾತ ವಿಮೆ, ಜೀವ ವಿಮೆ, ಆಸ್ಪತ್ರೆ ವೆಚ್ಚಕ್ಕೆ ನೆರವು, ಇವೆಲ್ಲವೂ ಉಚಿತ. 18-60 ವರ್ಷದ ಫುಡ್ ಡೆಲಿವರಿ ಹಾಗೂ ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡುತ್ತಿರುವ ಸೇವಾ ಸಿಂಧು ಪೋರ್ಟಲ್ನಲ್ಲಿ ನೋಂದಾಯಿಸಿದ ಅರ್ಹ ಗಿಗ್ ಕಾರ್ಮಿಕರಿಗೆ ಮಾತ್ರ ಈ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ 1-55-214 ಸಹಾಯವಾಣಿಗೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
5: ವಿಶ್ವ ಆಹಾರ ಸಂಸ್ಥೆ ಆಹಾರದಲ್ಲಿ ವಿಷ ರಾಸಾಯನಿಕಗಳ ಉಳಿಕೆ ಬಗ್ಗೆ ಬಹಳ ಕಳವಳವನ್ನು ವ್ಯಕ್ತಪಡಿಸಿದೆ. ಕೃಷಿಯಲ್ಲಿ ಬಳಸಲಾಗುವಂತಹ ಅನೇಕ ರಾಸಾಯನಿಕಗಳು ಆಹಾರದಲ್ಲಿ ಉಳಿದು ಆಹಾರದ ಮೂಲಕ ಮನುಷ್ಯರ ದೇಹವನ್ನು ಸೇರಿ ಮನುಷ್ಯರ ಆರೋಗ್ಯದಲ್ಲಿ ಏರುಪೇರುಗಳನ್ನು ಉಂಟು ಮಾಡ್ತಾ ಇದೆ ಅನ್ನೋದು ಈ ಕಳವಳಕ್ಕೆ ಬಹುದೊಡ್ಡ ಕಾರಣ. 2ನೇ ಮಹಾಯುದ್ಧದಲ್ಲಿ ಸೊಳ್ಳೆಗಳನ್ನು ಹತೋಟಿ ಮಾಡೋದಕ್ಕಾಗಿ DDTಯನ್ನು ಬಳಸಲಾಯಿತು. ಬೇರೆ ಉದ್ದೇಶಗಳಿಗೂ ಇದು ಬಳಕೆ ಆಗಿರಬಹುದು. ಯಾವಾಗ ಈ DDT ಅಂಶ ತಾಯಿಯ ಎದೆ ಹಾಲಿನಲ್ಲಿ ಪತ್ತೆ ಆಯಿತೋ ಆಗ ಜಗತ್ತಿನಾದ್ಯಂತ DDT ಬಳಕೆಯನ್ನು ನಿಷೇಧ ಮಾಡಲಾಯಿತು. ಅಮೆರಿಕ ದೇಶದಲ್ಲಿ ವ್ಯಕ್ತಿಯೊಬ್ಬನ ರಕ್ತವನ್ನು ಪರೀಕ್ಷೆ ಮಾಡಿದಾಗ ಕೃಷಿಯಲ್ಲಿ ಬಳಸಲಾಗ್ತಾ ಇದ್ದಂತಹ ಅನೇಕ ರಾಸಾಯನಿಕಗಳ ಅಂಶ ಆ ವ್ಯಕ್ತಿಯ ರಕ್ತದಲ್ಲಿ ಪತ್ತೆ ಆದಾಗ ಜನ ಕೃಷಿಯಲ್ಲಿ ವಿಷ ರಾಸಾಯನಿಕಗಳ ಬಳಕೆಯನ್ನು ನಿಷೇಧಿಸಬೇಕು ಅಂತ ಹೇಳಿ ಬಹುದೊಡ್ಡ ಹೋರಾಟವನ್ನು ಆರಂಭ ಮಾಡಿದ್ರು. ಹಾಗಾಗಿಯೇ ಹುಟ್ಟಿದ್ದು ವಿಷ ರಾಸಾಯನಿಕ ರಹಿತ ಸಾವಯವ ಕೃಷಿ ಪದ್ಧತಿಗಳು. ಸಾಮಾನ್ಯವಾಗಿ ಬೆಳೆಯನ್ನು ಬೆಳೆಯುವಾಗ ಕೃಷಿಕರು ಕೀಟನಾಶಕ, ರೋಗನಾಶಕ, ಜಂತುನಾಶಕ ಹೀಗೆ ಬಹಳಷ್ಟು ಪೀಡನಾಶಕಗಳನ್ನು ಬಳಕೆ ಮಾಡ್ತಾರೆ. ಕೀಟಗಳಲ್ಲೂ ಕೂಡ ಬಹಳಷ್ಟು ವೈವಿಧ್ಯತೆ ಇದೆ. ಕೆಲವು ಕೀಟಗಳು ಎಲೆಯನ್ನು ಕಡಿದು ತಿಂತವೆ, ಕೆಲವು ರಸವನ್ನು ಹೀರ್ತವೆ, ಕೆಲವು ಕಾಂಡವನ್ನು ಕೊರೆದು ಒಳಗಡೆ ಹೋಗ್ತವೆ, ಕೆಲವು ಬೇರುಗಳಲ್ಲೇ ಗಂಟು ಮಾಡಿಕೊಂಡು ಜೀವನ ಮಾಡ್ತವೆ. ಹೀಗೆ ಬೆಳೆಯನ್ನು ಕಾಡುವಂತಹ ಕೀಟಗಳು ಸಾಕಷ್ಟಿದ್ದಾವೆ. ಆದರೆ ಇವುಗಳ ಸಂಖ್ಯೆ ಬಹಳ ದೊಡ್ಡದೇನಿಲ್ಲ ಬಿಡಿ. ಇವುಗಳನ್ನು ಹತೋಟಿ ಮಾಡೋದಕ್ಕೆ ಬಳಸುವಂತಹ ರಾಸಾಯನಿಕಗಳೇನಿದ್ದವಲ್ಲ, ಇವು ವಿಷ ರಾಸಾಯನಿಕಗಳು. ಈಗ ಇವುಗಳನ್ನು ಯಾವ ರೀತಿ ರೂಪಿಸಲಾಗಿರುತ್ತೆ ಅಂತಂದರೆ, ಇದರಲ್ಲಿ ಸ್ಪರ್ಶ ಪೀಡನಾಶಕಗಳು ಉಂಟು, ಅಂತರ್ವ್ಯಾಪಿ ಪೀಡನಾಶಕಗಳು ಕೂಡ ಉಂಟು. ಇವು ಸಸ್ಯದ ದೇಹದ ಒಳಗಡೆ ಸೇರಿಬಿಟ್ಟು ಅಂತರ್ವ್ಯಾಪಿ ಕೀಟನಾಶಕಗಳು ಇಡೀ ಸಸ್ಯವನ್ನೇ ವಿಷ ಮಾಡುತ್ತವೆ. ಕೀಟಗಳು ರಸವನ್ನು ಹೀರಿದಾಗ ಆ ವಿಷದ ಅಂಶ ಕೀಟದ ದೇಹವನ್ನು ಸೇರಿ ಕೀಟ ಸಾಯುತ್ತೆ. ಸ್ಪರ್ಶ ಕೀಟನಾಶಕಗಳು ನೇರವಾಗಿ ಕೀಟಗಳ ಮೇಲೆ ಪರಿಣಾಮ ಬೀರುತ್ತೆ. ಏನೇ ಆದರೂ ಈ ಪರಿಣಾಮ ಒಂದು ದಿವಸದಲ್ಲಿ ಬೆಳೆಯಿಂದ ಹೋಗ್ಬಿಟ್ರೆ ಕೀಟಗಳು ಎರಡನೇ ದಿವಸ ಮತ್ತೆ ಬಂದ್ಬಿಡುತ್ತಲ್ಲ ಅಂತ ಹೇಳಿ ಇದು ಒಂದಷ್ಟು ದಿವಸ ಬೆಳೆಯಲ್ಲಿ ಉಳಿಯೋ ರೀತಿಯಲ್ಲೇ ಈ ಕೀಟನಾಶಕಗಳನ್ನು ಮಾಡಲಾಗಿರುತ್ತೆ. ಆದರೆ ಈ ಉಳಿಕೆ ಪ್ರಮಾಣವನ್ನು ಸ್ಪಷ್ಟವಾಗಿ ಅದರ ಮೇಲೆ ನಮೂದಿಸಲಾಗಿರುತ್ತೆ. ಅದು ಒಂದು ವಾರ ಇರ್ಬೋದು, 15 ದಿವಸ ಇರ್ಬೋದು, ಅಥವಾ 3 ವಾರಗಳಿರ್ಬೋದು. ಹೀಗೆ ಆ ಅವಧಿಯನ್ನು ರೈತರು ನೋಡ್ಕೋಬೇಕಾಗತ್ತೆ. ಎಷ್ಟೋ ಸಂದರ್ಭಗಳಲ್ಲಿ ತರಕಾರಿಯನ್ನು ಬೆಳೆಯುವಂತಹ ಕೃಷಿಕರು ಕೀಟನಾಶಕಗಳನ್ನು ಬಳಕೆ ಮಾಡ್ತಾರೆ, ರೋಗನಾಶಕಗಳನ್ನು ಬಳಕೆ ಮಾಡ್ತಾರೆ. ಆದರೆ ಅದರ ಅವಧಿ, ಉಳಿಕೆ ಅವಧಿ ಇನ್ನೂ ಇರುತ್ತೆ. ಹಾಗೆ ಅದನ್ನು ಕತ್ತರಿಸಿ ತಂದು ಮಾರಾಟ ಮಾಡಿಬಿಡ್ತಾರೆ. ಇದು ಬೆಳೆಗಳಲ್ಲೂ ಕೂಡ ಅನ್ವಯಿಸುತ್ತೆ. ಸಂಗ್ರಹಿಸಿ ಇಟ್ಟಂತಹ ಆಹಾರ ಧಾನ್ಯಗಳಲ್ಲಿ ಬಳಕೆ ಮಾಡುವಂತಹ ಪೀಡನಾಶಕಗಳಿಗೂ ಕೂಡ ಅನ್ವಯಿಸುತ್ತೆ. ಇಲ್ಲಿ ಯಾರು ಜಾಗರೂಕರಾಗಿರಬೇಕು ಅನ್ನೋದು ಬಹುದೊಡ್ಡ ಪ್ರಶ್ನೆ. ಗ್ರಾಹಕರು, ರೈತರು, ಮಾರಾಟ ಮಾಡೋರು, ಒಟ್ಟಾರೆ ನಾವು ತಿನ್ನೋ ಆಹಾರ ಸುರಕ್ಷಿತವಾಗಿರಬೇಕು, ಬೆಳೆಯೋ ರೈತ ಕೂಡ ಇದರ ಸುರಕ್ಷತೆಯತ್ತ ಗಮನ ನೀಡಬೇಕು.
1: ಇದುವರೆಗೆ ರೈತರಿಗೆ ಸಲಹೆ ಕೇಳಿದಿರಿ. FM 100.6 ಇದು ಆಕಾಶವಾಣಿ ಮೈಸೂರು. ಸಮಯ 6:55 ಇನ್ನು ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
6: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾಃ ಶ್ರೂಯಂತಾಂ ಪ್ರವಾಚಕಃ ಪುನೀತ ತ್ರಿಪಾಠಿ. ಅಥ ವಾರ್ತಾಃ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವದತ್ ಯತ್ ಯಥಾ ಭಾರತಂ ವಿಕಸಿತ ಭಾರತ ದಿಶಿ ಅಗ್ರೆ ಸರತಿ ತಥಾ ದೇಶಸ್ಯ ಯುವಾನಃ ಶಾರೀರಿಕ ರೂಪೇಣ ಸುದೃಢಾಃ ಮಾನಸಿಕ ರೂಪೇಣ ಸಬಲಾಃ ಆತ್ಮವಿಶ್ವಾಸೇನ ಚ ಪರಿಪೂರ್ಣಾಃ ಭವಿತುಮರ್ಹಂತಿ. ಹ್ಯಃ ನವದಿಲ್ಯಾಂ ವಿಕಸಿತ ಭಾರತ ಸಂಕಲ್ಪಾಭಿಯಾನಸ್ಯಾಂತರ್ಗತಂ ನಶಾ ಮುಕ್ತ ಯುವಾಭಿಯಾನಸ್ಯ ದೃಶ್ಯ ಶ್ರವ್ಯ ಅಂತರ್ಜಾಲೀಯ ಮಾಧ್ಯಮೇನ ಶುಭಾರಂಭಾವಸರೆ ಭಾಷಮಾಣಃ ಪ್ರಧಾನಮಂತ್ರಿ ಅವದತ್ ಯತ್ ಯುವಾನಃ ಸರ್ವದಾ ಮಾದಕದ್ರವ್ಯೇಭ್ಯಃ ದೂರಂ ತಿಷ್ಠೇಯುಃ ಅಥ ಸ್ವಸ್ಥ ಜೀವನ ಚರ್ಯಾಂ ಚ ಅಂಗೀಕುರ್ಯುಃ. ಅಸೌ ಏತದಪಿ ಅವದತ್ ಯತ್ ಅಸ್ಯ ಅಭಿಯಾನಸ್ಯ ಶುಭಾರಂಭೇಣ ಮಾದಕದ್ರವ್ಯ ದುರುಪಯೋಗಸ್ಯ ವಿರುದ್ಧಂ ಶತಸಪ್ತಾಹಕಾತ್ಮಕಸ್ಯ ರಾಷ್ಟ್ರವ್ಯಾಪಿನಃ ಜನಭಾಗಿದಾರಿ ಇತ್ಯಸ್ಯ ಅಭಿಯಾನಸ್ಯ ಆರಂಭ ಜಾತಃ.
7: विकसित भारत संकल्प अभियान के लिए नशा मुक्त युवा, इस मूवमेंट का नाम ही इसके संकल्प को स्पष्ट करता है। क्योंकि आज जब देश ने विकसित भारत का लक्ष्य तय किया है तो इसके लिए आवश्यक है देश का युवा तन से स्वस्थ हो, मन से स्वस्थ हो, आत्मविश्वास से भरपूर हो और ड्रग्स जैसी घातक आदत से हमेशा हमेशा दूर हो। यही इस अभियान का उद्देश्य है।
6: अस्मिन् कार्यक्रमे देशस्य 28,000 स्थानेभ्यः 1 crore+ युवानः भागं गृहीतवन्तः। अत्र माय भारत इत्येतस्य राष्ट्रिय सेवा योजनायाः च स्वयंसेवकाः, महाविद्यालय विद्यालय विश्वविद्यालयानां प्रतिनिधयः, युवकमण्डलानाम् अशासकीय सङ्घटनानां च तथा आध्यात्मिक संस्थानां सदस्याश्च भागं गृहीतवन्तः। केन्द्रीय युव कार्य क्रीडा मंत्री डॉक्टर मनसुख मांडविया अवदत् यत् मादक द्रव्य मुक्त भारतस्य स्वप्नं केवलं जनसहभागितया यूनां नेतृत्वेन च पूर्णा भवितुमर्हति। विकसित भारत संकल्पाभियानस्यान्तर्गतं नशा मुक्त युवाभियानस्य राष्ट्रीय शुभारंभानन्तरं असौ फरीदाबाद स्थिते अमृत चिकित्सालये आयोजिते एकस्मिन् कार्यक्रमे एतदवदत्। डॉक्टर मांडविया एतत् शतसप्ताहकात्मकम् अभियानं यूनः राष्ट्र निर्माणे प्रवर्तयितुं राष्ट्रव्यापी जनान्दोलनम् इति वर्णितवान्। बिहार गुजरात मध्य प्रदेशानां च त्रयाणां विधानसभा क्षेत्राणां उपनिर्वाचनानां कृते अद्य मतगणनायै सर्वाः व्यवस्थाः कृताः सन्ति। बिहारस्य बांकीपुरे, गुजरातस्य मंजलपुरे, मध्यप्रदेशस्य दतिया आसने च मतदानं गतमासस्य 30 दिनांके जातम्। अद्य प्रातः 8 वादने मतानां गणना आरभ्यते। प्रथमं पोस्टलिति मतपत्राणां गणना भविष्यति। तदनन्तरं प्रातः 8:30 वादने मतदानयंत्रेषु अभिलेखितानां मतानां गणना भविष्यति। निर्वाचनायोगेन त्रिषु राज्येषु सुगम गणनां सुनिश्चेतुं दृढ सुरक्षा व्यवस्था कृतास्ति। मध्यप्रदेशे दतिया विधानसभा क्षेत्रस्य गणना प्रशासकीय पॉलिटेक्निक महाविद्यालये भविष्यति, यत्र 20 गणना पट्टिकाः स्थापिताः सन्ति। राष्ट्रपतिपदासीना द्रौपदी मुर्मू अद्य ओडिशा राज्यस्य 3-दिवसीयायां यात्रायां भविष्यति। यात्रावधौ राष्ट्रपतिः गंजम जनपदस्य कटक भुवनेश्वर ब्रह्मपुर तप्तापानी स्थलेषु शैक्षणिक सांस्कृतिक आधिकारिक कार्यक्रमेषु भागं ग्रहीष्यति। अद्य राष्ट्रपतिः कटकनगरे जगद्गुरु कृपालु विश्वविद्यालयस्य उद्घाटनं करिष्यति। 11 दिनात्मकानां स्पर्धानां समापनानन्तरं ह्यः ग्लास्गो नगरे भव्यसमारोहेण राष्ट्रमण्डल क्रीडा सम्पन्ना। भारतम् 41 पदकैः सह पदकतालिकायां 4th स्थानम् अधिगतवत्। एतेषु 13 स्वर्णपदकानि, 17 रजतपदकानि, 9 कांस्यपदकानि च सम्मिलितानि सन्ति। इति वार्ताः।
2: ಸಮಯ ಸರಿಯಾಗಿ 7 ಗಂಟೆ. ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು.
4: ಆಕರ್ಷಕ ಸೀರೆ ಮತ್ತು ಉಪಸಾಧನಗಳು, ಮಗ್ಗದ ಮನೆ ಮೈಸೂರು ರಾಮಕೃಷ್ಣ ನಗರ.
8: ಮಗ್ಗದ ಮನೆ
9: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರು ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರು ಸ್ಯಾಂಡಲ್ ಸೋಪ್.
3: ಅರ್ಜೆಂಟ್ ಆಗಿ ಫುಡ್ ಡೆಲಿವರಿ ಮಾಡಬೇಕು ಈ ಟ್ರಾಫಿಕ್ ಅಲ್ಲಿ, ಅಪಘಾತವಾಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಪ್ಪ ಗತಿ?
4: ಅದಕ್ಕಾಗಿಯೇ ಕರ್ನಾಟಕ ಸರ್ಕಾರ ತಂದಿದೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ. ಅಪಘಾತ ವಿಮೆ, ಜೀವ ವಿಮೆ, ಆಸ್ಪತ್ರೆ ವೆಚ್ಚಕ್ಕೆ ನೆರವು, ಇವೆಲ್ಲವೂ ಉಚಿತ. 18-60 ವರ್ಷದ ಫುಡ್ ಡೆಲಿವರಿ ಹಾಗೂ ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡುತ್ತಿರುವ ಸೇವಾ ಸಿಂಧು ಪೋರ್ಟಲ್ ನಲ್ಲಿ ನೋಂದಾಯಿಸಿದ ಅರ್ಹ ಗಿಗ್ ಕಾರ್ಮಿಕರಿಗೆ ಮಾತ್ರ ಈ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ 1-55-214 ಸಹಾಯವಾಣಿಗೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ. ಪ್ರಿಯ ಕೇಳುಗರೆ, ಇಂದು ಸಂಜೆ 4 ಗಂಟೆಗೆ ಮಹಿಳಾ ರಂಗದ ಡಾಕ್ಟರ್ ಸಮಯ ಕಾರ್ಯಕ್ರಮದಲ್ಲಿ ವಿಶ್ವ ಸ್ತನ್ಯಪಾನ ಸಪ್ತಾಹದ ಅಂಗವಾಗಿ ತಾಯಿಯ ಎದೆಹಾಲಿನ ಮಹತ್ವ, ಈ ಕುರಿತು ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞೆ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಆಗಿರುವ ಡಾಕ್ಟರ್ ಸೌಮ್ಯ ಪಾಟೀಲ್ ಅವರೊಂದಿಗೆ ಸಂದರ್ಶನ ಕೇಳಬಹುದು.
10: ತಾಯಿಗೆ ತನ್ನ ದೇಹದ ಮೇಲೆ ತನಗೆ ಕಾನ್ಫಿಡೆನ್ಸ್ ಬರುತ್ತೆ, ಅದ್ರ ಜೊತೆಗೆ ಮಗು ಜೊತೆ ಬಾಂಡಿಂಗ್ ಚೆನ್ನಾಗಾಗುತ್ತೆ. ಪ್ಲಸ್ ಫಸ್ಟ್ 6 to 8 months ಪೀರಿಯಡ್ಸ್ ಬಂದಿಲ್ಲ ಅಂದ್ರೆ ಶಿ ಈಸ್ ಆಲ್ ದ ಮೋರ್ ಕಂಫರ್ಟಬಲ್ ಇನ್ ಹರ್ ಪೋಸ್ಟ್ ಪಾರ್ಟಮ್ ಪೀರಿಯಡ್.
11: ತಪ್ಪದೆ ಆಲಿಸಿ ಇಂದು ಸಂಜೆ 4 ಗಂಟೆಗೆ ಮಹಿಳಾ ರಂಗದ ಡಾಕ್ಟರ್ ಸಮಯ ಕಾರ್ಯಕ್ರಮ.
2: ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ 7:02. ಇನ್ನು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಕೆಲವು ಪ್ರಕಟಣೆಗಳು. 7:05 ಸರಿಯಾಗಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ.

ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: ಕನ್ನಡ ನಾಡಿನ ಕರಾವಳಿ, ಕನ್ನಡ ದೇಶದ ಪ್ರಭಾವಳಿ.
1: ಕಡಲ ತೀರ ಭಾರ್ಗವ, ನಡೆದಾಡುವ ಜ್ಞಾನಕೋಶ, ನೂರರ ಆಸುಪಾಸಿನಲ್ಲೂ ಕಾಲಿಗೆ ಗೆಜ್ಜೆ ಕಟ್ಟಿ ಯಕ್ಷಗಾನದ ಹೆಜ್ಜೆಗಳನ್ನು ಹಾಕಿದ ಅಪ್ರತಿಮ ಯಕ್ಷಗಾನ ಕಲಾವಿದರಾದ ಡಾಕ್ಟರ್ ಶಿವರಾಮ ಕಾರಂತರ ನಾಡು
0: ನಮ್ಮ ಕನ್ನಡ ನಾಡು.

0: ತೆರೆದ ಹೃದಯ ಬಳಿಕೆ.
1: ಬದುಕಿನ ನಿಜವಾದ ನೋವು ಕಳಿಬೇಕು ಅಂದ್ರೆ ಸಿಹಿಯೊಂದನ್ನೇ ಉಣ್ಣಬಾರದು, ಸಿಹಿಯೊಂದಿಗೆ ಬೇವಿನ ಕಹಿಯ ರುಚಿಯನ್ನೂ ನೋಡಬೇಕು.
2: ಕೇವಲ ನಮ್ಮ ನೋವನ್ನಷ್ಟೇ ಕಂಡು ಉಂಡು ಅರಗಿಸಿಕೊಂಡು ಬಾಳುವುದಕ್ಕಿಂತ ಪರರ ನೋವಿಗೂ ಸ್ಪಂದಿಸಿದಾಗ ನಮ್ಮ ನೋವು ಮಾಯವಾಗುತ್ತದೆ.
3: ಅಲ್ಲೇ ನಿನ್ನ ಸಂತೋಷ ಕಾಯಕವೇ ಕೈಲಾಸ, ಅಳಲೇ ಇರಲಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ವಿಕಸಿತ ಭಾರತಕ್ಕಾಗಿ ನಶೆ ಮುಕ್ತ ಯುವಜನತೆ, ಮಾದಕ ವಸ್ತು ಮುಕ್ತ ಭಾರತ ಅಭಿಯಾನಕ್ಕೆ ಪ್ರಧಾನಮಂತ್ರಿ ಚಾಲನೆ. ಅಟಲ್ ಇನೋವೇಷನ್ ಮಿಷನ್, ರಾಜ್ಯದ ಮೂವರು ನವೋದ್ಯಮಿಗಳಿಗೆ ರಾಷ್ಟ್ರಪತಿ ಪುರಸ್ಕಾರ ಪ್ರದಾನ. ಕೇಂದ್ರದ ಮಾರ್ಗಸೂಚಿ ಅನ್ವಯ ಈ ತಿಂಗಳಾಂತ್ಯಕ್ಕೆ ರಾಜ್ಯದ ಬರಪೀಡಿತ ತಾಲೂಕುಗಳ ಘೋಷಣೆ. 22ನೇ ಕಾಮನ್ವೆಲ್ತ್ ಟೇಬಲ್ ಟೆನಿಸ್ ಪಂದ್ಯಾವಳಿ, ಕರ್ನಾಟಕದ ಯಶಸ್ವಿನಿ ಘೋರ್ಪಡೆ ಚಾಂಪಿಯನ್. ಈಗ ವಾರ್ತೆಗಳ ವಿವರ. ವಿಕಸಿತ ಭಾರತಕ್ಕಾಗಿ ನಶೆ ಮುಕ್ತ ಯುವಜನತೆ ಧ್ಯೇಯದೊಂದಿಗೆ ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯ ಆಯೋಜಿಸಿರುವ 100 ವಾರಗಳ ಮಾದಕ ವಸ್ತು ಮುಕ್ತ ಭಾರತ ಅಭಿಯಾನಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ವರ್ಚುವಲ್ ವೇದಿಕೆಯಲ್ಲಿ ಹೊಸದಿಲ್ಲಿಯಿಂದ ಚಾಲನೆ ನೀಡಿದರು. ಈ ಕುರಿತು ಒಂದು ವರದಿ.
1: ಮೈ ಭಾರತ್ ವಿಕಸಿತ ಭಾರತ ಸಂಕಲ್ಪ ಅಭಿಯಾನಕ್ಕಾಗಿ ನಶೆ ಮುಕ್ತ ಯುವಜನತೆ ಆಂದೋಲನ ಯುವಜನತೆಯನ್ನು ಮಾದಕ ವಸ್ತು ಸಾಗಣೆ ಮತ್ತು ಬಳಕೆ ವಿರುದ್ದ ಸಂಘಟಿಸಿ ವಿಕಸಿತ ಭಾರತ 2047ರ ಗುರಿ ಸಾಧನೆಗೆ ಅಣಿಗೊಳಿಸಲು ಕೇಂದ್ರ ಯುವ ವ್ಯವಹಾರಗಳ ಸಚಿವಾಲಯ ಯೋಜಿಸಿದೆ. ಪ್ರಧಾನಮಂತ್ರಿಯವರು ಚಾಲನೆ ನೀಡಿದ ಸಂದರ್ಭದಲ್ಲಿ ದೇಶಾದ್ಯಂತ 10,000 ಸ್ಥಳಗಳಲ್ಲಿ 1 ಕೋಟಿಗೂ ಹೆಚ್ಚು ಯುವಜನರು ಪಾಲ್ಗೊಂಡು ಮಾದಕ ವಸ್ತುಗಳಿಂದ ದೂರವಿರುವ ಪ್ರತಿಜ್ಞೆ ಕೈಗೊಂಡರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ರಾಷ್ಟ್ರವ್ಯಾಪಿ ಅಭಿಯಾನದ ಅಂಗವಾಗಿ ಯುವ ಜನರನ್ನುದ್ದೇಶಿಸಿ ಮಾತನಾಡಿದರು.
2: ಸಾಥಿಯೋ, ವಿಕಸಿತ ಭಾರತ ಸಂಕಲ್ಪ ಅಭಿಯಾನ ಕೆ ಲಿಯೆ ನಶಾ ಮುಕ್ತ ಯುವ ಇಸ್ ಮೂವ್ಮೆಂಟ್ ಕಾ ನಾಮ್ ಹಿ ಇಸ್ಕೆ ಸಂಕಲ್ಪ ಕೋ ಸ್ಪಷ್ಟ ಕರ್ತಾ ಹೈ. ಕ್ಯೋಂಕಿ ಆಜ್ ಜಬ್ ದೇಶ ನೇ ವಿಕಸಿತ ಭಾರತ ಕಾ ಲಕ್ಷ್ಯ ತಯ ಕಿಯಾ ಹೈ ತೋ ಇಸ್ಕೆ ಲಿಯೆ ಅವಶ್ಯಕ ಹೈ ದೇಶ ಕಾ ಯುವ ತನ್ ಸೇ ಸ್ವಸ್ಥ ಹೋ, ಮನ ಸೇ ಸ್ವಸ್ಥ ಹೋ, ಆತ್ಮವಿಶ್ವಾಸ ಸೇ ಭರ್ಪೂರ್ ಹೋ ಔರ್ ಡ್ರಗ್ಸ್ ಜೈಸಿ ಘಾತಕ ಆದತ್ ಸೇ ಹಮೇಶಾ ಹಮೇಶಾ ದೂರ ಹಿ ರಹೇ ಯಹಿ ಇಸ್ ಅಭಿಯಾನ ಕಾ ಉದ್ದೇಶ ಹೈ. ಹಮ್ ಸಬ್ಕೋ ಯೇ ಸಂಕಲ್ಪ ಲೇನಾ ಹೈ, ಹಮಾರೆ ಯುವಾ ನಶೆ ಔರ್ ಡ್ರಗ್ಸ್ ಕೆ ಖತ್ರೋ ಕೋ ಸಮಝೆ, ಹರ್ ತರಹ ಸೇ ಜಾಗರೂಕ್ ರಹೇ ಔರ್ ಇಸ್ ಸಂಕಲ್ಪ ಮೇ ಅಬ್ ರಾಷ್ಟ್ರೀಯ ನಶಾ ಮುಕ್ತ ಯುವಾ ಅಭಿಯಾನ ಕಿ ಬಡಿ ಭೂಮಿಕಾ ಹೈ.
0: ಮೇರಾ ಯುವ ಭಾರತ್ ವಿಕಸಿತ ಭಾರತಕ್ಕಾಗಿ ನಶೆ ಮುಕ್ತ ಯುವಜನತೆ ಆಂದೋಲನದ ಭಾಗವಾಗಿ ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯ, ಬೆಳಗಾವಿಯ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ, ಕೆಎಲ್ಇ ಪರಿಭಾವಿತ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು, ಅಧ್ಯಾಪಕರು ಹಾಗೂ ಮೈ ಭಾರತ್ ಆಂದೋಲನ ಸೇರಿದಂತೆ ರಾಷ್ಟೀಯ ಸೇವಾ ಯೋಜನೆ, ರಾಷ್ಟೀಯ ಕೆಡೆಟ್ ಕಾರ್ಪ್ಸ್, ಸ್ಕೌಟ್ಸ್ ಅಂಡ್ ಗೈಡ್ಸ್ ಸ್ವಯಂ ಸೇವಕರು, ವಿವಿಧ ಶಾಲೆಗಳ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಬೆಳಗಾವಿಯ ಜೈನ್ ಹೆರಿಟೇಜ್ ಸ್ಕೂಲ್ನಲ್ಲಿ 10ನೇ ತರಗತಿ ಓದುತ್ತಿರುವ ವಿದ್ಯಾರ್ಥಿನಿ ಆರ್.ಕೆ. ಲಯ ನಶೆ ಮುಕ್ತಿ ಸಂಕಲ್ಪ ಅಭಿಯಾನದಲ್ಲಿ ಪಾಲ್ಗೊಂಡಿದ್ದರು. ಪ್ರದೇಶ ಸಮಾಚಾರಕ್ಕಾಗಿ ಅವರು ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
3: ನಮ್ಮ ಶಾಲೆಯಲ್ಲಿ ನಶಾ ಮುಕ್ತ ಭಾರತ್ ಕಾರ್ಯಕ್ರಮವು ಒಂದು ಒಳ್ಳೆ ಪ್ರತಿಜ್ಞೆಯಿಂದ ಶುರುವಾಯಿತು. ಕ್ರೀಡಾ ಮತ್ತು ಯುವ ಇಲಾಖೆಯ ಮುಖ್ಯಸ್ಥರು ಈ ಕಾರ್ಯಕ್ರಮದ ಉದ್ದೇಶವನ್ನು ನಮಗೆ ಹೇಳಿಕೊಟ್ಟರು. ಅದರ ನಂತರ ಒಂದು ನಾಟಕವಿತ್ತು. ಅವರು ಯುವ ಜನರು ಹೇಗೆ ಕೆಟ್ಟ ಅಭ್ಯಾಸಗಳಿಗೆ ಬೀಳುತ್ತಾರೆ ಮತ್ತು ಅದರಿಂದ ಹೇಗೆ ಹೊರಬರಬಹುದು ಎನ್ನುವುದನ್ನು ತೋರಿಸಿಕೊಟ್ಟರು. ಕುಟುಂಬ, ಸ್ನೇಹಿತರು ಮತ್ತು ನಮ್ಮ ಸ್ವಂತ ಪ್ರಯತ್ನಗಳಿಂದ ಕೆಟ್ಟ ಅಭ್ಯಾಸಗಳನ್ನು ಬಿಡಬಹುದು ಎಂದು ತಿಳಿಸಿಕೊಟ್ಟರು. ಕೊನೆಯಲ್ಲಿ ನಮ್ಮ ಪ್ರಧಾನಮಂತ್ರಿಯವರು ಮಾತನಾಡಿದರು. 2047ರ ವರ್ಷಕ್ಕೆ ವಿಕಸಿತ ಭಾರತ್ ಮಾಡಲು ನಮ್ಮ ಯುವ ಜನರ ಕೈಯಲ್ಲಿ ದೊಡ್ಡ ಶಕ್ತಿ ಇದೆ ಎನ್ನುವುದನ್ನು ಹೇಳಿದರು. ಕೆಟ್ಟ ಅಭ್ಯಾಸಗಳು ನಮಗೆ ಮತ್ತು ನಮ್ಮ ಕುಟುಂಬಕ್ಕೆ ಹೇಗೆ ಕೆಟ್ಟದನ್ನು ಮಾಡುತ್ತದೆ ಎನ್ನುವುದನ್ನು ವಿವರಿಸಿದರು. ಈ ಒಳ್ಳೆಯ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ್ದು ನನಗೆ ತುಂಬಾ ಖುಷಿ ತಂದಿದೆ. ನಮ್ಮ ದೇಶದ ಬೆಳವಣಿಗೆಗೆ ಶ್ರಮಿಸುವ ನಾಯಕರನ್ನು ನೋಡಿ ಹೆಮ್ಮೆ ಆಗುತ್ತದೆ. ಧನ್ಯವಾದಗಳು.
0: ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಬೊಮ್ಮವಾರ ಗ್ರಾಮದ

0: ಅಟಲ್ ಬಿಹಾರಿ ವಾಜಪೇಯಿ ವಸತಿ ಶಾಲೆಯ 8ನೇ ತರಗತಿಯ ವಿದ್ಯಾರ್ಥಿಗಳಾದ ಡಿ ಗಗನ, ಜೆ ನೂತನಗೌಡ ಹಾಗೂ ಪದವಿ ಪೂರ್ವ ವಿಜ್ಞಾನ ಕಾಲೇಜಿನ ವಿದ್ಯಾರ್ಥಿಗಳಾದ ಆರ್ ಜಯಶ್ರೀ, ಪಿ ರೂಪಶ್ರೀ ಹಾಗೂ ಚೇತನ್ ಅಭಿಯಾನದಲ್ಲಿ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಕೇಂದ್ರ ನೀತಿ ಆಯೋಗ ಅಟಲ್ ಇನೋವೇಷನ್ ಮಿಷನ್ ಪ್ರಕಲ್ಪದಡಿ ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರಿನ ನಿಟ್ಟೆ ಸ್ವಾಯತ್ತ ವಿಶ್ವವಿದ್ಯಾಲಯದ ಎನ್ಎಎನ್ಎಂ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯ ಸ್ಟಾರ್ಟ್ಅಪ್ ಇನ್ಕ್ಯುಬೇಷನ್ ಸೆಂಟರ್ನ 3 ಯುವ ನವೋದ್ಯಮಿಗಳಿಗೆ ರಾಷ್ಟಪತಿ ದ್ರೌಪದಿ ಮುರ್ಮು ಪ್ರಸಕ್ತ ವರ್ಷದ ಗ್ರಾಸ್ ರೂಟ್ಸ್ ಇನೋವೇಟರ್ ಪುರಸ್ಕಾರ ಪ್ರದಾನಿಸಿ ಗೌರವಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆ ಶಿರಸಿಯ ವಿಶಾಲ್ ಮಶೇಲ್ಕರ್, ದಕ್ಷಿಣ ಕನ್ನಡ ಜಿಲ್ಲೆ ಮೂಡುಬಿದಿರೆಯ ಅನುಷಾ ಪ್ರಜ್ವಲ್ ಆಚಾರ್ ಹಾಗೂ ಉಡುಪಿ ಜಿಲ್ಲೆ ಕಾರ್ಕಳದ ರತ್ನಾಕರ ನಾಯಕ್ ಹೊಸದಿಲ್ಲಿಯ ರಾಷ್ಟಪತಿ ಭವನದಲ್ಲಿ ಗೌರವ ಸ್ವೀಕರಿಸಿದರು. ನೀರಿನ ಪೋಲು ತಡೆದು ಸಮರ್ಪಕ ನಿರ್ವಹಣೆ ಖಾತ್ರಿಪಡಿಸುವ ನೂತನ ತಂತ್ರಜ್ಞಾನ ಅಭಿವೃದ್ಧಿಪಡಿಸಿರುವ WWR ಪ್ರೈವೇಟ್ ಲಿಮಿಟೆಡ್ ಸಂಸ್ಥಾಪಕ ಸಿಇಒ ರತ್ನಾಕರ ನಾಯಕ್ ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ.
4: ಈ ಪ್ರಶಸ್ತಿಗೆ ನೇರವಾಗಿ ಕಾರಣರಾದವರು ಅಟಲ್ ಇನ್ಕ್ಯುಬೇಷನ್ ಸೆಂಟರ್ ನಿಟ್ಟೆ ಪುನೀತ್ ಸರ್ ಅವರು. ಯಾಕಂದ್ರೆ ನಮ್ಮ ಇಂಥ ಇನ್ನೋವೇಷನ್ಗೆ ರಾಷ್ಟ್ರ ಮಟ್ಟದಲ್ಲಿ ಸಿಗುವಂತಹ ಅವಕಾಶ ಇದೆ, ಅದು ನಾವು ಎಣಿಸಲಿಕ್ಕೂ ಸಾಧ್ಯ ಇಲ್ಲ. ನಿಜವಾಗಿ ಥ್ರೂಔಟ್ ಇಂಡಿಯಾದಲ್ಲಿ 26 ಜನ ಮಾತ್ರ ಸಿಲೆಕ್ಟ್ ಆದದ್ರಲ್ಲಿ ನಾನು ಒಬ್ಬ ಅಂತ ಹೇಳಲಿಕ್ಕೆ ಖುಷಿ ಪಡ್ತಾ ಇದ್ದೇನೆ. ನಾನು 2 ಲೋರಾ ಮಾಡ್ಯೂಲ್ಸ್ ಗಳನ್ನ ತರಿಸಿ ಅದಕ್ಕೊಂದು ಸಿಂಪಲ್ ಲಾಂಗ್ ರೇಂಜ್ ಆನ್ ಆಫ್ ಸಿಸ್ಟಮ್ ಅಲ್ಲಿ ನಾನೊಂದು ಡಿವೈಸ್ ತಯಾರು ಮಾಡಿದೆ. ಆ ಡಿವೈಸ್ ಅನ್ನ ಸದನ 2-3 ಕಿಲೋಮೀಟರ್ ವರೆಗೆ ಯಾವುದೇ ಇಂಟರ್ನೆಟ್ ಅಥವಾ ವೈಫೈ ಇಲ್ಲದೆ ಕಮ್ಯುನಿಕೇಟ್ ಮಾಡಿ ಅದು ಆಪರೇಟ್ ಆಗ್ತದೆ. ಟ್ಯಾಂಕ್ ಸೈಡ್ ಮತ್ತೆ ಪಂಪ್ ಸೈಡ್ ಅಲ್ಲಿ ಫಿಟ್ ಮಾಡಿಬಿಟ್ಟು ಆ ಓವರ್ ಫ್ಲೋ ಆಗುವ ಸಮಸ್ಯೆಯನ್ನ ಬಗೆಹರಿಸಿದೆ. ಇದಕ್ಕೆ ಯಾವುದೇ ತಿಂಗಳ ರೀಚಾರ್ಜ್ ಅಥವಾ ಯಾವುದೇ ಖರ್ಚಿಲ್ಲ. ಪಂಚಾಯತಿ ಪ್ರಾಬ್ಲಮ್ ಸಾಲ್ವ್ ಆದ್ಮೇಲೆ ಪ್ರತಿ ಮನೆಗಳಲ್ಲಿಯೂ ಟ್ಯಾಂಕ್ ಓವರ್ ಫ್ಲೋ ಆದ್ಮೇಲೆ ಪಂಪ್ ಬಂದ್ ಮಾಡುವಂತದ್ದು ಅಥವಾ ಖಾಲಿ ಆದ್ಮೇಲೆ ಪಂಪ್ ಚಾಲ್ ಮಾಡುವಂತದ್ದು ಒಂದು ಇರ್ತದೆ. ಅದರಲ್ಲಿ ನೀರು ತುಂಬಾ ವೇಸ್ಟ್ ಆಗ್ತದೆ, ಅದರೊಟ್ಟಿಗೆ ಕರೆಂಟ್ ಕೂಡ ವೇಸ್ಟ್ ಆಗುವಂತದ್ದು. ಒಂದು ಸಿಂಪಲ್ ಡಿವೈಸ್ ಅನ್ನು ತಯಾರು ಮಾಡಿದೆ, ಅದು ನಮ್ಮ ಮನೆಗೆ ಹಾಕಿ ಟೆಸ್ಟ್ ಮಾಡಿದೆ, ಚೆನ್ನಾಗಿ ವರ್ಕ್ ಆಯ್ತು. ಒಂದು ಕಮರ್ಷಿಯಲ್ ಡಿವೈಸ್ ಮಾಡುವ ಅಂತ ಆಲೋಚನೆ ಮಾಡಿಬಿಟ್ಟು ಎಲ್ಲ ಸಾಫ್ಟ್ವೇರ್ ಮತ್ತೆ ಹಾರ್ಡ್ವೇರ್ ಅನ್ನು ರೆಡಿ ಮಾಡಿಬಿಟ್ಟು ಒಂದು ಅಟ್ಮಾಸ್ ಅಂತ ಹೆಸರಿಟ್ಟು ಒಂದು ಕಮರ್ಷಿಯಲ್ ಡಿವೈಸ್ ಅನ್ನು ತಯಾರು ಮಾಡಿ ಒಂದು 100 ಯೂನಿಟ್ ಗಳನ್ನು ನನ್ನ ಫ್ರೆಂಡ್ ಸರ್ಕಲ್ ಅಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿದೆ, ಎಲ್ಲರಿಗೆ ಖುಷಿ ಆಯ್ತು.
0: ಈ ತಿಂಗಳಾಂತ್ಯದ ವೇಳೆಗೆ ರಾಜ್ಯದ ಎಲ್ಲ ತಾಲೂಕುಗಳಿಂದ ಮಳೆ ಹಾಗೂ ಬೆಳೆ ಹಾನಿ ವರದಿ ಪಡೆದು ಕೇಂದ್ರದ ಮಾರ್ಗಸೂಚಿಯಂತೆ ಅಧಿಕೃತವಾಗಿ ಬರಪೀಡಿತ ತಾಲೂಕುಗಳನ್ನು ಘೋಷಿಸಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಮುಖ್ಯಮಂತ್ರಿಯವರ ಗೃಹ ಕಚೇರಿ ಕೃಷ್ಣಾದಲ್ಲಿ ಕಾವೇರಿ ನದಿ ನೀರು ಹಂಚಿಕೆ ಬಗ್ಗೆ ಸರ್ವಪಕ್ಷಗಳ ಸಭೆ ಬಳಿಕ ಅವರು ಮಾಹಿತಿ ನೀಡಿದರು. ಹಾಸನ ಜಿಲ್ಲೆ ರೈತರ ಹಿತದೃಷ್ಟಿಯಿಂದ ಹೇಮಾವತಿ ಜಲಾಶಯದಿಂದ ವಿವಿಧ ಕಾಲುವೆಗಳು ಹಾಗೂ ಕೆರೆಗಳಿಗೆ ಇಂದಿನಿಂದ ನೀರು ಹರಿಸುವಂತೆ ಮುಖ್ಯಮಂತ್ರಿ ಸೂಚಿಸಿದ್ದಾರೆ. ಹಾಸನ ಲೋಕಸಭಾ ಕ್ಷೇತ್ರದ ಸಂಸದ ಶ್ರೇಯಸ್ ಪಟೇಲ್ ಮುಖ್ಯಮಂತ್ರಿಗಳಿಗೆ ಈ ಕುರಿತು ಮನವಿ ಸಲ್ಲಿಸಿದ್ದರು. ತುಂಗಭದ್ರಾ ಆಡಳಿತ ಮಂಡಳಿ ರೈತ ಮುಖಂಡರು ಹಾಗೂ ಜನಪ್ರತಿನಿಧಿಗಳೊಂದಿಗೆ ಚರ್ಚಿಸಿ ಜಲಾಶಯದ ಒಳಹರಿವಿನ ಆಧಾರದ ಮೇಲೆ ಸರ್ಕಾರ ರೈತರ ಹಿತ ಕಾಯುವ ನಿರ್ಧಾರ ಕೈಗೊಳ್ಳಲಿದೆ ಎಂದು ವಿಧಾನಪರಿಷತ್ ಶಾಸಕ ಎನ್ಎಸ್ ಬೋಸರಾಜು ತಿಳಿಸಿದ್ದಾರೆ. ಕೊಪ್ಪಳದಲ್ಲಿ ರೈತ ಮುಖಂಡರು ಮಾಜಿ ಸಚಿವರನ್ನು ಭೇಟಿ ಮಾಡಿ ತುಂಗಭದ್ರಾ ಜಲಾಶಯದಿಂದ ಎಡದಂಡೆ ಕಾಲುವೆಗೆ ನೀರು ಹರಿಸುವಂತೆ ಸರ್ಕಾರವನ್ನು ಒತ್ತಾಯಿಸಲು ಮನವಿ ಮಾಡಿದರು. ಬೆಂಗಳೂರಿನ ಯಶಸ್ವಿನಿ ಘೋರ್ಪಡೆ ಹೊಸದಿಲ್ಲಿಯ ತ್ಯಾಗರಾಜ ಕ್ರೀಡಾ ಸಂಕೀರ್ಣದಲ್ಲಿ ಭಾನುವಾರ ಮುಕ್ತಾಯವಾದ 22ನೇ ಕಾಮನ್ವೆಲ್ತ್ ಟೇಬಲ್ ಟೆನಿಸ್ ಚಾಂಪಿಯನ್ಶಿಪ್ನಲ್ಲಿ ಮಹಿಳೆಯರ ಸಿಂಗಲ್ಸ್ ಪ್ರಶಸ್ತಿ ಜಯಿಸಿದ್ದಾರೆ. ಮಹಿಳೆಯರ ಅಂತಿಮ ಪಂದ್ಯದಲ್ಲಿ ಯಶಸ್ವಿನಿ 4-1 ಶ್ರೀಜಾ ಅಕುಲಾ ವಿರುದ್ದ ಜಯಗಳಿಸಿದರು. ಪುರುಷರ ವಿಭಾಗದಲ್ಲಿ ಅಂಕುರ್ ಭಟ್ಟಾಚಾರ್ಯ ಪ್ರಶಸ್ತಿಗೆ ಭಾಜನರಾದರು. ಅಗ್ರ ಶ್ರೇಯಾಂಕಿತ ಚದುರಂಗ ಪ್ರವೀಣೆ, ಕೇರಳದ ದಿವಿ ಬಿಜೇಶ್, 2ನೇ ಶ್ರೇಯಾಂಕದ ತಮಿಳುನಾಡಿನ ಪಿ ಯಕ್ಷಿಣಿ ಹಾಗೂ 3ನೇ ಶ್ರೇಯಾಂಕಿತೆ ಕರ್ನಾಟಕದ ನಕ್ಷತ್ರ ಗುಮುದವಲ್ಲಿ

0: ವಿಕಸಿತ ಭಾರತಕ್ಕಾಗಿ ನಶೆ ಮುಕ್ತ ಯುವ ಜನತೆ, ಮಾದಕ ವಸ್ತು ಮುಕ್ತ ಭಾರತ ಅಭಿಯಾನಕ್ಕೆ ಪ್ರಧಾನಮಂತ್ರಿ ಚಾಲನೆ. ಅಟಲ್ ಇನೋವೇಷನ್ ಮಿಷನ್, ರಾಜ್ಯದ 3 ನವೋದ್ಯಮಿಗಳಿಗೆ ರಾಷ್ಟಪತಿ ಪುರಸ್ಕಾರ ಪ್ರದಾನ. ಕೇಂದ್ರದ ಮಾರ್ಗಸೂಚಿ ಅನ್ವಯ ಈ ತಿಂಗಳಾಂತ್ಯಕ್ಕೆ ರಾಜ್ಯದ ಬರಪೀಡಿತ ತಾಲೂಕುಗಳ ಘೋಷಣೆ. 22ನೇ ಕಾಮನ್ವೆಲ್ತ್ ಟೇಬಲ್ ಟೆನಿಸ್ ಪಂದ್ಯಾವಳಿ, ಕರ್ನಾಟಕದ ಯಶಸ್ವಿನಿ ಘೋರ್ಪಡೆ ಚಾಂಪಿಯನ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: FM 100.6 ಇದು ಆಕಾಶವಾಣಿ ಮೈಸೂರು. ಸಮಯ 7:15:50. ಈಗ ಭಾವಗೀತೆಗಳ ಕಾರ್ಯಕ್ರಮ. HR ಲೀಲಾವತಿ ಅವರು ಹಾಡಿರುವ ಕೆಲವು ಕವಿತೆಗಳನ್ನು ಪ್ರಸಾರ ಮಾಡುತ್ತಿದ್ದೇವೆ. ಮೊದಲಿಗೆ ಕೇಳೋಣ KS ನಿಸಾರ್ ಅಹಮದ್ ಅವರು ರಚಿಸಿರುವ ಹೊತ್ತಿ ಉರಿದ ಹಿರಿಯ ಆಸೆ ನಂದಿತೋ.

ಇನ್ನು ಮುಂದೆ ಕೇಳಿ ಎಂಎನ್ ವ್ಯಾಸರಾವ್ ಅವರು ರಚಿಸಿರುವ ಈ ಕವಿತೆ ಹೃದಯ ಹೊರಳಿ ಮಿಡಿಯುತ್ತಿದೆ, ಕಣ್ಣು ಹೊರಳಿ ಅರಸುತ್ತಿದೆ. ಹಾಡಿರುವ ಕಲಾವಿದ ಕುಮಾರ್ ಎಫ್ ಕಣವಿ.

ಇನ್ನು ಮುಂದೆ ಕೇಳಿ ಕುವೆಂಪು ಅವರ ರಚನೆ ಹೃದಯ ಕಮಲದಲ್ಲಿ ಮಧುರ ಪ್ರೇಮ ಮಕರಂದವಿದೆ. ಹಾಡಿದ್ದಾರೆ ಎಸ್ ಜಿ ರಘುರಾಮ್ ಹಾಗೂ ಎಚ್ ಆರ್

0: ಸರಿಯಾಗಿ 7:30. ಈಗ ಸೇವಾವಾಹಿನಿ.
1: ಆಕರ್ಷಕ ಸೀರೆ ಮತ್ತು ಉಪಸಾಧನಗಳು, ಮಗ್ಗದ ಮನೆ, ಮೈಸೂರು, ರಾಮಕೃಷ್ಣ ನಗರ.
2: ಮಗ್ಗದ ಮನೆ
3: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
4: ಅರ್ಜೆಂಟ್ ಆಗಿ ಫುಡ್ ಡೆಲಿವರಿ ಮಾಡಬೇಕು ಈ ಟ್ರಾಫಿಕ್ ಅಲ್ಲಿ, ಅಪಘಾತವಾಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಪ್ಪ ಗತಿ?
3: ಅದಕ್ಕಾಗಿಯೇ ಕರ್ನಾಟಕ ಸರ್ಕಾರ ತಂದಿದೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ. ಅಪಘಾತ ವಿಮೆ, ಜೀವ ವಿಮೆ, ಆಸ್ಪತ್ರೆ ವೆಚ್ಚಕ್ಕೆ ನೆರವು, ಇವೆಲ್ಲವೂ ಉಚಿತ. 18-60 ವರ್ಷದ ಫುಡ್ ಡೆಲಿವರಿ ಹಾಗೂ ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡುತ್ತಿರುವ ಸೇವಾ ಸಿಂಧು ಪೋರ್ಟಲ್ ನಲ್ಲಿ ನೋಂದಾಯಿಸಿದ ಅರ್ಹ ಗಿಗ್ ಕಾರ್ಮಿಕರಿಗೆ ಮಾತ್ರ ಈ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ 1-55-214 ಸಹಾಯವಾಣಿಗೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಸೇವಾವಾಹಿನಿಯಲ್ಲಿ ಕೆಲವು ಪ್ರಕಟಣೆಗಳು. ಈ ತಿಂಗಳ 3ನೇ ತಾರೀಕಿನಿಂದ, ಅಂದರೆ ಇಂದಿನಿಂದ ಈ ತಿಂಗಳ 11ನೇ ತಾರೀಕಿನವರೆಗೆ ಮೈಸೂರು ನಗರದ 2 ಪರೀಕ್ಷಾ ಕೇಂದ್ರಗಳಾದ ಸರ್ಕಾರಿ ಆದರ್ಶ ವಿದ್ಯಾಲಯ ಜಾಕಿ ಕ್ವಾರ್ಟರ್ಸ್ ಮೈಸೂರು ಹಾಗೂ ಜಿಲ್ಲಾ ಶಿಕ್ಷಣ ತರಬೇತಿ ಸಂಸ್ಥೆ ಡಯಟ್ ವಸಂತಮಹಲ್ ಮೈಸೂರು, ಇಲ್ಲಿ ಗಣಕಯಂತ್ರ ಶಿಕ್ಷಣ ಪರೀಕ್ಷೆಗಳು ನಡೆಯಲಿದ್ದು, ಸದರಿ ಪರೀಕ್ಷೆಗಳನ್ನು ಸುಸೂತ್ರವಾಗಿ ನಡೆಸುವ ಉದ್ದೇಶದಿಂದ ಪರೀಕ್ಷಾ ಕೇಂದ್ರದ ವ್ಯಾಪ್ತಿಯಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ತಡೆಯಲು ಸೂಕ್ತ ಬಂದೋಬಸ್ತ್ ವ್ಯವಸ್ಥೆ ಹಾಗೂ ಪರೀಕ್ಷಾ ಕೇಂದ್ರದ 200 ಮೀಟರ್ ವ್ಯಾಪ್ತಿ ಪ್ರದೇಶದ ಸುತ್ತಲೂ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ 2023 ಸೆಕ್ಷನ್ 163 ರೀತಿಯ ನಿಷೇಧಾಜ್ಞೆಯನ್ನು ಜಾರಿಗೊಳಿಸಿ ಮೈಸೂರು ನಗರದ ಪೊಲೀಸ್ ಆಯುಕ್ತರು ಆದೇಶವನ್ನು ಹೊರಡಿಸಿದ್ದಾರೆ. ಈ ಪ್ರದೇಶಗಳಲ್ಲಿ ಪರೀಕ್ಷಾರ್ಥಿಗಳು ಹಾಗೂ ಪರೀಕ್ಷಾ ಸಿಬ್ಬಂದಿಗಳನ್ನು ಹೊರತುಪಡಿಸಿ ಅನಧಿಕೃತ ವ್ಯಕ್ತಿಗಳು ಸಂಚರಿಸಬಾರದು, ಯಾರೂ ಆಕ್ಷೇಪಾರ್ಹ ವಸ್ತುಗಳನ್ನು ಒಯ್ಯಬಾರದು ಹಾಗೂ ಪರೀಕ್ಷಾ ಕೇಂದ್ರಗಳ ಸುತ್ತಲಿರುವ ಜೆರಾಕ್ಸ್ ಹಾಗೂ ಸೈಬರ್ ಬ್ರೌಸಿಂಗ್ ಸೆಂಟರ್ಗಳನ್ನು ಪರೀಕ್ಷಾ ಅವಧಿಯಲ್ಲಿ ಮುಚ್ಚುವಂತೆ ಈ ಮೂಲಕ ಆದೇಶವನ್ನು ಹೊರಡಿಸಿದ್ದಾರೆ. ಕರ್ನಾಟಕ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ವತಿಯಿಂದ ಮಕ್ಕಳ ದಿನಾಚರಣೆ 2026 ಪ್ರಯುಕ್ತ ಮಕ್ಕಳು ತಮ್ಮ ಪ್ರಾಣದ ಹಂಗನ್ನು ತೊರೆದು ಹಾಗೂ ಸಮಯ ಪ್ರಜ್ಞೆಯಿಂದ ಇತರರ ಪ್ರಾಣದ ರಕ್ಷಣೆಗಾಗಿ ಧೈರ್ಯ ಸಾಹಸ ಪ್ರದರ್ಶಿಸಿದ 6-18 ವರ್ಷದೊಳಗಿನ ಬಾಲಕರಿಗೆ ಹೊಯ್ಸಳ ಪ್ರಶಸ್ತಿ ಮತ್ತು ಬಾಲಕಿಯರಿಗೆ ಕೆಳದಿ ಚೆನ್ನಮ್ಮ ಶೌರ್ಯ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗುತ್ತದೆ. ಪ್ರಕರಣವು ಆಗಸ್ಟ್ 1, 2025 ಜುಲೈ 31, 2026 ಒಳಗೆ ನಡೆದಿರಬೇಕು. ಪ್ರಶಸ್ತಿಗೆ ಆಯ್ಕೆಯಾದ ಮಕ್ಕಳಿಗೆ ತಲಾ 10,000 ರೂಪಾಯಿಗಳ ನಗದು ಬಹುಮಾನ ಮತ್ತು ಪ್ರಶಸ್ತಿ ಪತ್ರವನ್ನು ನೀಡಲಾಗುತ್ತದೆ. ಇದೇ ಸಂದರ್ಭದಲ್ಲಿ ಮಕ್ಕಳ ಕಲ್ಯಾಣ ಕ್ಷೇತ್ರದಲ್ಲಿ ಕನಿಷ್ಠ 5 ವರ್ಷಗಳ ಕಾಲ ಅತ್ಯುತ್ತಮ ಸೇವೆ ಸಲ್ಲಿಸಿರುವ ವ್ಯಕ್ತಿಗಳಿಗೆ ತಲಾ 25,000 ರೂಪಾಯಿಗಳ ನಗದು ಬಹುಮಾನ ಮತ್ತು ಪ್ರಶಸ್ತಿ ಪತ್ರ, ಸಂಸ್ಥೆಗಳಿಗೆ 1,00,000 ರೂಪಾಯಿಗಳ ನಗದು ಬಹುಮಾನ ಮತ್ತು ಪ್ರಶಸ್ತಿ ಪತ್ರವನ್ನು ನೀಡಿ ಗೌರವಿಸಲಾಗುತ್ತದೆ. ಅರ್ಜಿಗಳನ್ನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕರ ಕಚೇರಿ, 1ನೇ ಮಹಡಿ, ಸ್ತ್ರೀಶಕ್ತಿ ಭವನ, ಕೃಷ್ಣದೇವರಾಯ ವೃತ್ತ, ವಿಜಯನಗರ 2ನೇ ಹಂತ, ಮೈಸೂರು ಇವರಿಂದ ಪಡೆದು ಭರ್ತಿ ಮಾಡಿದ ಅರ್ಜಿಗಳನ್ನು ಈ ತಿಂಗಳ 14ರ ಒಳಗಾಗಿ ಸಲ್ಲಿಸಬೇಕೆಂದು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಸೇವಾವಾಹಿನಿಯಲ್ಲಿ ಪ್ರಕಟಣೆ ಕೇಳಿದಿರಿ. ಆಕಾಶವಾಣಿ ಮೈಸೂರು. ಸಮಯ 7:34 7:35 ಸರಿಯಾಗಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶ್ರೀಲಕ್ಷ್ಮಿ. ಮುಖ್ಯಾಂಶಗಳು: ರಾಷ್ಟ್ರಪತಿ ದ್ರೌಪದಿ ಮುರ್ಮು ಇಂದಿನಿಂದ 3 ದಿನ ಒಡಿಶಾಗೆ ಭೇಟಿ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಲಕ್ನೌನಲ್ಲಿ ಇಂದಿನಿಂದ ಬ್ರಿಕ್ಸ್ ದೇಶಗಳ ರಾಷ್ಟೀಯ ಅಂಕಿಅಂಶ ಕಚೇರಿಗಳ ಮುಖ್ಯಸ್ಥರ ಸಭೆ. ಅಖಿಲ ಭಾರತ ಕೋಟಾದಡಿ ಎಂಬಿಬಿಎಸ್ ಪ್ರವೇಶಕ್ಕಾಗಿ ಮೊದಲ ಸುತ್ತಿನ ಕೌನ್ಸಿಲಿಂಗ್ ನಾಳೆಯಿಂದ ಪ್ರಾರಂಭ. ಹಾಗೂ ಗ್ಲಾಸ್ಗೋ ಕಾಮನ್ವೆಲ್ತ್ ಕ್ರೀಡಾಕೂಟಕ್ಕೆ ತೆರೆ. ಒಟ್ಟು 39 ಪದಕಗಳೊಂದಿಗೆ ಅಂಕಪಟ್ಟಿಯಲ್ಲಿ 4ನೇ ಸ್ಥಾನ ಪಡೆದ ಭಾರತ. ವಾರ್ತೆಗಳ ವಿವರ: ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಇಂದಿನಿಂದ 3 ದಿನಗಳ ಕಾಲ ಒಡಿಶಾಗೆ ಭೇಟಿ ನೀಡಲಿದ್ದಾರೆ. ಭೇಟಿಯ ಸಮಯದಲ್ಲಿ ಅವರು ಗಂಜಾಂ ಜಿಲ್ಲೆಯ ಕಟಕ್, ಭುವನೇಶ್ವರ, ಬ್ರಹ್ಮಪುರ ಮತ್ತು ತಪ್ತಪಾಣಿಯಲ್ಲಿ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದಾರೆ. ಇಂದು ರಾಷ್ಟಪತಿಗಳು ಕಟಕ್ನಲ್ಲಿರುವ ಜಗದ್ಗುರು ಕೃಪಾಲು ವಿಶ್ವವಿದ್ಯಾಲಯವನ್ನು ಉದ್ಘಾಟಿಸಲಿದ್ದಾರೆ. ನಾಳೆ ಅವರು ಇತರ ಅಧಿಕೃತ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಮೊದಲು ತಪ್ತಪಾಣಿ ಬಳಿಯ ಮಾ ಕಂದುನಿ ದೇವಿ ದೇವಸ್ಥಾನದಲ್ಲಿ ಪ್ರಾರ್ಥನೆ ಸಲ್ಲಿಸಲು ದಕ್ಷಿಣ ಒಡಿಶಾಗೆ ಪ್ರಯಾಣಿಸಲಿದ್ದಾರೆ. ಬ್ರಿಕ್ಸ್ ದೇಶಗಳ ರಾಷ್ಟೀಯ ಅಂಕಿಅಂಶ ಕಚೇರಿಗಳ ಮುಖ್ಯಸ್ಥರ ಸಭೆ ಇಂದು ಮತ್ತು ನಾಳೆ ಲಕ್ನೌನಲ್ಲಿ ಭಾರತದ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. ಭಾರತ, ಬ್ರೆಜಿಲ್, ರಷ್ಯಾ, ಚೀನಾ, ದಕ್ಷಿಣ ಆಫ್ರಿಕಾ, ಈಜಿಪ್ಟ್, ಇಥಿಯೋಪಿಯಾ, ಇಂಡೋನೇಷ್ಯಾ, ಇರಾನ್, ಸೌದಿ ಅರೇಬಿಯಾ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ ಬ್ರಿಕ್ಸ್ ದೇಶಗಳ ಗುಂಪಿಗೆ ಸೇರಿವೆ. ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಯು ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬ ಪ್ರಮುಖ ವಿಷಯದಿಂದ ಮಾರ್ಗದರ್ಶಿಸಲ್ಪಡುತ್ತದೆ. ಈ ಸಭೆಯು ಬ್ರಿಕ್ಸ್ ಅಂಕಿಅಂಶಗಳ ಉತ್ಪನ್ನಗಳು, ರಾಷ್ಟೀಯ ಅಂಕಿಅಂಶ ವ್ಯವಸ್ಥೆಗಳಲ್ಲಿ ನಾವೀನ್ಯತೆ ಮತ್ತು ಸುಧಾರಣೆ, ದತ್ತಾಂಶ ಪ್ರಸರಣ ಮತ್ತು ಪ್ರವೇಶ ಸಾಧ್ಯತೆ, ಸ್ಥೂಲ ಆರ್ಥಿಕ ಮತ್ತು ವಲಯ ಅಂಕಿಅಂಶಗಳನ್ನು ಒಳಪಡಿಸುವ ಗುರಿ ಹೊಂದಿದೆ. ಅಂಕಿಅಂಶಗಳ ಪ್ರಸರಣ, ಅಂಕಿಅಂಶಗಳ ವ್ಯವಸ್ಥೆಗಳಲ್ಲಿ ನಾವೀನ್ಯತೆ ಮತ್ತು ಉತ್ತಮ ಅಭ್ಯಾಸಗಳ ವಿನಿಮಯ ಕ್ಷೇತ್ರಗಳಲ್ಲಿ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವುದು ಇದರ ಉದ್ದೇಶವಾಗಿದೆ. ಬಿಹಾರ, ಗುಜರಾತ್ ಮತ್ತು ಮಧ್ಯಪ್ರದೇಶದ 3 ವಿಧಾನಸಭಾ ಕ್ಷೇತ್ರಗಳಿಗೆ ನಡೆದ ಉಪಚುನಾವಣೆಯ ಮತ ಎಣಿಕೆ ಕಾರ್ಯ ಇಂದು ನಡೆಯಲಿದೆ. ಇದಕ್ಕಾಗಿ ಸಕಲ ಸಿದ್ಧತೆ ಕೈಗೊಳ್ಳಲಾಗಿದೆ. ಬಿಹಾರದ ಬಂಕಿಪುರ ಕ್ಷೇತ್ರ, ಗುಜರಾತ್ನ ಮಂಜಲ್ಪುರ ಮತ್ತು ಮಧ್ಯಪ್ರದೇಶದ ದಾಟಿಯಾ ಕ್ಷೇತ್ರಗಳಿಗೆ ಕಳೆದ ತಿಂಗಳ 30ರಂದು ಮತದಾನ ನಡೆದಿತ್ತು. ಮತ ಎಣಿಕೆ ಕಾರ್ಯ ಇಂದು ಬೆಳಗ್ಗೆ 8 ಗಂಟೆಗೆ ಆರಂಭವಾಗಲಿದೆ. ಮೊದಲು ಅಂಚೆ ಮತಗಳ ಎಣಿಕೆ ನಡೆಯಲಿದೆ. ನಂತರ ಬೆಳಗ್ಗೆ 8:30ರಿಂದ ಎಲೆಕ್ಟ್ರಾನಿಕ್ ಮತಯಂತ್ರಗಳಲ್ಲಿ ದಾಖಲಾದ ಮತಗಳ ಎಣಿಕೆ ನಡೆಯಲಿದೆ. 3 ರಾಜ್ಯಗಳಲ್ಲಿ ಸುಗಮ ಎಣಿಕೆ ಖಚಿತಪಡಿಸಿಕೊಳ್ಳಲು ಚುನಾವಣಾ ಆಯೋಗ ಬಿಗಿ ಭದ್ರತಾ ವ್ಯವಸ್ಥೆ ಕೈಗೊಂಡಿದೆ. ಅಖಿಲ ಭಾರತ ಕೋಟಾದಡಿ ಎಂಬಿಬಿಎಸ್ ಮತ್ತು ಇತರ ವೈದ್ಯಕೀಯ ಕೋರ್ಸ್ಗಳ ಪ್ರವೇಶಕ್ಕಾಗಿ ಮೊದಲ ಸುತ್ತಿನ ಕೌನ್ಸಿಲಿಂಗ್ ನಾಳೆಯಿಂದ ಪ್ರಾರಂಭವಾಗಲಿದೆ. 2026-27 ಬ್ಯಾಚ್ನ ಶೈಕ್ಷಣಿಕ ಅವಧಿ ಸೆಪ್ಟೆಂಬರ್ 8ರಂದು ಪ್ರಾರಂಭವಾಗಲಿದೆ. ವೈದ್ಯಕೀಯ ಸಮಾಲೋಚನಾ ಸಮಿತಿ ಎಂಸಿಸಿ ಬಿಡುಗಡೆ ಮಾಡಿದ ವೇಳಾಪಟ್ಟಿಯ ಪ್ರಕಾರ ಡೀಮ್ಡ್ ಮತ್ತು ಕೇಂದ್ರೀಯ ವಿಶ್ವವಿದ್ಯಾಲಯಗಳಿಗೆ ಮೊದಲ ಸುತ್ತಿನ ಕೌನ್ಸಿಲಿಂಗ್ 4-17 ನಡೆಯಲಿದೆ. ಕಾಲೇಜಿಗೆ ದಾಖಲಾಗಲು ಕೊನೆಯ ದಿನಾಂಕ 2 ಆಗಿದೆ. 2ನೇ ಸುತ್ತಿನ ಕೌನ್ಸಿಲಿಂಗ್ 24-2 ನಡೆಯಲಿದೆ. ನಂತರ 3ನೇ ಸುತ್ತಿನ ಕೌನ್ಸಿಲಿಂಗ್ 10-18 ನಡೆಯಲಿದೆ. ಅಂತಿಮ ಮತ್ತು 28-3 ನಡೆಯಲಿದೆ. ಈ ಸುತ್ತಿನಲ್ಲಿ ಕಾಲೇಜಿಗೆ ದಾಖಲಾಗಲು ಕೊನೆಯ ದಿನಾಂಕ 10 ಆಗಿದೆ. ರಾಜ್ಯ ಕೋಟಾದ ಸೀಟುಗಳಿಗೆ ಮೊದಲ ಸುತ್ತಿನ ಕೌನ್ಸಿಲಿಂಗ್ 13-22 ನಡೆಯಲಿದೆ. ಅಭ್ಯರ್ಥಿಗಳು 28ರೊಳಗೆ ಕಾಲೇಜಿಗೆ ದಾಖಲಾಗಬೇಕಾಗುತ್ತದೆ. 2ನೇ ಸುತ್ತು 31-8 ಮತ್ತು 3ನೇ ಸುತ್ತು 16-26 ನಡೆಯಲಿದೆ. ರಾಜ್ಯ ಕೋಟಾದ ಸೀಟುಗಳಿಗೆ ಅಂತಿಮ ಸುತ್ತು 3-5 ನಡೆಯಲಿದೆ. ಭಾರತದ ಆರ್ಥಿಕತೆಯು ಕೈಗಾರಿಕಾ ಚಟುವಟಿಕೆಗಳಲ್ಲಿನ ಸುಧಾರಣೆ ಹಾಗೂ ರಫ್ತು ವಲಯದ ಚೇತರಿಕೆಯಿಂದಾಗಿ ಪ್ರಸಕ್ತ ಹಣಕಾಸು ವರ್ಷದ ಮೊದಲ ತ್ರೈಮಾಸಿಕದಲ್ಲಿ ಈ ಹಿಂದೆ ಅಂದಾಜಿಸಿದ್ದಕ್ಕಿಂತ ಹೆಚ್ಚು, ಅಂದರೆ ಸುಮಾರು ಶೇಕಡಾ 7% ಬೆಳವಣಿಗೆ ಸಾಧಿಸುವ ನಿರೀಕ್ಷೆ ಇದೆ ಎಂದು ಎಸ್ಬಿಐ ಸಂಶೋಧನಾ ವರದಿ ತಿಳಿಸಿದೆ. ವರ್ಷದಿಂದ ವರ್ಷದ ಹೋಲಿಕೆಯಲ್ಲಿ ಜೂನ್ ತಿಂಗಳಲ್ಲಿ ದೇಶೀಯ ಪ್ರಯಾಣಿಕ ವಾಹನಗಳ ಮಾರಾಟ ಪ್ರಮಾಣ ಶೇಕಡಾ 24.1% ಹೆಚ್ಚಾಗಿದ್ದು, ವಿದ್ಯುತ್ ಬೇಡಿಕೆ ಶೇಕಡಾ 11.5% ಹೆಚ್ಚಳ ಕಂಡಿದೆ. ರಫ್ತು ಪ್ರಮಾಣ ಶೇಕಡಾ 15.5% ಏರಿಕೆಯಾಗಿದ್ದು, ಕೈಗಾರಿಕಾ ಉತ್ಪಾದನಾ ಸೂಚ್ಯಂಕ ಶೇಕಡಾ 7.3% ಪ್ರಗತಿ ದಾಖಲಿಸಿರುವುದು ಸದೃಢ ಆರ್ಥಿಕತೆಯ ಸಂಕೇತವಾಗಿದೆ ಎಂದು ಎಸ್ಬಿಐ ವರದಿ ತಿಳಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೆಟು ಮೋಟಾರ್ಸ್ನಿಂದ ಭಾರತದ ಮೊದಲ ವಾಣಿಜ್ಯ ಎಲೆಕ್ಟ್ರಿಕ್ ಬಸ್ ಬಿಡುಗಡೆ ಮಾಡಿರುವುದು ದೇಶದ ಸ್ವಚ್ಛ ಸಾರಿಗೆ ಪ್ರಯಾಣದಲ್ಲಿ ಮತ್ತೊಂದು ಮೈಲಿಗಲ್ಲು ಎಂದು ಕೇಂದ್ರ ಕಲ್ಲಿದ್ದಲು ಮತ್ತು ಗಣಿ ಸಚಿವ ಕಿಶನ್ ರೆಡ್ಡಿ ಶ್ಲಾಘಿಸಿದ್ದಾರೆ. ಉತ್ಪಾದನೆ, ಬ್ಯಾಟರಿಗಳು, ಚಾರ್ಜಿಂಗ್ ಮೂಲಸೌಕರ್ಯ ಮತ್ತು ಸಂಶೋಧನೆಯನ್ನು ಒಳಗೊಂಡಂತೆ ವಿದ್ಯುತ್ ಚಲನಶೀಲತೆಗೆ ಕೇಂದ್ರ ಸರ್ಕಾರದ ಸಂಪೂರ್ಣ ಬೆಂಬಲವಿದೆ ಎಂದು ಅವರು ಹೇಳಿದ್ದಾರೆ. ಪಾಕಿಸ್ತಾನದ ಖೈಬರ್ ಪಖ್ತುಂಖ್ವಾ ಪ್ರಾಂತ್ಯದಲ್ಲಿ ನಿನ್ನೆ ನಡೆದ ರ್ಯಾಲಿ ಸಂದರ್ಭದಲ್ಲಿ ಪೊಲೀಸ್ ಠಾಣೆಯ ಮೇಲೆ ನಡೆದ ಆತ್ಮಾಹುತಿ ದಾಳಿಯಲ್ಲಿ 5 ಭದ್ರತಾ ಸಿಬ್ಬಂದಿ ಸೇರಿದಂತೆ ಕನಿಷ್ಠ 14 ಜನರು ಸಾವನ್ನಪ್ಪಿದ್ದು 12 ಹೆಚ್ಚು ಜನರು ಗಾಯಗೊಂಡಿದ್ದಾರೆ. ಸ್ವಾತ್ ಜಿಲ್ಲೆಯ ಕಬಲ್ ಪಟ್ಟಣದ ಪೊಲೀಸ್ ಠಾಣೆಯ ಬಳಿ ಶಾಂತಿ ರ್ಯಾಲಿ ನಡೆಯುತ್ತಿದ್ದಾಗ ಈ ಸ್ಫೋಟ ಸಂಭವಿಸಿದೆ. ಪ್ರಸ್ತುತ ದಾಳಿಯ ಹೊಣೆಯನ್ನು ಯಾವುದೇ ಗುಂಪು ಅಥವಾ ವ್ಯಕ್ತಿ ಹೊತ್ತುಕೊಂಡಿಲ್ಲ. ಘಟನೆ ಕುರಿತು ಪಾಕಿಸ್ತಾನ ಪೊಲೀಸರಿಂದ ತನಿಖೆ ಪ್ರಗತಿಯಲ್ಲಿದೆ. ಗಲ್ಫ್ ಮಿತ್ರ ರಾಷ್ಟಗಳಾದ ಕತಾರ್, ಸೌದಿ ಅರೇಬಿಯಾ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಒತ್ತಾಯದ ಮೇರೆಗೆ ಇರಾನ್ ವಿರುದ್ಧ ಹೊಸ ದಾಳಿಗಳನ್ನು ನಡೆಸಲು ಅಮೆರಿಕದ ಪಡೆಗಳಿಗೆ ಆದೇಶ ನೀಡುವುದನ್ನು ಮುಂದೂಡಲು ನಿರ್ಧರಿಸಲಾಗಿದೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಿಳಿಸಿದ್ದಾರೆ. ಎರಡನೇ ಮಹಾಯುದ್ಧದ ನಂತರದ ಅತಿದೊಡ್ಡ ದಾಳಿಯನ್ನು ನಡೆಸಲು ಅಮೆರಿಕ ಪಡೆಗಳ ಯೋಜನೆ ಜಾರಿಯಲ್ಲಿದೆ. ಆದರೆ ಸೌದಿ ರಾಜಕುಮಾರ ಮೊಹಮ್ಮದ್ ಬಿನ್ ಸಲ್ಮಾನ್ ಸೇರಿದಂತೆ ಪ್ರಮುಖ ಗಲ್ಫ್ ನಾಯಕರಿಂದ ಮತ್ತು ಇರಾನಿನ ಅಧಿಕಾರಿಗಳ ಕೋರಿಕೆಯ ಮೇರೆಗೆ ಯೋಜನೆಯನ್ನು ರದ್ದುಗೊಳಿಸಲು ಮತ್ತು ರಾಜತಾಂತ್ರಿಕತೆಗೆ ಹೆಚ್ಚಿನ ಸಮಯವನ್ನು ನೀಡಲು ನಿರ್ಧರಿಸಲಾಗಿದೆ ಎಂದು ಅವರು ಹೇಳಿದ್ದಾರೆ. ಯುದ್ಧ ಪ್ರಾರಂಭವಾಗುವ ಮೊದಲು ವಿಶ್ವದ ಇಂಧನದ 1/5 ಭಾಗ ಹರಿಯುತ್ತಿದ್ದ ನಿರ್ಣಾಯಕ ಜಲಮಾರ್ಗವಾದ ಹಾರ್ಮೋಸ್ ಜಲಸಂಧಿಯನ್ನು ಮತ್ತೆ ತೆರೆಯುವುದನ್ನು ಈ ಒಪ್ಪಂದವು ಒಳಗೊಂಡಿರುತ್ತದೆ ಮತ್ತು ಇರಾನ್ನ ಪರಮಾಣು ಕಾರ್ಯಕ್ರಮದ ಬಗ್ಗೆ ಅಮೆರಿಕದ ಕಳವಳಗಳನ್ನು ಪರಿಹರಿಸುತ್ತದೆ ಎಂದು ಡೊನಾಲ್ಡ್ ಟ್ರಂಪ್ ಪುನರುಚ್ಚರಿಸಿದ್ದಾರೆ. ಇರಾನ್ನ ವಿದೇಶಾಂಗ ಸಚಿವಾಲಯದ ವಕ್ತಾರ ಇಸ್ಮಾಯಿಲ್ ಬಗೈ ಮಾತನಾಡಿ, ಹಾರ್ಮೋಸ್ನ ಇನ್ನೊಂದು ಬದಿಯಲ್ಲಿರುವ ಒಮಾನ್ ಜೊತೆ ಜಲಸಂಧಿಯ ಮೂಲಕ ಸಾಗಣೆಯ ಬಗ್ಗೆ ಇರಾನ್ ಚರ್ಚಿಸುತ್ತಿದೆ. ಆದರೆ ನಿರ್ಣಾಯಕ ಜಲಮಾರ್ಗ ಹಾರ್ಮೋಸ್ ಅನ್ನು ಮತ್ತೆ ತೆರೆಯುವ ಬಗ್ಗೆ ಪ್ರಸ್ತುತ ಯಾವುದೇ ಮಾತುಕತೆ ಇಲ್ಲ ಎಂದು ತಿಳಿಸಿದ್ದಾರೆ. 11 ದಿನಗಳ ತೀವ್ರ ಸ್ಪರ್ಧೆಯ ನಂತರ ಗ್ಲಾಸ್ಕೋ ಕಾಮನ್ವೆಲ್ತ್ ಕ್ರೀಡಾಕೂಟವು ಭವ್ಯ ಸಮಾರಂಭದಲ್ಲಿ ಭಾರತಕ್ಕೆ ಧ್ವಜ ಮತ್ತು ದಂಡ ಹಸ್ತಾಂತರಿಸುವುದರೊಂದಿಗೆ ತೆರೆ ಬಿದ್ದಿದೆ. 2030 ಕಾಮನ್ವೆಲ್ತ್ ಕ್ರೀಡಾಕೂಟವು ಅಹಮದಾಬಾದ್ನಲ್ಲಿ ನಡೆಯಲಿದೆ. ಸ್ಕಾಟ್ಲ್ಯಾಂಡ್ ಅಧಿಕಾರಿಗಳು ಕಾಮನ್ವೆಲ್ತ್ ಕ್ರೀಡಾಕೂಟದ ಧ್ವಜ ಮತ್ತು ದಂಡವನ್ನು ಭಾರತೀಯ ಪ್ರತಿನಿಧಿಗಳಾದ ಒಲಿಂಪಿಕ್ ಚಿನ್ನದ ಪದಕ ವಿಜೇತ ನೀರಜ್ ಚೋಪ್ರಾ, ಭಾರತೀಯ ಒಲಿಂಪಿಕ್ ಸಂಸ್ಥೆಯ ಅಧ್ಯಕ್ಷೆ ಪಿಟಿ ಉಷಾ ಮತ್ತು ಗುಜರಾತ್ ಉಪಮುಖ್ಯಮಂತ್ರಿ ಹರ್ಷ್ ಸಾಂಗ್ವಿ ಅವರಿಗೆ ಹಸ್ತಾಂತರಿಸಿದರು. 2026 ಗ್ಲಾಸ್ಗೋ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ 13 ಚಿನ್ನ, 17 ಬೆಳ್ಳಿ ಮತ್ತು 9 ಕಂಚು ಸೇರಿದಂತೆ 39 ಪದಕಗಳನ್ನು ಪಡೆದ ಭಾರತ ಅಂಕಪಟ್ಟಿಯಲ್ಲಿ 4ನೇ ಸ್ಥಾನ ಪಡೆದಿದೆ. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟಪತಿ ದ್ರೌಪದಿ ಮುರ್ಮು ಇಂದಿನಿಂದ 3 ದಿನ ಒಡಿಶಾಗೆ ಭೇಟಿ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಲಕ್ನೋನಲ್ಲಿ ಇಂದಿನಿಂದ ಬ್ರಿಕ್ಸ್ ದೇಶಗಳ ರಾಷ್ಟೀಯ ಅಂಕಿಅಂಶ ಕಚೇರಿಗಳ ಮುಖ್ಯಸ್ಥರ ಸಭೆ. ಅಖಿಲ ಭಾರತ ಕೋಟಾದಡಿ ಎಂಬಿಬಿಎಸ್ ಪ್ರವೇಶಕ್ಕಾಗಿ ಮೊದಲ ಸುತ್ತಿನ ಕೌನ್ಸಿಲಿಂಗ್ ನಾಳೆಯಿಂದ ಪ್ರಾರಂಭ. ಹಾಗೂ ಗ್ಲಾಸ್ಗೋ ಕಾಮನ್ವೆಲ್ತ್ ಕ್ರೀಡಾಕೂಟಕ್ಕೆ ತೆರೆ. ಒಟ್ಟು 39 ಪದಕಗಳೊಂದಿಗೆ ಅಂಕಪಟ್ಟಿಯಲ್ಲಿ 4ನೇ ಸ್ಥಾನ ಪಡೆದ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
4: ಸಮಯ 7:45:15. ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಈಗ ಚಿತ್ರಗೀತೆಗಳ ಕಾರ್ಯಕ್ರಮ.
5: ಆಕರ್ಷಕ ಸೀರೆ ಮತ್ತು ಉಪಸಾಧನಗಳು, ಮಗ್ಗದ ಮನೆ ಮೈಸೂರು ರಾಮಕೃಷ್ಣ ನಗರ.
4: ಪಿಬಿ ಶ್ರೀನಿವಾಸ್ ಹಾಗೂ ವಾಣಿ ಜಯರಾಮ್ ಅವರು ಹಾಡಿರುವ ಶಿವಭಕ್ತ ಮಾರ್ಕಂಡೇಯ ಚಿತ್ರದ ಹಾಡು. ಚಿ ಉದಯಶಂಕರ್ ಅವರ ಸಾಹಿತ್ಯವಿದೆ, ಎಂ ರಂಗರಾವ್ ಸ್ವರ ಜೋಡಿ.

0: ಕೇರಳದಲ್ಲಿ ಮೊಡವೆಯಾ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.

0: ಶಿವಯೋಗಿ ಚಿತ್ರಕ್ಕಾಗಿ ಎಸ್ ಜಾನಕಿಯವರು ಹಾಡಿದ ಗೀತೆಯನ್ನು ಕೇಳಿದಿರಿ. ಸಿ ವಿ ಶಿವಶಂಕರ್ ಅವರು ಬರೆದಿದ್ದ ಗೀತೆಗೆ ಸಂಗೀತ ಅಳವಡಿಸಿದ್ದವರು ಕೆಎಸ್ ರಘುನಾಥ್.
1: ಆಕರ್ಷಕ ಸೀರೆ ಮತ್ತು ಉಪಸಾಧನಗಳು, ಮಗ್ಗದ ಮನೆ ಮೈಸೂರು ರಾಮಕೃಷ್ಣನಗರ,

ಕಾರ್ಯಕ್ರಮದ ಕಡೆಯದಾಗಿ ಕೇಳೋಣ ಎಸ್ ಜಾನಕಿಯವರು ಹಾಡಿರುವ ಪಾವನ ಗಂಗಾ ಚಿತ್ರದ ಹಾಡು. ಚಿ ಉದಯಶಂಕರ್ ಗೀತೆ ಬರೆದಿದ್ದಾರೆ, ರಾಜನ್ ನಾಗೇಂದ್ರ ಜೋಡಿಯ ಸಂಗೀತವಿದೆ.

0: ಸರಣಿಯ ಮೊದಲ ಕಾರ್ಯಕ್ರಮದಲ್ಲಿ ಆಯುಷ್ ಇಲಾಖೆಯ ವೈದ್ಯಕೀಯ ಸೇವೆಗಳನ್ನು ಪರಿಚಯಿಸುತ್ತಾರೆ ಇಲಾಖೆಯ ಮುಖ್ಯ ಆಡಳಿತ ಅಧಿಕಾರಿಗಳಾದ ಕಮಲಾಬಾಯಿ ಅವರು. ಈ ಸರಣಿ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಕೇಳಿ ಆಯುಷ್ ವಾಣಿ.
1: ನಮಸ್ಕಾರ. ಕರ್ನಾಟಕ ಸರ್ಕಾರದ ಆಯುಷ್ ಇಲಾಖೆಯು ಆಯುಷ್ ವೈದ್ಯಕೀಯ ಸೇವೆಗಳನ್ನು ಸಾರ್ವಜನಿಕರಿಗೆ ತಲುಪಿಸಲು ಶ್ರಮಿಸುತ್ತಿದೆ. ಆಯುಷ್ ಎನ್ನುವುದು ಒಂದು ಪ್ರತಿನಿಧಿಕ ಪದ. ಎ ಅಂದರೆ ಆಯುರ್ವೇದವನ್ನು, ವೈ ಅಂದರೆ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆಯನ್ನು, ಯು ಅಂದರೆ ಯುನಾನಿಯನ್ನು, ಎಸ್ ಎಂದರೆ ಸಿದ್ಧ ಹಾಗೂ ಸೋವರಿಪ್ಪ ಮತ್ತು ಹೆಚ್ ಅಂದರೆ ಹೋಮಿಯೋಪತಿ ವೈದ್ಯ ಪದ್ಧತಿಯನ್ನು ಪ್ರತಿನಿಧಿಸುತ್ತದೆ. ಸುಮಾರು 5,000 ವರ್ಷಗಳಿಂದಲೂ ಭಾರತದಲ್ಲಿ ಇದು ಬಳಕೆಯಲ್ಲಿದೆ. ಕೇವಲ ಚಿಕಿತ್ಸೆ ಅಷ್ಟೇ ಅಲ್ಲದೆ ಆರೋಗ್ಯ ಕಾಪಾಡುವ ಆಹಾರ, ಪಥ್ಯ ಹಾಗೂ ಜೀವನ ಶೈಲಿಯನ್ನು ವಿವರಿಸುವುದು ಈ ಪದ್ಧತಿಯ ಹೆಗ್ಗಳಿಕೆ. ಶರೀರವನ್ನು ಡಿಟಾಕ್ಸ್ ಮಾಡುವ ಅಂದರೆ ಶುದ್ಧೀಕರಿಸುವ ಪಂಚಕರ್ಮ, ಶಸ್ತ್ರಚಿಕಿತ್ಸೆ ಇಲ್ಲದೆ ಕೆಲವು ಕಾಯಿಲೆಗಳಾದ ಪೈಲ್ಸ್, ಫಿಸ್ತುಲಗಳನ್ನು ಗುಣಪಡಿಸುವ ಕ್ಷಾರಸೂತ್ರ ಹಾಗೂ ವಿಶಿಷ್ಟ ಚಿಕಿತ್ಸಾ ಪದ್ಧತಿಗಳಾದ ಅಗ್ನಿಕರ್ಮ, ಮೊಣಕಾಲು ನೋವು ಹಾಗೂ ಬೆನ್ನು ನೋವಿಗೆ ಕ್ಷಾರಕರ್ಮ, ಪಾದದಲ್ಲಿ ಆಗುವ ಆಣೆ ಅಥವಾ ಇಂಗ್ಲಿಷಿನಲ್ಲಿ ಕಾರ್ನ್, ರಕ್ತ ಮೋಕ್ಷಣ, ವೆರಿಕೋಸ್ ವೇನ್, ಈ ಕೆಲವು ರೋಗಗಳಿಗೆ ಈ ವಿಶಿಷ್ಟ ಚಿಕಿತ್ಸಾ ಪದ್ಧತಿಗಳು ಆಯುರ್ವೇದದಲ್ಲಿವೆ. ಇಂದಿನ ಬದಲಾದ ಜೀವನ ಶೈಲಿಯಿಂದ ಉಂಟಾಗುತ್ತಿರುವ ಬೊಜ್ಜು, ಮಾನಸಿಕ ಒತ್ತಡ, ಮಧುಮೇಹ, ರಕ್ತದೊತ್ತಡ, ಗ್ಯಾಸ್ಟ್ರಿಕ್ನಂತಹ ಸಾಂಕ್ರಾಮಿಕವಲ್ಲದ ಕಾಯಿಲೆಗಳಿಗೆ ಆಯುರ್ವೇದ ಉತ್ತಮ ಚಿಕಿತ್ಸಾ ಪದ್ಧತಿ. ಸುರಕ್ಷಿತ ಹಾಗೂ ಪರಿಪೂರ್ಣ ವೈದ್ಯಕೀಯ ಪದ್ಧತಿ ಆದ ಕಾರಣ ಪ್ರಪಂಚದಾದ್ಯಂತ ಆಯುರ್ವೇದದ ಬಳಕೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ. ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆಯು ನಮ್ಮ ಸಂಪ್ರದಾಯಗಳಲ್ಲಿ, ಆಹಾರ ಪದ್ಧತಿಗಳಲ್ಲಿ ಬೆರೆತು ಹೋಗಿದೆ. ಔಷಧರಹಿತವಾಗಿ ಪಂಚ ಮಹಾಭೂತಗಳಿಂದ ಹಾಗೂ ಆಹಾರ ಪದ್ಧತಿಯಲ್ಲಿ ಬದಲಾವಣೆಗಳನ್ನು ಉಂಟು ಮಾಡಿ ಸರಳವಾದ ಯೋಗಾಸನಗಳ ಮುಖಾಂತರ ನಮ್ಮ ಶರೀರದ ಕಾಯಿಲೆಗಳನ್ನು ಗುಣಪಡಿಸುವ, ಮಾನಸಿಕ ಒತ್ತಡವನ್ನು ನಿವಾರಿಸಲು ಇರುವ ಏಕೈಕ ಸುರಕ್ಷಿತ ಮಾರ್ಗ ಧ್ಯಾನ ಮತ್ತು ಪ್ರಾಣಾಯಾಮ. ಈ ವೈದ್ಯ ಪದ್ಧತಿಯಲ್ಲಿ ಚಿಕಿತ್ಸೆಯೊಂದಿಗೆ ಧ್ಯಾನ ಮತ್ತು ಪ್ರಾಣಾಯಾಮಕ್ಕೆ ಹೆಚ್ಚು ಒತ್ತು ನೀಡಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡಿ ದೇಹವು ಎಲ್ಲಾ ತರದ ವ್ಯಾಧಿಗಳೊಂದಿಗೆ ಹೋರಾಡುವಂತಹ ಶಕ್ತಿ ನೀಡಿ ಅದರ ಮೂಲಕ ಆರೋಗ್ಯ ನೀಡುವಂತಹ ವೈದ್ಯ ಪದ್ಧತಿಯೇ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ. ಯುನಾನಿ ವೈದ್ಯ ಪದ್ಧತಿಯು ಮೊಘಲರ ಕಾಲದಲ್ಲಿ ಭಾರತವನ್ನು ಪ್ರವೇಶಿಸಿ ಇಂದು ನಮ್ಮದೇ ವೈದ್ಯ ಪದ್ಧತಿಯಂತೆ ಸಾರ್ವಜನಿಕರ ಬಳಕೆಯಲ್ಲಿ ಬೆರೆತಿದೆ. ಸಸ್ಯಜನ್ಯ ಹಾಗೂ ಪ್ರಾಣಿಜನ್ಯ ಪದಾರ್ಥಗಳಿಂದ ಚಿಕಿತ್ಸೆಯನ್ನು ನೀಡುವ ಈ ಯುನಾನಿ ಚಿಕಿತ್ಸಾ ಪದ್ಧತಿಯು ಇತ್ತೀಚೆಗೆ ಹೆಚ್ಚು ಜನಪ್ರಿಯವಾಗುತ್ತಿದೆ. ಸಸ್ಯಜನ್ಯ ಔಷಧಿಯೊಂದಿಗೆ ಶುದ್ಧಿಗೊಳಿಸಿದ ಲೋಹಗಳನ್ನು ಸಹ ಔಷಧಿಯನ್ನಾಗಿ ಬಳಸುವ ವೈದ್ಯ ಪದ್ಧತಿಯೇ ಸಿದ್ಧ ಮತ್ತು ಔಷಧಿಯೊಂದಿಗೆ ಮಾನಸಿಕ ಚಿಕಿತ್ಸೆಯನ್ನು ಬೆರೆಸಿ ಚಿಕಿತ್ಸೆ ನೀಡುವ ಪದ್ಧತಿಯೇ ಸೋವರಿಪ್ಪ. ಹಾಗೆಯೇ ಹೋಮಿಯೋಪತಿಯು ಜರ್ಮನ್ ಮೂಲದ್ದಾಗಿದ್ದು ಗಿಡಮೂಲಿಕೆಗಳ ಸಾರವನ್ನು ಬೇರ್ಪಡಿಸಿ ಶಕ್ತಿಯನ್ನು ವರ್ಧಿಸಿ ಚಿಕ್ಕ ಚಿಕ್ಕ ಗುಳಿಗೆಗಳ ರೂಪದಲ್ಲಿ ನೀಡುವ ವಿಶಿಷ್ಟವಾದ ಪದ್ಧತಿ ಹೋಮಿಯೋಪತಿ. ಹೀಗೆ ಆಯುಷ್ ಚಿಕಿತ್ಸಾ ಪದ್ಧತಿಗಳು ದೀರ್ಘಕಾಲೀನ ಹಾಗೂ ಸಾಂಕ್ರಾಮಿಕವಲ್ಲದ ರೋಗಗಳ ಚಿಕಿತ್ಸೆಯಲ್ಲಿ ಉತ್ತಮ ಫಲಿತಾಂಶವನ್ನು ನೀಡುತ್ತಿವೆ. ಆಯುಷ್ ಇಲಾಖೆ ವತಿಯಿಂದ ರಾಜ್ಯಾದ್ಯಂತ ಪ್ರಾಥಮಿಕ ಹಂತದ ಚಿಕಿತ್ಸೆ ನೀಡಲು 726 ಆಯುಷ್ ಚಿಕಿತ್ಸಾಲಯಗಳು, ಎರಡನೇ ಹಂತದ ಚಿಕಿತ್ಸೆ ನೀಡಲು 137 ತಾಲೂಕು ಮಟ್ಟದ ಆಯುಷ್ ಆಸ್ಪತ್ರೆಗಳು, ಉನ್ನತ ಚಿಕಿತ್ಸೆಗಾಗಿ 31 ಜಿಲ್ಲಾ ಮಟ್ಟದ ಆಯುಷ್ ಆಸ್ಪತ್ರೆಗಳು, ಸರ್ಕಾರದ 7 ಆಯುಷ್ ವೈದ್ಯಕೀಯ ಮಹಾವಿದ್ಯಾಲಯಗಳು ಮತ್ತು ಮೈಸೂರು ಹಾಗೂ ಬೆಂಗಳೂರು ನಗರಗಳಲ್ಲಿ ಹೈಟೆಕ್ ಪಂಚಕರ್ಮ ವಿಶೇಷ ಚಿಕಿತ್ಸಾ ಘಟಕಗಳು ಕಾರ್ಯನಿರ್ವಹಿಸುತ್ತಿವೆ. ನಿಮ್ಮ ಹತ್ತಿರದ ಆಯುಷ್ ಚಿಕಿತ್ಸಾಲಯ ಅಥವಾ ಆಸ್ಪತ್ರೆಗಳಿಗೆ ಭೇಟಿ ನೀಡಿ ಆಯುಷ್ ಪದ್ಧತಿಗಳ ಪೂರ್ಣ ಪ್ರಯೋಜನವನ್ನು ಪಡೆದುಕೊಂಡು ಸುಸ್ಥಿರವಾದ ಆರೋಗ್ಯವನ್ನು ಪಡೆದುಕೊಳ್ಳಬೇಕೆಂದು ಈ ಮೂಲಕ ಕೇಳಿಕೊಳ್ಳುತ್ತೇನೆ.
0: ಆಯುಷ್ ವಾಣಿ ಸರಣಿಯ ಮೊದಲ ಕಾರ್ಯಕ್ರಮದಲ್ಲಿ ಆಯುಷ್ ಇಲಾಖೆಯ ವೈದ್ಯಕೀಯ ಸೇವೆಗಳನ್ನು ಪರಿಚಯಿಸಿದವರು ಇಲಾಖೆಯ ಮುಖ್ಯ ಆಡಳಿತ ಅಧಿಕಾರಿಗಳಾದ ಕಮಲಾಬಾಯಿ ಅವರು. ಈ ಸರಣಿ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.
2: ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ 8:38.
3: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್
4: ಅರ್ಜೆಂಟ್ ಆಗಿ ಫುಡ್ ಡೆಲಿವರಿ ಮಾಡಬೇಕು ಈ ಟ್ರಾಫಿಕ್ ಅಲ್ಲಿ ಅಪಘಾತವಾಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಪ್ಪ ಗತಿ
3: ಅದಕ್ಕಾಗಿಯೇ ಕರ್ನಾಟಕ ಸರ್ಕಾರ ತಂದಿದೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ ಅಪಘಾತ ವಿಮೆ ಜೀವ ವಿಮೆ ಆಸ್ಪತ್ರೆ ವೆಚ್ಚಕ್ಕೆ ನೆರವು ಇವೆಲ್ಲವೂ ಉಚಿತ 18-60 ವರ್ಷದ ಫುಡ್ ಡೆಲಿವರಿ ಹಾಗೂ ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡುತ್ತಿರುವ ಸೇವಾ ಸಿಂಧು ಪೋರ್ಟಲ್ ನಲ್ಲಿ ನೋಂದಾಯಿಸಿದ ಅರ್ಹ ಗಿಗ್ ಕಾರ್ಮಿಕರಿಗೆ ಮಾತ್ರ ಈ ಸೌಲಭ್ಯ ಹೆಚ್ಚಿನ ಮಾಹಿತಿಗಾಗಿ 1552214 ಸಹಾಯವಾಣಿಗೆ ಕರೆ ಮಾಡಿ ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ
2: ಈಗ ಚಿತ್ರಗೀತೆಗಳ ಕಾರ್ಯಕ್ರಮ ಕೆಜೆ ಯೇಸುದಾಸ್ ಹಾಗೂ ಎಸ್ ಜಾನಕಿ ಅವರು ಹಾಡಿರುವ ಕೆಲವು ಗೀತೆಗಳನ್ನು ಪ್ರಸಾರ ಮಾಡುತ್ತಿದ್ದೇವೆ ಮೊದಲಿಗೆ ಕೇಳೋಣ ಮನೆಯ ಮಂತ್ರಾಲಯ ಚಿತ್ರಕ್ಕಾಗಿ ಹಾಡಿರುವ ಗೀತೆ ಇವರೊಂದಿಗೆ ದನಿಗೂಡಿಸಿದ್ದಾರೆ ರಮೇಶ್ ಹಾಗೂ ಮಂಜುಳಾ ಗುರುರಾಜ್ ಚಿ ಉದಯಶಂಕರ್ ಅವರ ಸಾಹಿತ್ಯವಿದೆ ಎಂ ರಂಗರಾವ್ ಅವರ ಸಂಗೀತವಿದೆ

0: ಗೇಮ್ ಶೋ ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ನೇರ ಫೋನ್ ಇನ್ ಕಾರ್ಯಕ್ರಮ
1: ಗೇಮ್ ಶೋ ಗೇಮ್ ಶೋ ಗೇಮ್ ಶೋ ಪ್ರತಿ ಸೋಮವಾರ ಬೆಳಿಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ
0: ಆಟದ ಗತ್ತು ಗಮ್ಮತ್ತು
1: ಸ್ವಲ್ಪ ತಮಾಷೆ ತಲೆಗೆ ಕಸರತ್ತು
0: ನಾವು ಆಟಗಳನ್ನ ತರುತ್ತೇವೆ ಮತ್ತಷ್ಟು
1: ವಿಷಯ ಗ್ರಹಿಕೆ ಕೂಡ ಸಾಕಷ್ಟು
0: ಅದೇ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಗೇಮ್ ಶೋ
1: ಈ ಗೇಮ್ ಶೋ ನ್ಯೂಸ್ ಆನ್ ಏರ್ ಆಪ್ ಮೂಲಕ ದೇಶ ವಿದೇಶಗಳಲ್ಲೂ ಕೇಳಬಹುದು ಹಾಗೂ ಭಾಗವಹಿಸಬಹುದು
0: ಮರೆಯದಿರಿ ಪ್ರತಿ ಸೋಮವಾರ ಬೆಳಗ್ಗೆ 11 ಗಂಟೆಗೆ ನಿಮ್ಮ ನೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ ನೇರ ಫೋನ್ ಇನ್ ಕಾರ್ಯಕ್ರಮ
1: ಗೇಮ್ ಶೋ ಗೇಮ್ ಶೋ ಗೇಮ್ ಶೋ
2: ನಾರದ ವಿಜಯ ಚಿತ್ರದ ಹಾಡು ಚಿ ಉದಯಶಂಕರ್ ಅವರ ಸಾಹಿತ್ಯ ಅಶ್ವಥ್ ವೈದ್ಯ ಅವರ ಸಂಗೀತವಿದೆ

0: ಪ್ರಿಯ ಕೇಳುಗರೆ, ಇಂದು ಸಂಜೆ 4 ಗಂಟೆಗೆ ಮಹಿಳಾ ರಂಗದ ಡಾಕ್ಟರ್ ಸಮಯ ಕಾರ್ಯಕ್ರಮದಲ್ಲಿ ವಿಶ್ವ ಸ್ತನ್ಯಪಾನ ಸಪ್ತಾಹದ ಅಂಗವಾಗಿ ತಾಯಿಯ ಎದೆಹಾಲಿನ ಮಹತ್ವ ಈ ಕುರಿತು ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞೆ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಆಗಿರುವ ಡಾಕ್ಟರ್ ಸೌಮ್ಯ ಪಾಟೀಲ್ ಅವರೊಂದಿಗೆ ಸಂದರ್ಶನ ಕೇಳಬಹುದು.
1: ತಾಯಿಗೆ ತನ್ನ ದೇಹದ ಮೇಲೆ ತನಗೆ ಕಾನ್ಫಿಡೆನ್ಸ್ ಬರುತ್ತೆ, ಅದ್ರ ಜೊತೆಗೆ ಮಗು ಜೊತೆ ಬಾಂಡಿಂಗ್ ಚೆನ್ನಾಗಾಗುತ್ತೆ. ಪ್ಲಸ್ ಫಸ್ಟ್ 6 to 8 months ಪೀರಿಯಡ್ಸ್ ಬಂದಿಲ್ಲ ಅಂದರೆ ಶಿ ಈಸ್ ಆಲ್ ದ ಮೋರ್ ಕಂಫರ್ಟಬಲ್ ಇನ್ ಹರ್ ಪೋಸ್ಟ್ ಪಾರ್ಟಮ್ ಪೀರಿಯಡ್.
0: ತಪ್ಪದೇ ಆಲಿಸಿ ಇಂದು ಸಂಜೆ 4 ಗಂಟೆಗೆ ಮಹಿಳಾ ರಂಗದ ಡಾಕ್ಟರ್ ಸಮಯ ಕಾರ್ಯಕ್ರಮ.
2: ಲಕ್ಷ ಲಾಟ್ರಿ ನನ್ಗೆ
3: ಸಿಕ್ಕಿಬಿದ್ರು. ನಕಲಿ ಆಫರ್ಗಳ ಬಗ್ಗೆ ಎಚ್ಚರ.
4: RBI ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
5: ಸತ್ಕಾರ ಚಿತ್ರದ ಗೀತೆ ಸಾಹಿತಿ ಚಿ ಉದಯಶಂಕರ್, ಸಂಗೀತ ಸತ್ಯಂ ಅವರಿಂದ.

0: ಆತ್ಮೀಯರೇ, ಕೃಷಿ ಸಂಶೋಧನಾ ಸಂಸ್ಥೆಯೊಂದಿಗೆ ಬೇಸಾಯ ಕಲಿಯುವ ಆಸಕ್ತಿ ನಿಮಗಿದೆಯೇ?
1: ನವೀನ ತಾಂತ್ರಿಕತೆಗಳನ್ನು ಜಮೀನಿನಲ್ಲಿ ಅಳವಡಿಸುವ ಆಸೆಯೂ ಇದೆಯೇ?
0: ಹಾಗಿದ್ದರೆ ತಪ್ಪದೇ ಆಲಿಸಿ
1: ಕೃಷಿ ದೀವಿಗೆ.
2: ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ.
0: ಮೈಸೂರು ಬಾನುಲಿಯಲ್ಲಿ ಪ್ರತಿ ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ
1: ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ
0: ಕೃಷಿ ದೀವಿಗೆ.
2: ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ.
0: ಇಂದು ಸಂಜೆ 6:50 ಪ್ರಸಾರವಾಗುವ ಕೃಷಿ ದೇವಿಗೆ ಬಾನುಲಿ ಸರಣಿಯಲ್ಲಿ ಕಬ್ಬಿನ ಬೇಸಾಯದಲ್ಲಿ ಬರ ನಿರ್ವಹಣಾ ತಾಂತ್ರಿಕತೆಗಳು, ಈ ಕುರಿತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ವಿಶ್ರಾಂತ ವಿಜ್ಞಾನಿ ಡಾಕ್ಟರ್ ಕೆವಿ ಕೇಶವಯ್ಯ ಅವರೊಂದಿಗಿನ ಸಂದರ್ಶನ ಮೂಡಿಬರಲಿದೆ. ಸಂದರ್ಶಕರು ಎನ್ ಕೇಶವಮೂರ್ತಿ. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳೋಣ. ಶಂಕರ್ ಸುಂದರ್ ಚಿತ್ರಕ್ಕಾಗಿ ಶ್ಯಾಮಸುಂದರ ಕುಲಕರ್ಣಿಯವರು ಬರೆದಿರುವ ಗೀತೆ. ಗೀತೆಗೆ ರಾಗ ಸಂಯೋಜನೆ ಜಿಕೆ ವೆಂಕಟೇಶ್ ಅವರಿಂದ.
3: ¶¶

0: ಇದುವರೆಗೆ ಚಿತ್ರಗೀತೆಗಳನ್ನು ಕೇಳುತ್ತಿದ್ದೀರಿ. ಮತ್ತೆ ಚಿತ್ರಗೀತೆಗಳನ್ನು ಈ ಬೆಳಿಗ್ಗೆ 9:30 ಪ್ರಸಾರ ಮಾಡುತ್ತೇವೆ. ಸಮಯ 9:20. ಆಕಾಶವಾಣಿ ಮೈಸೂರು. ನೆನಪಿನಂಗಳ ಧ್ವನಿಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮ. ಬೇಂದ್ರೆ ಕೃಷ್ಣಪ್ಪ ಎಂದೇ ಹೆಸರಾದ ಹಿರಿಯ ಬರಹಗಾರರು, ಸಂಶೋಧಕರು, ವಿಮರ್ಶಕರು ಹಾಗೂ ಬೇಂದ್ರೆ ಸಾಹಿತ್ಯವನ್ನು ಆಳವಾಗಿ ಅಧ್ಯಯನ ಮಾಡಿರುವ ಡಾಕ್ಟರ್ ಜಿ ಕೃಷ್ಣಪ್ಪ ಅವರೊಂದಿಗೆ ಆನಂದ ಪಾಟೀಲ್ ಅವರು ನಡೆಸಿದ್ದ ಸಂವಾದದ 2ನೇ ಭಾಗ.
1: ನಮಸ್ಕಾರ ಕೇಳುಗರೆ, ಒಬ್ಬ ವಿಶೇಷದ ಅತಿಥಿ ನಮ್ಮೊಂದಿದ್ದಾರೆ, ಜಿ ಕೃಷ್ಣಪ್ಪ ಅನ್ನುವರು. ಜಿ ಕೃಷ್ಣಪ್ಪ ತಮ್ಮ ಒಂದು ಪುಸ್ತಕದ ಮುನ್ನುಡಿಯಲ್ಲಿ ಈ ಥರ ಬರ್ಕೊಂಡಿದ್ದಾರೆ: ನಾನೊಬ್ಬ ವರಕವಿ ದ ರಾ ಬೇಂದ್ರೆಯವರ ಕಾವ್ಯಾಭ್ಯಾಸಿ. ಅವರ ಕಾವ್ಯದ ಗುಂಗಿಗೆ ಒಳಗಾಗಿ ಅವರ ಕಾವ್ಯವನ್ನು ನಾಡಿನ ಮಕ್ಕಳಿಗೆ ಸಾರುತ್ತಾ ಆನಂದಲಹರಿಯಲ್ಲಿ ಕುಣಿಯುತ್ತಾ ಅದರ ಅಂತರಾಳವನ್ನು ತಿಳಿಯಲು ಪ್ರಯತ್ನಿಸಿದವನು. ಆದರೆ ಜಿ ಕೃಷ್ಣಪ್ಪ ಅವ್ರನ್ನ ಈ ಮೊದಲು ನಾನು ಒಂದೆರಡು ಸಲ ನೋಡಿದ ಅನುಭವದಿಂದ ಹೇಳೋದಂದರೆ, ಜಿ ಕೃಷ್ಣಪ್ಪ ಅಂದರೆ ಬೇಂದ್ರೆಯ ಹುಚ್ಚು, ಬೇಂದ್ರೆ ಅಂದರೆ ಒಂದು ಸಂಭ್ರಮ, ಬೇಂದ್ರೆ ಒಂದು ಹಬ್ಬ, ಹಂಗೆಲ್ಲ ಏನೇನೋ ಶಬ್ದಗಳಲ್ಲಿ ಹೇಳಿಬಿಡ್ಬೋದು. ಅಷ್ಟೊಂದು ಬೇಂದ್ರೆಯವರನ್ನು ಜಿ ಕೃಷ್ಣಪ್ಪ ತಮ್ಮ ನರನಾಡಿಗಳಲ್ಲಿ, ಕಣಕಣಗಳಲ್ಲಿ ತುಂಬಿಸ್ಕೊಂಡ್ಬಿಟ್ಟಿದ್ದಾರೆ. ತಮ್ಮ ಇಡೀ ಜೀವನದುದ್ದಕ್ಕೂ ಬೇಂದ್ರೆಯವರದ್ದೇ ಓದು, ಅವರ ಕಾವ್ಯವೇ ಅವರ ಉಸಿರಾಟ ಅನ್ನೋಷ್ಟರ ಮಟ್ಟಿಗೆ ಬೇಂದ್ರೆಯನ್ನು ಅನುಭವಿಸಿದವರು ಜಿ ಕೃಷ್ಣಪ್ಪ. ಅವರ ಜೊತೆಗೆ ಇವತ್ತಿನ ಮಾತುಕತೆ ಇದೆ. ನಮಸ್ಕಾರ ಜಿ ಕೃಷ್ಣಪ್ಪ.
2: ನಮಸ್ಕಾರ ಸರ್.
1: ನೀವೇ ಈಗ ಇಷ್ಟು ವರ್ಷಗಳ ಕಾಲ ಮಾಡಿದ್ರೂ ಇನ್ನೂ ಬೇಂದ್ರೆನ ತಿಳ್ಕೊಳ್ಳೋದು ತುಂಬಾ ಇದೆ ಅಂತ ಹೇಳ್ತಿದ್ದೀರಿ. ಹಾಗೆ ಸಾಕಷ್ಟು ಕಾಲ ಅಡ್ಡಾಡಿದಿರಿ. ನಿಮ್ಮ ಸಂಶೋಧನಾ ಪ್ರಬಂಧ PhDದು ಕೂಡ ಬೇಂದ್ರೆಯವರ ಮೇಲೆ, ಆಮೇಲೆ ಸಾಕಷ್ಟು ವಿಮರ್ಶಾ ಲೇಖನಗಳನ್ನು ಈಗಾಗಲೇ ಬರೆದು ಪ್ರಚುರಗೊಳಿಸಿದ್ದೀರಿ ನೀವು. ಬೇಂದ್ರೆಯವರ ಬದುಕಿನ ಸಂಗತಿಗಳು ಈ ಕವಿತೆಗಳ ಹಿನ್ನೆಲೆಯಾಗಿ ಸಾಕಷ್ಟು ಇದ್ದೇ ಇರುತ್ತೆ. ಅಂಥವುಗಳನ್ನೆಲ್ಲ ತಿಳ್ಕೊಳ್ಳೋದಕ್ಕೆ ನೀವು ಏನೆಲ್ಲ ಮಾಡ್ತಾ ಇದ್ದೀರಿ ಅಂತ?
2: ನಾನು ಧಾರವಾಡದಲ್ಲಿದ್ದೆ. ಬೇಂದ್ರೆಯನ್ನು ಅಧ್ಯಯನ ಮಾಡಲಿಕ್ಕೆ ಮೈಸೂರಿನಿಂದ ಧಾರವಾಡಕ್ಕೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಹೋದೆ. ಅಲ್ಲಿ ವಾಮನ ಬೇಂದ್ರೆಯವರು ನನಗೆ ಮನೆ ಮಾಡಿಕೊಟ್ರು. ಅಲ್ಲಿ ನನಗೆ ಬೇಕಾದಂಥ ಲೈಬ್ರರಿನಲ್ಲಿ ಅವರ 16,000 ಪುಸ್ತಕ ಇರೋ ಲೈಬ್ರರಿ ಇದೆ, ಅದನ್ನೆಲ್ಲ ಓದೋದಕ್ಕೆ ಅವಕಾಶ ಮಾಡಿಕೊಟ್ರು. ಆಮೇಲೆ ಅವರ ಜೀವನದ ಸೂಕ್ಷ್ಮತೆಗಳನ್ನು ತಿಳಿಸ್ತಾ ಇದ್ರು. ಬೇಂದ್ರೆಯವರು ಆಡಿಟರಿ ಇಮ್ಯಾಜಿನೇಷನ್ನ ಕವಿ. ಬೇರೆ ಎಲ್ಲ ಕವಿಗಳು ವಸಂತದ ಕವಿ, ಆದರೆ ಅವರು ಶ್ರಾವಣದ ಕವಿ. ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಶ್ರಾವಣದ ಜೊತೆಗೆ ಶ್ರವಣ ಇದೆ. ಈ ಆಡಿಟರಿ ಇಮ್ಯಾಜಿನೇಷನ್ಗೆ ಒಳಗಾಗತಕ್ಕಂತಹ ಸೂಕ್ಷ್ಮತೆಯ ಸೂಕ್ಷ್ಮ ಕವಿ ಹೇಗೆ ಅಂದರೆ, ವಾಮನ ಬೇಂದ್ರೆ ಒಮ್ಮೆ ಹೇಳಿದ್ರು, ಮಧ್ಯರಾತ್ರಿನಲ್ಲಿ ಅವರ ಅಪ್ಪ ಎಬ್ಬರಿಸ್ಬಿಟ್ರಂತೆ, ಅಪ್ಪ ನಡೆಯೋ ಮಗನೇ, ಅಲ್ಲಿ ಕಪ್ಪೆಗಳು ಒಟ್ಟುಗುಡ್ತಾ ಇದ್ದಾವೆ, ಸಾಧನಕೇರಿ ಒಳಗೆ ಹೋಗಿ ಕೇಳೋಣ. ವಾಮನ ಬೇಂದ್ರೆ ಕರ್ಕೊಂಡು ಹೋದರು ನಿಷ್ಠಾವಂತ ಮಗ. ರಾತ್ರಿಯಲ್ಲ ಆ ಕಪ್ಪೆ ಒಟಗುಟ್ಟುವ ಆ ತಾರಸ್ವರವನ್ನು ಕೇಳಿ ಆನಂದಪಟ್ಟು ಬೇಂದ್ರೆ ಬಂದ್ರಂತೆ. ಆ ನೆಲೆಯಲ್ಲಿ ಈ ಜಗತ್ತಿನ ಸೂಕ್ಷ್ಮ ಶಬ್ದಗಳನ್ನು ತನ್ನದಾಗಿ ಮಾಡಿಕೊಂಡು ಅದನ್ನು ಕಾವ್ಯದಲ್ಲಿ ಕೊಟ್ಟಂತಹ ಅಪರೂಪದ ಆಡಿಟರಿ ಇಮ್ಯಾಜಿನೇಷನ್ನ ಕವಿ ಬೇಂದ್ರೆ. ಅದು ಸಾಧಕ ಆತ. ನೋಡಿ, ನಿಮಗೆ ಇನ್ನೊಂದು ಹೇಳ್ತೇನೆ. ನಾನು ಬಾಲ್ಯಕಾಂಡ ಅಧ್ಯಯನ ಮಾಡಲಿಕ್ಕೆ ಫೆಲೋಶಿಪ್ ಕೊಟ್ಟರು ದ ರಾ ಬೇಂದ್ರೆ ರಾಷ್ಟ್ರೀಯ ಟ್ರಸ್ಟ್ನವರು. ಅದನ್ನೆಲ್ಲ ಅಧ್ಯಯನ ಮಾಡ್ತಾ ಒಂದು 4 ಸಾಲ ಹತ್ರ ಬಂದು ನಿಂತುಬಿಟ್ಟೆ. ತೇಯ್ದದ್ದೆ ತೇಯ್ದದ್ದು ತುಟಿಗೆರೆ ಬಿಚ್ಚಿರಲು ಉಸಿರೇ ಆಗುವುದಣ್ಣ ಸಾಕಾರವು. ಯಾವ ತಿಪ್ಪೆಯ ಬಸುರಿನ ಬಿರುಕಿಗೆ ಮೂಡಿತ್ತೋ ಮಾವಿನ ಪೀಪಿಯ ಆಕಾರವು. ನಾನಾಗ ಮೈಸೂರಿನಲ್ಲೇ ಇದ್ದೆ. ನನ್ನ ಹಿರಿಯ ಪ್ರೊಫೆಸರ್ಗಳನ್ನೆಲ್ಲ ಕೇಳಿದೆ, ಜಾನಪದ ತಜ್ಞರನ್ನು ಕೇಳಿದೆ. ನಮ್ಮ ಕಡೆ ಆಟ ಇಲ್ಲ, ಗೊತ್ತಿಲ್ಲ ಅಂದರು. ಇನ್ನೊಬ್ಬರಂತೂ, ರೀ ಕೃಷ್ಣಪ್ಪ ನಿಮಗೂ ನಮಸ್ಕಾರ, ಬೇಂದ್ರೆಗೂ ನಮಸ್ಕಾರ ರೀ. ಅಲ್ಲಿ ಬಸಿರು ಬಿರುಕು ಏನೇನೋ ಹೇಳ್ತಾರಲ್ರಿ. ಆದರೆ ನಾನು ಅಧ್ಯಯನ ಮಾಡಬೇಕಲ್ಲ, ಬೀದರಿಗೆ ಟ್ರಾನ್ಸ್ಫರ್ ಮಾಡಿ ಹೋದೆ. ನನ್ನ ಅಸಿಸ್ಟೆಂಟ್ ಇದ್ದ ಸರ್, ನನಗೆ ಗೊತ್ತಿದ್ವು ಆಟ ಅಂದ. ಉತ್ತರ ಕರ್ನಾಟಕದ ಆಟ ಹೇಗಿದೆ ನೋಡಿ, ತೋರ್ಸಪ್ಪ ಅಂದೆ. ಅವನೊಂದು ಸೆಪ್ಟೆಂಬರ್ ತಿಂಗಳಲ್ಲಿ ಮಾವಿನಣ್ಣು ತಿಂದು ಎಸ್ತಿರ್ತಾರಲ್ಲ ವಾಟೆ, ಅದು ಚಿಗುರಿರ್ತೈತೆ, ಒಂದು 4 ಕಿತ್ಕೊಂಡು ಬಂದ. ನಿಮ್ಮ ಕವನ ಹೇಳಿ ಸರ್ ಅಂದಲೇ. ಅಯ್ಯ, ಇದಕ್ಕೂ ಇದಕ್ಕೂ ಏನೋ ಸಂಬಂಧ ಸರ್? ಸಂಬಂಧ ಇದೆ ಹೇಳಿ ಸರ್. ಆಯ್ತಪ್ಪ, ಮೇಲಿಂದು ಕರೆಕ್ಟಾಗಿ ಕಿತ್ತ. ಚಿಗರಿರೋದಂಗೆ ಬಿಟ್ಟ. ಹೇಳಿ ಸರ್ ನಿಮ್ಮ ಕವನ ಅಂದ. ಕಲ್ಲ ಮೇಲೆ ತೇಯ್ದದ್ದೇ ತೇಯ್ದದ್ದು ಉಜ್ಜದ ತೋರಿಸ್ತಾನೆ. ತುಟಿಗೆರೆ ಬಿಚ್ಚಿರಲು ಮಾವಿಂದು ಎರಡು ದಳ ತುಟಿ ಬಿಚ್ಕೊಂಡೈತೆ. ಆಮೇಲೆ ಅದನ್ನು ಊದ್ತಾನೆ, ಅದ್ಭುತವಾದ ನಾದ ಬರ್ತದೆ. ಬೇಂದ್ರೆಯವರು ವೈದಿಕರಾಗಿ ಹುಟ್ಟಿದರು, ಬಡವರಲ್ಲಿ ಬಡವರಾಗಿದ್ದಂಥವರು. ಬಡವರಿಗೆ ಜಾತಿ ಇಲ್ಲ. ನಮ್ಮವ್ವ ಒಂದು ಗಾದೆ ಹೇಳೋಳು, ಬಡವರು ಬೀದಿ ಮಕ್ಕಳು ಬೆಳೆದೋ ಬಲ್ಲಿದ್ರ ಮಕ್ಕಳು ಕೊಳತೋ ಅಂತ. ಈ ಬಡವರ ಮಕ್ಕಳಿಗೆ ಯಾವ ಜಾತಿ ಯಾವ ಧರ್ಮ ಎಲ್ಲ ಈಗಲೂ ಸಹ ತಮಗೆ ಗೊತ್ತಿರಬೇಕು. ಧಾರವಾಡದವರು ಬೇಂದ್ರೆಯವರು ಹುಟ್ಟಿದ ಮನೆ ಬಾಡಿಗೆ ಮನೇಲಿ ಇದ್ದಿದ್ರು, ಸ್ವಲ್ಪ ದೂರ ಹೋದರೆ ಜಮೀನು ಇನ್ನೂ ಇದೆ, ಬೇಸಾಯ ಮಾಡ್ತಾ ಇದ್ದಾರೆ ಕಾಮನಕಟ್ಟೆಯಿಂದ ಆ ಕಡೆಗೆ ಹೋದರೆ. ಆಗ ಅವರು ರೈತರ ಜೊತೆ, ನೇಗಿಯವ್ರ ಜೊತೆ, ಚಮ್ಮಾರನ ಜೊತೆ, ಕರಡಿ ಕುಣಿಸೋನ ಜೊತೆ, ಜಗ್ಗಲ್ಗೆ ಮೇಳದವ್ರ ಜೊತೆ, ಪುರವಂತರ ಜೊತೆ ಕೂಡುದು ಕೂಡುದು ಕೂಡುದು ಅದನ್ನೆಲ್ಲ ಸ್ವೀಕಾರ ಮಾಡಿ ಅದನ್ನು ಒಂದಾಗಿ ಮಾಡ್ಕೊಂಡ್ಬಿಟ್ಟ. ಬೇಂದ್ರೆಯವರು ಯಾವುದೇ ಜಾತಿ ಮತ ಪಂಥಗಳಿಂದ ಮುಕ್ತವಾದಂತಹ ಈ ನಮ್ಮ ಯಾವ ಒಂದು ಭಾರತೀಯ ನೆಲೆಯ ಒಂದು ಸಣ್ಣತನಗಳಿಂದಲೇ ಅವುಗಳಿಂದ ಬಿಡುಗಡೆ ಹೊಂದಿದಂತಹ ಜಾತ್ಯತೀತ ನಿಲುವಿನ ವಿಶ್ವಮಾನವ ನೆಲೆಯ ಕವಿ ಬೇಂದ್ರೆ ಅನ್ನೋದು ನನ್ನ ಭಾವ ಸರ್.
1: ಕೃಷ್ಣಪ್ಪ ಈಗ ಮಧ್ಯೆ ಇನ್ನೊಂದು ಹಾಡು ಕೇಳೋಣ ಅಂತ. ಯಾವ
2: ಹೇಳಿ ಸರ್
1: ಯಾವ ಕೇಳೋಣ ಹೇಳಿ.
2: ಈಗ ನೋಡಿ ಈ ಚತುರ್ಮುಖ ಸೌಂದರ್ಯ ಅಂತ ಬೇಂದ್ರೆಯವರು ಅರವಿಂದರ ಆರ್ಯ ಪತ್ರಿಕೆ ಓದೋವಾಗ ಕೀಟ್ಸ್ ಕವಿಯ ಬಗ್ಗೆ ಅರವಿಂದರು ವಿಮರ್ಶೆ ಮಾಡ್ತಾರೆ. ಅದನ್ನು ಬೇಂದ್ರೆಯವರು ಬಿ ಎ ಅಧ್ಯಯನ ಮಾಡುವಾಗ ಸೀರಿಯಸ್ ಆಗಿ ತಗೊಳ್ತಾರೆ. ಅಲ್ಲಿ ತಗೊಂಡು ಈ ಐಂದ್ರಯಿಕ ಸೌಂದರ್ಯ ಸೆನ್ಸಿಯಸ್ ಬ್ಯೂಟಿ, ಕಾಲ್ಪನಿಕ ಸೌಂದರ್ಯ ಇಮ್ಯಾಜಿನೇಟಿವ್ ಬ್ಯೂಟಿ, ಬೌದ್ಧಿಕ ಸೌಂದರ್ಯ ಇಂಟಲೆಕ್ಚುಯಲ್ ಬ್ಯೂಟಿ, ಆದರ್ಶ ಸೌಂದರ್ಯ ಐಡಿಯಲ್ ಬ್ಯೂಟಿ ಎಂಬತಕ್ಕಂತಹ ನಾಲ್ಕು ಚೌಕಟ್ಟನ್ನು ಮಾಡಿಕೊಂಡು ಕಾವ್ಯ ಬರೀತಾರೆ. ಆ ಕಾವ್ಯಗಳ ಸೂಕ್ಷ್ಮತೆ ಎಲ್ಲ ಮೂಡಲ ಮನೆಯ ಮುತ್ತಿನ ನೀರಿನ ಎರಕವ ಹೊಯ್ದ ಹೊಯ್ದ ನುಣ್ಣನೆ ಎರಕಾವ ಹೊಯ್ದ ಕವನ ಇದೆ. ಅದು ಜನಗಳಿಗೂ ಪ್ರಿಯ, ನಮಗೂ ನಿಮಗೂ ಪ್ರಿಯ ಸರ್. ಅದನ್ನು ಕೇಳಬಹುದು.

0: ಕೃಷ್ಣ ಮತ್ತೆ ಈಗ
1: ಹಾಂ
0: ಮಾತುಕತೆಗೆ ಬರೋಣಂತೆ. ಬೇಂದಿರವ್ರನ್ನ ಇಷ್ಟೆಲ್ಲ ಹರ್ಕೊಂಡು ಕುಡಿದಿರಿ ನೀವು.
1: ಹಾಗಂತ ಹೇಳೋದು ತಪ್ಪು ಸರ್, ನಾನು ಏನು
0: ನಮಗಂತ ಅನ್ಸುತ್ತೆ
1: ಪ್ರಯತ್ನ ಪಡ್ತಾ ಇದ್ದೀನಿ ಸರ್ ಅಷ್ಟೇ.
0: ತುಂಬಾ ನೀವು ಹೇಳ್ತಾ ಕೇಳ್ತಾ ಕೂತು ನಮ್ಗೆ ಸಮಯದ ಅರಿವೇ ಆಗಲ್ಲ ಅಷ್ಟು ಬೇಂದ್ರೆ ಅವ್ರನ್ನೆಲ್ಲ.
1: ಆಮೇಲೆ ನಿಮ್ಗೆ ಮಧ್ಯದಲ್ಲಿ ಒಂದು ಇಂಟರ್ವ್ಯೂ ಅಡ್ಡ ಬರ್ತೀನಿ. ಈ ಬೇಂದ್ರೆ ಏನ್ ಮಾಡಿದ್ರು, ಈ ತಿಪ್ಪೆನಲ್ಲಿ ಬೆಳೆಯೋ ಮಾವು ಅದರ ನಾದವನ್ನ ಸವಿದ ಕವಿ ಕನ್ನಡದ ಶ್ರೇಷ್ಠ ನಾದಲೋಲ ಕವಿಯಾಗಿ ಹೋದ. ಅದು ತುಂಬಾ ಮುಖ್ಯ, ಅದು ಬಾಲ್ಯದಲ್ಲಿ ಸಿಕ್ಕಿದೆ. ಅದನ್ನ ಹೇಗೆ ಕೊಟ್ಟ ಮತ್ತೆ ಜನಗಳಿಗೆ, ನಾದಬೇಕು ನಾದಬೇಕು ನಾದನ ನಾದಬೇಕು. ನಮ್ಮ ಹೌದಿರು ಒಬ್ಬಟ್ಟು ಹೋಳಿಗೆ ಮಾಡಬೇಕಾದ್ರೆ ಗೋಧಿ ಇಟ್ಟು ಮೈದಾ ಹಿಟ್ಟು ಹಾಕಿ ಕುಟ್ಟಿ ನಾದಿತರಲ್ಲ, ಹಾಗೆ ನಾದಬೇಕು. ನಾದಕ್ಕೆ ಪ್ರತಿ ನಾದಬೇಕು, ನಾದ ನಾದ ನಾದ ನಾನ ಆದ ಮ್ಯಾಲೆ ಬೇರೆ ವಾದ ಯಾಕೆ ಬೇಕು. ಈ ಹಿರಿದ ಚಿಂತನೆ, ಅಂತರಂಗದ ಶೋಧ ಬೇಕು, ಪರಬ್ರಹ್ಮದ ಬೋಧ ಬೇಕು, ಎಂದಿಗೂ ಶ್ರೀ ಗುರುಪಾದ ಬೇಕು. ನಾದ ಬೇಕು ನಾದ ಬೇಕು, ತುದಿ ಮುಟ್ಟಾನೂ ನಾದ ಬೇಕು. ಹೀಗೆ ನಾದದ ಲಯದಲ್ಲಿ, ಆಮೇಲೆ ಬೇಂದ್ರೆಯವರ ಕಾವ್ಯದಲ್ಲಿ ಆ ಒಂದೊಂದು ಕವನದಲ್ಲೂ ಒಂದೊಂದು ಛಂದಸ್ಸು. ಆ ಬೇಂದ್ರೆ ಪದಗಳನ್ನು ಛಂದಸ್ಸನ್ನು ಜೋಡಿಸುವ ರೀತಿಯೇ ಕನ್ನಡ ಸಾಹಿತ್ಯದಲ್ಲಿ ವಿಶಿಷ್ಟವಾದದ್ದು. ನೀವು ಯಾವುದೇ ಛಂದಸ್ಸನ್ನು ತಗೊಂಡ್ರೆ ಪದಗಳನ್ನು ಜೋಡಣೆ ಇದೆಯಲ್ಲ ಅದನ್ನು ಅದೇ ರೀತಿಯಲ್ಲೇ ಪ್ರಿಂಟ್ ಮಾಡಿ.

0: ಬೇಕು. ಅದಕ್ಕೆ ಮಾತ್ರ ಅದಕ್ಕೊಂದು ಸೊಬಗಿದೆ. ಆ ಛಂದಸ್ಸಿನ ಶೈಲಿಯೇ ಬೇಂದ್ರೆಯವರದು ಬೇರೆ. ಅವರು ಎಲ್ಲ ಬಗೆಯ ಛಂದಸ್ಸನ್ನು ತಮ್ಮ ಕಾವ್ಯದಲ್ಲಿ ಪ್ರಯೋಗ ಮಾಡಿದ್ದಾರೆ. ಅದನ್ನು ನಾವು ಅಧ್ಯಯನ ಮಾಡಬೇಕು ಸರ್.
1: ಶಂಕರ್ ಮುಖ್ಯಸ್ವಿ ಪುಣೇಕರ್ ಅವರು ನಿಮ್ಮ ಪುಸ್ತಕದ ಮುನ್ನೋಡಿಯಲ್ಲಿ ಇನ್ನೊಂದು ಮಾತು ಹೇಳಿದ್ದಾರೆ.
0: ಏನು ಸರ್?
1: ಏನಂದರೆ ನಾಕುತಂತಿ ಪದ್ಯ, ಅದನ್ನು ಅದರ ವಿಮರ್ಶೆಯನ್ನು ನೀವೇ ತುಂಬ ಸೊಗಸಾಗಿ ಮಾಡಿದ್ದೀರಿ ಅಂತ.
0: ಅವರು ನಾನು ಹೀಗೆ ಹೇಳ್ತೀನಿ ಅಂತಲ್ಲ, ಕನ್ನಡದ ಪ್ರತಿಭಾವಂತ ಶ್ರೇಷ್ಠ ವಿಮರ್ಶಕರು ಶಂಕರ್ ಮುಖಾಶಿ ಪುಣೇಕರ. ಯಾವುದೇ ಗೊಂದಲ ಗೋಜುಗಳಿಲ್ಲದೆ, ಯಾವುದೇ ಗುಂಪುಗಳ ತಾಕಲಾಟವಿಲ್ಲದೆ ಕನ್ನಡತನದಲ್ಲಿ ಕನ್ನಡವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ವಿಮರ್ಶೆ ಬರೆದಂಥವರು. ಅವರು ದೊಡ್ಡ ಮಾತನ್ನು ಹೇಳಿದ್ದಾರೆ. ಅವರಿಗೆ ನಾನು ಈ ಸಂದರ್ಭದಲ್ಲಿ ಮನಃಪೂರ್ವಕ ನಮನಗಳನ್ನು ಹೇಳ್ತೇನೆ.
1: ಅದು ನಿಮ್ಮ ದೊಡ್ಡ ವಿನಯ. ನನಗೇನಂದರೆ ಬೇಂದ್ರೆಯವರಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಾಗ ನಾಕುತಂತಿ ಸಂಕಲನವನ್ನು ಅವ್ರು ಇಟ್ಕೊಂಡಿದ್ರು.
0: ಹೌದು,
1: ಅದು ಎಷ್ಟೋ ಸಲ ಅವಾಗ ಹೊರಗಡೆ ಎಲ್ಲ ಏನಾಯಿತು ಅಂದರೆ ನಾಕುತಂತಿ ಅನ್ನೋ ಪದ್ಯ ಸಾಕಷ್ಟು ಜನಕ್ಕೆ
0: ಅರ್ಥ
1: ಅನ್ವಯನೇ ಆಗಲಿಲ್ಲ, ಅರ್ಥವೇ ಆಗಲಿಲ್ಲ ಅಂಥೇಳಿ. ಆಮೇಲೆ ಎಷ್ಟೋ ಸಲ ನಾನು ವಿದ್ಯಾರ್ಥಿ ಸಂಘದಲ್ಲಿ ಅವರು ಭಾಷಣವನ್ನು ಕೇಳುವಾಗ ಆವಾಗಲೇ ಅವರು ಈ ಅಂಕಿ ಸಂಖ್ಯೆ ಲೋಕದಲ್ಲಿ ಮುಳುಗ್ತಾ ಇದ್ರು. ಮಾತು ಮಾತಾಡ್ತಾ ಮಾತಾಡ್ತಾ ಮಾತಾಡ್ತಾ ಸಂಖ್ಯೆಗೆ ಬಂದ್ಬಿಡೋರು, ಬರೀ ಸಂಖ್ಯೆ ಶುರು ಮಾಡಿಬಿಡೋರು. ಹಾಗೆಲ್ಲ ಆಗಿತ್ತು ನನಗೆ. ಈ ಪದ್ಯ ಕೂಡ ಹಾಗೆ ಬಹಳಷ್ಟು ಗೊಂದಲದಲ್ಲಿ ಕೆಡೋ ಹಾಗೆ ಬಹಳಷ್ಟು ಜನಕ್ಕೆ ಅನಿಸಿದೆ. ನೀವು ಅದನ್ನು ಬಹಳಷ್ಟು ತಿಳ್ಕೊಂಡಿದ್ದೀರಿ.
0: ನಾನು ಒಂದು 3 ಪುಟದ ಕವನಕ್ಕೆ 1.5 ವರ್ಷ ತಗೊಂಡೆ ಸರ್. ಆ ಕವನ ತುಂಬ ಸೂಕ್ಷ್ಮವಾದಂತಹ ಆಧ್ಯಾತ್ಮಿಕ ಚಿಂತನೆಯನ್ನು ದೇಸಿ ನುಡಿಗಳಲ್ಲಿ ನಮ್ಮ ಭಾರತೀಯ ಪರಂಪರೆಯ ಅಧ್ಯಾತ್ಮದ ಹೊಳಹಿನಲ್ಲಿ ಕೊಟ್ಟಂಥ ಕವನ. ನೋಡಿ, ಮೊದಲ ಸಾಲಿದೆ, ಆವು ಈವಿನ ನಾವು ನೀವಿಗೆ ಆನು ತಾನ್ ಅದ ತನನನ. ಇಲ್ಲಿ ನಮಗೆ ಬೇಂದ್ರೆಯವರು ಎಷ್ಟು ಜಾಣ ಅಂದರೆ, ಕವನಗಳ ಮೊದಲ ಪದವನ್ನೇ ಒಂದು ಕೀಲಿ ಕೈಯಾಗಿ ಇಟ್ಟಿರ್ತಾರೆ. ಅದು ಬಿಚ್ಚದೇ ಇದ್ರೆ, ಆ ಕೀಲಿ ಕೈ ನಮಗೆ ಸಿಗದೇ ಇದ್ರೆ ಬೇಂದ್ರೆ ಕಾವ್ಯ ಅರ್ಥ ಆಗಲ್ಲ. ಆವು ಅಂದರೆ ಈಗ ತೆಲುಗಿನಲ್ಲಿ ಈಗಲೂ ಸಹ ಹಸು ಅನ್ನೋ ಪದ ಇದೆ. ವೈಜ್ಞಾನಿಕವಾಗಿ ನೋಡಿದ್ರೆ ಈ ಜಗತ್ತು ಎಂಬತಕ್ಕಂತಹ ಕಾಮದೇನು, ಆವು ಅಂದರೆ ಹಸು. ಅದು ಈದದ್ದರಿಂದ, ಜನ್ಮ ಕೊಟ್ಟಿದ್ರಿಂದ ನಾವು ನೀವು ಆಗಿದ್ದೆ. ಅವು ಈವಿನ ನಾವು ನೀವಿಗೆ ಆನು ಮತ್ತೆ ಬಂತು. ನಾನು ಸಣ್ಣ ಹುಡುಗಾಗಿರುವಾಗ ನಾನೇನಾದ್ರು ಮುಂದೆ ತಲೆ ಬಗ್ಸಿ ಬೆಣಸೋ ಕೂತ್ ಮಾಡಿ ಕೂತ್ಕೊಂಡ್ರೆ ನಮ್ಮಪ್ಪ ಅಲ್ಲೇ ಆನ್ಕೊಂಡು ಕೂತ್ಕೊಳ್ಳೋ ಗೋಡೆಗೆ, ಬೆನ್ನು ಮೂಳೆ ನೆಟ್ಗಿರ್ಬೇಕು. ಆನು ಅಲ್ಲಿ ಪದ. ಆನು ಯಾರು? ಜಗತ್ತಿನ ಸೃಷ್ಟಿಕರ್ತ. ಎಲ್ಲರಿಗೂ ಇರುತ್ತೆ.

0: ಅನ್ನೋ ಪದ ಬಳಸ್ತಾರೆ.
1: ನೀವು ಹಡಗದ ಹುಡುಗಿ ಅನ್ನೋದ್ರ ಬಗ್ಗೆ ನನಗೊಂದ್ಸಲ
0: ಹೇಳಿದ್ದೆ ನಿಮಗೆ, ಒಬ್ರು ವಿಮರ್ಶಕರು ಹಡಗಿನಿಂದ ಬಂದವಳು ಅಂದರು. ಆಮೇಲೆ ಬೇಂದ್ರೆಯವರು ಮುಂದೆ ಸಾವಿ ಮಗಳು ಬಾವಿ ಮಗಳು ಅಂತಾರೆ. ನಾನು ಸಾವಿ ಮಗಳನ್ನು ಜ್ಞಾನಕನ್ಯೆ ಎಂದೆ, ಬಾವಿ ಮಗಳನ್ನು ಮೋಕ್ಷಕನ್ಯೆ ಎಂದೆ. ಅಲ್ಲಿ ಏನಾಗುತ್ತೆ, ಹಡಗದ ಹುಡುಗಿ ಬೆಡಗಿಲೆ ಬಂದಳು ಅಂದಾಗ ಹಡಗಿನಂತವಳು ಕಟ್ಟುಮಸ್ತಾದ ಎತ್ತರದ ನಿಲುವಿನ ಹೆಣ್ಣು ಅವಳು ಜ್ಞಾನಕನ್ಯೆ. ಅದಾದ ಮೇಲೆ ಯೋಗಿಯಾದವನು ಷಟ್ಚಕ್ರದ ಉನ್ಮೀಲನೆಗೆ ತನ್ನನ್ನು ತಾನು ತೊಡಗಿಸಿಕೊಂಡು ಮೂಲಾಧಾರ, ಅಧಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧಿ, ಆಜ್ಞಾಚಕ್ರದ ಮೂಲಕ ಬೆಳಕನ್ನು ಕಾಣ್ತಾನೆ. ಹೌದಾ? ಹೌದು ಸ್ವಾಮಿ. ಹಿಮಾಲಯದ ಮಹಾತ್ಮರ ಸನ್ನಿಧಿಯಲ್ಲಿ ಪುಸ್ತಕ ಓದಿ, ಬೆಳಗೆರೆ ಕೃಷ್ಣಶಾಸ್ತ್ರಿಗಳ ಮುಕುಂದೆಯನ್ನು ನೋಡಿ,
1: ಮುಕುಂದೂರು ಸ್ವಾಮಿಗಳನ್ನು,
0: ಅವಾಗ ನಮಗೆ ಏನು ಅಂತ ಅರ್ಥ ಆಗ್ತದೆ. ಹಾಗಾದರೆ ಆ ಷಟ್ಚಕ್ರದ ಉನ್ಮಿಲನಿಗೆ ಒಳಗಾದವನೇನಾಗ್ತಾನೆ? ಅದು ಬೆನ್ನು ಹುರಿಯಲ್ಲಿ ಹರಿತದೆ, ನಾಡಿಯ ನಡಿಗೆಯ ನಲುವಿನ ನಾಲಿಗೆ ನೆನೆದಿರೆ ಸೋಲುವ ಸೊಲ್ಲಿನಲಿ ಮುಟ್ಟದ ಮಾಟದ ಹುಟ್ಟದ ಹುಟ್ಟಿಗೆ ಜೇನಿನ ತಳಿ ಮಳಿಸನಿ ಹಣಿ. ಆ ಅಧ್ಯಾತ್ಮದ ಪ್ರಕಾಶದಲ್ಲಿ ಒಂದಾದವನ ಅನುಭವ, ಈ ಅಚಿಂತ್ಯಾನುಭವ, ಅನಂತ ಶಕ್ತನ ಅನುಭವವನ್ನು ಜೇನಿನ ಪ್ರತಿಮೆಗಳಲ್ಲಿ ಬೇಂದ್ರೆ ಹಿಡ್ಕೊಟ್ಟಿದ್ದಾರೆ. ಇದನ್ನು ಅರ್ಥ ಮಾಡ್ಕೊಳ್ತಾ ಇದ್ರೆ ಕಾವ್ಯ ಅರ್ಥ ಆಗೋಲ್ಲ. ಮತ್ತೆ ಮುಂದಕ್ಕೆ ಬರ್ತಾರೆ, ಯಾವ ಯೋಗಿಯಾದವನು. ಈಗ ಒಂದು ಕವಿ ಸಮಯ ಇದೆ, ಕನ್ನಡದಲ್ಲಿ ಇರೋ ಕವಿ ಸಮಯ. ಚಿತ್ತಿ ಮಳೆ ಬೀಳುತ್ತೆ, ಆಗ ಒಂದು ಕಪ್ಪೆ ಚಿಪ್ಪು ತಕ್ಕೊಂಡಿರುತ್ತೆ, ಅದರೊಳಗಡೆ ಬಿದ್ದಾಗ ನೀರು ಏನಾಗುತ್ತೆ, ಮುತ್ತಾಗೋಗುತ್ತೆ. ಆ ಮತ್ತೆ ಆ ಮುತ್ತನ್ನು ನೀರಿಗೆ ಹಾಕಿದ್ರೆ ನೀರಾಗಲ್ಲ. ಹಾಗೆ ಯೋಗಿಯಾದವನು ಷಟ್ಚಕ್ರದ ಉನ್ಮೀಲನೆಗೆ ಒಳಗಾದಾಗ ಏನಾಗ್ತಾನೆ, ಚಿತ್ತಿ ಮಳಿ ತತ್ತಿ ಹಾಕುತ್ತಿತ್ತ ಸ್ವಾತಿ ಮುತ್ತೀನೊಳಗ ಸತ್ತಿಯೋ ಮಗನ ಅಂತ ಕೂಗಿದರು ಸಾವಿ ಮಗಳು ಬಾವಿ ಮಗಳು ಕೂಡಿ. ಮತ್ತೆ ಇನ್ನೊಬ್ರು ವಿಮರ್ಶಕರು ಈ ಕವಿ ಸಮಯ ಗೊತ್ತಿಲ್ಲದಿರೋರು, ಸತ್ತೋದಲ್ಲೋ ಮಗನೇ ಅಂತ ಬರೆದ್ರು. ಯಾಕಪ್ಪ ಈ ಮನುಷ್ಯ ಹಿಂಗೆ ಬರೆದವನೆ, ಬರ್ಕೊಳ್ಳಿ ಬಿಡು ನಮ್ಗೆ ಯಾಕೆ, ಇದೇನಿದು ಹಾಗಾದರೆ ನಿಜವಾದ್ದು. ಯೋಚನೆ ಮಾಡ್ತಾ ಹೋದೆ, ಯೋಗಿಯ ಲಕ್ಷಣಗಳಿದ್ದಾವೆ ಇಲ್ಲಿಗೆ. ಕವಿ ಸಮಯ ಇದೆ, ಸತ್ ಚಿತ್ ಆನಂದದ ಸತ್ತಾಗಿ ಓದಲ್ಲೋ ಮಗನೇ ಅನ್ನುವುದನ್ನು ಬೇಂದ್ರೆ ಕೊಟ್ಟಿದ್ದಾನೆ ಅನ್ನೋದನ್ನು ಸ್ಪಷ್ಟವಾಗಿ ಬರೆದೆ. ಇದಿಷ್ಟೆಲ್ಲ ಆದಮೇಲೆ ಸರ್, ಈ ಕವನದಲ್ಲಿ ನಾನು ಬೇಂದ್ರೆಯನ್ನು ಅಧ್ಯಯನ ಮಾಡುವಾಗ ಶ್ರೀ ಶಂಕರ ಮಹಾಮನನ ಅನ್ನೋ ಪುಸ್ತಕದಲ್ಲಿ ನಾನು ನೀನು ಆನು ತಾನುವಿಗೆ ಅವರೇ ಸ್ವಂತ ಅರ್ಥವನ್ನು ಬರೆದಿಟ್ಟಿದ್ದಾರೆ. ಅದನ್ನು ನಾನು ವಾಮನ ಬೇಂದ್ರೆಯವರ ಅನುಮತಿ ತಗೊಂಡು ಜೆರಾಕ್ಸ್ ಮಾಡಿ ನನ್ನ ನಾಲ್ಕು ತಂತಿ ಒಂದು ಟಿಪ್ಪಣಿಯಲ್ಲಿ ಕೊಟ್ಟಿದ್ದೇನೆ. ಅರಿಸ್ಟಾಟಲ್ನಿಂದ ಹಿಡಿದು ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಅವರ ತನಕ ಈ ಜಗತ್ತಿನ ಎಲ್ಲ ಮನುಷ್ಯರು ಬೆಳೀತಾ ಬೆಳೀತಾ ಸಣ್ಣ ಮಗ ಇರ್ತದೆ, ಬೆಳೀತದೆ, ಆಗ್ತದೆ, ಯುವಕರಾಗ್ತಾರೆ, ಮುದುಕರಾಗ್ತಾರೆ, ಕೋಲ್ ಹಿಡಿತಾರೆ. ನೋಡ್ತಾ ದಿನಮಾನ ಆಡಾಡ್ತಾ ಆಯುಷ್ಯ ನಡೆದಾದ ಇದು ನಡೆದಾದ ಮೇಲೆ ಏನು ಅವನ ಅರ್ಥ ಈ ನಡೆದ ಮೇಲೆ ಅನ್ನೋದಕ್ಕೆ ಕನ್ನಡದ ಓಂಕಾರವನ್ನು ಬೇಂದ್ರೆ ಕೊಟ್ಟರು. ನಾನು ಎನ್ನುವುದು ಅಹಂ, ನೀನು ಎನ್ನುವುದು ದೇಹದ ಮಮತೆ. ನಾನು ಎಂಬ ಅಹಮ್ಮನ್ನು ವರ್ಜಿಸಿಕೊಂಡು ನೀನು ಎಂಬ ದೇಹದ ಮಮತೆಯನ್ನು ಬಿಟ್ಟು ತಾನು ಎಂಬ ಆತ್ಮನಿಂದ ಆನು ಎಂಬ ಪರಮಾತ್ಮನನ್ನು ಕಾಣುವುದೇ ನಾಲ್ಕು ತಂತಿ ಅನ್ನೋದು ನನ್ನ ಮಿತಿಯಾದ ಅರಿವಿಗೆ ಸಿಕ್ಕಿರುವ ಅರ್ಥ ಸರ್.
1: ಕೃಷ್ಣಪ್ಪ, ನಿಮ್ಮ ಮಾತನ್ನು ಕೇಳ್ತಾ ಕೂತ್ರೆ ಸಮಯ ಸಾಕಾಗೋದಿಲ್ಲ, ನಮ್ಮ ಸಮಯ ಮುಗಿತಾ ಬಂತು. ಆದರೂ ಈಗ ಮಧ್ಯೆ ಒಂದು ಹಾಡನ್ನು ಕೇಳಲೇಬೇಕು ನಾವು. ಇನ್ನೊಂದು ನನಗನ್ಸುತ್ತೆ,
0: ಈಗ ನಿಮ್ಮ ಆಯ್ಕೆ ಸರ್, ನೀವು ಯಾವ್ದಾನ ಹಾಡು.
1: ಅಲ್ಲ, ನೀವು ಬೇಂದ್ರೆಯವ್ರ ಬಗ್ಗೆ ಮಾತಾಡ್ತಾ ಇದ್ರೆ ನಮಗೂ ಹುರುಪ್ ಬಂದ್ಬಿಡ್ತೀವಿ ಬೇಂದ್ರೆ ಬಗ್ಗೆ. ನನಗೆ ಈ ಕುಣಿಯೋಡು ಬಾರ ಹಾಡು, ಅದರ ಅನುಭವ ನನಗೆ ಹೆಂಗಾಯ್ತು ಅಂದ್ರೆ, ಈ ರಷ್ಯನ್ ಫೆಸ್ಟಿವಲ್ ಆಚರಿಸಿದ್ರು ನಮ್ಮ, ಅವಾಗ ನಾನು ಬೆಂಗಳೂರು ಆಕಾಶವಾಣಿಯಲ್ಲಿದ್ದೆ. ಅವಾಗ ಎರಡು ಯೂತ್ ಗ್ರೂಪ್, ಯುವಕರ ಗ್ರೂಪ್ ಮಾಡಿ 50-50 ಮಂದಿಯ ಎರಡು ಗುಂಪನ್ನ ಮಾಡಿ ರಷ್ಯಾದಂತ ಕಳ್ಸಿಕೊಟ್ರು. ಒಂದು ಗುಂಪನ್ನ ಕವರ್ ಮಾಡೋದಕ್ಕೆ ನನಗೆ ಹಚ್ಚಿದ್ರು. ಅವಾಗ ಏರೋಡ್ರೋಮಿಗೆ ನಾನು ಹೋಗಿದ್ದೆ, ನಮ್ಮ ಆಕಾಶವಾಣಿ ಎಲ್ಲ ಮಷೀನ್ ಎಲ್ಲ ಇಟ್ಕೊಂಡು ಅವರು ಬಂದ ತಕ್ಷಣ ಏನಾದರೂ ಒಂದಿಷ್ಟು ರೆಕಾರ್ಡ್ ಮಾಡೋಣ ಹೇಳಿ. ಅವತ್ತು ಪ್ಲೇನ್ ಅವ್ರದ್ದು ತುಂಬ ಲೇಟಾಗಿ ಬಂತು, ರಾತ್ರಿ 10-10:30 ಕಳೆದು ಹೋಗ್ಬಿಟ್ಟಿತ್ತು. ಅವಾಗ ಅಲ್ಲಿ ಕಾಲೇಜು

0: ವಿದ್ಯಾರ್ಥಿವೇತನರೆಲ್ಲ ನಮ್ಮವರು, ಬೆಂಗಳೂರಿನ ಕಾಲೇಜ್ ಹುಡುಗರೆಲ್ಲ ಅವರನ್ನ, ರಷ್ಯಾದ ಯುವಕ ಯುವತಿಯರನ್ನ ಸ್ವಾಗತ ಮಾಡೋದಕ್ಕೆ ಎಲ್ಲ ಅಲ್ಲಿ ಮುಂದ್ಗಡೆ ಗಾರ್ಡನ್ ಇದೆ, ಅಲ್ಲೆಲ್ಲ ಸೇರಿದ್ರು. ಸುಮಾರು ಒಂದು 50-60 ಹುಡುಗರು ನಮ್ಮವರು ಇದ್ರು. ಕೊನೆಗೆ ಏರೋಪ್ಲೇನ್ ಬಂತು, ಅವರೆಲ್ಲ ಇಳಿದು ಬಂದರು, ನಾವೆಲ್ಲ ಸ್ವಾಗತ ಮಾಡೋದಕ್ಕೆ ನಿಂತಿದ್ವಿ. ಆ ಗಾರ್ಡನ್ ಅಲ್ಲಿ ಬರೋದಕ್ಕೆ ಇವರು ಒಂದು ಹಾಡನ್ನ ರೆಡಿ ಮಾಡ್ಕೊಂಡಿದ್ರು, ಕುಣಿಯೋಣ ಬಾರ ಕುಣಿಯೋಣ ಬಾರ. ರಾತ್ರಿ ಹೊತ್ತು ಸರ್, ತುಂಬಾ ರಾತ್ರಿ 10-10 ಕಳೆದೋಗ್ಬಿಟ್ಟಿದೆ. ಆವಾಗ ರಷ್ಯನ್ ಯೂತ್ ಎಲ್ಲ ಬಂದ್ರು, ಬಂದ ತಕ್ಷಣ ಇವರೆಲ್ಲ ಹಾಡೋದು ಕ್ಷಣ ಹೋಗ್ರು, ಕುಣಿಯೋಣ ಬಾರ ಕುಣಿಯೋಣ ಬಾರ. ಆ ಹಾಡಿನ ಗುಂಗು ಎಂಥದ್ದು ಗೊತ್ತಿಲ್ಲ ನನಗೆ, ಆ ಬಿಟ್ಸ್ ಎಂಥದ್ದು ಗೊತ್ತಿಲ್ಲ. ಆ ರಷ್ಯಾದ ಒಂದು ಹುಡುಗರು ಎಲ್ಲ ಕುಣಿಯೋದು ಕ್ಷಣ ಹೋಗ್ಬಿಟ್ಟು ಸರ್ ಗಾರ್ಡನ್ ನಲ್ಲಿ. ಅವತ್ತು ಎಲ್ಲರೂ ಕುಣಿಯೋದು ಕ್ಷಣ ಹೋಗ್ಬಿಟ್ಟಿದ್ದಾರೆ. ನನಗೆ ಅದೊಂಥರ ದಿವ್ಯ ಅನುಭವ ಆಗ್ಬಿಡ್ತು, ಈ ಹಾಡಿನಲ್ಲಿ ಏನೋ ಇದೆ ಅಂತ. ಅವರಿಗೆ ಏನು ಕನ್ನಡ ಅರ್ಥವಾಗಲ್ಲ, ಏನು ಗೊತ್ತಾಗಲ್ಲ. ಹೌ ಇಟ್ ಕನ್ವೇಡ್ ದಿಸ್ ಆಲ್ ಅಂತ ನನಗೆ ವಿಚಿತ್ರವಾಗಿ ಅನ್ಸೋಗ್ಬಿಡ್ತು.
1: ಬೇಂದ್ರೆಯವರದು ಭಾವಗೀತ ಇರು ಸರ್. ಭಾವ ಎಂದರೆ ಸತ್ಯ, ಇರುವುದನ್ನು ಸತ್ಯವನ್ನ ಕವನದ ರೂಪದಲ್ಲಿ ಭಾಷೆಯಲ್ಲಿ ಮಿಡಿತಾ ಜನಗಳ ಭಾವವನ್ನು ಮಿಡಿಯೋದು. ಕಣ್ಣೊಳಗ ಹೊರಳಿಸಿ ಎದೆ ಮುಗುಳ ನರಳಿಸಿ ಹೂ ನೀರನುರುಳಿಸಿ ಕುಣಿಯೋಣು ಬಾ ಕುಣಿಯೋಣು ಬಾರ ಕುಣಿಯೋಣು ಬಾ. ಆ ಕುಣಿಯೋಣು ಬಾರ ಪದದಲ್ಲೇ ಏನಾಗಿದೆ, ಕುಣಿತ ಸೇರಿದೆ. ಅಲ್ಲಿ ಭಾಷೆ ಬೇಕಾಗಿಲ್ಲ, ಭಾವ ಮುಖ್ಯ. ಇದ್ದದ್ದು ಮರೆಯೋಣ, ಇಲ್ಲದ್ದು ತೆರೆಯೋಣ, ಹಾಲ್ಜೇನು ಸುರಿಸೋಣ. ಅಲ್ಲಿ ಹೇಳ್ತಾ ಹೇಳ್ತಾ ಹೇಳ್ತಾ ಬೇಂದ್ರೆ ಏನು ಹೇಳ್ತಾನೆ, ಕುಣಿತದಲ್ಲಿ ಏನಾಗುತ್ತೆ ರಿಸಲ್ಟು, ಪರಿಣಾಮ ಏನು? ನಾನಲ್ಲ ನೀನಲ್ಲ, ನಾನಲ್ಲ ನೀನಲ್ಲ, ನನ್ನಲ್ಲಿ ನೀನಿಲ್ಲ, ಎಲ್ಲ ಒಂದಾಗಿ ಹೋಗ್ಬಿಡ್ತೀವಿ. ಕೊನೆಗೆ ಜಗತ್ತಿನಲ್ಲಿ ಯಾವ ಕವಿಯೂ ಕಾವ್ಯದಲ್ಲಿ ಕೊಡದೇ ಇರತಕ್ಕಂಥ ಸತ್ಯವನ್ನು ಬೇಂದ್ರೆ ಕೊಟ್ಟಿರ್ತಾನೆ. ನಾನಲ್ಲ ನೀನಲ್ಲ, ನನ್ನಲ್ಲಿ ನೀನಿಲ್ಲ, ಸಾವಿನ ನೋವಿಲ್ಲ ಕುಣಿಯೋಣು ಬಾ. ಯಾವಾಗ ಅಲ್ಲಿ ಸಾವು ಇಲ್ಲವೋ, ಜೀವಂತಿಕೆಯೇ ಮನೆಯ ಮಾಡಿದೋ, ಅದು ರಷ್ಯಾದವ್ರನ್ನೂ ಕುಣಿಸುತ್ತೆ, ಅಮೇರಿಕಾದವ್ರನ್ನೂ ಕುಣಿಸುತ್ತೆ, ನಮ್ಮನ್ನು ಕುಣಿಸುತ್ತೆ.

0: ಕೃಷ್ಣಪ್ಪ, ಕೊನೆಗೆ ಇನ್ನೂ ಒಂದು ಮಾತು ಕೇಳಿಬಿಡ್ತೀನಿ.
1: ಹೇಳಿ ಸರ್.
0: ನೀವು ಈಗ ಸುಮಾರು ವರ್ಷಗಳಿಂದ ಅದೊಂದೇನೋ ಕಾಯಕ ಅನ್ನೋ ಹಾಗೆ ಬೇಂದ್ರೆಯನ್ನು ನಮ್ಮ ಮಕ್ಕಳಿಗೆಲ್ಲ ಮುಟ್ಟಿಸ್ಬೇಕು ಅಂತ.
1: ಹೌದು,
0: ಪ್ರೈಮರಿ ಶಾಲೆ ಮಕ್ಕಳು, ಹೈಸ್ಕೂಲಿನ ಮಕ್ಕಳು, ಅವ್ರಿಗೆಲ್ಲ ನೀವು ಬೇರೆ ಬೇರೆ ಕಡೆ ಹೋಗಿ ಬೇಂದ್ರೆಯವರ ಕವಿತೆಗಳನ್ನು ಕೂತು ಹಾಡ್ತೀರಿ, ಅವ್ರ ಮಾತುಗಳನ್ನೆಲ್ಲ ಹೇಳ್ತೀರಿ,
1: ಪುಸ್ತಕಗಳಿಗೆ ಬಹುಮಾನ ಕೊಡ್ತೀನಿ ಸರ್.
0: ಪುಸ್ತಕ ಅವರಿಗೆ ಹಾಡೋದಕ್ಕೆ ಸ್ಪರ್ಧೆಗಳನ್ನು ಏರ್ಪಡಿಸಿ ನೀವೇ ಅವರಿಗೆ ಪುಸ್ತಕ ಬಹುಮಾನವನ್ನು ಕೊಡ್ತಾ.
1: ಸರ್ ಒಂದೇ ಒಂದು ನಿಮಿಷ, ಈ ಮೈಸೂರು ಆದ್ರಿಂದ ಜಯಪುರ ಅಂತಿದೆ ಹೆಗ್ಗಡದೇವನ ಕೋಟೆ ರಸ್ತೆಯಲ್ಲಿ, ಅಲ್ಲಿ ಒಬ್ಬರು ರಾಘವೇಂದ್ರ ವಿದ್ಯಾಪೀಠ ಪ್ರೌಢಶಾಲೆಯ ಮೇಷ್ಟ್ರು ಎಸ್ ಸುಧೀಂದ್ರ ಅಂದ್ರರು ಹೆಡ್ ಮಾಸ್ಟರ್ ಆಗಿದ್ದರು. ಅಲ್ಲಿ ನಾವು ಒಂದು 7 ವರ್ಷ ಮೈಸೂರು ಗ್ರಾಮಾಂತರ ಮತ್ತು ಮೈಸೂರು ನಗರಕ್ಕೆ ಬೇಂದ್ರೆ ಕವನ ಗಾಯನ ಸ್ಪರ್ಧೆ ಏರ್ಪಡಿಸ್ತಿದ್ವು. 90 105 106 ಜನ ಭಾಗವಹಿಸೋರು, ಭಾಗವಹಿಸೋರಿಗೆಲ್ಲ ಬೇಂದ್ರೆ ಪುಸ್ತಕ ಕೊಟ್ಟಿದ್ದೀನಿ. ಅವರು ಮಧ್ಯಾಹ್ನ ತಿಂಡಿ ವ್ಯವಸ್ಥೆ ಮಾಡೋರು. ಅವರು ಸ್ವಲ್ಪ ಆರೋಗ್ಯ ಕೆಟ್ಟಿದೆ ಈಗ, ಸುಧೀಂದ್ರ ಅವರು, ಮೈಸೂರು ಆದ್ದರಿಂದ ಅದನ್ನು ನೆನೆಸ್ಕೊಂಡೆ. ಹಾಗೆ ಮಾಡತಕ್ಕಂಥ ಜನ ಇದ್ದಾರೆ ಸರ್.
0: ಅಂದರೆ ಈಗ ಆ ಮಟ್ಟದ ಮಕ್ಕಳಿಗೆ
1: ಹೌದು
0: ಬೇಂದ್ರೆಯನ್ನು ನಿಮಗೆ ಎಷ್ಟರ ಮಟ್ಟಿಗೆ ಮುಟ್ಟೋದಕ್ಕೆ ಸಾಧ್ಯ ಆಗ್ತಾ ಇದೆ, ಅದೊಂದೇನು ಖುಷಿಯನ್ನು ಅನುಭವಿಸ್ತಾ ಇದ್ದೀರಿ ಅಂತ?
1: ಸರ್ ಅದು ಏನು ಅಂದರೆ, ಈಗ ಬೇಂದ್ರೆ ಹೇಳ್ತಾನೆ, ದಾನ ಇಲ್ಲದ ದತ್ತ ಇಲ್ಲ, ಧ್ಯಾನ ಇಲ್ಲದ ಗತ್ತ ಇಲ್ಲ, ನಿನ್ನ ಬಿಟ್ಟು ಮತ್ತ ಇಲ್ಲ, ಬಾಹೊಕ್ಕಳದಿಂದ ಹಿಂಗ ಬಂದದ್ದೇ ಚಂದ, ಹಿಂಗ ಬಂದದ್ದೇ ಚಂದ, ಹಿಂಗ ಬಂದದ್ದೇ ಚಂದ ಅಂತ. ನಾನು ಜೀವನದಲ್ಲಿ ಸುಖವಾಗಿದ್ದೀನಿ, ಬೇಂದ್ರೆ ಪುಸ್ತಕ ಕೊಡ್ತೀನಿ ಮಕ್ಕಳಿಗೆ, ಬೇಂದ್ರೆ ಕಾವ್ಯದ ಗುಂಗು, ಜೀವಂತಿಕೆ, ರಸವಂತಿಕೆ, ಚಂದ, ನಾದ ಇದೆ, ಆ ಮಕ್ಕಳು ಕುಣಿತಾರೆ. ಬೇಂದ್ರೆ ಹೇಳ್ತಾರೆ, ಕೊಡುವವನ ಕೈ ಮೇಲೆ ಅಂತ. ಈ ಕನ್ನಡವನ್ನು ಉಳಿಸಬೇಕಾದ್ರೆ ಇವತ್ತು ನಾನು ಈ ಮಾತು ಏನೋ ಅತಿಯಾಗಿ ಹೇಳ್ತೀನಿ ಅಂತ ಭಾವಿಸಬೇಡಿ, ಕೊಡುವವರ ಕೈ ಬೇಕು, ಕೇಳುವವರ ಕೈ ನಿಲ್ಲಬೇಕು, ಆಗ ಕನ್ನಡ ಉದ್ಧಾರ ಆಗುತ್ತೆ.
0: ಅಂತೂ ಕೃಷ್ಣಪ್ಪ, ನೀವು ಕನ್ನಡವನ್ನು ಉಳಿಸೋದಕ್ಕೆ ಆ ಬೇಂದ್ರೆ ಹುಚ್ಚಿನೊಂದಿಗೆ
1: ಹೌದು
0: ನಿಮ್ಮದೇ ಆದಂಥ ಒಂದು ಗುಂಗಿನ ವಾತಾವರಣ ನಿರ್ಮಿಸ್ಕೊಂಡಿದ್ದೀರಿ, ನಿಮ್ಮದೇ ನಿಟ್ಟಿನಲ್ಲಿ ಮಾಡ್ಕೊಂಡು ಹೊರಟಿದ್ದೀರಿ. ನಿಮ್ಮ ಈ ಬಗೆಯ ಕನಸುಗಳು ಹೊಸದೊಂದು ಲೋಕವನ್ನು ನಿರ್ಮಿಸಲಿ, ಬೇಂದ್ರೆ ಕಾವ್ಯದ ರುಚಿಯನ್ನು ಹೆಚ್ಚಿಸಲಿ, ಕನ್ನಡದ ಪ್ರೀತಿಯನ್ನು ನಮ್ಮ ಮಕ್ಕಳ ಮಧ್ಯೆ ಎಲ್ಲ ಹಬ್ಬಿಸಲಿ ಅಂತ ಆಶಿಸ್ತಾ, ಇಲ್ಲಿವರೆಗೂ ಬಂದು ನಮ್ಮೊಡನೆ ಸೊಗಸಾದ ಸಮಯವನ್ನು ಕಳೆದದ್ದಕ್ಕೆ ನಿಮಗೆ ತುಂಬ ತುಂಬ ಧನ್ಯವಾದಗಳು. ನಮಸ್ಕಾರ.
1: ನನಗೆ ನೀವು ಪ್ರೀತಿ ಅಂತ ಹೇಳಿದ್ರಿ, ಆರದಂತವನಾರು ಕುಡಿದು ಪ್ರೀತಿಯ ನೀರು, ಅಮೃತ ಫಲ ತಾನುಂಡ ಹಣ್ಣು ಅಂತ ಬೇಂದ್ರೆ ಹೇಳ್ತಾರೆ. ನೀವು ಆಕಾಶವಾಣಿಯವರು ಅಮೃತ ಫಲವನ್ನು ಕೊಟ್ಟಿದ್ದೀರಾ, ಅದನ್ನ ಸೌದಿದ್ದೀರಿ. ನಿಮಗೆ, ಎಲ್ಲ ಕೇಳುಗರಿಗೆ, ನಿಮ್ಮ ಸಂಸ್ಥೆಗೆ ನನ್ನ ಮನಃಪೂರ್ವಕ ಧನ್ಯವಾದ.

ಬೇಂದ್ರೆ ಕೃಷ್ಣಪ್ಪ ಎಂದೇ ಹೆಸರಾದ ಹಿರಿಯ ಬರಹಗಾರರು, ಸಂಶೋಧಕರು, ವಿಮರ್ಶಕರು ಹಾಗೂ ಬೇಂದ್ರೆ ಸಾಹಿತ್ಯವನ್ನು ಆಳವಾಗಿ ಅಧ್ಯಯನ ಮಾಡಿರುವ ಡಾ ಜಿ ಕೃಷ್ಣಪ್ಪ ಅವರೊಂದಿಗೆ ಆನಂದ ಪಾಟೀಲ್ ಅವರು ನಡೆಸಿದ್ದ ಸಂವಾದದ ಎರಡನೇ ಭಾಗ ಕೇಳಿದಿರಿ. ಈ ಕಾರ್ಯಕ್ರಮವನ್ನು 3/8/2014 ಧ್ವನಿಮುದ್ರಿಸಿಕೊಳ್ಳಲಾಗಿತ್ತು. ಇದು ಈ ವಾರದ ನೆನಪಿನಂಗಳ ಧ್ವನಿಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮ. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು. ಸಮಯ 9:31. FM 100.6, ಇದು ಆಕಾಶವಾಣಿ ಮೈಸೂರು. ಈಗ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಕೆಜೆ ಯೇಸುದಾಸ್ ಹಾಗೂ ಎಸ್ ಜಾನಕಿಯವರು ಹಾಡಿರುವ ಗೀತೆಗಳನ್ನು

0: ದೇವನೂರು ಮಹಾದೇವ ಅವರ ದ್ಯಾವನೂರು ಕತೆಗಳ ಬಾನುಲಿ ನಾಟಕ ಸರಣಿ.
1: ಊರ ಮುಂದಲ ಗುಡಿ ಅದು ಮಾರಿಯ ಗುಡಿ.
0: ಇದೇ ಬುಧವಾರ ಆಗಸ್ಟ್ 5ನೇ ತಾರೀಕು ರಾತ್ರಿ 8 ಗಂಟೆಗೆ ಕೇಳಿ ಮೂಡಲ ಸೀಮೆಯಲ್ಲಿ ಕೊಲೆ ಗಿಲೆ ಮುಂತಾಗಿ ಕಥಾನಾಟಕದ ಮರುಪ್ರಸಾರ.
2: ಏನ್ ಬಂದೆ?
3: ಏನಿಲ್ಲ ಅಳಿ, ಅಟ್ಟಿದಿಕ್ಕ ಅಂಗರ್ತು ಏನಿಲ್ಲ ಅಳಿ. ಏನಾರ ಒಸಿ ಜೋಳ ಗೀಳ
2: ಅದೊಳ್ಳೆ ಸರಿಕಾ ಇವನೆ? ಎಲ್ಲಿಂತಾನೆ ನಾವು ತರುವ? ನಾವೇ ಮಾನವಾಗಿ ಬದಿಕೊಂಡು ಹೋಗೋದ್ ಕಷ್ಟ ಆಗದ.
0: ದೇವನೂರು ಮಹಾದೇವ ಅವರ ದ್ಯಾವನೂರು ಕಥಾನಾಟಕ ಸರಣಿ.
1: ದ್ಯಾವನೂರಿಗೆ ಡಂಬರು ಬಂದದು, ಹಳ್ಳಿಗೆ ದಿಲ್ಲಿಯ ಬಣ್ಣ ಬಂದದು.
0: ಈ ನಾಟಕ ಸರಣಿಯನ್ನು ಜಗತ್ತಿನಾದ್ಯಂತ ನ್ಯೂಸ್ ಆನ್ ಏರ್ ಆಪ್ನಲ್ಲೂ ಕೇಳಬಹುದು.
4: ಮೌನಗೀತೆ ಚಿತ್ರಕ್ಕಾಗಿ ಗೀತಪ್ರಿಯ ಅವರು ಬರೆದಿರುವ ಗೀತೆ, ಎಂ ರಂಗರಾವ್ ಅವರ ಸಂಗೀತವಿದೆ.

0: ನಮ್ಮ ಭೂಮಿಗೂ ನಮ್ಮ ಬದುಕಿಗೂ ಅವಿನಾಭಾವ ಸಂಬಂಧ.
1: ಬದುಕಿಗೆ ಆಶ್ರಯ ತಾಣವಾದ ಸಹನಾಮಯಿ ಭೂಮಿಯ ಮೇಲಿನ ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ, ಜವಾಬ್ದಾರಿ ಹಾಗೂ ಕರ್ತವ್ಯವೂ ಹೌದು.
0: ಕೇಳಿ ಭೂಮಿ ಬದುಕು ಬಾನುಲಿ ಸರಣಿ ಪ್ರತಿ ಸೋಮವಾರ ಬೆಳಗ್ಗೆ 6:35 ಹಾಗೂ ಅಂದೇ ಸಂಜೆ 6:10.
1: ಭೂಮಿಯ ಮೇಲೆ ಬದುಕು ಸಾಗಿಸುವ ನಾವು ಪರಿಸರವನ್ನ ಸ್ವಚ್ಛಂದವಾಗಿ ಕಾಪಾಡಿಕೊಂಡು ಆರೋಗ್ಯವಂತ ಸಮಾಜವನ್ನು ಸೃಷ್ಟಿಸಲು ಸಲಹೆಗಳನ್ನು ನೀಡುತ್ತಿದೆ ಬಾನುಲಿ ಸರಣಿ ಭೂಮಿ ಬದುಕು.
0: ಪ್ರತಿ ಸೋಮವಾರ ಬೆಳಗ್ಗೆ 6:35 ಹಾಗೂ ಮರುಪ್ರಸಾರ ಅಂದೇ ಸಂಜೆ 6:10 ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ.
2: ಬಂಧನ ಚಿತ್ರದ ಗೀತೆ ಬರೆದಿದ್ದಾರೆ ಆರ್ ಎನ್ ಜಯಗೋಪಾಲ್, ಸಂಗೀತ ಎಂ ರಂಗರಾವ್ ಅವರಿಂದ.

ಇಂದು ರಾತ್ರಿ 8:15 ಯುವವಾಣಿಯಲ್ಲಿ ಯೂತ್ ಹಾಸ್ಟೆಲ್ನಲ್ಲಿರುವ ಸೌಲಭ್ಯಗಳನ್ನು ಕುರಿತು ಯೂತ್ ಹಾಸ್ಟೆಲ್ ಅಸೋಸಿಯೇಷನ್ ಆಫ್ ಇಂಡಿಯಾದ ರಾಷ್ಟ್ರೀಯ ಉಪಾಧ್ಯಕ್ಷರು ಹಾಗೂ ಮೈಸೂರು ಯೂನಿಟ್ನ ಚೇರ್ಮನ್ ರವಿಕುಮಾರ್ ಎಚ್ ಅವರೊಂದಿಗಿನ ಮಾತುಕತೆ ಪ್ರಸಾರವಾಗಲಿದೆ. ಇವರೊಂದಿಗೆ ಮಾತುಕತೆಯಲ್ಲಿ ಪಾಲ್ಗೊಳ್ಳುವವರು ದಿಗ್ವಿಜಯ್ ಬಿ. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ. ಬಾಳು ಜೇನು ಚಿತ್ರಕ್ಕಾಗಿ ಆರ್ ಎನ್ ಜಯಗೋಪಾಲ್ ಅವರು ಬರೆದಿರುವ ಗೀತೆ. ಗೀತೆಗೆ ರಾಗ ಸಂಯೋಜನೆ ಜಿ ಕೆ ವೆಂಕಟೇಶ್ ಅವರಿಂದ.

0: ಇದುವರೆಗೆ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕೆಜೆ ಯೇಸುದಾಸ್ ಮತ್ತು ಎಸ್ ಜಾನಕಿ ಅವರು ಹಾಡಿದ ಯೋಗಳ ಗೀತೆಗಳನ್ನು ಕೇಳಿದಿರಿ. ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಅರ್ಜೆಂಟ್ ಆಗಿ ಫುಡ್ ಡೆಲಿವರಿ ಮಾಡಬೇಕು ಈ ಟ್ರಾಫಿಕ್ ಅಲ್ಲಿ. ಅಪಘಾತವಾಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಪ್ಪ ಗತಿ?
1: ಅದಕ್ಕಾಗಿಯೇ ಕರ್ನಾಟಕ ಸರ್ಕಾರ ತಂದಿದೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ. ಅಪಘಾತ ವಿಮೆ, ಜೀವ ವಿಮೆ, ಆಸ್ಪತ್ರೆ ವೆಚ್ಚಕ್ಕೆ ನೆರವು, ಇವೆಲ್ಲವೂ ಉಚಿತ. 18-60 ವರ್ಷದ ಫುಡ್ ಡೆಲಿವರಿ ಹಾಗೂ ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡುತ್ತಿರುವ ಸೇವಾ ಸಿಂಧು ಪೋರ್ಟಲ್ ನಲ್ಲಿ ನೋಂದಾಯಿಸಿದ ಅರ್ಹ ಗಿಗ್ ಕಾರ್ಮಿಕರಿಗೆ ಮಾತ್ರ ಈ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ 1-55-214 ಸಹಾಯವಾಣಿಗೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಪಿಎಂ ಜಯ್ ಅಬ್ ಗರೀಬೋ ಕೆ ಜಯ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ಪ್ರೀತಿಯ ಕೇಳುಗರೆ, ಇದೇ ಶುಕ್ರವಾರ ಸಂಜೆ 4:30 ವೃತ್ತಿ ಮಾರ್ಗದರ್ಶನ ಕಾರ್ಯಕ್ರಮದಲ್ಲಿ ಸರ್ಕಾರಿ ಉದ್ಯೋಗಾವಕಾಶಗಳಿಗೆ ಇರುವ ಸವಾಲುಗಳು ಮತ್ತು ಬೇಕಾಗಿರುವಂತಹ ತಯಾರಿ ಈ ಕುರಿತು ವಿಷಯ ತಜ್ಞರಾದ ಮೈಸೂರಿನ ಡಾಕ್ಟರ್ ಪಿಎನ್ ಹೇಮಚಂದ್ರ ಅವರೊಂದಿಗೆ ಸಂದರ್ಶನವನ್ನ ಆಲಿಸಬಹುದು.
2: ನಾವೆಷ್ಟೇ ಡಿಜಿಟಲ್ ಮೋಡ್ಗೆ ಹೋಗ್ಲಿ, ನಮ್ಗೆ ಎಷ್ಟೇ ಕಂಪ್ಯೂಟರ್ ಸಹಾಯ ಪಡೆದ್ರು ಮ್ಯಾನ್ ಪವರ್ ಬೇಕು, ನಮ್ಗೆ ಮಾನವ ಸಂಪನ್ಮೂಲ ಬೇಕಾಗಿರೋದ್ರಿಂದ ಇಷ್ಟು ಹುದ್ದೆಗಳನ್ನ ಅವ್ರು ಕಾಲ್ ಮಾಡೇ ಮಾಡ್ತಾರೆ.
1: ಮರೆಯದೇ ಕೇಳಿ, ಇದೇ ಶುಕ್ರವಾರ ಸಂಜೆ 4:30 ವೃತ್ತಿ ಮಾರ್ಗದರ್ಶನ.

ಸಮಯ ಸರಿಯಾಗಿ 10 ಗಂಟೆ. ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಈಗ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಎನ್ವಿ ಸತ್ಯನಾರಾಯಣ ಅವರ ವೇಣುವಾದನವನ್ನು ಪ್ರಸಾರ ಮಾಡುತ್ತಿದ್ದೇವೆ. ಇವರೊಂದಿಗೆ ವಯಲಿನ್ ನುಡಿಸಿದ್ದಾರೆ ವೀಣಾ ಸುರೇಶ್, ಮೃದಂಗ ನುಡಿಸಿರುವವರು ಕೇಶವದತ್ತ, ಮೋರ್ಚಿಂಗ್ ನುಡಿಸಿದ್ದಾರೆ ಎಂಆರ್ ಮೋಹನ್. ಕಾರ್ಯಕ್ರಮದ ಪ್ರಾರಂಭಕ್ಕೆ ಕೇಳೋಣ ತ್ಯಾಗರಾಜರ ಕೃತಿ ಕಂಠಜೂಡುಮಿ ವಕಪರಿಕ್ರೆ, ವಾಚಸ್ಪತಿ ರಾಗ ಆದಿತಾಳ.

ತ್ಯಾಗರಾಜರ ಇನ್ನೊಂದು ಕೃತಿ ಕಲಿಗಿಯುಂಟೆಗದ ಗಲ್ಗುನೋ ಕಾಮಿತ ಫಲದಾಯಕ. ರಾಗ ಕೀರವಾಣಿ, ಆದಿತಾಳ.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೆ ಎನ್ ವಿ ಸತ್ಯನಾರಾಯಣ ಅವರ ವೇಣುವಾದನವನ್ನು ಕೇಳುತ್ತಿದ್ದೀರಿ. ಇವರೊಂದಿಗೆ ವಯಲಿನ್ ನುಡಿಸಿದ್ದವರು ವೀಣಾ ಸುರೇಶ್, ಮೃದಂಗ ನುಡಿಸಿದ್ದವರು ಕೇಶವದತ್ತ, ಮೋರ್ಚಿಂಗ್ ನುಡಿಸಿದ್ದವರು ಎಂ ಆರ್ ಮೋಹನ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು. ಇಂದು ಮಧ್ಯಾಹ್ನ 3 ಗಂಟೆಗೆ ಪ್ರಸಾರವಾಗುವ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಆಲತ್ತೂರು ಸಹೋದರರ ಹಾಡುಗಾರಿಕೆಯನ್ನು ಕೇಳಬಹುದು. ಹಾಗೆ ರಾತ್ರಿ 9:30ಕ್ಕೆ ಪ್ರಸಾರವಾಗುವ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎ ವಿ ಪ್ರಕಾಶ್ ಅವರ ವೇಣುವಾದನ ಪ್ರಸಾರವಾಗಲಿದೆ. ಸಮಯ 10:33:45. ಇದು ಆಕಾಶವಾಣಿಯ ಮೈಸೂರು ಎಫ್ಎಂ 100.6. ಈಗ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ರಾಜಾ ಚಿತ್ರಕ್ಕಾಗಿ ಅಲ್ಕಾ ಯಾಜ್ಞಿಕ್ ಅವರು ಹಾಡಿರುವ ಗೀತೆ. ಸಮೀರ್ ಅವರ ಸಾಹಿತ್ಯ, ನದೀಮ್ ಶ್ರವಣ್ ಜೋಡಿಯ ಸಂಗೀತವಿದೆ.

0: ಗೇಮ್ ಶೋ ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ನೇರ ಫೋನ್ ಇನ್ ಕಾರ್ಯಕ್ರಮ
1: ಗೇಮ್ ಶೋ ಗೇಮ್ ಶೋ ಗೇಮ್ ಶೋ ಪ್ರತಿ ಸೋಮವಾರ ಬೆಳಿಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ
0: ಆಟದ ಗತ್ತು ಗಮ್ಮತ್ತು
1: ಸ್ವಲ್ಪ ತಮಾಷೆ ತಲೆಗೆ ಕಸರತ್ತು
0: ನಾವು ಆಟಗಳನ್ನ ತರುತ್ತೇವೆ ಮತ್ತಷ್ಟು
1: ವಿಷಯ ಗ್ರಹಿಕೆ ಕೂಡ ಸಾಕಷ್ಟು
0: ಅದೇ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಗೇಮ್ ಶೋ
1: ಈ ಗೇಮ್ ಶೋ ನ್ಯೂಸ್ ಆನ್ ಏರ್ ಆಪ್ ಮೂಲಕ ದೇಶ ವಿದೇಶ

0: ಗಳಲ್ಲೂ ಕೇಳಬಹುದು ಹಾಗೂ ಭಾಗವಹಿಸಬಹುದು.
1: ಮರೆಯದಿರಿ, ಪ್ರತಿ ಸೋಮವಾರ ಬೆಳಗ್ಗೆ 11 ಗಂಟೆಗೆ ನಿಮ್ಮ ನೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ ನೇರ ಫೋನ್ ಇನ್ ಕಾರ್ಯಕ್ರಮ
0: ಗೇಮ್ ಶೋ. ಗೇಮ್ ಶೋ, ಗೇಮ್ ಶೋ.
2: ರಾಜಬಾಬು ಚಿತ್ರಕ್ಕಾಗಿ ಉದಿತ್ ನಾರಾಯಣ್ ಹಾಗೂ ಕವಿತಾ ಕೃಷ್ಣಮೂರ್ತಿಯವರು ಹಾಡಿರುವ ಗೀತೆ. ಸಮೀರ್ ಅವರ ಸಾಹಿತ್ಯ, ಆನಂದ್ ಮಿಳಿಂದ್ ಅವರ ಸಂಗೀತವಿದೆ.

ಚಿತ್ರ ಗ್ಯಾಂಬ್ಲರ್. ಗಾಯಕರು ಕುಮಾರ್ ಸಾನು, ಸಾಧನಾ ಸರ್ಗಮ್ ಹಾಗೂ ಸಂಗಡಿಗರು. ನವಾಬ್ ಅರ್ಜು ಅವರು ಬರೆದಿರುವ ಗೀತೆಗೆ ಸಂಗೀತ ಅನು ಮಲ್ಲಿಕ್ ಅವರಿಂದ.

0: ಇದುವರೆಗೆ ಹಿಂದಿ ಚಿತ್ರಗೀತೆಗಳನ್ನು ಕೇಳಿದಿರಿ. ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಅರ್ಜೆಂಟ್ ಆಗಿ ಫುಡ್ ಡೆಲಿವರಿ ಮಾಡಬೇಕು ಈ ಟ್ರಾಫಿಕ್ ಅಲ್ಲಿ, ಅಪಘಾತವಾಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಪ್ಪ ಗತಿ?
3: ಅದಕ್ಕಾಗಿಯೇ ಕರ್ನಾಟಕ ಸರ್ಕಾರ ತಂದಿದೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ. ಅಪಘಾತ ವಿಮೆ, ಜೀವ ವಿಮೆ, ಆಸ್ಪತ್ರೆ ವೆಚ್ಚಕ್ಕೆ ನೆರವು, ಇವೆಲ್ಲವೂ ಉಚಿತ. 18-60 ವರ್ಷದ ಫುಡ್ ಡೆಲಿವರಿ ಹಾಗೂ ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡುತ್ತಿರುವ ಸೇವಾ ಸಿಂಧು ಪೋರ್ಟಲ್ನಲ್ಲಿ ನೋಂದಾಯಿಸಿದ ಅರ್ಹ ಗಿಗ್ ಕಾರ್ಮಿಕರಿಗೆ ಮಾತ್ರ ಈ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ 1-55-214 ಸಹಾಯವಾಣಿಗೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ಗೇಮ್ ಶೋ ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ನೇರ ಫೋನ್ ಇನ್ ಕಾರ್ಯಕ್ರಮ
5: ಗೇಮ್ ಶೋ. ಗೇಮ್ ಶೋ, ಗೇಮ್ ಶೋ ಪ್ರತಿ ಸೋಮವಾರ ಬೆಳಿಗ್ಗೆ 11-12
4: ಆಟದ ಗತ್ತು ಗಮ್ಮತ್ತು,
5: ಸ್ವಲ್ಪ ತಮಾಷೆ, ತಲೆಗೆ ಕಸರತ್ತು.
4: ನಾವು ಆಟಗಳನ್ನ ತರುತ್ತೇವೆ, ಮತ್ತಷ್ಟು
5: ವಿಷಯ ಗ್ರಹಿಕೆ ಕೂಡ ಸಾಕಷ್ಟು.
4: ಅದೇ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಗೇಮ್ ಶೋ.
5: ಈ ಗೇಮ್ ಶೋ ನ್ಯೂಸ್ ಆನ್ ಏರ್ ಆಪ್ ಮೂಲಕ ದೇಶ ವಿದೇಶಗಳಲ್ಲೂ ಕೇಳಬಹುದು ಹಾಗೂ ಭಾಗವಹಿಸಬಹುದು.
4: ಮರೆಯದಿರಿ, ಪ್ರತಿ ಸೋಮವಾರ ಬೆಳಗ್ಗೆ 11 ನಿಮ್ಮ ನೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ ನೇರ ಫೋನ್ ಇನ್ ಕಾರ್ಯಕ್ರಮ
5: ಗೇಮ್ ಶೋ. ಗೇಮ್ ಶೋ, ಗೇಮ್ ಶೋ.

0: ಪ್ರಿಯ ಕೇಳುಗರೆ, ಇಂದು ಸಂಜೆ 4 ಗಂಟೆಗೆ ಮಹಿಳಾ ರಂಗದ ಡಾಕ್ಟರ್ ಸಮಯ ಕಾರ್ಯಕ್ರಮದಲ್ಲಿ ವಿಶ್ವ ಸ್ತನ್ಯಪಾನ ಸಪ್ತಾಹದ ಅಂಗವಾಗಿ ತಾಯಿಯ ಎದೆಹಾಲಿನ ಮಹತ್ವ ಈ ಕುರಿತು ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞೆ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಆಗಿರುವ ಡಾಕ್ಟರ್ ಸೌಮ್ಯ ಪಾಟೀಲ್ ಅವರೊಂದಿಗೆ ಸಂದರ್ಶನ ಕೇಳಬಹುದು.
1: ತಾಯಿಗೆ ತನ್ನ ದೇಹದ ಮೇಲೆ ತನಗೆ ಕಾನ್ಫಿಡೆನ್ಸ್ ಬರುತ್ತೆ, ಅದ್ರ ಜೊತೆಗೆ ಮಗು ಜೊತೆ ಬಾಂಡಿಂಗ್ ಚೆನ್ನಾಗಾಗುತ್ತೆ. ಪ್ಲಸ್ ಫಸ್ಟ್ 6 to 8 months ಪೀರಿಯಡ್ಸ್ ಬಂದಿಲ್ಲ ಅಂದರೆ ಶಿ ಈಸ್ ಆಲ್ ದ ಮೋರ್ ಕಂಫರ್ಟಬಲ್ ಇನ್ ಹರ್ ಪೋಸ್ಟ್ ಪಾರ್ಟಮ್ ಪೀರಿಯಡ್.
0: ತಪ್ಪದೇ ಆಲಿಸಿ ಇಂದು ಸಂಜೆ 4 ಗಂಟೆಗೆ ಮಹಿಳಾ ರಂಗದ ಡಾಕ್ಟರ್ ಸಮಯ ಕಾರ್ಯಕ್ರಮ. ಕೇಳುಗರೆ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು FM 100.6. ಸಮಯ 11:35.
2: ಆಕಾಶವಾಣಿ ಮೈಸೂರು ಗೇಮ್ ಶೋ, ನಿಮ್ಮ ಮೆಚ್ಚಿನ ನೇರ ಫೋನ್ ಇನ್ ಕಾರ್ಯಕ್ರಮ.

0: ಮಧ್ಯೆ ಚಾಹಿ ಓ ಜೋಕರ್ ಎದುರಲ್ಲಿ ನೀಗಾಯಿಡು.
1: ಚೌಚೌ ಬಾತ್, ಒಗಟುಗಳು, ಗಾದೆ ಗಮ್ಮತ್ತು, ರಸಪ್ರಶ್ನೆಗಳು, ಹಾಡು, ಹರಟೆ, ಪದಬಂಧ, ಲೆಕ್ಕಾಚಾರ, ಎಲ್ಲದಕ್ಕೂ ಒಂದೇ ವೇದಿಕೆ, ಇದು ಗೇಮ್ ಶೋ. ಬನ್ನಿ, ಮನಬಿಚ್ಚಿ ಮಾತನಾಡುವ ನಿಮ್ಮದೇ ಕಾರ್ಯಕ್ರಮ ಗೇಮ್ ಶೋ.
2: ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ರಿ FM 100.6 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಆಕಾಶವಾಣಿಯ ಮೈಸೂರು ಕೇಂದ್ರವನ್ನ.
3: ಅರಮನೆಗಳ ನಾಡು ಮೈಸೂರಿನಿಂದ ಪ್ರಾರಂಭವಾದ ನಮ್ಮ ಈ ಪಯಣ ಸಕ್ಕರೆಯ ಸಿಹಿಯನ್ನ ಮಂಡ್ಯದಿಂದ ಪಡೆದು ಮಲೆನಾಡಿನ ಸೌಂದರ್ಯವನ್ನ ಶಿವಮೊಗ್ಗದೊಂದಿಗೆ ಹಂಚಿ ಮಡಿಕೇರಿಯ ಕಾಫಿಯ ಸುಗಂಧದಂತೆ ಊರೂರಿಗೂ ತಲುಪಿ ಬರೀ ಕರ್ನಾಟಕದಲ್ಲಷ್ಟೇ ಅಲ್ಲದೆ ಬೇರೆ ಬೇರೆ ರಾಜ್ಯ ದೇಶಗಳಿಂದಲೂ ಇವತ್ತು ಗೇಮ್ ಶೋನಲ್ಲಿ ಯಾವ ಆಟ ಆಡಿಸಬಹುದು ಅದಕ್ಕೆ ನಾವೇ

0: ಉತ್ತರ ಕಳಿಸಬೇಕು ಅಂತ ಕಾಯ್ತಾ ಕುಳಿತಿರೋ ನಮ್ಮೆಲ್ಲ ಪ್ರಿಯ ಶ್ರೋತೃಗಳಿಗೆ ಇಂದಿನ ಗೇಮ್ ಶೋ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಕೀರ್ತನವಿ, ಹಾಗೆ
1: ನಾನು ನಿಮ್ಮ ದಿಗ್ವಿಜಯ್ ಬಿ. ಈ ಗೇಮ್ ಶೋ ಪ್ರತಿ ಸೋಮವಾರ ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆವರೆಗೆ ನಿಮ್ಮ ನೆಚ್ಚಿನ ಮೈಸೂರು ಆಕಾಶವಾಣಿಯಿಂದ ಮೂಡಿ ಬರ್ತಾ ಇದೆ. ಇದು ಇವಾಗಲೇ ನಿಮ್ಗೆ ಗೊತ್ತಿದೆ, ಆದರೂ ಕೂಡ ಕಾರ್ಯಕ್ರಮದ ಆರಂಭದಲ್ಲಿ ಹೇಳುವಂಥ ವಿಚಾರವನ್ನು ಹೇಳ್ತಾ ಇದ್ದೀನಿ. ಪ್ರತಿ ವಾರ ವಿಭಿನ್ನ ವಿಶಿಷ್ಟ ಆಟಗಳನ್ನು ಆಡ್ತಾ ಇದ್ದೀರಿ, ಹಾಗೆ ಕೇಳ್ತಾ ಇದ್ರಿ ಕೂಡ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೇಕು, ಅದರಲ್ಲಿ ಏನು ಮಾಡಬೇಕು ಅಂತ ನಿಮಗೆಲ್ಲರಿಗೂ ಗೊತ್ತು. ಕರೆ ಮಾಡಿ ಭಾಗವಹಿಸ್ಬೇಕು. ಕರೆ ಮಾಡಲಿಕ್ಕೆ ದೂರವಾಣಿ ಸಂಖ್ಯೆ ಇದೆಯಾ ಅನ್ನೋದು ಎಲ್ರಿಗೂ ಗೊತ್ತು, ಕೆಲವ್ರಿಗೆ ಗೊತ್ತಿಲ್ಲ ಯಾವ ದೂರವಾಣಿ ಸಂಖ್ಯೆ ಕರೆ ಮಾಡಬೇಕು ಅಂಥೇಳಿ. ಒಮ್ಮೆ ಹೇಳ್ತಾ ಇದ್ದೀನಿ, ದೂರವಾಣಿ ಸಂಖ್ಯೆಯನ್ನು ನೋಟ್ ಮಾಡ್ಕೊಳ್ಳಿ. ಯಾರು ಮೊದಲು ಅಂದರೆ ಇವತ್ತು ನಾನು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು, ನಾನು ಇವತ್ತೇ ಕಾರ್ಯಕ್ರಮ ಕೇಳ್ತಾ ಇದ್ದೀನಿ ಅನ್ನೋರಿಗೆ ದೂರವಾಣಿ ಸಂಖ್ಯೆ ಹೇಗಿದೆ? 251-258-2588 SD ಕೋಡ್ 0821. ಹಾಗೆ ವಾಟ್ಸಪ್ ಸಂಖ್ಯೆ ಕೂಡ ಇದೆ, 9480858523. 251-258-225-1-5089 SD ಕೋಡ್ 0821. ವಾಟ್ಸಪ್ ಸಂಖ್ಯೆ 9480858523. ಇವತ್ತು ಕೂಡ ನಿಮಗೊಂದು ಮುಖ್ಯ ಪ್ರಶ್ನೆಯನ್ನು ಕೇಳಲಾಗುತ್ತೆ. ಯಾರು ವಾಟ್ಸಪ್ನಲ್ಲಿ ಮೊದಲಿಗೆ ಮುಖ್ಯ ಪ್ರಶ್ನೆಗೆ ವಾಟ್ಸಪ್ನಲ್ಲಿ ಸಂದೇಶ ಕಳಿಸ್ತಾರೆ ಅವರು ಆಕಾಶವಾಣಿಗೆ ಭೇಟಿ ಕೊಡುವಂತಹ ಅವಕಾಶ ಸದಾವಕಾಶವನ್ನು ಪಡ್ಕೋತಾರೆ ಈ ಬಾರಿಯ ಗೇಮ್ ಶೋ ವಿನ್ನರ್ ಆಗಿ ಅಂತ ಹೇಳ್ತಾ. ಈ ಕಾರ್ಯಕ್ರಮದ ಅನಿಸಿಕೆ ಅಭಿಪ್ರಾಯಗಳನ್ನು ಪತ್ರ ಮುಖಾಂತರ ನೀವು ಬರೆದು ಕಳಿಸ್ಬೋದು. ವಿಳಾಸ ನಿಲಯ ನಿರ್ದೇಶಕರು, ಗೇಮ್ ಶೋ ವಿಭಾಗ, ಯಾದವಗಿರಿ, ಆಕಾಶವಾಣಿ ಮೈಸೂರು. ಇಮೇಲ್ ಕೂಡ ಮಾಡ್ಬೋದು, reply@gmail.com reply@gmail.com ಅಂತ ಹೇಳ್ತಾ. ಇವತ್ತಿನ ಕಾರ್ಯಕ್ರಮ ಆರಂಭ ಮಾಡಲಿಕ್ಕಿಂತ ಮುಂಚೆ ಈಗಾಗಲೇ ಕೀರ್ತನ ಅವರು ಒಂದು ಸುಳಿವಂತೂ ಕೊಟ್ಟಿದ್ದಾರೆ, ಬಹಳಷ್ಟು ಊರುಗಳ ಹೆಸರುಗಳನ್ನು ಹೇಳಿಬಿಟ್ರು. ಈಗ ಅದೇ ಊರುಗಳ ಹೆಸರು ಇವತ್ತಿನ ಕಾರ್ಯಕ್ರಮದಲ್ಲಿ ಇದೆಯೋ ಏನೋ ಗೊತ್ತಿಲ್ಲ, ನೋಡೋಣ. ಒಂದು 2 ನಿಮಿಷಗಳ ಸಮಯವನ್ನು ತಗೊಂಡು ನೀವು ಅದನ್ನು ಊಹಿಸಬಹುದು ಅಂತ ಹೇಳ್ತಾ ಒಂದು ಸಣ್ಣ ಹಾಡಿನ ತುಣುಕು, ಯಥಾಪ್ರಕಾರ ಒಂದು ಹಾಡಿನ ತುಣುಕು, ನಂತರ ಕಾರ್ಯಕ್ರಮವನ್ನು ಮುಂದುವರ್ಸೋಣ. ಕೀರ್ತನ
0: ಖಂಡಿತ ದಿಗ್ವಿಜಯ್.

0: ಕೇಳಿದ್ರೆ ಮತ್ತೊಮ್ಮೆ ಗೇಮ್ ಶೋ ಕಾರ್ಯಕ್ರಮಕ್ಕೆ ತಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ. ಸೋಮವಾರ, ಭಾನುವಾರ, ಮಂಗಳವಾರ ಎಲ್ಲ ವಾರ ಬಿಂದಾಸ್. ಆದರೆ ಸೋಮವಾರ ಇನ್ನೂ ಬಿಂದಾಸ್, ಯಾಕೆ ಅಂತ ಹೇಳಿದ್ರೆ ಗೇಮ್ ಶೋ ಬರುತ್ತೆ 11-12 ಗಂಟೆ. ನಿಮಗೆಲ್ಲ ಪ್ರೀತಿಯ ಕಾರ್ಯಕ್ರಮ, ನೀವು ಭಾಗವಹಿಸಿ ಕರೆ ಮಾಡಿ ತಮ್ಮ ಉತ್ತರಗಳನ್ನು ಹೇಳಬಹುದು, ಹಾಗೆ ವಿಚಾರಗಳನ್ನ ತಿಳ್ಕೋಬಹುದು. ಇವತ್ತು ಯಾವ ವಿಚಾರವನ್ನು ನಾವು ಹೇಳ್ತಾ ಇದ್ದೀವಿ ಕೀರ್ತನ?
1: ಇವತ್ತು ನಾವು ಆಗಲೇ ಓಪನಿಂಗಲ್ಲಿ ತಗೊಂಡ ಹಾಗೆ, ಹಾಗೆ ಹಾಡಿನಲ್ಲೂ ಬಂದ ಹಾಗೆ, ಊರುಗಳಿಗೆ ಸಂಬಂಧಪಟ್ಟ ಒಂದು ಆಟವನ್ನು ಆಡಿಸ್ತಾ ಇದ್ದೀವಿ.
0: ಓಕೆ, ಈಗ

0: ಕೂಡ ಊರಿಗೆ ಸಂಬಂಧಪಟ್ಟ ಎಷ್ಟೋ ಆಟಗಳನ್ನು ಆಡಿಸಿದ್ವಿ ಅಲ್ವಾ ನಾವು.
1: ಹೌದು ಹೌದು,
0: ಓಕೆ,
1: ಇದು ನಮ್ಮ ಕೇಳುಗರು ನಮಗೆ ಕಳಿಸಿರುವಂತಹ ಕಾನ್ಸೆಪ್ಟು.
0: ಓಕೆ,
1: ಮೈಸೂರಿನ JSS ನಗರದಿಂದ ಸುಧಾ ರಾಜ್ ಅವರು ನಮಗೆ ಕಾನ್ಸೆಪ್ಟ್ ಅನ್ನು ಕಳಿಸಿರುವಂಥದ್ದು.
0: ಸುಧಾ ರಾಜ್ ಅವರು ಕಳಿಸಿದಂತಹ ಕಾನ್ಸೆಪ್ಟ್. ಸುಧಾ ರಾಜ್ ಅವರೇ, ನಿಮ್ಮದೇ ಕಾನ್ಸೆಪ್ಟ್ ಬರ್ತಾ ಇದೆ, ನೀವು ಕಾರ್ಯಕ್ರಮದಲ್ಲಿ ಭಾಗವಹಿಸೋದು ಬೇಡ ಅಂತ ಹೇಳ್ತಾ ಕಾನ್ಸೆಪ್ಟ್ ಹೆಸರು ಅವರು ಕಳಿಸ್ಲಿಲ್ಲ ಅಲ್ವಾ, ಕಾನ್ಸೆಪ್ಟ್ ಹೆಸರು ಕಳಿಸಿಲ್ಲ, ಕಾನ್ಸೆಪ್ಟ್ನ ಕಳಿಸಿದ್ದಾರೆ. ಅದಕ್ಕೆ ನಮ್ಮದೇ ಆದ ರೀತಿಯಲ್ಲಿ ಕಾನ್ಸೆಪ್ಟ್ನ ನಾವು ಅರ್ಥೈಸ್ಕೊಂಡಿದ್ದೀವಿ. ಸಮಾನತೆಯ ಊರು, ಸಮಾನಾರ್ಥಕ ಊರು, ಸಮಾನ ಊರು ಅಂಥೇಳಿ. ಯಾಕೆ ಅಂತ ಹೇಳಿದ್ರೆ, ಈಗ ಒಂದು ಉದಾಹರಣೆಯನ್ನು ಕೊಡ್ತಾರೆ ಕೀರ್ತನ, ಉದಾಹರಣೆಯ ಮೂಲಕ ನಿಮಗೆ ಗೊತ್ತಾಗುತ್ತೆ ಏನಂತ ಹೇಳಿ ಹೇಳಿ ಕೀರ್ತನ.
1: ಖಂಡಿತ. ಅಂದರೆ ಉದಾಹರಣೆಗೆ ಮುಂಚೆ ಒಂದು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ನಾವು ಕೇಳುವಂಥ ಪ್ರಶ್ನೆಗೆ ಅವರು ಫಸ್ಟು ಸಮಾನಾರ್ಥಕ ಪದವನ್ನು ಊಹಿಸಬೇಕು. ಆ ಸಮಾನಾರ್ಥಕ ಪದದಿಂದ ಒಂದು ಊರಿನ ಹೆಸರನ್ನು ಅವರು ನಮಗೆ ಹೇಳಬೇಕು. ಈಗ ಎಕ್ಸಾಂಪಲ್,
0: ಡೈರೆಕ್ಟ್ ಊರ ಹೆಸರು ಸಿಗಲ್ಲ ಅವರಿಗೆ.
1: ಹೌದು, ಫಸ್ಟು ಅವರು ಅರ್ಥ ಹುಡುಕಬೇಕು, ಆ ಅರ್ಥದಿಂದ ಒಂದು ಊರಿನ ಹೆಸರನ್ನು ಅವರು ನಮಗೆ ಹೇಳಬೇಕು.
0: ಉದಾಹರಣೆ,
1: ಉದಾಹರಣೆಗೆ ಈಗ ನಾವು ಕಾಯ ಚಾವಣಿ ಅಂತ ಪ್ರಶ್ನೆ ಹೇಳಿದ್ವಿ ಅಂತ ಅಂದ್ರೆ, ಕಾಯ ಅಂದ್ರೆ ದೇಹ, ಮೈ ಅಂತ ತಗೊಳ್ಬಹುದು, ಚಾವಣಿ ಅಂದ್ರೆ ಸೂರು. ಹಾಗಾಗಿ ಈಗ ದೇಹ ಸೂರು ಅಂತ ಯಾವುದು ಊರಿಲ್ಲ, ಮೈಸೂರು ಅಂತ, ಮೈಸೂರು ಅಂತ ಉತ್ತರ ಕಳಿಸಬೇಕಾಗತ್ತೆ.
0: ಕಾಯ ಚಾವಣಿ ಅಂದ್ರೆ ಕಾಯಗೆ ಸಮಾನಾರ್ಥಕ ಪದವನ್ನ ಮೊದಲು ತಗೊಳ್ಳಿ, ಯಾವುದು ಸೂಟಬಲ್ ಆಗುತ್ತೆ ಅಂತ ಹೇಳಿ. ಇನ್ನೊಂದು ಚಾವಣಿಗೆ ಕೂಡ ಸಮಾನಾರ್ಥಕ ಪದವನ್ನು ತಗೊಂಡು ಊರಿನ ಹೆಸರನ್ನ ಗುರುತಿಸಿ, ಮೈಸೂರು ಮೊದಲ ಹೆಸರೇ ನಮ್ಮ ಮೈಸೂರು ಬಂದಿದೆ. ಓಕೆ, ಉದಾಹರಣೆ ಸಹಾಯತ ನಾವು ಕೊಟ್ಟಿದೀವಿ. ಈಗ
1: ಹಾಗೆ ಇನ್ನೊಂದು ಏನ್ ಹೇಳ್ಬೋದು ಅಂದ್ರೆ, ಫಸ್ಟ್ ಯಾವ್ದು ಈಸಿ ಆಗಿರತ್ತೆ ಆ ವರ್ಡ್ ಅನ್ನ ತಗೊಂಡ್ರೆ ಅವರಿಗೆ ಅದಕ್ಕೆ ಇನ್ನೇನಾದ್ರೂ ಪದಗಳು ಹೊಳೆಯುತ್ತಾ ಅಂತ ಯೋಚನೆ ಮಾಡೋಕ್ಕೂ ಕೂಡ ಈಸಿ ಆಗತ್ತೆ.
0: ಓಕೆ, ಈಗ ಕಾನ್ಸೆಪ್ಟ್ ಗೊತ್ತಾಗಿದೆ ಅಂತ ಭಾವಿಸ್ತಾ ಹೆಚ್ಚು ಸಮಯ ತಗೊಳ್ಳೋದು ಬೇಡ. ನಮ್ಮ ಕೇಳುಗರು ಬಹಳ ಕಾತುರದಿಂದ ಕಾಯ್ತಾ ಇದ್ದಾರೆ. ಯಾರು ಮೊದಲ ಕರೆ? ಹಲೋ ಹಲೋ
2: ಹಲೋ, ನಮಸ್ತೆ. ಆಕಾಶವಾಣಿ ಸಿದ್ದೇಗೌಡ.
0: ಸಿದ್ದೇಗೌಡ ಎಲ್ಲಿಂದ?
2: ಶ್ರೀರಂಗಪಟ್ಟಣ ತಾಲೂಕು ಕೇಸರ್ ಕೇಳಿ.
0: ಸಿದ್ದೇಗೌಡ ಪ್ರಶ್ನೆ ಕೇಳದ?
2: ಕೇಳಿ ಕೇಳಿ ಸರ್.
0: ಗೊತ್ತಾಯ್ತಾ ಇವತ್ತು ಕಾನ್ಸೆಪ್ಟ್?
2: ಇಲ್ಲ ಗೊತ್ತಿಲ್ಲ, ಈಗ ಗೇಮ್ಸ್ ಹೋದೆ ಅನ್ನೋದು ಗೊತ್ತು.
0: ಹ್ಮ್,
2: ಅದಕ್ಕೆ ಯಾವ ವಿಷಯ ಸ್ವಲ್ಪ ಹೇಳ್ಬಿಟ್ಟು ಕೇಳಿ ಪ್ರಶ್ನೆನ.
1: ಈಗ ವಿಷಯ ನಾವೀಗಷ್ಟೇ ಹೇಳಿದ್ವಿ, ಇನ್ನೊಂದ್ಸಲಿ ಹೇಳ್ಬಿಡ್ತಾ ಇದೀವಿ ನಿಮ್ಗೆ. ಏನಂದ್ರೆ, ನಾವು ಹೇಳುವಂತ ಪ್ರಶ್ನೆಗೆ ಸಮಾನಾರ್ಥಕ ಪದನ ನೀವು ಹೇಳ್ಬೇಕು. ಆ ಸಮಾನಾರ್ಥಕ ಪದದಿಂದ ಒಂದು ಊರಿನ ಹೆಸರು ಬರುತ್ತೆ, ಆ ಹೆಸರನ್ನ ನಮ್ಗೆ ಹೇಳ್ಬೇಕು ನೀವು. ಊರಿನ ಹೆಸರು ಉತ್ತರ ಆಗಿ ಫೈನಲ್ ಆನ್ಸರ್ ಹೇಳ್ಬೇಕು ನೀವು. ಓಕೆನಾ?
2: ಓಕೆ ಮೇಡಮ್.
1: ಓಕೆ, ನಿಮ್ಮ ಪ್ರಶ್ನೆ ಬಂದು ಶುಭಕರ ನಗರ.
2: ಶುಭಕರ ನಗರ.
0: ಶುಭಕರ ನಗರ ಹೇಳಿ,
2: ಊರ ಹೆಸರು ಹೇಳ್ಬೇಕು.
0: ಊರ ಹೆಸರು ಹೇಳ್ತೀರಾ? ಹೇಳಿ.
2: ತಾಲೂಕು ಜಿಲ್ಲಾನೋ ಹಳ್ಳಿನೋ ಸರ್? ಅದು
0: ನೀವ್ ಹೇಳ್ಬೇಕು. ಯಾವ್ದಾದ್ರು ಆಯ್ತದೆ, ತಾಲೂಕ್ ಆದ್ರೂ ಆಯ್ತದೆ, ಹಳ್ಳಿ ಆದ್ರೂ ಆಯ್ತದೆ, ಜಿಲ್ಲೆ ಆದ್ರೂ ಆಯ್ತದೆ. ಶುಭಕರ ನಗರ, ಶುಭಕರಕ್ಕೆ ಮೊದಲು ಸಮಾನಾರ್ಥಕ ಪದವನ್ನ ಕಂಡಿಡ್ಕೋಬೇಕು, ನಗರಕ್ಕೆ ಸಮಾನಾರ್ಥಕ ಪದವನ್ನ ಕಂಡಿಡ್ಕೊಂಡ್ರೆ ನಿಮಗೆ ಉತ್ತರ ಸಿಗುತ್ತೆ, ಸುಲಭ ಆಗುತ್ತೆ. ಓಕೆ
2: ಓಕೆ, ಗೊತ್ತಾಯ್ತು.
0: ಗೊತ್ತಾಗ್ತಾ ಇಲ್ವಾ? ಓಕೆ, ನಮಸ್ಕಾರ. ಮುಂದಿನ ಕರೆ ಹೋಗ್ತಿದ್ವಿ. ಈಗ ಮೊದಲ ಕರೆ ಅಂತ ಹೇಳಿ ನಾವು ಅವ್ರಿಗೆ ಕಾನ್ಸೆಪ್ಟ್ನ ಮತ್ತೆ ವಿವರಿಸಿದ್ವಿ, ಮತ್ತೆ ಮತ್ತೆ ಕಾನ್ಸೆಪ್ಟ್ನ ವಿವರಿಸೋದಿಲ್ಲ, ದಯಮಾಡಿ ಕ್ಷಮಿಸಿ ಅಂತ ಹೇಳ್ತಾ, ಯಾರು ಕಾರ್ಯಕ್ರಮ ಆರಂಭದಿಂದ ಕೇಳ್ತಾ ಇರ್ತೀರಿ ಅವರಿಗೆ ಅವಕಾಶ ಅಂತ ಹೇಳ್ತಾ ಮುಂದಿನ ಕರೆ. ಹಲೋ, ನಮಸ್ಕಾರ.
3: ನಮಸ್ಕಾರ ಸರ್. ನಾವು
0: ಯಾರು, ಎಲ್ಲಿಂದ? ಹಲೋ
3: ಹಲೋ ಹಲೋ,
0: ನಮಸ್ಕಾರ ಹೇಳಿ, ಯಾರು ಎಲ್ಲಿಂದ? ಶೈಲಜಾ ಅವರ ರೇಡಿಯೋ ಸೆಟ್ನ ದೂರ ಐಡಿ.
3: ಆಯ್ತು ಸರ್, ಆಯ್ತು ಸರ್, ಥ್ಯಾಂಕ್ ಯು ಸರ್, ಇದೇ ಫಸ್ಟ್ ಕರೆ ನಂಗೆ ಸಿಕ್ಕಿದ್ದು.
0: ಓ ವೆರಿ ಗುಡ್, ಬಹಳ ಸಂತೋಷ ಆಗ್ತಿದೆ ನಮಗೂ ಕೂಡ.
3: ತುಂಬಾ ಸಂತೋಷ ಆಗ್ತಾ ಇದೆ ಸರ್, ಎಷ್ಟು ಒಂದ್ ವರ್ಷದಿಂದ ಮಾಡ್ತಾ ಇದ್ದೀನಿ, ಸಿಕ್ತಾನೆ ಇಲ್ಲ ಸರ್.
0: ಶೈಲಜಾ ಅವರು, ಬೇರೆ ಶೈಲಜಾ ಅವರು ಒಂದ್ ಎರಡ್ ಮೂರ್ ಕರೆ ಮಾಡಿದ್ರು, ಅದ್ ಯಾರು ಅಂತ ಗೊತ್ತಿಲ್ಲ.
3: ಜೇಸಸ್ ಲೇಔಟ್ ಸುಧಾ ಅವ್ರ ಮನೇಲಿ, ಅವ್ರ ಊರು ಅವ್ರ ಲೇಔಟ್ ಸರ್ ನಾನು.
0: ಓಕೆ, ಅವ್ರ ಅವ್ರ ಕಾನ್ಸೆಪ್ಟ್ ಸಿಕ್ಕಿದೆ ಅನ್ಬಿಟ್ಟು ಸಿಕ್ಕಿದ್ರೆ ಕರೆ ನಿಮ್ಗೆ?
3: ಇಲ್ಲ ಸರ್, ನಾನು ವಾರ ವಾರ ಕೇಳ್ತೀನಿ, ಬಟ್ ಸಿಗ್ತಾ ಇಲ್ಲ ಸರ್.
0: ಓಕೆ, ತೊಂದ್ರೆ ಇಲ್ಲ ಶೈಲಜಾ ಅವರೇ, ಬಹಳ ಖುಷಿ ಆಗ್ತಿದೆ ನಮ್ಗೂ ಕೂಡ. ಕಾನ್ಸೆಪ್ಟ್ ಗೊತ್ತಾಗಿದೆ ಅಲ್ವಾ, ಶುಭಕರ ನಗರ ಅಂತ ಹೇಳಿ. ಇದಕ್ಕೆ ಸಮಾನಾರ್ಥಕ ಪದವನ್ನ ಕಂಡಿಡ್ಕೊಂಡು ನೀವು ಊರ ಹೆಸರನ್ನ ಗುರುತಿಸಬೇಕಾಗತ್ತೆ. ಹೇಳ್ತೀರಾ?
3: ಶುಭ ಮಂಗಳೂರು ಅಲ್ವಾ ಸರ್?
0: ಹೆಂಗ್ ಹೇಳ್ತೀರಿ ಮಂಗಳೂರು ಅಂತ ಹೇಳ್ಬಿಡಿ.
3: ಶುಭ ಅಂದ್ರೆ ಮಂಗಳ.
0: ಓಕೆ,
3: ಮಂಗಳ ಆಗುತ್ತೆ ಅಂತ. ನಗರ ಅಂದ್ರೆ ಊರು.
0: ಓಕೆ, ಕರೆಕ್ಟ್ ಆಗಿ ಹೇಳಿದಿರಿ ಶೈಲಜಾ ಅವರೇ.
3: ಅಯ್ಯೋ ತುಂಬಾ ಥ್ಯಾಂಕ್ಸ್ ಸರ್.
0: ಅಲ್ಲ, ನನಗೆ ಒಂದು ಅನುಮಾನ ಏನಂತ ಹೇಳಿದ್ರೆ, ನೀವು ಸುಧಾ ರಾಜ್ ಅವರ ಮನೆ ರೋಡ್ ಅಲ್ಲೇ ಇದೀನಿ ಅಂತ ಹೇಳಿದ್ರಿ, ಕಾನ್ಸೆಪ್ಟ್ ಬರ್ತಾ ಇದೆ ಒಂಚೂರು ಹೇಳ್ಬಿಡಿ ಅಂತ ಕೇಳ್ಬಿಟ್ರೆ ಹೆಂಗೆ? ತಮಾಷೆ ಮಾಡದೆ ತೊಂದ್ರೆ ಇಲ್ಲ
3: ಸರ್. ಅವರು ಮೇಡಮ್ಗೂ ನಿಮ್ಗೆ, ನಂಗೆ ತುಂಬಾ ಖುಷಿ ಆಗ್ತಾ ಇದೆ ಸರ್. ಎಷ್ಟು ವರ್ಷದಿಂದ

0: ಬೇಜಾರ್ ಆಗ್ತಿತ್ತು ನಂಗೆ, ಸಿಗ್ತಾ ಇಲ್ವಲ್ಲ ಎಲ್ಲಾರ್ಗೂ ಸಿಗ್ತಾ ಇದೆ.
1: ಬೇಜಾರ್ ಪಡ್ಕೋಬೇಡಿ, ಒಂದಿನ ಅಲ್ಲ ಒಂದಿನ ಕರೆ ಸಿಕ್ಕೇ ಸಿಗುತ್ತೆ ಅನ್ನೋದಕ್ಕೆ ಶೈಲಜಾ ಅವರ ಈ ದೃಢ ನಿರ್ಧಾರನೇ ಸಾಕ್ಷಿ ಅಂತ ಹೇಳ್ತಾ ಕರೆ ಮಾಡಿದ್ವಿ. ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ ಸರ್.
1: ಓಕೆ, ಶೈಲಜಾ ಅವರು ಬಹಳ ಪ್ರೀತಿಯಿಂದ ಮೊದಲ ಬಾರಿ ಕರೆ ಮಾಡಿ, ಅಂದ್ರೆ ಮೊದಲ ಬಾರಿ ಅಂದ್ರೆ ಬಹಳಷ್ಟು ಪ್ರಯತ್ನ ಪಟ್ಟಿದ್ದಾರೆ, ಇವತ್ತು ಸಿಕ್ಕಿ ಮಾತಾಡ್ಲಿಕ್ಕೆ ಅವಕಾಶ ಸಿಕ್ತು. ನಮ್ಮ ಕೇಳುಗರಿಗೆ ಹೇಳೋದೇನಂತ ಹೇಳಿದ್ರೆ, ಯಾರು ಧೃತಿಗೆಡ್ಬೇಡಿ, ಪ್ರಯತ್ನ ಪಡಿ, ಖಂಡಿತ ಕರೆ ಸಿಗುತ್ತೆ ಅಂತ ಹೇಳ್ತಾ ಉತ್ತರ ಹೇಳಿ ಕೀರ್ತನ.
2: ಮಂಗಳೂರು ಅಂತ ವಾಟ್ಸ್ಆ್ಯಪ್ನಲ್ಲಿ ಕಳಿಸಿರೋರು ವಿಜಯಲಕ್ಷ್ಮಿ ಎಸ್ ರಾಮಕೃಷ್ಣನಗರದಿಂದ, ಕೆಟಿ ಶ್ರೀಮತಿ ರಾಮಕೃಷ್ಣನಗರದಿಂದ, ನಾಗರತ್ನ ಸೋಮಶೇಖರ್ ಅವರು, ಗಾಯತ್ರಿ ರಮೇಶ್, ಪುಷ್ಪ ಹೂಟಗಳ್ಳಿ, ಸುಚಿತ್ರ ರಾಮಕೃಷ್ಣನಗರದಿಂದ, ಸರಸ್ವತಿ ನಾಗೇಂದ್ರ ಕೂರ್ಗಳ್ಳಿಯಿಂದ, ಹಾಗೆ ಗುಂಡ್ಲುಪೇಟೆಯಿಂದ ಟೇಲರ್ ಸತೀಶ್, ಇಂದುಮತಿ ಧರ್ಮೇಂದ್ರ ವಿವೇಕಾನಂದ ನಗರದಿಂದ, ರಮ್ಯಾ ಬೋಗಾದಿ, ಗೋವಿಂದ್ ರಾಜ್ ಅವರು ನಾಲ್ಕನೇ ಹಂತ ವಿಜಯನಗರದಿಂದ, ಸ್ವರ್ಣಲತಾ ಅವರು ಮೈಸೂರಿನಿಂದ, ಹರ್ಷಿತಾ ಶಕ್ತಿನಗರದಿಂದ, ವಿನುತಾ ಅವರು ಜಯಲಕ್ಷ್ಮೀಪುರಂನಿಂದ, ಪೋಷಿತಾ ಕಲ್ಪಿತಾ ವಿವೇಕಾನಂದ ನಗರದಿಂದ, ನಿವೇದಿತಾ ಕುವೆಂಪು ನಗರದಿಂದ, ರೇಖಾ ಬೆಂಗಳೂರು, ಶಾಂತಿನಿ ಹಾಸನ, ಮಹೇಶ್ ಹೊಸೂರು ಶಿಕಾರಿಪುರ, ಎನ್ ಅಂಜುಂಡಸ್ವಾಮಿ ಟಿ ನರಸೀಪುರ, ಶಿಲ್ಪಾ ವಾಜಮಂಗಲ ಗೇಟಿಂದ, ಹಾಗೆ ಸುಬ್ರಹ್ಮಣ್ಯ ಜಯಂತ್ ಅವರು, ಗೌರವ ಅರಸ್ ಅವರು ಮಂಗಳೂರು ಅಂತ ಬೆಂಗಳೂರಿನಿಂದ ಕಳಿಸಿದ್ದಾರೆ, ಹಾಗೆ ನರಸಿಂಹಯ್ಯ ಐ ಪಿ ಎಸ್ ನಗರದಿಂದ, ಎಸ್ ವೀರೇಶ್ ಜಯಲಕ್ಷ್ಮೀಪುರಂ, ಶಿವಕುಮಾರ್ ಆರಾಧ್ಯ ಸೋಮನಾಥ್ ನಗರ, ರೂಪ ಶಿವಣ್ಣ ಕಾಮನ್ಕೆರೆ ಹುಂಡಿ, ಮತ್ತೆ ನಾಗಮಣಿ ಅವರು ಮಾದೇಗೌಡ ಸರ್ಕಲ್ನಿಂದ, ಜಿ ಗಿರೀಶ್ ಕುಮಾರ್ ವಾಟಾಳು ಅವರು, ಆಶಾ ವೆಂಕಟೇಶ್ ಅವರು, ಹಾಗೆ ಒಂದು ಮೂರು ನಾಲ್ಕು ಜನ ಅವರ ಹೆಸರನ್ನು ನಮಗೆ ಕಳಿಸಿಲ್ಲ. ಒಂದಿಬ್ಬರು ವಾಯ್ಸ್ ಮೆಸೇಜನ್ನು ನಮಗೆ ಕಳಿಸಿದ್ದಾರೆ, ದಯವಿಟ್ಟು ವಾಯ್ಸ್ ಮೆಸೇಜ್ನ ಕಳಿಸ್ಬೇಡಿ ಅಂತ ಮತ್ತೊಂದ್ಸಲಿ ಅವ್ರಿಗೆ ಹೇಳಿಬಿಡೋಣ.
1: ವಾಯ್ಸ್ ಮೆಸೇಜ್ ಕಳಿಸ್ಲಿಕ್ಕೆ ಅವಕಾಶ ಇಲ್ಲ. ಯಾರು ವಾಯ್ಸ್ ಮೆಸೇಜ್ ಕಳಿಸ್ತಾ ಇದ್ರಿ, ಕರೆ ಮಾಡಲಿಕ್ಕೆ ವಾಯ್ಸ್ ಮೆಸೇಜ್ ಕಳಿಸ್ಲಿಕ್ಕೆ ಅವಕಾಶ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಇದು ಬರೀ ಸಂದೇಶಗಳನ್ನು ಸ್ವೀಕಾರ ಮಾಡಲಿಕ್ಕೆ, ಯಾವುದೇ ಕಾರ್ಯಕ್ರಮ ಆದರೂ ಕೂಡ ಸಂದೇಶಗಳನ್ನು ಸ್ವೀಕಾರ ಮಾಡಲಿಕ್ಕೆ, ನೀವು ವಾಯ್ಸ್ ಮೆಸೇಜು ಕರೆ ಮಾಡಲಿಕ್ಕೆ ಹೋದರೆ ನಿಮ್ಮ ಸಂದೇಶಗಳನ್ನು ಓದಲಿಕ್ಕೆ ಸಮಸ್ಯೆ ಆಗುತ್ತೆ. ಆಮೇಲೆ ನಿಮ್ಮ ಸಂದೇಶ ಓದಲಿಲ್ಲ ಅಂತ ನಮಗೆ ದೂರನ್ನು ಸಲ್ಲಿಸಬಾರ್ದು ಅಂತ ಹೇಳ್ತಾ ಮುಂದಿನ ಕರೆ ಹೋಗೋಣ. ಕೀರ್ತನ
2: ಖಂಡಿತ.
1: ಹಲೋ
2: ಹಲೋ ಹಲೋ ನಮಸ್ತೆ, ಯಾರು ಎಲ್ಲಿಂದ?
3: ಸುಬ್ರಹ್ಮಣ್ಯ ಜಯಂತ.
2: ನಮಸ್ತೆ ಸುಬ್ರಹ್ಮಣ್ಯ ಜಯಂತ್ ಅವರೇ, ಕಾನ್ಸೆಪ್ಟ್ ಗೊತ್ತಾಗಿದೆ ಅಂತ ಗೊತ್ತಾಯ್ತು, ಪ್ರಶ್ನೆ ಕೇಳ್ಬಿಡೋದ ನಿಮ್ಗೆ?
3: ಕಾನ್ಸೆಪ್ಟ್ ಗೊತ್ತಾಗಿ ಉತ್ತರನ ಕಳಿಸಿದೆ ಮೇಡಮ್.
2: ಅದಕ್ಕೆ ಪ್ರಶ್ನೆ ಕೇಳದ ಇವಾಗ.
3: ಕೇಳಿ ಮೇಡಮ್.
2: ರಾಣಿಯ ತಟಾಕ.
1: ರಾಣಿಯ ತಟಾಕ. ಸುಬ್ರಹ್ಮಣ್ಯ ಅವರೇ, ರಾಣಿಯ ತಟಾಕ ಎಂತದ್ದು?
2: ಇಲ್ಲ ಇಲ್ಲ.
1: ಈಗ ರಾಣಿ ಅಂತ ಹೇಳಿದ ಮೇಲೆ ಅದಕ್ಕೆ ಸಮಾನಾರ್ಥಕ ಪದ ಇನ್ನೊಂದು ಬರುತ್ತೆ, ಅದನ್ನ ಸೇರಿಸಿ ಹೇಳಬೇಕು, ಅದೇ ನಾವು ಕೊಡೋದಿಲ್ಲ. ಆಯ್ತಾ? ರಾಣಿಯ ತಟಾಕ.
3: ರಾಣಿಯ ಕಾಕನ
1: ತಟಾಕ. ತಟಾಕಕ್ಕೆ ಒಂದು ಸಮಾನಾರ್ಥಕ ಪದ. ಓಕೆ, ನಮಸ್ಕಾರ, ಕರೆ ಮಾಡಿ ಧನ್ಯವಾದಗಳು. ಮುಂದಿನ ಕರೆ. ಹಲೋ
4: ಹಲೋ
1: ನಮಸ್ಕಾರ.
4: ನಮಸ್ಕಾರ ಸರ್, ನಾನು ರಾಧಾ ಹಿರಣ್ಣ ನಾಗಮಂಗಲದಿಂದ.
1: ನಮಸ್ಕಾರ ರಾಧಾ ಹಿರಣ್ಣ ಅವರೇ, ರೇಡಿಯೋ ಸೆಟ್ ನ ದೂರ ಇಡಿ. ಅದ್ ಯಾಕೆ ನಮ್ ಧ್ವನಿ ನಮ್ಗೆ ಕೇಳಿಸ್ತೀರಿ?
4: ಸೌಂಡ್ ಜಾಸ್ತಿ ಕೊಟ್ಬಿಟ್ಟಿದ್ವಿ, ರೇಡಿಯೋ ಕೇಳಿಸಲ್ಲ ಅಂತ.
1: ಓಕೆ, ಅಲ್ಲ ರೇಡಿಯೋ ನಮಗೆ ಕೇಳಿಸಲ್ಲ ಅಂತ. ನಮಗೆ ಕೇಳಿಸಲ್ಲ ಅಂತಲೋ, ನಿಮಗೆ ಕೇಳಿಸಲ್ಲ ಅಂತಲೋ?
4: ನಮಗೆ
1: ಕೇಳಿಸಲ್ಲ ಅಂತಲ. ನಾಗಮಂಗಲ ಸ್ವಲ್ಪ ದೂರ ಆಯ್ತಲ್ಲ ಅಂತ ಹೇಳಿ ಅಲ್ವಾ?
4: ಹೌದು ಹೌದು.
1: ಓಕೆ ಓಕೆ, ಸಣ್ಣ ಕಿಟ್ಗಳಿ ಆಮೇಲೆ ಜೋರಾಗಿ ಮಾಡ್ಕೊಳ್ಳಿರಂತೆ. ಪ್ರಶ್ನೆ, ರಾಣಿಯ ತಟಾಕ.
4: ಚೆನ್ನಮ್ಮನ್ಕೆರೆ
1: ಹತ್ತತ್ರ ಇದ್ದೀರಿ, ಆದ್ರೆ ರಾಣಿ ಹೆಸರು ಕೇಳಲಿಲ್ಲ ನಾವು. ರಾಣಿಗೆ ಸಮಾನಾರ್ಥಕ ಪದ ಹೇಳಿ. ತಟಾಕ. ಓಕೆ, ಕೆರೆ ಕೆರೆ ಅಂತ ಗೊತ್ತಾಯ್ತಾ? ತಟಾಕ ಅಂದ್ರೆ ಹೇಗ್ ಗೊತ್ತಾಯ್ತು? ಹೇಗ್ ಗೊತ್ತಾಯ್ತು? ಡಿಕ್ಷನರಿ ಡಿಕ್ಷನರಿ ಇಟ್ಕೊಂಡಿದ್ರೆ ಹೆಂಗೆ?
4: ಇಲ್ಲ ಸರ್, ನಮ್ಮ ಮನೆಯವ್ರು ಹೇಳುದು.
1: ಓಕೆ ಓಕೆ, ಆಯ್ತು. ತಟಾಕ ಕೆರೆ
4: ಹೇಳಿದ್ವಿ,
1: ತಟಾಕ ಕೆರೆ ಒಪ್ಕೋತೀನಿ, ಸರಿ ಇದೆ. ರಾಣಿ ಅಂತಂದಾಗ ಸ್ವಲ್ಪ ಯೋಚನೆ ಮಾಡಿ.
2: ಆಲ್ಮೋಸ್ಟ್ ಬಂದ್ಬಿಡಿ.
1: ಆಕ್ಚುಲಿ ಕೆರೆ ಅನ್ನೋದೇ ಸ್ವಲ್ಪ ಕಷ್ಟ ಆಯ್ತು, ಹೇಳ್ಬಿಟ್ಟಿದ್ರಿ. ಇನ್ಯಾಕೆ ಬನ್ನಿ ಹತ್ತತ್ರಕ್ಕೆ, ಹೇಳ್ತೀರಾ ಇಲ್ಲ ನಾವೇ ಹೇಳ್ಬಿಡೋದಾ? ಎಷ್ಟೊತ್ತಿಗೆ ಹೇಳೋದ್ ನೀವು?
4: ಹೇಳ್ತೀನಿ.
1: ರಾಣಿಯ ತಟಾಕ ಕೆರೆ ಸಿಕ್ಕಾಗಿದೆ. ಇನ್ ಕೆರೆ ಅಂತಂದ್ಮೇಲೆ ಇನ್ನು ಈ ಕಡೆ ಬೇಕಾದಷ್ಟು ಹೆಸರುಗಳು ಬಂದ್ಬಿಡ್ತಾವಲ್ಲ. ಅಂದ್ರೆ ಮೀನ್ಸ್ ರಾಣಿ ಸಂಬಂಧಪಟ್ಟಂಗೆ ಬೇರೆ ಹೆಸರುಗಳು ಬರ್ತವೆ. ನಮ್ಮನ್ನ ಕೆರೆ ಬರುತ್ತೆ, ಆಮೇಲೆ ಇನ್ಯಾವ ಕೆರೆ ಬರ್ಬೋದು ನನಗೆ ನೆನಪಾಗ್ತಿಲ್ಲ. ಓಕೆ, ತೊಂದರೆ ಇಲ್ಲ, ಹೇಳ್ತೀರಾ? ಹಾಸನ ಹತ್ತತ್ರ

0: ಬಂದೆ
1: ಸರ್.
0: ಹಾಸನ ಅಂತ ಹೇಳ್ಬಿಟ್ಟಿದೀನಿ, ಇನ್ನೇನ್ ಮುಂದಕ್ಕೆ ಹೋಗಿದ್ರೆ ಆಗೋಗದ ಪಾತೆಗೆ. ಇರ್ಲಿ, ತೊಂದರೆ ಇಲ್ಲ, ಪ್ರಯತ್ನ ಪಟ್ಟಿದ್ದೀರಿ. ರಾಧಾ ಹಿರಿಯಣ್ಣವರೇ ಕರೆ ಮಾಡಿ ಧನ್ಯವಾದಗಳು, ನಮಸ್ಕಾರ.
1: ಧನ್ಯವಾದ.
0: ಕೀರ್ತನ, ಇವರು ತರನೇ ಕನ್ಫ್ಯೂಸ್ ಆಗಿದ್ರ ನಮ್ಮ ವಾಟ್ಸಪ್ ಸಂದೇಶಗಾರರು.
2: ಖಂಡಿತ ದಿಗ್ವಿಜಯ್, ತರೀಕೆರೆ, ತುರುವೆ ಕೆರೆ, ಏನೇನೋ ಕೆರೆಗಳೆಲ್ಲ ಬಂದಿದೆ ಇಲ್ಲಿ. ಅರಸಿಕೆರೆ ಅಂತ ಕಳಿಸಿರೋರು ವಿಜಯಲಕ್ಷ್ಮಿ ಎಸ್ ರಾಮಕೃಷ್ಣ ನಗರದಿಂದ, ಎನ್ ಚಂದ್ರಶೇಖರ್ ಎಸ್ ಬಿ ಎಂ ಲೇಔಟ್ ಬೋಗಾದಿಂದ, ಕೆ ಟಿ ಶ್ರೀಮತಿ ರಾಮಕೃಷ್ಣ ನಗರದಿಂದ, ಎನ್ ಎಚ್ ಜಯರಾಮ್ ಹೆಬ್ಬಾಳ್ನಿಂದ, ಎಚ್ ಎನ್ ವಿಶ್ವನಾಥ್ ಸರಸ್ವತಿಪುರಂನಿಂದ, ಗೋವಿಂದರಾಜು ನಾಲ್ಕನೇ ಹಂತ ವಿಜಯನಗರದಿಂದ, ಸುಚಿತ್ರ ರಾಮಕೃಷ್ಣ ನಗರ, ನಾಗರತ್ನ ಸೋಮಶೇಖರ್ ಶ್ರೀಲಕ್ಷ್ಮಿ ಅವರು ಶ್ರೀರಂಗಪಟ್ಟಣದಿಂದ, ಶಿವಕುಮಾರ್ ಆರಾಧ್ಯ ಅವರು ಸೋಮನಾಥ್ ನಗರದಿಂದ, ಗುಂಡ್ಲುಪೇಟೆಯಿಂದ ಟೇಲರ್ ಸತೀಶ್, ಬೆಲ್ವತ್ತ ಗ್ರಾಮದ ಲೋಕೇಶ್ ಆಚಾರ್, ಡಾಕ್ಟರ್ ಕೆ ವಿ ಕೇಶವಯ್ಯ, ಆಶಾ ವೆಂಕಟೇಶ್ ಅನಘ ಒಂಟಿಕೊಪ್ಪಲ್ನಿಂದ, ಕೆ ಆರ್ ಪೇಟೆಯಿಂದ ಹಿರಿಯಣ್ಣ ಹರ್ಷಿತಾ ಶಕ್ತಿನಗರದಿಂದ, ವೇದ ಹೇಮಂತ್ ಕುಮಾರ್ ಪಾಲಳ್ಳಿಯಿಂದ, ವೀಣಾ ಶ್ರೀಕಾಂತ್ ಸರಸ್ವತಿಪುರಂನಿಂದ, ಶಾಂಭವಿ ಅವರು ನಾಯ್ಡು ನಗರದಿಂದ, ಪದ್ಮಾ ಅಂಕುಶಾಪುರದಿಂದ, ಎನ್ ನಂಜುಂಡಸ್ವಾಮಿ ಟಿ ನರಸೀಪುರಂನಿಂದ, ಮಹಾಲಕ್ಷ್ಮಿ ಬಿ ಎಂ ಅವರು ಯರಿಯೂರು ಯಳಂದೂರಿನಿಂದ, ಹಾಗೆ ರಜನಿ ಮದ್ದೂರು, ಸ್ವರ್ಣಲತಾ ಮೈಸೂರು, ತೇಜೇಶ್ವರ ರಾವ್ ಐ ಪಿ ಎಸ್ ನಗರ, ರೇಖಾ ಶ್ರೀನಿವಾಸ್ ವಿಜಯನಗರ ಎರಡನೇ ಹಂತದಿಂದ, ನರಸಿಂಹಯ್ಯ ಐ ಪಿ ಎಸ್ ನಗರದಿಂದ, ಕೆ ಆರ್ ನಗರದಿಂದ ರೇಣುಕಾ ಕಿಶೋರ್, ಲಿಂಗರಾಜು ಬೊಮ್ಮನಹಳ್ಳಿಯಿಂದ, ಎಸ್ ಎಂ ಶೋಭಾ ಅವರು ಹಾಸನದಿಂದ, ಶ್ರೀಮತಿ ಗೀತಾ ರೇವಣ್ಣ ಅವರು ಟಿ ನರಸೀಪುರದಿಂದ, ಚಿನ್ನಮಳ್ಳಿ ಚಂದ್ರಶೇಖರ್ ಎಂ ಅವರು, ಹಾಗೆ ರಮಾಮಣಿ ಸಿದ್ದಪ್ಪ ಸ್ಕ್ವೇರ್ ರಮ್ಯಾ ಬೋಗಾದಿ, ಕೆ ಆರ್ ನಗರದಿಂದ ನೇತ್ರಾವತಿ ನಟರಾಜ್, ರೇಖಾ ವಿಜಯನಗರ, ರೇಖಾ ಬೆಂಗಳೂರು, ಸುನೀತಾ ಮೈಸೂರು, ಹಾಗೆ ಸರಸ್ವತಿ ನಾಗೇಂದ್ರ ಕೂರ್ಗಳ್ಳಿ, ಶಿವಲಿಂಗಯ್ಯ ಹಿರೇಮಠ್ ಅವರು, ಮತ್ತು ನಾಗರತ್ನ ನಟೇಶ್ ಅವರು ಸರಸ್ವತಿಪುರಂನಿಂದ, ಯೋಗಾನಂದ ರಂಪುರ ನಜರ್ಬಾದ್ನಿಂದ, ಆಹಿರಿ ಅವರು ಮೈಸೂರಿನಿಂದ, ಶಿವಣ್ಣ ಟೇಲರ್ ಕಾಮನ್ಕೆರೆ ಹುಂಡಿಯಿಂದ, ಇಂದುಮತಿ ಧರ್ಮೇಂದ್ರ ಅವರು ವಿವೇಕಾನಂದ ನಗರದಿಂದ, ಪುಷ್ಪ ಅವರು ಹುಟ್ಕಳ್ಳಿಯಿಂದ, ಸಿದ್ಧಾರ್ಥ ನಗರದಿಂದ ಗೌರವ್ ಅರಸ್ ಅವರು, ಹಾಗೆ ನಂಜನಗೂಡಿನ ಜೀವನ ಜ್ಯೋತಿ, ನಾಗಮಣಿ ಮಾದೇಗೌಡ ಸರ್ಕಲ್ನಿಂದ, ಲತಾ ಮತ್ತು ವೇದರಂಗಯ್ಯ ವಿದ್ಯಾರಣ್ಯಪುರಂ, ಪೂರ್ಣಿಮಾ ಕೆ ಆರ್ ಎಸ್, ಗಾಯತ್ರಿ ರಮೇಶ್ ಅರಸೀಕೆರೆ ಅಂತ, ಸಂದೇಶ್ ವಿಜಯನಗರದಿಂದ, ಜಯ ಶಿವಪ್ಪ ವಿವೇಕಾನಂದ ನಗರ, ಸುಮತಿ ನಾಗರಾಜ್ ಅವರು, ಒಂದು ಮೂರ್ನಾಲ್ಕು ಜನ ಅವ್ರ ಹೆಸರನ್ನು ನಮಗೆ ಕಳಿಸಿಲ್ಲ, ರೂಪ ಹೆಚ್ಚು ಕೆ ಎಸ್ ಆರ್ ಪಿ ಪೊಲೀಸ್ ಕ್ವಾರ್ಟರ್ಸ್ನಿಂದ, ಮಾಧವನ್ ಚೆನ್ನೈ, ಶಾಂತಿನಿ ಹಾಸನ, ಸುಮಾ ಮೈಸೂರು, ಉಮಾ ರಾಮದಾಸ್ ಮೈಸೂರು, ಪೂರ್ಣಿಮಾ ವಿನುತಾ ಜಯಲಕ್ಷ್ಮೀಪುರಂ ಸುರಭಿ ಮೈಸೂರು, ಗುಂಡ್ಲುಪೇಟೆ ತಾಲೂಕು ಪಂಜನಹಳ್ಳಿಯಿಂದ ನಂದೀಶ್, ಹಾಗೆ ಮಹೇಶ್ ಹೊಸೂರು ಶಿಕಾರಿಪುರ.
0: ಓಕೆ, ಭಾಳಷ್ಟು ಸಂದೇಶಗಳು ಬಂದಿದೆ ಅಂತ ಹೇಳಿದ್ರೆ ನಮ್ಮ ಕೇಳುಗರಿಗೆ ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತ ಆಯಿತು. ಅದೇ ರೀತಿ ಕಾನ್ಸೆಪ್ಟ್ ಅರ್ಥ ಆಗಿದ್ರೆ ನಾವು ಈಗ ಮುಖ್ಯ ಪ್ರಶ್ನೆಗೆ ಹೋಗುವಂತಹ ಸಮಯ ಅಲ್ವಾ ಕೀರ್ತನ?
2: ಖಂಡಿತ.
0: ಮುಖ್ಯ ಪ್ರಶ್ನೆಯೂ ಕೂಡ ಇದೇ ರೀತಿಯಾದಂತಹ ಒಂದು ಪ್ರಶ್ನೆ ಆಗಿರುತ್ತೆ. ಪ್ರಶ್ನೆ ಹೀಗಿದೆ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಸಾಮಾನ್ಯವಾಗಿ ನಾವೆಲ್ಲ ಯಾವುದಾದರೂ ಸುದ್ದಿ ಮಾಹಿತಿ ಸಂಪೂರ್ಣ ಸತ್ಯವಾಗಿದ್ದಾಗ, ಸರಿ ಇದ್ದಾಗ, 100% ಶೂರ್ ಅಂದರೆ 100% ಪಕ್ಕಾ ಅಂತ ಹೇಳೋದು ಉಂಟು, ಗ್ಯಾರಂಟಿ ಕೂಡ ಅಂತ ಹೇಳ್ತೀವಿ ಅಲ್ವಾ. ಆದರೆ ನಮ್ಮ ಹಿರಿಯರು ಮಾತ್ರ ರೂಪಾಯಿಗೆ ಡ್ಯಾಶ್ ಆಣೆ ಸತ್ಯ ಎಂದು ಹೇಳ್ತಿದ್ರು, ಹೇಳ್ತಾ ಇದ್ರು. ಸಾಮಾನ್ಯವಾಗಿ ನಾವೆಲ್ಲ ಯಾವುದಾದ್ರೂ ಸುದ್ದಿ ಮಾಹಿತಿ ಸಂಪೂರ್ಣ ಸತ್ಯವಾಗಿದ್ದಾಗ ಸರಿಯಾಗಿದೆ, 100% ಶೂರ್ ಗ್ಯಾರಂಟಿ ಪಕ್ಕಾ ನ್ಯೂಸ್ ಅಂತ ಹೇಳ್ತಾ ಇದ್ವಿ. ಆದರೆ ನಮ್ಮ ಹಿರಿಯರು ಮಾತ್ರ ರೂಪಾಯಿಗೆ ಡ್ಯಾಶ್ ಆಣೆ ಸತ್ಯ ಅಂತ ಹೇಳ್ತಿದ್ರು. ಇದನ್ನು ಹೇಳಿದ್ರೆ ಅವಾಗ ಓ
2: ಕನ್ಫರ್ಮ್ ನ್ಯೂಸ್, ಇದು
0: ಕನ್ಫರ್ಮ್ ನ್ಯೂಸ್, 100% ಪಕ್ಕಾ ನ್ಯೂಸು ಅನ್ನುವಂಥದ್ದು, ರೂಪಾಯಿಗೆ ಡ್ಯಾಶ್ ಆಣೆ ಸತ್ಯ ಅನ್ನುವಂಥದ್ದು ಇವತ್ತಿನ ಮುಖ್ಯ ಪ್ರಶ್ನೆ ಅಂತ ಹೇಳ್ತಾ ಮುಂದಿನ ಕರೆ ಹೋಗೋಣ ಕೀರ್ತನ.
2: ಖಂಡಿತ ದಿಗ್ವಿಜಯ್.
0: ಹಲೋ, ನಮಸ್ಕಾರ.
3: ಮಾಧ್ಯಮಿತರಾದ ದಿಗ್ವಿಜಯ್ ಅವರಿಗೂ, ಸೋದರಿ ಕೀರ್ತನ ಅವರಿಗೂ, ಚಾಟ್ನಲ್ಲಿ ಸೋದರಿಗೆ ಮಾಡುವ ಅನಂತ ಧನ್ಯವಾದಗಳು, ಹಾಗೂ ಗೇಮ್ ಶೋಗೆ ಸ್ವಾಗತ ನಿಮಗೆ.
0: ನಮಗೆ ಸ್ವಾಗತ.
3: ಹೌದು, ನೀವು ಗೇಮ್ ಶೋ ಕೊಡ್ತೇನೆ, ನಾನು ಸ್ವಾಗತ ಬಯಸಿದ್ರು.
0: ಓಕೆ, ನೀವು ಬಯಸ್ತಾ ಇದ್ರಿ, ನೀವು ಒಬ್ಬರೇ ಬಯಸ್ತಾ ಇರೋದು ನಮಗೆ.
3: ನಾವೇ ಮಾಡಕದು
0: ಅಲ್ಲ, ನೀವು ಒಬ್ಬರೇ ಬಯಸ್ತಿರೋರು ನಮಗೆ.
3: ಇಲ್ಲ, ಆಸೆ ನಾವು ಬಯಸ್ಬೇಕು, ಅದು ನಮ್ಗೆ ಬಹಳ ಪ್ರೀತಿ ಇದೆ ಅಂತ ಗೇಮ್ ಶೋ ಅಲ್ವಾ ಸಮೇ.
0: ಓ ಹಂಗೆ, ಈಗ ನೀವು ಉತ್ತರನು ಹಂಗೆ ಹೇಳ್ಬಿಟ್ರೆ ನಮ್ಗೆ ಬಹಳ ಪ್ರೀತಿ ಆಗೋಯ್ತೆ. ಅಲ್ಲ, ಈಗ ನಾವು ಪ್ರಶ್ನೆ ಕೇಳ್ಬಿಟ್ರೆ ಉತ್ತರ ಹೇಳ್ಬಿಟ್ರೆ ನಾವು ಇನ್ನು ಬಾರಿ ಖುಷಿ ಆಗೋಯ್ತೀವಿ ಅಂದೆ. ಪ್ರಾತಃ ಕಾಲದ ಹಬೆ
3: ಬೆಳವಾಡಿ.
0: ಬೆಳವಾಡಿ ಹೆಂಗೆ?
3: ಪ್ರಾತಃ ಕಾಲ ಬೆಳಿಗ್ಗೆ ವಾಡಿ ಬೆಳವಾಡಿ.
0: ಅಲ್ಲಪ್ಪ, ಪ್ರಾತಃ ಕಾಲ ಅಂದ್ರೆ ಬೆಳಗ್ಗೆ ಅಂತ ಆಯ್ತು, ವಾಡಿ ಅಂತ ಹೆಂಗಾಯ್ತದೆ?
3: ಪ್ರಾತಃ ಕಾಲ ಬೆಳಿಗ್ಗೆ ಬರ್ತದ ಸಮೇ.
0: ಪ್ರಾತಃ ಕಾಲ ಬೆಳಗ್ಗೆ, ಸರಿ ಸರ್, ಬೆಳಗ್ಗೆ ಆಯ್ತು, ಮತ್ ನೀವು ಹಬೆ ಅಂತಂದ್ಮೇಲೆ ಅದಕ್ಕೇನಾದ್ರು ಸೇರಿಸ್ಬೇಕಲ್ವಾ?
3: ಬೆಳಗಾಂ.
0: ಓಕೆ ಸೋಮಶೇಖರ್ ಅವರೇ, ನಿಮ್ಮ ಉತ್ತರ ತಪ್ಪಾಗಿದೆ, ಕರೆ ಮಾಡಿದ ಧನ್ಯವಾದಗಳು, ನಮಸ್ಕಾರ ಅಂತ ಹೇಳ್ತಾ. ಓಕೆ, ಓ ಸರಿಯಾಗಿತ್ತು ಉತ್ತರ. ಓಕೆ, ನಾನೇ ಕನ್ಫ್ಯೂಸ್.

0: ಆಗ್ಬಿಟ್ಟೆ. ಸೋಮಶೇಖರ್ ಅವರೇ, ಬೆಳಗ್ಗೆ ಆಗಿ ಉತ್ತರ ಸರಿಯಾಗಿದೆ. ಅಭೆ ಅಂದರೆ ಆವಿ ಅಂತ ಹೇಳಿ, ಅಭೆ ಅಂದರೆ ಆವಿ ಅಂತ ಹೇಳಿ.
1: ಹೌದು,
0: ಪ್ರಾತಃ ಕಾಲದ ಅಭೆ ಅಂತ ಹೇಳಿದ್ರೆ ಬೆಳಗು ಪ್ಲಸ್ ಆವಿ, ಬೆಳಗಾವಿ. ಸೋಮಶೇಖರ್ ಅವರೇ ಕರೆಕ್ಟಾಗಿ ಉತ್ತರವನ್ನು ಹೇಳಿಬಿಟ್ಟಿದ್ರಿ, ಆದರೆ ನನಗೆ ಕನ್ಫ್ಯೂಸ್ ಮಾಡಿಬಿಟ್ರಿ ನೀವು. ಕನ್ಫ್ಯೂಸ್ ಆಗಿ ನಾನೇ ಉತ್ತರ ತಪ್ಪು ಅಂದೆ, ಅದನ್ನು ಸರಿ ಮಾಡಿದ್ರು ಕೀರ್ತನ ಅಂತ ಹೇಳ್ತಾ. ಓಕೆ,
1: ವಾಟ್ಸ್ಆ್ಯಪ್ನಲ್ಲಿ ಸರಿ ಉತ್ತರ ಕಳಿಸಿರೋರು ಕೆಆರ್ಪೇಟೆಯಿಂದ ಹಿರಿಯಣ್ಣ, ಪದ್ಮಾ ಅಂಕುಶಾಪುರದಿಂದ, ಕಲಾಪ್ರಸಾದ್ ಬೆಮ್ಮೆಲ್ ನಗರದಿಂದ, ಶಿವಕುಮಾರ್ ಆರಾಧ್ಯ ಸೋಮನಾಥ್ ನಗರದಿಂದ, ಹರ್ಷಿತಾ ಶಕ್ತಿನಗರದಿಂದ, ಕೆಟಿ ಶ್ರೀಮತಿಯವರು ರಾಮಕೃಷ್ಣ ನಗರದಿಂದ, ಹಾಗೆ ಶ್ರೀಮತಿ ಗೀತಾ ರೇವಣ್ಣ ಅವರು, ಉಮಾ ಮೋಹನ್ ಮುರಳಿ ಅವರು ಬೆಳಗಾವಿ ಅಂತ, ಗೋವಿಂದರಾಜು ನಾಲ್ಕನೇ ಹಂತದಿಂದ ವಿಜಯನಗರ, ಪುಷ್ಪ ಹುಟ್ಕಳ್ಳಿ ವಿಜಯಲಕ್ಷ್ಮಿ ಎಸ್ ರಾಮಕೃಷ್ಣ ನಗರ, ಇಷ್ಟು ಜನ ಸರಿ ಉತ್ತರವನ್ನು ಕಳಿಸಿದ್ದಾರೆ.
0: ಓಕೆ, ಮುಂದಿನ ಕರೆ. ಹಲೋ, ನಮಸ್ಕಾರ.
2: ಹಲೋ ಸರ್.
0: ನಮಸ್ಕಾರ, ಯಾರು, ಎಲ್ಲಿಂದ?
2: ವಿಕೆಟಿಂದ ಚಿನ್ನಣ್ಣ ಸರ್.
0: ಚಿನ್ನಣ್ಣ ಅವರೇ, ಪ್ರಶ್ನೆ ಕೇಳೋದ?
2: ಕೇಳಿ ಸರ್.
0: ಓಕೆ, ಪ್ರಶ್ನೆ ಹೀಗಿದೆ. ಸಮಗ್ರ ಒಡೆಯನ ಪಟ್ಟಣ, ಸಮಗ್ರ ಒಡೆಯನ ಪಟ್ಟಣ, ನಿಮಗೆ ಒಂದು ಕ್ಲೂನು ಕೊಟ್ಬಿಡ್ತೀನಿ ನಾನು. ಏನಂತ ಹೇಳಿದ್ರೆ, ಸಮಗ್ರಕ್ಕೆ ಒಂದು ಪದ ಬರುತ್ತೆ, ಒಡೆಯನಿಗೆ ಒಂದು ಪದ ಬರುತ್ತೆ, ಪಟ್ಟಣಕ್ಕೆ ಒಂದು ಪದ ಬರುತ್ತೆ. ಸಮಗ್ರ ಒಡೆಯನ ಪಟ್ಟಣ ಅಂದರೆ ಈ ಮೂರಕ್ಕೂ ಸಮಾನಾರ್ಥಕ ಪದವನ್ನು ತಗೊಂಡು ನೀವು ಸೇರಿಸಿ ಒಂದು ಊರಿನ ಹೆಸರು ಮಾಡಬೇಕು. ಮಾಡಬಹುದಾ ಚಿನ್ನಣ್ಣ ಅವರೇ?
2: ನೋಡ್ತೀನಿ ಸರ್, ಹೇಳ್ತೀನಿ ನೋಡೋಣ.
0: ಎಷ್ಟೊತ್ತಿಗೆ ಹೇಳ್ತೀರಿ?
2: ಸಮುದ್ರ ಪಟ್ಟಣ.
0: ಸಮಗ್ರ, ಸಮುದ್ರ ಅಲ್ಲ, ಸಮಗ್ರ ಒಡೆಯನ ಪಟ್ಟಣ ಅನ್ನೋದು ಪ್ರಶ್ನೆ.
2: ಸಮಗ್ರ
0: ಒಡೆಯನ ಪಟ್ಟಣ ಬರುತ್ತಾ ಉತ್ತರ, ಇಲ್ಲ ಮುಂದಕ್ಕೆ ಹೋಗದ?
2: ಹೋಗಿ ಸರ್, ಆಯ್ತಾ ಇಲ್ಲ, ಗೊತ್ತಾಯ್ತಾ ಇಲ್ಲ ಸರ್.
0: ಬುಡಿ ಬುಡಿ ಚೆನ್ನಣ್ಣ ಅವರೇ, ಯಾಕೆ ತಲೆ ಕೆಡ್ಸ್ಕೊಂಡಿರಿ? ಯಾರ ಮುಂದಕ್ಕೆ ಉತ್ತರ ಹೇಳ್ತಾರೆ? ಆಯ್ತಾ, ನಮಸ್ಕಾರ. ಮುಂದಿನ ಕರೆ. ಹಲೋ,
3: ಹಲೋ,
0: ನಮಸ್ಕಾರ.
3: ನಮಸ್ಕಾರ ಸರ್.
0: ಯಾರು, ಎಲ್ಲಿಂದ?
3: ರಮ್ಯ ಮರಡಿ ಉಂಡಿಯಿಂದ.
0: ರಮ್ಯಾ ಮರಡಿ ಉಂಡಿ ಎಲ್ಲಿ ಬರುತ್ತೆ ರಮ್ಯಾ ಅವರೇ? ಮರಡಿ ಉಂಡಿ ಇದು
3: ಸುತ್ತೂರು ಹೊಸಕೋಟೆ.
0: ಹಾ, ಸುತ್ತೂರು ಹೊಸಕೋಟೆ. ಓಕೆ ಓಕೆ ಓಕೆ. ರಮ್ಯಾ ಅವರು ಮೊದಲನೇ ಬಾರಿ ಕರೆ ಮಾಡಿದ್ದೀರಾ?
3: ಮೂರನೇ ಸರಿ ಸರ್.
0: ಮೂರನೇ ಸರಿ. ಓಕೆ, ನಿಮ್ಮ ಊರ ಹೆಸರು ಕೇಳ್ದಂಗೆ ಆಗಿಲ್ಲ.
3: ಮರಡಿ ಹುಂಡಿ ಸರ್, ನರಸೀಪುರ ತಾಲೂಕು.
0: ಓಕೆ ಓಕೆ ಓಕೆ, ಆಯ್ತು. ಈಗ ಸುತ್ತೂರು ಅಂತ ಹೇಳಿದ್ರಲ್ಲ, ಹತ್ತತ್ರ ಅಲ್ವಾ? ಸರಿ, ಓಕೆ. ಪ್ರಶ್ನೆ ಗೊತ್ತಾಯ್ತಾ?
3: ಸಮಗ್ರ ಒಡೆಯನ ಚನ್ನರಾಯಪಟ್ಟಣ ಆಗ್ಬೋದಾ ಸರ್?
0: ಹೇಗೆ ಹೇಳ್ತೀರಿ ಚನ್ನರಾಯಪಟ್ಟಣ ಅಂತ ನೀವು ಹೇಳಿ?
3: ಒಡೆಯ ಅಂದ್ರೆ ರಾಜ, ರಾಜ ರಾಯ ಎಲ್ಲ ಒಂದೇ ಅಲ್ವಾ ಸರ್?
0: ಓಕೆ ಸರಿ, ಆಯ್ತು ತಗೊಳ್ಳೋಣ. ಹಾ ಆಯ್ತು. ಪಟ್ಟಣಕ್ಕೆ ಪಟ್ಟಣಕ್ಕೆ ಪಟ್ಟಣನೇ ಹಾಕ್ಬಿಟ್ರಲ್ಲ ಅತ್ತೆಗೆ.
3: ಪಟ್ಟಣ
0: ಪಟ್ಟಣಕ್ಕೆ ಪಟ್ಟಣನೇ ಹಾಕ್ಬಿಟ್ರಿ, ಸಾಮಗ್ರಿಕ ಏನು ಸೇರಿಸ್ಲಿಲ್ಲ.
3: ಇರ್ಬೋದೇನಂತ ಸ್ವಲ್ಪ
0: ಅಲ್ಲ, ಪ್ರಯತ್ನ ಒಂದು ರೀತಿ ಪ್ರಯತ್ನ ಓಕೆ ಅನ್ಸನ್ಸುತ್ತೆ. ಈಗ ಸಮಗ್ರ ಒಡೆಯನ ಪಟ್ಟಣ ಮೂರು ಪದ ಆಯಿತು. ಸಮಗ್ರಕ್ಕೆ ಸಕಲ ಅಂದರೆ ಸಮಗ್ರ ಅಂತಂದರೆ ಎಲ್ಲ ಅಂತ ಹೇಳಿ, ಸಕಲ, ಸಕಲ ವಲ್ಲಭ ಅಂತ ಹೇಳ್ತೀವಲ್ಲ, ಕಲಾವಲ್ಲಭ ಅಂತ ಹೇಳ್ತೀವಲ್ಲ. ಸಮಗ್ರ ಅಂದರೆ ಸಕಲ, ಎಲ್ಲ ಗೊತ್ತು ಅಂತ. ಸಕಲ
3: ಎಲ್ಲ ಗೊತ್ತಿರೋನು ಚೆನ್ನ
0: ಸಕಲ ಅಂತ ನಾನು ಹೇಳಿದ್ದೀನಿ, ನಾನು ಸಕಲ ಅಂತ ಹೇಳಿದ್ದೀನಿ.
1: ಉತ್ತರನೇ ದಿಗ್ವಿಜಯ. ಈಗ
0: ಈಗ ನೋಡಿ, ಇನ್ನೊಂದು ಕ್ಲೂನು ಕೊಡ್ಬೋದು ನಿಮಗೆ ರಮ್ಯಾ ಅವರೇ. ಹಾಸನ ಹತ್ತತ್ರ ಬರುತ್ತೆ, ಹಾಸನ ಜಿಲ್ಲೆಯಲ್ಲಿ ಬರುತ್ತೆ. ಏನು ಹೇಳಿ?
3: ಸಕಲೇಶ್ಪುರ.
0: ಅದೆಂಗೆ?
3: ಸಕಲ ಕಟ್ಟೆಪುರ ಎಲ್ಲ ಸಕಲ. ಸಕಲೇಶ ಅಂದ್ರೆ ರಾಜ, ಕೇಶವ, ಈಶಾ ಎಲ್ಲ ಇರ್ಬೋದಲ್ವಾ?
0: ಸಮಗ್ರ ಅಂದ್ರೆ ಸಕಲ, ಒಡೆಯ ಅಂದ್ರೆ ಈಶಾ, ಪಟ್ಟಣ ಅಂದ್ರೆ ಪುರ. ಸಕಲೇಶಪುರ ನೋಡಿ, ಕರೆಕ್ಟ್ ಆಗಿ ಹೇಳಿದ್ರೆ ಉತ್ತರ.
3: ಸರ್, ನಾ ಮೂರನೇ ಸರಿ ಕರೆಕ್ಟ್ ಮಾಡಿರೋದು ಇದು.
0: ಆಯ್ತು ಬಿಡಿ, ಅದಕ್ಕೆ ಯಾಕೆ ಬೇಜಾರು ಮಾಡ್ಕೊಂಡಿರಿ? ನಾನೇನು ಹೇಳಿವಲ್ಲ, ಈಗ ಮಾಡಿ. ಮೂವತ್ತು ಸಲ ಮಾಡಿ, ಯಾರು ಬೇಡ ಅಂದರು? ಅಲ್ಲ, ಸೋಮಶೇಖರ್ ಮಾಡ್ತಾರೆ, ಇಲ್ಲ ಇನ್ನು ಯಾರು ಮಾಡ್ತಾರೆ, ನೀವು ಮಾಡಿದ್ರೆ ನಂಗೇನು ಬೇಜಾರು? ಮಾಡಿ. ನಮಸ್ಕಾರ, ಕರೆ ಮಾಡಿದ ಧನ್ಯವಾದಗಳು. ಓಕೆ, ಕೀರ್ತನ.
1: ವಾಟ್ಸ್ಆ್ಯಪ್ನಲ್ಲಿ ಸರಿ ಉತ್ತರ ಕಳಿಸಿರೋರು ರಮಾಮಣಿ ಸಿದ್ದಪ್ಪ ಸ್ಕ್ವೇರ್ನಿಂದ, ಉಮಾ ರಾಮದಾಸ್ ಮೈಸೂರಿನಿಂದ, ಜಯಶ್ರೀ ರಾಮಕೃಷ್ಣ ನಗರದಿಂದ, ನಾಗರತ್ನ ನಟೇಶ್ವರು ಸರಸ್ವತಿಪುರಂನಿಂದ, ಕೆಆರ್ ನಗರದಿಂದ ರೇಣುಕಾ ಕಿಶೋರ್, ರೇಖಾ ಬೆಂಗಳೂರು, ಸರಸ್ವತಿ ನಾಗೇಂದ್ರ ಕೂರ್ಗಳ್ಳಿ, ಹಾಗೆ ಕೆಆರ್ ನಗರದಿಂದ ನೇತ್ರಾವತಿ ನಟರಾಜ್.
0: ಓಕೆ, ಅಂದರೆ ಜಲ್ದಿ ಬಂತು ಅಂತನಾ, ಇಲ್ಲ ಅಷ್ಟೇ
1: ತುಂಬ ಕನ್ಫ್ಯೂಸ್ ಆಗಿದ್ದಾರೆ ಅಂತ ಅನಿಸ್ತು ದಿಗ್ವಿಜಯ್. ಒಂದ್ ಎರಡ್ ಮೂರು ಉತ್ತರ ಕಳಿಸಿದ್ದಾರೆ ಕೆಲವರು. ಒಂದ್ರಲ್ಲೇ ಎರಡ್ ಮೂರು ಉತ್ತರ ಎಲ್ಲ ಕಳಿಸಿದ್ದಾರೆ. ಯಾವ್ದು ಬೇಕಾದ್ರು ತಗೊಳ್ಳಿ ಅನ್ನೋ ತರ, ನಿಮ್ಗೆ ಯಾವ್ದು ಸರಿ ಅನ್ಸುತ್ತೆ ಅದ್ ನೀವು ಚೂಸ್ ಮಾಡಿ ಅನ್ನೋ ತರ ಕಳಿಸಿದ್ದಾರೆ.
0: ಏನಂತ ಹೇಳಿದ್ರೆ ನಮ್ಮ ಕೇಳುಗರು ದಯಮಾಡಿ ಒಂದು ಉತ್ತರವನ್ನು ಕಳಿಸಿ, ಯಾಕೆಂತಂದ್ರೆ ಓದ್ಲಿಕ್ಕೆ ಸಾಧ್ಯ ಆಗಲ್ಲ, ಆಮೇಲೆ ನೀವು ನಮ್ಮ ಸಂದೇಶ ಓದಲಿಲ್ಲ ಅಂತ.

0: ಇದ್ರಿ, ಒಂದು ಸಂದೇಶದಲ್ಲಿ ನಾಲ್ಕೈದು ಉತ್ತರವನ್ನು ಕಳಿಸಿದಾಗ ನೂರಾರು ಸಂದೇಶಗಳು ಬರುತ್ತೆ. ಆ ಸಂದೇಶಗಳನ್ನು ಕ್ರೋಢೀಕರಿಸಿ ಓದುವಂಥದ್ದು ಭಾಳ ಕಷ್ಟ ಆಗುತ್ತೆ. ದಯಮಾಡಿ ಒಂದೊಂದು ಸಂದೇಶವನ್ನು ಕಳಿಸಿ, ಉತ್ತರ ತಪ್ಪಾಗಿರೋ ತೊಂದರೆ ಇಲ್ಲ, ಇನ್ನೊಂದು ಸಲ ಕಳಿಸಿ, ಅದಕ್ಕೇನು ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಹೇಳಿ ಮುಂದಿನ ಕರೆ ಹೋಗೋಣ. ಹಲೋ, ನಮಸ್ಕಾರ.
1: ನಮಸ್ತೆ.
0: ಯಾರು, ಎಲ್ಲಿಂದ?
1: ಸರ್, ನಾನು ಚಿತ್ರದುರ್ಗ ಜಿಲ್ಲೆಯಿಂದ ಸರ್, ಚಳ್ಳಕೆರೆ ತಾಲೂಕಿಂದ ಶಿವಣ್ಣ ಅಂತ ಹೇಳಿ ಸರ್.
0: ಓ, ಚಿತ್ರದುರ್ಗದಿಂದ ಶಿವಣ್ಣ ಅವರೇ, ಮೊದಲನೇ ಬಾರಿನಾ?
1: ಹೌದು ಸರ್, ಮೊದಲನೇ ಬಾರಿ.
0: ಏನ್ ಮಾಡ್ಕೊಂಡಿದ್ರಿ ಶಿವಣ್ಣ?
1: ಸರ್, ನಾವು ವ್ಯವಸಾಯ ಸರ್.
0: ಓಕೆ, ಶಿವಣ್ಣ ಅವ್ರಿಗೆ ಯಾರು ಹೇಳಿದ್ದು ಗೇಮ್ ಶೋ ನಡೀತಾ ಐತೆ ಮೈಸೂರಲ್ಲಿ, ಕೇಳಿ ಭಾಗವಹಿಸಿ ಅಂತ?
1: ಸರ್, ಈಗ ಆನ್ಲೈನ್ ಅಲ್ಲಿ ನೋಡ್ತಾ ಇದ್ದೆ ಸರ್, ಈಗ ಹಂಗೆ ಕಾಲ್ ಮಾಡ್ತೇನೆ.
0: ಓಕೆ, ಇವತ್ತೇ ಮೊದಲನೇ ಬಾರಿ ಕೇಳ್ತಾ ಇರೋದ ತಾವು?
1: ಹೌದು ಸರ್, ಇವತ್ತೇ ಮೊದಲನೇ ಬಾರಿ. ಮತ್ತೆ ಬಂದ್
0: ಸರಿಯಾಗಿ ಕೇಳಲಿಲ್ಲ, ತಮ್ಮ ಧ್ವನಿ ಸರಿಯಾಗಿ ಕೇಳಲಿಲ್ಲ, ಇನ್ನೊಮ್ಮೆ ಹೇಳಿ.
1: ಈ ನಂಬರ್ ಒಂದೇ ನಂಬರ್ ಸರ್, ಗೊತ್ತಿದ್ದು ಇನ್ನೊಂದು ನಂಬರ್ ಗೊತ್ತಿಲ್ಲ, ಇದು ಒಂದೇ ನಂಬರ್ ನನ್ನ ಹತ್ರ ಇತ್ತು ಸರ್, ಹಂಗಾಗಿ ಕಾಲ್ ಮಾಡಿದೆ.
2: ನಂಬರ್ ಮುಂಚೆನೆ ಗೊತ್ತಿತ್ತಾ ನಿಮ್ಗೆ?
1: ಒಂದು ಈ ನಂಬರ್ ನಾನು ಕಾಲ್ ಮಾಡಿರೋ ನಂಬರ್ ಮಾತ್ರ ಗೊತ್ತಿತ್ತು ಮೇಡಮ್.
0: ನೀವು ನಂಬರ್ ಯಾವುದು? 251258
1: ಹೌದು ಮೇಡಮ್. ಹೌದು ಹೌದು ಸರ್, ಹೌದು ಸರ್.
0: 251-5089 ಕೂಡ ಇದೆ. ಆಯ್ತಾ,
1: 8282 ಕಾಲ್ ಮಾಡಿದ್ದೀನಿ ಸರ್.
0: 89
2: ನೆಕ್ಸ್ಟ್
1: 8 9
2: ಸರ್, 251-5089
0: 5089.
1: ಓಕೆ ಸರ್, ಓಕೆ.

0: ನಿಮ್ ಪ್ರಶ್ನೆ ಕೇಳದ ಈಗ ನಾವು.
1: ಕೇಳಿ ಕೇಳಿ ಮೇಡಮ್.
0: ಮಿಸುನಿ ಬಜಾರ್. ಮಿಸುನಿ ಬಜಾರ್ ಕಾನ್ಸೆಪ್ಟ್ ಅರ್ಥ ಆಗಿದೆ ಅಲ್ವಾ ನಿಮ್ಗೆ?
2: ಮಿಸುನಿಗೆ ಒಂದು ಸಮಾನಾರ್ಥಕ ಪದ ಬರುತ್ತೆ, ಬಜಾರಿಗೆ ಒಂದು ಸಮಾನಾರ್ಥಕ ಪದ ಬರುತ್ತೆ. ಅವೆರಡು ಸೇರಿಸಿ ನೀವು ಊರಿನ ಹೆಸರನ್ನ ಮಾಡಿ ಹೇಳಬೇಕು ನಮಗೆ. ಓಕೆ, ಮಿಸುನಿಗೊಂದು ಮಿಸುನಿಗೆ ಒಂದು ಪದ ಬರುತ್ತೆ, ಬಜಾರ್ ಒಂದು ಪದ ಬರುತ್ತೆ. ಹೇಳ್ತೀರಾ?
1: ಟ್ರೈ ಮಾಡ್ತೀನಿ ಸರ್.
2: ಟ್ರೈ ಜಲ್ದಿ ಮಾಡಬೇಕು ಶಿವಣ್ಣ ಅವರೇ, ಮುಂದಕ್ಕೆ ಹೋಯ್ತೀವಿಲ್ಲ ನಾವು. ಓಕೆ, ಧನ್ಯವಾದ. ಭಾಳ ದೂರದಿಂದ ಕರೆ ಮಾಡಿದ್ರಿ, ಹೀಗೆ ಭಾಗವಹಿಸ್ತಾ ಇರಿ, ಕಾರ್ಯಕ್ರಮ ಕೇಳ್ತಾ ಇರಿ. ಮುಂದಿನ ಕರೆ. ಹಲೋ,
3: ಹಲೋ,
2: ನಮಸ್ಕಾರ.
3: ನಮಸ್ತೆ ಸರ್.
2: ಯಾರು, ಎಲ್ಲಿಂದ?
3: ನಾವು ನಂಜನಗೂಡು ತಾಲೂಕು ಬಿಳಿಗೆರೆಯಿಂದ ರಾಮಚಂದ್ರ ಸರ್.
2: ನಮಸ್ಕಾರ ರಾಮಚಂದ್ರ ಅವರೇ, ಪ್ರಶ್ನೆ ಕೇಳಿಸ್ಕೊಂಡ್ರ? ಮಿಸುನಿ ಬಜಾರ್ ಮಿಸುನಿ ಬಜಾರ್
3: ಮಿಸುನಿಗೆ ಗೊತ್ತಾಯ್ತಲ್ಲ ಸರ್ ಅರ್ಥ.
2: ಓಕೆ,
3: ಬಜಾರ್ ಬಜಾರ್ ಅಂತಂದ್ರೆ ಇದು ಬರ್ತಲ್ಲ ಸರ್, ಬಟ್ಟೆ ಬಟ್ಟೆಗಳು ಇರ್ತಲ್ಲ, ಬೀಡಿ ಗಿಡಿ
2: ಬೀಡಿ
3: ಅಲ್ಲೇ ಬೊಂಬು ಬಜಾರ್ ಅಂತ ಇರ್ತಲ್ಲ ಮೈಸೂರಲ್ಲಿ.
2: ಸರಿ,
3: ಅದು ಈ ಮಿಷುನಿಗೆ ಗೊತ್ತಾಯ್ತಲ್ಲ ಸರ್ ಅರ್ಥ.
2: ಅಲ್ಲ, ಸಮಾನಾರ್ಥಕ ಪದ ಕಂಡು ಇಟ್ಕೋಬೇಕು. ಬಜಾರ್ಗೆ ಏನ್ ಹೇಳ್ತೀರಿ, ಏನ್ ಇಟ್ಕೋತೀರಿ?
3: ಬಜಾರ್ ಅಂತಂದ್ರೆ ಈಗ ಒಂದು
2: ನೀವ್ ಹೇಳದ್ ಬೇಡ, ಈಗ ಅದ ಅರ್ಥ ಹೇಳಿ ನನ್ಗೆ.
3: ಬಜಾರ್ ಅಂದ್ರೆ
0: ಅಲ್ಲ, ಬಜಾರ್ ಅಂದ್ರೆ ಏನು ಅಂತ ಹೇಳ್ಬಿಡಿ, ಇದಕ್ಕೆ ಉತ್ತರ ಹೇಳಿ. ಹೇಳ್ತೀರಾ?
2: ಈಗ ತೊಂದರೆ ಇಲ್ಲ ರಾಮಚಂದ್ರ ಅವರೇ, ನಾನೇ ಹೇಳ್ಬಿಡ್ತೀನಿ ಕೇಳ್ಕೇಳಿ. ಮಿಸುನಿ ಬಜಾರ್ ಅಂತಂದ್ರೆ ಮಿಸುನಿಗೆ ಒಂದು ಸಮಾನಾರ್ಥಕ ಪದ, ಏನ್ ಗೊತ್ತಾ, ಬಂಗಾರ ಅಂತ. ಮಿಸುನಿ ಅಂದ್ರೆ ಬಂಗಾರ ಅಂತೀವಿ, ಚಿನ್ನ ಬೆಳ್ಳಿ ಬಂಗಾರ ಅಂದಿವಲ್ಲ ಅದೇ ಬಂಗಾರ. ಆಯ್ತಾ, ಬಜಾರ್ ಆಯ್ತು, ಬಂಗಾರ ಸಿಕ್ಕದೆ ಈಗ ಮುಂದ್ ಕೇಳಿ. ಆಯ್ತು ನೋಡೋಣ, ಹೇಳ್ತೀರಾ?
0: ಚಿನ್ನದ ಅಂಗಡಿ ಅಂತ ಎಲ್ಲಿದೆ ಊರು?
2: ರಾಮಚಂದ್ರ ಅವರೇ ತೊಂದ್ರೆ ಇಲ್ಲ, ನಾನೇ ಹೇಳ್ಬಿಡ್ತೀನಿ ಕೇಳಿ, ನೀವು ಪಾಪ ಏನೇನೋ ಹೇಳ್ಬೇಡಿ. ಮಿಸುನಿ ಅಂದ್ರೆ ಬಂಗಾರ, ಬಜಾರ್ ಅಂದ್ರೆ ಪೇಟೆ. ಬಂಗಾರ ಪೇಟೆ ಕೇಳಿದ್ರೆ ಹೆಸರ ಮತ್ತೆ ಉತ್ತರ ಹೇಳಲಿವಲ್ಲ ನೀವು, ಬಂಗಾರ ಪೇಟೆ ಅಂತ ಹೇಳಿ ಇದಕ್ಕೆ ಉತ್ತರ. ಸರಿ, ಕರೆ ಮಾಡಿದ ಧನ್ಯವಾದಗಳು, ನಮಸ್ಕಾರ. ಓಕೆ, ಕೀರ್ತನ.
0: ಹಾ ದಿಗ್ವಿಜಯ್,
2: ಉತ್ತರ
0: ಉತ್ತರ ಇದೆ ವಾಟ್ಸ್ಆ್ಯಪ್ನಲ್ಲಿ. ಕೆ ಟಿ ಶ್ರೀಮತಿ ರಾಮಕೃಷ್ಣ ನಗರದಿಂದ, ನಾಗರತ್ನ ಸೋಮಶೇಖರ್ನಿಂದ, ಪುಷ್ಪ ಹುಟ್ಕಳ್ಳಿಯಿಂದ, ಸ್ವರ್ಣಲತಾ ಮೈಸೂರು, ಎನ್ ಎಚ್ ಜಯರಾಮ್ ಹೆಬ್ಬಾಳಿನಿಂದ, ಜಯಪ್ರಕಾಶ್ ಅವರು ರಾಮಕೃಷ್ಣ ನಗರದಿಂದ, ಉಮಾ ರಾಮದಾಸ್ ಮೈಸೂರು, ಜಯಶ್ರೀ ರಾಮಕೃಷ್ಣ ನಗರ, ವೀಣಾ ಶ್ರೀಕಾಂತ್ ಸರಸ್ವತಿಪುರಂನಿಂದ, ಹಾಗೆ ರೇಖಾ ಶ್ರೀನಿವಾಸ್ ವಿಜಯನಗರ ಎರಡನೇ ಹಂತದಿಂದ, ಶ್ರೀಕಾಂತ್ ಅವರು ಸರಸ್ವತಿಪುರಂನಿಂದ, ಮಹಾಲಕ್ಷ್ಮಿ ಬಿ ಎಂ ಅವರು ಯರಿಯೂರು ಯಳಂದೂರಿನಿಂದ, ಶಿವಕುಮಾರ್ ಆರಾಧ್ಯ ಸೋಮನಾಥ್ ನಗರದಿಂದ, ಲಿಂಗರಾಜ್ ಅವರು ಬೊಮ್ಮೇನಹಳ್ಳಿಯಿಂದ, ರಜನಿ ಮದ್ದೂರು ಕೆ ಆರ್ ನಗರದಿಂದ, ರೇಣುಕಾ ಕಿಶೋರ್ ಕಲಾಪ್ರಸಾದ್ ಬೆಮ್ಮೇರ್ ನಗರದಿಂದ, ಕೆ ಆರ್ ನಗರದಿಂದ ನೇತ್ರಾವತಿ ನಟರಾಜ್, ಕನಕಪುರದಿಂದ ಆಶಾ ವೆಂಕಟೇಶ್, ಹಾಗೆ ರೇಖಾ ಕನಕದಾಸ್ ನಗರದಿಂದ, ಭದ್ರಾವತಿಯಿಂದ ನಿವೃತ್ತ ಶಿಕ್ಷಕಿ ಸರೋಜಾ ಅಂತ, ಶ್ರೀಮತಿ ಗೀತಾ ರೇವಣ್ಣ ಅವರು ಟಿನರ್ಸಿಪುರದಿಂದ, ಹರ್ಷಿತಾ ಶಕ್ತಿನಗರದಿಂದ ಪದ್ಮಾ ಅಂಕುಶಾಪುರದಿಂದ, ಶಿವಲಿಂಗಯ್ಯ ಹಿರೇಮಠ್ ಅವರು ರಾಯಬಾಗ ತಾಲೂಕಿನಿಂದ, ಹಾಗೆ ರಮಾಮಣಿ ಅವರು ಸಿದ್ದಪ್ಪ ಸ್ಕ್ವೇರ್ನಿಂದ.
2: ಓಕೆ, ಮುಖ್ಯ ಪ್ರಶ್ನೆಯನ್ನು ಇನ್ನೊಮ್ಮೆ ಕೇಳುವಂತಹ ಸಮಯ ಕೀರ್ತನ.
0: ದಿಗ್ವಿಜಯ್,
2: ಮುಖ್ಯ ಪ್ರಶ್ನೆ ಹೇಳ್ತೀರಾ?
0: ಖಂಡಿತ ಹೇಳ್ತೀನಿ. ಸಾಮಾನ್ಯವಾಗಿ ನಾವೆಲ್ಲ ಯಾವುದಾದ್ರೂ ಸುದ್ದಿ ಮಾಹಿತಿ ಸಂಪೂರ್ಣ ಸತ್ಯವಾಗಿದ್ದಾಗ, ಸರಿ ಇದ್ದಾಗ 100% ಶ್ಯೂರ್, ಪಕ್ಕ ಗ್ಯಾರಂಟಿ ಇನ್ಫಾರ್ಮೇಶನ್ ಅಂತೆಲ್ಲ ಹೇಳ್ತೀವಿ ಅಲ್ವಾ, ಅದೇ ಥರ ನಮ್ಮ ಹಿರಿಯರು ರೂಪಾಯಿಗೆ ಇಷ್ಟು ಆಣೆ ಸತ್ಯ ಅಂತ ಹೇಳ್ತಾ ಇದ್ರು, ಅದು ಎಷ್ಟು? ಇದಕ್ಕೆ ಸುಳಿವು ಕೊಟ್ಬಿಡೋಣ ದಿಗ್ವಿಜಯ್.
2: ಒಂದು ಸುಳಿವು ಅಂತ ಕೊಡೋಣ, ಇದು ಒಂದು ಊರಿನ ಹೆಸರು, ಇದು ಒಂದು ಊರಿನ ಹೆಸರು, ಯಾಕೆಂದ್ರೆ ಇವತ್ತು ಕಾರ್ಯಕ್ರಮ ಊರುಗಳ ಕಾರ್ಯಕ್ರಮ, ಆದ್ದರಿಂದ ಇದು ಒಂದು ಊರಿನ ಹೆಸರಾಗಿದೆ. ಇನ್ನೆರಡು ಸುಳಿವನ್ನು ಕೊಡುವಂತಹ ಅವಕಾಶ ನಮಗಿದೆ. ಓಕೆ, ಮುಂದೆ ನೋಡೋಣ, ಮುಂದಿನ ಕರೆಯನ್ನು ಸ್ವೀಕಾರ ಮಾಡೋಣ. ಹಲೋ ನಮಸ್ಕಾರ.
4: ನಮಸ್ಕಾರ.
2: ವಿಜಯ ಕೌಶಿಕ್ಕ?
4: ಹೌದು ಸರ್.
2: ವಿಜಯ ಕೌಶಿಕ್ ಅವರೇ ನಮಸ್ಕಾರ. ಪ್ರಶ್ನೆ ಹೀಗಿದೆ ತಮಗೆ, ಸುಲಿಗೆಯ ಸಮಯ

0: ಯಾರೋ ಒಂದು ಕ್ಲೂ ಇರ್ಬೋದ
1: ತುಂಬಾ ಈಸಿ ಇದೆ ಅದೇ ಕ್ಲೂ ನಿಮ್ಗೆ ಆಕ್ಚುಲಿ
2: ಅಲ್ಲಲ್ಲ ಪಾಪ ಕೇಳ ಕೊಟ್ಟು ಬಿಡೋಣ ವಿಜಯ್ ಕೌಶಿಕ್ ಅವರು ಏನು ನಮ್ಮ ಹತ್ರ ದೂರು ಅನ್ಕೊಳ್ರಿ ಹತ್ರ ದೂರು ಅಂತಂದ್ರೆ ನಮ್ಮ ಮೈಸೂರು ಸುತ್ತಮುತ್ತ ಊರು ಅಷ್ಟು ಹೇಳ್ಬೋದಪ್ಪ ಮೈಸೂರಿನ ಸುತ್ತಮುತ್ತ ಏನ್ ಹೇಳಿ ಸುಲಿಗೆಯ ಸಮಯ ಸ್ವಲ್ಪ ಯೋಚನೆ ಮಾಡಿ ಸುಲಿಗೆಯ ಸಮಯ ಗೊತ್ತಾಗ್ತಿಲ್ವಾ ಇಲ್ಲ ಇಲ್ಲ ಮೈಸೂರು ಹತ್ತತ್ರ ಒಂದು ತಾಲೂಕು ಕೂಡ ಹೌದು ಇಷ್ಟು ಕ್ಲೂ ಕೊಟ್ಮೇಲೆ ಇನ್ನಂಗೆ ನಾನು ವಿಜಯ್ ಕೌಶಿಕ್ ಓಕೆ ತೊಂದರೆ ಇಲ್ಲ ಮುಂದಿನ ಕರೆ ಹೋಗ್ತಿದ್ದೆ ನಮಸ್ಕಾರ ಮುಂದಿನ ಕರೆ ಹಲೋ
3: ಹಲೋ ನಮಸ್ತೆ ಸರ್
2: ನಮಸ್ಕಾರ ಯಾರು ಎಲ್ಲಿಂದ
3: ವೆಂಕಟೇಶ್ ಬಿ ಆರ್ ಬದನೋಳ ಗ್ರಾಮದಿಂದ ಸರ್
2: ಓಕೆ ವೆಂಕಟೇಶ್ ಉತ್ತರ ಹೇಳ್ತೀರಾ
3: ಏನು ಹೇಳಿ ಸರ್
2: ಸುಲಿಗೆಯ ಸಮಯ
3: ಕ್ರೀಡೆಯ ಸಮಯ
2: ಸುಲಿಗೆ ಸುಲಿಗೆಯ ಸಮಯ
1: ತುಂಬಾ ಸುಲಭ ಇದೆ ನೋಡಿ
2: ಬದನವಾಡ ಗ್ರಾಮ ಅಂದ್ರೆ ಮುಂದ್ ಕೊಯ್ತಾ ಇರ್ಬೇಕು ಮುಂದ್ ಕೊಯ್ತಾ ಇದ್ರೆ ಅದೇ ಅಲ್ಲೇ ಸಿಗ್ತದೆ ಊರದು
3: ಹೌದು ಸರ್ ಹೌದು
2: ಹೇಳ್ತೀರಾ ಸುಲಿಗೆಯ ಸಮಯ ಸುಲಿಗೆಯ ಸಮಯ ಉತ್ತರ ಹೇಳ್ತೀರಾ ಅಂದೆ
3: ಕೊಳ್ಳೆಗಾಲ ಆಗ್ಲಿಲ್ವ ಸರ್
2: ಆಗ್ಲಿಲ್ವಾ ಅಂದ್ರೆ ಆಯ್ತದ ಆಗಲ್ವಾ ನನಗೆ ಹೇಳಿ ನೀವು
3: ಆಗತ್ತೆ ಆಗತ್ತೆ
2: ಹೆಂಗೆ
3: ಕೊಳ್ಳೆ ಹೊಡೆಯೋದು ಅಂದ್ರೆ ಸುಲಿಗೆ
2: ಓಕೆ
3: ಕಾಲ ಸಮಯ ಅಂದ್ರೆ
2: ಕರೆಕ್ಟ್ ಆಗಿ ಹೇಳಿದ್ರಿ ವೆಂಕಟೇಶ್ ಕೊಳ್ಳೆಗಾಲ ಸುಲಿಗೆಯ ಸಮಯ ಸುಲಿಗೆ ಅಂದ್ರೆ ದರೋಡೆ ಆಗುತ್ತೆ ಕೊಳ್ಳೆ ಹೊಡೆಯೋದಾಗುತ್ತೆ ಸಮಯ ಅಂತ ಹೇಳಿದ್ರೆ ಕಾಲ ಕೊಳ್ಳೆಗಾಲ ಕರೆಕ್ಟ್ ಆಗಿದೆ ಏನು ಮುಂದಕೊಂಡಾದ್ರೆ ಅದೇ ಊರು ಸಿಕ್ಬಿಡ್ತದಲ್ವಾ
3: ಹೌದು ಸರ್ ಹೌದು
2: ಓಕೆ ವೆಂಕಟೇಶ್ ಕರೆ ಮಾಡಿದ ಧನ್ಯವಾದಗಳು ನಮಸ್ಕಾರ ಮುಂದಿನ ಕರೆ ಹೋಗ್ಲಿಕ್ಕಿಂತ ಮುಂಚೆ
1: ವಾಟ್ಸ್ಆ್ಯಪ್ನಲ್ಲಿ ಸರಿ ಉತ್ತರ ಕಳಿಸಿರೋರು ಉಮಾ ರಾಮದಾಸ್ ಮೈಸೂರಿನಿಂದ ಶ್ರೀಕಾಂತ್ ಸರಸ್ವತಿಪುರಂನಿಂದ ಡಾಕ್ಟರ್ ಕೆವಿ ಕೇಶವಯ್ಯ ವಿಜಯನಗರ ಎರಡನೇ ಹಂತದಿಂದ ಲಿಂಗರಾಜು ಬೊಮ್ಮಿನಹಳ್ಳಿ ವೀಣಾ ಶ್ರೀಕಾಂತ್ ಸರಸ್ವತಿಪುರಂನಿಂದ ರಮಾಮಣಿ ಸಿದ್ದಪ್ಪ ಸ್ಕ್ವೇರ್ನಿಂದ ಅನಗ ಒಂಟಿಕೊಪ್ಪಲ್ನಿಂದ ರಮ್ಯಾ ಬೋಗಾದಿಯಿಂದ ಗುಂಡ್ಲುಪೇಟೆಯಿಂದ ಟೇಲರ್ ಸತೀಶ್ ಕೊಳ್ಳೇಗಾಲ ಅಂತ ವೆಂಕಟಕೃಷ್ಣ ಮತ್ತು ಕುಟುಂಬದವರು ಶ್ರೀನಗರ ಮೈಸೂರು ಜಿಎಸ್ ಚಂದನ ಚಿತ್ರದುರ್ಗ ಜಾಹ್ನವಿ ರಾಮಕೃಷ್ಣ ನಗರದಿಂದ ಸ್ವರ್ಣಲತಾ ಮೈಸೂರಿನಿಂದ ಇಂದುಮತಿ ಧರ್ಮೇಂದ್ರ ಅವರು ವಿವೇಕಾನಂದ ನಗರದಿಂದ ಎಚ್ ಎನ್ ವಿಶ್ವನಾಥ್ ಅವರು ಸರಸ್ವತಿಪುರಂನಿಂದ ಸರಸ್ವತಿ ನಾಗೇಂದ್ರ ಕೂರ್ಗಳ್ಳಿಯಿಂದ ಕೆಆರ್ ನಗರದಿಂದ ರೇಣುಕಾ ಕಿಶೋರ್ ಎನ್ ಅಂಜುಂಡಸ್ವಾಮಿ ಟಿ ನರಸೀಪುರದಿಂದ ಹಾಗೆ ಜೆಪಿ ನಗರದಿಂದ ರಾಧಾ ಜಯರಾಮ್ ಅವರು ವೇದಾ ಹೇಮಂತ್ ಕುಮಾರ್ ಅವರು ಪಾಲಳ್ಳಿಯಿಂದ ರೇಖಾ ಮೈಸೂರು ಎಸ್ಬಿಎಂಡಿ ಅವರ್ಡ್ ಬೋಗಾದಿಯಿಂದ ಎನ್ ಚಂದ್ರಶೇಖರ್ ಅವರು ಪೋಷಿತ ಕಲ್ಪಿತ ವಿವೇಕಾನಂದ ನಗರದಿಂದ ಕೆಆರ್ಪೇಟೆಯಿಂದ ಹಿರಿಯಣ್ಣ ಆಹಿರಿ ವನಜಾ ಮೈಸೂರಿನಿಂದ ಕೆಆರ್ ನಗರದಿಂದ ನೇತ್ರಾವತಿ ನಟರಾಜ್ ಗಾಯತ್ರಿ ರಮೇಶ್ ನಾಗರತ್ನ ನಟೇಶ್ ಸರಸ್ವತಿಪುರಂನಿಂದ ಸುಂಕದ ಕಟ್ಟೆ ಅಂತ ಒಂದು ಮೂರ್ನಾಲ್ಕು ಜನ ಮೆಸೇಜ್ ಕಳಿಸಿದ್ದಾರೆ ಆದರೆ ಅದು ಸರಿ ಉತ್ತರ ಅಲ್ಲ ನವೀನ್ ಕಡೂರಿನಿಂದ ರಾಧಾ ಹಿರಿಯಣ್ಣ ನಾಗಮಂಗಲದಿಂದ ಶಾಂತಿನಿ ಅವರು ಹಾಸನದಿಂದ ಮರ್ಸೆ ಗ್ರಾಮದಿಂದ ಬಂಗಾರಮ್ಮ ಸುರಭಿ ಮೈಸೂರು ಕಲಾಪ್ರಸಾದ್ ಬೆಮ್ಮೆಲ್ ನಗರ ಕೃತಿ ಮಂಡ್ಯ ಹಾಗೆ ಪೃಥ್ವಿ ಮಂಡ್ಯ
2: ಓಕೆ ಮುಂದಿನ ಕರೆ ಹಲೋ
4: ಹಲೋ ನಮಸ್ತೆ ಸರ್
2: ನಮಸ್ಕಾರ ಯಾರು ಎಲ್ಲಿಂದ
4: ನಾನು ಪಾರ್ವತಿ ಮಂಡ್ಯ ಚೆನ್ನೈ ಬಡಾವಣೆಯಿಂದ ಮಾತಾಡ್ತಿರೋದು
2: ಓಕೆ ಪಾರ್ವತಿ ಅವರ ಪ್ರಶ್ನೆ ಕೇಳದ
4: ಕೇಳಿ ಸರ್
2: ಕರ ಸಪ್ತಾಹ
4: ಏನು ಕರ ಸಪ್ತಾಹ
1: ತುಂಬಾ ಸುಲಭ ಇದೆ ಆಕ್ಚುಲಿ
2: ಕರ ಸಪ್ತಾಹ
4: ಒಂದು ಕ್ಲೂ ಕೊಡಿ
1: ಕರ ಅಂದ್ರೆ ಏನ್ ಹೇಳಿ
4: ಕೈ
1: ಸಪ್ತಾಹ ಅಂದ್ರೆ ಏನ್ ಹೇಳಿ
2: ಇಷ್ಟು ಈಸಿಯಾಗಿ ಹೆಂಗೆ ಹೇಳ್ಕೊಡೋದು ನೀವು ಕೀರ್ತನ ಪಾರ್ವತಿ ಅವ್ರಿಗೆ ಯಾಕೆ ಸ್ಪೆಷಲ್ ಡಿಸ್ಕೌಂಟ್
1: ಇಲ್ಲ ಅದು ತುಂಬಾ ಈಸಿ ಇದೆ ಅದಕ್ಕೆ
2: ಅಲ್ಲ ಪಾರ್ವತಿ ಪಾರ್ವತಿ ಅವ್ರಿಗೆ ಯಾಕೆ ಸ್ಪೆಷಲ್ ಡಿಸ್ಕೌಂಟ್
1: ಅಲ್ಲ ಈಗ ನಮ್ಮ ಆಕಾಶವಾಣಿಯಲ್ಲಿ ಬರ್ತಾ ಇರೋ ಕಾರ್ಯಕ್ರಮಗಳನ್ನ ಕೇಳಿದ್ರೇನೆ ಒಂದ್ ಎರಡು ದಿನದಿಂದ ಸಪ್ತಾಹ ಸಪ್ತಾಹ ಅನ್ನೋ ಪದ ಬರ್ತಾನೇ ಇದೆ
4: ಹೌದು ಬರ್ತಾ ಇದೆ ಸಡನ್ ಹೇಳಕ್ ಗೊತ್ತಾಗ್ಬೇಕಲ್ಲ ಮೇಡಮ್
2: ಹೇಳಿ ಹೇಳಿ ಅವ್ರು ಇಷ್ಟೊಂದು ಸುಲಭ ಮಾಡ್ಕೊಟ್ಬಿಟ್ರು ನಿಮ್ಗೆ
4: ಕೈವಾರನ
2: ಸಪ್ತಾಹ ಏನಂತೀರಿ
4: ವಾರ
2: ಉತ್ತರ ಏನಾಯ್ತು
4: ಕೈವಾರ
2: ಸರಿ ಆಯ್ತಲ್ಲ ಮತ್ತೆ ಇನ್ನೇನು ಇದಕ್ಕೆ ಇದಕ್ಕೆ ನಿಮಗೆ ಮಾರ್ಕ್ಸ್ ಕೊಡೋದ ನಾನು ಕೀರ್ತನ ಕೊಡ್ತೀನಿ
4: ಆಯ್ತು ಕೊಡಿ ಪರವಾಗಿಲ್ಲ ಪಾಪ
2: ಸುಸ್ತಾಗಿವ್ರೆ ಅಂತ
4: SMS ಓದ್ಬಿಟ್ಟು
1: ಬೇಗ ಹೇಳಲಿಲ್ವಲ್ಲ ಇವತ್ತು
4: ಆದ್ರೂ ಸ್ವಲ್ಪ SMS ಬಂದಿರುತ್ತೆ ಮೇಡಮ್ ಅಂದ್ರೆ ಏನ್ ಗೊತ್ತಾ ಲಾಕ್ ಆಗ್ಬಿಡ್ತೀವಿ ನೀವು ಕೇಳ್ದಂಗೆ ಲಾಕ್ ಆಗ್ಬಿಡ್ತೀವಿ ಏನ್ ಉತ್ತರ ಇರ್ಬೋದು ಅಂತ
2: ನೀವ್ ಹೆಂಗ್ ಲಾಕ್ ಆಗೋಯ್ತೀರಾ ಅಲ್ಲಿ ಮನೇಲಿ ಅಲ್ಲಿ ಹಿಂಗೆ ಲಾಕ್ ಆಗೋಯ್ತೀರಿ ಓಕೆ ತೊಂದ್ರೆ ಇಲ್ಲ ಕರೆ ಮಾಡಿ ಧನ್ಯವಾದಗಳು ನಮಸ್ಕಾರ ಪಾರ್ವತಿ ಅವರೇ ಆಯ್ತು ಕೀರ್ತನ ಸಂದೇಶ ಇದೆಯಾ ಇಲ್ವಾ
1: ಖಂಡಿತ ಇದೆ ದಿಗ್ವಿಜಯ ವಿಜಯಲಕ್ಷ್ಮಿ ಎಸ್ ಅವರು ರಾಮಕೃಷ್ಣ ನಗರದಿಂದ ಡಾಕ್ಟರ್ ಕೆವಿ ಕೇಶವಯ್ಯ ವಿಜಯನಗರದಿಂದ ಎಚ್ ಎನ್ ವಿಶ್ವನಾಥ್ ಅವರು ಸರಸ್ವತಿಪುರಂನಿಂದ ನವೀನ್ ಕಡೂರಿನಿಂದ ಎನ್ ಚಂದ್ರ

0: ಶೇಖರ್ ಎಸ್ ಬಿ ಎಂ ಲೇಔಟ್ ಬೋಗಾದಿಂದ ಯೋಗಾನಂದ ರಾಂಪುರೆ ನಜರ್ಬಾದ್ನಿಂದ ಆಹಿರಿ ಸರಸ್ವತಿ ನಾಗೇಂದ್ರ ಕೂರ್ಗಳ್ಳಿ ಗಾಯತ್ರಿ ರಮೇಶ್ ಕೆಆರ್ಪೇಟೆಯಿಂದ ಹಿರಿಯಣ್ಣ ಮುಳ್ಳೂರು ಪ್ರಕಾಶ್ ಕನಕದಾಸ್ ನಗರದಿಂದ ವೀಣಾ ಶ್ರೀಕಾಂತ್ ಸರಸ್ವತಿಪುರಂನಿಂದ ಜೆ ಪಿ ನಗರದಿಂದ ರಾಧಾ ಕೆಟಿ ಶ್ರೀಮತಿ ಪದ್ಮಾ ಅಂಕುಶಾಪುರದಿಂದ ಲಿಂಗರಾಜು ಬೊಮ್ಮೇನಹಳ್ಳಿಯಿಂದ ಹಾಗೆ ವಿನುತ ಅವರು ಜಯಲಕ್ಷ್ಮೀಪುರಂನಿಂದ ಎಸ್ ಆನಂದನಾಯ್ಕ ಸುಣ್ಣತ್ಕೇರಿ ಎನ್ ಎಚ್ ಜಯರಾಮ್ ಹೆಬ್ಬಾಳು ಜಿ ಗಿರೀಶ್ ಕುಮಾರ್ ವಾಟಾಳು ಶ್ರೀಲಕ್ಷ್ಮಿ ಅವರು ಶ್ರೀರಂಗಪಟ್ಟಣದಿಂದ ರಾಧಾ ಹಿರಿಯಣ್ಣ ನಾಗಮಂಗಲದಿಂದ ಸ್ವರ್ಣಲತಾ ಮೈಸೂರು ಶ್ರೀಕಾಂತ್ ಸರಸ್ವತಿಪುರಂನಿಂದ ರಜನಿ ಮದ್ದೂರು ರಮಾಮಣಿ ಸಿದ್ದಪ್ಪ ಸ್ಕ್ವೇರ್ ಪುಷ್ಪ ಮಂಜುನಾಥ್ ಹಾಗೆ ಬಂಗಾರಮ್ಮ ಅವರು ಮರ್ಸೆ ಗ್ರಾಮದಿಂದ ನಾಗರತ್ನ ಸೋಮಶೇಖರ್ ಮಹೇಶ್ ಹೊಸೂರು ಶಿಕಾರಿಪುರ ಶಾಂತಲಾ ಅವರು ರಾಮಾನುಜ ರೋಡ್ನಿಂದ ಶಿವಕುಮಾರ್ ಆರಾಧ್ಯ ಅವರು ಸೋಮನಾಥ್ ನಗರದಿಂದ ರೇಖಾ ಕನಕದಾಸ್ ನಗರದಿಂದ ವನಜಾ ಮೈಸೂರು ರೇಖಾ ಮೈಸೂರು ಎನ್ ರಮೇಶ ಮಾಳದೆ ಮಂಡಿ ಮೊಹಲ್ಲಾ ಹಾಗೆ ಅನಘ ಒಂಟಿಕೊಪ್ಪಲ್ನಿಂದ.
1: ಓಕೆ, ಬಹಳಷ್ಟು ಸಂದೇಶಗಳನ್ನು ಓದು. ಸುಸ್ತಾಗಿದ್ದೀರಿ ಕೀರ್ತನ, ಒಂದು ಸಣ್ಣ ಬ್ರೇಕ್ ಬೇಕಾ ಬೇಡವಾ?
0: ತಗೊಳ್ಳೋಣ,
1: ಒಂದು ಸಣ್ಣ ಬ್ರೇಕಿನ ಸಮಯ, ನಂತರ ಕಾರ್ಯಕ್ರಮವನ್ನು ಮುಂದುವರಿಸೋಣ.
2: ಪ್ರಿಯ ಕೇಳುಗರೆ, ಇಂದು ಸಂಜೆ 4 ಗಂಟೆಗೆ ಮಹಿಳಾ ರಂಗದ ಡಾಕ್ಟರ್ ಸಮಯ ಕಾರ್ಯಕ್ರಮದಲ್ಲಿ ವಿಶ್ವ ಸ್ತನ್ಯಪಾನ ಸಪ್ತಾಹದ ಅಂಗವಾಗಿ ತಾಯಿಯ ಎದೆಹಾಲಿನ ಮಹತ್ವ ಈ ಕುರಿತು ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞೆ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಆಗಿರುವ ಡಾಕ್ಟರ್ ಸೌಮ್ಯ ಪಾಟೀಲ್ ಅವರೊಂದಿಗೆ ಸಂದರ್ಶನ ಕೇಳಬಹುದು.
3: ತಾಯಿಗೆ ತನ್ನ ದೇಹದ ಮೇಲೆ ತನಗೆ ಕಾನ್ಫಿಡೆನ್ಸ್ ಬರುತ್ತೆ, ಅದ್ರ ಜೊತೆಗೆ ಮಗು ಜೊತೆ ಬಾಂಡಿಂಗ್ ಚೆನ್ನಾಗಾಗುತ್ತೆ. ಪ್ಲಸ್ ಫಸ್ಟ್ 6 to 8 months ಪೀರಿಯಡ್ಸ್ ಬಂದಿಲ್ಲ ಅಂದರೆ ಶಿ ಈಸ್ ಆಲ್ ದ ಮೋರ್ ಕಂಫರ್ಟಬಲ್ ಇನ್ ಹರ್ ಪೋಸ್ಟ್ ಪಾರ್ಟಮ್ ಪೀರಿಯಡ್.
2: ತಪ್ಪದೇ ಆಲಿಸಿ ಇಂದು ಸಂಜೆ 4 ಗಂಟೆಗೆ ಮಹಿಳಾ ರಂಗದ ಡಾಕ್ಟರ್ ಸಮಯ ಕಾರ್ಯಕ್ರಮ.
4: ಹಾಯ್ ಪುಟಾಣಿಗಳೇ, ನೀವು ಚೆನ್ನಾಗಿ ಕತೆ ಬರೀತೀರಾ, ಕವನ ಕೂಡ ಬರೀತೀರಾ, ಚುಟುಕು, ಹಾಸ್ಯ ಬರಹ, ಲೇಖನ ಇವೆಲ್ಲಕ್ಕೂ ಒಂದು ವೇದಿಕೆ ಸಿದ್ಧವಾಗ್ತಾ ಇದೆ ನಿಮಗಾಗಿ. ಮೈಸೂರು ಆಕಾಶವಾಣಿಯ ಮಕ್ಕಳ ಮಂಟಪದಲ್ಲಿ ಮಕ್ಕಳ ಸಾಹಿತ್ಯ ರಂಗ ಪ್ರಸಾರಕ್ಕೆ ಯೋಗ್ಯವಾದ ನಿಮ್ಮ ಬರಹಗಳಿಗೆ ಆದ್ಯತೆ.
5: ವಿಳಾಸ, ನಿಲಯ ನಿರ್ದೇಶಕರು ಮಕ್ಕಳ ಸಾಹಿತ್ಯ ರಂಗ, ಆಕಾಶವಾಣಿ, ಯಾದವಗಿರಿ, ಮೈಸೂರು. ಪಿನ್ಕೋಡ್ 5700020. 1-10 ತರಗತಿಯವರೆಗಿನ ಮಕ್ಕಳ ಬರೆಯುವ ಹವ್ಯಾಸಕ್ಕೆ ಇದೊಂದು ಸದಾವಕಾಶ. ಮಕ್ಕಳ ಸಾಹಿತ್ಯ ರಂಗ.
1: ಕೇಳುಗರೆ, ಮತ್ತೊಮ್ಮೆ ಗೇಮ್ ಶೋ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತು ನಾವು ಊರುಗಳ ಹೆಸರುಗಳನ್ನು ಕಂಡಿಡಿಯುವಂತಹ ಆಟವನ್ನು ಆಡ್ತಾ ಇದ್ವಿ. ಭಾಳ ಉತ್ಸುಕದಿಂದ ನೀವು ಆಡ್ತಾ ಇದ್ರಿ, ಆದರೆ ಕರೆ ಮಾಡಿದವ್ರಿಗಿಂತ ಸಂದೇಶದಲ್ಲಿ ಹೆಚ್ಚಿನ ಒಂದು ನಮಗೆ ಉತ್ತರಗಳು ಸಿಗ್ತಾ ಇದ್ದಾವೆ ಅಂತ ಹೇಳ್ತಾ ಈಗ ಮುಂದಿನ ಕರೆ ಹೋಗೋಣ. ಇಲ್ಲ ಒಂದು ಕ್ಲೂ ಕೊಡ್ತೀರಾ ಕೀರ್ತನ?
0: ಖಂಡಿತ, ಮುಖ್ಯ ಪ್ರಶ್ನೆಗೆ ಒಂದು ಸುಳಿವು ಕೊಟ್ಬಿಡೋಣ ದಿಗ್ವಿಜಯ್.
1: ಒಂದಂತೂ ಕೊಟ್ಟಿದ್ವಿ, ಇದು ಒಂದು ಊರಿನ ಹೆಸರು ಅಂತ ಹೇಳಿ. ಓಕೆ,
0: ಎರಡನೇ ಸುಳಿವು ಬಂದು ಇದು ಮೈಸೂರಿನಿಂದ 24 kilometers ದೂರ ಇದೆ ಅಂತ.
1: ಹಂಗಂದ್ರೆ ಮೈಸೂರಿಗೆ ಹತ್ರ ಇದೆ ಅಂತ ಆಯ್ತು. ಓಕೆ, ಇದು ಒಂದು ಊರಿನ ಹೆಸರು, ಮೈಸೂರಿನಿಂದ ಸುಮಾರು 24 kilometers ದೂರ ಇದೆ ಎರಡನೇ ಕ್ಲೂ ಅಂತ ಹೇಳ್ತಾ ಮುಂದಿನ ಪ್ರಶ್ನೆ ಹೋಗೋಣ. ಹಲೋ.
6: ಹಲೋ,
1: ನಮಸ್ಕಾರ.
6: ನಮಸ್ಕಾರ ಸರ್.
1: ಯಾರು, ಎಲ್ಲಿಂದ?
6: ಬಂಗಾರಮ್ಮ ಸರ್, ಮರ್ಸೆಯಿಂದ.
1: ಬಂಗಾರಮ್ಮ, ಉತ್ತರ ಕೊಡ್ತಾ ಇದ್ದೀರಲ್ಲ ಎಲ್ಲಾದ್ರಲ್ಲೂ.
6: ಹೇಳಿ ಸರ್, ಬಂಗಾರಪೇಟೆ ಎಲ್ಲ ಗೊತ್ತಾಗಿತ್ತು ಸರ್, ಸಿಕ್ಕಲಿಲ್ಲ ಕರೆ.
1: ಆದ್ರೆ ಇವಾಗ ಇವಾಗ ಸಿಕ್ಕದೆ ನಿಮ್ಗೆ ಉತ್ತರ ಗೊತ್ತಿಲ್ಲ ಅಂತ ಅನ್ಕಾಣ್ತದೆ. ಇರ್ಲಿ, ತೊಂದರೆ ಇಲ್ಲ, ನೋಡೋಣ ಉತ್ತರ ಹೇಳಬಹುದು ಅಂತ ಅನ್ಕೋತೀನಿ. ಪ್ರಶ್ನೆ ಹೀಗಿದೆ, ಲೋಹದ ಹಾಳೆಯ ನಗರ.
6: ಲೋಹದ
1: ಹಾಳೆಯ ನಗರ.
6: ಹಾಳೆಯ ನಗರ, ಕ್ಲೂ ಕೊಡ್ತೀರಾ ಸರ್?
0: ಲೋಹದ ಹಾಳೆ ಅಂದ್ರೆ ಏನು ನೋಡಿ ಗೊತ್ತಾಗೋಗುತ್ತೆ ಉತ್ತರ.
1: ಲೋಹದ ಹಾಳೆ ಅಂದ್ರೆ ಏನು? ಬಂಗಾರಮ್ಮ ಅವರು ಮರ್ಸೆ ಅಲ್ವಾ? ಮರ್ಸೆ ಯಾವ ಕಡೆ ಇದು?
6: ಇದು ನಂಜನಗೂಡ ಸರ್. ಇದು ಹತ್ರನೇ, ಮೈಸೂರು ಹತ್ರನೇ.
1: ನಂಜನಗೂಡ?
6: ಮೈಸೂರು ಹತ್ರ
1: ಅಲ್ಲ, ನಂಜನಗೂಡು ಭಾಗದಲ್ಲಿ ಬರ್ತಾ ಇದು ಮರ್ಸೆ.
6: ಏರ್ಪೋರ್ಟ್ ಹತ್ರ ಸರ್.
1: ಏರ್ಪೋರ್ಟ್ ಹತ್ರ. ಓಕೆ ಓಕೆ, ಮಂಟ್ಕಳ್ಳಿ ಹತ್ರ.
6: ತಗಡೂರು ಸರ್.
1: ಹೆಂಗೆ ತಗಡೂರು, ಯಾರೋ ಹೇಳ್ಕೊಟ್ರಲ್ಲ ಹಿಂದೆ.
6: ಲೋಹ ಅಂದ್ರೆ ತಗಡಲ್ವ ಸರ್?
1: ಓಕೆ, ನಗರ ಅಂದ್ರೆ ಊರು, ಯಾರು ಹೇಳ್ಕೊಟ್ಟಿದ್ದಾರೋ? ಮಗನಾ?
6: ಇಲ್ಲ ಸರ್, ಯಾರು ಇಲ್ಲ ಸರ್.
1: ಸುಳ್ಳು ಹೇಳ್ಬೇಡಿ.
6: ಇಲ್ಲ ಸರ್, ಅವರೆಲ್ಲ ಹೊಂಟಾಗವ್ರೆ.
0: ಹೆಂಗ್ ಗೊತ್ತಾಯ್ತು ಈಗ?
1: ಎಲ್ಲಾನು ಕಳ್ಸ್ಬಿಟ್ಟಿದೀರಿ ಅತ್ತಗೆ.
6: ಈ ಕಡೆ ಬಂದ್ರಲ್ಲ ನಂಜನಕೋಡ ಕಡೆ.

0: ಹಂಗೆ
1: ಅಲ್ಲ, ಈಗ
2: ಹುಡ್ಕಡೆ ಹೋಗ್ಬೇಕು.
1: ಇಲ್ಲ ಎಲ್ರು ಅಟ್ಬಿಟ್ಟಿದ್ರಿ ಆಚೆಗೆ ಇವತ್ತು, ಅಟ್ಬಿಟ್ಟು ಈಗ ತಗಡೂರ ಹೇಳ್ಬಿಟ್ರಿ ಕರೆಕ್ಟ್ ಆಗಿ ಅಲ್ವಾ.
2: ನಂಜನಗೂಡ್ ಹೋದ್ರೆ ತಗಡೂರ್ಗೆ ಹೋಗ್ಬೋದು ಸರ್.
1: ಕರೆಕ್ಟ್ ಕರೆಕ್ಟ್ ಕರೆಕ್ಟ್, ಓಕೆ. ತಗಡೂರ್ ಮುಂದೆನೆ ಅಲ್ವಾ? ಓಕೆ ಬಂಗಾರಮ್ಮ ಅವರೇ, ಉತ್ತರ ಸರಿಯಾಗಿದೆ, ತಗಡೂರು ಉತ್ತರ ಸರಿಯಾಗಿದೆ. ಕರೆ ಮಾಡಿದ ಧನ್ಯವಾದಗಳು, ನಮಸ್ಕಾರ. ಓಕೆ ಕೀರ್ತನ ಇದೆಯಾ?
0: ವಿಜಯ್ ಖಂಡಿತ ಇದೆ ಇದೆ. ಶಶಿ ಉಡುಪ ಅವರು ವಿಜಯನಗರದಿಂದ, ಪುಷ್ಪ ಮಂಜುನಾಥ್ ಅವರು ಕುವೆಂಪು ನಗರದಿಂದ, ಹಾಗೆ ಕೆ ಟಿ ಶ್ರೀಮತಿ ಅವರು ರಾಮಕೃಷ್ಣ ನಗರದಿಂದ, ರಾಜೇಶ್ ಡಿ ಅವರು ಎ ಜೆ ಬ್ಲಾಕ್ ಎನ್ ಆರ್ ಮೊಹಲ್ಲಾದಿಂದ, ಗುಂಡ್ಲುಪೇಟೆಯಿಂದ ಟೇಲರ್ ಸತೀಶ್, ಸಾನಂದ್ ನಾಯ್ಕ ಸುಣ್ಣದ್ಕೇರಿಯಿಂದ, ಮತ್ತು ವಿನುತಾ ಜಯಲಕ್ಷ್ಮೀಪುರಂನಿಂದ, ಸ್ವರ್ಣಲತಾ ಅವರು ಮೈಸೂರಿನಿಂದ, ಎನ್ ಚಂದ್ರಶೇಖರ್ ಅವರು ಎಸ್ ಬಿ ಎಂ ಲೇಔಟ್ ಬೋಗಾದಿಯಿಂದ, ಕೆ ಆರ್ ಪೇಟೆಯಿಂದ ಹಿರಿಯಣ್ಣ, ಶಿವಕುಮಾರ್ ಆರಾಧ್ಯ ಸೋಮನಾಥ್ ನಗರದಿಂದ, ನಿರ್ಮಲ ಮಹದೇವ್ ರಾಮಕೃಷ್ಣ ನಗರದಿಂದ, ಜೆ ಪಿ ನಗರದಿಂದ ರಾಧಾ ಜಯರಾಮ್ ಅವರು, ಹಾಗೆ ಒಂದಿಬ್ಬರು ಅವ್ರ ಹೆಸರನ್ನು ನಮಗೆ ಕಳಿಸಿಲ್ಲ.
1: ಓಕೆ ಮುಂದಿನ ಕರೆ ಹೋಗೋಣ. ಹಲೋ
3: ಸರ್ ನಮಸ್ತೆ.
0: ನಮಸ್ತೆ, ಯಾರು?
3: ಶ್ರೀನಿವಾಸ್ ಅಂತ ಹೇಳಿ, ಮಂಡ್ಯದಿಂದ.
0: ಶ್ರೀನಿವಾಸ್ ಅವರೇ, ಕೇಳದ ಪ್ರಶ್ನೆ
3: ಕೇಳಿ ಮೇಡಮ್.
0: ಓಕೆ, ನಿಮ್ಮ ಪ್ರಶ್ನೆ, ನಸರಿ ಪರ್ವತ.
1: ನಸರಿ ಪರ್ವತ ಹೇಳ್ತೀರಾ ಶ್ರೀನಿವಾಸ್ ಅವರೇ?
3: ಬಾಬಾ ಬುಡ್ಡನಗಿರಿ.
0: ನಸರಿ ಅಂದ್ರೆ,
1: ನಸರಿ ಅಂದ್ರೆ ಬಾಬಾ ಅಂತನಾ?
3: ಕ್ಲೂ ಕೊಡಿ.
1: ಅಲ್ಲ ಈಗ ನೀವು ಅರ್ಧ ಹೇಳೇ ಬಿಟ್ಟಿದಿರಲ್ಲ.
3: ಪರ್ವತ ಅಂದ್ರೆ ಗಿರಿ ಅಂತ ಬರುತ್ತೆ.
1: ಹ್ಮ್, ಆಯ್ತಲ್ಲ ಹುಡುಕಿ, ಈಗ ಗಿರಿ ಯಾವ್ದು ಬರ್ತದೆ? ನಸರಿ ಸಿ ಆಗಿರ್ತದೆ. ಇದಕ್ಕೂ ಕ್ಲೂ ಕೊಡಕ್ ಹೋದ್ರೆ
0: ಬಿಟ್ರು ದಿಗ್ವಿಜಯ್,
1: ಇದಕ್ಕೂ ಕ್ಲೂ ಕೊಡಕ್ ಹೋದ್ರೆ ಕೀರ್ತನ ಬೈದ್ರು ಬೈದ್ರು ಹೊಡೆದ್ರು ಹೊಡೆದ್ರು ಹೇಳಕ್ಕಾಗಲ್ಲ. ಅದ್ಯಾಕೆ ಶ್ರೀನಿವಾಸ್ ಮೇಲೆ ಅಂತ ಪ್ರೀತಿ? ಪಾರ್ವತಿ ಅವ್ರಿಗೆ ನಾನು ಏನು ಹೇಳ್ಕೊಡ್ಲಿಲ್ಲ, ಬರೀ ಒಂಚೂರು ಹೇಳಿದೆ ಅಷ್ಟಕ್ಕೆ ಉತ್ತರ ಕೊಟ್ಟರು, ನೀವು ಬೈತಾ ಇದ್ರಿ ನನಗೆ ಅಂತಾರಪ್ಪ, ಏನು ಮಾಡೋದು ಹೇಳಿ. ಸಿ ಆಗಿರ್ತದೆ, ಇನ್ನೇನು ಹೇಳೋಣ? ಆಯ್ತು, ತೊಂದರೆ ಇಲ್ಲ, ಮುಂದಿನ ಕರೆ ಹೋಗ್ತೀವಿ. ನೋಡಿ ಉತ್ತರ ಗೊತ್ತಾದ ಮೇಲೆ ಬೇಜಾರು ಮಾಡ್ಕೋತೀರಿ. ಮುಂದಿನ ಕರೆ. ಹಲೋ. ಓಕೆ ಮುಂದಿನ ಕರೆ. ಹಲೋ.
4: ಹಲೋ
1: ನಮಸ್ಕಾರ.
4: ನಮಸ್ಕಾರ ಸರ್.
1: ಯಾರು, ಎಲ್ಲಿಂದ?
4: ಮೈಸೂರಿಂದ, ಪುಷ್ಪಾ ಗುಪ್ತಾ.
1: ಪುಷ್ಪಾ ಗುಪ್ತಾ ಅವ್ರೆ, ಬೇಜಾರಾಗಿದ್ದೀರಿ, ಕರೆ ಸಿಕ್ಬಿಡ್ತಲ್ಲ ಅಂತ ಬೇಜಾರ
0: ಅಲ್ಲ? ಅವ್ರು ಇವಾಗ ಉತ್ತರ ಕೊಟ್ಬಿಡ್ತಾರೆ, ಯಾಕೆ ಹೇಳಿ?
1: ಇಲ್ಲಿ ಕೊಟ್ಟಾಯ್ತಾ
0: ವಾಟ್ಸ್ಆ್ಯಪ್ ನಲ್ಲಿ
1: ಕಳ್ಸಿ? ಅವ್ರ ಹೆಸರು ಓದ್ಬೇಡಿ ಹಂಗಾರೆ ವಾಟ್ಸ್ಆ್ಯಪ್ ಅಲ್ಲಿ. ಹೇಳಿ ಉತ್ತರ. ಪುಷ್ಪಾ ಗುಪ್ತಾ ಅವ್ರೆ,
4: ಮಧುಗಿರಿ.
1: ಮಧುಗಿರಿ ಹೇಗೆ? ಮಧುಗಿರಿ,
4: ಮಧು ಅಂದ್ರೆ ಜೇನು.
1: ಓಕೆ, ನಸರಿ ಅಂದ್ರೆ ಮಧುವಾ? ನಸರಿ ಅಂದ್ರೆ ಜೇನುತುಪ್ಪ ಅಲ್ವಾ?
4: ಅದಕ್ಕೆ ಮಧುನು ಅಂತಾರಲ್ಲ.
1: ಹಾ ಕರೆಕ್ಟ್. ಪರ್ವತ ಅಂದ್ರೆ ಗಿರಿ.
4: ಗಿರಿ,
1: ಮಧುಗಿರಿ. ಓಕೆ, ಸಂದೇಶ ಕಳಿಸ್ತಿದ್ರಿ, ಇವತ್ತು ಕರೆ ಮಾಡ್ಬಿಟ್ಟಿದ್ರಿ,
4: ಸಿಕ್ತು,
1: ವಿನ್ನರ್ ಬೇರೆ ಆಗ್ಬಿಟ್ಟಿದ್ರಿ ಗೇಮ್ ಶೋ. ಹೌದಾ? ಅವ್ರೆ ತಾನ ನೀವು?
4: ಹೌದು ಸರ್.
1: ಓಕೆ ಪುಷ್ಪಾ ಗುಪ್ತಾ ಅವರೇ, ಉತ್ತರ ಸರಿಯಾಗಿದೆ, ಕರೆ ಮಾಡಿದ ಧನ್ಯವಾದಗಳು, ನಮಸ್ಕಾರ.
4: ನಮಸ್ಕಾರ ಸರ್.
1: ಓಕೆ ಕೀರ್ತನ ಇದೆಯಾ ಉತ್ತರ? ಮುಂದ್ಕೊಂಡಲ್ಲ.
0: ಇದೆ ಇದೆ ದಿಗ್ವಿಜಯ್. ಕೆ ಟಿ ಶ್ರೀಮತಿ ಅವರು ರಾಮಕೃಷ್ಣ ನಗರದಿಂದ, ರಮಾಮಣಿ ಸಿದ್ದಪ್ಪ ಸ್ಕ್ವೇರ್ನಿಂದ, ಜಯಪ್ರಕಾಶ್ ರಾಮಕೃಷ್ಣ ನಗರ, ಗುಂಡ್ಲುಪೇಟೆಯಿಂದ ಟೇಲರ್ ಸತೀಶ್, ನವೀನ ಕಡೂರ್ನಿಂದ, ವೀಣಾ ಶ್ರೀಕಾಂತ್ ಸರಸ್ವತಿಪುರಂನಿಂದ, ಅನಘ ಒಂಟಿಕೊಪ್ಪಲಿಂದ, ಡಾಕ್ಟರ್ ಕೆ ವಿ ಕೇಶವಯ್ಯ ವಿಜಯನಗರದಿಂದ, ಶ್ರೀಕಾಂತ್ ಅವರು ಸರಸ್ವತಿಪುರಂನಿಂದ, ಸ್ವರ್ಣಲತಾ ಮೈಸೂರಿನಿಂದ, ಶಶಿ ಉಡುಪ ವಿಜಯನಗರದಿಂದ, ಜಿ ಎಸ್ ಚಂದನ ಅವರು ಚಿತ್ರದುರ್ಗದಿಂದ, ಬಾಬಾ ಬುಡನ್ಗಿರಿ ಅಂತ ಮೂರ್ನಾಲ್ಕು ಜನ ಕಳಿಸಿದ್ದಾರೆ. ಯಾಕೆಂದರೆ ಗಿರಿ ಅಂತ ಬಂದ ತಕ್ಷಣ ಯಾವುದಾದ್ರೂ ಇರಬಹುದು ಅಂತ ಅದು ಕಳಿಸಿದ್ದಾರೆ. ಮುಳ್ಳಯ್ಯನಗಿರಿ ಅಂತ ಕಳಿಸಿದ್ದಾರೆ. ಇನ್ನೂ ಸಾಕಷ್ಟು ಗಿರಿಗಳು ಬಂದಿದೆ ನಮಗೆ, ಜೇನುಗಿರಿ, ಇನ್ನೂ ಹೀಗೆ ಎಷ್ಟೊಂದಿದೆ. ಮಧುಗಿರಿ ಅಂತ ಮತ್ತೆ ಕಳಿಸಿರೋರು ಆಶಾ ವೆಂಕಟೇಶ್, ಮಹೇಶ್ ಹೊಸೂರು ಶಿಕಾರಿಪುರದಿಂದ, ಹಾಗೆ ಮೈಸೂರಿನ ನಾಯ್ಡು ನಗರದಿಂದ ಅಂತ ಕಳಿಸಿದ್ದಾರೆ. ಅವ್ರ ಹೆಸರನ್ನು ಕಳಿಸಿಲ್ಲ ಅವರು.
1: ಉತ್ತರ ಸರಿಯಾಗಿ ಕಳಿಸೋರ?
0: ಹೌದು, ಉತ್ತರ ಸರಿ ಇದೆ.
1: ಓಕೆ, ಹೆಸರು ಕಳಿಸಿದ ಸರಿಯಾದ ಉತ್ತರ ಹೇಳಿದವರು ನಾಯ್ಡು ನಗರದವರು. ಓಕೆ ಅಷ್ಟೇನಾ?
0: ಅಷ್ಟೇ.
1: ಮುಂದಿನ ಕರೆ ಹೋಗಕ್ಕಿಂತ ಮುಂಚೆ ಇದೊಂದು ಕಡೆಯ ಕ್ಲೂನ ಹೇಳೋಣ ಅಲ್ವಾ? ಓಕೆ, ಕಡೆಯ ಕ್ಲೂ, ಊರಿನ ಹೆಸರು ಒಂದು ಸಂಖ್ಯೆ ಆಗಿರುತ್ತೆ. ಸಾಮಾನ್ಯವಾಗಿ ನಾವೆಲ್ಲ ಯಾವುದಾದರೂ ಸುದ್ದಿ ಮಾಹಿತಿ ಸಂಪೂರ್ಣ ಸತ್ಯವಾಗಿದ್ದಾಗ, ಸರಿ ಇದ್ದಾಗ, 100% ಶ್ಯೂರ್, ಪಕ್ಕಾ, ಗ್ಯಾರಂಟಿ ಎನ್ನುವಂತಹ ಮಾತು ಆಡೇ ಆಡ್ತೀವಿ. ಆದರೆ ನಮ್ಮ ಹಿರಿಯರು ಮಾತ್ರ ರೂಪಾಯಿಗೆ ಒಂದು ಡ್ಯಾಶ್ ಆಣೆ, ಅಂದರೆ ರೂಪಾಯಿಗೆ ಏನು ಆಣೆ ಸತ್ಯ ಎಂದು ಹೇಳ್ತಿದ್ರು. ಮೊದಲನೇ ಕ್ಲೂ, ಇದು ಒಂದು ಊರಿನ ಹೆಸರು. ಎರಡನೇದು, ಮೈಸೂರಿನಿಂದ 24 ಕಿಲೋಮೀಟರ್ ದೂರವಿದೆ. ಮೂರನೇದು, ಊರಿನ ಹೆಸರು ಒಂದು ಸಂಖ್ಯೆ ಆಗಿರುತ್ತೆ ಅಂತ ಹೇಳ್ತಾ

0: ದಿನಕರೇ. ಹಲೋ,
1: ಹಲೋ, ನಮಸ್ತೆ ಸರ್. ನಾನು ರೇಖಾ ಅಂತೇಳಿ ಶಾರದಾದೇವಿ ನಗರದಿಂದ ಮಾತಾಡ್ತಾ ಇದ್ದೀನಿ.
0: ನಮಸ್ಕಾರ. ರೇಖಾ ಮತ್ತೆ ಮಹಾದೇವ ಸ್ವಾಮಿ ಅಲ್ವಾ?
1: ಹಾಂ, ಹೌದು ಸರ್.
0: ಓಕೆ, ರೇಖಾ ಅವರೇ, ಪ್ರಶ್ನೆ ಕೇಳೋದಾ?
1: ಹಾಂ, ಕೇಳಿ ಸರ್.
0: ಪಾತಿ ಬೀದಿ ಅಥವಾ ಸಾಲು?
1: ಮೊದಲನೇ ಪದ ಹೇಳಿ ಸರ್.
0: ಪಾತಿ, ಪಕಿಲಿ ಪಾ
1: ಪಾತಿ
0: ತಿ ಪಾತಿ ಪಾತಿ
1: ಪಾತಿ
0: ಬೀದಿ ಅಥವಾ ಸಾಲು ಅಂತ ಹೇಳ್ಬೋದು.
1: ಪಾತಿ

0: ಅದಕ್ಕೆ
1: ಯಾಕೆ
0: ಸರಿ
1: ಈಗ
0: ಸರಿ.
1: ಬೇದಿ ಇದು ಬೀದಿ ಮಾಡ್ತಿದ್ದೀರಿ?
0: ಹುಕ್ಕೇರಿ ಹುಕ್ಕೇರಿ
1: ಪಾತಿ ಅಂದ್ರೆ ಹುಕ್ಕೇರಿ ಆಗಲ್ಲ.
2: ಪಾತಿ ಮಾಡೋದನ್ನ ಏನು ಅಂತ ಹೇಳ್ತಾರೆ
1: ಎಂತ ಹೇಳಿ?
0: ಮಡಿಕೇರಿ ಮಡಿಕೇರಿ.
1: ಅದ್ಯಾಕೆ ಮಡಿಕೇರಿಗೆ ಹೋದ್ರಿ ಈಗ? ಅದ ಎಂತದ ಹುಲ್ ಎಂತದ ಕೇರಿ ಅಂದ್ರಿ ಎಂತದ? ಹಿಂಗೆ ರೇಖಾ ಅವ್ರೆ ಮಾದೇವ ಸ್ವಾಮಿ ಕೇಳಿ, ಬರೀ ಮಡಿಕೇರಿ ಮಡಿಕೇರಿ ಅಂದ್ರೆ ಆಗೋದಿಲ್ಲ. ಇದನ್ ಬಸ್ಸಾ
0: ಮಡಿ ಮಾಡೋದು ಅಂದ್ರೆ ಪಾತಿ ಮಾಡೋದು ಸರ್.
2: ಕರೆಕ್ಟ್
1: ಕರೆಕ್ಟ್ ಆಗಿ ಹೇಳಿದ್ರು ನೋಡಿ, ಅದಕ್ಕೆ ಹೇಳಿದ್ದು ಪಾತಿ ಮಡಿ ಮಾಡೋದು. ಸಸಿ ನೆಡಲು ನಾವೊಂಥರ ಮಡಿ ಮಾಡ್ಕೋತೀವಲ್ವಾ?
0: ಹೌದು ಸರ್ ಮಡಿ.
1: ಮಡಿಕೇರಿ ಕರೆಕ್ಟ್ ಆಗಿದೆ ಉತ್ತರ?
0: ಹೌದು ಸರ್.
1: ಪ್ರಯತ್ನ ಪಟ್ಟಿದ್ದೀರಿ ರೇಖಾ ಅಂಡ್ ಮಹಾದೇವ ಸ್ವಾಮಿ ಅವರೇ, ಧನ್ಯವಾದ ಕರೆ ಮಾಡಿದ್ದಕ್ಕೆ.
0: ಧನ್ಯವಾದ.
1: ಥ್ಯಾಂಕ್ ಯು. ಓಕೆ ಕೀರ್ತನ.
2: ಹಾಂ ದಿಗ್ವಿಜಯ್, ವಾಟ್ಸ್ಆ್ಯಪ್ನಲ್ಲಿ ಕೆ ಟಿ ಶ್ರೀಮತಿ ಅವರು ರಾಮಕೃಷ್ಣ ನಗರದಿಂದ ಕಳಿಸಿದ್ದಾರೆ, ಹಾಗೆ ಪದ್ಮಾ ಅಂಕುಶಾಪುರದಿಂದ ವಿಜಯಲಕ್ಷ್ಮಿ ಎಸ್.
1: ಕೆ ಟಿ ಶ್ರೀಮತಿ ಅವರು ಎಲ್ಲ ಪ್ರಶ್ನೆಗೂ ತಾನೇ ಮೊದಲನೇದಾಗಿ ಉತ್ತರವನ್ನು ಕೊಡ್ತಾ ಇದ್ದಾರೆ. ಓಕೆ
2: ವಿಜಯಲಕ್ಷ್ಮಿ ಎಸ್ ಅವರು ರಾಮಕೃಷ್ಣ ನಗರದಿಂದ, ಹಾಗೆ ಪುಷ್ಪ ಗುಪ್ತಾ ಅವರು ಮತ್ತು ವೀಣಾ ಶ್ರೀಕಾಂತ್ ಸರಸ್ವತಿಪುರಂನಿಂದ, ಶ್ರೀಕಾಂತ್ ಸರಸ್ವತಿಪುರಂನಿಂದ, ಎಸ್ ಆನಂದ್ ನಾಯಕ ಅವರು ಸುಣ್ಣದಕೆರೆಯಿಂದ, ಶಾಂತಿನಿ ಹಾಸನದಿಂದ, ಕೆ ಆರ್ ನಗರದಿಂದ ನೇತ್ರಾವತಿ ನಟರಾಜ್ ಅಂಡ್ ರಮೇಶ ಮಾಳೋದೆ ಮಂಡಿ ಮೊಹಲ್ಲಾ. ಇಷ್ಟು ಜನ ಸರಿ ಉತ್ತರವನ್ನು ಕಳಿಸಿದ್ದಾರೆ ನಮಗೆ.
1: ಯಾಕೋ ಕಡಿಮೆ ಆಗೋಯ್ತಲ್ಲ ಉತ್ತರ, ನಿಮಗೆ ಸುಲಭ ಆಗೋಯ್ತು ಅಂತ ಖುಷಿನ?
2: ಇಲ್ಲ ದಿಗ್ವಿಜಯ್,
1: ಹಂಗೇನಿಲ್ವಾ. ಓಕೆ ಮುಂದಿನ ಅಕ್ಕಾರೆ. ಹಲೋ
3: ಹಲೋ
1: ನಮಸ್ಕಾರ.
3: ನಮಸ್ಕಾರ ಸರ್, ನಾನು ಸಾವಿತ್ರಿ ಪಾಂಡವಪುರದಿಂದ.
1: ನಮಸ್ಕಾರ ಸಾವಿತ್ರಿ, ರೇಡಿಯೋ ಸೆಟ್ನ ದೂರ ಇಟ್ರಾ?
3: ದೂರ ಇಟ್ಟಿದ್ದೀನಿ ಸರ್.
1: ಓಕೆ ಪ್ರಶ್ನೆ ಗೊತ್ತಾಯ್ತಾ?
3: ಅದು ಮಡಿಕೇರಿ ಅಂತ ಹೇಳ್ಬಿಟ್ರಲ್ಲ ಸರ್, ಇವಾಗ ಗೊತ್ತಾಗಿಲ್ಲ ಸರ್.
1: ಓಕೆ ಪ್ರಶ್ನೆ ಕೇಳ.
3: ಕೇಳಿ ಸರ್.
1: ಉಗ್ರ ನರ್ತನದ ಪಟ್ಟಣ, ಉಗ್ರ ನರ್ತನದ ಪಟ್ಟಣ. ಸಾವಿತ್ರಿ ಅವ್ರು ಯಾವ ಊರು ಅಂತ ಹೇಳಿದ್ರಿ?
3: ನಾವು ಪಾಂಡವಪುರದವ್ರೆ ಸರ್.
1: ಅಯ್ಯಯ್ಯೋ ಹತ್ತತ್ರ ಬಂದ್ಬಿಟ್ರಿ ಇವರು. ಕೀರ್ತನ
2: ದಿಗ್ವಿಜಯ್,
1: ಕರೆ ಅಲ್ಲಿಂದ ಮಾಡಿದವ್ರಿಗೆ ಅದೇ ಪ್ರಶ್ನೆ ಸಿಕ್ಬಿಟ್ಟಿದ್ಯಲ್ಲ, ಹೆಂಗೆ ಇದು ಒಂಥರ ಮ್ಯಾಜಿಕ್ಕು?
2: ಇಲ್ಲ ಒಂಚೂರು ನಿಮ್ಮ ಊರಿನ ಹೆಸರು ರೈಮಿಂಗ್ ವರ್ಡ್ ಅನ್ನು ಯೋಚನೆ ಮಾಡಿ.
1: ಇಷ್ಟೊಂದೆಲ್ಲ ಕ್ಲೂ ಕೊಡಬಾರ್ದು ಕೀರ್ತನ, ಸಾವಿತ್ರಿ ಅವರಿಗೆ ಇಷ್ಟೊಂದು ಕ್ಲೂ ಕೊಟ್ಬಿಟ್ರೆ ಪಾಪ. ಹೆಂಗೆ
3: ಉಗ್ರ ನರ್ತನ ಪಟ್ಟಣ?
1: ಉಗ್ರ ನರ್ತನದ ಪಟ್ಟಣ,
3: ಉಗ್ರ ನರ್ತನ ಪಟ್ಟಣ ಅಂದ್ರೆ ಅದೇ ಶ್ರೀರಂಗ ಪಟ್ಟಣ ಅಲ್ಲ ಅಂತೀರಲ್ಲ?
1: ಅದ ಉಗ್ರ ನರ್ತನ ಅಂತಂದ್ರೆ ಶ್ರೀರಂಗ ಆಗುತ್ತಾ? ಉಗ್ರ ನರ್ತನ ಅಂದ್ರೆ ಏನು ಪಟ್ಟಣಕ್ಕೇನು? ಇದು ಉತ್ತರ ಗೊತ್ತಾಗ್ಬಿಟ್ರೆ ಸಾವಿತ್ರಿ ಸಾವಿತ್ರಿ ಅವ್ರೆ ನೀವು ಎಷ್ಟು ಬೇಜಾರು ಮಾಡ್ಕೋತೀರಿ ಅಂದ್ರೆ. ಎಂತದ ಸೋಮನಳ್ಳಿನ
3: ಅಲ್ಲ ಪಟ್ ಸೋಮನಳ್ಳಿ ಅಂತ ಅಂದ್ರು ಅಲ್ಲ.
1: ಅದ ಹೆಂಗ್ ಸೋಮನಳ್ಳಿ ಅಂತೆ?
3: ಇಲ್ಲ ಇಲ್ಲ ಅದಲ್ಲ ಅದಲ್ಲ
1: ಅದಲ್ಲ ಬಿಡಿ, ಮುಂದ್ಕೋಗದಾ?
3: ಹೋಗಿ ಸರ್, ಏನು ಗೊತ್ತಿಲ್ಲ.
1: ಅಯ್ಯೋ ಪಾಂಡವಪುರದಿಂದ ಮುಂದ್ಕೋಯ್ತಾ ಇದೀವಿ ನೋಡಿ ಈಗ. ಮುಂದಿನ ಕಾರೆ. ಹಲೋ ನಮಸ್ಕಾರ. ಹಲೋ ನಮಸ್ಕಾರ ಅಂತ ಕಟ್ ಮಾಡ್ಬಿಟ್ರೆ ಯಾರೋ. ಓಕೆ ಇರ್ಲಿ ಮುಂದಿನ ಕಾರೆ.
2: ಹಲೋ
1: ಹಲೋ
2: ಹಲೋ ನಮಸ್ತೆ, ಯಾರು ಮಾತಾಡ್ತಾ ಇರೋದು?
4: ಹಲೋ ನಮಸ್ತೆ,
1: ಯಾರು ಎಲ್ಲಿಂದ?
4: ಮೈಸೂರು ಧನಲಕ್ಷ್ಮಿ ಸರ್.
1: ಓಕೆ ಧನಲಕ್ಷ್ಮಿ ಅವರ ಉತ್ತರ ಗೊತ್ತಾಯ್ತಾ?
4: ಉಗ್ರ
1: ನರ್ತನದ ಪಟ್ಟಣ,
4: ಪಟ್ಟಣ ನಗರ. ನರ್ತನ
1: ಉಗ್ರ ನರ್ತನ, ಯಾರು ಉಗ್ರ ನರ್ತನ ಮಾಡೋದು?
4: ನರಸಿಂಹರ ನರಸಿಂಹ
2: ನರ್ತನ
1: ನರ್ತನ ಮಾಡುವಂಥದ್ದು ನರಸಿಂಹನ
4: ಉಗ್ರ ನರ್ತನ ಅಂದ್ರೆ.
1: ನೀವು ಉಗ್ರ ನರಸಿಂಹಕ್ಕೆ ಹೋದ್ರಿ, ಉಗ್ರ ನರ್ತನ ಹೇಳ್ತಾ ಇರೋದು.
4: ಉಗ್ರ ನರ್ತನ ನಗರ
1: ಯಾರು ಮಾಡ್ತಾರೆ ಉಗ್ರ ನರ್ತನ?
4: ಉಗ್ರ ನರ್ತನ ಶಿವ ಈಶ್ವರ.
1: ಕರೆಕ್ಟ್ ಆಗಿ ಹೇಳಿದಿರಿ. ಈಗ ಉಗ್ರ ನರ್ತನಕ್ಕೆ ಏನಂತಾರೆ?
4: ಕೈಲಾಸ ನಗರ.
2: ಅಲ್ಲ ಉಗ್ರ ನರ್ತನವನ್ನ ಏನಂತ ಕರೀತಾರೆ?
1: ಓಕೆ ಧನಲಕ್ಷ್ಮಿ ಧನಲಕ್ಷ್ಮಿ ಅವರಿಗೆ ತೊಂದರೆ ಇಲ್ಲ.
4: ತಾಂಡವಪುರ.
1: ತಾಂಡವಪುರ ನೋಡಿ ಕರೆಕ್ಟ್ ಆಗಿದೆ ಉತ್ತರ. ಉಗ್ರ ನರ್ತನ ತಾಂಡವ, ಶಿವ ತಾಂಡವ ಅಲ್ವಾ? ಪಟ್ಟಣ ಅಂದ್ರೆ ಪುರ, ತಾಂಡವಪುರ. ಪಾಪ ಸಾವಿತ್ರಿ ಅವರು ಪಾಂಡವಪುರದಲ್ಲಿ ಇತ್ಕೊಂಡು ತಾಂಡವಪುರ ಹೇಳಕ್ ಆಗಿಲ್ಲ. ಇರ್ಲಿ ಇರ್ಲಿ ತೊಂದರೆ ಇಲ್ಲ, ಕರೆ ಮಾಡಿ ಧನ್ಯವಾದ. ನಮಸ್ಕಾರ.
4: ನಮಸ್ಕಾರ ಸರ್.
1: ಕೀರ್ತನ
2: ದಿಗ್ವಿಜಯ್, ಉಮಾ ರಾಮದಾಸ್ ಅವರು ಮೈಸೂರಿನಿಂದ, ಎನ್ ನಂಜುಂಡಸ್ವಾಮಿ ಅವರು ಟಿ ನರಸೀಪುರದಿಂದ, ಬೇಲೂರು ಸತ್ಯಕುಮಾರ್ ರವಿ ಅವರು ಮಹಾಲಕ್ಷ್ಮಿ ಲೇಔಟ್ನಿಂದ, ರಾಜೇಶ್ ಅವರು ಬಂಬು ಬಜಾರ್ನಿಂದ, ರೇಖಾ ಅವರು ಬೆಂಗಳೂರಿನಿಂದ, ಗೌರವ್ ಅರಸ್ ಅವರು

0: ಸಿದ್ಧಾರ್ಥ ನಗರದಿಂದ, ಜಯಪ್ರಕಾಶ್ ಅವರು ರಾಮಕೃಷ್ಣ ನಗರದಿಂದ, ಚಿನ್ನಮಳ್ಳಿ ಚಂದ್ರಶೇಖರ್ ಎಂ ಅವರು ಕೆಆರ್ಪೇಟೆಯಿಂದ, ಹಿರಿಯಣ್ಣ ವಿಜಯಲಕ್ಷ್ಮಿ ಪುಷ್ಪ ಮಂಜುನಾಥ್ ಕುವೆಂಪು ನಗರದಿಂದ, ಪದ್ಮಾ ಅಂಕುಶಾಪುರದಿಂದ, ಇಂದುಮತಿ ಧರ್ಮೇಂದ್ರ ಅವರು ವಿವೇಕಾನಂದ ನಗರದಿಂದ, ವರ್ಷಿಣಿ ಅವರು ಗುಂಡೂರಾವ್ ನಗರದಿಂದ, ಹಾಗೆ ಕಲಾಪ್ರಸಾದ್ ಬೆಮ್ಮೇಲ್ ನಗರದಿಂದ, ಎನ್ ಚಂದ್ರಶೇಖರ್ ಎಸ್ ಬಿ ಎಂ ಲೇಔಟ್ ಬೋಗಾದಿಯಿಂದ, ಪುಷ್ಪ ಗುಪ್ತಾ ಅವರು, ಹಾಗೆ ವೆಂಕಟಕೃಷ್ಣ ಮತ್ತು ಕುಟುಂಬದವರು ಶ್ರೀನಗರದಿಂದ, ಹೂಟ್ಗಳ್ಳಿಯಿಂದ ಪುಷ್ಪ ಅವರು, ಚೇತನ ಅವರು ಮಹಾರಾಷ್ಟ್ರದಿಂದ, ಜಿ ಗಿರೀಶ್ ಕುಮಾರ್ ವಾಟಾಳು, ನವೀನ ಕಡೂರು ಮತ್ತು ವೇದ ಹೇಮಂತ್ ಕುಮಾರ್ ಪಾಲಳ್ಳಿ, ಎಚ್ ಎನ್ ವಿಶ್ವನಾಥ್ ಸರಸ್ವತಿಪುರಂನಿಂದ, ಗುಂಡ್ಲುಪೇಟೆಯಿಂದ ಟೇಲರ್ ಸತೀಶ್, ಪೂರ್ಣಿಮಾ ಕೆ ಆರ್ ಎಸ್, ಯಶಸ್ವಿನಿ ಹೂಟ್ಗಳ್ಳಿ, ಗೋವಿಂದರಾಜು ನಾಲ್ಕನೇ ಹಂತ ವಿಜಯನಗರದಿಂದ, ಅಷ್ಟೇ ಅಲ್ಲ, ಅನಘ ಒಂಟಿಕೊಪ್ಪಲ್ನಿಂದ ಇಷ್ಟು ಜನ ಸರಿ ಉತ್ತರವನ್ನು ಕಳಿಸಿದ್ದಾರೆ.
1: ಓಕೆ, ಸಮಯ ಕೂಡ ಆಗ್ತಾ ಬಂತು. ಈಗ
0: ಮುಖ್ಯ ಪ್ರಶ್ನೆ
1: ಸ್ವೀಕಾರ ಮಾಡದ ಬೇಡ, ಸಾಕ.
0: ಮುಖ್ಯ ಪ್ರಶ್ನೆ ಉತ್ತರ 16 ಇದನ್ನು ನಮಗೆ ಕಳಿಸಿದವರು ಎಚ್ ಎನ್ ವಿಶ್ವನಾಥ್ ಅವರು, ಶ್ರೀಲಕ್ಷ್ಮಿ ಅವರು, ಎನ್ ಚಂದ್ರಶೇಖರ್, ಕೆ ಟಿ ಶ್ರೀಮತಿ, ನಾಗೇಂದ್ರ, ವಿಜಯಲಕ್ಷ್ಮಿ, ಹಿರಿಯಣ್ಣ, ರಾಧಾ ಶಿವಮೊಗ್ಗದಿಂದ, ನಂದೀಶ್ ಅವರು ಗುಂಡ್ಲುಪೇಟೆಯಿಂದ, ಉಮಾರ್ ಅಮದಾಸು, ಸ್ವರ್ಣಲತಾ, ಜಯಲಕ್ಷ್ಮಿ, ಗೌರಿಶಂಕರ್, ವರ್ಷಿಣಿ, ಗೋವಿಂದಾಚಾರ್ಯ ಅವರು, ನಾಗರತ್ನ ನಟೇಶ್ ಅವರು, ಎನ್ ಎಚ್ ಜಯರಾಮ್ ಅವರು ಹೆಬ್ಬಾಳ್ನಿಂದ, ರಾಧಾ ಹಿರಿಯಣ್ಣ, ಲಕ್ಷ್ಮಮ್ಮ, ಲಿಂಗರಾಜು, ಚಿನ್ನಂಬಳ್ಳಿ ಚಂದ್ರಶೇಖರ್, ರಾಜೇಶ್, ಮಮತಾ ಜಯಶಂಕರ್, ಶಿವಣ್ಣ, ಪದ್ಮಾ ಅಂಕುಶಾಪುರದಿಂದ, ವೀಣಾ, ಇಂದುಮತಿ, ಜಯಪ್ರಕಾಶ್, ನಾಗರತ್ನ, ಸೋಮಶೇಖರ್, ಜಯಶಿವಪ್ಪ, ಲಿಂಗರಾಜು, ಶಶಿ ಉಡುಪ, ಡಾಕ್ಟರ್ ಕೆ ವಿ ಕೇಶವಯ್ಯ, ಮುದ್ದಳ್ಳಿ ಪುಟ್ಟಸ್ವಾಮಿ, ಚೈತ್ರ, ಉಮಾ ಮೋಹನ್, ರವಿಕುಮಾರ್, ಹಾಗೆ ನಿರ್ಮಲಾ ಮಹದೇವ್ ಅವರು, ಹರಿಣಿ ಮಧುಸೂದನ್ ಅವರು, ಶಾಂತಲಾ ರಾಮಾನುಜ ರೋಡ್ನಿಂದ, ಸೌಮ್ಯ ಕ್ಯಾತ್ಮಾರ್ನಹಳ್ಳಿಯಿಂದ, ಎಸ್ ಆನಂದ್ ನಾಯಕ ಸುನ್ನತ್ಕೇರಿಯಿಂದ, ರಾಧಾ ನಿದಿಗೆಯಿಂದ, ನರಸಿಂಹಯ್ಯ ಐ ಪಿ ಎಸ್ ನಗರದಿಂದ, ಕೆ ಆರ್ ನಗರದಿಂದ, ರೇಣುಕಾ ಕಿಶೋರ್ ಅವರು, ರೂಪ ಹೆಚ್ ಅವರು ಕೆ ಎಸ್ ಆರ್ ಪಿ ಪೊಲೀಸ್ ಕ್ವಾರ್ಟರ್ಸ್ನಿಂದ, ಮತ್ತು ಇನ್ನೊಂದು ಇಬ್ಬರು ಮೂರು ಜನ ಅವ್ರ ಹೆಸರನ್ನು ನಮಗೆ ಕಳಿಸಿಲ್ಲ.
1: ಅದು ಹೆಸರು ಇಲ್ಲದಂಗೆ ಅವರು ಪಾಪ ಅವಾಗಿನ ಸಂದೇಶ ಮಾಡ್ತಾನೆ. ಅವರು ಒಂದು 4-5 ಜನ ಇರಲಿ, ತೊಂದರೆ ಇಲ್ಲ, ಸರಿ ಉತ್ತರ ಅಂತೂ ಕೊಡ್ತಾ ಇದ್ದಾರೆ. ಹೆಸರು ಹಾಕ್ಬಿಟ್ರೆ ಹೆಸರು ಓದ್ಲಿಕ್ಕೆ ನಮಗೂ ಸುಲಭ ಆಗುತ್ತೆ ಅಂತ ಹೇಳ್ತಾ,
0: ಹಾಗೆ ಇನ್ನೊಂದು ಎನ್ ರಮೇಶ ಮಾಳೋದೇ ಅವರು
1: ಕಳಿಸಿರುವಂಥದ್ದ.
0: ಹೌದು.
1: ಓಕೆ, 16 ಆಣೆ ಸತ್ಯ ಅನ್ನುವಂಥದ್ದು ನಮ್ಮ ಹಿಂದಿನ ಕಾಲದವು ಅಂದರೆ ಹಿರಿಯರು ಈ ಮಾತುಗಳನ್ನು ಬಳಸ್ತಾ ಇದ್ರು. ಏನು ನಾವು 100% ಶ್ಯೂರ್ ಅಂತ ಹೇಳ್ತೀವಿ, ಪಕ್ಕಾ ಗ್ಯಾರಂಟಿ ಅಂತ ಏನು ಹೇಳ್ತಿದ್ವಿ, ಅದು 16 ಆಣೆ ಸತ್ಯ ಅಂತ ಹೇಳ್ತಿದ್ರು. ಇದು ಒಂದು ಊರಿನ ಹೆಸರು ಕೂಡ ಆಗಿತ್ತು. ಮೈಸೂರಿನಿಂದ 24 ಕಿಲೋಮೀಟರ್ ದೂರವಿದೆ, ಊರಿನ ಹೆಸರು ಒಂದು ಸಂಖ್ಯೆ 16 ಆಗಿತ್ತು.
0: ಹಾಗೆ ದಿಗ್ವಿಜಯ್, ನಾವು ಇನ್ನೊಂದು ಕ್ಲಾರಿಫೈ ಮಾಡೋಕ್ಕೆ ಇಷ್ಟಪಡೋದು ಏನಂದರೆ, ನಾವು ಯಾರ ಹೆಸರನ್ನು ಬೇಕು ಅಂತ ಬಿಟ್ಟಿರೋದಿಲ್ಲ. ಏನೋ ಬೈ ಮಿಸ್ಟೇಕ್ ಯಾರ್ದೋ ಒಬ್ಬರು ಹೆಸರು ಮಿಸ್ ಆಗಿದ್ದರೆ ಅವ್ರಿಗೆ ನಮ್ಮ ಕಡೆಯಿಂದ ಕ್ಷಮೆ ಅಂತಲೇ ಹೇಳ್ತಾ ಇದ್ದೀನಿ, ಯಾಕೆಂದರೆ ತುಂಬ ಓದೋ ಬರದಲ್ಲಿ ಯಾರ್ದಾದ್ರೂ ಒಬ್ರದ್ದು ಮಿಸ್ ಆಗಿದ್ದರೆ
1: ಅರ್ಥ ಮಾಡ್ಕತ್ತಾರೆ ಬಿಡಿ, ಕೀರ್ತನ ಬೇಜಾರು ಮಾಡ್ಕೋಬಿಡಿ, ನೀವು ಅರ್ಥ ಮಾಡ್ಕತ್ತಾರೆ ನಮ್ಮ ಕೇಳಗರು.
0: ಅಲ್ಲ, ಕಳೆದ ಬುಧವಾರ ಕೂಡ ಇದೇ ಒಂದು ವಿಷಯ ಬಂದಿದ್ರಿಂದ ನಾನು ಕ್ಲಾರಿಫೈ ಮಾಡ್ತಾ ಇದ್ದೀನಿ.
1: ಇರಲಿ ಪಾಪ, ಅವರು ಪ್ರೀತಿಯಿಂದ ಬರಿತಾ ಇರ್ತಾರೆ.
0: ಹೌದು,
1: ನಾವು ಪ್ರೀತಿಯಿಂದ ನಾವು ಓದ್ತಾ ಇರೋಣ. ಓಕೆ, ಈಗ ಮುಖ್ಯ ಪ್ರಶ್ನೆಗೆ ಉತ್ತರ ಕೊಟ್ಟವ್ರು ಯಾರು ಹೇಳಿ?
0: ಎನ್ ರಮೇಶ ಮಾಳೋದೇ ಅವರು.
1: ಎನ್ ರಮೇಶ ಮಾಳೋದೇ ಅವರು ಈ ಬಾರಿಯ ಗೇಮ್ ಶೋ ವಿನ್ನರ್ ಆಗಿದ್ರಿ, ಕಂಗ್ರಾಚುಲೇಷನ್ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸುವಂತಹ ಸಮಯ ಕೂಡ ಆಗ್ತಾ ಬಂದಿದೆ. ಈ ಕಾರ್ಯಕ್ರಮದ ಅನಿಸಿಕೆ ಅಭಿಪ್ರಾಯಗಳನ್ನು ಪತ್ರ ಮುಖಾಂತರ ನೀವು ಬರೆದು ಕಳಿಸ್ಬೋದು. ವಿಳಾಸ ನಿಲಯ ನಿರ್ದೇಶಕರು, ಗೇಮ್ ಶೋ ವಿಭಾಗ, ಯಾದವಗಿರಿ, ಆಕಾಶವಾಣಿ ಮೈಸೂರು. ಇಮೇಲ್ ಕೂಡ ಮಾಡ್ಬೋದು, ರಿಪ್ಲೈ aarmysuru@gmail.com, replymysuru@gmail.com ಅಂತ ಹೇಳ್ತಾ ಇವತ್ತಿನ ಕಾನ್ಸೆಪ್ಟ್ನ ಕಳಿಸ್ತಂಥವರು ಸುಧಾ ರಾಜ್, JSS ನಗರದಿಂದ. ಇದೇ ರೀತಿ ತಾವು ಕೂಡ ಕಾನ್ಸೆಪ್ಟನ್ನ ಕಳಿಸ್ಬೋದು, ಆ ಕಾನ್ಸೆಪ್ಟು ನಮ್ಮ ಕಾರ್ಯಕ್ರಮಕ್ಕೆ ಯೋಗ್ಯವಾಗಿದ್ದಲ್ಲಿ ಬಳಸ್ಕೊತೀವಿ ಅಂತ ಹೇಳ್ತಾ, ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಎಲ್ಲ ನಮ್ಮ ಕೇಳುಗರಿಗೆ ಧನ್ಯವಾದಗಳು. ಮುಂದಿನ ವಾರ ಇದೇ ಸಮಯಕ್ಕೆ ಭೇಟಿಯಾಗ್ತೀವಿ. ಅಲ್ಲಿವರೆಗೂ ಎಲ್ರಿಗೂ ಟಾಟಾ, ಬಾಯ್ ಬಾಯ್, ನಮಸ್ಕಾರ.
2: ಗೇಮ್ ಶೋ ನಿಮ್ಮ ಮೆಚ್ಚಿನ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಯಿತು.
3: ಪ್ರಸ್ತುತಿ ದಿಗ್ವಿಜಯ್ ಬಿ ಹಾಗೂ ಕೀರ್ತನಾ ವಿ.
2: ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
0: FM 100.6 ಇದು ಆಕಾಶವಾಣಿ ಮೈಸೂರು. ಸಮಯ 12:00 ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಪ್ರದೇಶ ಸಮಾಚಾರ. ನಂತರ 12:05 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ವನಿತಾ ವಿಹಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ರಾಜ್ಯದಲ್ಲಿ ಕುಡಿಯುವ ನೀರಿನ ಸಂಗ್ರಹ ಹಾಗೂ ಪೂರೈಕೆಗೆ ಪ್ರಥಮ ಆದ್ಯತೆ ನೀಡಲಾಗಿದೆ. ಕುಡಿಯುವ ನೀರಿನ ಭದ್ರತೆಗಾಗಿ

0: ಜಲಾಶಯಗಳಲ್ಲಿ 40 ಟಿಎಂಸಿ ನೀರನ್ನು ಕಾಯ್ದಿರಿಸಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಗೃಹ ಕಚೇರಿ ಕೃಷ್ಣಾದಲ್ಲಿ ಆಯೋಜಿತ ಕಾವೇರಿ ನದಿ ನೀರು ಹಂಚಿಕೆ ಹಾಗೂ ಪ್ರಸ್ತುತ ಪರಿಸ್ಥಿತಿಯ ಕುರಿತು ಆಯೋಜಿತ ಸರ್ವಪಕ್ಷ ಸಭೆಯಲ್ಲಿ ಅವರು ಮಾತನಾಡಿದರು. ರಾಜ್ಯದ ರೈತರು ಹಾಗೂ ಜನರ ಹಿತರಕ್ಷಣೆಗೆ ಸರ್ಕಾರ ಸದಾ ಬದ್ಧವಾಗಿದೆ ಎಂದರು. ತುಂಗಭದ್ರಾ ಜಲಾಶಯಕ್ಕೆ 50,000 ಕ್ಯೂಸೆಕ್ ನೀರು ಹರಿದು ಬರುತ್ತಿದೆ. ಪ್ರಸ್ತುತ ನೀರಿನ ಸಂಗ್ರಹ 45 ಟಿಎಂಸಿ ತಲುಪಿದೆ. ಈ ಹಿನ್ನೆಲೆ ಎಡ ಹಾಗೂ ಬಲದಂಡೆ ಕಾಲುವೆಗಳಿಗೆ ನೀರು ಹರಿಸಬೇಕು. ಸರ್ಕಾರ ಶೀಘ್ರದಲ್ಲಿ ನೀರಾವರಿ ಸಲಹಾ ಸಮಿತಿ ಸಭೆ ನಡೆಸಬೇಕು ಎಂದು ತುಂಗಭದ್ರಾ ರೈತ ಸಂಘ ಆಗ್ರಹಿಸಿದೆ. ತುಂಗಭದ್ರಾ ಜಲಾಶಯದಿಂದ ಎಡದಂಡೆ ಕಾಲುವೆಗೆ ನೀರು ಹರಿಸುವ ಕುರಿತು ತುಂಗಭದ್ರಾ ಆಡಳಿತ ಮಂಡಳಿ ಜನಪ್ರತಿನಿಧಿಗಳೊಂದಿಗೆ ಚರ್ಚಿಸಿ ಜಲಾಶಯದ ಒಳಹರಿವಿನ ಆಧಾರದ ಮೇಲೆ ಸರ್ಕಾರ ನೀರು ಬಿಡುಗಡೆಗೆ ನಿರ್ಧಾರ ಕೈಗೊಳ್ಳಲಿದೆ ಎಂದು ವಿಧಾನ ಪರಿಷತ್ ಸದಸ್ಯ ಎನ್ಎಸ್ ಬೋಸರಾಜು ಹೇಳಿದರು. ಕೊಪ್ಪಳದಲ್ಲಿ ರೈತರ ಮನವಿ ಸ್ವೀಕರಿಸಿ ಅವರು ಮಾತನಾಡಿದರು. ಲಭ್ಯವಿರುವ ನೀರಿನ ಸಮರ್ಪಕ ಬಳಕೆಯಾಗಬೇಕು. ಜಲಾಶಯಕ್ಕೆ ನೀರಿನ ಒಳಹರಿವು ಹೆಚ್ಚಾದರೆ ರೈತರ ಬೇಡಿಕೆಯನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಲಿದೆ ಎಂದರು. ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಹಿರಣ್ಯಕೇಶಿ ನದಿಯಿಂದ ಜಿಆರ್ಬಿಸಿ ಕಾಲುವೆಗೆ ನೀರೆತ್ತುವ ಯೋಜನೆಯ ಪಂಪ್ ಹೌಸ್ ಸ್ಥಳಕ್ಕೆ ಲೋಕೋಪಯೋಗಿ ಖಾತೆ ಸಚಿವ ಸತೀಶ್ ಜಾರಕಿಹೊಳಿ ಭೇಟಿ ನೀಡಿ ಪರಿಶೀಲಿಸಿದರು. ಹುಬ್ಬಳ್ಳಿ ತಾಲೂಕು ಕೆರೆಸೂರು ಸರ್ಕಾರಿ ಪ್ರೌಢಶಾಲೆಯ ಅರಳಿಕಟ್ಟೆ ತೆರೆದ ವಾಚನಾಲಯದಲ್ಲಿ ಶಾಲಾ ಶಿಕ್ಷಣ ಇಲಾಖೆ ಇಂಡಿಯಾ ಫೌಂಡೇಶನ್ ಫಾರ್ ಆರ್ಟ್ ಕಲಿ ಕಲಿಸು ಸಹಯೋಗದಲ್ಲಿ ಆಯೋಜಿತ ಮಕ್ಕಳ ಬರಹಗಳ ಸಂಕಲನ ಅರಳಿಕಟ್ಟೆ ಅರಿವಿನ ಮೂಟೆಯನ್ನು ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಬಿಡುಗಡೆಗೊಳಿಸಿದರು. ಪುಸ್ತಕ ಬಿಡುಗಡೆ ಹಿನ್ನೆಲೆ ಶಾಲೆಯ ಅರಳಿಕಟ್ಟೆ ವಾಚನಾಲಯದ ವಿಶೇಷತೆ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಶಿಕ್ಷಕ ಡಾಕ್ಟರ್ ಲಿಂಗರಾಜ ರಾಮಪುರ.
1: ಕಳೆದ 18 ತಿಂಗಳಿಂದ ಅರಳಿಕಟ್ಟೆಯ ಚಟುವಟಿಕೆಗಳು ನಿರಂತರವಾಗಿ ನಡೆದುಕೊಂಡು ಬಂದಿದ್ದಾವೆ. ಅರಳಿಕಟ್ಟೆ ಅಂತ ಅನ್ನೋದು ಅದೊಂದು ತೆರೆದ ವಾಚನಾಲಯ. ಅಲ್ಲಿ ಮಕ್ಕಳಿಗೆ, ಯುವಕರಿಗೆ, ಹಿರಿಯರಿಗೆ ನಿರಂತರವಾಗಿ ಓದಲಿಕ್ಕೆ ಪುಸ್ತಕಗಳಿರ್ತವೆ. ಮತ್ತೆ ಶನಿವಾರ ಮತ್ತು ರವಿವಾರಗಳಂದು ರಾಜ್ಯದ ಬೇರೆ ಬೇರೆ ಸಂಪನ್ಮೂಲ ವ್ಯಕ್ತಿಗಳನ್ನ ಕರೆಸಿ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಲಾಗುತ್ತೆ. ಕವಿತೆ ಕಟ್ಟೋಣ, ಅಭಿನಯ ಕಲಿಯೋಣ, ಹೆಜ್ಜೆ ಹಾಕೋಣ, ಮಕ್ಕಳ ಗ್ರಾಮ ಸಭೆ, ಆಕಾಶ ವೀಕ್ಷಣೆ, ಮರಗಳ ಅಧ್ಯಯನ, ಪರೀಕ್ಷೆಯೊಂದು ಹಬ್ಬ, ಪುಸ್ತಕ ಜೋಳಿಗೆ, ಈ ರೀತಿ ಕಲೆ, ಸಾಹಿತ್ಯ, ಸಂಸ್ಕೃತಿ, ಪರಿಸರ, ನಾಟಕ, ಹೀಗೆ 60 ಹೆಚ್ಚು ಚಟುವಟಿಕೆಗಳನ್ನು ಅಲ್ಲಿ ನಡೆಸಲಾಗಿದೆ.
0: ಬಾಗಲಕೋಟೆ ಜಿಲ್ಲೆಯಲ್ಲಿ ಮಳೆ ಕೊರತೆ ಸಮಸ್ಯೆ ಎದುರಿಸುತ್ತಿರುವ ಹುನಗುಂದ ತಾಲೂಕಿನ ರಕ್ಕಸಗಿ ಹಾಗೂ ಸೂಳೆಭಾವಿ ಗ್ರಾಮಗಳು, ಬಾಗಲಕೋಟೆ ತಾಲೂಕಿನ ಶಿರೂರ, ಗುಳೇದಗುಡ್ಡ ತಾಲೂಕಿನ ಬೂದನಗಡ ಹಾಗೂ ಪಾದನಕಟ್ಟಿ ಗ್ರಾಮಗಳ ರೈತರ ಜಮೀನುಗಳನ್ನು ಜಿಲ್ಲಾಧಿಕಾರಿ ಸಂಗಪ್ಪ ವೀಕ್ಷಿಸಿದರು. ಹಾನಿಗೊಳಗಾದ ಹೆಸರು ಹಾಗೂ ತೊಗರಿ ಬೆಳೆ ತಾಕುಗಳನ್ನು ಪರಿಶೀಲಿಸಿ ರೈತರಿಂದ ಮಾಹಿತಿ ಪಡೆದರು. ಕಲಬುರಗಿ ನಗರದ ಎಸ್ಬಿ ಮಹಾವಿದ್ಯಾಲಯದಲ್ಲಿ ಮೈ ಭಾರತ್ ವತಿಯಿಂದ ಆಯೋಜಿತ ವಿಕಸಿತ ಭಾರತಕ್ಕಾಗಿ ನಶೆಮುಕ್ತ ಯುವಜನತೆ ಕಾರ್ಯಕ್ರಮದಲ್ಲಿ ಒಟ್ಟು 200 ಜನ ವಿದ್ಯಾರ್ಥಿಗಳು ಪಾಲ್ಗೊಂಡು ನಶೆ ಮುಕ್ತತೆಯ ಪ್ರತಿಜ್ಞೆ ಸ್ವೀಕರಿಸಿದರು. ವ್ಯಸನಗಳಿಂದ ಮುಕ್ತರಾಗಲು ಆಪ್ತ ಸಮಾಲೋಚನೆಗಾಗಿ ಟೆಲಿಮನಸ್ ಉಚಿತ ಸಹಾಯವಾಣಿ 144416 ಸಂಪರ್ಕಿಸುವಂತೆ ಡಿಮಾನ್ಸ್ ಕೋರಿದೆ. ಬೀದರ್ ಜಿಲ್ಲೆಯಲ್ಲಿ ತಂಬಾಕು ಉತ್ಪನ್ನಗಳ ನಿಷೇಧ ಕಾಯ್ದೆ ಕೋಟ್ಪಾ 2003 ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲು ಯೋಜಿಸಲಾಗಿದೆ ಎಂದು ಅಪರ ಜಿಲ್ಲಾಧಿಕಾರಿ ಶಿವಾನಂದ ಕರಾಳೆ ಸೂಚಿಸಿದ್ದಾರೆ. ಧಾರವಾಡ ರಾಣಿ ಚೆನ್ನಮ್ಮ ನಗರದ ಉದ್ಯಾನದಲ್ಲಿರುವ ಶ್ರೀ ಗಣೇಶ ಮಂದಿರದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು, ಕರ್ನಾಟಕ ಜಾನಪದ ಟ್ರಸ್ಟ್ ಸೇರಿದಂತೆ ಸ್ಥಳೀಯ ಸಂಸ್ಥೆಗಳ ಸಹಯೋಗದಲ್ಲಿ ಆಯೋಜಿತ 13 ದಿನಗಳ ಜನಪದ ಹಾಡುಗಳ ತರಬೇತಿ ಕಾರ್ಯಕ್ರಮ ಯಶಸ್ವಿಯಾಗಿ ಸಂಪನ್ನಗೊಂಡಿತು. ಹಿರಿಯ ಜನಪದ ವಿದ್ವಾಂಸ ಡಾ ರಾಮು ಮೂಲಗಿ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಕೊಪ್ಪಳ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ 2026 ಕಾರ್ಯ ಪ್ರಗತಿಯಲ್ಲಿದೆ. ಇದುವರೆಗೆ ಒಟ್ಟು 10,40,025 ಗಣತಿ ನಮೂನೆಗಳ ಡಿಜಿಟಲೀಕರಣ ಪೂರ್ಣಗೊಂಡಿದೆ ಎಂದು ಅಪರ ಜಿಲ್ಲಾ ಚುನಾವಣಾಧಿಕಾರಿ ಸಿದ್ರಾಮೇಶ್ವರ ತಿಳಿಸಿದ್ದಾರೆ. ಕಲಬುರಗಿ ಜಿಲ್ಲೆಯಲ್ಲಿ ಇದುವರೆಗೆ 18,28,719 ಮತದಾರರ ಗಣತಿ ನಮೂನೆಗಳನ್ನು ಡಿಜಿಟಲೀಕರಿಸಲಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ

0: ವಿಕ್ರಮ್ ಶರೀಫ್ ತಿಳಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ಆಕಾಶವಾಣಿ ಕಾರ್ಯಕ್ರಮ ವನಿತಾ ವಿಹಾರ.

0: ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಮೊದಲಿಗೆ ಸ್ತನ್ಯಪಾನ ಸಪ್ತಾಹ ಆಚರಣೆಯ ಸಂದರ್ಭದಲ್ಲಿ ಡಾಕ್ಟರ್ ಪ್ರಿಯಾ ಶಂಕರ್ ಬಿಜಾಪುರ್ ಅವರೊಂದಿಗೆ ಸಂದರ್ಶನ, ನಂತರ ಸಾವಿತ್ರಿಬಾಯಿ ಪುಲೆ ಇವರ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ತೇಜಸ್ವಿನಿ ಯಕ್ಕುಂಡಿಮಠ್. ಮೊದಲಿಗೆ ಸ್ತನ್ಯಪಾನ ಮಹತ್ವ ಈ ಕುರಿತು ಡಾಕ್ಟರ್ ಪ್ರಿಯಾ ಶಂಕರ್ ಬಿಜಾಪುರ್ ಅವರೊಂದಿಗೆ ಸಂದರ್ಶನ ಕೇಳುತ್ತೀರಿ. ಸಂದರ್ಶಿಸುತ್ತಾರೆ ಮಂಜುಳಾ ಪುರಾಣಿಕ್.
1: ಕೇಳುಗರಿಗೆಲ್ಲ ನಮಸ್ಕಾರ. ಕೇಳುಗರ, ಆಗಸ್ಟ್ 1 ಆಗಸ್ಟ್ 7 ತನಕ ನಾವು ಸ್ತನ್ಯಪಾನ ಸಪ್ತಾಹವನ್ನು ಆಚರಿಸ್ತೀವಿ. ಅಂದರೆ ಮಗುವಿಗೆ ತಾಯಿಯ ಹಾಲೇ ಶ್ರೇಷ್ಠ, ಮಗುವಿಗೆ ತಾಯಿ ನಿರಂತರವಾಗಿ ಎದೆ ಹಾಲನ್ನು ಕೊಡಬೇಕು, ಇದರಿಂದ ಮಗುವಿನ ಆರೋಗ್ಯ ಸುಧಾರಿಸ್ತದೆ ಅನ್ನೋದು ಮುಖ್ಯ ಉದ್ದೇಶದಿಂದ ಈ ಸ್ತನ್ಯಪಾನ ಸಪ್ತಾಹವನ್ನು ಆಚರಿಸ್ತಾ ಬಂದೀವಿ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಸ್ತನ್ಯಪಾನದ ಮಹತ್ವ ಏನು, ಎಷ್ಟು ದಿನಗಳ ಕಾಲ ತಾಯಿಯ ಎದೆ ಹಾಲನ್ನೇ ಮಗುವಿಗೆ ನೀಡಬೇಕು, ಮತ್ತೆ ಈ ತಾಯಿಯ ಎದೆ ಹಾಲಿನಲ್ಲಿ ಇರುವಂತಹ ಪೋಷಕಾಂಶಗಳು ಯಾವುದು, ಮಗುವಿಗೆ ಪೂರಕ ಆಹಾರ ಯಾವಾಗಿಂದ ಕೊಡಬೇಕು, ಈ ವಿಷಯದ ಬಗ್ಗೆ ಮಾಹಿತಿ ಮಾಡಿಕೊಡೋದಕ್ಕೆ ಸ್ತ್ರೀರೋಗ ಹಾಗೂ ಪ್ರಸೂತಿ ತಜ್ಞೆಯಾದ ಡಾಕ್ಟರ್ ಪ್ರಿಯಾ ಶಂಕರ್ ಬಿಜಾಪುರ್ ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಡಾಕ್ಟರ್ ಪ್ರಿಯಾ.
2: ನಮಸ್ಕಾರ ಮೇಡಮ್.
1: ಡಾಕ್ಟರ್, 1-7 ನಾವು ಸ್ತನ್ಯಪಾನ ಸಪ್ತಾಹವನ್ನು ಆಚರಿಸ್ತೀವಿ, ಇದರ ಪ್ರಾಮುಖ್ಯತೆ ಏನಂತೆ?
2: ಪ್ರತಿಯೊಂದು ತಾಯಿ ಡೆಲಿವರಿ ಆಗತ್ತಿದ್ದಂಗೆ ಇನ್ನು ಮಾಸ ಹೊರಗೆ ಬೀಳದೆ ಇರುವ ಕೂಡ ನಾವು ಆ ಪಾಪವನ್ನು ತಾಯಿಯ ಹೊಟ್ಟೆ ಮೇಲೆ ಹಾಕ್ತೀವಿ. ಸೊ ಅರ್ಧ ತಾಸಿನಲ್ಲಿ ನಾರ್ಮಲ್ ಡೆಲಿವರಿ ಆದ ಮೇಲೆ ಹಾಲು ಕುಡಿಸೋದು, ಆ್ಯಂಡ್ ಸಿಸೇರಿಯನ್ ಆದ 1 ತಾಯಿ ಹಾಲು ಕುಡಿಸ್ಬೇಕು. ಹಾಲು ಬರುವುದಿಲ್ಲ ಅಂತ ಎಲ್ಲ ಹೆಣ್ಮಕ್ಳು ಕಂಪ್ಲೇಂಟ್ ಮಾಡೋದು, ಆದರೆ ಪಾಪು ಎದೆ ಹಾಲು ಚೀಪ್ಲಿಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ತಾಯಿಯಲ್ಲಿ ಆಕ್ಸಿಟೋಸಿನ್ ಅನ್ನುವ ಹಾರ್ಮೋನ್ ತಯಾರಾಗ್ತದೆ, ಅದರಿಂದ ಒಳ್ಳೆ ಕ್ವಾಲಿಟಿ ಹಾಲು ಬರಲಿಕ್ಕೆ ಸಹಾಯ ಮಾಡಿಕೊಡ್ತದೆ. ಸೊ ಫಸ್ಟ್ ಪಾಪುವಿಗೆ ತಾಯಿಯ ಎದೆಗೆ ಹಾಲು ಚೀಪಿಸ್ಲಿಕ್ಕೆ ಹಾಕುವುದೇ ಮುಖ್ಯ ಉದ್ದೇಶ, ಅದನ್ನ ಮಾಡಬೇಕು.
1: ಈಗ ಡಾಕ್ಟರ್, ಒಂದು ತಾವು ಹೇಳಿದ್ರಿ ಫಸ್ಟ್ಗೆ ಎದೆ ಹಾಲು ಬಂದ ತಕ್ಷಣನೇ ಪಾಪುಗೆ ಕೊಡಬೇಕು ಅಂತ, ಆದರೆ ಎಷ್ಟೊಂದು ಜನರಲ್ಲಿ ಒಂದು ನಂಬಿಕೆ ಏನಿದೆ ಅಂದರೆ ಹುಟ್ಟಿದ ತಕ್ಷಣನ ಬರುವಂತ ಈ ಹಾಲು ಗಟ್ಟಿ ಹಾಲು, ಅದಕ್ಕೆ ಕೊಲೆಸ್ಟ್ರಮ್ ಅಂತೇಳಿ ಹೇಳ್ತೀವಿ, ಇದು ಮಗುವಿಗೆ ಒಳ್ಳೇದಲ್ಲ, ಇದು ಮಗುವಿಗೆ ಪಚನ ಆಗುವುದಿಲ್ಲ ಅಂತೇಳಿ ಆ ಹಾಲನ್ನ ಹಿಂಡಿ ತೆಗೆದು ನಂತರ ಕೊಡುವುದಕ್ಕೆ ಶುರು ಮಾಡ್ತಾರೆ, ಇದು
2: ಅದು ಮಾಡಲೇಬಾರದು. ಫಸ್ಟ್ ಟೈಮ್ ಏನು ಹಾಲು ಬರ್ತದೆ ನೀರಿನ ತರ ಅಥವಾ ಸ್ವಲ್ಪ ಗಟ್ಟಿಯಾದ ಹಾಲು, ಕೊಲೆಸ್ಟ್ರಮ್ ಅಂತ ನಾವೇನ್ ಹೇಳ್ತೀವೋ, ಅದರಲ್ಲಿ ತಾಯಿ ಒಳಗೆ ಇರುವ ವಿಟಮಿನ್ಸ್ ಅಷ್ಟೇ ಅಲ್ಲದೆ ರೋಗ ನಿರೋಧಕ ಶಕ್ತಿ ಏನು ಅವಳು ಅಳವಡಿಸ್ಕೊಂಡು ಬಂದಿದ್ದಾಳೆ 20, 25, 28 ಅದು ಸಹ ಪಾಪುಗೆ ಗಿಫ್ಟ್ ತರ ತಾಯಿಯಿಂದ ಮಗುವಿಗೆ ರೋಗ ನಿರೋಧಕ ಶಕ್ತಿನೂ ಹೋಗ್ತದೆ. ಅದರಲ್ಲಿರುವಷ್ಟು ವಿಟಮಿನ್ಸು, ಪ್ರೋಟೀನ್ಸು, ಅಮೈನೋ ಆಸಿಡ್ಸು ನೆಕ್ಸ್ಟ್ ಕೆಲವು ದಿನಗಳಲ್ಲಿ ಅಷ್ಟು ಪ್ರಮಾಣದಲ್ಲಿ ಇರುವುದಿಲ್ಲ. ಸೊ ಮೊದಲು ಬಂದ ಹಾಲನ್ನು ಎಂದು ಎಸಿದೆ ಫಸ್ಟ್ ಪಾಪುಗೆ ಕೊಡ್ಬೇಕು.
1: ಮತ್ತೆ ಡಾಕ್ಟರ್, ಸಾಮಾನ್ಯವಾಗಿ ಮಗು ಹುಟ್ಟಿದ ತಕ್ಷಣನೇ ನಾವು ನೋಡ್ತಿರ್ತೀವಿ ಆಸ್ಪತ್ರೆಯಲ್ಲಿ ಈ ಮನೆಯ ಹಿರಿಯ ಮಹಿಳೆಯರು ಏನು ಜೇನುತುಪ್ಪ ನೆಕ್ಸೋದು ಅಥವಾ ಸಕ್ಕರೆ ನೀರನ್ನ ನೆಕ್ಸೋದು ಇದನ್ನೆಲ್ಲ ಮಾಡ್ತಿರ್ತಾರೆ, ಇದು ಅಗತ್ಯ ಇದೆಯಾ?
2: ಅದು ಅನವಶ್ಯಕ ಆ್ಯಂಡ್ ಕೊಡಲೂಬಾರ್ದು. ಅದರಿಂದ ಇನ್ನೂ ರೋಗಾಣುಗಳು, ಯಾವ ನೀರಲ್ಲಿ ಸಕ್ಕರೆ ನೀರು ಮಾಡಿದಾರೋ ಅದರಿಂದ ನೀವು ಮಗುವಿಗೆ ರೋಗಾಣುಗಳು ಕೊಡುವ ಸಾಧ್ಯತೆ ಇರುವುದರಿಂದ ತಾಯಿಯ ಹಾಲು ಬಿಟ್ಟು ಬೇರೆ ಏನೂ ಬೇಕಾಗುವುದಿಲ್ಲ ಮಗು 6 ಆಗುವವರೆಗೆ. ಅದಕ್ಕೆ ಬೇಕಾಗುವ ನೀರಿನ ಅಂಶ, ವಿಟಮಿನ್ಸು, ಗ್ಲುಕೋಸು ಎಲ್ಲನೂ ದೇವರು ಸರಿ ಮಾತ್ರೆಯಲ್ಲಿ ಹಾಕಿ ಕಳಿಸಿದ್ದಾನೆ. ನಾನು ತಾಯಿ ಹಾಲು ಕೊಡುವುದಿಲ್ಲ ಆಕಳ ಹಾಲು ಕೊಡ್ತೀನಿ ಅಂದರೆ ಆಕಳ ಹಾಲು ತಾಯಿ ಹಾಲಿನಷ್ಟು ಮ್ಯಾಚಿಂಗ್ ಇರುವುದಿಲ್ಲ. ಅದಕ್ಕೆ ತಾಯಿ ಹಾಲು 6 ಅಷ್ಟೇ ಕೊಡಬೇಕು ಹೊರತು ಬೇರೆ ಏನೂ ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ. ಜೇನುತುಪ್ಪ ಆಗಲಿ, ಸಕ್ಕರೆ ನೀರಾಗಲಿ, ನೀರಾಗಲಿ ಏನೂ ಕೊಡಬೇಕಾಗಿಲ್ಲ ಮಗುವಿಗೆ.
1: ಮಗು ಹುಟ್ಟಿದ ಎಷ್ಟು ತಿಂಗಳುಗಳ ಕಾಲ ಬರೀ ತಾಯಿ ಹಾಲು ಕೊಡಬೇಕು?
2: 6

0: 6 ತಿಂಗಳು, 5 ರಿಂದ 6 ತಿಂಗಳು ಆಗುವವರೆಗೂ ತಾಯಿಯ ಹಾಲಷ್ಟೇ ಕೊಡಲಿ. ಮೇಲಿನದು ಏನೇ ನೀವು ಆ್ಯಡ್ ಮಾಡಬೇಕಂದ್ರು ಮಗು 6 ತಿಂಗಳು ಆದಮೇಲೆ ಸ್ಟಾರ್ಟ್ ಮಾಡ್ತೀವಿ. ಲಿಕ್ವಿಡ್ ಡಯಟ್ ಅನ್ರಿ, ಹಣ್ಣನ್ರಿ, ಜ್ಯೂಸ್ ಅನ್ರಿ. ಆದರೆ 1.5 ವರ್ಷದವರೆಗೂ ತಾಯಿ ಆರಾಮಾಗಿ ಹಾಲು ಕೊಡಲಿಕ್ಕೆ ಒಳ್ಳೆಯದು. ಒಂದು ರೀತಿ ಅವಳಿಗೆ ವೇಟ್ ಲಾಸ್ ಆಗ್ತದೆ, ಅವಳಿಗೆ ಮುಂದೆ ರೋಗ ನಿರೋಧಕ ಅಲ್ಲದೆ ಪಾಪುವಿಗೆ ಅವಳಿಗೆ ಮುಂದೆ ಪ್ರೆಗ್ನೆನ್ಸಿ ಆಗದೇ ಇರೋ ಕಾಂಟ್ರಸೆಪ್ಟಿವ್ ಇಫೆಕ್ಟು ಆಗ್ತದೆ ಮೊದಲ 6 ರಿಂದ 8 ತಿಂಗಳಲ್ಲಿ. ಸೊ 1.5 ವರ್ಷದವರೆಗೂ ಹಾಲು ಕುಡಿಸಿದ್ರೆ ಒಳ್ಳೆಯದು.
1: ಈಗ ಡಾಕ್ಟರ್ ನೀವು ಮಾತಾಡ್ತಾ ಹೇಳಿದ್ರಿ ಎಷ್ಟೊಂದು ಮಹಿಳೆಯರಿಗೆ ಹಾಲು ಬರುವುದಿಲ್ಲ ಅಂಥೇಳಿ, ಅಂದರೆ ಅವಾಗ ಪರ್ಯಾಯವಾಗಿ ಅದು ಸಾಕಾಗ್ಲಿಲ್ಲ ಮಗುವಿಗೆ ಅಂದ್ರೆ ಅವಾಗ ಏನ್ ಮಾಡ್ಬೇಕು ಅಂತ ಹೇಳ್ತೀವಿ?
0: ಅಲ್ಲ, ಪಾಪುಗೆ ಸಾಕಾಗ್ಲಿಲ್ಲ ಅಂತ ಗೊತ್ತಾಗೋಗೆ ಪಾಪು ಪದೇ ಪದೇ ಅಳ್ತಾ ಇಲ್ಲ, 2 ತಾಸಿಗೊಮ್ಮೆ ಅದು ಎಷ್ಟು ಹಾಲು ಕುಡಿಯೋದು ಕುಡಿದು ಆಮೇಲೆ ಬರ್ಪಿಂಗ್ ಮಾಡಿ ಮಲಗಿಸಿದ್ರೆ ಸುಮ್ಮನಿದ್ರೆ ಅದು ಪಾಪುಗೆ ಸಾಕಾಗ್ತಾ ಇದೆ ಅಂತ ಅರ್ಥ. ತಾಯಿಗೆ ಅನ್ಸ್ತಾ ಇರ್ಬೋದು ಹಾಲು ಕಡಿಮೆ ಇದ್ದಿದೆ ಅಂತ, ಆದ್ರೆ ಹಾಲು ಬರ್ತಾನೆ ಇಲ್ಲ, ಸದಾ ಕಾಲ ಪಾಪು ಅಳ್ತಾ ಇದೆ ಅಂತಂದ್ರೆ ಆವಾಗ ನಾವು ಮೇಲಿನ ಹಾಲು ಅಥವಾ ಫಾರ್ಮುಲಾ ಆಲ್ಟರ್ನೇಟ್ ಯೋಚನೆ ಮಾಡಬಹುದು.
1: ಇಲ್ದಿದ್ರೆ ತಾಯಿ ಅದ್ರ ಬಗ್ಗೆ ಜಾಸ್ತಿ ಯೋಚಿಸೋ ಅವಶ್ಯಕತೆ ಇಲ್ಲ ಹೇಳ್ತೀರಿ.
0: ಅಂಡ್ ಇನ್ನೊಂದು ಮಾತು, ಈಗ ಸಪೋಸ್ ಯಾವುದೋ ಕಾರಣಕ್ಕೆ ತಾಯಿಗೆ ಹಾಲು ಬರ್ತಾ ಇಲ್ಲ, ಯಾವುದೋ ಕಾರಣಕ್ಕೆ ಹಾಲು ಕುಡಿಸಬಾರ್ದು ಅಂತ ಇರ್ತದೆ. ಈಗ HIV ಇದ್ದ ಮಹಿಳೆ, ಈಗ ರೂಲ್ಸ್ ಚೇಂಜ್ ಆಗಿದೆ ಕುಡಿಸ್ಬಹುದು ಅಂತ, ಅಥವಾ ತಾಯಿ ಎಷ್ಟೇ ಪ್ರಯತ್ನ ಪಟ್ಟರು ಏನೇ ಮೆಡಿಸಿನ್ ನಾವು ಕೊಟ್ರು ಊಟದಲ್ಲಾಗ್ಲಿ ಗುಳಿಗೆ ಆಗ್ಲಿ ಪೌಡರ್ ಆಗ್ಲಿ ಹಾಲು ಬರದೇ ಇದ್ರೆ, ಈಗ ನಮ್ಮ ಹತ್ರ ಬ್ರೆಸ್ಟ್ ಮಿಲ್ಕ್ ಸ್ಟೋರಿಂಗ್ ಬ್ಯಾಂಕ್ಸ್ ಗಳಿವೆ. 6 ತಿಂಗಳಕ್ಕಿಂತ ಸಣ್ಣ ಮಗು ಇದ್ದ ತಾಯಿ ತನ್ನ ಹತ್ರ ಎಕ್ಸೆಸ್ ಹಾಲಿದ್ರೆ ಅದನ್ನ ದಾನದ ರೂಪವಾಗಿ ಬ್ಯಾಂಕಿಗೆ ಕೊಡ್ತಾ ಇದ್ದಾಳೆ, ಆ ಹಾಲನ್ನು ನಾವು ಬಳಸಬಹುದು.
1: ಈಗ ಇನ್ನೊಂದು ಮುಖ್ಯವಾಗಿ ನಾವು ಇಲ್ಲಿ ಕೇಳಬೇಕಾಗಿದ್ದು ಅಂದ್ರೆ ಯಾವ ರೀತಿಯಲ್ಲಿ ತಾಯಿ ಮಗುವಿಗೆ ಫೀಡ್ ಮಾಡಬೇಕು, ಅದರ ಒಂದು ಫ್ರೀಕ್ವೆನ್ಸಿ ಸಮಯ ಹೇಗೆ?
0: ಪಾಪುವಿಗೆ 2 ತಾಸಿಗೊಮ್ಮೆ ಫೀಡ್ ಮಾಡಬೇಕು 3 ತಿಂಗಳಾಗುವ, ಆಮೇಲೆ 3 ತಾಸಿಗೆ ಒಂದ್ಸರ್ತಿ ಫೀಡ್ ಮಾಡಲಿ. 6 ತಿಂಗಳ ಮಗು ಆದಮೇಲೆ 3 ರಿಂದ 4 ತಾಸಿಗೊಮ್ಮೆ ಫೀಡ್ ಮಾಡಿ ಟಾಪ್ ಫೀಡ್ ಸ್ಟಾರ್ಟ್ ಮಾಡಿರ್ತಾರೆ. ಅದನ್ನ ಮಾಡಿದ್ರೆ ತಾಯಿಗೂ ರೆಸ್ಟ್ ಸಿಗ್ತದೆ, ಪಾಪುಗೂ ಬೇರೆ ತರದ ಡಯಟ್ಗೆ ರೂಢಿ ಆದಂಗೆ ಆಗ್ತದೆ. ಸೊ ಅದನ್ನ ಮಾಡೋದು ಅತಿ ಅವಶ್ಯಕ. ಆಮೇಲೆ ಯಾವಾಗ್ಲೂ ತಾಯಂದ್ರು ಸುಸ್ತಾಗಿರ್ತಾರೆ ನೈಟ್ ಅಲ್ಲಿ ಅಂತ ನಾವು ನೋಡ್ತೇವೆ, ಪಾಪುನ ಪಕ್ಕದಲ್ಲಿ ಇಟ್ಕೊಂಡು ಹಾಲು ಕುಡಿಸ್ತಾರೆ, ಆ ರೀತಿ ಮಾಡ್ಲೇಬಾರ್ದು. ಎಷ್ಟೇ ಕಷ್ಟ ಅನ್ಸಿದ್ರು ಎಷ್ಟೇ ಟಯರ್ಡ್ ಇದ್ರು ಎದ್ದು ಕೂತ್ಕೊಂಡು ಹಿಂದ್ಗಡೆ ಪಿಲ್ಲೋ ಇಟ್ಕೊಂಡು ಕಂಫರ್ಟಬಲ್ ಆಗಿ ಪಾಪುವಿಗೆ ಸಿ ಪೊಸಿಷನ್ ಅಂತೀವಿ, ಆ ಪೊಸಿಷನ್ ಅಲ್ಲಿ ಹಿಡ್ಕೊಂಡು ಪಾಪು ತಲೆ ಸ್ಟೆಬಿಲೈಸ್ ಮಾಡಿ ಎದೆ ಹತ್ರ ಕರ್ಕೊಂಡೋಗಿ ಇಡೀ ನಿಪ್ಪಲ್ಲು ಏರಿಯೋಲ ಇಡೀದು ಬಾಯಿ ಅಲ್ಲಿ ಪಾಪುಗೆ ಹೋಗ್ಬೇಕು. ಕರೆಕ್ಟ್ ಲ್ಯಾಚಿಂಗ್ ಪ್ರೊಸೀಜರ್ ಅಂತ ಅದನ್ನು ಮಾಡಿಯೇ ಹಾಲು ಕುಡಿಸ್ಬೇಕು, ವಿನ ಎಂದು ಮಲಗಿ ಕುಡಿಸಿದೆ ಯಾವ್ಯಾವೋ ಪೊಸಿಷನ್ ಅಲ್ಲಿ ಇದ್ದು ಕುಡಿಸ್ದೆ ಅಂತಲ್ಲ, ಅದು ತುಂಬಾ ತುಂಬಾ ಮುಖ್ಯ. ಅಂಡ್ 2 ತಾಸಿಗೊಮ್ಮೆ ಸಾಕು, ಪ್ರತಿ ಸರ್ತಿ ಪಾಪು ಅಳದಂತ ಹೇಳಿ ಬ್ರೆಸ್ಟ್ ಫೀಡ್ ಮಾಡ್ಬೇಕು ತಾಸಿಗೊಮ್ಮೆ ಅಂತ ಇರುವುದಿಲ್ಲ, ಅದು ಬೇರೆ ಕಾರಣಕ್ಕೂ ಅಳ್ತಾ ಇರ್ಬೋದು. ಸೊ 2 ತಾಸಿಗೊಮ್ಮೆ 3 ತಿಂಗಳವರೆಗೂ ಇಸ್ ಓಕೆ.
1: ಅಂದ್ರೆ ಈ ಫೀಡಿಂಗ್ ಮಾಡುವಂತ ಪೊಸಿಷನ್ ಏನಿದೆ ಇದು ಬಹಳ ಮುಖ್ಯ ಅಂತ ಹೇಳ್ತೀವಿ, ಅದರಿಂದ ತಾಯಿಗೂ ಅನುಕೂಲ ಮತ್ತೆ ಮಗುವಿಗೂ ಕೂಡ.
0: ಹೌದು ಹೌದು ಹೌದು.
1: ಮತ್ತೆ ಹಾಲು ಕುಡಿಸಿದ ಮೇಲೆ ಎಷ್ಟೊಂದು ಮಕ್ಕಳು ತಕ್ಷಣಕ್ಕೆ ಒಮಿಟ್ ಮಾಡ್ತವೆ,
0: ಪಾಪು ತುಂಬಾ ಹೊತ್ತು ಅತ್ತು ಲ್ಯಾಚಿಂಗ್ ಪೊಸಿಷನ್ ಸರಿ ಇರ್ಲಿಲ್ಲ ಅಥವಾ ಬಹಳಷ್ಟು ಹಾಲು ಕುಡಿಸಿದ ಮೇಲೆ ಕೂಡ ಅದು ಸ್ವಲ್ಪ ಸರ್ವಸಾಮಾನ್ಯವಾಗಿ ಸ್ವಲ್ಪ ಅಮೌಂಟ್ ಹೊರಗಡೆ ಬರೋದು ಕರೆಕ್ಟು, ಬಟ್ ಅದನ್ನ ಹೆಗಲಿಗೆ ಹಾಕೊಂಡು ಪಾಪುಗೆ ಬರ್ಪಿಂಗ್ ಅಂತ ಹೇಳ್ತೀವಿ, ಬೆನ್ನು ತಟ್ಟಿ ಅದು ಡರ್ಕೆ ಬರ್ಸೋದು ಮಾಡಿ ಆಮೇಲೆ ಬೇಬಿಗೆ ಮಲಗಿಸ್ಬೇಕು. ಅದು ಸ್ವಲ್ಪ ಹೊರಗಡೆ ಕಕ್ಕಿಸ್ಕೊಳ್ತದೆ ಅಥವಾ ಹೊರಗಡೆ ವಾಮಿಟ್ ಆದ್ರೆ ಇಮಿಡಿಯೇಟ್ಲಿ ಬ್ರೆಸ್ಟ್ ಫೀಡ್ ಮಾಡ್ಬೇಕಂತಿಲ್ಲ, ಅದು ಸಾಕಷ್ಟು ಹಾಲು ಕುಡಿದು ಎಕ್ಸೆಸ್ ಇದ್ದು ಮಾತ್ರ ಅದು ವಾಮಿಟ್ ಮಾಡಿರ್ತದೆ. ನಾರ್ಮಲ್ ಬೇಬಿ ಹೇಳ್ತಾ ಇದ್ದೀನಿ, ಜ್ವರ ಬಂದಿತ್ತು ಲೂಸ್ ಮೋಷನ್ ಆಗಿತ್ತು ಆ ಬೇಬಿ ಬ್ರೆಸ್ಟ್ ಫೀಡಿಂಗ್ ತಗೊಳ್ಳಿಲ್ಲ ಅಥವಾ ವಾಮಿಟ್ ಮಾಡ್ತಾ ಇದ್ರೆ ಮಕ್ಕಳು ಡಾಕ್ಟ್ರಿಗೆ ಕಾಣಿಸೋದು ಅಥವಾ ಚೆಕಪ್ ತಗೊಳ್ಳೋದು ಒಳ್ಳೇದು. ಬಟ್ ನಾರ್ಮಲ್ ಬೇಬಿ ಸ್ವಲ್ಪ ವಾಂತಿ ಮಾಡ್ಕೊಂತು ಅಂದ್ರೆ ಅದ್ರ ಬಗ್ಗೆ ಭಯಭೀತರಾಗೋದು ಅವಶ್ಯಕತೆ ಇಲ್ಲ.
1: ಈಗ ಡಾಕ್ಟರ್ ಅಂದ್ರೆ ಇಲ್ಲಿ ಮುಖ್ಯವಾಗಿ ಒಬ್ಬ ತಾಯಿ ಗಮನಿಸಬೇಕಾಗಿದ್ದು ಹಾಲು ಕುಡಿಸಿದ್ರಷ್ಟೇ ಸಾಲದು, ಅದನ್ನ ಹೆಗಲ ಮೇಲೆ ಹಾಕೊಂಡು ಅದಕ್ಕೆ ಒಂದು ಡರಿಕೆ ಬರುವವರೆಗೂ ಸ್ವಲ್ಪ ಬೆನ್ನನ್ನ ಕೈ ಆಡಿಸ್ಕೊಂಡಿರ್ಬೇಕು.
0: ಹೌದು ಹೌದು.
1: ಅವಾಗ ಒಂದು ಕುಡಿದಂತ ಹಾಲು ಗಂಟಲಿನಿಂದ ಕೆಳಗಡೆಗೆ ಇಳಿತದೆ, ಒಮಿಟ್ ಮಾಡುವಂತ ಸಾಧ್ಯ ಸ್ವಲ್ಪ ಕಡಿಮೆ.
0: ಹೌದು, ಅದಲ್ಲದೆ ವಾಮಿಟ್ ಮಾಡೋದು ಒಂದ್ ರೀತಿ ದೇವ್ರ ಸೃಷ್ಟಿ ಅನ್ಕೊಳ್ಳಿ ಒಳ್ಳೇದೆ, ಅದ್ರ ಬದ್ಲಿ ಅದು ತನ್ನ ಉಸಿರಾಟದ ನಲ್ಲಿಗೆ ಹೋಗಿ ಟ್ರೇಕ್ದಿಂದ ಹೋದ್ರೆ ಅದಕ್ಕೆ ಉಸಿರಾಟದ ತೊಂದರೆ ಆಗಿ ಅದರಿಂದ ದುಷ್ಪರಿಣಾಮಗಳು ಇನ್ನು ಕೆಟ್ಟದಾಗಿರ್ತದೆ. ಅದಕ್ಕೆ ಪ್ರತಿ ಸಾರ್ತಿ ರಾತ್ರಿ ಇರಲಿ ನಡರಾತ್ರಿ ಇರಲಿ 3 ಗಂಟೆ ಇರಲಿ ಪಾಪುಗೆ ಹಾಲು ಕುಡಿಸಿದ ತಕ್ಷಣ ಡರ್ಕೆ ಬರೆಸುವ ಪ್ರಕ್ರಿಯೆ ಬಹಳ ಬಹಳ ಮುಖ್ಯ, ಅದನ್ನ ಮಾಡಲೇಬೇಕು ನಾವು.
1: ಈಗ ತಾಯಿ ಮಗುವಿಗೆ ಹಾಲು ಕುಡಿಸುವುದು ಅಂತಂದಾಗ ಒಂದು ತಾಯಿಯ ಹಾಲು ಮಗುವನ್ನು ಸೇವಿಸಿದಾಗ ಅದರಲ್ಲಿರುವ ಪೋಷಕಾಂಶವನ್ನು

0: ಮಗು ಪಡ್ಕೊಳ್ತದೆ. ಇಲ್ಲಿ ತಾಯಿ ಸೇವಿಸುವ ಆಹಾರ ಕೂಡ ಬಹಳ ಮುಖ್ಯ ಆಗ್ತದೆ.
1: ತಾಯಿ ಸೇವಿಸುವ ಆಹಾರದಲ್ಲಿ ಆದಷ್ಟು ಸ್ಪೈಸಿ, ಖಾರ, ಕರ್ದದ್ದು ತಿನ್ನದೆ ಹೆಲ್ದಿ ಫುಡ್ ಅಂದ್ರೆ ಹಣ್ಣು, ಹಂಪಲು, ಮನೆಯಲ್ಲಿ ಮಾಡಿರೋ ಫ್ರೆಶ್ ಅಡಿಗೆ ಊಟ ಮಾಡೋದು ಬಹಳ ಮುಖ್ಯ. ಯಾಕಂದ್ರೆ ಪಾಪುಗದು ಅವಳು ಊಟ ಮಾಡಿದ ಸ್ಪೈಸಿ ಫುಡ್ ಪಾಪುಗೆ ಹೋಗ್ತದಂತಿಲ್ಲ. ಬಹಳ ಮೆಣಸಿನ್ಕಾಯಿ ಹಾಕಿ ಅಡಿಗೆ ಮಾಡಿಸ್ಕೊಂಡು ಊಟ ಮಾಡಿದ್ರೆ ಪಾಪುಗೆ ಹೋಗುದಿಲ್ಲ. ಬಟ್ ಫ್ಲೇವರ್ ಅಂತ ಹೇಳ್ತೀವ, ರುಚಿ, ಆ ರುಚಿ ಚೇಂಜ್ ಆಗ್ತದೆ ಬೇಬಿಗೆ. ಅದಕ್ಕೋಸ್ಕರ ನಾವು ಹೇಳೋದು, ಆದಷ್ಟು ಜಂಕ್ ಫುಡ್ ಬೇಡ, ಮನೆಯಲ್ಲಿ ಮಾಡಿರೋ ಫ್ರೆಶ್ ಅಡಿಗೆ ಊಟ ಮಾಡ್ರಿ, ಸೇವಿಸ್ರಿ ಅಂತ. ಅದು ಒಂದು ಬಹಳ ಮುಖ್ಯ, ಫ್ಲೇವರ್ ಚೇಂಜ್ ಆಗಬಾರ್ದು ಬೇಬಿಗೆ.
0: ಈಗ 1.5 ವರ್ಷಗಳ ಕಾಲ ತಾಯಿ ಹಾಲು ಮಗುವಿಗೆ ಕೊಟ್ಟರೆ ಉತ್ತಮ ಅಂತ ತಾವು ಹೇಳಿದ್ರಿ, ಅಂದ್ರೆ ಇದರಿಂದ ಮಗುವಿಗೆ ಏನೇ ಲಾಭ ಆಗ್ತದೆ?
1: ಫಸ್ಟೇ ಹೇಳಿದೆ, ಪಾಪುಗೆ ಬೇಕಾಗಿದ್ದ ನ್ಯೂಟ್ರಿಷನು ತಾಯಿಯಿಂದ ಸಿಗೋದಲ್ಲದೆ ರೋಗ ನಿರೋಧಕ ಶಕ್ತಿ ಅಲ್ಲದೆ ಬೆಳವಣಿಗೆಗೆ ಬೇಕಾಗಿದ್ದ ಅತಿ ಅವಶ್ಯ ವಿಟಮಿನ್ಸು ಅಥವಾ ಗ್ರೋತ್ ಓರಿಯೆಂಟೆಡ್ ಏನಂತ ಹೇಳ್ತೀವಿ ಅದು ಅಲ್ಲದೆ ತಾಯಿಯ ರೋಗ ನಿರೋಧಕ ಶಕ್ತಿದು ಆಂಟಿ ಬಾಡೀಸ್ ಏನಿದೆ ಅದು ಗಿಫ್ಟ್ ತರ ಪಾಪುವಿಗೂ ಸಿಗ್ತದೆ. ಅದು ಬಹಳ ಬಹಳ ಮುಖ್ಯ. ಇದರ ಜೊತೆ ಮೋಸ್ಟ್ ಇಂಪಾರ್ಟೆಂಟ್, ಯಾವ್ದು ನಾವು ಅಲಕ್ಷ್ಯ ಮಾಡ್ತಾ ಇದ್ದೀವಿ ಈಗಿನ ಫಾಸ್ಟ್ ಡೇಸ್ ಅಲ್ಲಿ, ಅಂದ್ರೆ ತಾಯಿ ಮತ್ತು ಮಗುವಿನ ಬಾಂಡಿಂಗ್, ಆ ಪ್ರೀತಿ, ಆ ಅಟ್ಯಾಚ್ಮೆಂಟ್ ಏನ್ ಬರ್ತದೆ, ದಾಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ನಾ ಹೇಳಲಿಕ್ಕೆ ಬಯಸೋದು. ಅದು ಮಗುವಿಗೂ ಹೌದು, ತಾಯಿಗೂ ಹೌದು.
0: ಇದು ಬಾಂಧವ್ಯ ಬೆಳೀತದೆ,
1: ಆ ಬಾಂಧವ್ಯ ಬೆಳಿಲಿಕ್ಕೆ ಬೇಕು. ಇದು ಒಂದು ಮುಖ್ಯ ಸರಣಿ.
0: ಈಗ ಡಾಕ್ಟ್ರೆ, ನಮ್ಮ ಪ್ರಸ್ತುತ ಮಹಿಳೆಯರ ಸ್ಥಿತಿಗತಿಯನ್ನು ನಾವು ನೋಡಿದಾಗ ಹೆಚ್ಚಿನ ಸಂಖ್ಯೆಯಲ್ಲಿ ಉದ್ಯೋಗಸ್ಥ ಮಹಿಳೆಯರಿದ್ದಾರೆ. ಕೆಲವು ಹಗಲು ಪಾಳಿ, ಕೆಲವು ರಾತ್ರಿ ಪಾಳಿ, ಅಂದರೆ ಒಂದು ಮನೆಯಿಂದ ಸುಮಾರು ಹೊತ್ತು ಅವರು ಹೊರಗಡೆಗೆ ಇರ್ತಾರೆ. ಇಂಥವರಿಗೆ ಮಗುವಿಗೆ ನಿಯಮಿತವಾಗಿ ಹಾಲು ಉಣಿಸೋದು ಸ್ವಲ್ಪ ಕಷ್ಟ ಆಗ್ತದೆ. ಇಂಥವ್ರು ಏನು ಮಾಡಬಹುದು ಅಂತೀರಿ?
1: ಈಗ ಒಂದು ಒಳ್ಳೆಯ ಕೆಲಸ ಏನಾಗಿದೆ ಅಂದರೆ ಬ್ರೆಸ್ಟ್ ಪಂಪ್ ಅಂತಿದೆ. ಅದರ ಬಗ್ಗೆ ಹೇಗೆ ಮಿಲ್ಕ್ ಪಂಪ್ ಮಾಡಿ ಫ್ರಿಜ್ಜಲ್ಲಿ ಇಡಬೇಕು, ಹೇಗೆ ಅದನ್ನು ತೆಗೆದು ವಾರ್ಮ್

0: ಇರುವಂತಹ ತಾಯಂದ್ರಿಗೆ ಒಂದ್ ಸ್ವಲ್ಪ ಮನೆಗೆ ಹೋಗಿ ಫೀಡ್ ಮಾಡಿ ಬರುವಂತ ಅವಕಾಶವನ್ನು ಕೂಡ ಈಗ ಇಲಾಖೆಗಳು ನೀಡಿವೆ. ಅದರ ಸದುಪಯೋಗವನ್ನು ಕೂಡ ಮಹಿಳೆ ಪಡ್ಕೋಬಹುದು.
1: ಹೌದು ಹೌದು, ಮಾಡ್ಲೇಬೇಕದನ್ನ.
0: ಮತ್ತೆ ಡಾಕ್ಟರ್, ಇನ್ನೊಂದು, ನಾವು ನಮ್ಮ ಗ್ರಾಮೀಣ ಪ್ರದೇಶದ ಮಹಿಳೆಯರನ್ನ ನೋಡಿದಾಗ ಅವರು ಯಾವುದೇ ಒಂದು ಸಂಕೋಚ ಮುಲಾಜು ಇಲ್ಲದೇನೆ ಮಗುವಿಗೆ ನಿಯಮವಾಗಿ ಹಾಲು ಕುಡಿಸೋದಾಗ್ಲಿ ಮಕ್ಕಳಿಗೆ ಬೆಳೆಸೋದಾಗ್ಲಿ ಮಾಡ್ತಿರ್ತಾರೆ. ನಮ್ಮ ನಗರ ಪ್ರದೇಶಕ್ಕೆ ಬಂದ ಹಾಗೆ ಒಂದು ಸೌಂದರ್ಯ ಪ್ರಜ್ಞೆ ಅನ್ನೋದು ಮಹಿಳೆಯನ್ನ ಕಾಡ್ತಾ ಇರ್ತದೆ. ಅಂದ್ರೆ ಬಹಳ ದಿನಗಳ ಕಾಲ ಮಗುವಿಗೆ ಫೀಡ್ ಮಾಡಿದ್ರೆ ಎಲ್ಲಿ ನನ್ನ ಫಿಗರ್ ಹಾಳಾಗ್ತದೆ ಅನ್ನೋ ಒಂದ್ ಸ್ವಲ್ಪ ಕಾನ್ಶಿಯಸ್ ಕೆಲವು ಮಹಿಳೆಯರಲ್ಲಿ ಇರ್ತದೆ.
1: ಅಲ್ಲ, ಅದು ತಪ್ಪು ಕಲ್ಪನೆ. ಅವರು ತಮ್ಮ ಫಿಗರ್ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ಹಾಲು ಕುಡಿಸ್ಲಿ, ಹಾಲು ಕುಡಿಸಿದ್ರೆ ಅವ್ರಿಗೆ ವೇಟ್ ಲಾಸು ಆಗ್ತದೆ, ಅವ್ರ ಫಿಗರು ಚೆನ್ನಾಗಿ ಮೇಂಟೈನ್ ಆಗ್ತದೆ. ಸೊ ಹಳ್ಳಿಯ ಜನ ಯಾಕೆ ಸ್ಲಿಮ್ ಅಂಡ್ ಟ್ರಿಮ್ ಇರ್ತಾರೆ ಅಂದ್ರೆ ಅವ್ರು ಹಾಲು ಕುಡಿಸ್ತಾ ಇದ್ದಾರೆ. ಸೊ ಶಹರದವರು ಹಾಲು ಕುಡಿಸಿದ್ರೆ ಅವರಿಗೂ ಚೆನ್ನಾಗಿ ಫಿಗರ್ ಮೇಂಟೈನ್ ಆಗಿ ಹೆಲ್ತ್ ಚೆನ್ನಾಗಿರ್ತದೆ. ಸೊ ಮುಜುಗರ ಪಡೋದು ಬೇಡ.
0: ಈಗ ಡಾಕ್ಟರ್ ಪ್ರಿಯಾ ಅವರ ಒಂದು ಕೊನೆಯ ಪ್ರಶ್ನೆ, ನಮ್ಮ ಭಾವಿ ತಾಯಂದ್ರು ಈಗ ಗರ್ಭಿಣಿಯರಿದ್ದಿರಬಹುದು, ಮುಂದಿನ ಕೆಲವು ದಿನಗಳಲ್ಲಿ ತಾಯಂದಿರಾಗುವಂತ ಹಂತದಲ್ಲಿ ಇರ್ತಾರೆ, ಅಂತವ್ರಿಗೆ ಈ ಒಂದು ಎದೆ ಹಾಲಿನ ಮಹತ್ವ ತಾವೇನ್ ಹೇಳಕ್ ಇಷ್ಟಪಡ್ತೀರಿ?
1: ಒಂದು 5ನೇ ಅಥವಾ 6ನೇ ತಿಂಗಳಲ್ಲಿ ಅವರು ತಮ್ಮ ಹೊಟ್ಟೆಗೆ ಸ್ಟ್ರೆಚ್ ಮಾರ್ಕ್ ಬಗ್ಗೆ ಯೋಚನೆ ಮಾಡ್ತಾರೆ. ಅದೇ ಟೈಮಲ್ಲಿ ಸ್ತ್ರೀ ರೋಗ ತಜ್ಞರು ಅವರ ಬ್ರೆಸ್ಟ್ ಎಕ್ಸಾಮಿನೇಷನ್ ಮಾಡೋದಲ್ಲದೆ ಅವರ ನಿಪ್ಪಲ್ ಶೇಪ್ ಸರಿಗಿದೆಯಾ ಇಲ್ವಾ, ಇನ್ವರ್ಟೆಡ್ ಇದೆಯೋ ಹೆಂಗೋ, ಬ್ರೆಸ್ಟ್ ಮಸಾಜ್ ಹೇಗೆ ಮಾಡ್ಕೊಳ್ಳೋದು, ಪಾಪು ಹಾಲ್ಸೋಕೆ ಏನೆಲ್ಲ ತಯಾರಿ ಮಾಡಬೇಕು ಅದೆಲ್ಲನೂ ಕಲಿಸಿಕೊಡ್ತದೆ. ಆಮೇಲೆ ಅವ್ರು ಕಲ್ಕೊಂಡು ಅದ್ರ ಬಗ್ಗೆ ಅರಿವು ಇದ್ರೆ ಹಾಲು ಕುಡಿಸೋಕೆ ಎಂದು ಮುಜುಗರ ಮಾಡಲ್ಲ.
0: ಅಂದ್ರೆ ಎದೆ ಹಾಲೇ ಶ್ರೇಷ್ಠ ಅನ್ನೋ ಮಾತನ್ನ ಇದು ಜಗತ್ತು ಒಪ್ಪಿದೆ. ಯಾಕೆಂದ್ರೆ ತಾಯಿಯ ಹಾಲಿಗೆ ಪರ್ಯಾಯವಾದಂತ ಹಾಲು ಇವತ್ತಿನವರೆಗೂ ಎಲ್ಲೂ ಲಭ್ಯ ಇಲ್ಲ.
1: ಒಪ್ತೀನಿ.
0: ಹಂಗಾಗಿ ಯಾವುದೇ ರೀತಿಯ ಸಂಕೋಚ ಮುಜುಗರ ಪಟ್ಕೊಳ್ಳದೆ ನಮ್ಮ ಮಹಿಳೆಯರು ನಿಯಮಿತವಾಗಿ ಮಗುವಿಗೆ 2 ವರ್ಷಗಳ ಕಾಲ ಎದೆ ಹಾಲನ್ನೇ ಕೊಟ್ರೆ ಉತ್ತಮವಾದ ಆರೋಗ್ಯವಂತ ಭಾವಿ ಪ್ರಜೆಗಳನ್ನ ನಾವು ಸಮಾಜಕ್ಕೆ ನೀಡಬಹುದು ಅನ್ನೋ ಮಾತು ಎಲ್ಲ ಮಹಿಳೆಯರು ಒಪ್ತಾರೆ ಅಂತ ಆಶಿಸ್ತಾ ಸಂದರ್ಶನವನ್ನ ಮುಗಿಸೋಣ. ನಮಸ್ಕಾರ.
1: ನಮಸ್ಕಾರ.
2: ಸ್ತನ್ಯಪಾನ ಸಪ್ತಾಹ ಆಚರಣೆಯ ಸಂದರ್ಭದಲ್ಲಿ ಸ್ತನ್ಯಪಾನ ಮಹತ್ವ ಈ ಕುರಿತು ಡಾಕ್ಟರ್ ಪ್ರಿಯಾ ಶಂಕರ್ ಬಿಜಾಪು ಅವರೊಂದಿಗೆ ನಡೆಸಿದ ಸಂದರ್ಶನ ಇದುವರೆಗೂ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಮಂಜುಳಾ ಪುರಾಣಿಕ್. ಈಗ ಸಾವಿತ್ರಿಬಾಯಿ ಪುಲೆ ಅವರ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ತೇಜಸ್ವಿನಿ ಯಕ್ಕುಂಡಿಮಠ್.
3: ಸಾವಿತ್ರಿಬಾಯಿ ಪುಲೆ ಸಾಹಿತಿ, ಸಮಾಜ ಸುಧಾರಕಿ, ಪ್ರಥಮ ಶಿಕ್ಷಕಿ. ಸಾವಿತ್ರಿಬಾಯಿ ಪುಲೆ ತಮ್ಮ ಜೀವನದುದ್ದಕ್ಕೂ ತಮ್ಮ ಕ್ರಾಂತಿಕಾರಿ ಪತಿ ಮಹಾತ್ಮ ಜ್ಯೋತಿಬಾ ಪುಲೆಯವರೊಂದಿಗೆ ಸರಿಸಮಾನವಾಗಿ ಹೋರಾಡಿದರು. ಆದರೆ ಜಾತಿಯ ದೆಸೆಯಿಂದ ಹಾಗೂ ಮಹಿಳೆಯ ಕಾರಣದಿಂದ ಅವರ ಸಾಧನೆಗಳು ಬೆಳಕಿಗೆ ಬಂದಿಲ್ಲ. ಜ್ಯೋತಿಬಾ ಪುಲೆಯವರ ಧರ್ಮಪತ್ನಿ ಎಂದು ಅವರು ಗುರುತಿಸಲ್ಪಟ್ಟಿದ್ದಾರೆ. ಆದರೆ ಅವರ ವೈಯಕ್ತಿಕ ಸಾಧನೆಯ ಬಗ್ಗೆ ಬಹಳಷ್ಟು ಪರಿಚಯವಿಲ್ಲ. ಅವರು ಆಧುನಿಕ ಭಾರತದ ಪ್ರಥಮ ಶಿಕ್ಷಕಿಯಾಗಿದ್ದಾರೆ. ಅವರು ಜನಸಾಮಾನ್ಯರ ಮತ್ತು ಸ್ತ್ರೀ ಶಿಕ್ಷಣದ ಪ್ರಮುಖ ಪ್ರತಿಪಾದಕಿಯಾಗಿದ್ದಾರೆ. ಮಹಿಳೆಯರ ವಿಮುಕ್ತಿಯ ಚಾಂಪಿಯನ್ ಆಗಿದ್ದಾರೆ. ಕವಿಯತ್ರಿಯಾಗಿದ್ದಾರೆ. ಜಾತಿವಾದ ಹಾಗೂ ಪುರುಷ ಪ್ರಾಧಾನ್ಯತೆ ಉಚ್ಛ್ರಾಯ ಸ್ಥಿತಿಯಲ್ಲದ ಸಮಾಜದಲ್ಲಿ ಬದುಕಿದ್ದ ಸಾವಿತ್ರಿಬಾಯಿಯವರು ದಿಟ್ಟ ನಾಯಕಿಯಾಗಿ ತಮ್ಮ ಸ್ವತಂತ್ರ ಅಸ್ತಿತ್ವವನ್ನು ಜಗತ್ತಿಗೆ ಪರಿಚಯಿಸಿದ್ದಾರೆ. ಸಮಾಜಕ್ಕೆ ಅಪಾರ ಕೊಡುಗೆಗಳನ್ನು ನೀಡಿದ್ದಾರೆ. ಅವರ ಜೀವನ ಹಾಗೂ ಹೋರಾಟಗಳು ಎಲ್ಲರಿಗೂ ಚಿರಪರಿಚಿತವಾಗಬೇಕು ಮತ್ತು ಸಕಲರ ಮೆಚ್ಚುಗೆಗೆ ಇವರು ಪಾತ್ರರಾಗಬೇಕು. ಇವರ ಕುರಿತು ಮರಾಠಿಗರಲ್ಲದವರಿಗೂ ಮಾಹಿತಿ ದೊರೆಯಬೇಕು ಎಂದು ಬ್ರಜರಾಜನ್ ಮಣಿಯವರು ಒಂದೆಡೆ ಬರೆದಿದ್ದಾರೆ. ಇಂತಹ ಸಾವಿತ್ರಿಬಾಯಿಯವರ ಕಿರುಪರ್ಯ ಹೀಗಿದೆ. ಸಾವಿತ್ರಿಬಾಯಿಯವರು ಅಂದಿನ ಮುಂಬೈ ಪ್ರಾಂತ್ಯದ ನೈಗಾಂವ್ ಎಂಬ ಹಳ್ಳಿಯಲ್ಲಿ 3 ಜನವರಿ 1831 ಜನಿಸಿದರು. ಅವರದು ಕೃಷಿಕರ ಕುಟುಂಬವಾಗಿತ್ತು. ಬಾಲ್ಯ ವಿವಾಹ ಜನಜನಿತವಾಗಿದ್ದ ಆ ಕಾಲದಲ್ಲಿ 9 ವರ್ಷದ ಬಾಲೆ ಸಾವಿತ್ರಿಯವರನ್ನು 12 ವರ್ಷದ ಬಾಲ ಜ್ಯೋತಿಬಾರವರೊಂದಿಗೆ 1840 ವಿವಾಹ ಮಾಡಿಕೊಡಲಾಯಿತು. ಮಹಾತ್ಮ ಜ್ಯೋತಿಬಾ ಪುಲೆಯವರು ಒಬ್ಬ ಮಹಾನ್ ಚಿಂತಕರು, ಸಹೃದಯರು ಹಾಗೂ ಸಮಾಜ ಸುಧಾರಕರಾಗಿದ್ದು ರೈತರಿಗೆ ಹಾಗೂ ಕೆಳವರ್ಗದ ಜನರಿಗೆ ಸಮಾನ ಹಕ್ಕುಗಳನ್ನು ಹಾಗೂ ಗೌರವವನ್ನು ದೊರಕಿಸಿಕೊಡಲು ಅಹರ್ನಿಶೆ ದುಡಿದರಾಗಿದ್ದಾರೆ. 1873 ಸತ್ಯಶೋಧಕ ಸಮಾಜವನ್ನು ಸ್ಥಾಪಿಸಿ ಜಾತಿವಾದ, ಮೂಢನಂಬಿಕೆ ಇವೇ ಮೊದಲಾದ

ಸಾಮಾಜಿಕ ಅನಿಷ್ಟಗಳ ವಿರುದ್ಧ ಹೋರಾಡಿದವರಾಗಿದ್ದಾರೆ. ಶಿಕ್ಷಣದ ಮಹತ್ವವನ್ನು ವಿಶೇಷವಾಗಿ ಮನಗಂಡಿದ್ದ ಜ್ಯೋತಿಬಾರವರು ಜಾತಿ, ಧರ್ಮ, ಲಿಂಗ ಇವೇ ಮೊದಲಾದ ಬೇವಿಲ್ಲದೆ ಎಲ್ಲರಿಗೂ ದೊರೆಯಬೇಕೆಂದು ಪ್ರತಿಪಾದಿಸುತ್ತಿದ್ದ ಜ್ಯೋತಿಬಾರವರು ಶಿಕ್ಷಣದ ವ್ಯಾಪಕ ಪ್ರಸಾರಕ್ಕೆ ಮಹಿಳಾ ಶಿಕ್ಷಕ ವೃಂದದ ಅವಶ್ಯಕತೆ ಇದೆ ಎಂದು ಸ್ಪಷ್ಟವಾಗಿ ಮನಗಂಡಿದ್ದರು. ಆದ್ದರಿಂದಲೇ ಅವರು ತಮ್ಮ ಪತ್ನಿ ಸಾವಿತ್ರಿಬಾಯಿಯವರನ್ನು ಶಿಕ್ಷಕಿಯನ್ನಾಗಿ ತರಬೇತಿ ಕೊಡಿಸಲು ನಿರ್ಧಾರ ಮಾಡುತ್ತಾರೆ. ಆ ಸಂದರ್ಭದಲ್ಲಿ ಸಾಂಪ್ರದಾಯಿಕ ಮನೋಭಾವದವರಾಗಿದ್ದ ಜ್ಯೋತಿಬಾರವರ ತಂದೆ ತಮ್ಮ ಸೊಸೆಯಾದ ಸಾವಿತ್ರಿಬಾಯಿಯವರಿಗೆ ಶಿಕ್ಷಕಿಯಾಗಿ ತರಬೇತಿ ನೀಡುವುದನ್ನು ನಿಲ್ಲಿಸದಿದ್ದರೆ ಮನೆಯಿಂದ ಹೊರಗೆ ಹಾಕುವ ಬೆದರಿಕೆಯನ್ನು ಒಡ್ಡುತ್ತಾರಂತೆ. ಆದರೆ ಇದಾವುದಕ್ಕೂ ಅಂಜದ ಅಳುಕದ ಈ ದಂಪತಿಗಳು ತಮ್ಮ ನಿಲುವಿಗೆ ಚಲರಾಗಿರುತ್ತಾರೆ. ಸಾವಿತ್ರಿಬಾಯಿಯವರು ಶಿಕ್ಷಕರ ತರಬೇತಿ ಶಾಲೆಯಲ್ಲಿ ಅಧ್ಯಯನ ಮಾಡಿ ಉನ್ನತ ದರ್ಜೆಯಲ್ಲಿ ಪಾಸಾಗುತ್ತಾರೆ. 1848ರಲ್ಲಿ ಬಾಕಿಯರಿಗಾಗಿ ಪುಣೆಯಲ್ಲಿ ಶಾಲೆಯನ್ನು ತೆರೆಯುತ್ತಾರೆ. ಭಾರತದ ಪ್ರಥಮ ಮಹಿಳಾ ಶಿಕ್ಷಕಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗುತ್ತಾರೆ. ಸಂಪ್ರದಾಯಸ್ಥರ ಕಟು ಟೀಕೆಗೆ ಒಳಗಾದರೂ ತಮ್ಮ ಶಿಕ್ಷಕ ವೃತ್ತಿಯನ್ನು ಸಾವಿತ್ರಿಬಾಯಿಯವರು ಮುಂದುವರಿಸುತ್ತಾರೆ. ಶಿಕ್ಷಣ ಕ್ಷೇತ್ರಕ್ಕೆ ಈ ದಂಪತಿಗಳು ಸಲ್ಲಿಸಿದ ಸೇವೆಯನ್ನು ಗುರುತಿಸಿ ಅಂದಿನ ಸರ್ಕಾರ ಅವರೀರ್ವರನ್ನು ಗೌರವಿಸುತ್ತದೆಯಂತೆ. 1852ರಲ್ಲಿ ಸಾವಿತ್ರಿಬಾಯಿಯವರು ಮಹಿಳಾ ಸೇವಾ ಮಂಡಳವನ್ನು ಪ್ರಾರಂಭಿಸಿ ಮಹಿಳೆಯರಲ್ಲಿ ಮಾನವ ಹಕ್ಕುಗಳು, ಗೌರವಯುತ ಜೀವನ ನಡೆಸುವಿಕೆ ಹಾಗೂ ವಿವಿಧ ಸಾಮಾಜಿಕ ಸಮಸ್ಯೆಗಳ ಕುರಿತು ಅರಿವು ಮೂಡಿಸುವಂತಹ ಒಂದು ಪ್ರಯತ್ನವನ್ನು ಮಾಡುತ್ತಾರೆ. ಅಂದಿನ ಸಮಾಜದಲ್ಲಿ ವಿಧವೆಯರ ಕೇಶಮುಂಡನ ಮಾಡುವ ಅನಿಷ್ಟ ಸಂಪ್ರದಾಯ ರೂಢಿಯಲ್ಲಿತ್ತು. ಅದರ ವಿರುದ್ಧವೂ ಯಶಸ್ವಿ ಹೋರಾಟವನ್ನು ಸಾವಿತ್ರಿಬಾಯಿಯವರು ನಡೆಸುತ್ತಾರೆ. ಬಾಲ್ಯವಿವಾಹ ಪದ್ಧತಿ ಆಗ ಸಾಮಾನ್ಯವಾಗಿತ್ತು. ಎಳೆಯ ಹೆಣ್ಣು ಮಕ್ಕಳನ್ನು ವಯಸ್ಕ ಗಂಡು ಮಕ್ಕಳಿಗೆ ಮದುವೆ ಮಾಡಿಕೊಡುತ್ತಿದ್ದರಿಂದ ಆ ಕಾಲದಲ್ಲಿ ವಿವಿಧ ಸಾಂಕ್ರಾಮಿಕ ರೋಗಗಳು ಕೂಡ ಹೆಚ್ಚಾಗಿದ್ದರಿಂದ ಗಂಡಂದಿರು ಅಕಾಲ ಮರಣಕ್ಕೆ ತುತ್ತಾಗುವ ಪ್ರಮಾಣ ಹೆಚ್ಚಾಗಿತ್ತು. ಆದ್ದರಿಂದ ಬಾಲವಿಧವಿಯರ ಸಂಖ್ಯೆಯೂ ಕೂಡ ಗಣನೀಯವಾಯಿತು. ಇಂತಹ ವಿಧವಿಯರಿಗೆ ಬೆಂಬಲವಾಗಿ ಸಾವಿತ್ರಿಬಾಯಿ ಹಾಗೂ ಜ್ಯೋತಿಬಾರವರು ನಿಲ್ಲುತ್ತಾರೆ. ಗರ್ಭಿಣಿ ವಿಧವಿಯರು ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ದುರದೃಷ್ಟರ ಘಟನೆಗಳನ್ನು ನೋಡಿ ಇವರಿಬ್ಬರು ತುಂಬಾ ನೊಂದಿದ್ದರು. ಗರ್ಭಿಣಿ ಸ್ತ್ರೀಯೊಬ್ಬರು ಅನಾನುಕೂಲ ಪರಿಸ್ಥಿತಿಯಲ್ಲಿ ಆತ್ಮಹತ್ಯೆಗೆ ಪ್ರಯತ್ನಿಸುವಾಗ ಅದನ್ನು ತಡೆದ ಈ ದಂಪತಿಗಳು ಆ ಮಗು ಹುಟ್ಟಿದ ನಂತರ ಅದನ್ನು ದತ್ತು ತೆಗೆದುಕೊಂಡು ಮಗುವನ್ನು ಸಾಕಿ ಸಲಹುವ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವುದಾಗಿ ಭಾಷೆ ನೀಡುತ್ತಾರೆ ಹಾಗೂ ತನ್ಮೂಲಕ ಎರಡು ಜೀವಗಳನ್ನು ಉಳಿಸುತ್ತಾರೆ. ಅಂತೆಯೇ ಸ್ವಂತ ಮಕ್ಕಳಿಲ್ಲದ ಸಾವಿತ್ರಿಬಾಯಿ ಹಾಗೂ ಜ್ಯೋತಿಬಾರವರು ಆ ಮಗುವನ್ನು ದತ್ತು ತೆಗೆದುಕೊಂಡು ಅದಕ್ಕೆ ಯಶವಂತರಾವ್ ಎಂದು ನಾಮಕರಣ ಮಾಡಿ ತಮ್ಮ ಸಮಗ್ರ ಪ್ರೀತಿಯನ್ನು ಉತ್ತಮ ಸಂಸ್ಕಾರಗಳನ್ನು ದಾರಿಯೆರೆಯುತ್ತಾರೆ. ಆ ಮಗುವಿಗೆ ಒಳ್ಳೆಯ ಶಿಕ್ಷಣ ನೀಡಿ ವೈದ್ಯರನ್ನಾಗಿ ಮಾಡುತ್ತಾರೆ. ನುಡಿಗಿಂತ ನಡೆ ಮುಖ್ಯ, ಆಡುವುದಕ್ಕಿಂತ ಮಾಡುವುದು ಶ್ರೇಷ್ಠ ಎಂಬುದನ್ನು ತಮ್ಮ ಕೃತಿಯ ಮೂಲಕ ತೋರಿಸಿದ ಈ ದಂಪತಿಗಳು ಮಗುವನ್ನು ದತ್ತು ತೆಗೆದುಕೊಳ್ಳುವ ಮೂಲಕ ಒಂದು ಸತ್ ಸಂಪ್ರದಾಯಕ್ಕೆ ಮುನ್ನುಡಿ ಬರೆಯುತ್ತಾರೆ. ಅತ್ಯಾಚಾರಕ್ಕೊಳಗಾಗಿ ಗರ್ಭಧರಿಸಿದ ನತದೃಷ್ಟ ಹೆಣ್ಣು ಮಕ್ಕಳ ಆರೈಕೆ ಹಾಗೂ ಸುರಕ್ಷಿತ ಹೆರಿಗೆಗಾಗಿ ಬಾಲಹತ್ಯಾ ಪ್ರತಿಬಂಧಕ ಗೃಹವನ್ನು ತೆರೆಯುತ್ತಾರೆ. ಇಲ್ಲಿ

0: ಸಾಧಿಸಲು ಪ್ರಯತ್ನಿಸುತ್ತಾರೆ. ಗುಲಾಮಗಿರಿಯಂಥ ಗ್ರಂಥಗಳನ್ನು ಬರೆದ ಜ್ಯೋತಿಬಾರವರು ಒಬ್ಬ ಶ್ರೇಷ್ಠ ಲೇಖಕರಾಗಿ ಜಗತ್ತಿಗೆ ಪರಿಚಯರಾದಂತೆ ಸಾವಿತ್ರಿಬಾಯಿಯವರು ಒಬ್ಬ ಶ್ರೇಷ್ಠ ಕವಯಿತ್ರಿಯಾಗಿದ್ದರು. ಅವರು ಬರೆದ ಮರಾಠಿ ಭಾಷಾ ಕಾವ್ಯಾಪುಲೆ ಎಂಬ ಕವನ ಸಂಕಲನ 1854ರಲ್ಲಿ ಪ್ರಕಟವಾಗಿ ಜನರ ಮೆಚ್ಚುಗೆ ಗಳಿಸಿತು. ಬ್ರಿಟಿಷ್ ಸರ್ಕಾರವು ಸಾವಿತ್ರಿಬಾಯಿಯವರ ಸಾಹಿತ್ಯವನ್ನು ಗುರುತಿಸಿತ್ತು. ಈ ತೆರನಾದ ಮನ್ನಣೆಗೆ ಪಾತ್ರರಾದ ಪ್ರಥಮ ಮಹಿಳಾ ಲೇಖಕಿ ಸಾವಿತ್ರಿಬಾಯಿಯವರಾಗಿದ್ದಾರೆ. 1876ರಿಂದ 1898ರ ಅವಧಿಯಲ್ಲಿ ಬರಗಾಲ ಸಂಭವಿಸಿದಾಗ ಸಾವಿತ್ರಿಯವರು ಪರಿಹಾರ ಕಾರ್ಯದಲ್ಲಿ ಸಕ್ರಿಯವಾಗಿ ತೊಡಗಿಕೊಂಡಿದ್ದರು. ಅನೇಕ ಸ್ಥಳಗಳಲ್ಲಿ ಉಚಿತ ಆಹಾರವನ್ನು ಹಂಚುತ್ತಿದ್ದರು. 1897ರಲ್ಲಿ ಪುಣೆಯಲ್ಲಿ ಪ್ಲೇಗ್ ಸಾಂಕ್ರಾಮಿಕ ರೋಗ ಹರಡಿದಾಗ ತಮ್ಮ ಮಗ ಡಾಕ್ಟರ್ ಯಶವಂತರಾವ್ರವರು ಪುಣೆಯ ಬಳಿ ತೆರೆದ ದವಾಖಾನೆಯಲ್ಲಿ ಸಾವಿತ್ರಿಬಾಯಿಯವರು ಸ್ವಂತ ರೋಗಿಗಳ ಆರೈಕೆಗೆ ಮುಂದಾಗುತ್ತಾರೆ. ಆ ಸಂದರ್ಭದಲ್ಲಿ ರೋಗದ ಸೋಂಕು ತಗುಲಿ 10 ಮಾರ್ಚ್ 1897ರಂದು ನಿಧನರಾಗುತ್ತಾರೆ. ಇಂಥ ಕರುಣಾಮಯಿ ತಾಯಿಯ ಸವಿನೆನಪಿಗಾಗಿ ಪುಣೆ ವಿಶ್ವವಿದ್ಯಾಲಯಕ್ಕೆ ಸಾವಿತ್ರಿಬಾಯಿ ಪುಲೆ ಪುಣೆ ವಿಶ್ವವಿದ್ಯಾಲಯ ಎಂದು ಮರುನಾಮಕರಣ ಮಾಡಲಾಗಿದೆ. ಮಹಿಳಾ ಸಮಾಜ ಸುಧಾರಕಿಯರಿಗೆ ಮಹಾರಾಷ್ಟ್ರ ಸರ್ಕಾರ ಸಾವಿತ್ರಿಬಾಯಿ ಪುಲೆಯವರ ಹೆಸರಿನಲ್ಲಿ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ. ಅವರ 101ನೆಯ ಪುಣ್ಯಸ್ಮರಣೆ ಎಂದು ಅಂದರೆ 10 ಮಾರ್ಚ್ 1898ರಂದು ಇಂಡಿಯಾ ಪೋಸ್ಟ್ ಅವರ ಹೆಸರಿನಲ್ಲಿ ಅಂಚೆ ಚೀಟಿಯನ್ನು ಹೊರತಂದಿದೆ. ಅವರ ಕಾರ್ಯಗಳನ್ನು ಮೆಲುಕು ಹಾಕುತ್ತಾ ಆ ಮಹಾನ್ ತಾಯಿ ತುಳಿದ ದಾರಿಯಲ್ಲಿ ಪುಟ್ಟ ಪುಟ್ಟ ಹೆಜ್ಜೆಗಳನ್ನು ಹಾಕಿದರು. ಸಮಾಜ ಸುಭೀಕ್ಷವಾಗಲು ಸಾಧ್ಯ.
1: ಸಾವಿತ್ರಿಬಾಯಿ ಪುಲೆ ಅವರ ಕುರಿತು ಇದುವರೆಗೂ ಮಾತನಾಡಿದವರು ಡಾಕ್ಟರ್ ತೇಜಸ್ವಿನಿ ಯಕುಂಡಿಮಠ್ ಅವರು.
2: ವನಿತಾ ವಿಹಾರ ಕಾರ್ಯಕ್ರಮ ಪ್ರಸಾರವಾಯಿತು. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್. ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆಕಾಶವಾಣಿ ಧಾರವಾಡ ಕೇಂದ್ರದಲ್ಲಿ ಸಿದ್ಧಪಡಿಸಲ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.

0: ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ ಸರಿಯಾಗಿ 12:30.
1: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರು ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರು ಸ್ಯಾಂಡಲ್ ಸೋಪ್
2: ಅರ್ಜೆಂಟ್ ಆಗಿ ಫುಡ್ ಡೆಲಿವರಿ ಮಾಡಬೇಕು ಈ ಟ್ರಾಫಿಕ್ ಅಲ್ಲಿ ಅಪಘಾತವಾಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಪ್ಪ ಗತಿ
1: ಅದಕ್ಕಾಗಿಯೇ ಕರ್ನಾಟಕ ಸರ್ಕಾರ ತಂದಿದೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ ಅಪಘಾತ ವಿಮೆ ಜೀವ ವಿಮೆ ಆಸ್ಪತ್ರೆ ವೆಚ್ಚಕ್ಕೆ ನೆರವು ಇವೆಲ್ಲವೂ ಉಚಿತ 18-60 ವರ್ಷದ ಫುಡ್ ಡೆಲಿವರಿ ಹಾಗೂ ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡುತ್ತಿರುವ ಸೇವಾ ಸಿಂಧು ಪೋರ್ಟಲ್ನಲ್ಲಿ ನೋಂದಾಯಿಸಿದ ಅರ್ಹ ಗಿಗ್ ಕಾರ್ಮಿಕರಿಗೆ ಮಾತ್ರ ಈ ಸೌಲಭ್ಯ ಹೆಚ್ಚಿನ ಮಾಹಿತಿಗಾಗಿ 1-55-214 ಸಹಾಯವಾಣಿಗೆ ಕರೆ ಮಾಡಿ ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ
0: ಇನ್ನು ಮುಂದೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ 12:35 ದೇವರ ನಾಮಗಳು 12:45 ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ವಿಶ್ವ ಸ್ತನ್ಯಪಾನ ಸಪ್ತಾಹದ ಸಂದರ್ಭದಲ್ಲಿ ಶಿಶುವಿಗೆ ತಾಯಿಯ ಹಾಲಿನ ಅಗತ್ಯ ಈ ಕುರಿತು ಮೈಸೂರಿನ ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ನ ಮಕ್ಕಳ ವೈದ್ಯರುಗಳಾದ ಡಾಕ್ಟರ್ ಮಲ್ಲಿಕಾರ್ಜುನ ಸ್ವಾಮಿ ಹಾಗೂ ಡಾಕ್ಟರ್ ದೀಪಾಲಿ ಅವರೊಂದಿಗೆ ಮಾತುಕತೆ ಇವರೊಂದಿಗೆ ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್ 1:00 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಗತಿಪಥ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಸರಣಿಯಲ್ಲಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕುರಿತು ಮಾಹಿತಿ 1:20 ಭಾವಗೀತೆಗಳು ಸುನೀತಾ ಎಸ್ ಅವರಿಂದ 1:30 ಹಾಗೂ ಸಂಜೆ

ಮೈಸೂರಿನ ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ನ ಮಕ್ಕಳ ವೈದ್ಯರುಗಳಾದ ಡಾಕ್ಟರ್ ಮಲ್ಲಿಕಾರ್ಜುನ ಸ್ವಾಮಿ ಹಾಗೂ ಡಾಕ್ಟರ್ ದೀಪಾಲಿ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್. ಮಧ್ಯಾಹ್ನ 1 ಗಂಟೆಗೆ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಸರಣಿಯಲ್ಲಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕುರಿತು ಮಾಹಿತಿ. 1:20 ಭಾವಗೀತೆಗಳು ಸುನೀತಾ ಎಸ್ ಅವರಿಂದ. 1:30 ಹಾಗೂ ಸಂಜೆ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ ಕಾರ್ಯಕ್ರಮದಲ್ಲಿ ಕಬ್ಬಿನ ಬೇಸಾಯದಲ್ಲಿ ಬರ ನಿರ್ವಹಣಾ ತಾಂತ್ರಿಕತೆಗಳು, ಈ ಕುರಿತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ವಿಶ್ರಾಂತ ವಿಜ್ಞಾನಿ ಡಾ ಕೆವಿ ಕೇಶವಯ್ಯ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ. ಎಂಟು ಗಂಟೆಗೆ ದೆಹಲಿ ಕೇಂದ್ರದಿಂದ ಸಂಸತ್ ಸಮೀಕ್ಷಾ, 8:15 ಯುವವಾಣಿಯಲ್ಲಿ ಯೂತ್ ಹಾಸ್ಟೆಲ್ನಲ್ಲಿರುವ ಸೌಲಭ್ಯಗಳನ್ನು ಕುರಿತು ಯೂತ್ ಹಾಸ್ಟೆಲ್ ಅಸೋಸಿಯೇಷನ್ ಆಫ್ ಇಂಡಿಯಾದ ರಾಷ್ಟ್ರೀಯ ಉಪಾಧ್ಯಕ್ಷರು ಹಾಗೂ ಮೈಸೂರು ಯೂನಿಟ್ ಚೇರ್ಮನ್ ಆಗಿರುವ ಡಾಕ್ಟರ್ ರವಿಕುಮಾರ್ ಎಚ್ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ದಿಗ್ವಿಜಯ್ ಬಿ. 9:15 ದೆಹಲಿ ಕೇಂದ್ರದಿಂದ ಸ್ಪಾಟ್ಲೈಟ್ ಕಾರ್ಯಕ್ರಮ, 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎವಿ ಪ್ರಕಾಶ್ ಅವರ ವೇಣುವಾದನ, 10:00 ಸಂಸತ್ತಿನ ಪ್ರಶ್ನೋತ್ತರ ಅವಧಿಯ ಕಲಾಪಗಳ ಧ್ವನಿ ಮುದ್ರಣದ ಪ್ರಸಾರ. ಇವಿಷ್ಟು ಇನ್ನು ಮುಂದೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 12:35 ದೇವರನಾಮ ಕಾರ್ಯಕ್ರಮ. ಕಾರ್ಯಕ್ರಮದ ಮೊದಲಿಗೆ ಹೇಮಂತ್ ಅವರು ಹಾಡಿರುವ ಮಧುರ ಪ್ರಿಯಾವರ ರಚನೆ ದೇವರೇ ದೇವನೇ.

0: ಇದುವರೆಗೂ ದೇವರ ನಾಮಗಳನ್ನು ಕೇಳಿದಿರಿ. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 12:45.
1: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
2: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
3: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSUWSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಆಕಾಶವಾಣಿ ಮೈಸೂರು. ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ವಿಶ್ವ ಸ್ತನ್ಯಪಾನ ಸಪ್ತಾಹದ ಸಂದರ್ಭದಲ್ಲಿ ಶಿಶುವಿಗೆ ತಾಯಿಯ ಹಾಲಿನ ಅಗತ್ಯ, ಈ ಕುರಿತು ಮೈಸೂರಿನ ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ನ ಮಕ್ಕಳ ವೈದ್ಯರುಗಳಾದ ಡಾಕ್ಟರ್ ಮಲ್ಲಿಕಾರ್ಜುನ ಸ್ವಾಮಿ ಹಾಗೂ ಡಾಕ್ಟರ್ ದೀಪಾಲಿ ಅವರೊಂದಿಗೆ ಮಾತುಕತೆ.
4: ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, 1st August to 7th ವಿಶ್ವ ಸ್ತನ್ಯಪಾನ ಸಪ್ತಾಹ ಅಂತ ಆಚರಣೆ ಮಾಡ್ತೀವಿ. ಇದ್ರ ಉದ್ದೇಶ ಏನು ಅಂತ ಅಂದರೆ, ಯಾವ ಮಗು ಕೂಡ ತನ್ನ ತಾಯಿಯ ಎದೆ ಹಾಲಿನಿಂದ ವಂಚಿತವಾಗಬಾರದು ಅನ್ನೋ ಉದ್ದೇಶದಿಂದ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡೋಕೆ ನಮ್ಮ ಜೊತೆ ಇದ್ದಾರೆ ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ನ ಮೈಸೂರು ಘಟಕದ ಖಜಾಂಚಿಗಳಾದ ಡಾಕ್ಟರ್ ಮಲ್ಲಿಕಾರ್ಜುನ ಸ್ವಾಮಿಯವರು, ಹಾಗೆ ಮಕ್ಕಳ ತಜ್ಞರಾದ ಡಾಕ್ಟರ್ ದೀಪಾಲಿ ಅವರು. ಡಾಕ್ಟರ್ ಮಲ್ಲಿಕಾರ್ಜುನ ಸ್ವಾಮಿಯವರೇ ಹಾಗೆ ಡಾಕ್ಟರ್ ದೀಪಾಲಿ ಅವರೇ, ನಿಮಗೆ ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
5: ನಮಸ್ಕಾರ.
6: ನಮಸ್ಕಾರ.
4: ಡಾಕ್ಟರ್ ಮಲ್ಲಿಕಾರ್ಜುನ ಸ್ವಾಮಿಯವರೇ, ಈ ವರ್ಷದ ಸ್ತನ್ಯಪಾನ ಸಪ್ತಾಹದ ಘೋಷವಾಕ್ಯ ಏನಾದರೂ ಇದೆಯಾ?
5: ಪ್ರತಿ ವರ್ಷ 1st August ನಾವು ವಿಶ್ವ ಸ್ತನ್ಯಪಾನ ಸಪ್ತಾಹವಾಗಿ ಆಚರಿಸ್ತೇವೆ. ಪ್ರತಿ ವರ್ಷ ಅದರದೇ ಆದಂಥ ಒಂದು ಧ್ಯೇಯವಾಕ್ಯ ಇರುತ್ತೆ. ಇಲ್ಲಿ ಮುಖ್ಯ ಉದ್ದೇಶ ಏನಪ್ಪ ಅಂತಂದರೆ, ಪ್ರತಿಯೊಂದು ಮಗು ಜನಿಸಿದ ಆ ಕ್ಷಣದಿಂದ ಅಥವಾ ಜನಿಸಿದ ಕೆಲವೇ ಗಂಟೆಗಳಿಂದ ಹಿಡಿದು 6 ತಿಂಗಳವರೆಗೆ ಸಂಪೂರ್ಣವಾಗಿ ಕಡ್ಡಾಯವಾಗಿ ಎದೆ ಹಾಲನ್ನು ಮಾತ್ರ ಕೊಡಲೇಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಸಪ್ತಾಹವನ್ನು ಆಚರಿಸಲಾಗ್ತದೆ. ಈ ವರ್ಷದ ಧ್ಯೇಯವಾಕ್ಯ ಏನಪ್ಪ ಅಂತಂದರೆ, ಬ್ರೆಸ್ಟ್ ಫೀಡಿಂಗ್ ಫಾರ್ ಅ ಸಸ್ಟೈನಬಲ್ ಸ್ಟಾರ್ಟ್ ಇನ್ ಲೈಫ್ ಸ್ಟ್ರೆಂಥನ್ ವಾಟ್ ವರ್ಕ್ಸ್. ಸೊ ಇಲ್ಲಿ ನಾವು ನೋಡ್ಬೇಕಿರೋದು ಏನಪ್ಪ ಅಂದರೆ, ಯಾವುದೇ ಒಂದು ಕೆಲಸ ಆಗಬೇಕು ಅಂತಂದರೆ ಮೊದಲು ಅದರದ್ದು ಪಾಯ ಅಡಿಪಾಯ ಗಟ್ಟಿ ಇರಬೇಕು. ಹಾಗಾಗಿ ಆರೋಗ್ಯ ಜೀವನ ಅಥವಾ ಮಗುವಿನ ಸರ್ವಾಂಗೀಣ ಬೆಳವಣಿಗೆ ಆಗಬೇಕು ಅಂತಂದರೆ ಅದಕ್ಕೆ ಮುಖ್ಯ ಮೊದಲ 6 ತಿಂಗಳಲ್ಲಿ ಎದೆ ಹಾಲು. ಅದಕ್ಕೋಸ್ಕರ ಈ ಸರಿ ನಾವು ಪ್ರತಿ ವರ್ಷವೂ ತಾಯಂದರಿಗೆ ಸಲಹೆ ಕೊಡ್ತೀವಿ,

0: ತಪ್ಪದೇನೆ ಎದೆ ಹಾಲನ್ನು ಮಾತ್ರ ಕೊಡಬೇಕು, ಒಂದು ತೊಟ್ಟು ನೀರನ್ನು ಕೂಡ ಕೊಡೋ ಅವಶ್ಯಕತೆ ಇಲ್ಲ ಮೊದಲ 6 ತಿಂಗಳಲ್ಲಿ ಅನ್ನೋ ಒಂದು ಉದ್ದೇಶದಿಂದ ಮಾಡ್ತಾ ಇದ್ವಿ.
1: ಓಕೆ, ಮೊದಲ 6 ತಿಂಗಳು ಅಮ್ಮನ ಹಾಲು ಮಗುವಿಗೆ, ಆಕಳ ಹಾಲು ಕರುವಿಗೆ ಅನ್ನೋ ಮಾತನ್ನ ಇವಾಗ ಮಲ್ಲಿಕಾರ್ಜುನ ಸ್ವಾಮಿ ಅವರು ಹೇಳಿದ್ರು. ಯಾವುದೇ ರೀತಿಯ ಬೇರೆ ಆಹಾರವನ್ನಾಗ್ಲಿ ನೀರನ್ನಾಗ್ಲಿ ಜೇನುತುಪ್ಪವನ್ನಾಗ್ಲಿ ಕೊಡಬಾರದು ಮಗುವಿಗೆ. ಆದ್ರೆ ಗರ್ಭಿಣಿ ತಾಯಿ ಮೊದಲೇನೆ ರೆಡಿ ಆಗಬೇಕಾಗತ್ತೆ. ಹೆರಿಗೆಗೆ ಮುಂಚೆನೆ ಗರ್ಭಿಣಿಯಾಗಿದ್ದಾಗಲೇ ನನ್ನ ಮಗುವಿಗೆ ನಾನು ಮೊದಲ ದಿನದಿಂದಲೇ ಮೊದಲ ಕ್ಷಣದಿಂದಲೇ ಹಾಲನ್ನ ಕುಡಿಸೋದಕ್ಕೆ ಆ ತಾಯಿ ರೆಡಿ ಆಗಬೇಕಾಗತ್ತೆ. ಆ ತಯಾರಿ ಬಗ್ಗೆ ಹೇಳಿ ಡಾಕ್ಟರ್ ದೀಪಾಲಿ ಅವರೇ.
2: ಗರ್ಭಾವಸ್ಥೆನ ಸ್ತನ್ಯಪಾನದ ಮೊದಲ ಹೆಜ್ಜೆ ಅಂತಾನೆ ಹೇಳ್ಬೋದು. ಈ ಹಂತದಲ್ಲಿ ತಾಯಿಯ ದೇಹದಲ್ಲಿ ಅನೇಕ ಬದಲಾವಣೆಗಳು ಆಗ್ತಾ ಇರುತ್ತೆ. ಹಾರ್ಮೋನಲ್ ಎಫೆಕ್ಟ್ ಇಂದ ತಾಯಿಯ ಸ್ತನಗಳಲ್ಲಿ ಹಾಲು ಉತ್ಪಾದಿಸುವ ಗ್ರಂಥಿಗಳು ಅಭಿವೃದ್ಧಿಯಾಗಿರುತ್ತೆ. ಇವೆಲ್ಲ ಪ್ರಕ್ರಿಯೆನು ಅವರಿಗೆ 5 ತಿಂಗಳು ಗರ್ಭಿಣಿ ಆಗೋಷ್ಟೊತ್ತಿಗೆ ಪೂರ್ಣಗೊಂಡಿರುತ್ತೆ. 5ನೇ ತಿಂಗಳಿಂದನೇ ಎದೆಯಲ್ಲಿ ಹಾಲು ಬರಲಿಕ್ಕೆ ಶುರುವಾಗಿರುತ್ತೆ. ಆದ್ದರಿಂದ ಈ ಹಂತದಲ್ಲಿ ಅವರಿಗೆ ಸ್ತನ್ಯಪಾನದ ಬಗ್ಗೆ ಎಲ್ಲ ರೀತಿಯ ತಿಳುವಳಿಕೆ, ಮಾಹಿತಿ, ಮಾರ್ಗದರ್ಶನ ನೀಡಿದರೆ ಅವರು ಹೆರಿಗೆ ಆಗೋಷ್ಟರಲ್ಲಿ ಅವರ ಆತ್ಮವಿಶ್ವಾಸ ಹೆಚ್ಚುತ್ತೆ, ಅವರು ಪ್ರೇರಣೆ ಹೊಂದಿರ್ತಾರೆ, ಮತ್ತು ಅವ್ರಿಗೇನಾದರೂ ಮನಸ್ಸಲ್ಲಿ ಗೊಂದಲಗಳಿದ್ರೆ ಅದನ್ನು ಮುಂಚಿತವಾಗೇ ನಾವು ಪರಿಹರಿಸ್ಬೋದು.
1: ಮತ್ತೆ ಈ ಕೆಲವು ಮಹಿಳೆಯರಿಗೆ ಅವರ ನಿಪ್ಪಲ್ಲು ತುಂಬ ಒಳಮುಖವಾಗಿರುತ್ತೆ, ಕೆಲವರಿಗೆ ಕ್ರ್ಯಾಕ್ಡ್ ನಿಪ್ಪಲ್ ಇರುತ್ತೆ, ಅವರು ಹೇಗೆ ತಯಾರಿಯನ್ನು ಮಾಡ್ಕೊಳ್ಬೇಕಾಗತ್ತೆ?
2: ಒಳಮುಖವಾಗಿರುವ ತೊಟ್ಟುಗಳನ್ನು ಮುಂಚಿತವಾಗಲೇ ಅದನ್ನು ಗಮನಿಸಿದಾಗ, ಹುಟ್ಟಿದ ಮೇಲೆ ಮಗು ಎದೆ ಕಚ್ಚುವಾಗ ನಿಪ್ಪಲನ್ನು ಮಾತ್ರ ಲ್ಯಾಚ್ ಮಾಡಲ್ಲ, ನಿಪ್ಪಲ್ ಸುತ್ತ ಇರೋ ಕಂದು ಬಣ್ಣದ ಭಾಗವನ್ನೇ ಲ್ಯಾಚ್ ಮಾಡೋದು. ಸೊ ಒಳಮುಖ ಇರೋ ತೊಟ್ಟಿರುವಂಥ ತಾಯಂದ್ರಿಗೂ ಕೂಡ ಲ್ಯಾಚ್ ಮಾಡಲಿಕ್ಕೆ ಎಲ್ಲ ರೀತಿಯ ಸಹಾಯವನ್ನು, ಬೆಂಬಲವನ್ನು ನಾವು ನೀಡ್ಬೋದು. ಅದನ್ನು ಅವರು ಮುಂಚೆನೆ ತಿಳ್ಕೊಂಡಿದ್ರೆ ಒಳ್ಳೆಯದು.
1: ಮತ್ತೆ ಈಗ ಆಯಿತು, ಹೆರಿಗೆ ಆಯಿತು, ಅವರು ಮೊದಲೇನೇ ಇದೆಲ್ಲ ತಯಾರಿ ನಡೆಸ್ಕೊಂಡಿದ್ರು, ಅವರು ಹಾಲು ಉಣಸಕ್ಕೆ ರೆಡಿ ಆಗಿದ್ದಾರೆ ಅಂತ ಅಂದಾಗ ಜೊತೆಗಿರುವಂತಹ ಪೋಷಕರು, ಗಾರ್ಡಿಯನ್ಸ್ ಯಾರಿರ್ತಾರೆ, ಮೊದಲ ಹಾಲನ್ನು ಕುಡಿಸಬಾರ್ದು, ಅದನ್ನು ಕರೆದು ಚೆಲ್ಲಬೇಕು, ಮೊದಲಿಗೆ ಜೇನುತುಪ್ಪವನ್ನೋ ಅಥವಾ ಬೇರೆ ಯಾವುದೋ ಸಕ್ಕರೆ ನೀರನ್ನೋ ಕುಡಿಸ್ಬೇಕು ಅಂತ ಹೇಳ್ತಾರೆ. ನಾವು ಎಷ್ಟೇ ವರ್ಷ ಸ್ತನ್ಯಪಾನ ಸಪ್ತಾಹ ಅಂತ ಆಚರಣೆ ಮಾಡಿದ್ರೂ ಕೂಡ ಜನರಲ್ಲಿ ಇನ್ನೂ ಕೂಡ ಆ ತಪ್ಪು ತಿಳುವಳಿಕೆ ಇದೆ. ನಾವು ಈ ವರ್ಷನೂ ಕೂಡ ಜನಗಳಿಗೆ ಮತ್ತೆ ಮತ್ತೆ ನೆನಪು ಮಾಡಬೇಕಾಗತ್ತೆ, ನೀವು ಆ ಹಾಲನ್ನು ಚೆಲ್ಲಬಾರ್ದು, ಅದು ತುಂಬಾ ಪೋಷಕಾಂಶಗಳನ್ನು ಹೊಂದಿರುವಂಥ ಗಿಣ್ಣು ಹಾಲು ಅಂತ.
2: ಹೌದು. ಸೊ ಈ ಮೊದಲು 2-3 ದಿನದಲ್ಲಿ ಏನು ತಾಯಿ ಎದೆಯಿಂದ ಬರುತ್ತೆ ಅದನ್ನು ಕೊಲೆಸ್ಟ್ರಮ್ ಅಂತ ಕರಿತೀವಿ. ಇದು ನೋಡಲಿಕ್ಕೆ ಹಳದಿಯಾಗಿರುತ್ತೆ, ಸ್ವಲ್ಪ ನೀರಾಗಿರುತ್ತೆ, ಒಂದು ದಿನಕ್ಕೆ 1 ಚಮಚ ಅಷ್ಟೇ ಬರ್ಬೋದು. ಆದರೆ ಇದು ಎಷ್ಟೇ ಬರಲಿ, ಇದನ್ನು ನಾನಂತೂ ನನ್ನ ಹತ್ರ ಬರೋ ತಾಯಂದ್ರಿಗೆ ಹೇಳ್ತೀನಿ, ಇದು ಲಿಕ್ವಿಡ್ ಗೋಲ್ಡ್ ಅಂತ. ನಿಮ್ಮ ಕತ್ತಲ್ಲಿರೋದು ಇಷ್ಟು ಮೌಲ್ಯ ಅಲ್ಲ. ಏನಕ್ಕೆ ಅಂದರೆ ಅವರ ಜೀವಮಾನದಲ್ಲಿ ಅವರು ಏನೇನು ಸೋಂಕುಗಳನ್ನ ಕಂಡಿರ್ತಾರೆ ಅದರದ್ದು ಎಲ್ಲ ರೋಗ ನಿರೋಧಕ ಶಕ್ತಿನೂ ತಾಯಿಯಿಂದ ನೇರವಾಗಿ ಮಗುವಿಗೆ ಆ ಕೊಲೆಸ್ಟ್ರಮ್ 5 ml ಫುಲ್ಲು ಕೇಂದ್ರೀಕರಿತವಾಗಿ ಸಿಗುತ್ತೆ ಮಗುವಿಗೆ. ಸೊ ಇದನ್ನು ಯಾವುದೇ ಕಾರಣಕ್ಕೂ ತೆಗಿಬಾರದು. ಈವನ್ ಅವಧಿಪೂರ್ವವಾಗಿ ಜನಿಸಿರೋ ಶಿಶು ಯಾವುದೇ ಎದೆ ಕಚ್ಚಲಿಕ್ಕಾಗಲ್ಲ, ಅವರಿಗೂ ಕೂಡ ನಾವು ಒಂದು ಸಣ್ಣ ಸ್ಪೂನಲ್ಲಿ ತಾಯಿಯ ಎದೆಯನ್ನು ಕರೆದು ಅದೆಷ್ಟೇ ಒಂದು ತೊಟ್ಟು ಬಂದರೂ ಕೂಡ ಅದನ್ನು ಮೌತ್ಗೆ ಸ್ವ್ಯಾಬ್ ಮಾಡ್ತೀವಿ. ಏನಕ್ಕೆ ಅಂದರೆ ಅದರಿಂದ ಬರೋ ಇಮ್ಯುನಿಟಿ ಏನಿರುತ್ತೆ ಅವಧಿಪೂರ್ವ ಜನಿಸಿರೋ ಶಿಶುಗಳಿಗೆ ಕೂಡ ತುಂಬ ಸಹಾಯಕ ಆಗುತ್ತೆ. ಇಲ್ಲಿ ಇನ್ನೂ ಒಂದು ಗಮನಿಸಬೇಕು ಅಂದರೆ, ಮೊದಲನೇ ದಿನ ಮಗುವಿನ ಹೊಟ್ಟೆಯ ಗಾತ್ರ ಏನಿರುತ್ತೆ ಒಂದು ಚಿಕ್ಕ ಚೆರಿಯಷ್ಟಿರುತ್ತೆ, ಅದರದ್ದು ಸಾಮರ್ಥ್ಯನೇ 5-7 ml ಇಟ್ಕೊಳ್ಳೋ ಅಷ್ಟೇ ಇರುತ್ತೆ. ಇದೇನಾಗತ್ತೆ, ಇದ್ರ ಪ್ರಕಾರನೇ ಪ್ರಕೃತಿ ಕೊಲೆಸ್ಟ್ರಮ್ ಸೃಷ್ಟಿಸಿದೆ. 3ನೇ ದಿನಕ್ಕೆ ಹೊಟ್ಟೆಯ ಗಾತ್ರ 10-15 ml ಆಗುತ್ತೆ, 1 ವಾರಕ್ಕೆ 30-50 ml ಆಗುತ್ತೆ, 1 ತಿಂಗಳಿಗೆ 80-150 ಆಗುತ್ತೆ. ಸೊ ಈ ರೀತಿಯಾಗಿ ಕ್ರಮೇಣವಾಗಿ ಹೊಟ್ಟೆಯ ಸಾಮರ್ಥ್ಯ ಬೆಳೆದಂತೆ ತಾಯಿಯ ಹಾಲು ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಇದನ್ನು ನಾವು ಅರ್ಥ ಮಾಡ್ಕೊಂಡ್ಬಿಟ್ರೆ ಎಲ್ಲ ತಪ್ಪು ನಂಬಿಕೆಗಳು ಕಳೆಯುತ್ತೆ.
1: ಮತ್ತೆ ನಾವು ಇನ್ನೊಂದು ಹಾಲು ಕುಡಿಸೋ ವಿಧಾನದ ಬಗ್ಗೆ ಕೂಡ ಮತ್ತೆ ಮತ್ತೆ ತಾಯಂದ್ರಿಗೆ ಹೇಳ್ಕೊಡ್ಬೇಕಾಗತ್ತೆ. ಮಲಕೊಂಡು ಕುಡಿಸೋದು ಅಥವಾ ಯಾವುದೋ ಒಂದು ಆ ಮಗುವಿಗೆ ಕಷ್ಟವಾಗುವಂತಹ ಪೋಷನಲ್ಲಿ ಹಾಲು ಕುಡಿಸೋದ್ರಿಂದನೂ ಕೂಡ ಸಮಸ್ಯೆಗಳು ಎದುರಾಗತ್ವೆ ಅನ್ಕೊಳ್ತೀನಿ.
2: ಹೌದು. ಸೊ ಇದನ್ನ ಮತ್ತೆ ಹೇಳ್ಬೇಕಂದ್ರೆ ಗರ್ಭಿಣಿ ಅವಸ್ಥೆಯಲ್ಲಿಯೇ ಅವರಿಗೆ ಚಿತ್ರಗಳನ್ನ ತೋರಿಸಿ ಯಾವ್ಯಾವ ರೀತಿ ಕೂತ್ಕೊಂಡು ಹೇಗೆಲ್ಲ ಹಾಲು ಕುಡಿಸ್ಬೋದು ಅಂತ ತೋರಿಸ್ಬಿಟ್ರೆ ಅವ್ರಿಗೆ ಮಾಹಿತಿ ಮುಂಚೆನೆ ಗೊತ್ತಿದ್ರೆ ಇವೆಲ್ಲ ಅವರಿಗೆ ಗೊಂದಲಗಳು ಆಗೋದಿಲ್ಲ. ಮತ್ತೊಂದೇನಂದ್ರೆ ಎಷ್ಟೊಂದು ಜನ ಕೇಳ್ತಾರೆ, ಎಷ್ಟು ಗಂಟೆಗೆ ಒಂದ್ಸರಿ ಕುಡಿಸ್ಬೇಕು ಮೇಡಮ್, ಎಷ್ಟು ನಿಮಿಷ ಕುಡಿಸ್ಬೇಕು? ಇಲ್ಲಿ ಗಂಟೆ ನೋಡೋ ಅವಶ್ಯಕತೆನೇ ಇಲ್ಲ. ಗಂಟೆನೂ ಫೋನ್ ಸೈಡ್ಗೆ ಇಟ್ಬಿಟ್ಟು ಮಗುನ ಗಮನಿಸಿದ್ರೆ ಮಗುನೇ ಎಲ್ಲಾ ಸೂಚನೆಗಳನ್ನ ಕೊಡ್ತಾ ಇರುತ್ತೆ.
1: ಯಾವ್ಯಾವಾಗ ಬಯಸುತ್ತೋ ಅವಾಗ ಹಾಲು ಕುಡಿಸಬೇಕಾಗತ್ತೆ. ಇಲ್ಲ 2 ಗಂಟೆಗೆ ಒಂದ್ಸರ್ತಿ ಅಥವಾ 3 ಗಂಟೆಗೆ ಒಂದ್ಸರ್ತಿ ಅಂತ ನಮ್ಮ ಗಂಟೆಗಳನ್ನ ನಾವು ಲೆಕ್ಕದಲ್ಲಿ ಇಟ್ಕೊಳ್ಳೋದು ಬೇಡ.
0: ಅಲಾರ್ಮ್ ಇಟ್ಕೊಂಡು ಕುಡಿಸ್ತಾ ಇರ್ತಾರೆ. ಎಷ್ಟೋ ಮೊದಲನೇ ಸರಿ ತಾಯಂದ್ರಾಗಿರೋರು ಹೇಳ್ತಾರೆ, ಸರ್ ಪ್ರತಿ 2 ಗಂಟೆ ಅಲಾರ್ಮ್ ಇಟ್ಕೊಂಡಿರ್ತೀನಿ ಸರ್, ಅಷ್ಟು ಕರೆಕ್ಟ್ ಆಗಿ ಫಾಲೋ ಮಾಡ್ತೀನಿ. ಸೊ ಡಾಕ್ಟರ್ ದೀಪಾಲ್ ಹೇಳ್ದಂಗೆ ಇಲ್ಲ, ಡೋಂಟ್ ಗೋ ಬೈ ಕ್ಲಾಕ್ ಅಂತ ಸಾಮಾನ್ಯ ಹೇಳ್ತೀನಿ.
2: ಇನ್ನೊಂದು ಏನಂದ್ರೆ, ಹಸುವೆ ಆದಾಗ ಮಗು ಒಂದು ಕೆಲವೊಂದು ಸೂಚನೆಗಳನ್ನ ಕೊಡುತ್ತೆ. ಅಳೋದು ಕೊನೆಯ ಹಂತ, ಮೊದಲನೇ ಹಂತ

0: ಮಗು ಬಾಯಿ ಚಪ್ಪರಿಸ್ತಾ ಇರುತ್ತೆ, ಆ ಕಡೆ ಈ ಕಡೆ ಹುಡುಕುತ್ತೆ ಸ್ತನ ಎಲ್ಲಿದೆ ಅಂತ, ತನ್ನ ಬೆರಳುಗಳನ್ನೆಲ್ಲ ಬಾಯಿಗೆ ಹಾಕೋತಾ ಇರುತ್ತೆ. ಈ ಹಂತದಲ್ಲೇನೆ ಮಗುನ ಎತ್ಕೊಂಡು ಬಿಟ್ರೆ, ಹಾಲು ಕುಡಿಸ್ಬಿಟ್ರೆ ಅದು ಸಮಾಧಾನವಾಗತ್ತೆ. ಅಳೋ ತನಕ ಮಗುನ ಕಾದ್ರೆ ಅದು ಎದೆ ಅಷ್ಟು ಸುಲಭವಾಗಿ ಕಚ್ಚೋದಿಲ್ಲ.
1: ಡಾಕ್ಟರ್ ದೀಪಾಲಿ ಅವರೇ, ಆ ಮಗುವಿಗೆ ಆ ಹಾಲು ಸಾಕಾಗ್ತಾ ಇದೆ ಅಂತ ನಮಗೆ ಹೇಗೆ ಗೊತ್ತಾಗುತ್ತೆ, ನಾವು ಹೇಗೆ ತಿಳ್ಕೊಳ್ಳೋದು? ಯಾಕೆಂದ್ರೆ ಆ ಮಗು ಇನ್ನೂ ಅವರು ಮೇಲ್ ಹಾಲು ಯಾವುದೋ ಅಭ್ಯಾಸ ಮಾಡಿದ್ರೆ ಅದನ್ನು ಕೂಡ ಕುಡಿತಾ ಇದೆ, ನೋಡಿ ನನ್ನ ಹಾಲು ಸಾಕಾಗ್ತಾ ಇಲ್ಲ ಅಂತ ಅವರೇ ಸುಮ್ಮನೆ ಅನ್ಕೊಳ್ತಿರ್ತಾರೆ. ಆದರೆ ನೀವು ಮೊದಲೇ ಹೇಳಿದ್ರೆ ಎಷ್ಟು ಬೇಡಿಕೆ ಇದೆಯೋ ಅಷ್ಟು ಸಪ್ಲೈ ಇದ್ದೇ ಇರುತ್ತೆ ಅಂತ.
0: ಹೌದು, ಇಲ್ಲಿ ಹೇಳಬೇಕಂದ್ರೆ ಮೊದಲು ಎರಡು ವಾರ ಹೆರಿಗೆಯಾಗಿ ಎರಡು ವಾರ ಹೇಗಿರುತ್ತೆ ಅಂದರೆ, ಎದೆ ಹಾಲು ಸತತವಾಗಿ ದೇಹದಲ್ಲಿ ಉತ್ಪನ್ನ ಆಗ್ತಾನೇ ಇರುತ್ತೆ. ಎರಡು ವಾರ ಕಳೆದ ನಂತರ ಇದು ಪಕ್ವಗೊಂಡು ಇದು ಮೆಚ್ಯೂರ್ ಮಿಲ್ಕ್ ಅಂತ ಆಗತ್ತೆ. ಈ ಹಂತದಲ್ಲಿ ಡಿಮ್ಯಾಂಡ್ ಅಂಡ್ ಸಪ್ಲೈ ಅಂತ ನಾವು ಹೇಳ್ತೀವಿ. ಅಂದರೆ ಮಗು ಎಷ್ಟು ಸಾರಿ ಎದೆಯಿಂದ ಹಾಲು ಕರೆಯುತ್ತೋ ಅಷ್ಟು ಸಾರಿ ದೇಹಕ್ಕೆ ಒಂದು ಸಂದೇಶ ಹೋಗುತ್ತೆ, ಇನ್ನೂ ಹಾಲು ಉತ್ಪನ್ನ ಆಗಬೇಕು ಅಂತ. ಸೊ ಈ ರೀತಿಯಾಗಿ ಮಗು ಎದೆ ಹಾಲು ಕರೆದಷ್ಟು ಹಾಲು ಉತ್ಪನ್ನ ಆಗುತ್ತೆ. ರಾತ್ರಿ ಹೊತ್ತು ಕೂಡ ಎದೆ ಹಾಲು ಕುಡಿಸ್ತಾ ಇದ್ರೆ ಇನ್ನೂ ಜಾಸ್ತಿ ಉತ್ಪನ್ನ ಆಗುತ್ತೆ. ಇನ್ನು ಈ ಹಾಲು ಮಗುವಿಗೆ ಸಾಕಾಗ್ತಾ ಇದೆಯಾ, ಇದನ್ನ ಹೇಗೆ ಕಂಡುಕೊಳ್ಳೋದು? ಮಗು ತೂಕ ಹೇಗೆ ಹೆಚ್ಚಾಗ್ತಾ ಇದೆ, ಇದು ಅಗತ್ಯ ಇರೋಷ್ಟು ಹೆಚ್ಚಾಗ್ತಾ ಇದೆಯಾ? ಮಲಮೂತ್ರ ವಿಸರ್ಜನೆ ಒಂದು ದಿನದಲ್ಲಿ ಎಷ್ಟು ಸರಿ ಆಗ್ತಾ ಇದೆ, ಇದು ಅಗತ್ಯವಿರೋಷ್ಟು ಆಗ್ತಾ ಇದೆಯಾ? ಒಟ್ಟಾರೆ ಬೆಳವಣಿಗೆ ಹೇಗಿದೆ ಮಗುದು, ಆರೋಗ್ಯ ಹೇಗಿದೆ, ಇವು ಮೂರೂ ಚೆನ್ನಾಗಿದ್ರೆ ತಾಯಿಯ ಹಾಲು ಸಾಕಾಗ್ತಾ ಇದೆ ಅಂತ ಅರ್ಥ.
1: ಮತ್ತೆ ಡಾಕ್ಟರ್ ದೀಪಾಲಿ ಅವರೇ, ಹಾಲುಣಿಸುವ ತಾಯಂದರಿಗೆ ಪೌಷ್ಟಿಕಾಂಶ ತುಂಬ ಮುಖ್ಯ ಆಗಿರುತ್ತೆ. ಯಾಕೆ ಅಂದರೆ ಅವರು ಆವಾಗ ಅವರಿಗೂ ಎಲ್ಲ ಎನರ್ಜಿ ಲಾಸ್ ಆಗಿರುತ್ತೆ ಹೆರಿಗೆಯಿಂದ, ಮತ್ತು ಅವರು ಆ ಮಗುವಿಗೂ ಹಾಲು ಉಣಿಸ್ಬೇಕಾಗತ್ತೆ. ಆಗ ಅವರಿಗೆ ಆದರೆ ಪಥ್ಯಾನೇ ಮಾಡ್ತಾರೆ, ನೀರು ಜಾಸ್ತಿ ಕೊಡಲ್ಲ, ಇಂಥದ್ದೇ ಆಹಾರ ತಿನ್ನಬೇಕು ಅಂತ ರಿಸ್ಟ್ರಿಕ್ಷನ್ಸ್ ಇರುತ್ತೆ ಮನೆಗಳಲ್ಲಿ. ಅವರಿಗೆ ಯಾವ ಥರ ಆಹಾರ ನೀವು ಹೇಳ್ತೀರಾ?
0: ಈ ವಿಷಯದಲ್ಲಿ ತಾಯಂದಿರು ಅಲ್ಲದೆ ಅವ್ರನ್ನ ಯಾರು ನೋಡ್ಕೋತಾ ಇರ್ತಾರೆ, ಅವರ ತಾಯಿ ಇರ್ಬೋದು, ಅತ್ತೆ ಇರ್ಬೋದು, ಅಜ್ಜಿ ಇರಬೇಕು, ಅವ್ರ ಹತ್ರ ನಾವು ಹೆಚ್ಚು ಸಮಯ ಕಳೆದು ಅವರಿಗೆ ಇದನ್ನು ಸರಿಯಾಗಿ ತಿಳುವಳಿಕೆ ನೀಡಬೇಕು. ತಾಯಿಗೆ ಒಂದು ಸಮತೋಲನ ಆಹಾರವನ್ನು ನೀಡೋದು ತುಂಬ ಉಪಯುಕ್ತ. ಈ ಆಹಾರದಲ್ಲಿ ಸರಿಯಾದ ಪ್ರಮಾಣದಲ್ಲಿ ಪ್ರೋಟೀನ್ ಇರಬೇಕು, ತರಕಾರಿ, ಹಣ್ಣುಗಳು, ಧಾನ್ಯಗಳು, ಮತ್ತು ಅಗತ್ಯವಾದಷ್ಟು ನೀರು ಖಂಡಿತ ಇರಲೇಬೇಕು. ಇತ್ತಿಂದ್ರೆ ಹಾಲು ಕೆಡುತ್ತೆ, ಇತ್ತಿಂದ್ರೆ ಮಗು ಗ್ಯಾಸ್ ಆಗುತ್ತೆ, ಇತ್ತಿಂದ್ರೆ ಹಾಲು ಕಡಿಮೆ ಆಗುತ್ತೆ, ಇವೆಲ್ಲ ತಪ್ಪು ನಂಬಿಕೆಗಳು. ನಿಮ್ಮ ವೈದ್ಯರ ಸಲಹೆ ಇಲ್ಲದೆ ತಾಯಿ ಡಯೆಟ್ನಲ್ಲಿ ಅನವಶ್ಯಕವಾಗಿ ಆಹಾರ ಪ್ರತಿಯೊಂದನ್ನು ತೆಗೆದುಹಾಕುವ ಅವಶ್ಯಕತೆ ಇಲ್ಲ.
1: ಮತ್ತೆ ಇನ್ನೊಂದು, ಇವಾಗ ಹಾಲು ಹೆಚ್ಚಾದರೆ ಅದನ್ನ ಪಂಪ್ ಮಾಡಿ ತೆಗೆದಿಟ್ಟು ಕುಡಿಸಬಹುದು ಅಂತ ನೀವೇ ಅಡ್ವೈಸ್ ಮಾಡ್ತೀರಾ? ಆ ಪಂಪ್ ಮಾಡಿ ತೆಗೆದಿಟ್ಟ ಹಾಲನ್ನು ಹೇಗೆ ನಾವು ಇಡಬೇಕಾಗತ್ತೆ, ಫ್ರಿಡ್ಜ್ನಲ್ಲಿ ಇಡಬೇಕಾಗತ್ತಾ, ಹೊರಗಡೆ ಇಟ್ಟರೆ ಎಷ್ಟು ಗಂಟೆಗಳಲ್ಲಿ ನಾವು ಅದನ್ನು ಉಪಯೋಗಿಸ್ಬೇಕಾಗತ್ತೆ?
0: ಎಕ್ಸ್ಪ್ರೆಸ್ ಮಾಡಿ ತೆಗೆದಿರೋ ಎದೆ ಹಾಲನ್ನ ರೂಮ್ ಟೆಂಪ್ರೇಚರ್ನಲ್ಲಿ 4 ತಾಸು ಇಡ್ಬೋದು. ಇಲ್ಲ ನಾವು ಅದನ್ನು 4 ಗಂಟೆ ಒಳಗಡೆ ಉಪಯೋಗಿಸಲ್ಲ ಅಂತಂದರೆ ಕರೆದ ತಕ್ಷಣ ಫ್ರಿಡ್ಜ್ನಲ್ಲಿ ಇಡಬೇಕು. ಡೋರ್ ಸೆಕ್ಷನ್ನಲ್ಲಿ ಇಡಬಾರ್ದು, ಫ್ರಿಡ್ಜ್ನ ಹಿಂಭಾಗದಲ್ಲಿ ಇಡಬೇಕು. 3 ದಿನ ತನಕ ಫ್ರಿಡ್ಜ್ನಲ್ಲಿ ಇಡ್ಬೋದು. ಇಲ್ಲ ಈ 3 ದಿನದಲ್ಲಿ ನಾನು ಹಾಲನ್ನ ಬಳಸಲ್ಲ. ಕೆಲವೊಂದು ತಾಯಂದ್ರ ಮಕ್ಕಳು NICU ಇರ್ತಾರೆ, ತುಂಬ ದಿನಗಳ ಮಟ್ಟಿಗೆ ನಾವು ಹಾಲನ್ನ ಸ್ಟೋರ್ ಮಾಡಬೇಕಿದೆ ಅಂತ ಅಂದರೆ ಫ್ರೀಸರ್ ಸೆಕ್ಷನ್ನಲ್ಲಿ -18 ಕಡಿಮೆ ಇರೋ ಸೆಕ್ಷನ್ ಫ್ರೀಸರಲ್ಲಿ ಇಡ್ತೀವಿ ಅಂದರೆ 3 ತಿಂಗಳ ಕಾಲ ಕೂಡ ಇಡ್ಬೋದು.
1: ಅದು ಇಟ್ಟು ಅದನ್ನು ಬಳಸೋದು ಮತ್ತೆ ಹೇಗೆ, ಮತ್ತೆ ಎಷ್ಟೊತ್ತು ನಾವು ಅದು ರೂಮ್ ಟೆಂಪರೇಚರಿಗೆ ಬಂದ ನಂತರ ಆ ಮಗುಗೆ ಕೊಡಬೇಕಾಗತ್ತೆ?
0: ಹಾಂ, ಸೊ ಈ ಫ್ರಿಡ್ಜಲ್ಲಿ ಇಟ್ಟಿರೋ ಹಾಲನ್ನ ಅಥವಾ ಫ್ರೀಸರಲ್ಲಿ ಇಟ್ಟಿರೋ ಹಾಲನ್ನ ಫ್ರೀಸರಿಂದ ಫಸ್ಟ್ ಫ್ರಿಡ್ಜಿಗೆ ಇಟ್ಬಿಟ್ಟು ಅದರ ಟೆಂಪರೇಚರ್ ಗ್ರ್ಯಾಜುವಲ್ ಆಗಿ ಡ್ರಾಪ್ ಆದಮೇಲೆ ನಂತರ ಆಚೆಗಿಟ್ಟು ಅದನ್ನು ಹಾಗೆ ರೂಮ್ ಟೆಂಪರೇಚರ್ ಬರಲಿಕ್ಕೆ ವೆಯ್ಟ್ ಮಾಡ್ಬೋದು. ಇಲ್ಲ ಅಂದರೆ ಇಂಡೈರೆಕ್ಟ್ ಆಗಿ ಒಂದು ಬಿಸಿ ನೀರಿನ ಪಾತ್ರೆಯೊಳಗೆ ಇಡ್ಬೋದು. ಡೈರೆಕ್ಟ್ ಆಗಿ ಆ ಹಾಲನ್ನ ಕಾಯಿಸಬಾರ್ದು, ಓವನಲ್ಲಿ ಕೂಡ ಕಾಯಿಸಬಾರ್ದು.
1: ನಾವು ಹೇಳ್ತೀವಿ ಯಾವಾಗ್ಲೂ 2 ವರ್ಷಗಳ ತನಕ ನಾವು ಪೂರಕ ಆಹಾರದ ಜೊತೆಗೆ ಹಾಲನ್ನ ಕುಡಿಸ್ಬೇಕು ಅಂತ. 2 ವರ್ಷದ ನಂತರನೂ ಕೂಡ ಕುಡಿಸೋ ಅಂತ ವ್ಯವಸ್ಥೆ ಇದ್ರೆ ಅದು ಒಳ್ಳೇದು ಅಂತ ಅನ್ಕೊಳ್ತೀನಿ.
0: ಈಗ ಮೊದಲು 6 ತಿಂಗಳು ನಾವು ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಅಂದ್ರೆ ಎದೆ ಹಾಲು ಬಿಟ್ಟು ಬೇರೆ ಏನು
1: ಹೇಳ್ತೀವಿ ಯಾವಾಗ್ಲೂ 2 ವರ್ಷಗಳ ತನಕ ನಾವು ಪೂರಕ ಆಹಾರದ ಜೊತೆಗೆ ಹಾಲನ್ನ ಕುಡಿಸ್ಬೇಕು ಅಂತ. 2 ವರ್ಷದ ನಂತರನೂ ಕೂಡ ಕುಡಿಸೋ ಅಂತ ವ್ಯವಸ್ಥೆ ಇದ್ರೆ ಅದು ಒಳ್ಳೇದು ಅಂತ ಅನ್ಕೊಳ್ತೀನಿ.
0: ಈಗ ಮೊದಲು 6 ತಿಂಗಳು ನಾವು ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಅಂದ್ರೆ ಎದೆ ಹಾಲು ಬಿಟ್ಟು ಬೇರೆ ಏನೂ ಭಾಗ. 1 ವರ್ಷದ ನಂತರ ಮಗು ಸ್ವಲ್ಪ ಇಂಡಿಪೆಂಡೆಂಟ್ ಆದ್ಮೇಲೆ ಕೂಡ ಕಂಫರ್ಟ್ ಫೀಡಿಂಗ್ ಅಂತ ಹೇಳ್ತೀವಿ. ಮಗು ಆವಾಗ ಹೊಟ್ಟೆ ತುಂಬಿಸ್ಕೊಳಕ್ ಹಾಲು ಕೇಳ್ತಾ ಇಲ್ಲ, ಅದಕ್ಕೆ ಒಂದು ಬಾಂಧವ್ಯ ಬೇಕಿರುತ್ತೆ, ಒಂದು ಸಾಂತ್ವನ ಬೇಕಿರುತ್ತೆ, ಒಂದು ಭದ್ರತೆ ಬೇಕಿರುತ್ತೆ, ಅದಕ್ಕೋಸ್ಕರ ತಾಯಿಯನ್ನ ಯಾಚಿಸುತ್ತೆ. ಸೊ ಇದನ್ನ ನೀವು 2 ವರ್ಷನೋ 3 ವರ್ಷನೋ ನಿಮ್ಮ ತಾಯಿ ಮಗುವಿನ ನಡುವಿನ ಅನುಕೂಲವಾಗಿ ಅನುಸಾರವಾಗಿ ಅವರು ಎಲ್ಲಿ ತನಕ ಬೇಕಾದರೂ ಅದನ್ನ ಮುಂದುವರಿಸಬಹುದು. ಇದರಲ್ಲಿ ನಮ್ಮ ಕಡೆಯಿಂದ ಈ ವರ್ಷಕ್ಕೆ ನಿಲ್ಲಿಸಬೇಕು ಅಂತ ನಾವು ಎಲ್ಲೂ ಹೇಳಲ್ಲ. ಇನ್ನೊಂದೇನಂದ್ರೆ ಆ ತಾಯಿ

0: ಮತ್ತೆ ಗರ್ಭಿಣಿ ಆದಾಗ್ಲೂ ಕೂಡ ಮೊದಲನೇ ಮಗುವಿಗೆ ಅವರು ಫೀಡ್ ಕಂಟಿನ್ಯೂ ಮಾಡ್ಬೋದು, ಎರಡನೇ ಮಗು ಡೆಲಿವರಿ ಆದ್ಮೇಲೂ ಕೂಡ ಅವ್ರು ಕಂಟಿನ್ಯೂ ಮಾಡ್ಬೋದು. ಇದನ್ನ ಟ್ಯಾಂಡಮ್ ಫೀಡಿಂಗ್ ಅಂತ ಹೇಳ್ತೀವಿ.
1: ಅಂದ್ರೆ ಗರ್ಭಾವಸ್ಥೆಯಲ್ಲಿ ಈ ಮಗುವಿಗೆ ಹಾಲು ಉಣಿಸುವ ಶಕ್ತಿ ಇರುತ್ತಾ ತಾಯಿಗೆ?
0: ತಾಯಿಯ ಹಾಲು ಸ್ವಲ್ಪ ಬದಲಾಗತ್ತೆ, ಬಟ್ ಶಕ್ತಿ ಅಂತೂ ಇರುತ್ತೆ.
1: ದೀಪಾವಳಿ ಅವರೇ, ನೀವು ತುಂಬಾ ವಿವರವಾಗಿ ನಮಗೆ ತಾಯಿ ಹಾಲನ್ನ ಎಷ್ಟು ದಿನಗಳ ಕಾಲ ಕಂಪ್ಲೀಟ್ ಆಗಿ ನಾವು ಮಗುವಿಗೆ ಕುಡಿಸ್ಬೇಕು, ಮತ್ತೆ ಎಷ್ಟು ವರ್ಷಗಳಾದ್ರೂ ನಾವು ಅದನ್ನ ಮುಂದುವರಿಸಬಹುದು, ನೀವು ಎರಡನೇ ಸರ್ತಿ ಗರ್ಭ ಧರಿಸಿದಾಗ್ಲೂ ಕೂಡ ನೀವು ಮೊದಲನೇ ಮಗುಗೆ ಹಾಲು ಉಣಿಸಬಹುದು ಅಂತ ನಮಗೆ ತುಂಬಾ ವಿವರವಾಗಿ ತಿಳಿಸ್ಕೊಟ್ಟಿದ್ದೀರಾ. ಈಗ ನಮ್ಮ ಡಾಕ್ಟರ್ ಮಲ್ಲಿಕಾರ್ಜುನ್ ಸ್ವಾಮಿ ಅವರು ಈ ಸ್ತನ್ಯಪಾನ ಸಪ್ತಾಹದ ಕುರಿತಾಗಿ ನಿಮ್ಮ ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ ಮೈಸೂರು ಘಟಕ ಯಾವ್ಯಾವ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಅಂತ ಹೇಳ್ತೀರಾ?
2: ಈ ಸ್ತನ್ಯಪಾನ ಸಪ್ತಾಹ ಇದೊಂಥರ ನಾವು ಪರ್ವ ಅಂತಲೇ ಹೇಳ್ಬೋದು, ಈ 7 ದಿನಗಳ ಪರ್ವ. ಯಾಕೆಂದರೆ ಅಷ್ಟೊಂದು ನಾವು ಒತ್ತು ಕೊಡ್ತಾ ಇದ್ದೀವಿ, ತಾಯಂದರು ಕಡ್ಡಾಯವಾಗಿ ಎದೆಹಾಲು ಮಾತ್ರ ಕೊಡಬೇಕು ಅಂತ. ಇಲ್ಲಿ ನಾವು ಮೊದಲನೇದಾಗಿ ಈ ಪ್ರತಿಷ್ಠಿತ ಮೆಡಿಕಲ್ ಕಾಲೇಜ್ಗಳು, ಅದನ್ನು ಚಲುವಾಂಬ ಆಸ್ಪತ್ರೆ, JSS ಆಸ್ಪತ್ರೆ ಹಾಗೂ ಫಾರೂಕಿಯ ಮೆಡಿಕಲ್ ಕಾಲೇಜ್ ಆಸ್ಪತ್ರೆ, ಈ ಆಸ್ಪತ್ರೆಗಳಲ್ಲಿ ಚಟುವಟಿಕೆಗಳು ಹಮ್ಮಿಕೊಂಡಿದ್ದೀವಿ. ಆ ದಿನ ಒಂದೊಂದು ದಿವಸ ಅಂತ ಇಟ್ಕೊಂಡಿದ್ವಿ. ಅದಲ್ಲದೆ ಸರ್ಕಾರಿ ಆಸ್ಪತ್ರೆಗಳಾದ ಜಿಲ್ಲಾ ಆಸ್ಪತ್ರೆ ಹಾಗೂ ಸಮುದಾಯ ಆರೋಗ್ಯ ಕೇಂದ್ರ ಇವುಗಳಲ್ಲಿ ಸಹ ಚಟುವಟಿಕೆಗಳನ್ನು ಹಮ್ಮಿಕೊಂಡಿದ್ದೀವಿ. ಜೊತೆಗೆ ಖಾಸಗಿ ಆಸ್ಪತ್ರೆಗಳು ಮತ್ತು ಕಾರ್ಪೊರೇಟ್ ಹಾಸ್ಪಿಟಲ್ಗಳಲ್ಲಿ ಸಹ ಕೂಡ ಈ ಒಂದು ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮಗಳನ್ನು ವಿವಿಧೆಡೆ ಹಮ್ಮಿಕೊಂಡಿದ್ದೀವಿ. ಇದಲ್ಲದೇ ರೇಡಿಯೋ ಕಾರ್ಯಕ್ರಮ, ಜನಗಳಿಗೆ ಪ್ರತಿಯೊಬ್ಬರಿಗೂ ತಲುಪುವಂತಹ ರೇಡಿಯೋ ಕಾರ್ಯಕ್ರಮ ಆಗಿರ್ಬೋದು. ಮತ್ತು ಮೂರನೇದು ಒಂದು ದಿವಸದಲ್ಲಿ ವೆಬಿನಾರ್ ಕಾರ್ಯಕ್ರಮ, ಎಲ್ಲ ಡಾಕ್ಟರ್ಗಳನ್ನ ಒಟ್ಟುಗೂಡಿಸಿ ಇದ್ರ ಬಗ್ಗೆ ಇನ್ನೊಂದಷ್ಟು ಚರ್ಚೆ ಮಾಡಲಿಕ್ಕೋಸ್ಕರ ವೆಬಿನಾರ್ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ದೀವಿ. ಸೊ ಇವಿಷ್ಟು ನಾವು ಈ ಸ್ತನ್ಯಪಾನ ಸಪ್ತಾಹದಲ್ಲಿ ಹಮ್ಮಿಕೊಂಡಿರುವಂಥ ಚಟುವಟಿಕೆಗಳು.
1: ಧನ್ಯವಾದಗಳು ಡಾಕ್ಟರ್ ಮಲ್ಲಿಕಾರ್ಜುನ ಸ್ವಾಮಿಯವರೇ, ಹಾಗೆ ಡಾಕ್ಟರ್ ದೀಪಾಲಿಯವರೇ. ಇದುವರೆಗೂ ಸ್ತನ್ಯಪಾನ ಸಪ್ತಾಹದ ಅಂಗವಾಗಿ IAP ಏನೇನು ಚಟುವಟಿಕೆಗಳನ್ನು ಹಮ್ಮಿಕೊಂಡಿದೆ ಅಂತ ಹೇಳಿದ್ರಿ. ಹಾಗೆ ಸ್ತನ್ಯಪಾನ ಎಷ್ಟು ಮುಖ್ಯ ಆಗತ್ತೆ ತಾಯಿಗಾಗಲಿ ಮಗುವಿಗಾಗಲಿ ಅಂತ ನಮಗೆ ತುಂಬ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ. ಅದಕ್ಕಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ.
2: ಧನ್ಯವಾದಗಳು.
0: ಧನ್ಯವಾದಗಳು.
3: ಇದುವರೆಗೂ ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ವಿಶ್ವ ಸ್ತನ್ಯಪಾನ ಸಪ್ತಾಹದ ಸಂದರ್ಭದಲ್ಲಿ ಶಿಶುವಿಗೆ ತಾಯಿಯ ಹಾಲಿನ ಅಗತ್ಯ ಈ ಕುರಿತು ಮೈಸೂರಿನ ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ನ ಮಕ್ಕಳ ವೈದ್ಯರುಗಳಾದ ಡಾಕ್ಟರ್ ಮಲ್ಲಿಕಾರ್ಜುನ ಸ್ವಾಮಿ ಹಾಗೂ ಡಾಕ್ಟರ್ ದೀಪಾಲಿ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದವರು ತೇಜಸ್ವಿನಿ ಗಿರೀಶ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು. ರಾಜ್ಯವ್ಯಾಪಿಗೂದ್ಯಾ
4: ಆಕಾಶವಾಣಿ ಮೈಸೂರು FM 100.6. ಸಮಯ 1 ಗಂಟೆಯಾಗಲಿದೆ. ಇನ್ನು ಮುಂದೆ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಗತಿಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಸರಣಿಯಲ್ಲಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕುರಿತು ಮಾಹಿತಿ.

0: ಆಕಾಶವಾಣಿ ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮ. ಪಿಎಂ ಫಸಲ್ ಭೀಮಾ ಯೋಜನೆ ಕುರಿತು ಮಾತನಾಡುತ್ತಾರೆ ನಿತೀಶ್ ಡಂಬಳ್.
1: ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ

ಆಕಾಶವಾಣಿ ಸಮಯ 1:10 ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ. ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಪ್ರತಿಭಾ ನಟರಾಜ್. ಮುಖ್ಯಾಂಶಗಳು: ಗ್ಲಾಸ್ಗೋ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಪದಕ ವಿಜೇತ ಕ್ರೀಡಾಪಟುಗಳಿಗೆ ಸಂಸತ್ತಿನ ಉಭಯ ಸದನಗಳಲ್ಲಿ ಅಭಿನಂದನೆ. ಉಜ್ಬೇಕಿಸ್ತಾನ ವಿದೇಶಾಂಗ ಸಚಿವರೊಂದಿಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಮಾತುಕತೆ. ಕರ್ನಾಟಕ ರಾಜ್ಯ ಸಚಿವ ಸಂಪುಟ ವಿಸ್ತರಣೆ, ಲೋಕಭವನದಲ್ಲಿ ಇಂದು ನೂತನ ಸಂಪುಟ ಸದಸ್ಯರ ಪ್ರಮಾಣವಚನ. ಹಾಗೂ ಮಹಿಳಾ ಕುಸ್ತಿಪಟುಗಳಿಗೆ ಲೈಂಗಿಕ ಕಿರುಕುಳ ಪ್ರಕರಣ, ಭಾರತೀಯ ಕುಸ್ತಿ ಫೆಡರೇಷನ್ ಮಾಜಿ ಮುಖ್ಯಸ್ಥ ಬ್ರಿಜ್ ಭೂಷಣ್ ಖುಲಾಸೆ. ವಾರ್ತೆಗಳ ವಿವರ: ನೀಟ್ ವಿಷಯದ ಕುರಿತು ವಿದ್ಯಾರ್ಥಿಗಳ ಪ್ರತಿಭಟನೆಯ ಸಮಯದಲ್ಲಿ ಪೊಲೀಸರ ಬಲಪ್ರಯೋಗ ಸೇರಿದಂತೆ ಹಲವಾರು ವಿಷಯಗಳ ಕುರಿತು ವಿರೋಧ ಪಕ್ಷದ ಗದ್ದಲದ ನಡುವೆ ರಾಜ್ಯಸಭೆಯನ್ನು ಮಧ್ಯಾಹ್ನ 2 ಗಂಟೆಯವರೆಗೆ ಮುಂದೂಡಲಾಗಿದೆ. ಮೇಲ್ಮನೆಯಲ್ಲಿ ಬೆಳಿಗ್ಗೆ 11 ಗಂಟೆಗೆ ಸದನ ಸೇರಿದಾಗ ಗ್ಲಾಸ್ಗೋದಲ್ಲಿ ನಡೆದ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡಿದ್ದಕ್ಕಾಗಿ ಸಭಾಪತಿ ಸಿಪಿ ರಾಧಾಕೃಷ್ಣನ್ ಅವರು ಭಾರತ ತಂಡವನ್ನು ಅಭಿನಂದಿಸಿದರು. 39 ಪದಕಗಳನ್ನು ಗೆದ್ದು ಕಾಮನ್ವೆಲ್ತ್ ಕ್ರೀಡಾಕೂಟದ ಪದಕ ಪಟ್ಟಿಯಲ್ಲಿ ಭಾರತ 4ನೇ ಸ್ಥಾನ ಗಳಿಸಿದೆ. ಕಾಮನ್ವೆಲ್ತ್ ಪ್ಯಾರಾ ಕ್ರೀಡಾಕೂಟದಲ್ಲಿ ಭಾರತೀಯ ಪ್ಯಾರಾ ಅಥ್ಲೀಟ್ಗಳು 3 ಚಿನ್ನ, 2 ಬೆಳ್ಳಿ ಮತ್ತು 2 ಕಂಚಿನ ಪದಕಗಳನ್ನು ಒಳಗೊಂಡಂತೆ 7 ಪದಕಗಳೊಂದಿಗೆ ತಮ್ಮ ಅತ್ಯುತ್ತಮ ಪ್ರದರ್ಶನವನ್ನು ದಾಖಲಿಸುವ ಮೂಲಕ ಇತಿಹಾಸ ಬರೆದಿದ್ದಾರೆ ಎಂದು ಸಿಪಿ ರಾಧಾಕೃಷ್ಣನ್ ಹೇಳಿದರು. ಈ ಗಮನಾರ್ಹ ಸಾಧನೆಯು ರಾಷ್ಟಕ್ಕೆ ಅಪಾರ ಹೆಮ್ಮೆ ಮತ್ತು ಗೌರವವನ್ನು ತಂದಿದೆ ಮತ್ತು ಭಾರತೀಯ ಕ್ರೀಡಾಪಟುಗಳ ಬೆಳೆಯುತ್ತಿರುವ ಶ್ರೇಷ್ಠತೆಗೆ ಸಾಕ್ಷಿಯಾಗಿದೆ ಎಂದರು. ನಂತರ ಶೂನ್ಯ ವೇಳೆಯಲ್ಲಿ ಅವರು ಕಲಾಪ ಆರಂಭಿಸಿದರು. ವಿರೋಧ ಪಕ್ಷದ ಸದಸ್ಯರು ಘೋಷಣೆಗಳನ್ನು ಕೂಗಲು ಪ್ರಾರಂಭಿಸಿದರು. ಗದ್ದಲದ ನಡುವೆ ಹಲವಾರು ಸದಸ್ಯರು ತುರ್ತು ಮಹತ್ವದ ವಿಷಯಗಳನ್ನು ಎತ್ತಿದರು. ಗದ್ದಲ

0: ಶಾಂತೇಗೌಡ, ಬಸವರಾಜ ರಾಯರೆಡ್ಡಿ, ವಿಜಯಾನಂದ ಕಾಶ್ಯಪ್ಪನವರ್, ಲಕ್ಷ್ಮಣ್ ಸವದಿ ಅವರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಇದೇ ವೇಳೆ ವಿಧಾನಸಭಾಧ್ಯಕ್ಷರಾಗಿ ಜಿಎಸ್ ಪಾಟೀಲ್, ಡೆಪ್ಯುಟಿ ಸ್ಪೀಕರ್ ಆಗಿ ಎಎಸ್ ಪೊನ್ನಣ್ಣ, ವಿಧಾನ ಪರಿಷತ್ ಸಭಾಪತಿಯಾಗಿ ಸಲೀಂ ಅಹಮದ್, ಉಪಸಭಾಪತಿಯಾಗಿ ಉಮಾಶ್ರೀ ಅವರ ಹೆಸರನ್ನು ಕಾಂಗ್ರೆಸ್ ಹೈಕಮಾಂಡ್ ಅಂತಿಮಗೊಳಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮಹಿಳಾ ಕುಸ್ತಿಪಟುಗಳು ದಾಖಲಿಸಿದ್ದ ಲೈಂಗಿಕ ಕಿರುಕುಳ ಪ್ರಕರಣದಲ್ಲಿ ದೆಹಲಿ ನ್ಯಾಯಾಲಯ ಇಂದು ಭಾರತೀಯ ಕುಸ್ತಿ ಫೆಡರೇಷನ್ ಮಾಜಿ ಮುಖ್ಯಸ್ಥ ಬ್ರಿಜ್ ಭೂಷಣ್ ಶರಣ್ ಸಿಂಗ್ ಮತ್ತು ಫೆಡರೇಷನ್ನ ಮಾಜಿ ಸಹಾಯಕ ಕಾರ್ಯದರ್ಶಿ ವಿನೋದ್ ತೋಮರ್ ಅವರನ್ನು ಖುಲಾಸೆಗೊಳಿಸಿದೆ. ಹೆಚ್ಚುವರಿ ಮುಖ್ಯ ನ್ಯಾಯಾಧೀಶ ಅಶ್ವಿನಿ ಪನ್ವಾರ್ ಅವರಿದ್ದ ನ್ಯಾಯಪೀಠ 6 ಮಹಿಳಾ ಕುಸ್ತಿಪಟುಗಳು ದಾಖಲಿಸಿದ್ದ ಪ್ರಕರಣದಲ್ಲಿ ಅಂತಿಮ ವಾದಗಳನ್ನು ಪೂರ್ಣಗೊಳಿಸಿದ ನಂತರ ಆದೇಶವನ್ನು ಇಂದಿಗೆ ಕಾಯ್ದಿರಿಸಿತ್ತು. ದೆಹಲಿ ಪೊಲೀಸರು 15 June ಬ್ರಿಜ್ ಭೂಷಣ್ ಸಿಂಗ್ ಅವರ ವಿರುದ್ದ ಆರೋಪ ಪಟ್ಟಿ ಸಲ್ಲಿಸಿದ್ದರು. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಇಂದಿನಿಂದ 3 ಕಾಲ ಒಡಿಶಾಗೆ ಭೇಟಿ ನೀಡಲಿದ್ದಾರೆ. ಭೇಟಿಯ ಸಮಯದಲ್ಲಿ ಅವರು ಗಂಜಾಂ ಜಿಲ್ಲೆಯ ಕಟಕ್, ಭುವನೇಶ್ವರ, ಬ್ರಹ್ಮಪುರ ಮತ್ತು ತಪ್ತಪಾಣಿಯಲ್ಲಿ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದಾರೆ. ಇಂದು ರಾಷ್ಟಪತಿಯವರು ಕಟಕ್ನಲ್ಲಿರುವ ಜಗದ್ಗುರು ಕೃಪಾಲು ವಿಶ್ವವಿದ್ಯಾಲಯವನ್ನು ಉದ್ಘಾಟಿಸಲಿದ್ದಾರೆ. ನಾಳೆ ಅವರು ಭುವನೇಶ್ವರದಿಂದ ಬಹರಾಂಪುರಕ್ಕೆ ವಿಶೇಷ ರೈಲಿನಲ್ಲಿ ಪ್ರಯಾಣಿಸಿ ನಂತರ ರಸ್ತೆ ಮೂಲಕ ಗಂಜಾಂ ಜಿಲ್ಲೆಯ ತಪ್ತಪಾಣಿಗೆ ತೆರಳಲಿದ್ದಾರೆ. ಅಲ್ಲಿ ಅವರು ಮಾ ಕಂದುನಿ ದೇವಿ ದೇವಸ್ಥಾನ ಮತ್ತು ಶಿವ ದೇವಸ್ಥಾನದಲ್ಲಿ ಪ್ರಾರ್ಥನೆ ಸಲ್ಲಿಸಲಿದ್ದಾರೆ. ಅವರು ಗೋಲಬಂಧದಲ್ಲಿರುವ ಸೇನಾ ವಾಯು ರಕ್ಷಣಾ ಕಾಲೇಜಿನಲ್ಲಿ ರಾತ್ರಿ ತಂಗಲಿದ್ದಾರೆ. ಭುವನೇಶ್ವರ ಮತ್ತು ಕಟಕ್ನಲ್ಲಿ ಸುಮಾರು 40 ತುಕಡಿ ಪೊಲೀಸರನ್ನು ನಿಯೋಜಿಸಲಾಗಿದ್ದು ವ್ಯಾಪಕ ಭದ್ರತಾ ವ್ಯವಸ್ಥೆ ಕೈಗೊಳ್ಳಲಾಗಿದೆ. ರಾಷ್ಟಪತಿಗಳ ಭೇಟಿಯ ಸಮಯದಲ್ಲಿ ಸಂಪೂರ್ಣ ಭದ್ರತೆ ಖಚಿತಪಡಿಸಿಕೊಳ್ಳಲು ಬಹರಾಂಪುರ್ ರೈಲ್ವೆ ನಿಲ್ದಾಣ, ರಾಷ್ಟಪತಿಗಳ ಪ್ರಯಾಣ ಮಾರ್ಗ, ತಪ್ತಪಾಣಿ ದೇವಸ್ಥಾನ ಸಂಕೀರ್ಣ,

ವಾರ್ತಾ ಶಾಖೆಯ ಸತ್ಯಶೋಧನಾ ಘಟಕವು ಈ ವಿಡಿಯೋ ನಕಲಿ ಮತ್ತು ಹಳೆಯದು ಎಂದು ಸ್ಪಷ್ಟಪಡಿಸಿದೆ. ಸಾರ್ವಜನಿಕರನ್ನು ದಾರಿ ತಪ್ಪಿಸುವ ಪ್ರಯತ್ನದಲ್ಲಿ ಈ ವಿಡಿಯೋವನ್ನು ಹಂಚಿಕೊಳ್ಳಲಾಗುತ್ತಿದೆ. ಸಾರ್ವಜನಿಕರಲ್ಲಿ ತಪ್ಪು ಮಾಹಿತಿಯನ್ನು ಹರಡುವ ಉದ್ದೇಶ ಹೊಂದಿರುವ ಇಂತಹ ದಾರಿ ತಪ್ಪಿಸುವ ವಿಷಯದ ಬಗ್ಗೆ

ಇದುವರೆಗೂ ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಸುನೀತಾ ಎಸ್ ಅವರು ಹಾಡಿರುವ ಡಾಕ್ಟರ್ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಅವರ ರಚನೆಗಳನ್ನು ಕೇಳಿದಿರಿ. ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ ಸರಿಯಾಗಿ 1:30:10. ಸಂದೇಶಾಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. ಪ್ರಿಯ ಕೇಳುಗರೆ, ನೀವು ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳನ್ನು ನಮ್ಮ ಮೈಸೂರು ಆಕಾಶವಾಣಿಯಲ್ಲಿ ಆಲಿಸಲು ನಮಗೆ ವಾಟ್ಸ್ಆ್ಯಪ್ ಮೂಲಕ ಸಂದೇಶವನ್ನು ಕಳಿಸಬಹುದು. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9480858523. ಮತ್ತೊಮ್ಮೆ 9480858523. ಕಾರ್ಯಕ್ರಮದ ಮೊದಲಿಗೆ ಗೋಕುಲ ಚಿತ್ರದ ಗೀತೆಯನ್ನು ಆಲಿಸೋಣ. ಹಾಡಿದ್ದಾರೆ ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್. ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಮನೋಮೂರ್ತಿ.

ಸಂದೇಶಾಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮೈಸೂರಿನಿಂದ ಗಾಯತ್ರಿ ರಮೇಶ್, ಶ್ರೇಯಸ್, ವಿಶ್ವನಾಥ್, ಹರ್ಷಿಕಾ, ಮೈತ್ರಿ, ರಾಗಶ್ರೀ ಹಾಗೂ ಜಯಶ್ರೀ ಅವರಿಗಾಗಿ ಐಶ್ವರ್ಯ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೇವೆ. ಕೆ ಕಲ್ಯಾಣವರ ಸಾಹಿತ್ಯವಿರುವ ಈ ಗೀತೆಯನ್ನು ಹಾಡಿದ್ದಾರೆ ಕುನಾಲ್ ಗಾಂಜಾವಾಲಾ. ಸಂಗೀತ ಸಂಯೋಜಕರು ರಾಜೇಶ್ ರಾಮನಾಥ್.

0: ಪ್ರಿಯ ಕೇಳುಗರೆ, ಇಂದು ಸಂಜೆ 4 ಗಂಟೆಗೆ ಮಹಿಳಾ ರಂಗದ ಡಾಕ್ಟರ್ ಸಮಯ ಕಾರ್ಯಕ್ರಮದಲ್ಲಿ ವಿಶ್ವ ಸ್ತನ್ಯಪಾನ ಸಪ್ತಾಹದ ಅಂಗವಾಗಿ ತಾಯಿಯ ಎದೆಹಾಲಿನ ಮಹತ್ವ ಈ ಕುರಿತು ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞೆ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಆಗಿರುವ ಡಾಕ್ಟರ್ ಸೌಮ್ಯ ಪಾಟೀಲ್ ಅವರೊಂದಿಗೆ ಸಂದರ್ಶನ ಕೇಳಬಹುದು.
1: ತಾಯಿಗೆ ತನ್ನ ದೇಹದ ಮೇಲೆ ತನಗೆ ಕಾನ್ಫಿಡೆನ್ಸ್ ಬರುತ್ತೆ, ಅದ್ರ ಜೊತೆಗೆ ಮಗು ಜೊತೆ ಬಾಂಡಿಂಗ್ ಚೆನ್ನಾಗಾಗುತ್ತೆ. ಪ್ಲಸ್ ಫಸ್ಟ್ 6 to 8 months ಪೀರಿಯಡ್ಸ್ ಬಂದಿಲ್ಲ ಅಂದ್ರೆ ಶಿ ಈಸ್ ಆಲ್ ದ ಮೋರ್ ಕಂಫರ್ಟಬಲ್ ಇನ್ ಹರ್ ಪೋಸ್ಟ್ ಪಾರ್ಟಮ್ ಪೀರಿಯಡ್.
0: ತಪ್ಪದೇ ಆಲಿಸಿ ಇಂದು ಸಂಜೆ 4 ಗಂಟೆಗೆ ಮಹಿಳಾ ರಂಗದ ಡಾಕ್ಟರ್ ಸಮಯ ಕಾರ್ಯಕ್ರಮ. ಹರಿಹರನ್ ಹಾಗೂ ಕವಿತಾ ಕೃಷ್ಣಮೂರ್ತಿ ಅವರು ಹಾಡಿರುವ ಓಂಕಾರ ಚಿತ್ರದ ಗೀತೆಯನ್ನ ಕೋರಿ ನಮಗೆ ಸಂದೇಶವನ್ನ ಕಳಿಸಿದ್ದಾರೆ ಗುಂಡ್ಲುಪೇಟೆ ತಾಲೂಕು ಪಂಜನಹಳ್ಳಿಯಿಂದ ನಂದೀಶ್ ಅವರು. ಗುರುಕಿರಣ್ ಅವರ ಸಂಗೀತಕ್ಕೆ ಸಾಹಿತ್ಯ ಬರೆದಿದ್ದಾರೆ ಉಪೇಂದ್ರ.

0: ಆತ್ಮೀಯರೇ,
1: ಕೃಷಿ ಸಂಶೋಧನಾ ಸಂಸ್ಥೆಯೊಂದಿಗೆ ಬೇಸಾಯ ಕಲಿಯುವ ಆಸಕ್ತಿ ನಿಮಗಿದೆಯೇ?
0: ನವೀನ ತಾಂತ್ರಿಕತೆಗಳನ್ನು ಜಮೀನಿನಲ್ಲಿ ಅಳವಡಿಸುವ ಆಸೆಯೂ ಇದೆಯೇ?
1: ಹಾಗಿದ್ದರೆ ತಪ್ಪದೇ ಆಲಿಸಿ
0: ಕೃಷಿ ದೀವಿಗೆ.
1: ಮೈಸೂರು ಬಾನುಲಿಯಲ್ಲಿ ಪ್ರತಿ ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ
0: ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ
1: ಕೃಷಿ ದೀವಿಗೆ.
2: ಸಂದೇಶಾಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮದ ಕಡೆಯದಾಗಿ ಚನ್ನಪಟ್ಟಣದಿಂದ ಸುನಿಲ್, ಅನಿಲ್, ಮಾಲಾ, ಜಾನು, ಮಮತಾ ಹಾಗೂ ಸಿದ್ದಪ್ಪಾಜಿ ಅವರಿಗಾಗಿ ಕಾಂತಾರ ಚಾಪ್ಟರ್ 1 ಚಿತ್ರದ ಗೀತೆಯನ್ನ ಪ್ರಸಾರ ಮಾಡ್ತಾ ಇದ್ದೇವೆ. ಗೀತೆಯ ಗಾಯಕರು ವಿಜಯ್ ಪ್ರಕಾಶ್ ಹಾಗೂ ಅನನ್ಯ ಭಟ್, ಸಾಹಿತ್ಯ ಪ್ರಮೋದ್ ಮರವಂತೆ, ಸಂಗೀತ ಸಂಯೋಜಕರು ಬಿ ಅಜನೀಶ್ ಲೋಕನಾಥ್.

ಇದುವರೆಗೂ ಸಂದೇಶಾಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಸಂದೇಶವನ್ನು ಕಳುಹಿಸಿದವರು ಗಾನಸುಮ ಪಟ್ಟಸೋಮನಹಳ್ಳಿಯಿಂದ, ಹಾಗೆ ಹನೂರು ತಾಲೂಕು ಚಿಂಚಳ್ಳಿ ಗ್ರಾಮದಿಂದ ಬಸವರಾಜು, ಪ್ರೇಮ, ಮಂಜುಳಾ ಹಾಗೂ ಮಹೇಶ ಅವರು, ಬೆಲ್ವತ್ತ ಗ್ರಾಮದ ಲೋಕೇಶಾಚಾರ್, ನಂದಿನಿ, ಕಾವ್ಯ, ಅಂಜಲಿ, ಹರ್ಷಿತಾಚಾರ್ ಅವರು, ಮಳವಳ್ಳಿ ತಾಲೂಕು ಬಳ್ಳಗೆರೆ ಗ್ರಾಮದಿಂದ ಮೋಹನ್ ಕುಮಾರ್, ಮಂಗಳ, ನಿತಿನ್, ಚೇತನ್ ಅವರು, ಪುಟ್ಟರಾಜಪ್ಪ ಪಿ ರಾಮಕೃಷ್ಣ ನಗರದಿಂದ, ಮಂಡ್ಯದಿಂದ ನಂದಾದೀಪ, ರಂಜಿತಾ, ದರ್ಶಿನಿ ಹಾಗೂ ಸರಸ್ವತಮ್ಮ, ಅನಂತರ ರಾಜೇಂದ್ರ ಪ್ರಸಾದ್ ಅವರು ಕಿರಗುಂದ, ಪುತ್ತೂರು, ದಕ್ಷಿಣ ಕನ್ನಡ ಜಿಲ್ಲೆಯಿಂದ, ಬಿಂದು ಪ್ರಕಾಶ್ ಅವರು ಬೆಂಗಳೂರಿನಿಂದ, ದೇವಗಳ್ಳಿ ಗ್ರಾಮದಿಂದ ಭೈರವಿ, ಭೈರಯ್ಯ, ಅರುಣ್, ಅಶೋಕ್, ಪುಟ್ಟಮ್ಮ, ಪಲ್ಲವಿ, ತನುಶ್ರೀ ಮತ್ತು ಕುಟುಂಬದವರು,

0: ನಿರ್ಮಲಾ ಮಹಾದೇವ್ ಅವರು. ಅನಂತರ ನಮ್ಮ ಕಾರ್ಯಕ್ರಮಕ್ಕೆ ಸಂದೇಶವನ್ನು ಕಳಿಸಿದವರು ವಿದ್ಯಾರಣ್ಯಪುರಂನಿಂದ ನಮಿತಾ, ನಯನ, ಸ್ನೇಹ, ಭುವನ ಹಾಗೂ ಸಹನ. ಗಾಯತ್ರಿಪುರಂನಿಂದ ಶುಭ, ಮನು ಹಾಗೂ ರಾಘವಿ ಅವರು ಕೂಡ ಸಂದೇಶವನ್ನು ಕಳಿಸಿದರು. ಮಾದೇಶ ಯದುವೀರ್ ಅವರು ಮೈಸೂರಿನಿಂದ, ಎಂಆರ್ ಶ್ರೀಕಂಠನ್ ಅವರು ಅಗ್ರಹಾರದಿಂದ, ಹರ್ಷಿತಾ ಶಕ್ತಿನಗರದಿಂದ, ರಜನಿ ನಿರೀಕ್ಷಾ ಜೈನ್ ಹಾಗೂ ಪದ್ಮಶ್ರೀ ಮತ್ತು ಕುಟುಂಬದವರು ಮದ್ದೂರಿನಿಂದ, ಮಾಧವನ್ ಅವರು ಚೆನ್ನೈನಿಂದ, ಸಂಧ್ಯಾ ಮೈಸೂರಿನಿಂದ, ಅನಂತರ ಉಮಾ ಎಸ್ ಕೆ, ಪೂರ್ಣಿಮಾ, ದರ್ಶನ್, ರಕ್ಷಿತಾ ಸಂಗಾಪುರದಿಂದ ನಮಗೆ ಸಂದೇಶವನ್ನು ಕಳಿಸಿದರು. ಹಾಗೆ ಪಾಂಡವಪುರದಿಂದ ಹರಳಹಳ್ಳಿ ಪುಟ್ಟರಾಜು, ನೇತ್ರಾವತಿ, ಶರಣ್ಯ, ಲಿಖಿತ ಹಾಗೂ ಯೋಗೇಶ್ ಗೌಡ ಅವರು, ಲತಾ ಮತ್ತು ವೇದರಂಗಯ್ಯ ಅವರು ವಿದ್ಯಾರಣ್ಯಪುರಂನಿಂದ, ಎಸ್ ವಿ ಪಿ ನಗರ ಮೈಸೂರಿನಿಂದ ಸುಜಾತ, ಚಲನಚಿತ್ರ ಅನ್ನೋರು ಪ್ರತಾಪ್ ಅವರು ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಗುಂಡ್ಲುಪೇಟೆಯಿಂದ ಮಾಡ್ರಳ್ಳಿ ಅನಿತಾ, ಭುವನ್ ಅವರು, ಮರ್ಸೆ ಗ್ರಾಮದಿಂದ ಬಂಗಾರಮ್ಮ ಅವರು, ಗುಂಡ್ಲುಪೇಟೆ ತಾಲೂಕು ಪಂಜನಹಳ್ಳಿಯಿಂದ ನಂದೀಶ್, ಸುಪ್ರೀತ್, ಪ್ರಣೀತ್, ಜ್ಯೋತಿ ಹಾಗೂ ರಾಜಮ್ಮ ಅವರು, ಹಾಗೆ ಕೃಷ್ಣ ಟೈಲರ್ ಅವರು ಶ್ರೀರಂಗಪಟ್ಟಣದಿಂದ, ಪದ್ಮ, ಕೃಷ್ಣ, ಚೈತ್ರ, ನಾರಾಯಣ, ಎನ್ ಡಿ ಬಹುಳ್, ಲಕ್ಷ್ಮಿ, ಉಮಾಶಂಕರ್, ಸುಜಾತ, ಪ್ರಶಾಂತ್, ಧೀರಜ್, ಪ್ರಣವ್ ಹಾಗೂ ಬಂಧು ಮಿತ್ರರು ಅಂತ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಗುಂಡ್ಲುಪೇಟೆ ತಾಲೂಕು ಹೊಸಪುರದಿಂದ ನಂಜುಂಡಸ್ವಾಮಿ, ಮರಿನಂಜ ಹಾಗೂ ಚಂದನ್ ಅವರು, ಹನೂರು ತಾಲೂಕು ಕೋಣನಕೆರೆ ಗ್ರಾಮದಿಂದ ಸುಪ್ರೀತಾ, ಶ್ರೀನಿವಾಸ್ ಹಾಗೆ ಬೆಳ್ಳಿ ಕುಮಾರಿ ಅವರು, ಅನಂತರ ಚೈತ್ರ, ಗಾಯತ್ರಿ, ಗಂಗಾಧರ್ ಮತ್ತು ಸುರೇಶ್ ಅವರು ಅಶೋಕಪುರಂನಿಂದ. ಇವರಿಷ್ಟು ಜನ ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಸಂದೇಶವನ್ನು ಕಳಿಸಿದರು. ನಾವು 1:30 ಸರಿಯಾಗಿ ಬಂದ ಮೊದಲ ಸಂದೇಶಗಳನ್ನು ಆಧರಿಸಿ ಇಂದಿನ ಸಂದೇಶಾಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಗೀತೆಗಳನ್ನು ಪ್ರಸಾರ ಮಾಡಿದ್ದೇವೆ. ನಿಮ್ಮಿಷ್ಟದ ಗೀತೆಗಳನ್ನು ಕೇಳಬೇಕು ಅಂತಾದಲ್ಲಿ ಇಂದು ಸಂಜೆ 5:05 ಆದಷ್ಟು ಬೇಗ ಸಂದೇಶಗಳನ್ನು ಕಳುಹಿಸಿ ಅಂತ ಹೇಳ್ತಾ, ಗೀತೆಗಳನ್ನು ಆಲಿಸಿದ ಹಾಗೂ ಸಂದೇಶಗಳನ್ನು ಕಳುಹಿಸಿದ ನಮ್ಮೆಲ್ಲ ಪ್ರೀತಿಯ ಶ್ರೋತೃ ಬಾಂಧವರಿಗೆ ಧನ್ಯವಾದಗಳು. ನಮಸ್ಕಾರ. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 1:56.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಬೆಳಿಗ್ಗೆ 4 ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
3: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
4: 16-70 ಅರ್ಹ ಕಾರ್ಮಿಕರು ಹಿಂದೆ KSUWSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನ ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.
1: ನಮ್ಮ ಭೂಮಿಗೂ ನಮ್ಮ ಬದುಕಿಗೂ ಅವಿನಾಭಾವ ಸಂಬಂಧ.
2: ಬದುಕಿಗೆ ಆಶ್ರಯ ತಾಣವಾದ ಸಹನಾಮಯಿ ಭೂಮಿಯ ಮೇಲಿನ ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ, ಜವಾಬ್ದಾರಿ ಹಾಗೂ ಕರ್ತವ್ಯವೂ ಹೌದು.
1: ಕೇಳಿ ಭೂಮಿ ಬದುಕು ಬಾನುಲಿ ಸರಣಿ ಪ್ರತಿ ಸೋಮವಾರ ಬೆಳಗ್ಗೆ 6:35ಕ್ಕೆ ಹಾಗೂ ಅಂದೇ ಸಂಜೆ 6:10ಕ್ಕೆ.
2: ಭೂಮಿಯ ಮೇಲೆ ಬದುಕು ಸಾಗಿಸುವ ನಾವು ಪರಿಸರವನ್ನ ಸ್ವಚ್ಛಂದವಾಗಿ ಕಾಪಾಡಿಕೊಂಡು ಆರೋಗ್ಯವಂತ ಸಮಾಜವನ್ನು ಸೃಷ್ಟಿಸಲು ಸಲಹೆಗಳನ್ನು ನೀಡುತ್ತಿದೆ ಬಾನುಲಿ ಸರಣಿ ಭೂಮಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಪ್ರತಿಭಾ ನಟರಾಜ್. ಮುಖ್ಯಾಂಶಗಳು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಚಿವ ಸಂಪುಟ ವಿಸ್ತರಣೆ. ಇಂದು ಸಂಜೆ ಲೋಕಭವನದಲ್ಲಿ 20 ಮಂದಿ ಪ್ರಮಾಣ ವಚನ ಸ್ವೀಕಾರ. ನೂತನ ಸಭಾಧ್ಯಕ್ಷರಾಗಿ ಜಿಎಸ್ ಪಾಟೀಲ್, ಸಭಾಪತಿಯಾಗಿ ಸಲೀಂ ಅಹಮದ್ ನೇಮಕ. ಉಮಾಶ್ರೀಗೆ ಉಪಸಭಾಪತಿ ಸ್ಥಾನ. ಲೋಕಭವನದಲ್ಲಿ ಸಚಿವರ ಪ್ರಮಾಣ ವಚನ ಹಿನ್ನೆಲೆ ಬೆಂಗಳೂರಿನ ಹಲವೆಡೆ ರಾತ್ರಿ 8 ಗಂಟೆವರೆಗೆ ಸಂಚಾರ ನಿರ್ಬಂಧ. ರಸ್ತೆ ಇರುವಲ್ಲಿ ಪಾದಚಾರಿ ಮಾರ್ಗಗಳು ಕಡ್ಡಾಯ, ಸುಪ್ರೀಂಕೋರ್ಟ್ ಮಹತ್ವದ ಆದೇಶ. ಹಾಗೂ ಕಾವೇರಿ ಜಲಾನಯನ ಪ್ರದೇಶ, ಪಶ್ಚಿಮ ಘಟ್ಟಗಳಲ್ಲಿ ನಿರಂತರ ಮಳೆ, ಹಲವೆಡೆ ಭೂಕುಸಿತ, ಪ್ರಮುಖ ಜಲಾಶಯಗಳು ಬಹುತೇಕ ಭರ್ತಿ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ಸಚಿವ ಸಂಪುಟ ವಿಸ್ತರಣೆಯಾಗಿದ್ದು, ಇಂದು ಸಂಜೆ ನೂತನ ಸಚಿವರು ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ರಾಜಭವನದಲ್ಲಿ ನಡೆಯುವ ಸಮಾರಂಭದಲ್ಲಿ ರಾಜ್ಯಪಾಲ ಥಾವರ್ ಸಿಂಗ್ ಗೆಹ್ಲೋಟ್ ನೂತನ ಸಚಿವರಿಗೆ ಪ್ರಮಾಣ ವಚನ ಬೋಧಿಸಲಿದ್ದಾರೆ. ನೂತನ ಸಚಿವರಾಗಿ ಇಂದು ಪಿಎಂ ನರೇಂದ್ರ ಸ್ವಾಮಿ, ಶಿವರಾಜ್ ತಂಗಡಗಿ, ರುದ್ರಪ್ಪ ಲಮಾಣಿ, ಕೆಎಸ್ ಬಸವಂತಪ್ಪ, ಬಿ ನಾಗೇಂದ್ರ, ಟಿ ರಘುಮೂರ್ತಿ, ಬಿಜೆಡ್ ಜಮೀರ್ ಅಹಮದ್ ಖಾನ್, ರಿಜ್ವಾನ್ ಅರ್ಷದ್, ಸಂತೋಷ್ ಲಾಡ್, ಮಧು ಬಂಗಾರಪ್ಪ, ಪುಟ್ಟರಂಗಶೆಟ್ಟಿ, ಎಸ್ಎಸ್ ಮಲ್ಲಿಕಾರ್ಜುನ್, ಡಾ ಅಜಯ್ ಸಿಂಗ್, ಎನ್ ಚೆಲುವರಾಯಸ್ವಾಮಿ, ಕೆಎಂ ಶಿವಲಿಂಗೇಗೌಡ, ಹೆಚ್ಸಿ ಬಾಲಕೃಷ್ಣ, ಗಾಯತ್ರಿ ಶಾಂತೇಗೌಡ, ಬಸವರಾಜ್ ರಾಯರೆಡ್ಡಿ, ವಿಜಯಾನಂದ ಕಾಶ್ಯಪ್ಪನವರ್, ಲಕ್ಷ್ಮಣ್ ಸವದಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಪಟ್ಟಿಯಲ್ಲಿದ್ದ ಮಂಗಾಳ ವೈದ್ಯ ಅವರನ್ನು ಕೊನೆ ಕ್ಷಣದಲ್ಲಿ ಬದಲಾಯಿಸಿದ ಕಾಂಗ್ರೆಸ್ ಹೈಕಮಾಂಡ್ ದಾವಣಗೆರೆ ಜಿಲ್ಲೆಯ ಎಸ್ಎಸ್ ಮಲ್ಲಿಕಾರ್ಜುನ್ ಅವರಿಗೆ ಸಚಿವ ಸ್ಥಾನ ನೀಡಿದೆ. ಬಹುತೇಕ ಹೊಸ ಮುಖಗಳಿಗೆ ಅವಕಾಶ ನೀಡಲಾಗಿದೆ. ಜಿಬಿಎ ಚುನಾವಣೆ ಹಿನ್ನೆಲೆಯಲ್ಲಿ ಬೆಂಗಳೂರಿನಿಂದ ಜಮೀರ್ ಅಹಮದ್ ಹಾಗೂ ರಿಜ್ವಾನ್ ಅರ್ಷದ್ ಅವರಿಗೆ ಸಚಿವ ಸ್ಥಾನ ನೀಡಲಾಗಿದೆ. ಮಾಜಿ ಮುಖ್ಯಮಂತ್ರಿ ಧರ್ಮಸಿಂಗ್ ಪುತ್ರ ಡಾ ಅಜಯ್ ಸಿಂಗ್ಗೆ ಇದೇ ಮೊದಲ ಬಾರಿಗೆ ಸಚಿವ ಸ್ಥಾನ ದೊರೆತಿದೆ. ಚಿಕ್ಕಮಗಳೂರು ಜಿಲ್ಲೆಯ ಗಾಯತ್ರಿ ಶಾಂತೇಗೌಡ ಅವರಿಗೆ ಮಹಿಳಾ ಕೋಟಾದಲ್ಲಿ ಮಂತ್ರಿಗಿರಿ ಒಲಿದು ಬಂದಿದೆ. ಚಳ್ಳಕೆರೆ ಕ್ಷೇತ್ರದಿಂದ ಸತತವಾಗಿ 3 ಚುನಾವಣೆಗಳಲ್ಲಿ ಗೆಲುವು ದಾಖಲಿಸಿರುವ ಟಿ ರಘುಮೂರ್ತಿ ಇದೇ ಮೊದಲ ಬಾರಿಗೆ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ವಿಧಾನಸಭೆಯ ಸಭಾಧ್ಯಕ್ಷರಾಗಿ ಗದಗ ಜಿಲ್ಲೆ ರೋಣ ಕ್ಷೇತ್ರದ ಶಾಸಕ ಜಿಎಸ್ ಪಾಟೀಲ್ ನೇಮಕಗೊಂಡಿದ್ದಾರೆ. ಡೆಪ್ಯುಟಿ ಸ್ಪೀಕರ್ ಆಗಿ ಕೊಡಗು ಜಿಲ್ಲೆ ವಿರಾಜಪೇಟೆ ಕ್ಷೇತ್ರದ ಶಾಸಕ ಎಎಸ್ ಪೊನ್ನಣ್ಣ ಆಯ್ಕೆಯಾಗಿದ್ದಾರೆ. ಉಳಿದಂತೆ ವಿಧಾನ ಪರಿಷತ್ ಸಭಾಪತಿಯಾಗಿ ಸಲೀಂ ಅಹಮದ್ ಮತ್ತು ಉಪಸಭಾಪತಿಯಾಗಿ ಉಮಾಶ್ರೀ ಅವರನ್ನು ನೇಮಿಸಿ ಎಐಸಿಸಿ ಅಧಿಸೂಚನೆ ಹೊರಡಿಸಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅವಧಿಯಲ್ಲಿ ಸಭಾಧ್ಯಕ್ಷರಾಗಿದ್ದ ಯುಟಿ ಖಾದರ್ ಡಿಕೆ ಶಿವಕುಮಾರ್ ಸಚಿವ ಸಂಪುಟದಲ್ಲಿ ಆರೋಗ್ಯ ಸಚಿವರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಡೆಪ್ಯುಟಿ ಸ್ಪೀಕರ್ ಆಗಿದ್ದ ರುದ್ರಪ್ಪ ಲಮಾಣಿ ಇಂದು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸುತ್ತಿದ್ದು, ಇಂದು ತಮ್ಮ ಹಾಲಿ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ್ದಾರೆ. ಎಐಸಿಸಿ ನೂತನ ಸಭಾಪತಿ ಹೆಸರನ್ನು ಘೋಷಿಸಿರುವುದರಿಂದ ಸಭಾಪತಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಬಸವರಾಜ ಹೊರಟ್ಟಿ ತಮ್ಮ ಹುದ್ದೆಗೆ ರಾಜೀನಾಮೆ ನೀಡುವುದು ಬಹುತೇಕ ಖಚಿತವಾಗಿದೆ. ಈ ನಡುವೆ ಚುನಾವಣೆ ವಿವಾದಕ್ಕೆ ಸಂಬಂಧಿಸಿದಂತೆ ಕಾಂಗ್ರೆಸ್ ನಾಯಕಿ ಗಾಯತ್ರಿ ಶಾಂತೇಗೌಡ ಅವರ ಪರವಾಗಿ ಹೈಕೋರ್ಟ್ ತೀರ್ಪು ನೀಡಿದ ಹಿನ್ನೆಲೆಯಲ್ಲಿ ವಿಧಾನ ಪರಿಷತ್ ಉಪಸಭಾಪತಿ ಸ್ಥಾನಕ್ಕೆ ಎಂಕೆ ಪ್ರಾಣೇಶ್ ಈಗಾಗಲೇ ರಾಜೀನಾಮೆ ನೀಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅವರ ಸ್ಥಾನಕ್ಕೆ ಮಾಜಿ ಸಚಿವೆ ಉಮಾಶ್ರೀ ಅವರನ್ನು ನೇಮಕ ಮಾಡಲಾಗಿದೆ. ಲೋಕಭವನದಲ್ಲಿ ನೂತನ ಸಚಿವರ ಪ್ರಮಾಣ ವಚನ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಪ್ರಮುಖ ರಸ್ತೆಗಳಲ್ಲಿ ಮಧ್ಯಾಹ್ನ 2 ರಾತ್ರಿ 8 ಗಂಟೆಯವರೆಗೆ ಸಂಚಾರ ನಿರ್ಬಂಧಿಸಲಾಗಿದೆ. ಭಾರೀ ವಾಹನಗಳ ಸಂಚಾರಕ್ಕೆ ರಾತ್ರಿ 10 ಗಂಟೆಯವರೆಗೆ ನಿರ್ಬಂಧ ಹೇರಲಾಗಿದೆ. ಬೆಂಗಳೂರು ಸಂಚಾರ ವಿಭಾಗದ ಜಂಟಿ ಪೊಲೀಸ್ ಆಯುಕ್ತ ಕಾರ್ತಿಕ್ ರೆಡ್ಡಿ ಹೊರಡಿಸಿರುವ ಆದೇಶದಲ್ಲಿ

0: ಕಾರ್ಯಕ್ರಮಕ್ಕೆ ಅನುಮತಿ ಹೊಂದಿರುವ ವಾಹನಗಳನ್ನು ಹೊರತುಪಡಿಸಿ ಕಬ್ಬನ್ ರಸ್ತೆಯ ಬಿಆರ್ವಿ ಜಂಕ್ಷನ್ನಿಂದ ಸಿಟಿಒ ಜಂಕ್ಷನ್ ಹಾಗೂ ಲೋಕಭವನದವರೆಗೆ ಎಲ್ಲಾ ಮಾದರಿಯ ವಾಹನಗಳ ಸಂಚಾರ ನಿರ್ಬಂಧಿಸಲಾಗಿದೆ. ಡಾ ಬಿಆರ್ ಅಂಬೇಡ್ಕರ್ ರಸ್ತೆ, ಲೋಕಭವನ ರಸ್ತೆ, ಎಚ್ಎಎಲ್ ರಸ್ತೆ, ಕ್ವೀನ್ಸ್ ರಸ್ತೆ, ಪ್ಯಾಲೆಸ್ ರಸ್ತೆ, ಕಬ್ಬನ್ ಉದ್ಯಾನದ ಒಳಭಾಗದ ರಸ್ತೆಗಳು, ರೂಪತುಂಗ ರಸ್ತೆ, ಕಸ್ತೂರಿಬಾ ರಸ್ತೆ ಹಾಗೂ ಕಬ್ಬನ್ ರಸ್ತೆ ಸೇರಿದಂತೆ ಹಲವು ರಸ್ತೆಗಳಲ್ಲಿ ವಾಹನ ನಿಲುಗಡೆ ನಿರ್ಬಂಧ ಹೇರಲಾಗಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದೇಶಾದ್ಯಂತ ರಸ್ತೆಗಳಿರುವ ಪ್ರತಿಯೊಂದು ಕಡೆಯೂ ಪಾದಚಾರಿಗಳಿಗೆ ಪ್ರತ್ಯೇಕ ಹಾಗೂ ಅತಿಕ್ರಮಣ ಮುಕ್ತ ಸ್ಥಳಗಳನ್ನು ಖಚಿತಪಡಿಸುವಂತೆ ಸುಪ್ರೀಂಕೋರ್ಟ್ ಕೇಂದ್ರ ಸರ್ಕಾರಕ್ಕೆ ನಿರ್ದೇಶನ ನೀಡಿದೆ. ನ್ಯಾಯಮೂರ್ತಿಗಳಾದ ಪಿಎಸ್ ನರಸಿಂಹ ಮತ್ತು ಅಲೋಕ್ ಆರಾಧೆ ಅವರಿದ್ದ ಪೀಠ ಈ ಆದೇಶ ನೀಡಿದ್ದು, ಪಾದಚಾರಿಗಳು ಯಾವುದೇ ಮೋಟಾರು ವಾಹನಗಳ ಬೆದರಿಕೆ ಇಲ್ಲದೆ ಮುಕ್ತವಾಗಿ ಸಂಚರಿಸುವ ವಾತಾವರಣ ನಿರ್ಮಿಸುವುದು ಸರ್ಕಾರದ ಜವಾಬ್ದಾರಿ ಎಂದು ತಿಳಿಸಿದೆ. ಕೇಂದ್ರ ಸರ್ಕಾರದ ಪರ ಹಾಜರಿದ್ದ ಹೆಚ್ಚುವರಿ ಸಾಲಿಸಿಟರ್ ಜನರಲ್ ಕೆಎಂ ನಟರಾಜ್ ಅವರಿಗೆ ಪಾದಚಾರಿ ಮಾರ್ಗ ರಚಿಸಲು ಭಾರಿ ಹೂಡಿಕೆ ಅಥವಾ ಕಾಂಕ್ರೀಟ್ ನಿರ್ಮಾಣಗಳೇ ಬೇಕಿಲ್ಲ ಎಂದು ನ್ಯಾಯಾಲಯ ಹೇಳಿದೆ. ಕನಿಷ್ಠ ಪಕ್ಷ ಹಗ್ಗಗಳು ಅಥವಾ ಬಣ್ಣದ ಲೈನ್ಗಳನ್ನು ಬಳಸಿ ರಸ್ತೆಯ ಪಕ್ಕದಲ್ಲಿ ಪಾದಚಾರಿ ಜಾಗವನ್ನು ಸ್ಪಷ್ಟವಾಗಿ ಪ್ರತ್ಯೇಕಿಸಿ ಎಂದು ಸಲಹೆ ನೀಡಿದೆ. ಸುಪ್ರೀಂಕೋರ್ಟ್ನ ಈ ಆದೇಶವು ಬೆಂಗಳೂರಿನಲ್ಲಿ ಪಾದಚಾರಿ ಮಾರ್ಗಗಳ ಅತಿಕ್ರಮಣ ತೆರವುಗೊಳಿಸುತ್ತಿರುವ ಜಿಬಿಎಗೆ ಕಾನೂನು ಶಕ್ತಿ ನೀಡಿದೆ. ಕಾವೇರಿ ಜಲಾನಯನ ಪ್ರದೇಶ ಮತ್ತು ಪಶ್ಚಿಮ ಘಟ್ಟಗಳಲ್ಲಿ ನಿರಂತರವಾಗಿ ಮಳೆಯಾಗುತ್ತಿದ್ದು ಪ್ರಮುಖ ಜಲಾಶಯಗಳು ತುಂಬಿವೆ. ನಿರಂತರ ಮಳೆಯಿಂದ ಹಲವೆಡೆ ಪ್ರವಾಹ ಉಂಟಾಗಿದ್ದು ಭೂಕುಸಿತ ಸಂಭವಿಸಿದೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಭಾರೀ ಮಳೆಯಾಗಿರುವುದರಿಂದ ಪ್ರಮುಖ ಜಲಾಶಯಗಳಿಗೆ ಒಳಹರಿವು ಗಮನಾರ್ಹವಾಗಿ ಹೆಚ್ಚಾಗಿದೆ. ಗರಿಷ್ಠ ಮಟ್ಟ 124.80 ಅಡಿ ಹೊಂದಿರುವ ಕೃಷ್ಣರಾಜಸಾಗರ ಅಣೆಕಟ್ಟು ಇಂದು 100.34 ಅಡಿ ನೀರಿನ ಮಟ್ಟವನ್ನು ದಾಖಲಿಸಿದೆ. 2,284 ಅಡಿ ಹೊಂದಿರುವ ಕಬಿನಿ ಜಲಾಶಯವು 2,282.13 ಅಡಿಗಳಿಗೆ ಏರಿದೆ. ಗರಿಷ್ಠ ಸಾಮರ್ಥ್ಯ 2,910 ಅಡಿ ಹೊಂದಿರುವ ಹೇಮಾವತಿ ಅಣೆಕಟ್ಟಿನಲ್ಲಿ ನೀರು 2,910 ಅಡಿಗಳನ್ನು ತಲುಪಿದೆ. ರಾಜ್ಯಾದ್ಯಂತದ ಇತರ ಪ್ರಮುಖ ಜಲಾಶಯಗಳಲ್ಲೂ ನೀರಿನ ಮಟ್ಟದಲ್ಲಿ ತೀವ್ರ ಏರಿಕೆ ಕಂಡುಬಂದಿದೆ. ಲಿಂಗನಮಕ್ಕಿ ಅಣೆಕಟ್ಟು ತನ್ನ ಗರಿಷ್ಠ ಮಟ್ಟ 1,819 ಅಡಿಗಳಾಗಿದ್ದು 1,781.85 ಅಡಿಗಳಿಗೆ ತಲುಪಿದೆ. ಆಲಮಟ್ಟಿ ಅಣೆಕಟ್ಟಿನಲ್ಲಿ ನೀರಿನ ಮಟ್ಟ 518.96 ಮೀಟರ್ ತಲುಪಿದೆ. ನಾರಾಯಣಪುರ ಅಣೆಕಟ್ಟು ತನ್ನ ಗರಿಷ್ಠ ಸಾಮರ್ಥ್ಯ 492.25 ಮೀಟರ್ಗಳಾಗಿದ್ದು 491.42 ಮೀಟರ್ಗಳನ್ನು ತಲುಪಿದೆ. ಭದ್ರಾ ಜಲಾಶಯದ ಪೂರ್ಣ ಮಟ್ಟ 186 ಅಡಿಗಳಾಗಿದ್ದು 160.3 ಅಡಿಗಳಷ್ಟು ನೀರಿನ ಮಟ್ಟ ದಾಖಲಿಸಿದೆ. ತುಂಗಾ ಅಣೆಕಟ್ಟು ತನ್ನ ಗರಿಷ್ಠ ಮಟ್ಟ 588.24 ಮೀಟರ್ಗಳಾಗಿದ್ದರೂ 587.36 ಮೀಟರ್ಗಳಷ್ಟಿದೆ. ಹಲವು ಜಿಲ್ಲೆಗಳಲ್ಲಿ ಭಾರೀ ಮಳೆಯಿಂದಾಗಿ ಸಾಮಾನ್ಯ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಮುನ್ನೆಚ್ಚರಿಕೆ ಕ್ರಮವಾಗಿ ಶಿವಮೊಗ್ಗ, ಮಂಗಳೂರು ಮತ್ತು ಇತರ 4 ಜಿಲ್ಲೆಗಳಲ್ಲಿ ಶಾಲಾ ಕಾಲೇಜುಗಳಿಗೆ ರಾಜ್ಯ ಸರ್ಕಾರ ರಜೆ ಘೋಷಿಸಲಾಗಿದೆ. ಕೊಡಗು ಜಿಲ್ಲೆಯಲ್ಲಿ ನಿರಂತರ ಮಳೆಯಿಂದಾಗಿ ಸಾಮಾನ್ಯ ಜನಜೀವನ ಅಸ್ತವ್ಯಸ್ತವಾಗಿದ್ದು ನದಿಗಳು ಮತ್ತು ತೊರೆಗಳು ಉಕ್ಕಿ ಹರಿಯುತ್ತಿವೆ. ಶಿವಮೊಗ್ಗ ಜಿಲ್ಲೆಯ ತುಂಗಾ ನದಿಯಲ್ಲಿ ನೀರಿನ ಮಟ್ಟ ಏರಿಕೆಯಾಗುತ್ತಿರುವುದರಿಂದ ಮೇಗರವಳ್ಳಿಯಲ್ಲಿ ಪ್ರವಾಹ ಭೀತಿ ಎದುರಾಗಿದೆ. ಮುನ್ನೆಚ್ಚರಿಕೆ ಕ್ರಮವಾಗಿ ನದಿ ದಂಡೆಯಲ್ಲಿ ವಾಸಿಸುತ್ತಿದ್ದ ಸುಮಾರು 23 ಕುಟುಂಬಗಳನ್ನು ಅಂಬೇಡ್ಕರ್ ಭವನ ಪರಿಹಾರ ಕೇಂದ್ರಕ್ಕೆ ಸ್ಥಳಾಂತರಿಸಲಾಗಿದೆ. ಹಾಸನ ಜಿಲ್ಲೆಯ ಸಕಲೇಶಪುರದಲ್ಲಿ ಭಾರೀ ಮಳೆಯಿಂದಾಗಿ ಉಂಟಾದ ಭೂಕುಸಿತಗಳು ರೈಲ್ವೆ ಕಾರ್ಯಾಚರಣೆಗೆ ಅಡ್ಡಿಯುಂಟು ಮಾಡಿದೆ. ನಿರಂತರ ಮಳೆಯಿಂದಾಗಿ ರೈಲ್ವೆ ಹಳಿಗಳಿಂದ ಮಣ್ಣು ತೆರವುಗೊಳಿಸುವ ಪ್ರಯತ್ನಗಳಿಗೆ ಅಡ್ಡಿಯಾಗಿದೆ. ಕಬಿನಿ ಜಲಾಶಯದಿಂದ ನೀರು ಬಿಡುಗಡೆ ಮಾಡಿರುವುದರಿಂದ ಹಲವಾರು ತಗ್ಗು ಪ್ರದೇಶದ ಸೇತುವೆಗಳು ಮುಳುಗಿದ್ದು ಹತ್ತಿರದ ಪ್ರದೇಶಗಳಲ್ಲಿ ಸಂಪರ್ಕದ ಮೇಲೆ ಪರಿಣಾಮ ಬೀರಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ಮಾರ್ಕಂಡೇಯ ನದಿ ಅಪಾಯದ ಮಟ್ಟವನ್ನು ದಾಟಿದ್ದು ಕಡೋಲಿ ಮತ್ತು

0: ಅಂಬೆವಾಡಿ ಗ್ರಾಮಗಳಲ್ಲಿ ನೂರಾರು ಎಕರೆ ಕೃಷಿ ಭೂಮಿಯನ್ನು ಮುಳುಗಿಸಿದೆ. ನದಿ ದಂಡೆಯಲ್ಲಿ ಸುಮಾರು ಅರ್ಧ ಕಿಲೋಮೀಟರ್ನಿಂದ 1 ಕಿಲೋಮೀಟರ್ ವಿಸ್ತರಿಸಿರುವ ಕಬ್ಬು ಮತ್ತು ಭತ್ತದ ಗದ್ದೆಗಳು ನೀರಿನಲ್ಲಿ ಮುಳುಗಿವೆ. ಮಲಪ್ರಭಾ ನದಿಗೆ ಅಡ್ಡಲಾಗಿ ನಿರ್ಮಿಸಲಾದ ಖಾನಾಪುರ ಮತ್ತು ಮಾತುಂಗ್ರವನ್ನು ಸಂಪರ್ಕಿಸುವ ಸೇತುವೆಯೂ ಮುಳುಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಧಾರಾಕಾರ ಮಳೆಯಾಗುತ್ತಿದ್ದು ನೇತ್ರಾವತಿ, ಕುಮಾರಧಾರಾ ನದಿಗಳು ಉಕ್ಕಿ ಹರಿಯುತ್ತಿವೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲೂ ಭಾರೀ ಮಳೆಯಾಗಿದ್ದು ಕಾಫಿ, ಅಡಿಕೆ, ಬಾಳೆ ಮತ್ತು ಏಲಕ್ಕಿ ತೋಟಗಳು ಪ್ರವಾಹಕ್ಕೆ ಸಿಲುಕಿವೆ. ಆದರೆ ಉತ್ತರ ಕರ್ನಾಟಕದ ಹಲವಾರು ಭಾಗಗಳು ಇನ್ನೂ ಆತಂಕಕಾರಿ ಬರ ಪರಿಸ್ಥಿತಿಯನ್ನು ಎದುರಿಸುತ್ತಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಚಿವ ಸಂಪುಟ ವಿಸ್ತರಣೆ. ಇಂದು ಸಂಜೆ ಲೋಕಭವನದಲ್ಲಿ 20 ಮಂದಿ ಪ್ರಮಾಣವಚನ ಸ್ವೀಕಾರ. ನೂತನ ಸಭಾಧ್ಯಕ್ಷರಾಗಿ ಜಿಎಸ್ ಪಾಟೀಲ್, ಸಭಾಪತಿಯಾಗಿ ಸಲೀಂ ಅಹಮದ್ ನೇಮಕ. ಉಮಾಶ್ರೀಗೆ ಉಪಸಭಾಪತಿ ಸ್ಥಾನ. ಲೋಕಭವನದಲ್ಲಿ ಸಚಿವರ ಪ್ರಮಾಣವಚನ ಹಿನ್ನೆಲೆ ಬೆಂಗಳೂರಿನ ಹಲವೆಡೆ ರಾತ್ರಿ 8 ಗಂಟೆವರೆಗೆ ಸಂಚಾರ ನಿರ್ಬಂಧ. ರಸ್ತೆ ಇರುವಲ್ಲಿ ಪಾದಚಾರಿ ಮಾರ್ಗಗಳು ಕಡ್ಡಾಯ, ಸುಪ್ರೀಂಕೋರ್ಟ್ ಮಹತ್ವದ ಆದೇಶ. ಹಾಗೂ ಕಾವೇರಿ ಜಲಾನಯನ ಪ್ರದೇಶ ಪಶ್ಚಿಮ ಘಟ್ಟಗಳಲ್ಲಿ ನಿರಂತರ ಮಳೆ, ಹಲವೆಡೆ ಭೂಕುಸಿತ, ಪ್ರಮುಖ ಜಲಾಶಯಗಳು ಬಹುತೇಕ ಭರ್ತಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: FM 100.6, ಇದು ಆಕಾಶವಾಣಿ ಮೈಸೂರು. ಸಮಯ ಸರಿಯಾಗಿ 2:40:45. ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಮೊದಲಿಗೆ ಶ್ರೇಯಾ ಘೋಷಾಲ್ ಅವರು ಹಾಡಿರುವ ಒಂದು ಗೀತೆ, ಚಿತ್ರ ಕೋಟೆಗೊಬ್ಬ 3, ಸಾಹಿತ್ಯ ಯೋಗರಾಜ್ ಭಟ್, ಸಂಗೀತ ಸಂಯೋಜಕರು ಅರ್ಜುನ್ ಜನ್ಯಾ.

ಇನ್ನು ಮುಂದೆ ಕೇಳಿ ಭಜರಂಗಿ 2 ಚಿತ್ರದ ಗೀತೆ. ಕೆ ಕಲ್ಯಾಣ್ ಅವರ ಸಾಹಿತ್ಯವನ್ನ ಸಂಗೀತಕ್ಕೆ ಅಳವಡಿಸಿದ್ದಾರೆ ಅರ್ಜುನ್ ಜನ್ಯ. ಗೀತೆಯ ಗಾಯಕರು ಸಿದ್ ಶ್ರೀರಾಮ್.

0: ಪ್ರಿಯ ಕೇಳುಗರೆ, ಇಂದು ಸಂಜೆ 4 ಗಂಟೆಗೆ ಮಹಿಳಾ ರಂಗದ ಡಾಕ್ಟರ್ ಸಮಯ ಕಾರ್ಯಕ್ರಮದಲ್ಲಿ ವಿಶ್ವ ಸ್ತನ್ಯಪಾನ ಸಪ್ತಾಹದ ಅಂಗವಾಗಿ ತಾಯಿಯ ಎದೆಹಾಲಿನ ಮಹತ್ವ ಈ ಕುರಿತು ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞೆ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಆಗಿರುವ ಡಾಕ್ಟರ್ ಸೌಮ್ಯ ಪಾಟೀಲ್ ಅವರೊಂದಿಗೆ ಸಂದರ್ಶನ ಕೇಳಬಹುದು.
1: ತಾಯಿಗೆ ತನ್ನ ದೇಹದ ಮೇಲೆ ತನಗೆ ಕಾನ್ಫಿಡೆನ್ಸ್ ಬರುತ್ತೆ, ಅದ್ರ ಜೊತೆಗೆ ಮಗು ಜೊತೆ ಬಾಂಡಿಂಗ್ ಚೆನ್ನಾಗಾಗುತ್ತೆ. ಪ್ಲಸ್ ಫಸ್ಟ್ 6 to 8 months ಪೀರಿಯಡ್ಸ್ ಬಂದಿಲ್ಲ ಅಂದ್ರೆ ಶಿ ಈಸ್ ಆಲ್ ದ ಮೋರ್ ಕಂಫರ್ಟಬಲ್ ಇನ್ ಹರ್ ಪೋಸ್ಟ್ ಪಾರ್ಟಮ್ ಪೀರಿಯಡ್.
0: ತಪ್ಪದೇ ಆಲಿಸಿ ಇಂದು ಸಂಜೆ 4 ಗಂಟೆಗೆ ಮಹಿಳಾ ರಂಗದ ಡಾಕ್ಟರ್ ಸಮಯ ಕಾರ್ಯಕ್ರಮ. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಸಿಂಪಲ್ ಆಗೊಂದು ಲವ್ ಸ್ಟೋರಿ ಚಿತ್ರಕ್ಕಾಗಿ ಸೌಮ್ಯ ರಾವ್ ಅವರು ಹಾಡಿರುವ ಗೀತೆ ಬಿ ಜೆ ಭರತ್.

ಕಾರ್ಯಕ್ರಮದ ಕಡೆಯದಾಗಿ ಸಿದ್ಧಾರ್ಥ ಬೆಳ್ಮಣ್ಣು ಅವರು ಹಾಡಿರುವ ಪುಷ್ಪಕ ವಿಮಾನ ಚಿತ್ರದ ಗೀತೆ. ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಎಂ.ಆರ್. ಚರಣ್ರಾಜ್.

0: 102.5 FM 100.6 ಆಕಾಶವಾಣಿ ಮೈಸೂರು. ಕರೆಗೊಂದು ಗೀತೆ, ಕರೆಗೊಂದು
1: ಗೀತೆ, ನಿಮ್ಮ ಅಪೇಕ್ಷೆಯ ಗೀತೆಗಳು
2: ನಿಮ್ಮದೇ ಮೈಸೂರು ಬಾನುಲಿಯಲ್ಲಿ.
3: ಹೃದಯ ತುಂಬಿ
0: ಪ್ರತಿ ಮಂಗಳವಾರ ಬೆಳಿಗ್ಗೆ 8:30
4: ಗುಡ್ ಮಾರ್ನಿಂಗ್ ಶುಭ ದಿನ ಸುಪ್ರಭಾತ
1: ಕರೆ ಮಾಡಿ
2: 2512582
1: ಅಥವಾ 2515089
0: STD ಕೋಡ್ 0821.
5: ಹಲೋ.

0: ಕೇಳುಗರೇ ಗಮನಿಸಿ, ಇಂದು ಸಂಜೆ 4:45 ನಮ್ಮ ನಿಲಯದಿಂದ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಸರಣಿ, ಸಹಯೋಗ ಭಾರತೀಯ ಭಾಷಾ ಸಂಸ್ಥಾನ ಮೈಸೂರು. ಆಕಾಶವಾಣಿ ಮೈಸೂರು FM 100.6, ಸಮಯ ಸರಿಯಾಗಿ 3:00.
1: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
2: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
3: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSUWSSP.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಆಲತ್ತೂರು ಸಹೋದರರ ಹಾಡುಗಾರಿಕೆ ಆಲಿಸೋಣ. ಕೇಳಿ ತ್ಯಾಗರಾಜರ ಕೃತಿ ತೋಡಿರಾಗ ಮಿಶ್ರ ಝಂಪೆ ತಾಳದಲ್ಲಿ ದಾಚುಕೋವಲೇನಾ.

ಇದುವರೆಗೂ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಆಲತ್ತೂರು ಸಹೋದರರ ಹಾಡುಗಾರಿಕೆ ಕೇಳಿದಿರಿ. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 3:20:20. ಕೇಳಿ ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ ಉಮಾಂಗ್. ಪ್ರಾಯೋಜಕರು CIET NCERT ನವದೆಹಲಿ.

0: श्रोताओं, अभी आपने सुना कार्यक्रम राग शंकरा, और अब इसी के साथ हमारा आज का उमंग कार्यक्रम यहीं पर समाप्त होता है। तो अब अजीत
1: और उमंग कार्यक्रम की तकनीकी टीम यानी
0: सौम्या मलिक,
1: जगबंधु और मुकुल के साथ विमलेश को आज्ञा दीजिए।
0: नमस्कार, नमस्कार।
2: उमंग, उमंग, उमंग, उमंग।
3: ಇದುವರೆಗೂ ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ ಉಮಂಗ್ ಕೇಳಿದಿರಿ. ಪ್ರಾಯೋಜಕರು ಸಿಐಇಟಿ ಎನ್ಸಿಇಆರ್ಟಿ ನವದೆಹಲಿ. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 4:40.
4: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
5: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
6: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSUWSSP.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಆಕಾಶವಾಣಿ ಮೈಸೂರು. ಮಹಿಳಾ ರಂಗ, ಡಾಕ್ಟರ್ ಸಮಯ. ಇಂದಿನ ಕಾರ್ಯಕ್ರಮದಲ್ಲಿ ವಿಶ್ವ ಸ್ತನ್ಯಪಾನ ಸಪ್ತಾಹದ ಅಂಗವಾಗಿ ತಾಯಿಯ ಎದೆಹಾಲಿನ ಮಹತ್ವ ಕುರಿತು ಪ್ರಸೂತಿ ಹಾಗೂ ಸ್ತ್ರೀ ರೋಗ ತಜ್ಞೆ, ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಆಗಿರುವ ಡಾಕ್ಟರ್ ಸೌಮ್ಯಾ ಪಾಟೀಲ್ ಅವರೊಂದಿಗೆ ಸಂದರ್ಶನ. ಪ್ರಸ್ತುತಿ ಕೀರ್ತನಾ ವಿ. ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ಮಹಿಳಾ ರಂಗದ ಡಾಕ್ಟರ್ ಸಮಯ ಕಾರ್ಯಕ್ರಮಕ್ಕೆ ಸ್ವಾಗತ. ಆಗಸ್ಟ್ 1st week ಅಂತ ಹೇಳಿದ್ರೇನೆ ನಮಗೆಲ್ಲ ಗೊತ್ತಿರೋ ಹಾಗೆ ಸ್ತನ್ಯಪಾನ ಜಾಗೃತಿ ಸಪ್ತಾಹವನ್ನ ಕೂಡ ನಾವು ಆಚರಿಸ್ತಾ ಇದೀವಿ. ಹಾಗಾಗಿ ಇವತ್ತು ಒಬ್ಬ ತಾಯಿ ತನ್ನ ಮಗುವಿಗೆ ಸ್ತನ್ಯಪಾನ ಮಾಡೋದ್ರಿಂದ ತಾಯಿಯಲ್ಲಿ ಏನೆಲ್ಲ ಬದಲಾವಣೆಗಳಾಗುತ್ತೆ, ಹಾಗೆ ತಾಯಿಗೆ ಅದು ಎಷ್ಟು ಮುಖ್ಯ ಅನ್ನೋದನ್ನ ನಮಗೆ ತಿಳಿಸ್ಕೊಡೋದಕ್ಕಾಗಿ ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮೈಸೂರಿನ ಮದರ್ಹುಡ್ ಆಸ್ಪತ್ರೆಯಲ್ಲಿ ಪ್ರಸೂತಿ ಹಾಗೂ ಸ್ತ್ರೀ ರೋಗ ತಜ್ಞೆ, ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಆಗಿರುವಂತಹ ಡಾಕ್ಟರ್ ಸೌಮ್ಯ ಪಾಟೀಲ್ ಅವರಿದ್ದಾರೆ. ಮೊದಲು ಅವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇಂದಿನ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ. ಬನ್ನಿ ಮೇಡಮ್, ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
7: ಥ್ಯಾಂಕ್ ಯು
3: ಮೇಡಮ್. ಈಗ ನಾವು ಸ್ತನ್ಯಪಾನ ಜಾಗೃತಿ ಸಪ್ತಾಹವನ್ನ ಆಗಸ್ಟ್ 1st week ಆಚರಿಸ್ತಾ ಇದೀವಿ. ಈ ಸ್ತನ್ಯಪಾನ ಅಂದ್ರೆ ಒಂದು ಮಗುಗೆ ಮಾತ್ರ ಅಲ್ಲ, ತಾಯಿಗೂ ಕೂಡ ಅದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಅದು ಯಾವ ರೀತಿ ಅಂತ ಹೇಳಬಹುದಾ ನೀವು?
7: ಬ್ರೆಸ್ಟ್ ಫೀಡಿಂಗ್ ಮಾಡೋದ್ರಿಂದ ತುಂಬಾ ಅಡ್ವಾಂಟೇಜಸ್ ತಾಯಿಗೆ ಕೂಡ ಇರುತ್ತೆ. ಇದನ್ನ ನಾವು ಇಮಿಡಿಯೇಟ್ಲಿ ಶುರು ಮಾಡೋದ್ರಿಂದ ಮೋಸ್ಟ್ ಆಫ್ ದ ಟೈಮ್ಸ್ ಗರ್ಭಕೋಶದ್ದು ಇನ್ವಲ್ಯೂಷನ್ ಅಂದ್ರೆ ಮತ್ತೆ ಅದ್ರ ಜಾಗಕ್ಕೆ ಬರ್ಬೇಕಲ್ವಾ, ಗರ್ಭಕೋಶ 9 ತಿಂಗಳಲ್ಲಿ ಏನು ಎಕ್ಸ್ಪ್ಯಾಂಡ್ ಆಗಿರುತ್ತೆ ಅದನ್ನ ಮತ್ತೆ ಅದ್ರ ಜಾಗಕ್ಕೆ ಬರಕ್ಕೆ ಹೆಲ್ಪ್ ಮಾಡೋದು ಬ್ರೆಸ್ಟ್ ಫೀಡಿಂಗ್.
3: ಓಕೆ.
7: ಬಿಕಾಸ್ ಅದರಿಂದ ರಿಲೀಸ್ ಆಗೋ ಹಾರ್ಮೋನ್ಸ್ ಓನ್ಲಿ ಕಾಸ್ ಯೂಟ್ರೈನ್ ಇನ್ವಲ್ಯೂಷನ್. ಅದ್ರ ಜೊತೆಗೆ ತಾಯಿಗೆ ಬ್ರೆಸ್ಟ್ ಫೀಡಿಂಗ್ ಮಾಡೋದ್ರಿಂದ ಪೀರಿಯಡ್ಸ್ ಲೇಟ್ ಆಗಿ ಬರುತ್ತೆ. ಸೊ ಎಷ್ಟು ಚೆನ್ನಾಗಿ ಬ್ರೆಸ್ಟ್ ಫೀಡಿಂಗ್ ಮಾಡ್ತಾರೆ ಅಷ್ಟು ದಿವಸ ಅವ್ರಿಗೆ ಮುಟ್ಟು ಆಗದೆ ಇರುವಂತ ಸಂದರ್ಭ ಜಾಸ್ತಿ ಇರುತ್ತೆ. ಸೊ ಅದಕ್ಕೋಸ್ಕರ ನಾವು ಅಟ್ಲೀಸ್ಟ್ 6 months ಬೇರೆ ಇನ್ನೇನು ಕೊಡಬೇಡಿ ಅಂತ ಕೂಡ ಹೇಳೋದು ಅದೇ ಕಾರಣದಿಂದ ಹೇಳೋದು.
3: ಓಕೆ ಮ್ಯಾಮ್, ಈಗ ನೀವು ಹೇಳಿದ್ರಿ ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ ಬ್ರೆಸ್ಟ್ ಫೀಡಿಂಗ್ ಮಾಡಿದ್ರೆ ಒಳ್ಳೇದು ಅಂತ. ಈಗ ಹೆರಿಗೆ ಆದ ತಕ್ಷಣ ತಾಯಿ ಬ್ರೆಸ್ಟ್ ಫೀಡಿಂಗ್ ಮಾಡಕ್ಕೆ ರೆಡಿ ಇದ್ದಾಳೆ ಅಂತಾನ?
7: ಎಸ್, ವಿದಿನ್ 1/2 hour ನಾವು ಇನಿಷಿಯೇಟ್ ಮಾಡಿ ಅಂತ ಹೇಳ್ತೀವಿ. ಹುಟ್ಟಿ 1/2 hour ಒಳಗಡೆನೆ ನಾವು ಬ್ರೆಸ್ಟ್ ಫೀಡಿಂಗ್ ಆದಷ್ಟು ಬೇಗ ಇನಿಷಿಯೇಟ್ ಮಾಡಕ್ ಹೇಳ್ತೀವಿ. ಕೆಲವು ಸಿಸೇರಿಯನ್ ಮದರ್ಸ್ ಸ್ವಲ್ಪ ಅನಸ್ಥೇಷಿಯಿಂದ ಹೊರಗೆ ಬರಕ್ಕೆ ನಾವು ವೇಟ್ ಮಾಡಬೇಕು ಅಂತ ಇದ್ದಾಗ ದೆನ್ ವಿ ಗಿವ್ ದಮ್ ಅಟ್ ಲೀಸ್ಟ್ ವಿದಿನ್ 1 or 2 hours ಶುರು ಮಾಡಿ ಅಂತ ಹೇಳ್ತೀವಿ.
3: ಹಾಗೆ ಕೆಲವು ತಾಯಂದ್ರು ಇವಾಗ ಬ್ರೆಸ್ಟ್ ಫೀಡಿಂಗ್ ಮಾಡೋದಕ್ಕೆ ತಯಾರೇ ಇರೋದಿಲ್ಲ, ಅಂದ್ರೆ ಈಗ ನನ್ನ ಬಾಡಿ ಸ್ಟ್ರಕ್ಚರ್ ಹಾಳಾಗತ್ತೆ ಅಂತ ಇರಬಹುದು, ಅಥವಾ ನಾನು ಮೆಂಟಲಿ ಪ್ರಿಪೇರ್ ಆಗಿಲ್ಲ ಅಂತ ಇರಬಹುದು. ಅಂತವ್ರನ್ನ ನೀವು ವೈದ್ಯರಾಗಿ ಹೇಗೆ ಪ್ರಿಪೇರ್ ಮಾಡ್ತೀರಾ?
7: ಸೊ ಬ್ರೆಸ್ಟ್ ಫೀಡಿಂಗ್ ಎಲ್ಲರೂ ಅನ್ಕೊಳ್ಳೋಂಗೆ ಹುಟ್ಟದ ಆದ್ಮೇಲೆ ಶುರು ಆಗುವಂತ ಕೆಲಸ ಅಲ್ಲ. ಸೊ ನಾವು ಆಸ್ ಆಬ್ಸ್ಟಿಟೀಷಿಯನ್ಸ್ ವಿ ಪ್ರಿಪೇರ್ ದೆಮ್ ಮುಂಚೆನೆ, ಡ್ಯೂರಿಂಗ್ ಡೆಲಿವರಿ 9 ತಿಂಗಳು ವಿ ಕೀಪ್ ಕೌನ್ಸಿಲಿಂಗ್ ದೆಮ್, ಬ್ರೆಸ್ಟ್ಸ್ ನ ರೆಡಿ ಮಾಡ್ತಾ ಕೌನ್ಸಿಲಿಂಗ್ ಮಾಡ್ತಾ ನಾವು ಹೇಳ್ತಾ ಇರ್ತೀವಿ ಹೌ ಪೋಸ್ಟ್ ಪಾರ್ಟಮ್ ಇಸ್ ಗೋಯಿಂಗ್ ಟು ಬಿ, ಹೌ ಬ್ರೆಸ್ಟ್ ಫೀಡಿಂಗ್ ಇಸ್ ಗೋಯಿಂಗ್ ಟು ಬಿ ಅಂತ ಅದ್ರ ಬಗ್ಗೆ ನಾವು ಅವೇರ್ನೆಸ್ ಕೊಡ್ತಾ ಇರ್ತೀವಿ ವಿತ್ ಎವ್ರಿ ವಿಸಿಟ್. 9 ತಿಂಗಳಲ್ಲಿ ಪ್ರತಿ ತಿಂಗಳು ಅವ್ರು ನಮ್ಮ ಹತ್ರ ಬಂದಾಗ ನಾವು ಇದ್ರ ಬಗ್ಗೆ ಅವೇರ್ನೆಸ್ ಅವ್ರಿಗೆ ಕೊಡ್ತಾ ಇರ್ತೀವಿ. ಅದ್ರ ಜೊತೆಗೆ ಫ್ಲಾಟ್ ನಿಪ್ಪಲು ಅಂತ ಇದ್ರೆ ನಾವು ಅದನ್ನ ಟ್ರೀಟ್ ಕೂಡ ಮಾಡ್ತೀವಿ. ನಿಪ್ಪಲ್ ಮಸಾಜಸ್ ಹೇಳಿ ನಿಪ್ಪಲ್ನ ಹೆಂಗೆ ಪುಲ್ ಮಾಡೋದು ಆಚೆ ಅಂತ ಕೂಡ ಹೇಳ್ಕೊಡ್ತೀವಿ. ಸೊ ಟು ಸಮ್ ಎಕ್ಸ್ಟೆಂಟ್ ತುಂಬಾ ಮದರ್ಸು ಬಿಫೋರ್ ಡೆಲಿವರಿನೇ ಪ್ರಿಪೇರ್ ಆಗಿರ್ತಾರೆ ಫಾರ್ ಬ್ರೆಸ್ಟ್ ಫೀಡಿಂಗ್. ಕಮಿಂಗ್ ಟು ಯುವರ್ ಕ್ವೆಶ್ಚನ್. ನಾನು ಹೇಳಬೇಕು ಅಂತ ಹೇಳಿದ್ರೆ ನಮ್ಮ ದೇಹದ ಮೇಲೆ ಆಗೋ ಚೇಂಜಸ್, ಸಮ್ ವಿಮೆನ್ ಫೀಲ್ ನಮ್ಗೆ ಬ್ರೆಸ್ಟ್ ಫೀಡಿಂಗ್ ಮಾಡೋದ್ರಿಂದ ಬ್ರೆಸ್ಟ್ ದೊಡ್ಡದಾಗತ್ತೆ, ಎನ್ಲಾರ್ಜ್ ಆಗುತ್ತೆ, ಸ್ಯಾಗ್ ಆಗುತ್ತೆ ಅಂತ ತುಂಬಾ ಜನಕ್ಕೆ ಡೌಟ್ ಇರುತ್ತೆ. ಬಟ್ ಮೋಸ್ಟ್ ಆಫ್ ದ ಟೈಮ್ಸ್ ಬ್ರೆಸ್ಟ್ ಫೀಡಿಂಗ್ ಮಾಡೋದ್ರಿಂದ ಅಲ್ಲ, ಬ್ರೆಸ್ಟ್ ಫೀಡಿಂಗ್ ಮಾಡೋ ಟೈಮಲ್ಲಿ ಅವರು ಬ್ರೆಸ್ಟ್ ನ ಅಡಿಕ್ವೇಟ್ ಆಗಿ ಸಪೋರ್ಟ್ ಮಾಡಿಲ್ಲ ಅಂತ ಹೇಳಿದ್ರೆ ಈ ತರ ಪ್ರಾಬ್ಲಮ್ಸ್ ಆಗುತ್ತೆ. ಸೊ ಟು ಪ್ರಿವೆಂಟ್ ದಟ್ ಎಲ್ರಿಗೂ ನಾವು ಹೇಳೋದನ್ನೇ, ಒಳ್ಳೆ ಸಪೋರ್ಟ್ ಇರೋ ಬ್ರಾ ಹಾಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಬಿಕಾಸ್ ಬ್ರೆಸ್ಟ್ ಫೀಡಿಂಗ್ ಟೈಮಲ್ಲಿ ಎದೆಯ ತುಂಬಾ ಹಾಲು ತುಂಬಿಕೊಂಡಿದ್ದಾಗ ಅದು ವೇಟ್ ಆಗುತ್ತೆ ಬ್ರೆಸ್ಟ್ಗೆ. ಸೊ ಇಟ್ ವಿಲ್ ಕೀಪ್ ಪುಲ್ಲಿಂಗ್ ದ ಬ್ರೆಸ್ಟ್ ಡೌನ್, ಕೆಳಗಡೆ ಜರುಕೊಳ್ತಾ ಇರುತ್ತೆ. ಸೊ ನಾವು ಆ ಟೈಮಲ್ಲಿ ಸಪೋರ್ಟ್ ಮಾಡಿದಾಗ ಲಿಗಮೆಂಟ್ ಟೈರ್ಸ್ ಆಗಲ್ಲ, ಹಂಗಾಗಿ ಸ್ಟ್ರೆಂತ್ ಉಳ್ಕೊಳ್ಳುತ್ತೆ ಬ್ರೆಸ್ಟ್ದು.
8: ಓಕೆ ಮ್ಯಾಮ್, ಹಾಗೆ ಈಗ 9 ತಿಂಗಳಿಂದ ನೀವು ಪ್ರಿಪೇರ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಒಬ್ಬ ತಾಯಿ ಇವಾಗ ಪ್ರೆಗ್ನೆಂಟ್ ಆಗಿ ಬಂದ ತಕ್ಷಣ ಯಾವ ಒಂದು ತಿಂಗಳಿಂದ ತಾಯಿಗೆ ಎದೆ ಹಾಲು ಉತ್ಪತ್ತಿ ಸ್ಟಾರ್ಟ್ ಆಗುತ್ತೆ?
7: ಕೆಲವೊಬ್ಬರಿಗೆ ಇಟ್ ಸ್ಟಾರ್ಟ್ಸ್ ಆಸ್ ಅರ್ಲಿ ಆಸ್ 5th month. ಸೊ 16-20 weeks ಕೊಲೋಸ್ಟ್ರಮ್ ಅಂತ ಹೇಳ್ತೀವಿ ನಾವು, ಅಂದ್ರೆ ಈ ಬಿಳಿ ನೀರ್ ತರ ಇರುವಂತ ಹಾಲು, ಡೆಲಿವರಿ ಆದ ತಕ್ಷಣ ಫಸ್ಟ್ 2 days ಕೂಡ ಬರುವಂತದ ಹಾಲೆ ಅದು. ಸೊ ದಟ್ ಇಸ್ ವೆರಿ ರಿಚ್ ಇನ್ ಪ್ರೋಟೀನ್, ದಟ್ ಇಸ್ ವೆರಿ ರಿಚ್ ಇನ್ ಮೆನಿ ಥಿಂಗ್ಸ್. ಸೊ ಅದು ತುಂಬಾ ಹೆಲ್ಪ್ ಮಾಡುವಂತದಕ್ಕೆ ಕೊಲೋಸ್ಟ್ರಮ್ ಅಂತ ಹೇಳ್ತೀವಿ. ಸೊ ಅದು ಆಸ್ ಅರ್ಲಿ ಆಸ್ 4-5 months ಸೆಕ್ರೇಟ್ ಆಗಕ್ ಶುರುವಾಗತ್ತೆ.
8: ಓಕೆ, ಈಗ ನಾನ್ ಬ್ರೆಸ್ಟ್ ಫೀಡ್ ಮಾಡಲ್ಲ ಅಂತ ಹೇಳೋ ಅಂತ ತಾಯಂದ್ರಿಗೆ ಏನಾದ್ರೂ ತೊಂದರೆಗಳಾಗತ್ತಾ?
7: ಬ್ರೆಸ್ಟ್ ಫೀಡ್ ಮಾಡಲ್ಲ ಅಂತ ತೊಂದರೆಗಳಾಗೋದ್ರಕ್ಕಿಂತಲೂ ಬ್ರೆಸ್ಟ್ ಫೀಡ್ ಮಾಡಿದ್ರೆ ಏನು ಅಡ್ವಾಂಟೇಜಸ್ ಅನ್ನೋದ್ರ ಮೇಲೆ ನಾವು ತುಂಬ ಕಾನ್ಸಂಟ್ರೇಟ್ ಮಾಡ್ತೀವಿ ಆಸ್ ಆಬ್ಸ್ಟ್ರೇಟಿಷಿಯನ್. ಸಿ, ಇಮಿಡಿಯೇಟ್ ಅಡ್ವಾಂಟೇಜಸ್ ನಾನು ಆವಾಗಲೇ ಹೇಳಿದೆ. ಅದು ಬಿಟ್ಟು ಲಾಂಗ್ ಟರ್ಮಲ್ಲಿ ಬ್ರೆಸ್ಟ್ ಫೀಡಿಂಗಿಂದ ನೀವು ಎಷ್ಟೊಂದು ಕ್ಯಾನ್ಸರ್ನ ಕೂಡ ಕಡಿಮೆ ಮಾಡ್ಬೋದು. ರಿಸ್ಕ್ ಆಫ್ ಬ್ರೆಸ್ಟ್ ಕ್ಯಾನ್ಸರು, ಅಂಡಾಶಯದ ಕ್ಯಾನ್ಸರು, ಗರ್ಭಕೋಶದ ಕ್ಯಾನ್ಸರ್ ಎಲ್ಲದ್ರದ್ದು ರಿಸ್ಕ್ ಕಡಿಮೆ ಮಾಡುತ್ತೆ. ಅದ್ರ ಜೊತೆಗೆ ಇಟ್ ಹೆಲ್ಪ್ಸ್ ಇನ್ ಬಾಂಡಿಂಗ್ ಅಲ್ವಾ. ಎದೆ ಫೀಡ್ ಮಾಡಿದಾಗ ಮದರ್ ಫೀಲ್ಸ್ ಮೋರ್ ಕಾನ್ಫಿಡೆಂಟ್, ತಾಯಿಗೆ ತನ್ನ ದೇಹದ ಮೇಲೆ ತನಗೆ ಕಾನ್ಫಿಡೆನ್ಸ್ ಬರುತ್ತೆ. ಅದ್ರ ಜೊತೆಗೆ ಮಗು ಜೊತೆ ಬಾಂಡಿಂಗ್ ಚೆನ್ನಾಗಾಗುತ್ತೆ. ಪ್ಲಸ್ ಫಸ್ಟ್ 6-8 months ಪೀರಿಯಡ್ಸ್ ಬಂದಿಲ್ಲ ಅಂದ್ರೆ ಶಿ ಈಸ್ ಆಲ್ ದ ಮೋರ್ ಕಂಫರ್ಟಬಲ್ ಇನ್ ಹರ್ ಪೋಸ್ಟ್ ಪಾರ್ಟಮ್ ಪೀರಿಯಡ್. ಸೊ ನಾವು ಮೋಸ್ಟ್ ಆಫ್ ದ ಟೈಮ್ಸ್ ಕನ್ವಿನ್ಸ್ ಮಾಡಕ್ಕೆ ಟ್ರೈ ಮಾಡ್ತೀವಿ ಟು ಗೋ ಅಹೆಡ್ ವಿತ್ ಬ್ರೆಸ್ಟ್ ಫೀಡಿಂಗ್. ಬಟ್ ಇರ್ತಾರೆ ಕೆಲವೊಬ್ರು, ದೇ ವುಡ್ ಸೇ ನಂಗೆ ಆಗ್ತಾ ಇಲ್ಲ, ನಂಗೆ ಆಗ್ತಾ ಇಲ್ಲ. ಇಟ್ಸ್ ಅಲ್ಟಿಮೇಟ್ಲಿ ದ ಪೇಷಂಟ್ಸ್ ಡಿಸಿಷನ್. ಬಟ್ ನಾವು ಎಷ್ಟು ಪ್ರಯತ್ನ ಮಾಡೋಕ್ಕಾಗುತ್ತೆ ಫ್ರಮ್ ದ ಟೈಮ್ ಪ್ರೆಗ್ನೆನ್ಸಿ ಪಾಸಿಟಿವ್ ಆದಾಗಿಂದ ವಿ ವಿಲ್ ಪ್ರಿಪೇರ್ ದೆಮ್ ಫಾರ್ ಬ್ರೆಸ್ಟ್ ಫೀಡಿಂಗ್.
8: ಓಕೆ, ಹಾಗೆ ಇವಾಗ ಕೆಲವರಿಗೆ ಹಾಲು ತುಂಬಿಕೊಂಡು ನೋವು ಬರೋದಿರಬಹುದು ಅಥವಾ ಆ ಒಂದು ಬ್ರೆಸ್ಟ್ ಜಾಗ ಊತ ತರ ಕಾಣಿಸ್ಬಹುದು, ಇದನ್ನೆಲ್ಲ ಹೇಗೆ ತಡಿಬಹುದು?
7: ಹಾಲು ತುಂಬಿಕೊಂಡಿರೋದು ತುಂಬಾ ಸಹಜ. ಇನಿಷಿಯಲಿ ಏನಾಗುತ್ತೆ, ಫಸ್ಟ್ 1 month ನಿಮ್ಮ ಬಾಡಿಗೆ ಗೊತ್ತಿರಲ್ಲ ಎಷ್ಟು ಹಾಲು ಸೆಕ್ರೀಟ್ ಮಾಡಬೇಕು ಬೇಬಿಗೆ ಅಂತ. ಸೊ ಇವೆಂಚುಲಿ ಏನಾಗುತ್ತೆ, ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಸೆಕ್ರೀಟ್ ಮಾಡೋಕ್ಕೆ ಶುರು ಮಾಡುತ್ತೆ. ದಟ್ ಇಸ್ ಹೌ ನೇಚರ್ ಇಸ್ ಬಾಡಿ. ಸೊ ಬ್ರೆಸ್ಟ್ ಮಿಲ್ಕ್ 1-3 months ಡೌನ್ ದ ಲೇನ್ ಬಾಡಿಗೆ ಅರ್ಥ ಆಗುತ್ತೆ ಎಷ್ಟು ಬ್ರೆಸ್ಟ್ ಮಿಲ್ಕ್ ಸೆಕ್ರೀಟ್ ಮಾಡಿದ್ರೆ ಮಗುಗೆ ಸಾಕು ಅಂತ. ಸೊ ಅವಾಗ ನಿಮ್ಗೆ ಸೋರೋದು, ತುಂಬಿಕೊಳ್ಳೋದು, ಆ ಥರದೆಲ್ಲ ಸಿಂಪ್ಟಮ್ಸ್ ತುಂಬಾ ಕಡಿಮೆ ಆಗುತ್ತೆ. ಬಟ್ ಆ ಥರ ತುಂಬಿಕೊಂಡಿದೆ ಅಂತ ಹೇಳಿದ್ರೆ ಇಮಿಡಿಯೇಟ್ಲಿ ಅದನ್ನ ರಿಲೀಫ್ ಮಾಡ್ಕೋಬೇಕು, ಇಲ್ಲಾಂದ್ರೆ ಪೇನು, ಸ್ವೆಲ್ಲಿಂಗು ಅಥವಾ ರೆಡ್ನೆಸ್ ಶುರು ಆಯಿತು ಅಂದ್ರೆ ಇನ್ಫೆಕ್ಷನ್ ಆಗಿದೆ ಅಂತ ಅರ್ಥ. ಬಟ್ ಯಾವುದೇ ಟೈಮಲ್ಲಿ ನಿಮ್ಗೆ ಇಮಿಡಿಯೇಟ್ಲಿ ವಿದಿನ್ 1-2 months ಎದೆ ತುಂಬಿಕೊಂಡಾಗ ಇಮಿಡಿಯೇಟ್ಲಿ ಹಾಟ್ ಫೋಮೆಂಟೇಷನು ಅಥವಾ ಕೋಲ್ಡ್ ಐಸ್ ಪ್ಯಾಕ್ಸು ಅಥವಾ ಹಾಟ್ ಪ್ಯಾಕ್ಸು ಇಟ್ಕೊಂಡು ಅದನ್ನ ರಿಲೀವ್ ಮಾಡ್ಕೊಳ್ಬೇಕು ಅಥವಾ ಹಿಂಡ್ಬೇಕು ಹಾಲನ್ನ. ಮಗು ಕುಡಿದ್ರೆ ತುಂಬಾ ಒಳ್ಳೇದು, ಫೀಡ್ ಮಾಡಿದ್ರೆ ತುಂಬಾ ಒಳ್ಳೇದು, ಮಾಡ್ಲಿಲ್ಲ ಅಂತ ಹೇಳಿದ್ರೆ ಅಟ್ ಲೀಸ್ಟ್ ಹಿಂಡ್ಬಿಟ್ಟು ಚಲ್ಬೇಕು ಹಾಲನ್ನ.
8: ಓಕೆ, ಈಗ ಕೆಲವರು ಪೌಡರ್ ಹಾಲನ್ನ ಕೂಡ ಕೊಡ್ತಾರೆ ಮಕ್ಕಳಿಗೆ, ಅಂದ್ರೆ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಬೇಡ ಅಂತ ನೀವ್ ಹೇಳಿದ್ರಿ. ಪೌಡರ್ ಹಾಲು ಅಂಡ್ ಬ್ರೆಸ್ಟ್ ಹಾಲು ಅಂತ ಕಂಪೇರ್ ಮಾಡಿದ್ರೆ ಅದೆರಡೂ ಒಂದೇ ಪೋಷಕಾಂಶ ಏನ್ ಬೇಕು ಮಗು ಬೆಳವಣಿಗೆಗೆ ಅದು ಎರಡರಲ್ಲೂ ಸಿಗತ್ತಾ?
7: ಸಿ, ಫಾರ್ಮುಲಾ ಮಿಲ್ಕ್ ಅಂದ್ರೆ ಪೌಡರ್ ಹಾಲು ತುಂಬಾ ಅಡ್ವಾನ್ಸಸ್ ಇದೆ ಇವಾಗ. ಇಟ್ ಇಸ್ ಆಲ್ಮೋಸ್ಟ್ ಈಕ್ವಲ್ ಟು ತಾಯಿ ಎದೆ ಹಾಲು, ಬಟ್ ಆಲ್ಮೋಸ್ಟ್ ಈಕ್ವಲ್, ಇಟ್ ಇಸ್ ನಾಟ್ ಈಕ್ವಲ್. ಯಾವುದೇ ಟೈಮು ನಾವು ಹೇಳಿದ್ರು ತಾಯಿ ಹಾಲೇ ಶ್ರೇಷ್ಠ. ಬಿಕಾಸ್ ತಾಯಿ ಹಾಲು ಕೊಡೋದ್ರಿಂದ ಬರೀ ಮಗುಗೆ ಒಳ್ಳೇದಲ್ಲ, ನೀವೇ ಹೇಳ್ದಂಗೆ ಎಷ್ಟೊಂದು ತಾಯಿ ಅಡ್ವಾಂಟೇಜಸ್ ಕೂಡ ಇದೆ. ಅದ್ರ ಜೊತೆಗೆ ಮಗುಗೆ ತಾಯಿ ಹಾಲಲ್ಲಿ ಸಿಗುವಂತ ಪೌಷ್ಟಿಕ ಅಂಶಗಳು ಫಾರ್ಮುಲಾ ಮಿಲ್ಕಲ್ಲಿ ಸಿಗುತ್ತೆ, ಬಟ್ ತಾಯಿ ಹಾಲ್ ಇಸ್ ಮೋಸ್ಟ್ ನ್ಯಾಚುರಲ್. ಸೊ ಆ ತರ ಹೇಳ್ಬೋದು, ಇದನ್ನ ಅದನ್ನ ಕಂಪೇರ್ ಮಾಡಕ್ಕೆ ಅನ್ನೋದ್ರಕ್ಕಿಂತಲೂ ಇದಿಲ್ಲ ಅಂದ್ರೆ ಅದು ಅಂತ ಆಪ್ಷನ್, ಹೊರತಾಗಿ ಇದು ಬೇಡ ನಾನು ಅದನ್ನ ಅಷ್ಟೇ ಕೊಡ್ತೀನಿ ಅನ್ನೋದು ತಪ್ಪಾಗುತ್ತೆ.
8: ಓಕೆ, ಬ್ರೆಸ್ಟ್ ಪಂಪ್ ಮಾಡಿ ಇಡ್ತಾರೆ ಕೆಲವರು, ಆ ಸ್ಟೋರೇಜ್ ಮಾಡಿರೋ ಹಾಲನ್ನ ಯೂಸ್ ಮಾಡಿದ್ರೆ ಮಕ್ಕಳಿಗೆ ತೊಂದರೆ ಆಗುತ್ತೆ ಅಂತ ತುಂಬಾ ಕಡೆ ಹೇಳ್ತಾರೆ. ತಾಯಂದ್ರಿಗೂ ಅದನ್ನ ನೀವು ಪಂಪ್ ಮಾಡಿಡೋದ್ರಿಂದ ನಿಮ್ಗೆ ತೊಂದರೆ ಆಗುತ್ತೆ ಅಂತ ಹೇಳ್ತಾರೆ, ಇದು ಎಷ್ಟರ ಮಟ್ಟಿಗೆ ಸತ್ಯ? ಅಂದ್ರೆ ಈಗ ಕೆಲವರು ವರ್ಕಿಂಗ್ ವುಮೆನ್ ಇರ್ತಾರೆ, ಮನೆಯಲ್ಲಿ ಮಗುಗೋಸ್ಕರ ಕೊಡಬೇಕು, ಬಟ್ ಅವ್ರು ಇಟ್ಬಿಟ್ಟು ಹೋಗ್ತಾರೆ ಮನೇಲಿ, ಮನೇಲಿರೋರು ಕುಡಿಸ್ತಾರೆ ಅಂದಾಗ, ಇಸ್ ಇಟ್ ಸೇಫ್ ನಿಮ್ಮ ಪ್ರಕಾರ?
7: ಡೆಫಿನೆಟ್ಲಿ ಇಟ್ ಇಸ್ ಸೇಫ್. ಆಕ್ಚುಲಿ ನಾನು ಕೂಡ ನನ್ನ ಮಕ್ಕಳಿಗೆ, ಐ ಆಮ್ ಆಲ್ಸೋ ವರ್ಕಿಂಗ್ ವುಮೆನ್, ಸೊ ವಿ ಆಲ್ ಹ್ಯಾವ್ ಪಂಪ್ಡ್ ಮಿಲ್ಕ್ ಅಂಡ್

0: ಅವರ್ ಬೇಬೀಸ್. ಅದರಿಂದ ತಪ್ಪು ಯಾವಾಗ ಆಗುತ್ತೆ, ಅದರಿಂದ ತೊಂದರೆ ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ, ನಾವು ಇರೋ ಟೈಮಿಂಗ್ ನ ಮೇಂಟೈನ್ ಮಾಡಬೇಕು. ಸೊ ರೆಫ್ರಿಜರೇಟರ್ ಅಲ್ಲಿ ಎಷ್ಟು ದಿವಸ ಇಡಬಹುದು, ಫ್ರೀಜರ್ ಅಲ್ಲಿ ಎಷ್ಟು ದಿವಸ ಇಡಬಹುದು ಅನ್ನೋದು ನಮಗೆ ಗೊತ್ತಿದ್ರೆ ತೊಂದರೆಗಳು ಮಾತ್ರ ಡೆಫಿನೆಟ್ಲಿ ಆಗಲ್ಲ. ಇಟ್ ಇಸ್ ಕ್ವೈಟ್ ಸೇಫ್ ಟು ಹ್ಯಾವ್ ಟು ಫೀಡ್ ಯುವರ್ ಬೇಬಿ ವಿತ್ ಪಂಪ್ಡ್ ಮಿಲ್ಕ್. ಇದರಿಂದ ತಾಯಿಗೆ ಕೂಡ ಹೆಲ್ಪ್ ಆಗುತ್ತೆ, ಬಿಕಾಸ್ ವರ್ಕಿಂಗ್ ವುಮೆನ್ 9 to 4 ನಿಮ್ ವರ್ಕಿಂಗ್ ಪ್ಲೇಸ್ ಅಲ್ಲಿ ಇದ್ದಾಗ ಡೆಫಿನೆಟ್ಲಿ ನಿಮ್ಗೆ ಎದೆ ತುಂಬಿಕೊಳ್ಳುತ್ತೆ, ಅಷ್ಟೊತ್ತು ಹಾಲು ಕರೆದಿಲ್ಲ ಅಂದ್ರೆ ಎದೆ ತುಂಬಿಕೊಳ್ಳುತ್ತೆ, ಪೇನ್ ಬರುತ್ತೆ. ಸೊ ನಿಮ್ಗೆ ಕೂಡ ಹಿಂಸೆ. ಸೊ ಪಂಪಿಂಗ್ ಮಿಲ್ಕ್ ಇಸ್ ಫಾರ್ ಬೆಟರ್ ಆಪ್ಷನ್ ಈ ತರ ಹಿಂಸೆ ಪಡೋದಕ್ಕಿಂತಲೂ.
1: ಓಕೆ, ಆಗ್ಲೇ ನೀವು ಪೋಸ್ಟ್ ಪಾರ್ಟಮ್ ಬಗ್ಗೆ ಹೇಳ್ತಾ ಇದ್ರಿ. ನಾವು ಕೆಲವು ಕಡೆ ಗಮನಿಸಿರೋದಂದ್ರೆ, ಈಗ ಕೆಲವು ತಾಯಂದ್ರು ಡಿಪ್ರೆಷನ್ ಗೆ ಹೊರಟೋಗ್ತಾರೆ ಆ ಟೈಮಲ್ಲಿ, ಅಂದ್ರೆ ಬಾಣಂತಿಯಲ್ಲಿ ಡಿಪ್ರೆಷನ್ ಗೆ ಹೋಗೋರ್ನ ನಾವು ನೋಡಿದೀವಿ. ಆ ಮೊಮೆಂಟ್ ಅಲ್ಲಿ ಮಗುಗೆ ಬ್ರೆಸ್ಟ್ ಫೀಡಿಂಗ್ ಮಾಡಕ್ಕೂ ಅವ್ರಿಗೆ ಮನಸ್ಸಿರಲ್ಲ, ಅಂತವ್ರನ್ನ ನೀವು ಹೇಗೆ ಪ್ರಿಪೇರ್ ಮಾಡ್ತೀರಾ?
0: ಬಾಣಂತಿಯರು ಡಿಪ್ರೆಷನ್ ಹೋಗೋದು ನಾವು ಅನ್ಕೊಂಡಿರೋದ್ರಕ್ಕಿಂತಲೂ ತುಂಬಾ ಕಾಮನ್. ಸೊ ಅದರಲ್ಲಿ ತುಂಬಾ ಟೈಪ್ಸ್ ಇರುತ್ತೆ. ಫಸ್ಟ್ ಟೈಪ್ ಅಂತ ನಾವು ಹೇಳ್ಬೇಕು ಅಂತ ಹೇಳಿದ್ರೆ ಬರೀ ಬ್ಲೂಸ್, ಸುಮ್ನೆ ಬೇಜಾರಾಗೋದು, ಏನು ಕೆಲಸ ಮಾಡೋಕ್ಕಾಗ್ಲಿ, ಮಗು ನೋಡ್ಕೊಳಕ್ಕಾಗ್ಲಿ ಇಂಟ್ರೆಸ್ಟ್ ಇಲ್ಲದೆ ಇರೋದು. ಸೊ ಈ ತರ ಎಲ್ಲ ಮೈಲ್ಡ್ ಸಿಂಪ್ಟಮ್ಸ್ ಇದ್ದಾಗ ಮೋಸ್ಟ್ ಆಫ್ ದ ಟೈಮ್ಸ್ ಬರೀ ಕೌನ್ಸಿಲಿಂಗ್ ಇಂದ ಹೊರಗೆ ಬಂದ್ಬಿಡ್ತಾರೆ. ಸೊ ಇಲ್ಲಿ ಸೈಕ್ಯಾಟ್ರಿಸ್ಟ್ ರೋಲ್ ತುಂಬಾ ಹೆಲ್ಪ್ ಆಗುತ್ತೆ ನಮ್ಗೆ. ವಿ ಆಲ್ವೇಸ್ ಟೇಕ್ ಅ ಹೆಲ್ಪ್ ಆಫ್ ಸೈಕ್ಯಾಟ್ರಿಸ್ಟ್. ಅವ್ರನ್ನ ಕರೆಸ್ಬಿಟ್ಟು ಮಾತಾಡಿಸಿದಾಗ, ಕೌನ್ಸಿಲಿಂಗ್ ಮಾಡಿಸಿದಾಗ, ಪ್ಲಸ್ ಫ್ಯಾಮಿಲಿ ಜೊತೆಗೆ ಮಾತಾಡಿದಾಗ ನಾವು ಮೋಸ್ಟ್ ಆಫ್ ದೀಸ್ ವುಮೆನ್ ವಿದಿನ್ 2 weeks ಆರಾಮಾಗ್ಬಿಡ್ತಾರೆ. ಸೊ ಅಲ್ಲಿ ತನಕ ವಿ ವಿಲ್ ಟ್ರೈ ಟು ಪುಷ್ ದೆಮ್ ಟು ಬ್ರೆಸ್ಟ್ ಫೀಡ್. ಎಷ್ಟಾಗುತ್ತೆ ಅಷ್ಟು ಎನ್ಕರೇಜ್ ಮಾಡಿ ಪುಷ್ ಮಾಡ್ತೀವಿ. ಸಿವಿಯರ್ ಕೇಸಸ್ ಇದ್ದಾಗ, ಟ್ಯಾಬ್ಲೆಟ್ಸ್ ಅಥವಾ ರೀಸ್ಟ್ರೈನ್ಮೆಂಟ್ ಅವಶ್ಯಕತೆ ಇದ್ದಾಗ ನಾವು ಬ್ರೆಸ್ಟ್ ಫೀಡಿಂಗ್ ಸೇಫ್ ಟ್ಯಾಬ್ಲೆಟ್ಸ್ನ ಕೊಟ್ಬಿಟ್ಟು ವಿ ವಿಲ್ ಟ್ರೈ ಟು ಎನ್ಕರೇಜ್ ದೆಮ್ ಟು ಬ್ರೆಸ್ಟ್ ಫೀಡ್. ಬಟ್ ಇದರಲ್ಲಿ ಬರೀ ಆ ಬಾಣಂತಿ ಅನ್ನೋದಕ್ಕಿಂತಲೂ ಫುಲ್ ಫ್ಯಾಮಿಲಿ ಹೌ ಇಟ್ ಇಸ್ ಟ್ರೀಟಿಂಗ್ ಹರ್, ಹೆಂಗೆ ಎನ್ಕರೇಜ್ ಮಾಡ್ತಾರೆ ಅನ್ನೋದು ಮುಖ್ಯ.
1: ಓಕೆ, ಫ್ಯಾಮಿಲಿ ಅಂತ ಹೇಳ್ತಾ ಇದ್ದೀರಾ, ಹೇಗೆ ಇರಬೇಕು ಆ ಫ್ಯಾಮಿಲಿ ಸಪೋರ್ಟ್ ಒಬ್ಬ ಹೊಸ ತಾಯಿ, ಅಂದ್ರೆ ಇವಾಗ ಮೊದಲನೇ ಸರಿ ತಾಯಿ ಆಗಿರುವಂತವ್ರಿಗೆ ಆ ಫ್ಯಾಮಿಲಿ ಸಪೋರ್ಟ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಹೇಗಿರ್ಬೇಕು ಅಂತ ಹೇಳ್ತೀರಾ ಈ ಒಂದು ವಿಷಯದಲ್ಲಿ?
0: ಸೊ ದಿಸ್ ಇಸ್ ಅ ವೆರಿ ಗುಡ್ ಕ್ವೆಶ್ಚನ್ ನನ್ ಕೇಳಿದ್ರೆ, ಬಿಕಾಸ್ ಎಲ್ಲದ್ರ ಬಗ್ಗೆ ಮಾತಾಡ್ತೀವಿ, ಫ್ಯಾಮಿಲಿ ಬಗ್ಗೆ ವಿ ಆಲ್ವೇಸ್ ಫರ್ಗೆಟ್. ಆಮೇಲೆ ಈಗ ಎಷ್ಟೊಂದು ಜನ ಹೇಳ್ತಾರೆ ನನ್ನ ಬಾಣಂತಿಯಲ್ಲಿ ಹೆಂಗ್ ನೋಡ್ಕೊಂಡಿದ್ರು ಅನ್ನೋದು ತುಂಬಾ ನೆನಪಿರುತ್ತೆ ಅಂತ ಹೇಳಿ. ದಟ್ ಇಸ್ ವೆರಿ ಟ್ರೂ. ಯಾಕೆ ಅಂತ ಹೇಳಿದ್ರೆ, ಶಿ ಹ್ಯಾಸ್ ಗಾನ್ ಥ್ರೂ ಸೋ ಮಚ್. ಅವರೊಂದು ಹೊಸ ಜೀವ ಹೊರಗಡೆ ತಂದ್ರು, ನೀವು ರಿಸ್ಟ್ರಿಕ್ಷನ್ಸ್ ನಮ್ಮಲ್ಲಿ ಏನು ಅಂತ ಹೇಳಿದ್ರೆ, ಬಾಣಂತಿ ಅದ್ ಮಾಡಬಾರ್ದು, ಬಾಣಂತಿ ಇದ್ ಮಾಡಬಾರ್ದು, ತಿನ್ಬಾರ್ದು, ನೀರ್ ಕುಡಿಬಾರ್ದು, ಈ ತರದೆಲ್ಲ ತುಂಬಾ ತಪ್ಪು ಕಲ್ಪನೆಗಳಿದೆ. ಆ ತರ ತಪ್ಪು ಕಲ್ಪನೆಗಳು ನೀವು ಶೇರ್ ಮಾಡೋದು ಒಂದ್ ಕಡೆ ಇರುತ್ತೆ, ಅದನ್ನ ಫೋರ್ಸ್ ಮಾಡೋದು ಒಂದ್ ಕಡೆ ಇರುತ್ತೆ. ಸೊ ತುಂಬಾ ಜನ ಬಾಣಂತಿಯರಿಗೆ ಇಟ್ ಇಸ್ ಬೀಯಿಂಗ್ ಫೋರ್ಸ್ಡ್ ಅಪಾನ್, ನೀವು ಇದನ್ನ ಮಾಡಲೇಬಾರ್ದು, ರೂಮ್ ಇಂದ ಹೊರಗೆ ಬರಲೇಬಾರ್ದು, ಆ ತರ ಎಲ್ಲ ಇದ್ದಾಗ ಮೋಸ್ಟ್ ಆಫ್ ದ ಟೈಮ್ಸ್ ದೇ ಗೋಯಿಂಗ್ ಟು ಡಿಪ್ರೆಷನ್. ಸೊ ಇದನ್ನ ನಾವು ತಡೆಗಟ್ಟಬೇಕು. ಫ್ಯಾಮಿಲಿ ಆಸ್ ಅ ಹೋಲ್ ಬಾಣಂತಿನ ಸಪೋರ್ಟ್ ಮಾಡಬೇಕು. ಟೆಂಡರ್ ಲವಿಂಗ್ ಕೇರ್ ಅಂತ ಹೇಳ್ತೀವಿ ಮೋಸ್ಟ್ ಆಫ್ ಅವರ್ ಟೆಕ್ಸ್ಟ್ ಬುಕ್ಸ್ ಅಲ್ಲಿ, ಫಸ್ಟ್ ಲೈನ್ ಆಫ್ ಟ್ರೀಟ್ಮೆಂಟ್ ಅದೇ ಇರುತ್ತೆ. ಸೊ ನೀವು ಹೆಂಗ್ ನೋಡ್ಕೊಳ್ತೀರಾ ಬಾಣಂತಿನ, ಯಾವ ತರ ಮಾತಾಡಿಸ್ತೀರಾ, ಎಷ್ಟು ಆಕ್ಟಿವ್ ಆಗಿ ಇಡಕ್ಕಾಗತ್ತೆ ಅನ್ನೋದು ತುಂಬಾ ಮುಖ್ಯ. ಸೊ ಫ್ಯಾಮಿಲಿ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್.
1: ಖಂಡಿತ. ಅಂದ್ರೆ ಈಗ ಒಂದು ಮಹಿಳೆ ಕೆಲಸ ಮಾಡಬೇಕು ಅಂತಾಗ್ಲಿ, ಅಥವಾ ಅವಳನ್ನ ನಾವು ನೋಡ್ಕೊಳ್ಳುವಂತ ರೀತಿಯಲ್ಲಾಗ್ಲಿ, ಫ್ಯಾಮಿಲಿ ಖಂಡಿತ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡೇ ಮಾಡುತ್ತೆ. ಈಗ ಒಬ್ಬ ಬಾಣಂತಿನ ತಗೊಂಡಾಗ ಮೇಜರ್ ನಾವು ಕೇಳುವಂತಹ ಸಮಸ್ಯೆ ಅಂದ್ರೆ, ನನಗೆ ಯಾಕೋ ಹಾಲು ಬರ್ತಾ ಇಲ್ಲ, ನನ್ನ ಹಾಲು ನನ್ನ ಮಗುಗೆ ಸಾಕಾಗ್ತಾ ಇಲ್ಲ ಅನ್ಸುತ್ತೆ. ಅದಕ್ಕೆ ನೀವು ಮೆಡಿಕಲಿ ಏನಾದರೂ ಟ್ರೀಟ್ಮೆಂಟ್ ಇದೆಯಾ ಹಾಲು ಬರೋದಕ್ಕೆ, ಅಂಡ್ ಉತ್ಪನ್ನ ಜಾಸ್ತಿ ಮಾಡೋದಕ್ಕೆ ಏನಾದರೂ ಟ್ರೀಟ್ಮೆಂಟ್ ಅಂತ ಇದೆಯಾ ನಿಮ್ಮಲ್ಲಿ?
0: ಡೆಫಿನೆಟ್ಲಿ ತುಂಬಾ ಟ್ರೀಟ್ಮೆಂಟ್ಸ್ ಇದೆ, ಟ್ಯಾಬ್ಲೆಟ್ಸು, ಗ್ರಾನ್ಯೂಲ್ಸು ಅಂತ ಕೊಡ್ತೀವಿ. ಬಟ್ ಈ ತರ ಯಾವಾಗ ಬರ್ತಾರೆ ಗೊತ್ತಾ, ಮೋಸ್ಟ್ ಆಫ್ ದ ಪೇಷಂಟ್ಸ್ ಫಸ್ಟ್ ಫ್ಯೂ ಮಂತ್ಸ್ ಆಫ್ ಪ್ರೆಗ್ನೆನ್ಸಿಯಲ್ಲಿ ಏನಾಗುತ್ತೆ, ಹಾಲು ಕಂಟಿನ್ಯೂಸ್ ಆಗಿ ಸೋರ್ತಾ ಇತ್ತು ಮೇಡಮ್, ಇವಾಗ ನೋಡಿದ್ರೆ ಬರ್ತಾನೆ ಇಲ್ಲ, ನನ್ಗನ್ಸುತ್ತೆ ಸಡನ್ ಆಗಿ ಹಾಲು ಡ್ರಾಪ್ ಆಗಿದೆ ಅಂತ. ಈ 3-4 months ಆದ್ಮೇಲೆ ತುಂಬಾ ಜನ ಪೇಷಂಟ್ಸ್ ವಾಪಸ್ ಬರ್ತಾರೆ ಈ ತರ ಕೇಳ್ಕೊಂಡು. ಬಟ್ ಇದು ಯಾಕಾಗುತ್ತೆ ಅಂತ ಹೇಳಿದ್ರೆ, ದಟ್ ಇಸ್ ಹೌ ನ್ಯಾಚುರಲ್ ಮೆಕ್ಯಾನಿಸಮ್ ಈಸ್. ಮುಂಚೆ ಬಾಡಿಗೆ ಗೊತ್ತಿರಲ್ಲ ಎಷ್ಟು ಸೆಕ್ರೀಟ್ ಮಾಡಬೇಕು ಅಂತ ನಾನು ಹೇಳ್ದಂಗೆ. ಸೊ ಇವೆಂಚುಲಿ ಬಾಡಿಗೆ ಅರ್ಥ ಆಗುತ್ತೆ ಮಗುಗೆ ಎಷ್ಟು ಡಿಮ್ಯಾಂಡ್ ಸಪ್ಲೈ ಇದು. ಸೊ ಎಷ್ಟು ಡಿಮ್ಯಾಂಡ್ ಇರುತ್ತೆ ಅಷ್ಟು ಮಾತ್ರ ಸಪ್ಲೈ ಮಾಡ್ತಾ ಹೋಗುತ್ತೆ. ಸೊ ಎಲ್ಲ ತಾಯಿಗೆ ಅದೊಂದು ಸೆಲ್ಫ್ ಡೌಟ್ ಇದ್ದೇ ಇರುತ್ತೆ, ನಾನು ಪ್ರೊಡ್ಯೂಸ್ ಮಾಡ್ತಾ ಇರೋ ಹಾಲು ಸಾಕಾಗುತ್ತಾ ಮಗುಗೆ, ಸಾಕಾಗುತ್ತಾ ಮಗುಗೆ ಅಂತ. ಬಟ್ 95% ಆಫ್ ದ ಟೈಮ್ಸ್ ಸಾಕಾಗ್ತಾ ಇರುತ್ತೆ, ಇಟ್ ಇಸ್ ಜಸ್ಟ್ ಯುವರ್ ಸೆಲ್ಫ್ ಡೌಟ್ ಅಷ್ಟೇ. ಕೆಲವೊಂದ್ಸರ್ತಿ ಸಾಕಾಗಿಲ್ಲ ಅಂತ ಹೇಳಿದ್ರೆ ಇಟ್ ವಿಲ್ ಬಿ ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್, ಲೈಕ್ ತಾಯಿ ಬೇಜಾರು ಮಾಡ್ಕೊಂಡಿರ್ತಾರೆ. ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಮದರ್ ಟು ಬಿ ಹ್ಯಾಪಿ ಪೋಸ್ಟ್ ಪಾರ್ಟಮ್ ಅಲ್ಲಿ, ಬಿಕಾಸ್ ಏನೇ ಇಮೋಷನಲ್ ಚೇಂಜಸ್ ಆಗುತ್ತೆ ತಾಯಿಗೆ, ಅದೆಲ್ಲನೂ ನಮಗೆ ಇಂಡೈರೆಕ್ಟ್ ಆಗಿ ಬ್ರೆಸ್ಟ್ ಮಿಲ್ಕ್ನ ಕಡಿಮೆ ಮಾಡಿಬಿಡುತ್ತೆ. ಸೊ ದ ಡೈರೆಕ್ಟ್ ಲಿಂಕ್ ಇರೋದ್ರಿಂದ ಈ ತೊಂದರೆಗಳಾಗೋ ಚಾನ್ಸಸ್ ತುಂಬ ಜಾಸ್ತಿ. ಅದಕ್ಕೆ ನಾವು ಬಾಣಂತಿಯರಿಗೆ ಖುಷಿಯಾಗಿರಿ, ಆದಷ್ಟು ಒಳ್ಳೇದನ್ನು ಯೋಚನೆ ಮಾಡಿ, ಥಿಂಕ್ ಅಬೌಟ್ ದ ಹ್ಯಾಪಿ ಟೈಮ್ಸ್ ಅಂತಾನೆ ಹೇಳ್ತಾ ಇರ್ತೀವಿ. ಸೊ ಕೆಲವು ಟೈಮಲ್ಲಿ ಸ್ವಲ್ಪ

0: ಸ್ಟ್ರೆಸ್ ಇದ್ದಾಗ, ನಿದ್ದೆ ಸರಿಗಾಗದೆ ಇದ್ದಾಗ, ಅಥವಾ ಮನೆಯದೇನಾದ್ರು ಸ್ಟ್ರೆಸ್ ಇದ್ದಾಗ, ಇಮೋಷ್ನಲ್ ಬ್ರೇಕ್ ಡೌನ್ ಆದಾಗ ಹಾಲು ಕಡಿಮೆ ಅನಿಸುತ್ತೆ. ಇದೆಲ್ಲ ಫ್ಯಾಕ್ಟರ್ಸ್ ತೆಗ್ದಾಗ ಇಮಿಡಿಯೇಟ್ಲಿ ಹಾಲು ವಾಪಸ್ ಬರಕ್ಕೆ ಶುರು ಆಗುತ್ತೆ. ಸೊ ದೇ ಡೋಂಟ್ ಹ್ಯಾವ್ ಟು ವರಿ. ಅದಕ್ಕೂ ಮಿಕ್ಕಿ ಹಾಲು ಇನ್ನೂ ಕಡಿಮೆ ಅನಿಸ್ತು ಅಂತ ಹೇಳಿದ್ರೆ ವಿ ಗಿವ್ ದಮ್ ಟ್ಯಾಬ್ಲೆಟ್ಸ್ ಟು ಇನ್ಕ್ರೀಸ್ ಮಿಲ್ಕ್.
1: ಓಕೆ, ಅದರಿಂದ ಮಗುಗೇನು ತೊಂದರೆ ಆಗೋದಿಲ್ವಾ?
0: ನೋ, ಆಕ್ಚುಲಿ ಡಯಟ್ ಕೂಡ ಹೇಳ್ತೀವಿ, ತುಂಬಾ ಡಯಟರಿ ಐಟಮ್ಸ್ ಇರುತ್ತವೆ ದಟ್ ವಿಲ್ ಇನ್ಕ್ರೀಸ್ ದ ಲ್ಯಾಕ್ಟೇಷನ್. ಸೊ ಆ ತರ ಡಯಟರಿ ಐಟಮ್ಸ್ ಅಲ್ಲೂ ನಮ್ಗೆ ಬಂದಿಲ್ಲ ಹಾಲು ಅಂತ ಹೇಳಿದ್ರೆ ಮಾತ್ರ ವಿ ಅಡ್ವೈಸ್ ಫಾರ್ ಟ್ಯಾಬ್ಲೆಟ್ಸ್.
1: ಓಕೆ, ಈಗ ಎದೆ ಹಾಲು ಉತ್ಪನ್ನ ಆಗಬೇಕು ಅಂದ್ರೆ ಬೇಸಿಕಲಿ ಈ ಫುಡ್ ತಿಂದ್ರೆ ಆಗತ್ತೆ ಅನ್ನುವಂಥದ್ದಿದ್ರೆ ಯಾವ ಡಯಟ್ ನ ಫಾಲೋ ಮಾಡಬೇಕಾಗತ್ತೆ?
0: ಗ್ಯಾಲೆಕ್ಟೋಗಾಗ್ಸ್ ಅಂತ ಹೇಳ್ತೀವಿ ಈ ತರ ಫುಡ್ಸ್ ಗೆ, ವಿಚ್ ವಿಲ್ ಇನ್ಕ್ರೀಸ್ ಬ್ರೆಸ್ಟ್ ಮಿಲ್ಕ್. ತುಂಬಾ ಇದೆ ನಮ್ಗೆ, ನಾವು ಸಹಜವಾಗಿ ಯೂಸ್ ಮಾಡುವಂಥದ್ದು ತುಂಬಾ ಫುಡ್ ಐಟಮ್ಸ್ ಆರ್ ಗ್ಯಾಲೆಕ್ಟೋಗಾಗ್ಸ್. ಬಟ್ ನಾನ್ ಹೇಳೋದು ಏನು ಅಂತ ಹೇಳಿದ್ರೆ, ರೆಗ್ಯುಲರ್ ನೀವು ಪ್ರೆಗ್ನೆನ್ಸಿಯಲ್ಲಿ ಏನ್ ಊಟ ಮಾಡಿದ್ರಿ ಅಷ್ಟೇ ಊಟ ಮಾಡಿದ್ರೆ ಸಾಕು. ಸ್ಪೆಸಿಫಿಕ್ ಆಗಿ ಇದನ್ ಕೊಡಿ ಇದನ್ ಕೊಡಿ ಅಂತ ಹೇಳೋದ್ರಕ್ಕಿಂತಲೂ ಚೆನ್ನಾಗಿ ಊಟ ತಿಂಡಿ ಕೊಟ್ಟು, ತಾಯಿ ಚೆನ್ನಾಗಿ ನೀರ್ ಕುಡಿದ್ರೆ, ತಾಯಿ ಚೆನ್ನಾಗಿ ಹಾಲು ಕುಡಿದ್ರೆ ಮಗುಗೆ ಹಾಲು ಬರುತ್ತೆ. ಸೊ ಇಟ್ ಇಸ್ ಆಸ್ ಸಿಂಪಲ್ ಆಸ್ ದಟ್. ಯುವರ್ ಫುಡ್ ಶುಡ್ ಬಿ ವೆರಿ ರಿಚ್ ಇನ್ ಪ್ರೋಟೀನ್, ಪ್ರೋಟೀನ್ ಕಾರ್ಬೋಹೈಡ್ರೇಟ್ಸ್, ಎಲ್ಲ ನ್ಯೂಟ್ರಿಷಿಯಸ್ ಡಯಟ್. ನಾವು ಹೆಂಗೆ ಪ್ರೆಗ್ನೆನ್ಸಿಯಲ್ಲಿ ಎಷ್ಟು ಚೆನ್ನಾಗಿ ನೋಡ್ಕೋತೀವಿ, ಸಡನ್ ಆಗಿ ಅವರ್ ಕಾನ್ಸಂಟ್ರೇಷನ್ ಕಂಪ್ಲೀಟ್ಲಿ ಮಗು ಮೇಲೆ ಶಿಫ್ಟ್ ಆಗ್ಬಿಡುತ್ತೆ. ಬಟ್ ತಾಯಿದು ನ್ಯೂಟ್ರಿಷಿಯಸ್ ಫುಡ್ ಕೂಡ ಅಷ್ಟೇ ಇಂಪಾರ್ಟೆಂಟ್. ಈಗ ನಮ್ಮಲ್ಲೆಲ್ಲ ಉಂಡೆಗಳು ಮಾಡ್ಕೊಡ್ತಾರೆ ನೋಡಿ, ದಟ್ ಇಸ್ ಸೋ ಇಂಪಾರ್ಟೆಂಟ್. ಅದರಲ್ಲಿ ಎಲ್ಲ ಇರೋದು ಗ್ಯಾಲೆಕ್ಟೋಗಾಕ್ಸ್, ಅದನ್ನೇ ಹೇಳ್ತೀವಿ ನಾವು. ಡ್ರೈ ಫ್ರೂಟ್ಸ್ ಕೊಡಿ, ಸೊಪ್ಪು, ತರಕಾರಿ, ಸಬ್ಬಸ್ಗೆ ಸೊಪ್ಪು, ಎಲ್ಲಾ ತರದ ಸೊಪ್ಪುಗಳಲ್ಲೂ ಇರುತ್ತೆ. ಅದ್ರ ಜೊತೆಗೆ ಕೆಲವೊಂದ್ಸರ್ತಿ ಪೇಷಂಟ್ಸ್ ಗೆ ತುಂಬಾ ಜನ ಹೇಳ್ತಾರೆ ಬಂದ್ಬಿಟ್ಟು, ನಮ್ಗೆ ಇಷ್ಟ ಆಗಿರೋ ತಿಂದ್ರೆ ಮಾತ್ರ ಹಾಲು ಬರುತ್ತೆ, ತಿನ್ನಿ, ಯಾಕೆ ತಿನ್ನಕ್ ಬಿಡ್ತಾ ಇಲ್ಲ ಅಂತಾನೆ ಹೇಳೋದು ನಾನು. ಸೊ ಇಟ್ ಇಸ್ ಆಸ್ ಸಿಂಪಲ್ ಆಸ್ ದಟ್. ಫ್ರೀ ಡೆಲಿವರಿ ಹೆಂಗೆ, ಎವ್ರಿ 2 hours ನೀವು ಏನಾದ್ರೂ ಒಂದು ತಿಂತಾ ಇರ್ತೀರಾ. ಸೊ ಸೇಮ್ ಥಿಂಗ್ ಯು ಹ್ಯಾವ್ ಟು ಕಂಟಿನ್ಯೂ ಪೋಸ್ಟ್ ಡೆಲಿವರಿ.
1: ಓಕೆ, ಹಾಗೆ ಈಗ ಕೆಲವೊಂದ್ಸತಿ ನೋವಾಗಿರತ್ತೆ ಅಥವಾ ಗಾಯ ಆಗಿರತ್ತೆ, ಬ್ರೆಸ್ಟ್ ಫೀಡಿಂಗ್ ಮಾಡಕ್ ಆಗಲ್ಲ ಅನ್ನುವಂತಹ ಟೈಮಲ್ಲಿ ಮಕ್ಕಳಿಗೆ ಒಂದು ಪೌಡರ್ ಹಾಲ್ನ ಕೊಟ್ಟು ಅಭ್ಯಾಸ ಮಾಡಿಸ್ಬಿಡ್ತಾರೆ, ಆಮೇಲೆ ಆ ಮಗು ವಾಪಸ್ ಬ್ರೆಸ್ಟ್ ಮಿಲ್ಕ್ಗೆ ಅಡ್ಜಸ್ಟ್ ಆಗಕ್ಕೆ ಸರಿ ಹೋಗುತ್ತಾ ಅಥವಾ ಹೇಗೆ ಕಷ್ಟ ಆಗತ್ತಾ ಏನ್ ಅನ್ಸತ್ತೆ?
0: ಸೊ ಈ ಬ್ರೆಸ್ಟ್ ಕ್ರ್ಯಾಕು ಅಥವಾ ನಿಪ್ಪಲ್ ಕ್ರ್ಯಾಕು ಅಥವಾ ನಿಪ್ಪಲ್ ಪೇನ್ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ, ಮಗು ಸರಿಯಾಗಿ ಲ್ಯಾಚ್ ಮಾಡಿಲ್ಲ ಅಂತ ಹೇಳಿದ್ರೆ, ಮೋಸ್ಟ್ ಆಫ್ ದ ಟೈಮ್ಸ್ ಈ ಪ್ರಾಬ್ಲಮ್ನ ಅಡ್ರೆಸ್ಸೇ ಮಾಡಲ್ಲ ಯಾರು. ಸೊ ಏನ್ ಮಾಡ್ಬಿಡ್ತಾರೆ, ಅಯ್ಯೋ ನೋವಾಗ್ತಾ ಇದೆ ಪೌಡರ್ ಹಾಲು ಹಾಕ್ಬಿಡೋಣ ಅಂತ. ಸೊ ಅದು ಅದೇ ಯೂಸ್ ಟು ಆಗೋಗ್ಬಿಡತ್ತೆ. ಬಟ್ ಈ ಕ್ರ್ಯಾಕ್ಡ್ ನಿಪ್ಪಲ್ಗೆ ಒಂದೇ ಟ್ರೀಟ್ಮೆಂಟ್ ಏನು ಅಂತ ಹೇಳಿದ್ರೆ, ಮಗು ಬಾಯಲ್ಲಿ ಆ ನಿಪ್ಪಲ್ನ ಇಟ್ಕೊಂಡು ಸೀಪ್ದಾಗ ಮಾತ್ರ ಅದು ವಾಸಿಯಾಗದು. ಸೊ ಅದೇ ಒಂದು ಮದ್ದು ಅದಕ್ಕೆ. ಸೊ ಬ್ರೆಸ್ಟ್ ನಿಪ್ಪಲ್ ಕ್ರ್ಯಾಕು ನಿಪ್ಪಲ್ ಪೇನ್ಗೆ ಬ್ರೆಸ್ಟ್ ಫೀಡಿಂಗೇ ಆನ್ಸರ್. ಅದಕ್ಕೆ ನಾವು ತುಂಬಾ ಕ್ರೀಮ್ಗಳು ಎಲ್ಲ ಹೇಳಬಹುದು, ಬಟ್ ಆ ಮಾಯಿಶ್ಚರ್ ಮಗು ಬಾಯಲ್ಲಿ ಇಟ್ಕೊಂಡು ಸೀಪ್ದಾಗ ಆ ಮಾಯಿಶ್ಚರ್ ಇಂದಾನೇ ಕಡಿಮೆ ಆಗೋದು. ಎಷ್ಟೊಂದ್ಸರ್ತಿ ಪೂರ್ ಲ್ಯಾಚಿಂಗ್ ಅಂತ ಹೇಳಿದ್ರೆ ಬರೀ ನಿಪ್ಪಲ್ನ ಸೀಪ್ತಾ ಇರುತ್ತೆ ಮಗು, ಬಟ್ ಡಕ್ಟ್ಸ್ ಎಲ್ಲ ಏರಿಯೋಲಾ ಅಲ್ಲ ಇರುತ್ತೆ, ಅಂದ್ರೆ ಸುತ್ತಲೂ ಬ್ಲ್ಯಾಕ್ ಕಲರ್ ಸರೌಂಡಿಂಗ್ ಇರುತ್ತಲ್ಲ ಅದರಲ್ಲಿ ಡಕ್ಟ್ಸ್ ಇರುತ್ತೆ. ಸೊ ಬೇಬಿ ಹ್ಯಾಸ್ ಟು ಸಕ್ ದ ಏರಿಯೋಲ, ನಿಪ್ಪಲ್ನ ಅಲ್ಲ. ಎಷ್ಟೊಂದ್ಸರ್ತಿ ಬರೀ ನಿಪ್ಪಲ್ ಕಚ್ಚಿ ಕಚ್ಚಿ ಕಚ್ಚಿ ಅದಕ್ಕೆ ಹಾಲು ಬರಲ್ಲ, ಸೊ ಮಗುನೂ ಅಳ್ತಾ ಇರುತ್ತೆ, ತಾಯಿಗೂ ನೋವಾಗಿರುತ್ತೆ ಬರೀ ನಿಪ್ಪಲ್ ಕಚ್ಚಿಬಿಟ್ಟು. ಈ ಕಂಡೀಷನ್ನ ಕರೆಕ್ಟ್ ಮಾಡಿದ ತಕ್ಷಣನೇ ಬ್ರೆಸ್ಟ್ ಫೀಡಿಂಗ್ ಸರಿ ಹೋಗ್ಬಿಡತ್ತೆ. ಸೊ ನಿಪ್ಪಲ್ ಪೇನು ಕಡಿಮೆ ಆಗುತ್ತೆ, ನಿಪ್ಪಲ್ ಹೀಲು ಆಗುತ್ತೆ. ಸೊ ಮೋಸ್ಟ್ ಆಫ್ ದ ಟೈಮ್ಸ್ ಸರಿ ಹೋಗ್ಬಿಡತ್ತೆ.
1: ಈಗ ನಾವು ಯಾವುದೇ ಒಂದು ಇದನ್ನ ತಗೊಂಡ್ರು ಕೆಲವೊಂದು ಚಾಲೆಂಜಸ್ ಅಂತ ಇದ್ದೇ ಇರತ್ತೆ. ಸೊ ಈ ಬ್ರೆಸ್ಟ್ ಫೀಡಿಂಗ್ ಅಲ್ಲಿ ಒಬ್ಬ ಮಹಿಳೆಗೆ ಏನಾದ್ರೂ ಚಾಲೆಂಜಸ್ ಇರತ್ತಾ?
0: ಡೆಫಿನೆಟ್ಲಿ ತುಂಬಾ ಚಾಲೆಂಜಸ್ ಇರುತ್ತೆ. ಫಸ್ಟ್ ಆಫ್ ಆಲ್ ಅವ್ರ ಮೂಡು, ಅವ್ರ ಪೇನು, ವೆಜೈನಲ್ ಡೆಲಿವರಿನೇ ಆಗಿರ್ಲಿ, ಸಿಸೇರಿಯನ್ನೇ ಆಗಿರ್ಲಿ, ಶಿ ಹ್ಯಾಸ್ ಗಾನ್ ಥ್ರೂ ಅ ವೆರಿ ಬಿಗ್ ಪ್ರೊಸೀಜರ್. ಸೊ ಅದ್ರದ್ದು ಪೇನು, ಅದ್ರದ್ದು ಟ್ಯಾಬ್ಲೆಟ್ಸ್, ಅಂಡ್ ಎನಿ ಕಾಂಪ್ಲಿಕೇಶನ್ಸ್ ಇನ್ ಪ್ರೆಗ್ನೆನ್ಸಿ, ಅದ್ರದ್ದು ಎಲ್ಲ ಇಟ್ಕೊಂಡು ಅ ಮದರ್ ವಿಲ್ ಬಿ ರೆಡಿ ಟು ಫೀಡ್ ದ ಬೇಬಿ. ಸೊ ಇದನ್ನ ಫ್ಯಾಮಿಲಿ ಅಂಡ್ ಹಸ್ಬೆಂಡ್ ಶುಡ್ ಆಲ್ವೇಸ್ ಕೀಪ್ ಇಟ್ ಇನ್ ಮೈಂಡ್. ಸೊ ಅದಕ್ಕೆ ಎಷ್ಟು ನೀವು ಸೌಮ್ಯತೆಯಿಂದ ನಡ್ಕೊಳ್ತೀರಾ ಬಾಣಂತಿ ಹತ್ರ ಅನ್ನೋದು ತುಂಬಾ ಮ್ಯಾಟರ್ ಆಗುತ್ತೆ. ತುಂಬಾ ಕಷ್ಟಗಳು ಇದ್ರು ಮೋಸ್ಟ್ ವುಮೆನ್, ಐ ಥಿಂಕ್ ಇಂಡಿಯಾ ಅಲ್ಲಿ ನಾನ್ ನೋಡಿರೋಂಗೆ 99.9% ಆಫ್ ವುಮೆನ್ ವಿಲ್ ಸೇ ಎಸ್, ನಾನು ಎಷ್ಟೇ ಕಷ್ಟ ಆದ್ರೂ ಕಂಟಿನ್ಯೂ ಮಾಡ್ತೀನಿ ಮೇಡಮ್ ಬ್ರೆಸ್ಟ್ ಫೀಡಿಂಗು ಅಂತಾನೆ ಹೇಳ್ತಾರೆ. ಸೊ ಆ ಕಷ್ಟಗಳು ಇದ್ರು ಮಾಡ್ತಾರೆ ಅಂತ ಹೇಳಿದ್ರೆ ದೇ ಆಲ್ ಆರ್ ಅವೇರ್ ಎಷ್ಟು ಹೆಲ್ಪ್ ಆಗುತ್ತೆ ಅಂತ. ಬಟ್ ಮೋಸ್ಟ್ ಆಫ್ ದ ಟೈಮ್ಸ್ ಆ ಅವೇರ್ನೆಸ್ ಮಗುಗೆ ಒಳ್ಳೇದಾಗ್ಲಿ ಅಂತ ಕುಡಿಸ್ತಾರೆ ಹೊರತು ಕುಡಿಸ್ಬೇಕಾದ್ರೆ ತಾಯಿಗೂ ಇರಲ್ಲ ನನಗೂ ಒಳ್ಳೇದಾಗುತ್ತೆ ಅಂತ. ಸೊ ಅದನ್ನ ಅವರು ನೆನ್ಪಿಟ್ಕೊಳ್ಬೇಕು, ದೇ ಶುಡ್ ನಾಟ್ ಫರ್ಗೆಟ್ ದೆಮ್ ಸೆಲ್ಸ್ ಆಸ್ ಮದರ್ ವೆನ್ ಅ ಬೇಬಿ ಕಮ್ಸ್.
1: ಹೌದು, ಹಾಗೆ ಈಗ ಕೆಲವೊಂದ್ಸತಿ ಮಕ್ಕಳು ಕುಡಿತಾ ಇಲ್ಲ ಅಂದ ತಕ್ಷಣ ಆಟೋಮೆಟಿಕಲಿ ತಾಯಿಗೆ ಸ್ಟ್ರೆಸ್ ಕೊಟ್ಬಿಡ್ತಾರೆ, ಫ್ಯಾಮಿಲಿಯವರಾಗ್ಲಿ ತಾಯಿ ಸ್ಟ್ರೆಸ್ ತಗೊಳ್ಳೋದಾಗ್ಲಿ ಎಲ್ಲಾನು ಆಗುತ್ತೆ. ಆ ಸ್ಟ್ರೆಸ್ ಇಂದ ಏನಾದ್ರೂ ಹಾಲು ಉತ್ಪನ್ನ ಕಡಿಮೆ ಆಗುವಂತದ್ದು ಆ ತರ ಏನಾದ್ರೂ ಆಗುತ್ತಾ?
0: ಹೌದು ಹೌದು, ದಿಸ್ ಇಸ್ ಒನ್ ಆಫ್ ದ ಮೇಜರ್ ಕಾಸ್ ಫಾರ್ ರೆಡ್ಯೂಸ್ಡ್ ಸಪ್ಲೈ ಅಂತ ತುಂಬಾ ಜನ ಬಂದಾಗ ನಾನು ಕೇಳಿದಾಗ ಮನೇಲಿ ಯಾರೋ ಒಬ್ರು ಇರ್ತಾರೆ, ಅವ್ರ ಅಜ್ಜಿ ಆಯ್ತು, ಅವ್ರ ತಾಯಿ ಆಯ್ತು, ಕಂಟಿನ್ಯೂಸ್ಲಿ ಟೆಲಿಂಗ್ ಹರ್ ನಿಮ್ಗೆ

0: ಅಂತ. ಸೊ ಅದೇ ಥರ ಯು ಹ್ಯಾವ್ ಟು ಕೀಪ್ ಫೀಡಿಂಗ್. ನಾವು ಫಸ್ಟ್ ಟೂ ತ್ರೀ ಡೇಸ್ ಆ್ಯಕ್ಚುಲಿ ನಾವು ಏನಕ್ಕೆ ಇಟ್ಕೊಳ್ಳೋದು ಮದರ್ ನಾವು ಹಾಸ್ಪಿಟಲಲ್ಲಿ, ಈವನ್ ನಾರ್ಮಲ್ ಡೆಲಿವರಿ ಆದರೂ ಕೂಡ ಅಂತ ಹೇಳಿದ್ರೆ, ಟು ಎನ್ಕರೇಜ್ ದೆಮ್ ಎವ್ರಿ ಟೂ ಅವರ್ಸ್ ಫೀಡ್ ಮಾಡೋದು. ಸಿ ಇಟ್ ಇಸ್ ಅ ನ್ಯೂ ಬಾರ್ನ್ ಬೇಬಿ, ಅದು ಕೂಡ ಕಲ್ತ್ಕೊಳ್ಬೇಕಲ್ಲ, ಅದಕ್ಕೂ ಎವ್ರಿಥಿಂಗ್ ಈಸ್ ನ್ಯೂ ಫಾರ್ ದ ಬೇಬಿ ಆಲ್ಸೋ. ಸೊ ಅದು ಸಕ್ ಮಾಡೋದು ಕಲ್ತ್ಕೋಬೇಕು, ಯಾವ ಥರ ಲ್ಯಾಚ್ ಮಾಡೋದು ಬೇಬಿ ಕೂಡ ಕಲ್ತ್ಕೋಬೇಕು. ಅದು ಓವರ್ ನೈಟ್ ಆಗೋಗಲ್ಲ, ಇಟ್ ಟೇಕ್ಸ್ ಎಟ್ ಲೀಸ್ಟ್ 4 to 6 weeks ಕರೆಕ್ಟಾಗಿ ಬೇಬಿಗೆ. ಅದಕ್ಕೋಸ್ಕರನೇ 4 to 6 ಆದ್ಮೇಲೆ ಬೇಬಿ ವೇಟ್ ಗೇನ್ ಆಗೋದು ಕೂಡ, ಬಿಕಾಸ್ ಅದು ಅವಾಗಲೇ ಕಲ್ತ್ಕೊಳ್ಳೋದು ಹೆಂಗೆ ಎಷ್ಟು ಮಟ್ಟಿಗೆ ಹಾಲು ಕುಡಿಬೇಕು, ಯಾವ ಥರ ಸಕ್ ಮಾಡಬೇಕು ಅಂತ. ಇನ್ ದ ಮೀನ್ ಟೈಮ್ ತಾಯಿ ಕೂಡ ಅವಾಗಲೇ ಕಲ್ತ್ಕೊಳ್ಳೋದು ಹೆಂಗೆ ಹಿಡಿಯೋದು ಮಗುನ, ಯಾವ ಥರ ಫೀಡ್ ಮಾಡೋದು, ಮಗು ಬಾಯಿ ಒಳಗಡೆ ನಿಪ್ಪಲ್ನ ಎಷ್ಟು ಮಟ್ಟಿಗೆ ಹಾಕಬೇಕು ಅನ್ನೋದು ಕೂಡ ತಾಯಿಗೂ ಕೂಡ ಅವಾಗಲೇ ಅರ್ಥ ಆಗೋದು. ಸೊ ಇಟ್ ಆಲ್ ಕಮ್ಸ್ ವಿತ್ ಪ್ರಾಕ್ಟಿಸ್. ಸೊ ಹುಟ್ಟಿದ ತಕ್ಷಣ ಎವ್ರಿ 2 hours ಎಟ್ ಲೀಸ್ಟ್ ಫಸ್ಟ್ 15 days ಎವ್ರಿ 2 hours ಅವರು ಫೀಡ್ ಮಾಡಿದ್ರೆ ಪ್ರಾಕ್ಟೀಸಿಂದ ಗೊತ್ತಾಗುತ್ತೆ. ಅದಾದ್ಮೇಲಿಂದ ಇಟ್ ಇಸ್ ಡಿಮಾಂಡ್ ಅಂಡ್ ಸಪ್ಲೈ, ಯಾವಾಗ ಕೇಳುತ್ತೆ ಮಗು ಅವಾಗ ಮಾತ್ರ ಕುಡಿಸಿದ್ರೆ ಸಾಕು.
1: ಈ ಒಂದು ಸ್ಲೀಪ್ ಸೈಕಲ್, ನಾರ್ಮಲ್ ಸ್ಲೀಪ್ ಸೈಕಲ್ ಇರೋದಿಲ್ಲ ಒಬ್ಬ ಬಾಣಂತಿಗೆ, ಆ ಸ್ಲೀಪ್ ಸೈಕಲ್ ಇಂದ ಹಾಲಿನ ಉತ್ಪನ್ನ ಏನು ವ್ಯತ್ಯಾಸ ಆಗೋದಿಲ್ವಾ?
0: ಓ ಡೆಫಿನೆಟ್ಲಿ ಆಗುತ್ತೆ. ಅದಕ್ಕೋಸ್ಕರನೇ ತುಂಬಾ ರೆಸ್ಟ್ ಮಾಡಿ ರೆಸ್ಟ್ ಮಾಡಿ, ಮಗು ಮಲ್ಕೊಂಡಾಗ ನೀವು ಮಲ್ಕೊಳ್ಳಿ ಅಂತ ಹೇಳೋದು ಒಂದ್ ರೀತಿಯಿಂದ ಒಳ್ಳೇದೇನೆ. ಬಿಕಾಸ್ ಮೋಸ್ಟ್ ಆಫ್ ದ ಟೈಮ್ಸ್ ನೈಟ್ ಮಲ್ಗಕ್ಕಾಗಿಲ್ಲ ಅಂದ್ರೆ ಎಟ್ ಲೀಸ್ಟ್ ಬೆಳಿಗ್ಗೆ ಮಲಗ್ತಾ ಇರ್ತಾರೆ ತಾಯಂದ್ರು. ಬಟ್ ಐ ವುಡ್ ಸೇ ಎಟ್ ಲೀಸ್ಟ್ 12 to 3 ಆ ಟೈಮಲ್ಲಿ ಹೈಯೆಸ್ಟ್ ರಿಲೀಸ್ ಆಫ್ ಪ್ರೊಲಾಕ್ಟಿನ್ ಹಾರ್ಮೋನ್ ಇರುತ್ತೆ. ಸೊ ಎಷ್ಟು ರೆಸ್ಟ್ ಮಾಡೋಕ್ಕಾಗುತ್ತೆ ಈಗ ನಮ್ಮ ಇಂಡಿಯನ್ ಸಿನಾರಿಯೋ ಅಲ್ಲಿ ಅದು ಪ್ರಾಬ್ಲಮೇ ಅಲ್ಲ. ಬಿಕಾಸ್ ಒಂದು ಬಾಣಂತಿ ಅಂತ ಹೇಳಿದ್ರೆ ಎಷ್ಟೊಂದು ಜನ ಬರ್ತಾರೆ ಹೆಲ್ಪ್ ಮಾಡಕ್ಕೆ. ಸೊ ಆ ತರ ಇದ್ದಾಗ ಡೆಫಿನೆಟ್ಲಿ ತಾಯಿ ಅಜ್ಜಿ ಯಾರು ಇದ್ದೇ ಇರ್ತಾರೆ ಹೆಲ್ಪ್ಗೆ. ಸೊ ಅದನ್ನ ಯೂಟಿಲೈಸ್ ಮಾಡ್ಕೊಳ್ಬೇಕು ಅಷ್ಟೇ. ಶಿ ಹ್ಯಾಸ್ ಟು ರೆಸ್ಟ್ ಆಸ್ ಮಚ್ ಆಸ್ ಪಾಸಿಬಲ್.
1: ಖಂಡಿತ. ಈಗ ತಾಯಿಗೆ ಹುಷಾರಿಲ್ಲ ಅಂದ ತಕ್ಷಣ ಕುಡಿಸ್ಬೇಡ ಮಗುಗೂ ಅದೇ ಬಂದ್ಬಿಡತ್ತೆ ಅನ್ನುವಂತ ಒಂದು ಮೈಂಡ್ ಸೆಟ್ ಕೂಡ ನಮ್ಮ ಜನರಲ್ಲಿ ನಾನು ನೋಡಿದೀನಿ, ಅದ್ರ ಬಗ್ಗೆ ನೀವೇನ್ ಹೇಳ್ತೀರಾ?
0: ಎಲ್ಲ ಬಾಣಂತಿಯರಿಗೆ ನಾನು ಹೇಳೋದಿಷ್ಟೇ, ನೀವು ಎಲ್ರಿಗೂ ಮಾಸ್ಕ್ ಹಾಕೊಳ್ಳಿ ಅಂತ ಹೇಳಕ್ಕಾಗಲ್ಲ. ಈಗ ಡೆಲಿವರಿ ಆಗಿದೆ ಅಂದಮೇಲೆ ಎಷ್ಟೊಂದು ವಿಸಿಟರ್ಸ್ ಹಾಸ್ಪಿಟ್ಲಿಗೆ ಬಂದಿರ್ತಾರೆ, ನಾನು ಎಷ್ಟೊಂದು ಸರ್ತಿ ಬೈದು ಬೈದು ಆಚೆ ಕಳಿಸ್ಬೇಕಾಗತ್ತೆ. ಸೊ ಎಲ್ರಿಗೂ ಮಾಸ್ಕ್ ಹಾಕೊಳ್ಳಿ ಅಂತ ಹೇಳಕ್ಕಾಗಲ್ಲ ಅಂದಮೇಲೆ ನಾವೇ ನಮ್ಮ ಪ್ರಿಕಾಷನ್ಸ್ ನಾವೇ ತಗೊಳ್ಬೇಕು. ಬಿಕಾಸ್ ಇಷ್ಟೊಂದು ಕೊರೋನಾ ಆದಮೇಲೆ ಸೀಯಿಂಗ್ ಆಲ್ ಕೈಂಡ್ ಆಫ್ ಡಿಸೀಸಸ್. ಸೊ ಈ ತರ ಯಾರೇ ಒಬ್ರು ರೆಸ್ಪಿರೇಟರಿ ಇನ್ಫೆಕ್ಷನ್ ಇಂದ ಬಂದ್ರು ಅಂತ ಹೇಳಿದ್ರು, ಸ್ಪೆಷಲಿ ಬಾಣಂತಿಯರಿಗೆ ಇಮ್ಯುನಿಟಿ ಕಡಿಮೆ ಇರೋದ್ರಿಂದ ಬೇಗ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಬಾಣಂತಿ ಫಸ್ಟ್ ಮಾಸ್ಕ್ ಹಾಕೋಬೇಕು, ಆವಾಗ ಶಿ ವಿಲ್ ಪ್ರಿವೆಂಟ್ ಇಟ್ ಫ್ರಮ್ ಹ್ಯಾವಿಂಗ್ ಇಟ್ ಹರ್ ಸೆಲ್ಫ್ ಅಂಡ್ ಮಗು ಕೂಡ ಪ್ರಿವೆನ್ಷನ್ ಆಗುತ್ತೆ. ಬಟ್ ಒಂದ್ ವೇಳೆ ಬಂದರೂ ಕೂಡ ಆಂಟಿಬಾಡೀಸ್ ಕೂಡ ತಾಯಿನೇ ಸೆಕ್ರೀಟ್ ಮಾಡಿಬಿಟ್ಟು ಬ್ರೆಸ್ಟ್ ಮಿಲ್ಕ್ ಮೂಲಕ ಮಗುಗೆ ಹೋಗುತ್ತೆ. ಸೊ ಬಂದರೂ ಕೂಡ ಇಟ್ ಇಸ್ ಬೆಟರ್ ತಾಯಿ ಬ್ರೆಸ್ಟ್ ಫೀಡ್ ಮಾಡೋದೇ ಒಳ್ಳೇದು.
1: ಹಾಗೆ ಈಗ ಅವ್ರೇನಾದ್ರೂ ಮೆಡಿಕೇಶನ್ ಅಲ್ಲಿ ಇದ್ರೆ ಅದರಿಂದ ಮಗುಗೇನು ತೊಂದರೆ ಆಗಲ್ವಾ?
0: ಡೆಲಿವರಿ ಆದ್ಮೇಲೆ ಚೇಂಜ್ ಮಾಡೇ ಮಾಡ್ತೀವಿ, ಬ್ರೆಸ್ಟ್ ಫೀಡಿಂಗ್ ಸೇಫ್ ಇರೋ ಮೆಡಿಕೇಶನ್ಸ್ ಮಾತ್ರ ಕೊಟ್ಟಿರ್ತೀವಿ. ಬಟ್ ಔಟ್ ಸೈಡ್ ಪ್ರಿಸ್ಕ್ರಿಪ್ಷನ್ ಯಾವುದೇ ತಗೊಳ್ಬೇಕಂದ್ರೂ ದೇ ಶುಡ್ ಆಲ್ವೇಸ್ ಥಿಂಕ್. ಯಾಕಂತ ಹೇಳಿದ್ರೆ ಹಾಲಿನ ಮೂಲಕ ಸೆಕ್ರೀಟ್ ಆಗುವಂತ ತುಂಬಾ ಮೆಡಿಕೇಶನ್ಸ್ ಇರುತ್ತೆ. ಎವ್ರಿ ಟೈಮ್ ಬಾಣಂತಿಯರಿಗೆ ನಾವು ಅದನ್ನೇ ಹೇಳ್ಬಿಟ್ಟೆ ಕಳಿಸೋದು, ಮುಂಚೆ ತಗೊಂಡಿದ್ದನ್ನ ನಾನು ಈಗಲೂ ಅದನ್ನೇ ತಗೊಳ್ತೀನಿ ಅನ್ನಕ್ಕಾಗಲ್ಲ. ಸೊ ಯಾವಾಗ್ಲೂ ಒಂದ್ ಕನ್ಸಲ್ಟೇಷನ್ ಬರಲೇಬೇಕು. ಸೊ ಮನೆ ಮದ್ದನ್ನು ಕೇಳ್ಬಿಟ್ಟೆ ಮಾಡೋದು ವಾಸಿ ನಾನು ಕೇಳಿದ್ರೆ.
1: ಓಕೆ. ಬ್ರೆಸ್ಟ್ ಮಿಲ್ಕ್ ಏನಿರುತ್ತೆ ಅದು ತುಂಬಾ ತೆಳು ಇರುತ್ತೆ, ಮಗುಗೆ ಪೌಷ್ಟಿಕಾಂಶನೇ ಸಿಗಲ್ಲ, ಹಾಗಾಗಿ ನೀನ್ ಅದನ್ನು ಕುಡಿಸು, ಎಕ್ಸ್ಟ್ರಾ ಹಾಲು ಕುಡಿಸೋಣ ಸ್ಟಾರ್ಟಿಂಗ್ ಮನ್ಸಲ್ಲೇ ಅಂತ ಹೇಳ್ತಾರಲ್ಲ, ಅದರ ಬಗ್ಗೆ ಏನ್ ಹೇಳ್ಬೋದು?
0: ಸ್ಟಾರ್ಟಿಂಗ್ 6 months ಮಗುಗೆ ನೀರು ಹಾಲು ಊಟ ಎವ್ರಿಥಿಂಗ್ ಇಸ್ ಬ್ರೆಸ್ಟ್ ಮಿಲ್ಕ್. ಅರ್ಥ ಆಯ್ತಾ? ಸೊ ಬ್ರೆಸ್ಟ್ ಮಿಲ್ಕ್ ನಾವು ಸ್ಟಾರ್ಟಿಂಗ್ 5-10 minutes ಬರೋದು ತೆಳು ಇದ್ರು, ಕೊನೆ ಕೊನೆಗೆ ಎಟ್ ಲೀಸ್ಟ್ ಅದಕ್ಕೆ ಹೇಳೋದು ನಾವು ಒಂದು ಬ್ರೆಸ್ಟ್ ಇಂದ ಎಟ್ ಲೀಸ್ಟ್ 10-15 minutes ಫೀಡ್ ಮಾಡಿ ಅಂತ ಹೇಳಿ. ಬಿಕಾಸ್ ಹೈಂಡ್ ಮಿಲ್ಕ್ ಅಂಡ್ ಫೋರ್ ಮಿಲ್ಕ್ ಅಂತ ಒಂದು ಕಾನ್ಸೆಪ್ಟ್ ಹೇಳ್ತೀವಿ ನಾವು. ಫೋರ್ ಮಿಲ್ಕ್ ಎಲ್ಲ ವಾಟರ್ ರಿಚ್ ಕಂಟೆಂಟ್ ಇರುತ್ತೆ, ಹೈಂಡ್ ಮಿಲ್ಕ್ ಅಲ್ಲಿ ಪ್ರೋಟೀನ್ ಕಾರ್ಬ್ಸ್ ಫ್ಯಾಟ್ ಎಲ್ಲಾನು ಇರುತ್ತೆ ಅದರಲ್ಲಿ. ಸೊ ಫುಲ್ ಬ್ರೆಸ್ಟ್ ಎಂಟಿ ಆಗೋ ತನಕ ಫೀಡ್ ಮಾಡಿ ಅನ್ನೋದು ಅದಕ್ಕೇನೆ. ಸೊ ಆ ತರ ಫೀಡ್ ಮಾಡಿದಾಗ ತಿಳಿಯಾಗ್ಲಿ ಏನಾಗ್ಲಿ ತಾಯಿ ಮಿಲ್ಕೆ ಎಲ್ಲಾನು ಪಾಪುಗೆ, ದ ಓನ್ಲಿ ಸೋರ್ಸ್ ಆಫ್ ಎವ್ರಿಥಿಂಗ್ ದಟ್ ಇಸ್ ಅವೈಲೇಬಲ್ ಫಾರ್ ಬೇಬಿ ಇಸ್ ಬ್ರೆಸ್ಟ್ ಮಿಲ್ಕ್. ಅದು ಬಿಟ್ಟು ಬೇರೆ ನೀರ್ ಕುಡಿಸೋದು ಅವಶ್ಯಕತೆ ಇಲ್ಲ, ಊಟ ಮಾಡಿಸೋದು ಅವಶ್ಯಕತೆ ಇಲ್ಲ ಅಂಟಿಲ್ 6 months ಡೆಫಿನೆಟ್ಲಿ.
1: ಈಗ ಹೇಳಿದ್ರಿ ಒಂದ್ಸತಿ ಲೆಫ್ಟ್ ಒಂದ್ಸತಿ ರೈಟ್ ಹಂಗೆ ಕುಡಿಸ್ಬೇಕು ಅಂತ, ಎಷ್ಟೋ ಜನ ಬರೀ ಒಂದೇ ಕಡೆ ಅಭ್ಯಾಸ ಮಾಡಿಬಿಟ್ಟಿರ್ತಾರಲ್ಲ, ಅದು ತಪ್ಪ ಸರಿನಾ?
0: ಇಲ್ಲ. ಸೊ ನಾನು ನನ್ನ ಪೇಷಂಟ್ಸಿಗೆ ಯಾವಾಗಲೂ ಅದನ್ನೇ ಹೇಳೋದು, ಒಂದು ರಬ್ಬರ್ ಬ್ಯಾಂಡ್ ಹಾಕೊಳ್ಳಿ ಅಂತ ತುಂಬ ಹೇಳ್ತಾ ಇರ್ತೀನಿ. ಬಿಕಾಸ್ ಯಾವ ಸೈಡಿಂದ ಫೀಡ್ ಮಾಡಿರ್ತಾರೆ ಬಾಣಂತಿಗೆ ಅವ್ರದೇ ಆಗಿರೋ ಸ್ಟ್ರೆಸ್ ಇರೋದ್ರಿಂದ ಎಷ್ಟೊಂದ್ಸರ್ತಿ ನಿದ್ದೆಗೆಟ್ಟಿರ್ತಾರೆ, ಊಟ ಸರಿಗಾಗಿರಲ್ಲ. ಸೊ ದೇ ವಿಲ್ ಆಲ್ ಬಿ ಫ್ರಸ್ಟ್ರೇಟೆಡ್, ಆ ಟೈಮಲ್ಲಿ ಯಾವ ಕಡೆಯಿಂದ ಕೊಡ್ಸಿದೀವಿ ಅಂತಲೇ ಮರ್ತೋಗುತ್ತೆ ಮೇಡಮ್ ಅಂತ ಹೇಳ್ತಾರೆ. ಸೊ ನಾನು ಐ ಹ್ಯಾಡ್ ರೆಡ್ ಇಟ್ ಸಮ್ವೇರ್, ಯಾವ ಸೈಡಿಂದ ಫೀಡ್ ಮಾಡಿರ್ತೀರಾ ಆ ಕಡೆ ರಬ್ಬರ್ ಬ್ಯಾಂಡ್ ಹಾಕೊಂಬಿಡಿ, ಸೊ ದಟ್ ಯು ಕ್ಯಾನ್ ಚೇಂಜ್ ನೆಕ್ಸ್ಟ್ ಟೈಮ್ಸ್, ಕ್ರಂಚಿ ಎಲ್ಲ ಬರುತ್ತಲ್ವಾ. ಸೊ ಆ ಥರದ್ದು, ಸೊ ಏನಾದ್ರು ಒಂದು ಟ್ರಿಕ್ಸ್ ಯೂಸ್ ಮಾಡಿ ವಿ ಹ್ಯಾವ್ ಟು ಫೀಡ್ ಫ್ರಮ್ ಬೋತ್ ಬ್ರೆಸ್ಟ್. ಒಂದೇ ಬ್ರೆಸ್ಟ್ ಇಂದ ಫೀಡ್ ಮಾಡ್ತಾ ಹೋದ್ರೆ ಇನ್ನೊಂದ್ ಕಡೆ

0: ಕಾಲು ಕಟ್ಕೊಳ್ಳುತ್ತೆ. ಐ ಹ್ಯಾವ್ ಲಿಟ್ರಲಿ ಹ್ಯಾಡ್ ಅ ಪೇಷಂಟ್, ನಾನು ಪಿ ಜಿ ಮಾಡ್ತಿರ್ಬೇಕಾದ್ರೆ ನಮಗೆ ಕೊಯ್ದುಬಿಟ್ಟು ಹಾಲ್ನೆಲ್ಲ ಹೊರಗೆ ತೆಗಿಬೇಕಾಗಿತ್ತು, ಮ್ಯಾಸ್ಟೈಟಿಸ್ ಆಗಿ ಇನ್ಫೆಕ್ಷನ್ ಆಗಿ ಅದನ್ನು ಹೊರಗೆ ತೆಗಿಬೇಕಾಗಿತ್ತು. ಈ ಥರ ಎಕ್ಸಾಂಪಲ್ಸ್ ಕೊಟ್ಬಿಟ್ಟೆ ಹೇಳ್ತೀನಿ ನಾನು, ಆ ಥರ ಮಾಡ್ಕೋಬೇಡಿ, ಎರಡೂ ಬ್ರೆಸ್ಟಿಂದ ಈಕ್ವಲ್ ಫೀಡಿಂಗ್ ಹೋಗಬೇಕು ಅಂತ ಹೇಳಿ.
1: ಓಕೆ, ಈ ರೀತಿ ನಿಮ್ಮಲ್ಲಿ ಬಂದಿರುವಂತಹ ಇನ್ಯಾವುದಾದ್ರು ಎಕ್ಸಾಂಪಲ್ಸ್ ಇದ್ರೆ ಹೇಳಬಹುದಾ ನಮಗೆ?
0: ತುಂಬ ಕಾಮನ್ ಆಗಿ ಬರೋದು ಅಂದರೆ ತುಂಬ ಬೇಜಾರು ಕೂಡ ಆಗೋದು ಅಂತ ಹೇಳಿದ್ರೆ ಸಿ ವಿ ಟಿ. ಸಿ ವಿ ಟಿ ಅಂದರೆ ಸೆರೆಬ್ರಲ್ ವೀನಸ್ ಥ್ರಾಂಬೋಸಿಸ್. ಈ ಬಾಣಂತಿಯರಿಗೆ ನೀರು ಕೊಡದೇ ಇರೋದು ಅಥವಾ ಬಿಸಿ ನೀರೇ ಕುಡೀರಿ ಅಂತ ಒತ್ತಾಯ ಮಾಡೋದು. ಬಿಸಿ ನೀರೇ ಕುಡಿತಾ ಹೋದರೆ ಎಷ್ಟೊಂದು ಜನಕ್ಕೆ ಅಭ್ಯಾಸ ಇರಲ್ಲ, ಬಿಸಿ ನೀರು ಕುಡಿಯಂಗಾಗಲ್ಲ. ಸೊ ದೇ ಎಂಡ್ ಅಪ್ ಡ್ರಿಂಕಿಂಗ್ ಸ್ಮಾಲ್ ಅಮೌಂಟ್ ಆಫ್ ವಾಟರ್. ಅದ್ರ ಜೊತೆಗೆ ಏನು ಮಾಡ್ತಾರೆ, ಕಾಯಿಸೋದು, ಸ್ಟೀಮ್ ಬಾತ್ಸ್ ಕೊಡೋದು. ಸೊ ನೀರು ಕೊಡ್ತಾ ಇಲ್ಲ, ಅದ್ರ ಜೊತೆಗೆ ಇಷ್ಟೊಂದು ಸ್ವೆಟ್ಟು ಆದಾಗ ನೀರಿನ ಅಂಶ ಕಡಿಮೆ ಆಗಿ ರಕ್ತ ಹೆಪ್ಪುಗಟ್ಟಕ್ಕೆ ಶುರುವಾಗುತ್ತೆ. ಸೊ ಆ ರಕ್ತ ಹೆಪ್ಪುಗಟ್ಟೋದು ಬ್ರೈನಲ್ಲಿ ಶುರುವಾದಾಗ ಪ್ಯಾರಾಲಿಸಿಸ್ ಆಗಿ ಸ್ಟ್ರೋಕ್ ಆಗಿ ಬರೋಂಥ ತುಂಬ ಚಾನ್ಸಸ್ ಇರುತ್ತೆ. ಸೊ ಈ ತರ ಆಗಿ ತಾಯಿಗಳನ್ನ ಕಳ್ಕೊಂಡಿರೋ ಸಾಧ್ಯತೆಗಳು ಇದೆ. ಸೊ ಅದೊಂದು ತುಂಬಾ ಬೇಜಾರಾಗುತ್ತೆ, ದಟ್ ಇಷ್ಟ ಹೇಳಿದ್ರು ಮನೆಗೆ ಹೋಗಿ ಅದೇ ಮಾಡ್ತಾರೆ ಅನ್ನೋದೊಂದು ಮೈ ಕಂಪ್ಲೇಂಟ್ ಆಸ್ ಅ ಆಬ್ಸ್ಟಿಟ್ರಿಷಿಯನ್.
1: ಖಂಡಿತ, ನೀವು ಹೇಳಿದ್ರಿ ಹಾಲು ಕಟ್ಕೊಂಡಾಗ ಏನೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ ಅಂತ. ಒಂದು ಸತಿ ಈ ವೀನಿಂಗ್ ಪ್ರೊಸೆಸ್ ಸ್ಟಾರ್ಟ್ ಆದ್ಮೇಲೆ, ಈ ಬ್ರೆಸ್ಟ್ ಫೀಡಿಂಗ್ ನ ನಿಲ್ಲಿಸ್ಬೇಕು ಅಂತ ತಾಯಿ ಶುರು ಮಾಡಿದ ಮೇಲೆ ಎಷ್ಟು ಕಷ್ಟ ಆಗುತ್ತೆ ಒಬ್ಬ ತಾಯಿಗೆ ಅದು?
0: ಸೊ ಫಿಸಿಕಲ್ ಚೇಂಜಸ್ ಅಲ್ಲದೆ ತುಂಬಾ ಇಮೋಷನಲ್ ಚೇಂಜಸ್ ಕೂಡ ಇರುತ್ತೆ ತಾಯಿಗೆ. ಬಿಕಾಸ್ ಅದೊಂದು ಬಾಂಡಿಂಗ್ ಬ್ರೆಸ್ಟ್ ಫೀಡಿಂಗ್. ಬೈ ಯೂಶ್ವಲಿ ಅಟ್ ಲೀಸ್ಟ್ 2 ಇಯರ್ಸ್ ತನಕ ಫೀಡ್ ಮಾಡಿ ಅಂತ ಹೇಳ್ತೀವಿ. ಸೊ 2 ವರ್ಷದಿಂದ ಪಾಪುಗೆ ಹಾಲು ಕುಡಿಸಿರೋ ತಾಯಿ ಸಡನ್ ಆಗಿ ಆ ಡಿಸಿಷನ್ ತಗೊಳ್ಬೇಕು ಅಂತ ಹೇಳಿದ್ರೆ ಇಟ್ಸ್ ಅ ವೆರಿ ಬಿಗ್ ಡಿಸಿಷನ್ ಇವನ್ ಫಾರ್ ಹರ್. ಫಿಸಿಕಲಿ ಚೇಂಜಸ್ಸು, ಅಗೇನ್ ಬ್ರೆಸ್ಟ್ ಎದೆ ಕಟ್ಕೊಳ್ತಾ ಇರುತ್ತೆ, ಅದ್ರ ಜೊತೆಗೆ ಪೇನ್ ಇರುತ್ತೆ, ಟೆಂಡರ್ನೆಸ್ ಇರುತ್ತೆ. ಸೊ ಹಿಂಗೆಲ್ಲ ಇದ್ದಾಗ ಅದ್ರ ಜೊತೆಗೆ ಅವ್ರಿಗೆ ಇಮೋಷನಲ್ ಡ್ಯಾಮೇಜ್ ಕೂಡ ಇರುತ್ತೆ. ದಟ್ ಶೀ ಇಸ್ ಕಟಿಂಗ್ ದಟ್ ಕನೆಕ್ಷನ್ ಶಿ ಹ್ಯಾಡ್ ವಿತ್ ದ ಬೇಬಿ ಫಾರ್ ಆಲ್ಮೋಸ್ಟ್ ಸಿನ್ಸ್ ದ ಬೇಬಿ ವಾಸ್ ಬಾರ್ನ್ ಅಲ್ವಾ. ಸೊ ಈ ತರ ಚೇಂಜಸ್ ಇದ್ದಾಗ ವಿ ಕೌನ್ಸಿಲ್ ದೆಮ್, ಟ್ಯಾಬ್ಲೆಟ್ಸ್ ಕೊಡ್ತೀವಿ, ಹಾಲು ನಿಲ್ಲು ಹಂಗೆ, ಅದ್ರ ಜೊತೆಗೆ ಎದೆ ಟೈಟ್ ಆಗಿ ಕಟ್ಕೊಳ್ಳಿ ಅಂತ ಹೇಳ್ತೀವಿ. ಎಷ್ಟೊಂದು ಪೇಷಂಟ್ಸ್ ಹೇಳ್ತಾರೆ ನಂಗೆ ಬಂದ್ಬಿಟ್ಟು ಅವರ ಅಮ್ಮನ ಮನೆ ಕಳಿಸ್ಬಿಟ್ಟು ಹಾಲು ಬಿಡಿಸ್ತೀನಿ ಅಂತ. ದಟ್ ಇಸ್ ಆಲ್ಸೋ ಇನ್ ಅ ವೇ ಗುಡ್, ಬಿಕಾಸ್ ತಾಯಿಗೂ ಶಿ ವಿಲ್ ಹ್ಯಾವ್ ದಟ್ ರಿಲೀಫ್, ಶಿ ವಿಲ್ ಹ್ಯಾವ್ ಲೆಸ್ ಇಮೋಷನಲ್ ಬರ್ಡನ್. ಮಗು ಮುಂದೆ ಇದ್ರೆ ಬೇಜಾರಾಗ್ತಾ ಇರುತ್ತೆ. ಸೊ ಐ ಸಪೋರ್ಟ್ ದಟ್ ಆಸ್ ಅ, ಇಟ್ ಇಸ್ ಸಮಥಿಂಗ್ ವಿಚ್ ಐ ಪ್ರಾಕ್ಟಿಸ್. ಐ ಸೇ ಕಳಿಸಿ ಆರಾಮಾಗಿ, ಯು ವಿಲ್ ಆಲ್ಸೋ ಫೀಲ್ ಕಂಫರ್ಟಬಲ್. ಇನ್ 2 ಇಯರ್ಸ್ ನಿದ್ದೆ ಮಾಡದೆ ಇರೋದು ಅಟ್ ಲೀಸ್ಟ್ 1 ವಾರದಲ್ಲಿ ಆಗುತ್ತೆ.
1: ಹೌದು,
0: ಶಿ ವಿಲ್ ಫೀಲ್ ಕಂಫರ್ಟಬಲ್, ಅಟ್ ಲೀಸ್ಟ್ 1 ಅಡ್ವಾಂಟೇಜ್ ಶಿ ವಿಲ್ ಸಿ ಔಟ್ ಆಫ್ ಸ್ಟಾಪಿಂಗ್ ದ ಬ್ರೆಸ್ಟ್ ಫೀಡಿಂಗ್ ಅಂತ.
1: ಓಕೆ, ಅದರಿಂದ ಮತ್ತೆ ತಾಯಿಗೇನು ತೊಂದರೆ ಆಗೋದಿಲ್ವಾ?
0: ನೋ, ಅಟ್ ಲೀಸ್ಟ್ 2 ಇಯರ್ಸ್ ತನಕ ಮಾಡಿ ಅಂತ ಹೇಳ್ತೀವಿ. ಇನ್ನೂ ಮಾಡಿದ್ರೆ ಒಳ್ಳೇದು, ಬಟ್ 2 ಇಯರ್ಸ್ ತನಕ ಮಾಡಿದ್ರೆ ಮಗುಗೆ ತುಂಬ ಬೆನಿಫಿಟ್ಸ್ ಇರುತ್ತೆ. ಅದ್ರ ಬ್ರೈನ್ ಡೆವಲಪ್ಮೆಂಟು, ಹೌ ಇಟ್ ಇಸ್ ಗೋಯಿಂಗ್ ಟು ಡೂ ವೆಲ್ ಇನ್ ಲೈಫ್ ಅನ್ನೋದು ಕೂಡ ಇರುತ್ತೆ.
1: ಓಕೆ ಮ್ಯಾಮ್, ನಾವು ಮಾತನಾಡ್ತಾ ಕಾರ್ಯಕ್ರಮದ ಕಡೆ ಹಂತಕ್ಕೆ ಬಂದಿದ್ದೀವಿ. ಈಗ ಒಬ್ಬ ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞೆ, ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಆಗಿರುವಂತ ನೀವು, ಒಬ್ಬ ತಾಯಿಗೆ ನಿಮ್ಮ ಕಡೆಯಿಂದ ನಮ್ಮ ಸ್ತನ್ಯಪಾನ ಜಾಗೃತಿ ಸಪ್ತಾಹದ ಅಂಗವಾಗಿ ಏನಾದರೂ ಸಲಹೆ ಕೊಡಬಹುದು ಅಂದ್ರೆ ಏನ್ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ?
0: ಪ್ರೆಗ್ನೆನ್ಸಿಯಲ್ಲಿ ಆದರೆ ಐ ವುಡ್ ಟೆಲ್ ಆಲ್ ಆಫ್ ದೆಮ್, ಪ್ಲೀಸ್ ಎಕ್ಸಸೈಸ್ ಮಾಡಿ, ಆಕ್ಟಿವ್ ಆಗಿರಿ. ನಾರ್ಮಲ್ ಡೆಲಿವರಿ ಅನ್ನೋದು ಮ್ಯಾಜಿಕ್ ಅಲ್ಲ, ಸಡನ್ ಆಗಿ 9 ತಿಂಗಳು ಆದ್ಮೇಲೆ 1 ದಿವಸ ಆಗುವಂಥದ್ದು ಇದು ಅಲ್ಲ. ಎಷ್ಟು ಪ್ರೆಗ್ನೆನ್ಸಿಯಲ್ಲಿ ಆಕ್ಟಿವ್ ಇರ್ತೀರಾ, ಎಷ್ಟು ಒಳ್ಳೆ ಆಹಾರ ಸೇವನೆ ಮಾಡ್ತೀರಾ, ಅದು ತುಂಬ ಎಫೆಕ್ಟ್ ಆಗುತ್ತೆ ಡ್ಯೂರಿಂಗ್ ಯುವರ್ ಡೆಲಿವರಿ ಟೈಮ್. ಬಾಣಂತಿಯರಿಗೆ ಐ ವುಡ್ ಸೇ, ಯಾರೆಲ್ಲ ಹೆಲ್ಪ್ ಮಾಡಕ್ ಬರ್ತಾರೆ ಹೆಲ್ಪ್ ಮಾಡಿಸ್ಕೊಳ್ಳಿ, ಬಿಕಾಸ್ ಆ ಟೈಮಲ್ಲಿ ನಿಮ್ಗೆ ಬೇಕೇ ಬೇಕು. ಸೊ ಎಷ್ಟು ರೆಸ್ಟ್ ಮಾಡಕ್ಕಾಗತ್ತೆ, ಎಷ್ಟು ಚೆನ್ನಾಗಿ ಊಟ ತಿಂಡಿ ತಿನ್ನಕ್ಕಾಗತ್ತೆ. ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಇನ್ ದ ಪ್ರೊಸೆಸ್ ಆಫ್ ಬೀಯಿಂಗ್ ಅ ಮದರ್. ಡೋಂಟ್ ಫರ್ಗೆಟ್ ದಟ್ ಯು ಆರ್ ಆಲ್ಸೋ ಅ ವುಮೆನ್.
1: ಖಂಡಿತ, ಆದಷ್ಟು ನಮ್ಮ ದೇಶದಲ್ಲಿ ಅಂದ್ರೆ ಈಗ ಹಿಂಜರಿಕೆತನ ಬಿಟ್ಟು ಮಗುಗೆ ಬೇಕು ಅಂದ ತಕ್ಷಣ ಬ್ರೆಸ್ಟ್ ಫೀಡಿಂಗ್ ನ ಮಾಡ್ಲಿ ಅನ್ನೋ ಒಂದು ಜಾಗೃತಿ ಮೂಡಿಸೋದಕ್ಕೋಸ್ಕರನೆ ನಾವು ಈ ವಿಶ್ವ ಸ್ತನ್ಯಪಾನ ಜಾಗೃತಿ ಸಪ್ತಾಹವನ್ನ ಆಚರಿಸ್ತಾ ಇದೀವಿ. ನಮ್ಮಲ್ಲಿರೋ ಸಾಕಷ್ಟು ಮಹಿಳೆಯರು ಕೂಡ ಇದರ ಬಗ್ಗೆ ಒಂದು ಅರಿವು ಮೂಡಿಸ್ಕೊಂಡು ಅವರ ಒಂದು ದೇಶಕ್ಕೆ ಒಂದು ಕೊಡುಗೆ ಆಗ್ಲಿ ಅಂತ ನಾವು ಕೂಡ ಆಶಿಸ್ತೀವಿ. ಇಷ್ಟು ಹೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಬ್ಬ ತಾಯಿಯಾಗಿ ಸ್ತನ್ಯಪಾನ ಮಾಡೋದು ಆಕೆಗೆ ಎಷ್ಟು ಮುಖ್ಯ ಅನ್ನೋ ವಿಷಯವಾಗಿ ನಮಗೆ ತಿಳಿಸ್ಕೊಟ್ಟದಕ್ಕಾಗಿ ಡಾಕ್ಟರ್ ಸೌಮ್ಯ ಪಾಟೀಲ್ ಅವರಿಗೆ ಆಕಾಶವಾಣಿಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ, ಥ್ಯಾಂಕ್ ಯು.
2: ಇದುವರೆಗೆ ಡಾಕ್ಟರ್ ಸಮಯ ಕಾರ್ಯಕ್ರಮದಲ್ಲಿ ವಿಶ್ವ ಸ್ತನ್ಯಪಾನ ಸಪ್ತಾಹದ ಅಂಗವಾಗಿ ತಾಯಿಯ ಎದೆ ಹಾಲಿನ ಮಹತ್ವ ಕುರಿತು ಪ್ರಸೂತಿ ಹಾಗೂ ಸ್ತ್ರೀ ರೋಗ ತಜ್ಞೆ, ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಆಗಿರುವ ಡಾಕ್ಟರ್ ಸೌಮ್ಯ ಪಾಟೀಲ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಪ್ರಸ್ತುತಿ ಕೀರ್ತನಾ ವಿ. ಇದು ಇಂದಿನ ಮಹಿಳಾ ರಂಗ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂದಿದೆ.

FM 100.6, ಇದು ಆಕಾಶವಾಣಿ ಮೈಸೂರು. ಸಮಯ 4:30:35. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಮೊದಲಿಗೆ ಸಾವರಿಯ ಚಿತ್ರದ ಗೀತೆಯನ್ನ ಆಲಿಸೋಣ. ಹಾಡಿದ್ದಾರೆ ಶಾನ್.

ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದ ಕಡೆಯದಾಗಿ ಕೇಳಿ ಆಶಿಕಿ ಟೂ ಚಿತ್ರದ ಗೀತೆ. ಮಿಥುನ್ ಅವರ ಸಾಹಿತ್ಯ ಮತ್ತು ಸಂಗೀತವಿರುವ ಈ ಗೀತೆಯ ಗಾಯಕರು ಅರಿಜಿತ್ ಸಿಂಗ್.

0: ಸಮಯ ಸರಿಯಾಗಿ 4:45:05 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ಆಕಾಶವಾಣಿ ಮೈಸೂರು, ಭಾಷಾ ಭಾರತಿ ವಿಶೇಷ ಹಿಂದಿ ಬಾನುಲಿ ಪಾಠ ಸರಣಿ, ಸಹಯೋಗ ಭಾರತೀಯ ಭಾಷಾ ಸಂಸ್ಥಾನ ಮೈಸೂರು.

0: ಸಂಕಲನ ಜಿಎನ್ ಮಂಜುನಾಥ್, ನಿರ್ಮಾಣ ಎನ್ ಕೇಶವಮೂರ್ತಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
1: ನಮ್ಮ ಭೂಮಿಗೂ ನಮ್ಮ ಬದುಕಿಗೂ ಅವಿನಾಭಾವ ಸಂಬಂಧ.
0: ಬದುಕಿಗೆ ಆಶ್ರಯ ತಾಣವಾದ ಸಹನಾಮಯಿ ಭೂಮಿಯ ಮೇಲಿನ ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ, ಜವಾಬ್ದಾರಿ ಹಾಗೂ ಕರ್ತವ್ಯವೂ ಹೌದು.
1: ಕೇಳಿ ಭೂಮಿ ಬದುಕು ಬಾನುಲಿ ಸರಣಿ ಪ್ರತಿ ಸೋಮವಾರ ಬೆಳಗ್ಗೆ 6:35 ಹಾಗೂ ಅಂದೇ ಸಂಜೆ 6:10.
0: ಭೂಮಿಯ ಮೇಲೆ ಬದುಕು ಸಾಗಿಸುವ ನಾವು ಪರಿಸರವನ್ನ ಸ್ವಚ್ಛಂದವಾಗಿ ಕಾಪಾಡಿಕೊಂಡು ಆರೋಗ್ಯವಂತ ಸಮಾಜವನ್ನು ಸೃಷ್ಟಿಸಲು ಸಲಹೆಗಳನ್ನು ನೀಡುತ್ತಿದೆ ಬಾನುಲಿ ಸರಣಿ ಭೂಮಿ ಬದುಕು.
1: ಪ್ರತಿ ಸೋಮವಾರ ಬೆಳಗ್ಗೆ 6:35 ಹಾಗೂ ಮರುಪ್ರಸಾರ ಅಂದೇ ಸಂಜೆ 6:10 ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ.
2: ಹಾಯ್ ಪುಟಾಣಿಗಳೇ, ನೀವು ಚೆನ್ನಾಗಿ ಕತೆ ಬರೀತೀರಾ, ಕವನ ಕೂಡ ಬರೀತೀರಾ, ಚುಟುಕು, ಹಾಸ್ಯ ಬರಹ, ಲೇಖನ ಇವೆಲ್ಲಕ್ಕೂ ಒಂದು ವೇದಿಕೆ ಸಿದ್ಧವಾಗ್ತಾ ಇದೆ ನಿಮಗಾಗಿ. ಮೈಸೂರು ಆಕಾಶವಾಣಿಯ ಮಕ್ಕಳ ಮಂಟಪದಲ್ಲಿ ಮಕ್ಕಳ ಸಾಹಿತ್ಯ ರಂಗ, ಪ್ರಸಾರಕ್ಕೆ ಯೋಗ್ಯವಾದ ನಿಮ್ಮ ಬರಹಗಳಿಗೆ ಆದ್ಯತೆ.
3: ವಿಳಾಸ, ನಿಲಯ ನಿರ್ದೇಶಕರು, ಮಕ್ಕಳ ಸಾಹಿತ್ಯ ರಂಗ, ಆಕಾಶವಾಣಿ, ಯಾದವಗಿರಿ, ಮೈಸೂರು. ಪಿನ್ಕೋಡ್ 5700020. 1-10 ತರಗತಿಯವರೆಗಿನ ಮಕ್ಕಳ ಬರೆಯುವ ಹವ್ಯಾಸಕ್ಕೆ ಇದೊಂದು ಸದಾವಕಾಶ. ಮಕ್ಕಳ ಸಾಹಿತ್ಯ ರಂಗ.
4: ಕೃಷಿ ನಿರಂತರ,
5: ಹಾಗೆ ಕಲಿಕೆಯೂ ನಿರಂತರ.

0: ಆತ್ಮೀಯರೇ,
1: ಕೃಷಿ ಸಂಶೋಧನಾ ಸಂಸ್ಥೆಯೊಂದಿಗೆ ಬೇಸಾಯ ಕಲಿಯುವ ಆಸಕ್ತಿ ನಿಮಗಿದೆಯೇ?
0: ನವೀನ ತಾಂತ್ರಿಕತೆಗಳನ್ನು ಜಮೀನಿನಲ್ಲಿ ಅಳವಡಿಸುವ ಆಸೆಯೂ ಇದೆಯೇ?
1: ಹಾಗಿದ್ದರೆ ತಪ್ಪದೇ ಆಲಿಸಿ
0: ಕೃಷಿ ದೀವಿಗೆ.
1: ಮೈಸೂರು ಬಾನುಲಿಯಲ್ಲಿ ಪ್ರತಿ ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ
0: ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ
1: ಕೃಷಿ ದೀವಿಗೆ.
2: ಸಮಯ ಸರಿಯಾಗಿ 5:10. ಇದು ಆಕಾಶವಾಣಿ ಮೈಸೂರು FM 100.6.
3: Mysore sandal.
4: Nodu, ಇದೇ ನನ್ನ ಫೇವರೆಟ್ ಸೋಪ್. ಮೈಸೂರು ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ

0: ಕಸಾಬುನು ಮೈಸೂರು ಸ್ಯಾಂಡಲ್ ಸೋಪ್.
1: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
2: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
3: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSUWSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ಕೆಎಸ್ಒಯು ಮುಕ್ತವಾಣಿ.
5: ಇದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ.
6: ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ
4: ಪ್ರತಿ ಮಂಗಳವಾರ ಬೆಳಿಗ್ಗೆ 7:15 ಹಾಗೂ ಸಂಜೆ 5:40.
6: ಕೆಎಸ್ಒಯು ಮುಕ್ತವಾಣಿ.
5: ಮುಕ್ತವಾಣಿ ಎಲ್ಲರ ಮನೆಗೂ ಎಲ್ಲರ ಮನಕ್ಕೂ ವಿಶ್ವಜ್ಞಾನವನ್ನು ನೀಡುವ ವಾಣಿ.
4: ಅಧ್ಯಯನಶೀಲ ಮನಸ್ಸುಗಳ ನಿರಂತರ ಸಂಗಾತಿ ಮೈಸೂರು ಆಕಾಶವಾಣಿಯ ಕೆಎಸ್ಒಯು ಮುಕ್ತವಾಣಿ.
5: ಯಾವುದೇ ಪದವಿ ಕಲಿಯಲು ಇರುವುದು ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ.
4: ಮರೆಯದೆ ಆಲಿಸಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:15 ಹಾಗೂ ಸಂಜೆ 5:40 ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪ್ರಾಯೋಜಿತ ಬಾನುಲಿ ಸರಣಿ
6: ಕೆಎಸ್ಒಯು ಮುಕ್ತವಾಣಿ.
5: ಕಲಿಯಲು ಇಲ್ಲ ವಯಸ್ಸಿನ ಮಿತಿಯು, ಜೀವನಕ್ಕಿಲ್ಲ ಯಾವುದೇ ತಡೆಯು.
4: ಕೆಎಸ್ಒಯು ಮುಕ್ತವಾಣಿ.
7: ಹಲೋ, ಇಸ್ ಇಟ್ 251-258?
8: Yes.
9: FM 100.6 ಆಕಾಶವಾಣಿ ಮೈಸೂರು.
10: ಸರ್, ಒಂದು ಹಾಡು ಬೇಕಿತ್ತು.
11: ಏನೇ ಕೇಳು ಕೊಡುವೆ ನಿನಗೆ ನಾನೀಗ.
12: ಕರೆಗೊಂದು ಗೀತೆ,
13: ಕರೆಗೊಂದು ಗೀತೆ.
6: ನಿಮ್ಮ ಅಪೇಕ್ಷೆಯ ಗೀತೆಗಳು
4: ನಿಮ್ಮದೇ ಮೈಸೂರು ಬಾನುಲಿಯಲ್ಲಿ.
14: ಹೃದಯ ತುಂಬಿ
12: ಪ್ರತಿ ಮಂಗಳವಾರ ಬೆಳಿಗ್ಗೆ 8:30.
15: ಗುಡ್ ಮಾರ್ನಿಂಗ್, ಶುಭ ದಿನ, ಸುಪ್ರಭಾತ.
6: ಕರೆ ಮಾಡಿ
4: 2512582
6: ಅಥವಾ 2515089.
12: ಎಸ್ಟಿಡಿ ಕೋಡ್ 0821.
16: ಹಲೋ, ಮೋಹನ್ ಸ್ಪೀಕಿಂಗ್.
6: ನಿಮ್ಮ ಮೆಚ್ಚಿನ ಗೀತೆ
4: ಕೇಳಿ
12: ಆನಂದಿಸಿ.
17: ಆತ್ಮೀಯ ಕೇಳುಗರೆ, ಇದೇ ಬುಧವಾರ ಸಂಜೆ 5:00 ಕ್ಲಿಯರ್ ಮೆಡಿ ಆಸ್ಪತ್ರೆಗಳು ವಿಜಯನಗರ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ
18: ಸ್ವಾಸ್ಥ್ಯ ಸಂವಾದ, ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ.
17: ಬಿನೈನ್ ಪ್ರಾಸ್ಟೇಟ್ ಎನ್ಲಾರ್ಜ್ಮೆಂಟ್, ಈ ಕುರಿತು ಮಾತನಾಡುತ್ತಾರೆ ಕನ್ಸಲ್ಟೆಂಟ್ ಯೂರಾಲಜಿಸ್ಟ್ ಮತ್ತು ಕಿಡ್ನಿ ಕಸಿ ತಜ್ಞರಾದ ಡಾಕ್ಟರ್ ಅನ್ವೇಶ್ ಎ. ಕೇಳಿ ಇದೇ ಬುಧವಾರ ಸಂಜೆ 5:00 ಕ್ಲಿಯರ್ ಮೆಡಿ ಆಸ್ಪತ್ರೆಗಳು ವಿಜಯನಗರ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ
18: ಸ್ವಾಸ್ಥ್ಯ ಸಂವಾದ, ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ.
19: ಸ್ನೇಹಿತರೆ, ಈಗ ಗಮನಿಸಿ, ಕರ್ನಾಟಕ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ವತಿಯಿಂದ ಮಕ್ಕಳ ದಿನಾಚರಣೆ 2026 ಪ್ರಯುಕ್ತ ಮಕ್ಕಳು ತಮ್ಮ ಪ್ರಾಣದ ಹಂಗನ್ನು ತೊರೆದು ಹಾಗೂ ಸಮಯ ಪ್ರಜ್ಞೆಯಿಂದ ಇತರರ ಪ್ರಾಣದ ರಕ್ಷಣೆಗಾಗಿ ಧೈರ್ಯ ಸಾಹಸ ಪ್ರದರ್ಶಿಸಿದ 6-18 ವರ್ಷದ ಒಳಗಿನ ಬಾಲಕರಿಗೆ ಹೊಯ್ಸಳ ಮತ್ತು ಬಾಲಕಿಯರಿಗೆ ಕೆಳದಿ ಚೆನ್ನಮ್ಮ ಶೌರ್ಯ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗುತ್ತದೆ. ಈ ಪ್ರಕರಣ 1 August 2025 July 2026 ಒಳಗೆ ನಡೆದಿರಬೇಕು. ಪ್ರಶಸ್ತಿಗೆ ಆಯ್ಕೆಯಾದ ಮಕ್ಕಳಿಗೆ ತಲಾ 10,000 ರೂಪಾಯಿಗಳ ನಗದು ಬಹುಮಾನ ಮತ್ತು ಪ್ರಶಸ್ತಿ ಪತ್ರ ಒಳಗೊಂಡಿರುತ್ತದೆ. ಇದೇ ಸಂದರ್ಭದಲ್ಲಿ ಮಕ್ಕಳ ಕಲ್ಯಾಣ ಕ್ಷೇತ್ರದಲ್ಲಿ ಕನಿಷ್ಠ 5 ವರ್ಷಗಳ ಕಾಲ ಅತ್ಯುತ್ತಮ ಸೇವೆ ಸಲ್ಲಿಸಿರುವ ವ್ಯಕ್ತಿಗಳಿಗೆ 25,000 ರೂಗಳ ನಗದು ಬಹುಮಾನ ಮತ್ತು ಪ್ರಶಸ್ತಿ ಪತ್ರ ಹಾಗೂ ಸಂಸ್ಥೆಗಳಿಗೆ 1,00,000 ರೂಪಾಯಿಗಳ ನಗದು ಬಹುಮಾನ ಮತ್ತು ಪ್ರಶಸ್ತಿ ಪತ್ರವನ್ನು ನೀಡಿ ಗೌರವಿಸಲಾಗುವುದು. ಮಕ್ಕಳ ದಿನಾಚರಣೆ 2026 ಪ್ರಶಸ್ತಿಗಾಗಿ ನಿಗದಿಪಡಿಸಿರುವ ಅರ್ಜಿ ನಮೂನೆಗಳನ್ನು ಉಪನಿರ್ದೇಶಕರ ಕಚೇರಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, 1ನೇ ಮಹಡಿ ಸ್ತ್ರೀಶಕ್ತಿ ಭವನ, ಕೃಷ್ಣದೇವರಾಯ ವೃತ್ತ, ವಿಜಯನಗರ 2ನೇ ಹಂತ, ಮೈಸೂರು, ಇಲ್ಲಿಂದ ಪಡೆದು ಭರ್ತಿ ಮಾಡಿದ ಅರ್ಜಿಗಳನ್ನು ಈ ತಿಂಗಳ 14 ಒಳಗೆ ಸಲ್ಲಿಸತಕ್ಕದ್ದು. ಅರ್ಜಿಗಳನ್ನು ಕನ್ನಡ ಭಾಷೆಯಲ್ಲಿಯೇ ಸಲ್ಲಿಸಬೇಕು.

ಹಾಗೂ ಹೆಚ್ಚಿನ ಮಾಹಿತಿಗಾಗಿ ನೀವು 249-5432 ಈ ದೂರವಾಣಿ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ಪ್ರಕಟಣೆ ಕೇಳಿದಿರಿ. ಇದು ಆಕಾಶವಾಣಿ ಮೈಸೂರು FM 100.6. ಸಮಯ 5:05:40. ನೀವೆಲ್ಲ ಕಾಯುತ್ತಿರುವಂತಹ ಸಮಯ ಸಂದೇಶಾಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಪ್ರಸಾರ ಮಾಡ್ತಾ ಇದ್ದಾವೆ. ಮೊದಲಿಗೆ ಕೇಳಿ ರಂಗೇನಹಳ್ಳಿಯಾಗಿ ರಂಗದ ರಂಗೇಗೌಡ ಚಿತ್ರದ ಗೀತೆ, ಹಳಿದರಲ್ಲನ್ ಶಾಸ್ತ್ರಿ ಹಾಗೂ ಚಿತ್ರ ಸಾಹಿತ್ಯ ಹಾಗೂ ಸಂಗೀತ ವಿ ಮನೋಹರ್ ಅವರದು

ಇನ್ನು ಮುಂದೆ ಕೇಳಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ವಿಜಯ ಕಂಕಣ ಚಿತ್ರದ ಗೀತೆ. ಈ ಗೀತೆಯ ಸಾಹಿತ್ಯ ಹಾಗೂ ಸಂಗೀತ ಅಮರಪ್ರಿಯ ಅವರದು. ಗೀತೆಗಾಗಿ ಪಟ್ಟಸೊಮ್ಮನಹಳ್ಳಿಯಿಂದ ಗಾನಸುಮ ಅವರು ಕೋರಿಕೆಯನ್ನು ಕಳಿಸಿದ್ದಾರೆ. ಈ ಹಾಡು ನಿಮಗಾಗಿ.

ಇನ್ನು ಮುಂದೆ ಕೇಳಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಗುರುರಾಜ್ ಅವರ ಇವುಗಳ ಧ್ವನಿಯಲ್ಲಿ ಎಂ ಎನ್ ವ್ಯಾಸರಾವ್ ಅವರು ಬರೆದ ಗೀತೆಯನ್ನು ಸಂಗೀತ ಕೆಳಗಡಿಸಿದ್ದಾರೆ ಉಪೇಂದ್ರ ಕುಮಾರ್. ಚಿತ್ರ ಮಿಡಿದ ಶ್ರುತಿ. ಕೋರಿಕೆ ಸೋಮಹಳ್ಳಿಯಿಂದ ಅನಸೂಯ, ಜಯಶ್ರೀ, ಶ್ರೀಧರ್, ಸಮೃದ್ಧ, ಮಂಜು, ಸುಪ್ರಭ, ಪ್ರಿಯಾ, ಜಾನು ಹಾಗೂ ನಾಗರತ್ನಮ್ಮ.

0: ನಮ್ಮ ಭೂಮಿಗೂ ನಮ್ಮ ಬದುಕಿಗೂ ಅವಿನಾಭಾವ ಸಂಬಂಧ.
1: ಬದುಕಿಗೆ ಆಶ್ರಯ ತಾಣವಾದ ಸಹನಾಮಯಿ ಭೂಮಿಯ ಮೇಲಿನ ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ, ಜವಾಬ್ದಾರಿ ಹಾಗೂ ಕರ್ತವ್ಯವೂ ಹೌದು.
0: ಕೇಳಿ ಭೂಮಿ ಬದುಕು ಬಾನುಲಿ ಸರಣಿ ಪ್ರತಿ ಸೋಮವಾರ ಬೆಳಗ್ಗೆ 6:35 ಹಾಗೂ ಅಂದೇ ಸಂಜೆ 6:10.
1: ಭೂಮಿಯ ಮೇಲೆ ಬದುಕು ಸಾಗಿಸುವ ನಾವು ಪರಿಸರವನ್ನ ಸ್ವಚ್ಛಂದವಾಗಿ ಕಾಪಾಡಿಕೊಂಡು ಆರೋಗ್ಯವಂತ ಸಮಾಜವನ್ನು ಸೃಷ್ಟಿಸಲು ಸಲಹೆಗಳನ್ನು ನೀಡುತ್ತಿದೆ ಬಾನುಲಿ ಸರಣಿ ಭೂಮಿ ಬದುಕು.
0: ಪ್ರತಿ ಸೋಮವಾರ ಬೆಳಗ್ಗೆ 6:35 ಹಾಗೂ ಮರುಪ್ರಸಾರ ಅಂದೇ ಸಂಜೆ 6:10 ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ.

ಎಸ್ಪಿ ಬಾಲಸುಬ್ರಹ್ಮಣ್ಯಂ, ವಾಣಿ ಜಯರಾಮ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಕಾಲೇಜು ರಂಗಚರಿತ ಗೀತೆಯನ್ನು ಕೇಳುತ್ತಿದ್ದೀರಿ. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ಟಿ ಜಿ ಲಿಂಗಪ್ಪ. ಗೀತೆಗಾಗಿ ಸರಸ್ವತಿಪುರಂನ ಹೆಚ್ ಎನ್ ವಿಶ್ವನಾಥ್ ನಮಗೆ ಸಂದೇಶವನ್ನು ಕಳಿಸಿದರು. ಇನ್ನು ಮುಂದೆ ಕೇಳಿ ಗೂಗ್ಲಿ ಚಿತ್ರದ ಗೀತೆ. ಹಾಡಿದರೆ ರಾಜೇಶ್ ಕೃಷ್ಣನ್, ಯೋಗರಾಜ್ ಭಟ್ ಅವರ ಸಾಹಿತ್ಯ, ಸ್ವರಕಲ್ಪನೆ ಜೋಸ್ಪಾ ಶ್ರೀಧರ್. ಗೀತೆಗಾಗಿ ಕೋರಿಕೆ ಬೆಂಗಳೂರಿನಿಂದ ಬಿಂದು ಪ್ರಕಾಶ್.

ಎಸ್ ಜಾನಕಿಯವರ ಧ್ವನಿಯಲ್ಲಿ ಅವಳ ಹೆಜ್ಜೆ ಚಿತ್ರದ ಗೀತೆಯನ್ನು ಕೇಳುತ್ತಿದ್ದಿರಿ. ಚಿ ಉದಯಶಂಕರ್ ಅವರು ರಚಿಸಿದ ಈ ಗೀತೆಗೆ ರಾಜನ್ ನಾಗೇಂದ್ರ ಸ್ವರ ಸಂಯೋಜನೆ ಮಾಡಿದರು. ಹೂಟಗಳಿಂದ ಪುಷ್ಪ, ಮೇಘನ ಹಾಗೂ ಪವನ್ ಈ ಗೀತೆಗಾಗಿ ನಮಗೆ ಕೋರಿಕೆಯನ್ನು ಸಲ್ಲಿಸಿದರು. ಇನ್ನು ಮುಂದೆ ಕೇಳಿ ಗಂಧರ್ವಗಿರಿ ಚಿತ್ರದ ಗೀತೆ. ಹಾಡಿದರೆ ಎಸ್ ಜಾನಕಿ. ವಿಜಯ ನರಸಿಂಹ ಅವರ ಸಾಹಿತ್ಯ, ಸಂಗೀತ ಉಪೇಂದ್ರ ಕುಮಾರ್. ಮಂಡ್ಯದಿಂದ ನಂದಾದೀಪ, ರಂಜಿತಾ, ದರ್ಶಿನಿ ಹಾಗೂ ಸರಸ್ವತಮ್ಮ ನಮಗೆ ಕೋರಿಕೆಯನ್ನು ಸಲ್ಲಿಸಿದ್ದಾರೆ.

0: ಆಕರ್ಷಕ ಸೀರೆ ಮತ್ತು ಉಪಸಾಧನಗಳು. ಮಗ್ಗದ ಮನೆ, ಮೈಸೂರು, ರಾಮಕೃಷ್ಣ ನಗರ. ಮಗ್ಗದ ಮನೆ.
1: ಕನ್ನಡ ನುಡಿಪಯಣ,
2: ಕನ್ನಡ ನುಡಿಪಯಣ,
1: ಕನ್ನಡ ನಾಡು ನುಡಿ ಸಂಸ್ಕೃತಿ ಪರಂಪರೆ ಕುರಿತ ರಸಪ್ರಶ್ನೆ ಕಾರ್ಯಕ್ರಮ ಪ್ರತಿ ತಿಂಗಳ ಎರಡನೇ ಭಾನುವಾರ ಬೆಳಿಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ ಪ್ರಸಾರವಾಗಲಿದೆ.
3: ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ, ಆರಾಧಿಸು.
1: ಪ್ರಶ್ನೆ ನಮ್ಮದು, ಉತ್ತರ ನಿಮ್ಮದು. ಕರೆ ಮಾಡಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ.
4: ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ, ಕನ್ನಡ ನುಡಿ.
5: ಚಿತ್ರ ಗಂಗಾ ಯಮುನಾ ಹಾಡಿದ್ದಾರೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ, ಆರ್ ಎನ್ ಜೈಗೋಪಾಲ್ ಅವರ ರಚನೆಗೆ ಸಂಗೀತ ನೀಡಿದ್ದಾರೆ ವಿದ್ಯಾಸಾಗರ್. ಕೋರಿಕೆ ವಿಜಯನಗರ 4ನೇ ಹಂತದಿಂದ ಗೋವಿಂದರಾಜು, ಗಾಯತ್ರಿ, ಮೋಹನ್ ಹಾಗೂ ನಮ್ರತಾ.

ಚಿತ್ರ ಮೊಗ್ಗಿನ ಮನಸ್ಸು ಹಾಡಿದ್ದಾರೆ ಶ್ರೇಯಾ ಘೋಷಾಲ್. ಶಶಾಂಕ್ ಅವರ ರಚನೆಗೆ ಸಂಗೀತ ಮನೋಮೂರ್ತಿಯವರದು. ಕೋರಿಕೆ ಅಗ್ರಹಾರದಿಂದ ಎಂಆರ್ ಶ್ರೀಕಂಠನ್.

ಎಸ್ ಜಾನಕಿ ಹಾಗೂ ಮನು ಅವರ ಇವುಗಳ ಧ್ವನಿಯಲ್ಲಿ ಕೇಳಿ ಬೆಳ್ಳಿ ಮೋಡಗಳು ಚಿತ್ರದ ಗೀತೆಯನ್ನು ಕೆ ವಿ ರಾಜು ಅವರು ಬರೆದಿರುವ ಈ ಗೀತೆಗೆ ಸಂಗೀತ ನೀಡಿದ್ದಾರೆ ಉಪೇಂದ್ರ ಕುಮಾರ್. ಗೀತೆಗಾಗಿ ಪುತ್ತೂರಿನಿಂದ ರಾಜೇಂದ್ರ ಪ್ರಸಾದ್ ಕಿರಗುಂದ ನಮಗೆ ಸಂದೇಶವನ್ನು ಕಳಿಸಿದರು.

ಕೊನೆಯದಾಗಿ ಕೇಳಿ ಬಾಂಬೆ ಜಯಶ್ರೀ ಅವರು ಹಾಡಿರುವ ಜ್ಯೋತಿ ಜ್ಯೋತಿಯಲ್ಲಿ ತೆರೆದ ಗೀತೆಯನ್ನು. ನಾಗೇಂದ್ರಪ್ಪ ಅವರ ಸಾಹಿತ್ಯ ಸಂಗೀತ ವಿ ಹರಿಕೃಷ್ಣ, ಗೀತೆಗಾಗಿ ಶ್ರೀರಂಗಪಟ್ಟಣದಿಂದ ಕೃಷ್ಣ ಟೇಲರ್, ಪದ್ಮ ಕೃಷ್ಣ, ಚೈತ್ರನಾರಾಯಣ್, ಬಹುಳ, ಲಕ್ಷ್ಮೀ ಉಮಾಶಂಕರ್, ಸುಶಾಂತ್, ಪ್ರಶಾಂತ್, ಧೀರಜ್ ಹಾಗೂ ಪ್ರಣವ್ ಅವರು ನಮಗೆ ಸಂದೇಶವನ್ನು ಕಳಿಸಿದರು.

ಸ್ನೇಹಿತರೆ, ಈ ಗೀತೆಯೊಂದಿಗೆ ಇಂದಿನ ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದಾವೆ. ನಮಗೆ ಹಲವಾರು ಶ್ರೋತೃಗಳು ತಮ್ಮ ಮೆಚ್ಚಿನ ಗೀತೆಗಾಗಿ ಕೋರಿಕೆಯನ್ನು ಸಲ್ಲಿಸಿದ್ರು. ಬಹಳಷ್ಟು ಜನರ ಗೀತೆಯನ್ನು ನಾವು ಪ್ರಸಾರ ಮಾಡೋಕ್ಕಾಗಲಿಲ್ಲ. ಯಾರ್ಯಾರು ಕಳಿಸಿದ್ರು ಅಂತ ನೋಡೋದಾದರೆ, ಬೆಲವತ್ತ ಗ್ರಾಮದಿಂದ ಲೋಕೇಶ್ ಚಾ, ನಂದಿನಿ, ಕಾವ್ಯ, ಅಂಜಲಿ, ಹರ್ಷಿತಾ ಆಚಾರ್ಯ ಅವರು ಕಳಿಸಿದ್ರು. ಹಾಗೆಯೇ ಚನ್ನಪಟ್ಟಣದಿಂದ ಸುನೀಲ್, ಅನಿಲ್, ಮಾಲಾ, ಜಾನು, ಮಮತಾ ಹಾಗೂ ಸಿದ್ದಪ್ಪಾಜಿ ಅವರು ಕಳಿಸಿದ್ರು. ಇನ್ನು ಬೆಂಗಳೂರು ದಕ್ಷಿಣ ಜಿಲ್ಲೆಯಿಂದ ರಮೇಶ್ ಕಾಂತರಾಜಮ್ಮ ಯಾರ್ ಹರ್ಷಿತಾ ಅವರು ನಮಗೆ ಸಂದೇಶವನ್ನು ಕಳಿಸಿದ್ರು. ಇವರು ಮರ್ಸೆಯಿಂದ ಬಂಗಾರಮ್ಮ ಅನ್ನೋರು ಸಂದೇಶವನ್ನು ಕಳಿಸಿದ್ರು. ಇವರು ಮೈಸೂರಿನಿಂದ ಸುಜಾತ, ಹಾಗೆಯೇ ಮೈಸೂರಿನ ರಾಜನಗರದಿಂದ ಪಂಕಜ್ ಸತೀಶ್ ಇವರು ನಮಗೆ ಸಂದೇಶವನ್ನು ಕಳಿಸಿದ್ರು. ರಮ್ಯಾಶ್ರೀ, ಪೂಜಾಶ್ರೀ, ಅಂಬುಶ್ರೀ, ಕೌಶಿಕ್, ರಾಜ್, ಗಗನ್, ಭುವನ್, ರಮೇಶ್, ಸರಸ್ವತಿ, ಶಿಲ್ಪಿಯವರು ಹನುಮನಾಳಿಯಿಂದ ನಮಗೆ ಸಂದೇಶವನ್ನು ಕಳಿಸಿದರೆ, ತೊರೆಮಾವನಿಂದ ವೆಂಕಟೇಶ್, ಹನುಮಯ್ಯ, ಮಹಾದೇವಸ್ವಾಮಿ, ಬಜಾರ್ ರವಿಕುಮಾರ್ ಅವರು ಕಳಿಸಿದರು. ಹಾಗೆಯೇ ಹನೂರು ತಾಲೂಕು ಚಿಂಚೋಳಿಯಿಂದ ಬಸವರಾಜು, ಪ್ರೇಮ, ಮಂಜುಳಾ, ಮಹೇಶ್, ಮನೀಶ್ ಅವರು ನಮಗೆ ಕಳಿಸಿದರು. ಹೊಳೆ ನರಸೀಪುರ ತಾಲೂಕಿನಿಂದ ವಸಂತ ಕುಮಾರಿ ಅವರು ನಮಗೆ ಸಂದೇಶವನ್ನು ಕಳಿಸಿದರು. ಹಾಗೆಯೇ ಕೋಣನಕೆರೆ ಗ್ರಾಮದಿಂದ ಸುಪ್ರೀತಾ ಶ್ರೀನಿವಾಸ್ ಬೆಳ್ಳಿಕುಮಾರಿ ಅವರು ನಮಗೆ ಸಂದೇಶವನ್ನು ಕಳಿಸಿದರು. ಹಾಗೆ ಶ್ರೀರಂಗಪಟ್ಟಣ ತಾಲೂಕು ಬಲ್ಲೇನಹಳ್ಳಿಯಿಂದ

0: ಹಸ್ಪ್ರಕಾಶ್ ಅವರು ನಮಗೆ ಸಂದೇಶವನ್ನು ಕಳಿಸಿದರು. ಹಾಗೆ ಚನ್ನನಕುಂಟೆ ಶಿರಾಯಿಂದ ಕೂಡ ರೂಪಾ, ಲಕ್ಷ್ಮೀಕಾಂತ್, ಯಶವಂತ್, ತೇಜಸ್ವಿನಿ ಅವರು ನಮಗೆ ಸಂದೇಶವನ್ನು ಕಳಿಸಿದರೆ. ನಿಸರ್ಗ ಪೂರ್ಣಿಮಾ ಹೆಮ್ಮನಹಳ್ಳಿಯಿಂದ ಅವರು ನಮಗೆ ಸಂದೇಶವನ್ನು ಕಳಿಸಿದರು. ಹಾಗೆಯೇ ಕಲ್ಯಾಣಗಿರಿಯಿಂದ ಸಾನಿಯಾ ಅಂಜುಮ್ ಅವರು, ಇನ್ನು ಹಂಪಸಾಗರದಿಂದ ಸುಭಾನ್ ಅವರು, ಹಾಗೆಯೇ ವಿದ್ಯಾರಣ್ಯಪುರಂನಿಂದ ಲತಾ ಮತ್ತು ವೇದರಂಗಯ್ಯ, ಗಣೇಶ್ ನಗರದಿಂದ ಭಾವಸಾರ್, ಚಂದ್ರಶೇಖರಂಪುರ, ಲೀಲಾವತಿ, ಶಿಲ್ಪಾ, ಚಿರಂತ್, ಗೋಕುಲಂನಿಂದ ಮನಸ್ಸು ಆನಂದ್, ಶ್ರೀನಿವಾಸ್, ಜೆ ಪಿ ಗೊಬ್ಬರಗಾಲದಿಂದ, ಹಾಗೆಯೇ ಸುಮಾರು ಜನ ಹೀಗೆ ತಮ್ಮ ಸಂದೇಶವನ್ನು ಕಳಿಸಿದರು. ಸ್ನೇಹಿತರೆ, ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದಾವೆ. ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಮೈಸೂರು FM 100.6.
1: ಮೈಸೂರ್ ಸ್ಯಾಂಡಲ್ ನೋಡು, ಇದೇ ನನ್ನ ಫೇವರಿಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
3: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
1: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSUWSSP.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ನಮ್ಮ ಭೂಮಿಗೂ ನಮ್ಮ ಬದುಕಿಗೂ ಅವಿನಾಭಾವ ಸಂಬಂಧ.
5: ಬದುಕಿಗೆ ಆಶ್ರಯ ತಾಣವಾದ ಸಹನಾಮಯಿ ಭೂಮಿಯ ಮೇಲಿನ ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ, ಜವಾಬ್ದಾರಿ ಹಾಗೂ ಕರ್ತವ್ಯವೂ ಹೌದು.
4: ಕೇಳಿ ಭೂಮಿ ಬದುಕು ಬಾನುಲಿ ಸರಣಿ ಪ್ರತಿ ಸೋಮವಾರ ಬೆಳಗ್ಗೆ 6:35 ಹಾಗೂ ಅಂದೇ ಸಂಜೆ 6:10.
5: ಭೂಮಿಯ ಮೇಲೆ ಬದುಕು ಸಾಗಿಸುವ ನಾವು ಪರಿಸರವನ್ನು ಸ್ವಚ್ಛಂದವಾಗಿ ಕಾಪಾಡಿಕೊಂಡು ಆರೋಗ್ಯವಂತ ಸಮಾಜವನ್ನು ಸೃಷ್ಟಿಸಲು ಸಲಹೆಗಳನ್ನು ನೀಡುತ್ತಿದೆ ಬಾನುಲಿ ಸರಣಿ ಭೂಮಿ ಬದುಕು.
4: ಪ್ರತಿ ಸೋಮವಾರ ಬೆಳಗ್ಗೆ 6:35 ಹಾಗೂ ಮರುಪ್ರಸಾರ ಅಂದೇ ಸಂಜೆ 6:10 ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ.
6: ದೇವನೂರು ಮಹಾದೇವ ಅವರ ದ್ಯಾವನೂರು ಕತೆಗಳ ಬಾನುಲಿ ನಾಟಕ ಸರಣಿ.
7: ಊರ ಮುಂದಲ ಗುಡಿ ಅದು ಮಾರಿಯ ಗುಡಿ.
8: ಇದೇ ಬುಧವಾರ August 5 ರಾತ್ರಿ 8:00 ಕೇಳಿ ಮೂಡಲ ಸೀಮೇಲಿ ಕೊಲೆ ಗಿಲೆ ಮುಂತಾಗಿ ಕಥಾನಾಟಕದ ಮರುಪ್ರಸಾರ.
0: ಏನ್ ಬಂದೆ?
9: ಏನಿಲ್ಲಾಳಿ, ಅಟ್ಟಿದಿಕ್ಕ ಅಂಗರ್ತು. ಏನಿಲ್ಲಾಳಿ, ಏನಾರ ಒಸಿ ಜೋಳ ಗೀಳ
0: ಅದೊಳ್ಳೆ ಸರಿಕಾ. ಇವನೆ ಎಲ್ಲಿಂತಾನೆ ನಾವು ತರುವ? ನಾವೇ ಮಾನವಾಗಿ ಬದುಕೊಂಡು ಹೋಗೋದ್ ಕಷ್ಟ ಆಗದ.
6: ದೇವನೂರು ಮಹಾದೇವ ಅವರ ದ್ಯಾವನೂರು ಕಥಾನಾಟಕ ಸರಣಿ.
10: ದ್ಯಾವನೂರಿಗೆ ಡಂಬರು ಬಂದದು, ಹಳ್ಳಿಗೆ ದಿಲ್ಲಿಯ ಬಣ್ಣ ಬಂದದು.
6: ಈ ನಾಟಕ ಸರಣಿಯನ್ನು ಜಗತ್ತಿನಾದ್ಯಂತ ನ್ಯೂಸ್ ಆನ್ ಏರ್ ಆಪ್ನಲ್ಲೂ ಕೇಳಬಹುದು.

ಸಮಯ ಸರಿಯಾಗಿ 6 ಗಂಟೆ. ಇದು ಆಕಾಶವಾಣಿ ಮೈಸೂರು FM 100.6. ಇನ್ನು ಮುಂದೆ ಹಾಗೂ ನಾಳೆ ನಮ್ಮ ನೆಲದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯನ ಮಾಡಿಕೊಳ್ಳೋಣ. ಇನ್ನು ಮುಂದೆ 6:10 ಭೂಮಿ ಬದುಕು ಪರಿಸರ ಹಾಗೂ ಆರೋಗ್ಯ ಕುರಿತಾದ ಬಾನುಲಿ ಸರಣಿ ಪ್ರಸ್ತುತಿ ಡಾಕ್ಟರ್ ಶಿವಪ್ಪಿ. 6:30 ಬೆಂಗಳೂರು ಕೇಂದ್ರದಿಂದ ಜಿಲ್ಲಾ ವಾರ್ತಾಪತ್ರ. 6:51 ಕೃಷಿರಂಗ ಕೃಷಿ ದೀವಿಗೆ ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ ಕಾರ್ಯಕ್ರಮ. ಇದರಲ್ಲಿ ಕಬ್ಬಿನ ಬೇಸಾಯದಲ್ಲಿ ಬರ ನಿರ್ವಹಣಾ ತಾಂತ್ರಿಕತೆಗಳು ಈ ಕುರಿತು ಮಂಡ್ಯದ ವಿಸಿ ಫೋರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ವಿಶ್ರಾಂತ ವಿಜ್ಞಾನಿ ಡಾಕ್ಟರ್ ಕೆವಿ ಕೇಶವಯ್ಯ ಅವರೊಂದಿಗೆ ಸಂದರ್ಶನವಿದೆ. ಇವರನ್ನು ಸಂದರ್ಶಿಸಲಿದ್ದಾರೆ ಎನ್ ಕೇಶವಮೂರ್ತಿ. ಚಿತ್ರಗೀತೆಯನ್ನು ಕೇಳಬಹುದು 7:45. 8:00 ದೆಹಲಿ ಕೇಂದ್ರದಿಂದ ಸಂಸತ್ ಸಮೀಕ್ಷಾ. 8:15 ಯುವವಾಣಿ ಯೂತ್ ಹಾಸ್ಟೆಲ್ನಲ್ಲಿರುವ ಸೌಲಭ್ಯಗಳನ್ನು ಕುರಿತು ಯೂತ್ ಹಾಸ್ಟೆಲ್ ಅಸೋಸಿಯೇಷನ್ ಆಫ್ ಇಂಡಿಯಾದ ರಾಷ್ಟ್ರೀಯ ಉಪಾಧ್ಯಕ್ಷರು ಹಾಗೂ ಮೈಸೂರು ಯೂನಿಟ್ ಚೇರ್ಮನ್ ಆದ ರವಿಕುಮಾರ್ ಹೆಚ್ ಅವರೊಂದಿಗೆ

0: ಮಾತುಕತೆಯಿದೆ. ಇವರೊಂದಿಗೆ ಭಾಗವಹಿಸುತ್ತಾರೆ ದಿಗ್ವಿಜಯ್ ಬಿ. 9:15 ದೆಹಲಿ ಕೇಂದ್ರದಿಂದ ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಎ ವಿ ಪ್ರಕಾಶ್ ಅವರ ವೇಣುವಾದನವನ್ನು ಕೇಳಬಹುದು. 10:00 ಶ್ರೀ ವಿದ್ಯಾವಿಶಾರದ ಶ್ರೀ ಜಯಚಾಮರಾಜ ಒಡೆಯರ್ ವಿರಚಿತ ದೇವಿ ಕೃತಿಗಳನ್ನು ಆಧರಿಸಿದ ಬಾನುಲಿ ಸರಣಿ ಪ್ರಸ್ತುತಿ ವಿದ್ವಾನ್ ವೀನಾಂಜುಂಡಸ್ವಾಮಿ. 10:30 ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳು ಪ್ರಸಾರವಾಗಲಿವೆ. ನಾಳೆ ಬೆಳಗ್ಗೆ 6:10 ಗೀತಾರಾಧನ, 6:30 ರಾಜ್ಯ ಪ್ರಸಾರದಲ್ಲಿ ಚಿಂತನ, ಡಾಕ್ಟರ್ ಪದ್ಮಿನಿ ನಾಗರಾಜು ಅವರಿಂದ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ಸಾಧಕರ ಸೋಪಾನ, ಲೇಖನ ಮತ್ತು ಪ್ರಸ್ತುತಿ ಟಿ ಎಸ್ ಗೋಪಾಲ್, ಪ್ರಾಯೋಜಕರು ಸಹಬಾಳ್ವೆ ಬೆಂಗಳೂರು. 6:40 ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. 6:50 ರೈತರಿಗೆ ಸಲಹೆ. 7:15 ಪ್ರಾಯೋಜಿತ ಕಾರ್ಯಕ್ರಮ ಕೆಎಸ್ಒಯು ಮುಕ್ತವಾಣಿ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿ ವೇತನ ಘಟಕದಿಂದ ವಿದ್ಯಾರ್ಥಿಗಳಿಗೆ ಸಿಗುವ ಸೌಲಭ್ಯಗಳನ್ನು ಕುರಿತಂತೆ ಘಟಕದ ಸಂಯೋಜಕರು ಹಾಗೂ ಸಹಾಯಕ ಕುಲಸಚಿವರಾದ ಆರ್ ನಾಗೇಂದ್ರ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎಸ್ ಲಕ್ಷ್ಮೀನಾರಾಯಣ, ನಿರ್ಮಾಣ ಎನ್ ಕೇಶವಮೂರ್ತಿ, ಪ್ರಾಯೋಜಕರು ಪ್ರಸಾರಾಂಗ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು. ಸೇವಾವಾಹಿನಿ 7:30. ನಾಳೆ ಬೆಳಗ್ಗೆ 7:45, ಮಧ್ಯಾಹ್ನ 2:40 ಹಾಗೂ ಸಂಜೆ 7:45 ಚಿತ್ರಗೀತೆಗಳು. 8:30 ಕರೆಗೊಂದು ಗೀತೆ, ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮವಿದೆ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಎಲ್ ಅರ್ಚನಾ ಅವರ ಹಾಡುಗಾರಿಕೆ ಪ್ರಸಾರವಾಗಲಿದೆ. ವಯೋಲಿನ್ ಕೇಶವ್ ಮೋಹನ್ ಕುಮಾರ್, ಮೃದಂಗ ತುಮಕೂರು ಬಿ ರವಿಶಂಕರ್, ಘಟ ರಘುನಂದನ ರಾವ್. 10:30 ಹಿಂದಿ ಚಿತ್ರಗೀತೆಗಳು. 11:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಹೊಂಗಿರಣ, ವಿಕಸಿತ ಹಾದಿಗೊಂದು ಸೋಪಾನ, ಪ್ರಸ್ತುತಿ ಬಿಜಿ ಕವಿತಾ ಹಾಗೂ ಆರ್ ಲೋಕೇಶ್ವರಿ. 12:00 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ವನಿತಾ ವಿಹಾರ, ವಿಶ್ವ ಸ್ತನ್ಯಪಾನ ಸಪ್ತಾಹದ ಅಂಗವಾಗಿ ತಾಯಿಯ ಎದೆಹಾಲಿನ ಮಹತ್ವ, ಈ ಕುರಿತು ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞೆ ಡಾಕ್ಟರ್ ಸೌಮ್ಯ ಪಾಟೀಲ್ ಅವರೊಂದಿಗೆ ಸಂದರ್ಶನ, ಪ್ರಸೂತಿ ಕೀರ್ತನ ವಿ. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. ಇನ್ನು ಭಕ್ತಿಗೀತೆಯನ್ನು ಆಲಿಸಬಹುದು 12:35. 12:45 ಕನ್ನಡದಲ್ಲಿ ಭಾಷಣ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರನ್ನು ಪ್ರಭಾವಿಸಿದ ಬುದ್ಧಗುರು, ಈ ಕುರಿತು ಮಾತನಾಡುತ್ತಾರೆ ಮೈಸೂರು ವಿಶ್ವವಿದ್ಯಾನಿಲಯದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಧ್ಯಯನ ಸಂಶೋಧನೆ ಮತ್ತು ವಿಸ್ತರಣಾ ಕೇಂದ್ರದ ನಿರ್ದೇಶಕರಾದ ಡಾಕ್ಟರ್ ಎಸ್ ನರೇಂದ್ರ ಕುಮಾರ್. 1:00 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನು ಕುರಿತು ಸರಣಿ, ಪ್ರಧಾನಮಂತ್ರಿ ಸ್ಟ್ಯಾಂಡಪ್ ಇಂಡಿಯಾ ಯೋಜನೆ ಕುರಿತು ಮಾಹಿತಿ. ಇದು ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. 1:20 ಸುರೇಖಾ ಕೆಎಸ್ ಅವರು ಹಾಡಿರುವ ಭಾವಗೀತೆಗಳು. 1:30 ಹಾಗೂ ಸಂಜೆ 5:05 ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. 3:00 ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಮಿಥುನ್ ರಾಧಾಕೃಷ್ಣ ಅವರ ಮ್ಯಾಂಡೋಲಿನ್ ವಾದನ. 3:30 ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ ಉಮಂಗ್, ಪ್ರಾಯೋಜಕರು ಸಿಐಇಟಿ ಎನ್ಸಿಆರ್ಟಿ ನವದೆಹಲಿ. 4:00 ಕಥಾ ಕಾಲಕ್ಷೇಪ, ಮಾರುತಿ ವಿಜಯ, ಪ್ರಸ್ತುತಿ ವಿದ್ವಾನ್ ಆರ್ ಗುರುರಾಜುಲು ನಾಯ್ಡು. 5:40 ಪ್ರಾಯೋಜಿತ ಕಾರ್ಯಕ್ರಮ ಕೆಎಸ್ಒಯು ಮುಕ್ತವಾಣಿ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿ ವೇತನ ಘಟಕದಿಂದ ವಿದ್ಯಾರ್ಥಿಗಳಿಗೆ ಸಿಗುವ ಸೌಲಭ್ಯಗಳನ್ನು ಕುರಿತಂತೆ ಘಟಕದ ಸಂಯೋಜಕರು ಹಾಗೂ ಸಹಾಯಕ ಕುಲಸಚಿವರಾದ ಆರ್ ನಾಗೇಂದ್ರ ಅವರೊಂದಿಗಿನ ಸಂದರ್ಶನ. ಸಂದರ್ಶಕರು ಎಸ್ ಲಕ್ಷ್ಮೀನಾರಾಯಣ, ನಿರ್ಮಾಣ ಎನ್ ಕೇಶವಮೂರ್ತಿ, ಪ್ರಾಯೋಜಕರು ಪ್ರಸಾರಂಗ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು. 6:10 ಸಾಧಕರ ಸೋಪಾನ, ಲೇಖನ ಮತ್ತು ಪ್ರಸ್ತುತಿ ಟಿ ಎಸ್ ಗೋಪಾ, ಪ್ರಾಯೋಜಕರು ಸಹಬಾಳ್ವೆ ಬೆಂಗಳೂರು. 6:30 ಬೆಂಗಳೂರು ಕೇಂದ್ರದಿಂದ ಅವಲೋಕನ. 6:50 ಕೃಷಿರಂಗ, ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಶಿಕ್ಷಣ ಸಚಿವಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ವಾಣಿಯಲ್ಲಿ ನಾವು ನಮ್ಮೂರು, ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಕುರಿತ ಬಾನುಲಿ ಸರಣಿ, ಸ್ವಸಹಾಯ ಗುಂಪುಗಳ ಮೂಲಕ ಗ್ರಾಮೀಣ ಅಭಿವೃದ್ಧಿ ಕುರಿತು ಸಂವಾದ ಭಾಗವಹಿಸುತ್ತಾರೆ ಹನೂರು ತಾಲೂಕು ಕುಡಲೂರು ಗ್ರಾಮದ ಎಸ್ ಗಂಗಾಧರ್ ಮತ್ತು ಮೈಸೂರಿನ ಎಚ್ ಶಿವಮೂರ್ತಿ. ಇವಿಷ್ಟು ಇನ್ನು ಮುಂದೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 6:05 ಇನ್ನು ಇಂಗ್ಲಿಷ್ನಲ್ಲಿ ವಾರ್ತೆಯನ್ನು ಕೇಳೋಣ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.
1: ದಿಸ್ ಇಸ್ ಆಕಾಶವಾಣಿ, ದ ನ್ಯೂಸ್ ರೆಡ್ ಬೈ ಅನುಜಾ ಕುಮಾರ್. The Lok Sabha today passed the Supreme Court Number of Judges Amendment Bill. The bill aims to increase the number of judges of the Apex Court from the present 33 to 37, excluding the Chief Justice of India. In May this year, President Draupadi Murmu had promulgated an ordinance in this regard. Union Minister of Law and Justice Arjun Ram Meghwal moved the Supreme Court Number of Judges Amendment Bill. He said under the visionary leadership of Prime Minister Narendra Modi, the mantra of reform, perform and transform is being effectively implemented. The minister said that the bill is an important step in that ongoing reform process within the judicial sector. Earlier, the Lok Sabha was adjourned several times.

0: ರಚನೆ ಹಾಗೂ ಪ್ರಸ್ತುತಿ ಮಕ್ಕಳ ವೈದ್ಯರಾದ ಡಾಕ್ಟರ್ ಶಿವು ಪಿ.
1: ನಮ್ಮ ಆರೋಗ್ಯವು ಕೇವಲ ನಮ್ಮ ಜನ್ಯ ಗುಣಗಳು, ಜೀವನ ಶೈಲಿ ಅಥವಾ ವೈದ್ಯಕೀಯ ಸೇವೆಗಳ ಮೇಲೆ ಮಾತ್ರ

0: ಅವಲಂಬಿತವಾಗಿಲ್ಲ. ನಾವು ವಾಸಿಸುವ, ಕೆಲಸ ಮಾಡುವ, ಕಲಿಯುವ ಮತ್ತು ಸಮಯ ಕಳೆಯುವ ಪರಿಸರವು ನಮ್ಮ ದೈಹಿಕ, ಮಾನಸಿಕ ಹಾಗೂ ಸಾಮಾಜಿಕ ಆರೋಗ್ಯದ ಮೇಲೆ ಮಹತ್ತರ ಪರಿಣಾಮ ಬೀರುತ್ತದೆ. ಪರಿಸರದ ಪ್ರಮುಖ ಆರೋಗ್ಯ ನಿರ್ಧಾರಕಗಳಲ್ಲಿ ಗಾಳಿಯ ಗುಣಮಟ್ಟ ಒಂದು. ವಾಹನಗಳು, ಕೈಗಾರಿಕೆಗಳು, ಇಂಧನ ದಹನ ಹಾಗೂ ಮನೆಯೊಳಗಿನ ಹೊಗೆಯಿಂದ ಉಂಟಾಗುವ ವಾಯುಮಾಲಿನ್ಯವು ಆಸ್ತಮಾ, ದೀರ್ಘಕಾಲದ ಶ್ವಾಸಕೋಶದ ಕಾಯಿಲೆಗಳು ಮತ್ತು ಶ್ವಾಸಕೋಶದ ಕ್ಯಾನ್ಸರ್ನಂತಹ ರೋಗಗಳಿಗೆ ಕಾರಣವಾಗುತ್ತದೆ. ಇದು ಹೃದಯ ರೋಗ ಮತ್ತು ಪಾರ್ಶ್ವವಾಯುವಿನ ಅಪಾಯವನ್ನು ಹೆಚ್ಚಿಸುತ್ತದೆ. ನೀರು ಮತ್ತೊಂದು ಅತ್ಯಂತ ಪ್ರಮುಖ ಅಂಶವಾಗಿದೆ. ಸುರಕ್ಷಿತ ಕುಡಿಯುವ ನೀರು ಮತ್ತು ಸಮರ್ಪಕ ನೈರ್ಮಲ್ಯ ವ್ಯವಸ್ಥೆಯು ಅತಿಸಾರ, ಕಾಲರ, ಟೈಫಾಯ್ಡ್ ಹಾಗೂ ಹೆಪಟೈಟಿಸ್ನಂತಹ ರೋಗಗಳನ್ನು ತಡೆಯುತ್ತದೆ. ಕಲುಷಿತ ನೀರು ಇಂದಿಗೂ ಅನೇಕ ಪ್ರದೇಶಗಳಲ್ಲಿ ಸಾರ್ವಜನಿಕ ಆರೋಗ್ಯಕ್ಕೆ ಸವಾಲಾಗಿದೆ. ಶುದ್ಧ ನೀರಿನ ಲಭ್ಯತೆಯನ್ನು ಖಚಿತಪಡಿಸುವುದು ಸಮುದಾಯದ ಆರೋಗ್ಯವನ್ನು ಸುಧಾರಿಸುವ ಅತ್ಯಂತ ಪರಿಣಾಮಕಾರಿ ಕ್ರಮಗಳಲ್ಲಿ ಒಂದಾಗಿದೆ. ಪರಿಸರ ಆರೋಗ್ಯದ ಮೇಲೆ ಹವಾಮಾನ ಬದಲಾವಣೆ ಕೂಡ ಪರಿಣಾಮ ಬೀರುತ್ತದೆ. ಹೆಚ್ಚುತ್ತಿರುವ ತಾಪಮಾನ, ಅತಿವೃಷ್ಟಿ, ಪ್ರವಾಹ, ಬರಗಾಲ ಮತ್ತು ಸಾಂಕ್ರಾಮಿಕ ರೋಗಗಳ ಹರಡುವಿಕೆಯಲ್ಲಿನ ಬದಲಾವಣೆಗಳು ಮಾನವ ಆರೋಗ್ಯಕ್ಕೆ ಹೊಸ ಸವಾಲುಗಳನ್ನು ಉಂಟು ಮಾಡುತ್ತಿವೆ. ಉಷ್ಣತೆಯ ಅಲೆಗಳು ನಿರ್ಜಲೀಕರಣ ಮತ್ತು ಉಷ್ಣಾಘಾತಕ್ಕೆ ಕಾರಣವಾಗಬಹುದು. ಪ್ರವಾಹಗಳು ನೀರಿನಿಂದ ಹರಡುವ ಮತ್ತು ಕೀಟಗಳಿಂದ ಹರಡುವ ರೋಗಗಳ ಅಪಾಯವನ್ನು ಹೆಚ್ಚಿಸುತ್ತವೆ. ಇನ್ನೊಂದು ಹೆಚ್ಚುತ್ತಿರುವ ಸಮಸ್ಯೆ ಎಂದರೆ ರಾಸಾಯನಿಕಗಳು ಮತ್ತು ತ್ಯಾಜ್ಯಗಳ ಸಂಪರ್ಕ. ಕೀಟನಾಶಕಗಳು, ಭಾರ ಲೋಹಗಳು, ಪ್ಲಾಸ್ಟಿಕ್ ಮತ್ತು ಕೈಗಾರಿಕಾ ಮಾಲಿನ್ಯಕಾರಕಗಳು ದೇಹದ ವಿವಿಧ ಅಂಗಾಂಗಗಳ ಕಾರ್ಯವನ್ನು ಹಾನಿಗೊಳಿಸಬಹುದು. ಬೆಳವಣಿಗೆಯ ಹಂತದಲ್ಲಿರುವ ಮಕ್ಕಳ ಮೇಲೆ ಇದರ ಪರಿಣಾಮ ಹೆಚ್ಚು ಗಂಭೀರವಾಗಬಹುದು. ಅಪಾಯಕಾರಿ ವಸ್ತುಗಳ ನಿಯಂತ್ರಣ ಮತ್ತು ಸಮರ್ಪಕ ತ್ಯಾಜ್ಯ ನಿರ್ವಹಣೆ ಆರೋಗ್ಯ ರಕ್ಷಣೆಗೆ ಅಗತ್ಯವಾಗಿದೆ. ಪರಿಸರವು ನಮ್ಮ ಮಾನಸಿಕ ಆರೋಗ್ಯದ ಮೇಲೂ ಪ್ರಭಾವ ಬೀರುತ್ತದೆ. ಹಸಿರು ಪ್ರದೇಶಗಳು, ಉದ್ಯಾನವನಗಳು ಮತ್ತು ಸ್ವಚ್ಛ ಪರಿಸರವು ದೈಹಿಕ ಚಟುವಟಿಕೆಯನ್ನು ಉತ್ತೇಜಿಸಿ ಒತ್ತಡವನ್ನು ಕಡಿಮೆ ಮಾಡಿ ನೆಮ್ಮದಿಯ ಮನಸ್ಸನ್ನು ಉಂಟು ಮಾಡುತ್ತದೆ. ಮತ್ತೊಂದೆಡೆ ಜನಸಂದಣಿ, ಶಬ್ದ ಮಾಲಿನ್ಯ ಮತ್ತು ಪರಿಸರ ವಿಕೋಪಗಳು ಆತಂಕ, ಖಿನ್ನತೆ ಮತ್ತು ಮಾನಸಿಕ ಒತ್ತಡವನ್ನು ಹೆಚ್ಚಿಸಬಹುದು. ಸಂತೋಷದ ಸಂಗತಿಯೆಂದರೆ ಪರಿಸರದಿಂದ ಉಂಟಾಗುವ ಅನೇಕ ಆರೋಗ್ಯ ಸಮಸ್ಯೆಗಳನ್ನು ತಡೆಗಟ್ಟಬಹುದು. ಸರ್ಕಾರಗಳು, ಸಮುದಾಯಗಳು ಮತ್ತು ಪ್ರತಿಯೊಬ್ಬ ನಾಗರಿಕನೂ ಇದರಲ್ಲಿ ತಮ್ಮ ಪಾತ್ರವನ್ನು ನಿರ್ವಹಿಸಬೇಕು. ನಾವು ಮಾಲಿನ್ಯವನ್ನು ಕಡಿಮೆ ಮಾಡಬಹುದು, ನೀರನ್ನು ಸಂರಕ್ಷಿಸಬಹುದು, ಮರಗಳನ್ನು ನೆಡಬಹುದು, ನವೀಕರಿಸಬಹುದಾದ ಇಂಧನವನ್ನು ಬಳಸಬಹುದು, ಪರಿಸರ ಸ್ನೇಹಿ ಸಾರಿಗೆ ವ್ಯವಸ್ಥೆಗಳನ್ನು ಉತ್ತೇಜಿಸಬಹುದು ಮತ್ತು ತ್ಯಾಜ್ಯವನ್ನು ಸರಿಯಾಗಿ ವಿಲೇವಾರಿ ಮಾಡಬಹುದು. ಸಣ್ಣ ಸಣ್ಣ ಕ್ರಮಗಳು ಒಟ್ಟಾಗಿ ದೊಡ್ಡ ಬದಲಾವಣೆಗಳನ್ನು ತರಬಲ್ಲವು. ಆರೋಗ್ಯ ವೃತ್ತಿಪರರು, ಶಿಕ್ಷಕರು ಮತ್ತು ಜವಾಬ್ದಾರಿಯುತ ನಾಗರಿಕರಾಗಿ ಪರಿಸರದ ರಕ್ಷಣೆಯು ಆರೋಗ್ಯದ ರಕ್ಷಣೆಯೇ ಎಂಬುದನ್ನು ನಾವು ಅರಿತುಕೊಳ್ಳಬೇಕು. ಮಾನವನ ಆರೋಗ್ಯ ಮತ್ತು ಭೂಮಿಯ ಆರೋಗ್ಯ ಪರಸ್ಪರ ಅವಿನಾಭಾವ ಸಂಬಂಧ ಹೊಂದಿದೆ. ಸ್ವಚ್ಛ ಪರಿಸರವು ಆರೋಗ್ಯಕರ ಜೀವನ, ಕಡಿಮೆ ರೋಗಭಾರ ಮತ್ತು ಮುಂದಿನ ಪೀಳಿಗೆಗೆ ಉತ್ತಮ ಭವಿಷ್ಯವನ್ನು ಒದಗಿಸುತ್ತದೆ. ಕೊನೆಯದಾಗಿ, ಪರಿಸರ ಆರೋಗ್ಯವು ನಮ್ಮೆಲ್ಲರ ಸಾಮೂಹಿಕ ಜವಾಬ್ದಾರಿಯಾಗಿದೆ. ನಮ್ಮ ಗಾಳಿ, ನೀರು, ಭೂಮಿ ಮತ್ತು ಹವಾಮಾನವನ್ನು ರಕ್ಷಿಸುವ ಮೂಲಕ ನಾವು ಮಾನವ ಆರೋಗ್ಯವನ್ನೇ ರಕ್ಷಿಸುತ್ತೇವೆ. ಆರೋಗ್ಯಕರ ಪರಿಸರ ಮತ್ತು ಆರೋಗ್ಯಕರ ಸಮಾಜ ನಿರ್ಮಾಣಕ್ಕಾಗಿ ಎಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡೋಣ.
1: ಭೂಮಿ ಬದುಕು, ಪರಿಸರ ಮತ್ತು ಆರೋಗ್ಯ ಕುರಿತಾದ ವಿಶಿಷ್ಟ ಬಾನುಲಿ ಸರಣಿ ಕೇಳಿದಿರಿ. ರಚನೆ ಹಾಗೂ ಪ್ರಸ್ತುತಿ ಮಕ್ಕಳ ವೈದ್ಯರಾದ ಡಾಕ್ಟರ್ ಶಿವು ಪಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
2: ಸಮಯ 6:15:20. ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6.
3: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
4: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
5: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
6: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSUWSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

0: ಆಕರ್ಷಕ ಸೀರೆ ಮತ್ತು ಉಪಸಾಧನಗಳು. ಮಗ್ಗದ ಮನೆ, ಮೈಸೂರು, ರಾಮಕೃಷ್ಣ ನಗರ. ಮಗ್ಗದ ಮನೆ.
1: ಕೃಷಿ ನಿರಂತರ,
2: ಹಾಗೆ ಕಲಿಕೆಯೂ ನಿರಂತರ.

0: ಆತ್ಮೀಯರೇ, ಕೃಷಿ ಸಂಶೋಧನಾ ಸಂಸ್ಥೆಯೊಂದಿಗೆ ಬೇಸಾಯ ಕಲಿಯುವ ಆಸಕ್ತಿ ನಿಮಗಿದೆಯೇ?
1: ನವೀನ ತಾಂತ್ರಿಕತೆಗಳನ್ನು ಜಮೀನಿನಲ್ಲಿ ಅಳವಡಿಸುವ ಆಸೆಯೂ ಇದೆಯೇ?
0: ಹಾಗಿದ್ದರೆ ತಪ್ಪದೇ ಆಲಿಸಿ
1: ಕೃಷಿ ದೀವಿಗೆ.
2: ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ.
0: ಮೈಸೂರು ಬಾನುಲಿಯಲ್ಲಿ ಪ್ರತಿ ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ
1: ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ,
0: ಕೃಷಿ

0: 2512582
1: yes
2: fm 100.6 ಆಕಾಶವಾಣಿ ಮೈಸೂರು
0: ಸರ್ ಒಂದು ಹಾಡು ಬೇಕಿತ್ತು
3: ಕೇಳು ಕೊಡುವೆ ನಿನಗೆ ನಾನೀಗ
2: ಕರೆಗೊಂದು ಗೀತೆ
0: ನಿಮ್ಮ ಅಪೇಕ್ಷೆಯ ಗೀತೆಗಳು
4: ನಿಮ್ಮದೇ ಮೈಸೂರು ಬಾನುಲಿಯಲ್ಲಿ
5: ಹೃದಯ ತುಂಬಿ
2: ಪ್ರತಿ ಮಂಗಳವಾರ ಬೆಳಿಗ್ಗೆ 8:30
6: ಗುಡ್ ಮಾರ್ನಿಂಗ್ ಶುಭ ದಿನ ಸುಪ್ರಭಾತ
0: ಕರೆ ಮಾಡಿ
4: 2512582
0: ಅಥವಾ 2515089
2: ಎಸ್ಟಿಡಿ ಕೋಡ್ 0821
7: ಹಲೋ ಮೋಹನ್ ಸ್ಪೀಕಿಂಗ್
0: ನಿಮ್ಮ ಮೆಚ್ಚಿನ ಗೀತೆ
4: ಕೇಳಿ
2: ಆನಂದಿಸಿ

0: ಹೌದ್ರಿ, ಯಾವ ಕಾರ್ಯಕ್ರಮಗಳ ಸುದ್ದಿ ತರ್ತೀರಿ?
1: ರೀ, ಮೈಸೂರ್ ಮಂಡ್ಯ ಚಾಮರಾಜನಗರದ್ದು.
0: ಯಾವ್ಯಾವ ಕಾರ್ಯಕ್ರಮಗಳಿವೆಯೋ ಅಲ್ಲಿ?
1: ಸಾಹಿತ್ಯಿಕ, ಸಾಮಾಜಿಕ, ಸಾಂಸ್ಕೃತಿಕ, ರೈತಪರ ಕಾರ್ಯಕ್ರಮಗಳು ಕಂಡ್ರಿ.
0: ಯಾವತ್ರಿ ಬರುತ್ತೆ ಈ ಕಾರ್ಯಕ್ರಮ?
1: ಪ್ರತಿ ಗುರುವಾರ ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆವರೆಗೆ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯ ಸುತ್ತಮುತ್ತ ಕಾರ್ಯಕ್ರಮದಲ್ಲಿ.
0: ನಾವು ಕೂಡ ಕಾರ್ಯಕ್ರಮಗಳ ವಿವರ ಕಳಿಸ್ಬೋದಾ?
1: ಖಂಡಿತವಾ ಕಳಿಸಿಪ್ಪ. ಪತ್ರ ಬರೀರಿ, ವಿಳಾಸ ಹೀಗಿದೆ: ನಿಲಯ ನಿರ್ದೇಶಕರು, ಸುತ್ತಮುತ್ತ ವಿಭಾಗ, ಆಕಾಶವಾಣಿ, ಯಾದವಗಿರಿ, 5700020.
0: ಮೇಲ್ ಕೂಡ ಮಾಡಬಹುದೇನೋ?
1: ಓ ಖಂಡಿತ, replyair@mysore.gmail.com.
0: ಹಾಗಿದ್ರೆ ಕೇಳ್ತಿರಲ್ವಾ ಕಾರ್ಯಕ್ರಮ
2: ಸುತ್ತಮುತ್ತ?

ಆಕಾಶವಾಣಿ ಬಾಗಲಕೋಟೆ ಹಾಗೂ ವಿಜಯನಗರ ಜಿಲ್ಲೆಗಳ ವಾರ್ತಾಪತ್ರಗಳು. ಓದುತ್ತಿರುವವರು ಹರ್ಷವರ್ಧನ್, ಶೀಲವಂತ್. ಮೊದಲಿಗೆ ಬಾಗಲಕೋಟೆ ಜಿಲ್ಲೆ ವಾರ್ತಾಪತ್ರ. ವಿಕಸಿತ ಭಾರತ ಉದ್ಯೋಗ ಖಾತ್ರಿ ಹಾಗೂ ಜೀವನೋಪಾಯ ಮಿಷನ್ ಗ್ರಾಮೀಣ ವಿಬಿ ಜಿರಾಮ್ಜಿ ಯೋಜನೆ ಅಡಿ ಕೂಲಿ ಕಾರ್ಮಿಕರಿಗೆ 125 ದಿನಗಳ ಉದ್ಯೋಗ ಒದಗಿಸಿ ಗುಳೆ ಹೋಗದಂತೆ ನೋಡಿಕೊಳ್ಳಲು ಜಿಲ್ಲಾಡಳಿತದ ಅಧಿಕಾರಿಗಳಿಗೆ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಮೊಹಮ್ಮದ್ ಮೊಹಸಿನ್ ಸೂಚಿಸಿದ್ದಾರೆ. ಜಿಲ್ಲಾ ಪಂಚಾಯಿತಿ ಸಭಾಭವನದಲ್ಲಿ ತ್ರೈಮಾಸಿಕ ಕರ್ನಾಟಕ ಅಭಿವೃದ್ಧಿ ಯೋಜನೆಗಳ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಕೇಂದ್ರ ಪುರಸ್ಕೃತ ಅಮೃತ ಭಾರತ ಯೋಜನೆ ಅಡಿ ಬಾದಾಮಿ ರೈಲು ನಿಲ್ದಾಣವನ್ನು 15.1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮೇಲ್ದರ್ಜೆಗೇರಿಸಲಾಗಿದೆ. ಐತಿಹಾಸಿಕ ತಾಣ ಬಾದಾಮಿಗೆ ಭೇಟಿ ನೀಡುವ ಪ್ರವಾಸಿಗರಿಗೆ ಅನುಕೂಲ ಹಾಗೂ ಪ್ರವಾಸೋದ್ಯಮಕ್ಕೂ ಪ್ರೋತ್ಸಾಹ ಸಿಗಲಿದೆ ಎಂದು ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಹೇಳಿದ್ದಾರೆ. ರೈಲು ನಿಲ್ದಾಣಗಳ ಆಧುನೀಕರಣ, ನೈರ್ಮಲ್ಯ ಹಾಗೂ ಮೂಲಸೌಕರ್ಯಗಳ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರ ಒತ್ತು ನೀಡಿದೆ ಎಂದರು.

0: ಹೊಸಕೋಟೆ ನಗರದ ವಿದ್ಯಾಗಿರಿಯಲ್ಲಿ ಭಾರತೀಯ ವಿಶಿಷ್ಟ ಗುರುತು ಪ್ರಾಧಿಕಾರದ ನೂತನ ಆಧಾರ್ ಸೇವಾ ಕೇಂದ್ರಕ್ಕೆ ಜಿಲ್ಲಾಧಿಕಾರಿ ಸಂಗಪ್ಪ ಚಾಲನೆ ನೀಡಿದರು. ನೂತನ ಆಧಾರ್ ಕೇಂದ್ರದ ಮೂಲಕ ಹೊಸ ನೋಂದಣಿ, ಬಯೋಮೆಟ್ರಿಕ್ ನವೀಕರಣ, ಮೊಬೈಲ್ ಸಂಖ್ಯೆ, ವಿಳಾಸ ಹಾಗೂ ಇತರೆ ತಿದ್ದುಪಡಿಗಳು ಸೇರಿದಂತೆ ಹಲವು ಸೇವೆಗಳು ಒಂದೇ ಸೂರಿನಡಿ ಲಭ್ಯವಾಗಲಿವೆ ಎಂದರು. ಜಿಲ್ಲೆಯಲ್ಲಿ ಅನುಷ್ಠಾನಗೊಳ್ಳುತ್ತಿರುವ ಮಹಿಳಾ ಕೇಂದ್ರಿತ ನಾರಿ ಕಿಲ್ಪ್ ಕರ್ನಾಟಕ ಇನ್ಕ್ಲೂಸಿವ್ ಲೈವ್ಲಿಹುಡ್ ಪ್ರೋಗ್ರಾಂ ಯೋಜನೆಯ ಮೊದಲ ಜಂಟಿ ಪ್ರಗತಿ ಪರಿಶೀಲನೆ ಅಂಗವಾಗಿ ಮಾಜಿ ಅಪರ ಕಾರ್ಯದರ್ಶಿ ಚರಣ್ ಸಿಂಗ್ ನೇತೃತ್ವದ ತಂಡ ಜಿಲ್ಲೆಯ ಬಾದಾಮಿ ತಾಲೂಕಿನ ಅನವಾಳ, ಕುಳಗೇರಿ ಕ್ರಾಸ್ ಹಾಗೂ ಆಲೂರು ಎಸ್ಕೆ ಸೇರಿದಂತೆ ವಿವಿಧ ಗ್ರಾಮ ಪಂಚಾಯಿತಿಗಳಿಗೆ ಭೇಟಿ ನೀಡಿ ಪರಿಶೀಲಿಸಿತು. ಬಾದಾಮಿ ತಾಲೂಕಿನಲ್ಲಿ ಬಾಣಂತಿಯರು ಹಾಗೂ ಗರ್ಭಿಣಿಯರ ಮರಣ ಪ್ರಮಾಣ ಶೂನ್ಯಕ್ಕಿಳಿಸಲು ಸಂಬಂಧಿತ ಎಲ್ಲ ಇಲಾಖೆಗಳ ಅಧಿಕಾರಿಗಳು ಪರಸ್ಪರ ಸಹಕಾರ ಹಾಗೂ ಸಮನ್ವಯದಿಂದ ಕರ್ತವ್ಯ ನಿರ್ವಹಿಸುವಂತೆ ಜಿಲ್ಲಾಧಿಕಾರಿ ಸಂಗಪ್ಪ ಸೂಚಿಸಿದ್ದಾರೆ. ಆರೋಗ್ಯ ಇಲಾಖೆಯ ಜಿಲ್ಲಾ ಮಟ್ಟದ ಕಣ್ಗಾವಲು ಸಮಿತಿ ಸಭೆಯಲ್ಲಿ ಮಾತನಾಡಿದ ಅವರು, ಬಾಲ್ಯ ವಿವಾಹ ತಡೆಗೆ ಜನಜಾಗೃತಿ ಮೂಡಿಸುವಂತೆ ನಿರ್ದೇಶಿಸಿದರು. ಈಗ ವಿಜಯನಗರ ಜಿಲ್ಲೆ ವಾರ್ತಾಪತ್ರ. ಹೊಸಪೇಟೆ ತಾಲೂಕು ವಿಶ್ವ ಪರಂಪರೆ ತಾಣ ಹಂಪಿಯ ಮೂಲಸೌಕರ್ಯ ಸುಧಾರಣೆಗೆ ಖಾಸಗಿ ಹಾಗೂ ಸಾರ್ವಜನಿಕ ಸಹಭಾಗಿತ್ವದಲ್ಲಿ ಯೋಜಿಸಲಾಗಿದೆ ಎಂದು ಪ್ರವಾಸೋದ್ಯಮ ಖಾತೆ ಸಚಿವ ಕೆಜೆ ಜಾರ್ಜ್ ತಿಳಿಸಿದ್ದಾರೆ. ಹಂಪಿ ಬಳಿಯ ಮಲಪನಗುಡಿಯಲ್ಲಿ ಮಾತನಾಡಿದ ಅವರು, ಗ್ಲೋಬಲ್ ಡೆಸ್ಟಿನೇಷನ್ ಡೆವಲಪ್ಮೆಂಟ್ ಯೋಜನೆ ಅಡಿ ರಾಜ್ಯಾದ್ಯಂತ ಒಟ್ಟು 50 ತಾಣಗಳನ್ನು ಅಭಿವೃದ್ಧಿಪಡಿಸುವ ಗುರಿ ಹೊಂದಲಾಗಿದೆ ಎಂದರು. ಕೇಂದ್ರ ಸರ್ಕಾರ ಈ ಯೋಜನೆಗೆ ಸುಮಾರು 1,500 ಕೋಟಿ ರೂಪಾಯಿವರೆಗೆ ಹಂಪಿ ಅಭಿವೃದ್ಧಿಗೆ ಸಹಾಯಧನ ನೀಡಲಿದೆ ಎಂದರು. ಜಿಲ್ಲೆಯ 5 ತಾಲೂಕುಗಳಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಈ ತಿಂಗಳ 8ನೇ ತಾರೀಖಿನವರೆಗೆ ನಡೆಯಲಿದೆ. ಜುಲೈ ಅಂತ್ಯದ ವೇಳೆಗೆ ಒಟ್ಟು 11,42,732 ಮತದಾರರ ಅರ್ಜಿಗಳನ್ನು ಬೂತ್ ಮಟ್ಟದ ಅಧಿಕಾರಿಗಳು ವಿತರಿಸಿದ್ದಾರೆ. ಒಟ್ಟು 981,207 ಮತದಾರ ಅರ್ಜಿ ನಮೂನೆಗಳನ್ನು ಗಣಕೀಕರಿಸಲಾಗಿದೆ. ಈವರೆಗೆ 85.87% ಡಿಜಿಟಲೀಕರಣವಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಕವಿತಾ ಮನ್ನಿಕೇರಿ ತಿಳಿಸಿದ್ದಾರೆ. ಗರ್ಭ ಕಂಠದ ಕ್ಯಾನ್ಸರ್ ತಡೆಯಲು 14-15 ವರ್ಷದೊಳಗಿನ ಬಾಲಕಿಯರಿಗೆ ಉಚಿತವಾಗಿ ಎಚ್ಪಿವಿ ಲಸಿಕೆ ನೀಡಲಾಗುತ್ತಿದ್ದು, ಕೇಂದ್ರ ಪುರಸ್ಕೃತ ರಾಜ್ಯ ಆರೋಗ್ಯ ಇಲಾಖೆ ಸಹಯೋಗದ ಈ ಅಭಿಯಾನದಲ್ಲಿ ವಿಜಯನಗರ ಜಿಲ್ಲೆ ರಾಜ್ಯಕ್ಕೆ ಪ್ರಥಮ ಸ್ಥಾನ ಗಳಿಸಿದೆ. ಜಿಲ್ಲೆಯಲ್ಲಿ 15,124 ಹೆಣ್ಣುಮಕ್ಕಳಿಗೆ ಎಚ್ಪಿವಿ ಲಸಿಕೆ ನೀಡಿಕೆ ಗುರಿ ಹೊಂದಲಾಗಿದ್ದು, ಇದುವರೆಗೆ 10,793 ಬಾಲಕಿಯರಿಗೆ ಲಸಿಕೆ ನೀಡಲಾಗಿದೆ. ಇದುವರೆಗೆ ಬಾಗಲಕೋಟೆ ಹಾಗೂ ವಿಜಯನಗರ ಜಿಲ್ಲೆಗಳ ವಾರ್ತಾಪತ್ರಗಳನ್ನು ಕೇಳಿದಿರಿ. ಬರೆದವರು ಕ್ರಮವಾಗಿ ಪರಶುರಾಮ್ ಪೇಟ್ಕರ್ ಹಾಗೂ ಪೂರ್ಣಿಮಾ ದಫ್ತರ್ದಾರ್. ಸುದ್ದಿ ಸಂಯೋಜನೆ ಧಾರವಾಡ ಹಾಗೂ ಬೆಂಗಳೂರು ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಪ್ರಸ್ತುತಿ ಧಾರವಾಡ ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗ.
1: ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 6:35.
2: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
3: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
4: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
5: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
6: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
4: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSU.WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ಸ್ನೇಹಿತರೆ, ಗಮನಿಸಿ, ಕರ್ನಾಟಕ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ವತಿಯಿಂದ ಮಕ್ಕಳ ದಿನಾಚರಣೆ 2026 ಪ್ರಯುಕ್ತ ಮಕ್ಕಳು ತಮ್ಮ ಪ್ರಾಣದ ಹಂಗನ್ನು ತೊರೆದು ಸಮಯ ಪ್ರಜ್ಞೆಯಿಂದ ಇತರರ ಪ್ರಾಣದ ರಕ್ಷಣೆಗಾಗಿ ಧೈರ್ಯ ಸಾಹಸ ಪ್ರದರ್ಶಿಸಿದ 6-18 ವರ್ಷದ ಒಳಗಿನ ಬಾಲಕರಿಗೆ ಹೊಯ್ಸಳ ಮತ್ತು ಬಾಲಕಿಯರಿಗೆ ಕೆಳದಿ ಚೆನ್ನ

ಶೌರ್ಯ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗುತ್ತದೆ. ಈ ಪ್ರಕರಣ August 1, 2025 31/7 ನಡೆದಿರಬೇಕು. ಪ್ರಶಸ್ತಿಗೆ ಆಯ್ಕೆಯಾದ ಮಕ್ಕಳಿಗೆ ತಲಾ 10,000 ರೂಪಾಯಿಗಳ ನಗದು ಬಹುಮಾನ ಮತ್ತು ಪ್ರಶಸ್ತಿ ಪತ್ರ ಒಳಗೊಂಡಿರುತ್ತದೆ. ಪ್ರಕಟಣೆ ಕೇಳಿದಿರಿ. ಆಕಾಶವಾಣಿ ಮೈಸೂರು FM 100.6, ಸಮಯ 6:37. ನಮ್ಮ ಮುಂದಿನ ಪ್ರಸಾರ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

0: से बेहतर कुछ नहीं।
1: अपने परिवार को दीजिए सुरक्षित जीवन रूरल पोस्ट लाइफ इंश्योरेंस RPLI की लाइफ इंश्योरेंस पॉलिसीज के साथ। अपने नजदीकी डाकघर से आज ही संपर्क करें या indiapost.gov.in पर लॉग ऑन करें।
2: ನನ್ನ ತಮ್ಮ ಇದ್ದಾನಲ್ಲ ತುಂಬಾ ತುಂಟ ಕಾಲೇಜ್ನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ ನಿನ್ನೆ ವಿದ್ಯುತ್ ಬಿಲ್ ಜೀರೋ ಬಂದಿದ್ದನ್ನು ನೋಡಿದೆ ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ ಇಲ್ದಿದ್ರೆ ವಿದ್ಯುತ್ ಬಿಲ್ ಸೊನ್ನೆ ಆಗೋಕೆ ಹೇಗೆ ಸಾಧ್ಯ ಕೇಳಿದ್ರೆ ಹೇಳ್ತಾನೆ ಅಣ್ಣ ಎಲ್ಲಾ ಮೇಲ್ನವನದೇ ಸೋಲಾರ್ ಪ್ಯಾನಲ್ ಇದೆ ಅಲ್ಲ ನಾನು ಹೇಳಿದೆ ಓಹೋ ನೀನ್ ಹೇಳಿದ್ದು ಸರಿಯಾಗಿದೆ ಕಣೋ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ
3: ಮೂರು ಕಾಲೇಜ್ನಲ್ಲಿ
4: ಚಿಂತಿಸ್ಬೇಡಿ
3: ಫೀಸ್ ನೋಡು
5: ಏನ್ ಸಮಾಚಾರ
6: ಏನಾಯ್ತು
4: ಫೀಸ್ ನ ಟೆನ್ಷನ್
5: ರಾಹುಲ್ ನ ಬ್ಯಾಂಕ್ ಅಕೌಂಟ್ ಇದೆಯಲ್ಲ ಸೊ ರಸ್ತೆ ಕ್ಲಿಯರ್ ಬ್ಯಾಂಕ್ ನಿಂದ ಅಗತ್ಯ ಇರುವವರಿಗೆ ಸ್ಟೂಡೆಂಟ್ ಎಜುಕೇಶನ್ ಲೋನ್ ಈಸಿಲಿ ಸಿಗುತ್ತೆ ಅದರಲ್ಲೂ 400,000 rupees ವರೆಗೆ ನೋ ಕೊಲೆಟ್ರಲ್ ಅದೆಲ್ಲಿ ಸ್ವೀಟ್ಸ್
1: ಆರ್ಬಿಐ ಹೇಳುತ್ತೆ
7: ಪ್ರಾರಂಭಿಸಿ ಸರಿಯಾಗಿ ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ
8: ಅಕಾಲಿಕ ಮಳೆಗೆ ಮಿಂಚುಗಳು

0: पीएम फसल बीमा योजना से करीब 2 लाख करोड़ रुपए क्लेम के रूप में किसानों को मिले हैं।
1: मुंगारू हंगामी ना बेले वीमे गागी ईग नोंदणी माडिकोळ्ळिरी।
2: बैंक सामान्य सेवा केंद्र ग्राम वन केंद्र ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಿ.
3: ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ.
4: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿದ್ಯಾಭಟ್. ಮುಖ್ಯಾಂಶಗಳು. ಲೋಕಭವನದಲ್ಲಿ ನೂತನ ಸಚಿವರಿಂದ ಪ್ರಮಾಣವಚನ ಸ್ವೀಕಾರ, ರಾಜ್ಯಪಾಲರಿಂದ ಪ್ರತಿಜ್ಞಾವಿಧಿ ಬೋಧನೆ. ಸಚಿವ ಸ್ಥಾನ ಸಿಗದ ಅಸಮಾಧಾನಿತರು ತಾಳ್ಮೆಯಿಂದ ಇರುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ. ಪ್ರಕೃತಿ ವಿಕೋಪದಿಂದ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆ ತಪ್ಪಿಸಿಕೊಂಡ ಅಭ್ಯರ್ಥಿಗಳಿಗೆ ಮತ್ತೆ ಅವಕಾಶ ನೀಡುವ ಬಗ್ಗೆ ಪರಿಶೀಲನೆ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ಸಿಡಬ್ಲ್ಯೂಆರ್ಸಿ ಸಿಡಬ್ಲ್ಯೂಎಂಎ ನಿರ್ದೇಶನ ಪಾಲಿಸದ ಆರೋಪ, ರಾಜ್ಯದ ವಿರುದ್ದ ಸುಪ್ರೀಂಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿದ ತಮಿಳುನಾಡು. ಹಾಗೂ ಕರಾವಳಿ, ದಕ್ಷಿಣ ಒಳನಾಡು ಜಿಲ್ಲೆಗಳ ಹಲವೆಡೆ ಇಂದು ಭಾರೀ ಮಳೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ಸಚಿವ ಸಂಪುಟ ವಿಸ್ತರಣೆಯಾಗಿದ್ದು 19 ಮಂದಿ ನೂತನ ಸಚಿವರು ಪ್ರಮಾಣವಚನ ಸ್ವೀಕರಿಸಿದ್ದಾರೆ. ಲೋಕಭವನದಲ್ಲಿ ನಡೆದ ಸಮಾರಂಭದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಪ್ರತಿಜ್ಞಾವಿಧಿ ಬೋಧಿಸಿದ್ದಾರೆ. ಡಾ ಅಜಯ್ ಸಿಂಗ್, ಎಚ್ಸಿ ಗೋಪಾಲಕೃಷ್ಣ, ಕೆಎಸ್ ಬಸವಂತಪ್ಪ, ಬಸವರಾಜ ರಾಯರೆಡ್ಡಿ, ಎನ್ ಚಲುವರಾಯಸ್ವಾಮಿ, ಲಕ್ಷ್ಮಣ್ ಸವದಿ, ಮಧು ಬಂಗಾರಪ್ಪ, ಎಸ್ಎಸ್ ಮಲ್ಲಿಕಾರ್ಜುನ್, ನಾಗೇಂದ್ರ, ಎಂಪಿ ನರೇಂದ್ರ ಸ್ವಾಮಿ, ಪುಟ್ಟರಂಗಶೆಟ್ಟಿ, ಟಿ ರಘುಮೂರ್ತಿ.

0: ರಿಜ್ವಾನ್ ಅರ್ಷದ್, ರುದ್ರಪ್ಪ ಲಮಾಣಿ, ಸಂತೋಷ್ ಲಾಡ್, ಶಿವಲಿಂಗೇಗೌಡ, ಶಿವರಾಜ್ ತಂಗಡಗಿ, ವಿಜಯಾನಂದ ಕಾಶಪ್ಪನವರ್, ಜಮೀರ್ ಅಹಮದ್ ಖಾನ್ ಪ್ರಮಾಣವಚನ ಸ್ವೀಕರಿಸಿದರು. ಪ್ರಮಾಣವಚನ ಸಮಾರಂಭಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಸಂಪುಟದ ಸಹೋದ್ಯೋಗಿಗಳು ಹಾಗೂ ನೂತನ ಸಚಿವರ ಕುಟುಂಬಸ್ಥರು ಸಾಕ್ಷಿಯಾದರು. ವಿಧಾನಸಭೆಯ ಸಭಾಧ್ಯಕ್ಷರಾಗಿ ಗದಗ ಜಿಲ್ಲೆ ರೋಣ ಕ್ಷೇತ್ರದ ಶಾಸಕ ಜಿಎಸ್ ಪಾಟೀಲ್ ನೇಮಕಗೊಂಡಿದ್ದಾರೆ. ಡೆಪ್ಯೂಟಿ ಸ್ಪೀಕರ್ ಆಗಿ ಕೊಡಗು ಜಿಲ್ಲೆ ವಿರಾಜಪೇಟೆ ಕ್ಷೇತ್ರದ ಶಾಸಕ ಎಎಸ್ ಪೊನ್ನಣ್ಣ ಆಯ್ಕೆಯಾಗಿದ್ದಾರೆ. ಉಳಿದಂತೆ ವಿಧಾನ ಪರಿಷತ್ ಸಭಾಪತಿಯಾಗಿ ಸಲೀಂ ಅಹಮದ್ ಮತ್ತು ಉಪಸಭಾಪತಿಯಾಗಿ ಉಮಾಶ್ರೀ ಅವರನ್ನು ನೇಮಿಸಿ ಎಐಸಿಸಿ ಅಧಿಸೂಚನೆ ಹೊರಡಿಸಿದೆ. ಹೈಕಮಾಂಡ್ ಕಳುಹಿಸಿದ 20 ನೂತನ ಸಚಿವರ ಪಟ್ಟಿಯಲ್ಲಿ ಕೊನೆ ಕ್ಷಣದಲ್ಲಿ ಪರಿಷತ್ ಸದಸ್ಯೆ ಗಾಯತ್ರಿ ಶಾಂತೇಗೌಡ ಅವರ ಪ್ರಮಾಣ ವಚನವನ್ನು ತಡೆಹಿಡಿಯಲಾಗಿದೆ. ಸಚಿವ ಸಂಪುಟ ವಿಸ್ತರಣೆಯಾಗುತ್ತಿದ್ದಂತೆಯೇ ಕೆಲ ಶಾಸಕರು ಹಾಗೂ ವಿಧಾನ ಪರಿಷತ್ ಸದಸ್ಯರು ಹೈಕಮಾಂಡ್ ಹಾಗೂ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿರುದ್ಧ ಅಸಮಾಧಾನಗೊಂಡಿದ್ದಾರೆ. ಈ ಕುರಿತಂತೆ ಇಂದು ಲೋಕಭವನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಶಾಸಕರು ತಾಳ್ಮೆಯಿಂದ ಇರುವಂತೆ ಮನವಿ ಮಾಡಿದ್ದಾರೆ. ಮುಂಬರುವ ದಿನಗಳಲ್ಲಿ ಅಸಮಾಧಾನಿತರಿಗೆ ಸೂಕ್ತ ಸ್ಥಾನಮಾನ ಹಾಗೂ ಅವಕಾಶ ನೀಡಲಾಗುವುದು ಎಂದು ತಿಳಿಸಿದ್ದಾರೆ. ಬಹಳಷ್ಟು ಶಾಸಕರು ಅರ್ಹರಿದ್ದಾರೆ, ಇನ್ನು ಕೆಲವರು ಆಕಾಂಕ್ಷಿಗಳಾಗಿದ್ದಾರೆ. 2004ರಲ್ಲಿ ಹಾಗೂ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಆರಂಭದ ಸಮಯದಲ್ಲಿ ತಮ್ಮನ್ನು ಸಚಿವ ಸ್ಥಾನಕ್ಕೆ ಪರಿಗಣಿಸಿರಲಿಲ್ಲ, ಅಂದು ತಾಳ್ಮೆಯಿಂದ ಇದ್ದ ಹಿನ್ನೆಲೆಯಲ್ಲಿ ಇಂದು ಮುಖ್ಯಮಂತ್ರಿಯಾಗಿದ್ದೇನೆ ಎಂದು ಸಮರ್ಥಿಸಿಕೊಂಡಿದ್ದಾರೆ. ಪೊಲೀಸ್ ಕಾನ್ಸ್ಟೇಬಲ್ಗಳಿಗೆ ನಡೆದ ಪರೀಕ್ಷೆಯಲ್ಲಿ ಪ್ರಕೃತಿ ವಿಕೋಪದಿಂದ ತಪ್ಪಿಸಿಕೊಂಡ ಅಭ್ಯರ್ಥಿಗಳಿಗೆ ಮತ್ತೆ ಅವಕಾಶ ನೀಡುವ ಬಗ್ಗೆ ಪರಿಶೀಲನೆ ನಡೆಸುವುದಾಗಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರಶ್ನೆ ಪತ್ರಿಕೆ ಮತ್ತು ಒಎಂಆರ್ ಶೀಟ್ ನಂಬರ್ ಒಂದೇ ಇರಬೇಕು ಎಂಬ ನಿಯಮವಿಲ್ಲ, ಕೆಲವು ಅಭ್ಯರ್ಥಿಗಳಿಂದ ಗೊಂದಲ ಉಂಟಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಇದೇ ವೇಳೆ ತಮ್ಮ ರಾಜೀನಾಮೆಗೆ ಆಗ್ರಹಿಸುತ್ತಿರುವ ಬಿಜೆಪಿ ನಾಯಕರು ಪಿಎಸ್ಐ ಹಗರಣವಾದಾಗ ರಾಜೀನಾಮೆ ನೀಡಿದ್ದರೆ ಎಂದು ಅವರು ಪ್ರಶ್ನಿಸಿದ್ದಾರೆ. ಸಿವಿಲ್ ಕಾನ್ಸ್ಟೇಬಲ್ ಹುದ್ದೆ ನೇಮಕಾತಿಯಲ್ಲಿ ಯಾವ ಲೋಪವಾಗಿದೆ ಎಂದು ತೋರಿಸಲಿ ಎಂದು ಸವಾಲು ಹಾಕಿದ್ದಾರೆ. ಕಾವೇರಿ ನದಿ ನೀರಿಗೆ ಸಂಬಂಧಿಸಿದಂತೆ ತಮ್ಮ ಪಾಲಿನ 26.954 ಟಿಎಂಸಿ ನೀರನ್ನು ಬಿಡುಗಡೆ ಮಾಡುವಂತೆ ಕರ್ನಾಟಕಕ್ಕೆ ನಿರ್ದೇಶನ ನೀಡುವಂತೆ ಕೋರಿ ತಮಿಳುನಾಡು ಸುಪ್ರೀಂಕೋರ್ಟ್ಗೆ ಅರ್ಜಿ ಸಲ್ಲಿಸಿದೆ. ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಹಾಗೂ ಕಾವೇರಿ ನೀರು ನಿಯಂತ್ರಣ ಸಮಿತಿ ಹೊರಡಿಸಿರುವ ನಿರ್ದೇಶನಗಳನ್ನು ಪಾಲಿಸಲು ಕರ್ನಾಟಕ ವಿಫಲವಾಗಿದೆ ಎಂದು ತಮಿಳುನಾಡು ಆರೋಪಿಸಿದೆ. ಕರ್ನಾಟಕದ ಜಲಾಶಯಗಳಲ್ಲಿ ಸಾಕಷ್ಟು ನೀರಿದ್ದು ತಮಿಳುನಾಡಿಗೆ ನೀರು ಬಿಡುಗಡೆ ಮಾಡಲು ಯಾವುದೇ ತೊಂದರೆ ಇಲ್ಲ ಎಂದು ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿದೆ. ಬಿಳಿಗುಂಡ್ಲುವಿನಲ್ಲಿ ತಮಿಳುನಾಡಿಗೆ ಹರಿದು ಬಂದ ನೀರಿನ ಪ್ರಮಾಣವು ನ್ಯಾಯಯುತ ಪಾಲಿಗಿಂತ ಬಹಳ ಕಡಿಮೆಯಾಗಿದೆ ಎಂದು ತಿಳಿಸಿದೆ. ಕೆಆರ್ಎಸ್ ಮತ್ತು ಕಬಿನಿ ಜಲಾಶಯಗಳ ಜಲಾನಯನ ಪ್ರದೇಶಗಳಲ್ಲಿ ಭಾರೀ ಮಳೆಯಾಗಿದ್ದು ಒಳಹರಿವು ಗಮನಾರ್ಹವಾಗಿ ಸುಧಾರಿಸಿದೆ ಎಂದು ತಿಳಿಸಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬೆಂಗಳೂರು ಪೇಟೆ ಪ್ರದೇಶದಲ್ಲಿ ನಿರ್ಮಿಸಲಾಗಿರುವ ವೈಟ್ ಟಾಪಿಂಗ್ ರಸ್ತೆಯಲ್ಲಿ ಮೊದಲ ಬಾರಿಗೆ ಫೈರ್ ಹೈಡ್ರೆಂಟ್ ಅಗ್ನಿಶಾಮಕ ಜಲ ಸಂಚಯನ ವ್ಯವಸ್ಥೆಯನ್ನು ಅಳವಡಿಸಲಾಗಿದೆ. ಇದರಿಂದ ಅಗ್ನಿ ಅವಘಡ ಸಂಭವಿಸಿದ ಸಂದರ್ಭದಲ್ಲಿ ತ್ವರಿತವಾಗಿ ಬೆಂಕಿ ನಂದಿಸುವ ಕಾರ್ಯ ಕೈಗೊಳ್ಳಲು ಸಾಧ್ಯವಾಗಲಿದೆ ಎಂದು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಸಚಿವ ಕೃಷ್ಣ ಭೈರೇಗೌಡ ತಿಳಿಸಿದ್ದಾರೆ. ಕೇಂದ್ರ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ವೈಟ್ ಟಾಪಿಂಗ್ ರಸ್ತೆ ಉದ್ಘಾಟಿಸಿ ಮಾತನಾಡಿದ ಅವರು, ಭವಿಷ್ಯದಲ್ಲಿ ಪದೇ ಪದೇ ರಸ್ತೆ ಅಗೆಯುವ ಪರಿಸ್ಥಿತಿ ತಪ್ಪಿಸುವ ಉದ್ದೇಶದಿಂದ ಬಿಡಬ್ಲ್ಯೂಎಸ್ಎಸ್ಬಿಯ ನೀರು ಸರಬರಾಜು ಹಾಗೂ ಒಳಚರಂಡಿ ಮಾರ್ಗಗಳ ವ್ಯವಸ್ಥೆ, ಸಮಗ್ರ ಪಾದಚಾರಿ ಮಾರ್ಗ ನಿರ್ಮಾಣ ಮತ್ತು ಯುಟಿಲಿಟಿ ಡಕ್ಟ್ ಜಾಲವನ್ನು ಏಕಕಾಲದಲ್ಲಿ ಅಳವಡಿಸಿ ರಸ್ತೆ ಅಭಿವೃದ್ಧಿಪಡಿಸಲಾಗಿದೆ ಎಂದು ಹೇಳಿದ್ದಾರೆ. ಶಾಸಕ ದಿನೇಶ್ ಗುಂಡೂರಾವ್ ಅವರು ಮಾತನಾಡಿ, ಗಾಂಧಿನಗರ ಹಾಗೂ ಮೆಜೆಸ್ಟಿಕ್ ಪ್ರದೇಶವು ನಗರದ ಅತ್ಯಂತ ಹಳೆಯ ಭಾಗವಾಗಿದ್ದು ಈ ಭಾಗದ ರಸ್ತೆಯನ್ನು ಹಂತ ಹಂತವಾಗಿ ಅಭಿವೃದ್ಧಿಪಡಿಸಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಇದೇ 15ರಂದು ಫೀಲ್ಡ್ ಮಾರ್ಷಲ್ ಮಾಣಿಕ್ ಷಾ ಪೆರೇಡ್ ಮೈದಾನದಲ್ಲಿ ನಡೆಯಲಿರುವ ರಾಜ್ಯಮಟ್ಟದ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮಕ್ಕೆ

0: ಇ-ಪಾಸ್ ವ್ಯವಸ್ಥೆ ಕಲ್ಪಿಸಲಾಗಿದೆ. ಸದರಿ ಕಾರ್ಯಕ್ರಮ ವೀಕ್ಷಿಸಲು ಆಸಕ್ತಿ ಹೊಂದಿರುವ ಸಾರ್ವಜನಿಕರು ಸೇವಾ ಸಿಂಧು ವೆಬ್ಸೈಟ್ ಮೂಲಕ ಇ-ಪಾಸ್ ಅನ್ನು ಇದೇ 5-13 ಪಡೆಯಬಹುದಾಗಿದೆ ಎಂದು ಬೆಂಗಳೂರು ನಗರ ಜಿಲ್ಲಾಧಿಕಾರಿಗಳ ಕಚೇರಿ ಪ್ರಕಟಣೆ ತಿಳಿಸಿದೆ. ಕಾರ್ಯಕ್ರಮದ ಸಮಯದಲ್ಲಿ ಇ-ಪಾಸ್ನ ಮುದ್ರಿತ ಪ್ರತಿ ಇಲ್ಲವೇ ಡಿಜಿಟಲ್ ಪ್ರತಿ ಕಡ್ಡಾಯವಾಗಿ ಹೊಂದಿರಬೇಕು ಎಂದು ಹೇಳಿದೆ. ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಸುರಿಯುತ್ತಿರುವ ಧಾರಾಕಾರ ಮಳೆಯಿಂದ ಸಕಲೇಶಪುರ ತಾಲೂಕಿನ ಎಡಕುಮಾರಿ ಶಿರವಾಗಿಲು ಬಳಿ ರೈಲ್ವೆ ಹಳಿ ಮೇಲೆ ಗುಡ್ಡ ಕುಸಿದಿದ್ದು ರೈಲು ಸಂಚಾರ ಸ್ಥಗಿತಗೊಂಡಿದೆ. ಮಳೆ ನಡುವೆಯೂ ಈಗಾಗಲೇ ರೈಲ್ವೆ ಹಳಿ ಮೇಲೆ ಬಿದ್ದಿದ್ದ ಮಣ್ಣು ತೆರವು ಕಾರ್ಯಾಚರಣೆ ಭರದಿಂದ ಸಾಗಿದ್ದು ಮಣ್ಣು ಕುಸಿದ ಪರಿಣಾಮ ಯಶವಂತಪುರ ಕಾರವಾರ ಎಕ್ಸ್ಪ್ರೆಸ್, ಮಂಗಳೂರು ಯಶವಂತಪುರ ಗೊಮ್ಮಟೇಶ್ವರ ಎಕ್ಸ್ಪ್ರೆಸ್, ಕಾರವಾರ ಕೆಎಸ್ಆರ್ ಬೆಂಗಳೂರು ಪಂಚಗಂಗಾ ಎಕ್ಸ್ಪ್ರೆಸ್ ರೈಲುಗಳ ಸಂಚಾರ ಸ್ಥಗಿತಗೊಂಡಿದೆ. ಅಲ್ಲದೆ ಕೆಲವು ರೈಲುಗಳ ಮಾರ್ಗ ಬದಲಾವಣೆ ಮಾಡಿರುವ ರೈಲ್ವೆ ಇಲಾಖೆ ಬೆಂಗಳೂರು ಮುರುಡೇಶ್ವರ ಎಕ್ಸ್ಪ್ರೆಸ್, ವಿಜಯಪುರ ಮಂಗಳೂರು ಸೆಂಟ್ರಲ್ ಎಕ್ಸ್ಪ್ರೆಸ್, ವಿಜಯಪುರ ಮಂಗಳೂರು ಸೆಂಟ್ರಲ್ ಎಕ್ಸ್ಪ್ರೆಸ್ ರೈಲುಗಳನ್ನು ಬದಲಿ ರೈಲ್ವೆ ಮಾರ್ಗದಲ್ಲಿ ಸಂಚಾರ ಮಾಡಲು ಸೂಚಿಸಿದೆ. ಕಳೆದ ಹಲವು ದಿನಗಳಿಂದ ತುಂಗಭದ್ರಾ ಜಲಾಶಯದ ಜಲಾನಯನ ಪ್ರದೇಶ ಹಾಗೂ ಮಲೆನಾಡಿನಲ್ಲಿ ಸತತವಾಗಿ ಬೀಳುತ್ತಿರುವ ಮಳೆಯಿಂದ ಜಲಾಶಯಕ್ಕೆ 50,000 ಹೆಚ್ಚು ಕ್ಯೂಸೆಕ್ ನೀರು ಹರಿದು ಬರುತ್ತಿದೆ. ಸದ್ಯ ಜಲಾಶಯದಲ್ಲಿ 45 ಟಿಎಂಸಿ ನೀರು ಸಂಗ್ರಹವಾಗಿರುವುದರಿಂದ ಮುಂಗಾರು ಹಂಗಾಮಿನ ಬೆಳೆಗೆ ಎಡ ಹಾಗೂ ಬಲದಂಡೆ ಕಾಲುವೆಗಳಿಗೆ ನೀರು ಹರಿಸಲು ಕೂಡಲೇ ತುಂಗಭದ್ರಾ ನೀರಾವರಿ ಸಲಹಾ ಸಮಿತಿ ಸಭೆ ಕರೆಯಬೇಕೆಂದು ತುಂಗಭದ್ರಾ ರೈತ ಸಂಘ ಸರ್ಕಾರವನ್ನು ಆಗ್ರಹಿಸಿದೆ. ಕೇಂದ್ರ ಸರ್ಕಾರ ಜವಳಿ ಉದ್ಯಮಕ್ಕೆ ಉತ್ತೇಜನ ನೀಡುತ್ತಿದ್ದು 2030 ವೇಳೆಗೆ ರಫ್ತು ಪ್ರಮಾಣವನ್ನು 3 ಹೆಚ್ಚಳ ಮಾಡುವ ಗುರಿ ಹೊಂದಿದೆ ಎಂದು ಕೈಮಗ್ಗ ಮತ್ತು ಜವಳಿ ಇಲಾಖೆಯ ಆಯುಕ್ತ ಎಬಿ ಬಸವರಾಜು ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದಲ್ಲಿ ಕೈಮಗ್ಗ ಮತ್ತು ಜವಳಿ ಇಲಾಖೆ ವತಿಯಿಂದ ನಡೆದ ಜಾಗತಿಕ ಮಾರುಕಟ್ಟೆಗೆ ಜವಳಿ ಕಾರ್ಯಾಗಾರದಲ್ಲಿ ಮಾತನಾಡಿದ ಅವರು, 22 ದೇಶಗಳೊಂದಿಗೆ ರಫ್ತು ಒಪ್ಪಂದಗಳಾಗಿದ್ದು ರಫ್ತು ಉತ್ತೇಜನಕ್ಕೆ ಪೂರಕವಾದ ಅಗತ್ಯ ಮೂಲಸೌಕರ್ಯ ನೀಡಲು ಕ್ರಮ ವಹಿಸಲಾಗುತ್ತಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ರಾಜ್ಯದಲ್ಲಿ ನೈಋತ್ಯ ಮುಂಗಾರು ಸಾಮಾನ್ಯವಾಗಿತ್ತು. ಕರಾವಳಿ ಕರ್ನಾಟಕದ ಬಹುತೇಕ ಸ್ಥಳಗಳಲ್ಲಿ, ದಕ್ಷಿಣ ಒಳನಾಡಿನ ಅನೇಕ ಸ್ಥಳಗಳಲ್ಲಿ ಹಾಗೂ ಉತ್ತರ ಒಳನಾಡಿನ ಕೆಲವು ಸ್ಥಳಗಳಲ್ಲಿ ಮಳೆಯಾಗಿದೆ. ಕರಾವಳಿ ಜಿಲ್ಲೆಗಳಾದ ದಕ್ಷಿಣ ಕನ್ನಡ, ಉಡುಪಿ ಮತ್ತು ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ 1 or 2 ಸ್ಥಳಗಳಲ್ಲಿ ನಿರಂತರ ಗಾಳಿಯೊಂದಿಗೆ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಶಿವಮೊಗ್ಗ, ಚಿಕ್ಕಮಗಳೂರು, ಕೊಡಗು ಜಿಲ್ಲೆಗಳ ಕೆಲವೆಡೆ ಧಾರಾಕಾರ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಉತ್ತರ ಒಳನಾಡು ಜಿಲ್ಲೆಗಳಾದ ಬಾಗಲಕೋಟೆ, ಧಾರವಾಡ, ರಾಯಚೂರು ಸೇರಿದಂತೆ ಕೆಲವೆಡೆ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಲೋಕಭವನದಲ್ಲಿ ನೂತನ ಸಚಿವರಿಂದ ಪ್ರಮಾಣ ವಚನ ಸ್ವೀಕಾರ, ರಾಜ್ಯಪಾಲರಿಂದ ಪ್ರತಿಜ್ಞಾವಿಧಿ ಬೋಧನೆ. ಸಚಿವ ಸ್ಥಾನ ಸಿಗದ ಅಸಮಾಧಾನಿತರು ತಾಳ್ಮೆಯಿಂದ ಇರುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ. ಪ್ರಕೃತಿ ವಿಕೋಪದಿಂದ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆ ತಪ್ಪಿಸಿಕೊಂಡ ಅಭ್ಯರ್ಥಿಗಳಿಗೆ ಮತ್ತೆ ಅವಕಾಶ ನೀಡುವ ಬಗ್ಗೆ ಪರಿಶೀಲನೆ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ಸಿಡಬ್ಲ್ಯೂಆರ್ಸಿ, ಸಿಡಬ್ಲ್ಯೂಎಂಎ ನಿರ್ದೇಶನ ಪಾಲಿಸದ ಆರೋಪ, ರಾಜ್ಯದ ವಿರುದ್ಧ ಸುಪ್ರೀಂಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿದ ತಮಿಳುನಾಡು. ಹಾಗೂ ಕರಾವಳಿ, ದಕ್ಷಿಣ ಒಳನಾಡು ಜಿಲ್ಲೆಗಳ ಹಲವೆಡೆ ಇಂದು ಭಾರೀ ಮಳೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35.
1: ಆಕಾಶವಾಣಿ
2: ಸುಧಾರಿಸ್ಕೋ
3: ಪೇಮೆಂಟ್ಸ್ ಗಾಗಿ ನೋ ಓಪನ್ ವೈಫೈ
4: ಅಂದ್ರೆ ಫ್ರಾಡ್ ಗೆ ಮಾಡಿ ಬೈ ಬೈ.
3: ಆರ್ಬಿಐ ಹೇಳುತ್ತೆ
5: ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ.
1: ಆಕಾಶವಾಣಿ ಮೈಸೂರು ಎಫ್ಎಂ 100.6. ಕೃಷಿ ರಂಗ.

0: ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ ಕಾರ್ಯಕ್ರಮವನ್ನು ಪ್ರಸಾರ ಮಾಡ್ತಾ ಇದ್ದೇವೆ. ಇದರಲ್ಲಿ ಕಬ್ಬಿನ ಬೇಸಾಯದಲ್ಲಿ ಬರ ನಿರ್ವಹಣಾ ತಾಂತ್ರಿಕತೆಗಳು ಈ ಕುರಿತು ಮಂಡ್ಯದ ವಿಸಿ ಫೋರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ವಿಶ್ರಾಂತ ವಿಜ್ಞಾನಿ ಡಾ ಕೆವಿ ಕೇಶವಯ್ಯ ಅವರೊಂದಿಗೆ ಸಂದರ್ಶನವಿದೆ. ಇವರೊಂದಿಗೆ ಎನ್ ಕೇಶವಮೂರ್ತಿ. ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳನ್ನು ಕೇಳೋಣ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
3: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
1: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSUWSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ಕಡಿಮೆ ಬಡ್ಡಿಯಲ್ಲಿ ಲೋನ್ ಬೇಕಾ?
5: ಅದು ಕೂಡ ಆಪ್ ನಿಂದ.
6: ಸಿಕ್ಬಿದ್ರು
7: ಅಪರಿಚಿತ ಆಪ್ ನಿಂದ ಬಚಾವಾಗಿ.
8: RBI ಹೇಳುತ್ತೆ,
7: ಜಾಣರಾಗಿರಿ, ಜಾಗರೂಕರಾಗಿರಿ.

0: ಕೇಳಿ ಕಾರ್ಯಕ್ರಮ
1: ಕೃಷಿ ದೀವಿಗೆ.
2: ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ.
0: ರೈತ ಬಾಂಧವರೇ, ಇವತ್ತಿನ ಕೃಷಿ ದೀವಿಗೆ ಬಾನುಲಿ ಸರಣಿಯಲ್ಲಿ ಕಬ್ಬಿನ ಬೇಸಾಯದಲ್ಲಿ ಬರ ನಿರ್ವಹಣಾ ತಾಂತ್ರಿಕತೆಗಳನ್ನು ಕುರಿತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ವಿಶ್ರಾಂತ ವಿಜ್ಞಾನಿ ಡಾ ಕೆವಿ ಕೇಶವಯ್ಯ ಅವರೊಂದಿಗೆ ಸಂದರ್ಶನವಿದೆ.
3: ಡಾಕ್ಟರ್ ಕೇಶವಯ್ಯನವರೇ ನಮಸ್ಕಾರ.
4: ನಮಸ್ಕಾರ ಸರ್.
3: ತಾವು ಇವತ್ತಿನ ದಿವಸ ಪ್ರಸ್ತುತ ದಿನಮಾನಕ್ಕೆ ಸಂಬಂಧಪಟ್ಟಂತೆ ಬರದ ಒಂದು ಹಿನ್ನೆಲೆಯಲ್ಲಿ ಕಬ್ಬನ್ನು ಬೆಳೆದಿರೋವಂಥವರು, ಮುಂದೆ ಬೆಳೆಯೋದಕ್ಕೆ ಆಸಕ್ತಿಯನ್ನು ಹೊಂದಿರೋರು, ಕೂಳೆ ಬಿಟ್ಕೊಳ್ಳೋವಂಥವರು, ಒಟ್ಟಾರೆ ಕಬ್ಬಿನ ಬೆಳೆಗಾರರು ಬರದ ಪರಿಸ್ಥಿತಿಯಲ್ಲಿ ಯಾವ ರೀತಿ ಬೆಳೆಯನ್ನು ಕಾಪಾಡ್ಕೋಬೇಕು, ನಿಮ್ಮ ಸಲಹೆ ಏನು, ಪರ್ಯಾಯವಾಗಿ ಕಬ್ಬಿಗೆ ಏನಾದರೂ ಬೇರೆ ವಿಧಾನಗಳನ್ನು ಅನುಸರಿಸ್ಬೋದಾ, ಅಥವಾ ಕಬ್ಬು ಬೆಳೆಯೋದನ್ನೇ ಕೈಬಿಡಬೇಕಾ ಹೊಸದಾಗಿ ಬೆಳೆಯೋರು, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ತಾವು ವಿವರವಾಗಿ ಮಾಹಿತಿಯನ್ನು ನೀಡಬೇಕು.
4: ಖಂಡಿತವಾಗಿ ಸರ್. ಇವತ್ತಿನ ಸದ್ಯದ ಪರಿಸ್ಥಿತಿ ನೋಡಿದ್ರೆ ನಮ್ಮ ಕಾವೇರಿ ಅಚ್ಚುಕಟ್ಟು ಪ್ರದೇಶದಲ್ಲಿ ಮಳೆಯ ಕೊರತೆಯನ್ನು ನೋಡ್ತಾ ಇದ್ದೀವಿ. ಸುಮಾರು 20-25% ಮಳೆಯ ಕೊರತೆ ಇದೆ ಇವಾಗ, ಇವಾಗ ಆಗಿರೋ ಒಂದು ಈ ಒಂದು ಋತುಮಾನದಲ್ಲಿ. ಹಾಗಾಗಿ ನಮ್ಮ KRS ಅಣೆಕಟ್ಟೆ ಏನಿದೆ ಅದು ತುಂಬುವಂಥ ಸಾಧ್ಯತೆಗಳು ಕಡಿಮೆ ಅಂತ ಅನ್ನಿಸ್ತಾ ಇದೆ ಸದ್ಯದ ಪರಿಸ್ಥಿತಿನಲ್ಲಿ. ಮುಂದೆ ಗೊತ್ತಿಲ್ಲ ಏನಾಗುತ್ತೆ ಅಂತ. ಆದರೆ ಸದ್ಯದ ಪರಿಸ್ಥಿತಿನಲ್ಲಿ ನೀರಿಗೆ ಅಭಾವ ಆಗಿರ್ತಕ್ಕಂಥ ಸನ್ನಿವೇಶವನ್ನು ನಾವು ಕಾಣ್ತಾ ಇದ್ದೀವಿ. ಹಾಗಾಗಿ ನಾಲೆಗಳಲ್ಲಿ ನೀರರಿಸೋದು ಸಹ ಕಷ್ಟ ಸಾಧ್ಯ ಆಗಬಹುದು ಇವಾಗ ಕಬ್ಬಿನ ಬೆಳೆಗೆ. ಆ ಒಂದು ದೃಷ್ಟಿನಲ್ಲಿ ನೋಡೋದಾದರೆ ಈ ಒಂದು ನೀರಿನ ಸಂಗ್ರಹ ನೋಡಿಕೊಂಡು ಕಬ್ಬಿನ ಬೆಳೆಯನ್ನು ಇಡೋದು ಬಹಳ ಮುಖ್ಯ ಆಗುತ್ತೆ. ಏಕೆಂದರೆ ಜುಲೈ ಆಗಸ್ಟು ನಮಗೆ ಈ ಒಂದು ಹಂಗಾಮು ಕಬ್ಬನ್ನು ನಾಟಿ ಮಾಡೋಕ್ಕೆ ಸೂಕ್ತವಾದ ಸಮಯ ನಮ್ಮ ಒಂದು ಕಾವೇರಿ ಅಚ್ಚುಕಟ್ಟು ಪ್ರದೇಶದಲ್ಲಿ. ಹಾಗಾಗಿ ಜುಲೈ ಆಗಸ್ಟ್ ತಿಂಗಳಲ್ಲಿ ಈ ಒಂದು ಸದ್ಯದ ಪರಿಸ್ಥಿತಿ ನೋಡಿದ್ರೆ ಸ್ವಲ್ಪ ಕಷ್ಟ ಅಂತಲೇ ಹೇಳ್ಬೋದು. ಯಾಕೆಂತಂದರೆ ನೀರಿನ ಸಂಗ್ರಹ ಅಷ್ಟಾಗಿ ಆಗಿಲ್ಲ KRS ಅಣೆಕಟ್ಟೆನಲ್ಲಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ನೋಡಿಕೊಂಡು ನಾವು ವ್ಯವಸ್ಥೆ ಮಾಡ್ಕೋಬೇಕಾಗುತ್ತೆ ಕಬ್ಬಿನ ಒಂದು ನಾಟಿ ಮಾಡಲಿಕ್ಕೆ. ಆದರೆ ಎಲ್ಲಿ ಈ ಬೋರ್ವೆಲ್ಗಳು ಸಹಾಯದಿಂದ ಕೆಲವರು ಬೇಸಾಯ ಮಾಡ್ತಾ ಇದ್ದಾರೆ ಕಬ್ಬನ್ನು, ಆ ಒಂದು ಪರಿಸ್ಥಿತಿನಲ್ಲಿ ಬೋರ್ವೆಲ್ ನೀರು ಸಾಕಷ್ಟು ಇದ್ದಂಥ ಸನ್ನಿವೇಶದಲ್ಲಿ ಬೋರ್ವೆಲ್ ನೀರು ಮತ್ತು ಈ ನಾಲೆ ನೀರು ಸ್ವಲ್ಪ ಹರಿಸ್ತಾರೆ ಕೆಲವು ಸಂದರ್ಭದಲ್ಲಿ. ಅದನ್ನು ಎರಡನ್ನೂ ಸಮವಾಗಿ ಉಪಯೋಗಿಸ್ಕೊಂಡು ಅಥವಾ ಬೋರ್ವೆಲ್ ನೀರನ್ನೇ ವಿಶೇಷವಾಗಿ ಬಳಸಿಕೊಂಡು ಕಬ್ಬನ್ನು ಬೆಳೆಯುವಂಥ ಸನ್ನಿವೇಶ ಬಂದಾಗ ನಾವು ಸೂಕ್ತವಾದ ಕ್ರಮಗಳನ್ನು ಅನುಸರಿಸಿ ನಾಟಿ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ಕೋಬೇಕಾಗುತ್ತೆ. ಇವಾಗ ಜುಲೈ ಆಗಸ್ಟ್ ತಿಂಗಳಲ್ಲಿ ನಾವು 517 ತಳಿನ ಹೇಳ್ತೀವಿ, ಆ ಒಂದು ತಳಿನೇ ನಾವು ನಾಟಿ ಮಾಡಬೇಕಾಗುತ್ತೆ. ನಾಟಿ ಮಾಡೋದಕ್ಕೆ ಮುಂಚೆ ಏಕೆಂತಂದರೆ ಒಂದು ಕಬ್ಬಿನ ಬೆಳೆನ ಇಟ್ಟ ಮೇಲೆ ಅದು ಎಲ್ಲ ಋತುಮಾನಗಳಲ್ಲೂ ಇರುತ್ತೆ, ಮುಂಗಾರು ಹಂಗಾಮಿರುತ್ತೆ, ಹಿಂಗಾರು ಮತ್ತು ಬೇಸಿಗೆ, ಮೂರು ಹಂಗಾಮಗಳಲ್ಲೂ ಕಬ್ಬಿನ ಬೆಳೆ ಭೂಮಿನಲ್ಲಿ ಇದ್ದೇ ಇರುತ್ತೆ. ಹಾಗಾಗಿ ಬರದ ಪರಿಸ್ಥಿತಿ ಜನವರಿಯಿಂದ ನಂತರ ನಮಗೆ ಪ್ರಾರಂಭ ಆಗುತ್ತೆ. ಆ ದೃಷ್ಟಿನಲ್ಲಿ

ನಾಟಿ ಮಾಡುವಂಥ ರೈತರು, ಇವಾಗ ನೀರಿನ ವ್ಯವಸ್ಥೆ ಇರೋವಂಥ ರೈತರು ನಾಟಿ ಮಾಡ್ಕೋಬೋದು, ಅಂದರೆ ಬೋರ್ವೆಲ್ ನೀರಿರೋವಂಥವ್ರು ನಾಟಿ ಮಾಡುವಂಥ ಸಂದರ್ಭದಲ್ಲಿ ಅವರು ಸುಣ್ಣದ ತಿಳಿ ನೀರನ್ನು ಮಾಡಿಕೊಂಡು ನಾಟಿ ಮಾಡಿದ್ರೆ ಸ್ವಲ್ಪ ಬರವನ್ನು ತಡೆಯುವಂಥ ಶಕ್ತಿ ಆ ಬೆಳೆಗೆ ಬರುತ್ತೆ. ಸುಮಾರು 8 kg ಸುಣ್ಣವನ್ನು 400 L ನೀರಿನಲ್ಲಿ ಬೆರೆಸ್ಕೊಂಡು ದ್ರಾವಣ ಮಾಡಿಕೊಂಡು ಆ ದ್ರಾವಣದಲ್ಲಿ ಈ ಕಬ್ಬಿನ ತುಂಡುಗಳನ್ನು ಅಜ್ಜಿ ಒಂದು 15-20 ನಿಮಿಷ ಬಿಟ್ಟು ನಂತರ ನಾಟಿ ಮಾಡಿದಾಗ ಆ ಒಂದು ಕಬ್ಬಿನ ತುಂಡು ಮೊಳಕೆ ಬಂದ ನಂತರ ಅದಕ್ಕೆ ಬರವನ್ನು ತಡೆಯುವಂಥ ಶಕ್ತಿ ಸ್ವಲ್ಪ ಮಟ್ಟಿಗೆ ಆ ಒಂದು ಬೆಳೆಗೆ ಬರುತ್ತೆ. ಇದು ಮಾಮೂಲಿ ಸುಣ್ಣ, ಕ್ಯಾಲ್ಸಿಯಂ ಆಕ್ಸೈಡ್ ಅಂತ ಹೇಳ್ತೀವಲ್ಲ, ಸುಟ್ಟು ಸುಣ್ಣ ಅಂತ ಹೇಳ್ತೀವಲ್ಲ, ಅದನ್ನೇ 8 kg 400 L ನೀರಿನಲ್ಲಿ ಹಾಕ್ಕೊಂಡು, ಅಂದರೆ 20 g 1 L ನೀರಿಗೆ 8 kg 400 L ಹಾಕ್ಕೊಂಡು ಅದರಲ್ಲಿ ಉಪಚಾರ ಮಾಡಿ ನಂತರ ಒಂದು 15-20 ನಿಮಿಷ ಬಿಟ್ಟು ನಂತರ ಅದನ್ನು ನಾಟಿ ಮಾಡುವಂಥದ್ದು. ನಾಟಿ ಮಾಡುವಾಗ ಹೆಚ್ಚು ಅಂತರದ ಸಾಲುಗಳನ್ನೇ ಮಾಡಲಿ, 5 ಅಡಿ ಅಂತರದ ಸಾಲುಗಳಿಗೆ ಹೋಗಲಿ, ನಂತರ ನಾಟಿ ಮಾಡುವಾಗ ವಿಶೇಷವಾಗಿ ರಸಗೊಬ್ಬರಗಳನ್ನು ಕೊಡಬೇಕು. ಯಾಕೆಂತಂದರೆ ಸಾಮಾನ್ಯವಾಗಿ ಏನಾಗ್ತಾ ಇದೆ, ರೈತರು ಈ ಪೊಟ್ಯಾಷನ್ನು ಬಳಸ್ತಾ ಇಲ್ಲ. ಇತ್ತೀಚಿನ ದಿನಗಳಲ್ಲಿ ಪೊಟ್ಯಾಷ್ ಬಳಕೆ ಭಾಳ ಕಡಿಮೆ ಆಗಿದೆ. ಇದಕ್ಕೆ ಮುಖ್ಯ ಕಾರಣ ಅಂತಂದರೆ ಬೆಲೆ ದುಬಾರಿ ಅನ್ನೋದು ಒಂದು ಕಾರಣ, ಇನ್ನೊಂದು ಅದು ಸಿಗ್ತಾ ಇಲ್ಲ ಅನ್ನೋಂಥದ್ದು ಇದೆ. ಹಾಗಾಗಿ ಪೊಟ್ಯಾಷನ್ನ ಎಲ್ಲಾದರೂ ಸರಿ ವ್ಯವಸ್ಥೆ ಮಾಡಿಕೊಂಡು ಪೊಟ್ಯಾಷ್ ಬಳಸೋದ್ರಿಂದ ಪೊಟ್ಯಾಷ್ಗೆ ವಿಶೇಷವಾದ ಒಂದು ಪಾತ್ರ ಇದೆ. ಈ ಒಂದು ಬರವನ್ನು ತಡೆಯುವಂಥ ಶಕ್ತಿಯನ್ನು ಹೆಚ್ಚಿಸೋವಲ್ಲಿ ಬೆಳೆಗೆ ಪೊಟ್ಯಾಷ್ಗೆ ವಿಶೇಷವಾದ ಸ್ಥಾನ ಇದೆ. ಆ ದೃಷ್ಟಿಯಿಂದ ಪೊಟ್ಯಾಷನ್ನು ಯಾವುದೇ ಕಾರಣಕ್ಕೂ ಬಳಸದೇ ಇರಬಾರ್ದು. ಪೊಟ್ಯಾಷು ಮತ್ತು ಬೂದಿ ಗೊಬ್ಬರನೂ ಬಳಸೋದು ಭಾಳ ಮುಖ್ಯ. ಬೂದಿ ಗೊಬ್ಬರ ಬಳಸೋದಕ್ಕೂ ಜೊತೆಗೆ ಭೂಮಿ ತಯಾರು ಮಾಡೋದು ಅಷ್ಟೇ ಮುಖ್ಯ ಆಗುತ್ತೆ. ಯಾಕೆಂತಂದರೆ ಈ ರಂಜಕದ ಅಂಶ ಈ ಬೇರಿನ ಬೆಳವಣಿಗೆಗೆ ಭಾಳ ಮುಖ್ಯ. ಬೇರು ಚೆನ್ನಾಗಿ ಬೆಳೆದಷ್ಟು ಕೆಳಗಿನ ಪದರದಿಂದ ಈ ತೇವಾಂಶವನ್ನು ಹೀರಿಕೊಳ್ಳುತ್ತೆ ಬೆಳೆ. ಹಾಗಾಗಿ ಈ ರಂಜಕದ ಅಂಶ ಚೆನ್ನಾಗಿ ಸಿಗಬೇಕು ಅಂತಂದರೆ ಭೂಮಿ ತಯಾರಿಕೆಯನ್ನು ಚೆನ್ನಾಗಿ ಮಾಡಬೇಕು. ಯಾಕೆಂದರೆ ರಂಜಕ ಭೂಮಿಯಲ್ಲಿ ವೇಗವಾಗಿ ಅದು ಹರಿದಾಡಲ್ಲ, ಅಂದರೆ ಎಲ್ಲಿರುತ್ತೋ ಅಲ್ಲೇ ಇರುತ್ತೆ. ಹೆಚ್ಚು ವೇಗವಾಗಿ ಸಾರಜನಕದ ಥರ ಅಥವಾ ಯೂರಿಯಾ ಗೊಬ್ಬರದ ಥರ ಬೇಗ ಬರೋದಿಲ್ಲ ಬೇರಿನ ವಲಯಕ್ಕೆ. ಆ ದೃಷ್ಟಿಯಿಂದ ಚೆನ್ನಾಗಿ ಭೂಮಿ ತಯಾರು ಮಾಡ್ಕೋಬೇಕು, ರಂಜಕದ ಗೊಬ್ಬರ ಪೊಟ್ಯಾಷ್ ಗೊಬ್ಬರವನ್ನು ಬಳಸಬೇಕು, ಮತ್ತು ಹೆಚ್ಚು ಸ್ಪ್ಲಿಟ್ ಡೋಸಸ್ ಅಂತ ಹೇಳ್ತೀವಿ, ಅಂದರೆ ಬೇರೆ ಬೇರೆ ಕಂತುಗಳಲ್ಲಿ ಈ ಗೊಬ್ಬರಗಳನ್ನು ಕೊಡಬೇಕು. ಈ ಬರವನ್ನು ತಡೆಯುವಂಥ ಪರಿಸ್ಥಿತಿ ಎದುರಿಸಬೇಕಾದ್ರೆ ಬೆಳೆ ಒಂದೇ ಸಾರಿ ಗೊಬ್ಬರ ಕೊಡೋದಕ್ಕಿಂತ 2-3 ಕಂತುಗಳಲ್ಲಿ ಕೊಡಬೇಕು. ಈ ರಂಜಕ ಮತ್ತು ಪೊಟ್ಯಾಷನ್ನ ಪ್ರಾರಂಭದಲ್ಲಿ 125 kg ನಾಟಿ ಸಮಯದಲ್ಲಿ 125 kg ರಂಜಕ ಮತ್ತು 45 kg ಪೊಟ್ಯಾಷ್, ಮ್ಯೂರೇಟ್ ಆಫ್ ಪೊಟ್ಯಾಷ್, ಅದರ ಜೊತೆಗೆ 1/4 ಚೀಲ ಅಂದರೆ ಒಂದು 25 kg ಯೂರಿಯಾ, ಇವಿಷ್ಟನ್ನು ನಾಟಿಗೆ ಕೊಡಬೇಕು. ನಾಟಿ ಆದ ನಂತರ 2 ಕಂತುಗಳಲ್ಲಿ ಸಾರಜನಕವನ್ನು ಮೇಲುಗೊಬ್ಬರವಾಗಿ ಕೊಡಬೇಕು. ನಂತರ ಪೊಟ್ಯಾಷನ್ನು ಇನ್ನೊಂದು ಸತಿ, ಪೊಟ್ಯಾಷ್ ಮತ್ತು ಬೂದಿ ಗೊಬ್ಬರ ಅಥವಾ ಸೂಪರ್ ಫಾಸ್ಫೇಟ್ ಅಂತ ಹೇಳ್ತೀವಲ್ಲ ಅದನ್ನು ಮತ್ತೆ 3ನೇ ಕಂತಾಗಿ ಕೊನೆಗೆ ನಾವು ಏನು ಮಣ್ಣನ್ನು ಏರಾಕ್ತೀವೋ ಆ ಸಂದರ್ಭದಲ್ಲೂ ರಸಗೊಬ್ಬರಗಳನ್ನು ಕೊಡಬೇಕಾಗುತ್ತೆ. ಈ ರೀತಿ ರಸಗೊಬ್ಬರಗಳನ್ನು ಕೊಟ್ಟುಕೊಂಡು ಪ್ರಾರಂಭದಲ್ಲೂ ಗೊಬ್ಬರ ಕೊಡಬೇಕು. ಕಂತುಗಳಲ್ಲಿ ಈ ರಂಜಕ ಮತ್ತು ಪೊಟ್ಯಾಷನ್ ಕೊಡೋದ್ರಿಂದ ಈ ಒಂದು ಬೆಳೆಗೆ ಬರವನ್ನು ತಡೆಯುವಂಥ ಶಕ್ತಿ ಸ್ವಲ್ಪ ಮಟ್ಟಿಗೆ ಬರುತ್ತೆ. ಆ ದೃಷ್ಟಿಯಿಂದ ಈ ಒಂದು ಕ್ರಮಗಳನ್ನು ಅನುಸರಿಸಿ ನಾಟಿ ಮಾಡಬೇಕು. ನಾಟಿ ಮಾಡಿದ ನಂತರ ನೀರನ್ನು ಪ್ರಾರಂಭದಲ್ಲಿ ಮೊಳಕೆ ಬರುವ ಸಂದರ್ಭದಲ್ಲಿ ಸ್ವಲ್ಪ ಜಾಸ್ತಿ ಕೊಟ್ಟು, ಅಂದರೆ 7-8 ದಿವಸಕ್ಕೆ ಕೊಟ್ಟು, ನಂತರದ ದಿನಗಳಲ್ಲಿ ಈ ಒಂದು ನೀರಾವರಿ ಅಂತರವನ್ನು ಹೆಚ್ಚಿಗೆ ಮಾಡ್ತಾ ಹೋಗಬೇಕು. ಇವಾಗ ಏನಾಗುತ್ತೆ, ಸಾಮಾನ್ಯವಾಗಿ ಬರದ ಪರಿಸ್ಥಿತಿ ಬರ್ತಕ್ಕಂಥದ್ದು ಜನವರಿ ಆದ ನಂತರ, ಜನವರಿ ಫೆಬ್ರವರಿ ತಿಂಗಳಿನಲ್ಲಿ ಬರುತ್ತೆ ವಿಶೇಷವಾಗಿ. ಆ ಸಂದರ್ಭದಲ್ಲಿ ನವಂಬರ್ ತಿಂಗಳಿನಿಂದನೇ ಪ್ರಾರಂಭ ಮಾಡಿ ಈ ಒಂದು ಬೆಳೆ ಏನಿದೆ ಇವಾಗ ಮುಂದಿನ ದಿನಗಳಲ್ಲಿ ಮುಂದಿನ ತಿಂಗಳುಗಳಲ್ಲಿ ಬರ್ತಕ್ಕಂಥ ಒಂದು ಪರಿಸ್ಥಿತಿ ಎದುರಿಸ್ಬೇಕಾದ್ರೆ ಆ ಬೆಳೆಗೆ ಬರವನ್ನು ತಡೆಯುವಂಥ ಶಕ್ತಿಯನ್ನು ಅದನ್ನು ಒಗ್ಗಿಸ್ಕೋಬೇಕು ಅಂತಂದರೆ ಈ ನೀರಾವರಿ ಅಂತರವನ್ನು ಹೆಚ್ಚಿಗೆ ಮಾಡ್ತಾ ಹೋಗಬೇಕು. ಏನು ಅಂತಂದರೆ ಇವಾಗ 10-12 ದಿವಸಕ್ಕೆ ಕೊಡ್ತಾಯಿದ್ರೆ 15 ದಿವಸಕ್ಕೆ ನೀರು ಕೊಡೋದು, ಅಂದರೆ ಒಂದು 3-4 ದಿವಸ ಮುಂದೂಡೋದು ನೀರಾವರಿನ. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಮುಂದಿನ ದಿನಗಳಲ್ಲಿ ಬೇಸಿಗೆಯಲ್ಲಿ ಅದು ಬರದ ಪರಿಸ್ಥಿತಿ ಬಂದಂಥ ಸನ್ನಿವೇಶದಲ್ಲಿ ಆ ತಡೆಯುವಂಥ ಶಕ್ತಿ ಆ ಬೆಳೆಗೆ ಬರುತ್ತೆ. ಹಾಗಾಗಿ ನೀರಾವರಿ ಅಂತರವನ್ನು ಹೆಚ್ಚಿಸೋದು ಒಂದು ಮಾರ್ಗ, ಈ ಒಂದು ಬರವನ್ನು ತಡೆಯುವಂಥ ಶಕ್ತಿ ಬೆಳೆಗೆ ಕೊಡಬೇಕಾದ್ರೆ. ನಂತರ ನೀವು ನಾಟಿ ಮಾಡುವಂಥ ಸಂದರ್ಭದಲ್ಲಿ ಮುಂದೆ ಬರದ ಸನ್ನಿವೇಶ ಬರುತ್ತೆ ಅನ್ನೋ ಒಂದು ಇದನ್ನು ಕಲ್ಪನೆ ಇಟ್ಕೊಂಡು ಜೋಡಿ ಸಾಲಿನಲ್ಲಿ ನಾಟಿ ಮಾಡಬೇಕು. ಜೋಡಿ ಸಾಲಿನಲ್ಲಿ ನಾಟಿ ಮಾಡಿದಾಗ ಏನಾಗುತ್ತೆ, ನಿಮಗೆ ನೀರಿನಲ್ಲಿ ಸುಮಾರು 20% ಉಳಿತಾಯ ಆಗುತ್ತೆ. ಅಂದರೆ ಎಷ್ಟು ಮಾಮೂಲಿ ಸಾಲಿನಲ್ಲಿ ನೀರು ಕಟ್ಟಿದಾಗ ಎಷ್ಟು ನೀರು ಬೇಕಾಗುತ್ತೆ, ಅದರಲ್ಲಿ 1/5 ಭಾಗದಷ್ಟು ಕಡಿಮೆ ನೀರಿನಲ್ಲಿ ನಾವು ಆ ನೀರಾವರಿನ ವ್ಯವಸ್ಥೆ ಮಾಡ್ಕೋಬೋದು. ಹಾಗಾಗಿ ನೀರಿನಲ್ಲೂ ಉಳಿತಾಯ ಆಗುತ್ತೆ, ಜೊತೆಗೆ ಸುಮಾರು 36% ಇಳುವರಿ ಜಾಸ್ತಿ ಆಗಿರೋದು ನಮ್ಮ ಪ್ರಯೋಗಗಳಿಂದ ಕಂಡುಬಂದಿದೆ. ಆ ದೃಷ್ಟಿಯಿಂದ ಜೋಡಿ ಸಾಲುಗಳಲ್ಲಿ ನಾಟಿ ಮಾಡೋದು. ನಂತರ ಸಾಧ್ಯವಾದಷ್ಟು ಈ ಒಂದು ಗಿಣ್ಣಿನ ಸಸಿಗಳನ್ನು ಮಾಡಿಕೊಂಡು ನಾಟಿ ಮಾಡೋದು, ಇದು ಬಹಳ ಮುಖ್ಯ. ನಾವು ನೇರವಾಗಿ ತುಂಡುಗಳನ್ನು ಹಾಕೋದಕ್ಕಿಂತ ಒಂದು ಗಿಣ್ಣಿನ ಸಸಿಗಳನ್ನು ನಾವು ನರ್ಸರಿನಲ್ಲಿ ಬೆಳೆಸ್ಕೊಂಡು, ಯಾಕೆ ಅಂತಂದರೆ ಸುಮಾರು 40-45

0: ದಿವಸ ನಮಗೆ ಸಮಯ ಸಿಗುತ್ತೆ. ಆವಾಗ ನಾವು ಮುಖ್ಯ ಭೂಮಿಗೆ ನೀರು ಕಟ್ಟುವಂಥ ಸನ್ನಿವೇಶ ಇರೋದಲ್ಲ, ಸುಮಾರು ಒಂದು 4-5 ನೀರಾವರಿ ನಮಗೆ ಉಳಿತಾಯ ಆಗುತ್ತೆ ಅಲ್ಲಿ. ಹಾಗಾಗಿ ಒಂದು ಗಿಣ್ಣಿನ ಸಸಿಗಳನ್ನು ಬೆಳೆಸ್ಕೊಂಡು ಸಸಿ ಮಡಿನಲ್ಲಿ ಅಥವಾ ಇದರಲ್ಲಿ ಪ್ರೋಟ್ರೇಸ್ ಅಂತ ಹೇಳ್ತೀವಲ್ಲ ಈ ಟೊಮೆಟೊ ನರ್ಸರಿ ಟ್ರೇಗಳಲ್ಲಿ, ಅದರಲ್ಲಿ ಬೆಳೆಸ್ಕೊಂಡು ನಂತರ 30-40 ದಿವಸಗಳ ಒಂದು ಬೆಳವಣಿಗೆ ಆದಮೇಲೆ ಆ ಒಂದು ಸಸಿಗಳು ಅದನ್ನು ನೇರವಾಗಿ ನಾವು ನಾಟಿ ಮಾಡಿದಾಗ ನಿಮಗೆ ಮುಖ್ಯ ಭೂಮಿನಲ್ಲಿ ಗ್ಯಾಪ್ಸ್ ಇರೋದಿಲ್ಲ, ಅಂದರೆ ನೀರಿಗೆ ಅಭಾವವಾದಂಥ ಸನ್ನಿವೇಶದಲ್ಲಿ ಗ್ಯಾಪ್ಸು ಜಾಸ್ತಿ ಆಗುತ್ತೆ. ಹಾಗಾಗಿ ಗ್ಯಾಪ್ಸು ಕಡಿಮೆ ಆಗುತ್ತೆ, ಜೊತೆಗೆ 45 ದಿವಸ ನಿಮಗೆ ಆ ಮುಖ್ಯ ಭೂಮಿಗೆ ನೀರು ಕಟ್ಟುವಂಥದ್ದು ಮತ್ತು ಬೇರೆ ಯಾವುದೇ ಒಂದು ಬೇಸಾಯ ಕಾರ್ಯಕ್ರಮಗಳು ಇರೋದಿಲ್ಲ. ಹಾಗಾಗಿ ಅಷ್ಟು ಉಳಿತಾಯ ಆಗುತ್ತೆ. ಆ ದೃಷ್ಟಿಯಿಂದ ಒಂದು ಗಿಣ್ಣಿನ ಸಸಿಗಳನ್ನು ಮಾಡಿಕೊಂಡು ನಂತರ ನಾಟಿ ಮಾಡುವಂಥ ಪದ್ಧತಿನೂ ಸಹ ನಾವು ಮಾಡಬೇಕಾಗತ್ತೆ. ಇದರ ಜೊತೆಗೆ ಸಾಮಾನ್ಯವಾಗಿ ನಾನು ಹೇಳಿದಾಗೇ ಮುಂಚೆನೇ ನೀರಿನ ವ್ಯವಸ್ಥೆ ಇರೋವಂಥ ರೈತರೇ ಇವಾಗ ಕಬ್ಬನ್ನು ನಾಟಿ ಮಾಡಲಿಕ್ಕೆ ಸಾಧ್ಯ ಆಗೋದು. ಆ ದೃಷ್ಟಿಯಿಂದ ಎಲ್ಲೆಲ್ಲಿ ಬೋರ್ವೆಲ್ ಸಹಾಯದಿಂದ ಕಬ್ಬಿನ ಬೇಸಾಯ ಮಾಡ್ತಾರೋ ಅವರು ಕಡ್ಡಾಯವಾಗಿ ಹನಿ ನೀರಾವರಿನ ಅಳವಡಿಸ್ಕೋಬೇಕಾಗುತ್ತೆ. ಇದು ಬಹಳ ಮುಖ್ಯ, ಏಕೆಂದರೆ ನಾವು ಮಾಮೂಲಿ ನೀರು ಏನು ಕಟ್ತೀವಿ ಮೇಲ್ ನೀರು, ಸುಮಾರು 2 ಎಕರೆಗೆ ನೀರು ಕಟ್ಟುವಂಥ ನೀರಲ್ಲಿ ನಮಗೆ 4 ಎಕರೆಯಷ್ಟು ಹನಿ ನೀರಾವರಿ ಮಾಡಿದಾಗ ಅಂದರೆ ಅರ್ಧದಷ್ಟು, ನಾವು ಮಾಮೂಲಿ ಮೇಲ್ನೀರು ಕಟ್ಟೋದ್ರಲ್ಲಿ ಅರ್ಧದಷ್ಟು ನೀರಲ್ಲಿ ನಮಗೆ ಹನಿ ನೀರಾವರಿಗೆ ಸಾಕಾಗುತ್ತೆ. ಆ ದೃಷ್ಟಿಯಿಂದ ಹನಿ ನೀರಾವರಿನ ಬೋರ್ವೆಲ್ ಸಹಾಯದಿಂದ ಯಾರು ಕಬ್ಬಿನ ಬೇಸಾಯ ಮಾಡ್ತಾರೋ ಅವರು ಹನಿ ನೀರಾವರಿ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ಹನಿ ನೀರಾವರಿ ಮಾಡೋದ್ರಿಂದ ಏನು ಅನುಕೂಲ ಆಗುತ್ತೆ ಅಂದರೆ ಒಂದು ನೀರಿನಲ್ಲಿ ಉಳಿತಾಯ ಆಗೋದು ಅಲ್ಲದೇ ಬಹಳ ಗರಿಷ್ಠ ಮಟ್ಟದಲ್ಲಿ ಇಳುವರಿನೂ ಸಹ ನಾವು ಪಡಿಬೋದು. ನೀರನ್ನು ಯಾವಾಗಲೂ ನಾವು ಹನಿ ನೀರಾವರಿನಲ್ಲಿ ಫೀಲ್ಡ್ ಕೆಪ್ಯಾಸಿಟಿ ಅಂತ ಹೇಳ್ತೀವಿ, ಅಂದರೆ ಕ್ಷೇತ್ರ ಒಂದು ಸಾಮರ್ಥ್ಯದ ಒಂದು ತೇವಾಂಶ ಯಾವಾಗಲೂ ಹಿಡಿದಿಟ್ಕೊಳ್ಳೋದ್ರಿಂದ ಹನಿ ನೀರಾವರಿನಲ್ಲಿ ನೀರನ್ನು ಭಾಳ ಹನಿ ಹನಿಯಾಗಿ ಕಡಿಮೆ ಪ್ರಮಾಣದಲ್ಲಿ ಕೊಡೋದ್ರಿಂದ ಆ ಒಂದು ಪರಿಸ್ಥಿತಿ ಇಡೀ ಬೆಳವಣಿಗೆ ಹಂತದಲ್ಲಿ ಬೆಳೆ ಬೆಳವಣಿಗೆ ಹಂತದಲ್ಲಿ ಪೂರ್ತಿ ಇರುತ್ತೆ. ಆ ದೃಷ್ಟಿಯಿಂದ ನಿಮಗೆ ಆ ಬೆಳೆಯ ಒಂದು ಬೆಳವಣಿಗೆನೂ ಸಮೃದ್ಧಿಯಾಗಿ ಬೆಳೆಯುತ್ತೆ ಬೆಳೆ, ಕಬ್ಬಿನ ಬೆಳೆ. ಹಾಗಾಗಿ ಇಳುವರಿನಲ್ಲಿ ನಾವು ಸುಮಾರು 50-75 ಇಳುವರಿ ಹೆಚ್ಚಾಗಿರೋದನ್ನು ನಮ್ಮ ಒಂದು ಪ್ರಾತ್ಯಕ್ಷಿಕಗಳನ್ನು ನಾವು ಮಂಡ್ಯ ಮೈಸೂರು ಭಾಗದಲ್ಲಿ ಸುಮಾರು 3-4 ವರ್ಷ ಪ್ರಾತ್ಯಕ್ಷಿಕೆ ಮಾಡಿ ನೋಡಿದ್ವಿ. ಹನಿ ನೀರಾವರಿನಲ್ಲಿ ಜೊತೆಗೆ ರಸಾವರಿ ಅಂದರೆ ನೀರಿನ ಮುಖಾಂತರನೇ ರಸಗೊಬ್ಬರಗಳನ್ನು ಕೊಟ್ಟಾಗ ರಸಗೊಬ್ಬರಗಳ ದಕ್ಷ ಬಳಕೆಯಾಗಿ ನಮಗೆ ಬಹಳ ಹೆಚ್ಚಿನ ಒಂದು ಇಳುವರಿ ಬಂದಿರೋದು ನೋಡಿದ್ದೀವಿ ಆ ಒಂದು ಪ್ರಾತ್ಯಕ್ಷಿಕಗಳಲ್ಲಿ. ಆ ದೃಷ್ಟಿಯಿಂದ ಎಲ್ಲೆಲ್ಲಿ ಬೋರ್ವೆಲ್ನಿಂದ ನೀವು ಕಬ್ಬಿನ ವ್ಯವಸಾಯ ಮಾಡ್ತೀರೋ ಅಲ್ಲಿ ಹನಿ ನೀರಾವರಿ ಅಳವಡಿಸೋದು ಬಹಳ ಮುಖ್ಯ ಆಗುತ್ತೆ. ಆಮೇಲೆ ನಾವು ಜನವರಿ ನಂತರ ಬರದ ಪರಿಸ್ಥಿತಿ ಏನು ಬರುತ್ತೆ ಬಂದಂಥ ಸಂದರ್ಭದಲ್ಲಿ ನಾವು ಬರ ಇದ್ದಂಥ ಸನ್ನಿವೇಶದಲ್ಲಿ ಸಾಲು ಬಿಟ್ಟು ಸಾಲು ನೀರು ಹಾಯಿಸೋದು ಒಳ್ಳೆಯದು. ಎಲ್ಲ ಸಾಲಿಗೂ ನೀರು ಹಾಯಿಸೋ ಬದಲು ಸಾಲು ಬಿಟ್ಟು ಸಾಲು ನೀರು ಹಾಯಿಸಬೇಕು. ನೀರು ಹಾಯಿಸೋದ್ರಿಂದ ಸುಮಾರು ಇದರಲ್ಲೂ ಅಷ್ಟೇ 15-20% ನೀರಿನಲ್ಲಿ ಉಳಿತಾಯ ಆಗುತ್ತೆ, 20-25% ಇಳುವರಿನೂ ಜಾಸ್ತಿ ಆಗಿದೆ. ಅಂದರೆ ಬರದ ಸನ್ನಿವೇಶ ಇದ್ದಂಥ ಸಂದರ್ಭದಲ್ಲಿ ಎಲ್ಲ ಸಾಲಿಗೂ ನೀರು ಹಾಯಿಸಿದಾಗ ಎಷ್ಟು ಇಳುವರಿ ಬಂದಿದೆ, ಸಾಲು ಬಿಟ್ಟು ಸಾಲು ನೀರು ಹಾಯಿಸಿದಾಗ ಎಷ್ಟು ಇಳುವರಿ ಬಂದಿದೆ ನೋಡಿದಾಗ ನಮಗೆ ಈ ಒಂದು ವ್ಯತ್ಯಾಸ ಕಂಡು ಬಂದಿದೆ. ಆ ದೃಷ್ಟಿಯಿಂದ ಸಾಲು ಬಿಟ್ಟು ಸಾಲು ನೀರು ಹಾಯಿಸೋದು ಒಂದು ಒಳ್ಳೆಯ ಒಂದು ವಿಧಾನ ಆಗುತ್ತೆ ಜನವರಿ ನಂತರದಲ್ಲಿ ನೀರಿಗೆ ಅಭಾವ ಆದಂಥ ಸನ್ನಿವೇಶದಲ್ಲಿ. ಸಾಲು ಬಿಟ್ಟು ಸಾಲು ನೀರು ಹಾಯಿಸೋವಾಗ ಏನು ಮಾಡಬೇಕು ಅಂದರೆ ಈ ಸಾರಿ ಒಂದು ಸಾಲಿನಲ್ಲಿ ಹಾಯಿಸಿದ್ರೆ ಮುಂದಿನ ಸಲ ಸಾಲಿನಲ್ಲಿ ಹಾಯಿಸಿರಲ್ವಲ್ಲ ನೀರು, ಆ ಸಾಲಿಗೆ ಮತ್ತೆ ನೆಕ್ಸ್ಟು ನೀರನ್ನು ಕೊಡಬೇಕಾಗುತ್ತೆ. ಅಂದರೆ ಆಲ್ಟರ್ನೇಟಿವ್ ಆಗಿ ಒಂದು ಸಾಲ ನಂತರ ಮತ್ತೊಂದು ಸಾಲಿಗೆ ನೀರು ಹಾಯಿಸ್ಕೊಂಡು ಬಂದಾಗ ನಮಗೆ ನೀರಿನಲ್ಲೂ ಉಳಿತಾಯ ಆಗುತ್ತೆ, ಇಳುವರಿನೂ ಸಹ ಜಾಸ್ತಿ ಬರುತ್ತೆ. ಆಮೇಲೆ ಎಲ್ಲಿ ಸಾಧ್ಯನೋ ಅಲ್ಲಿ ಈ ಒಂದು ತರಗನ ನಿರ್ವಹಣೆ ಬಹಳ ಮುಖ್ಯ ಆಗುತ್ತೆ. ತರಗನ್ನು 2 ರೀತಿ ನಾವು ವಿಶ್ಲೇಷಣೆ ಮಾಡ್ಬೋದು ತರಗಿನ ನಿರ್ವಹಣೆನ. ಒಂದು, ತರಗನ್ನು ನಾವು ಪೋಷಕಾಂಶಗಳ ದೃಷ್ಟಿಯಿಂದ ನೋಡ್ಬೋದು. ಇನ್ನೊಂದು, ಬರದ ದೃಷ್ಟಿಯಿಂದ ಅಂದರೆ ನೀರಿಗೆ ಅಭಾವ ಇರತಕ್ಕಂಥ ಸನ್ನಿವೇಶದಲ್ಲಿ ಏನು ಮಾಡ್ಬೋದು ಅಂತ ನೋಡಿದಾಗ ತರಗನ್ನು ನಾವು ಮಣ್ಣೊಳಗಡೆ ಸೇರಿಸಬೇಕಾದಂಥ ಸನ್ನಿವೇಶ ಬರೋಲ್ಲ. ತರಗನ್ನು ಮೇಲೆ ಆಚ್ಛಾದಿಸೋದು ಎಲ್ಲ ಅಂದರೆ ಸಾಲು ಬಿಟ್ಟು ಸಾಲಿನಲ್ಲಿ ಆಚ್ಛಾದಿಸೋದು ಅಥವಾ ಎಲ್ಲ ಸಾಲಿನಲ್ಲೂ ಹಾಕ್ಬೋದು. ಹಾಕಿದಾಗ ನಮಗೆ ಸುಮಾರು ನೀರಿನಲ್ಲಿ ಸಾಕಷ್ಟು ಉಳಿತಾಯ ಆಗುತ್ತೆ. ಯಾಕೆಂತಂದರೆ ಈ ತರಗನ್ನು ಹರಡಿದಾಗ ಏನಾಗುತ್ತೆ, ನಾವು ಕ್ಯಾಪಿಲರಿ ರೈಸ್ ಆಫ್ ವಾಟರ್ ಅಂತ ಹೇಳ್ತೀವಿ. ಅಂದರೆ ಸಾಮಾನ್ಯವಾಗಿ ಈ ಒಂದು ನೀರಿನ ಅವಶ್ಯಕತೆ ಏನಕ್ಕೆ ಬರುತ್ತೆ ಅಂದರೆ ಕಬ್ಬಿನ ಬೆಳೆಯಲ್ಲಿ ಸುಮಾರು 98% ಈ ಒಂದು ಮಣ್ಣಿನ ಮೇಲ್ಭಾಗದಿಂದ ಆವಿಯಾಗುವಂಥ ನೀರು ಮತ್ತು ಬಾಷ್ಪೀಕರಣ ಅಂದರೆ ಕಬ್ಬಿನ ಒಂದು ಎಲೆ ಮತ್ತು ಗಿಡದ ಮೇಲ್ಭಾಗದಿಂದ ಆಗ್ತಕ್ಕಂಥ ಬಾಷ್ಪೀಕರಣ ಎರಡೂ ಸೇರಿ ಸುಮಾರು 97-98% ನೀರು ಅಲ್ಲೇ ನಷ್ಟ ಆಗುತ್ತೆ. ಇನ್ನದು ಆ್ಯಕ್ಚುಯಲಿ ಫಿಸಿಯೋಲಾಜಿಕಲ್ ಆ್ಯಕ್ಟಿವಿಟೀಸ್ ಅಂತ ಹೇಳ್ತೀವಿ. ಬೆಳೆ ಶರೀರ ಕ್ರಿಯಾಶಾಸ್ತ್ರಕ್ಕೆ ಉಪಯೋಗಿಸೋದು 2% ನೀರು ಮಾತ್ರ. ಅಂದರೆ ಇನ್ನು 98% ನೀರು ಈ ರೀತಿ ನಷ್ಟ ಆಗುತ್ತೆ. ನೀವು ಯಾವ ವಿಧಾನದಲ್ಲಿ ನೀವು ಯಾವ ಒಂದು ನೀರಾವರಿ ಪದ್ಧತಿನಲ್ಲಿ ಇದು ಎರಡನ್ನು ಕಡಿಮೆ ಮಾಡ್ತೀರೋ, ಇದು ಎರಡಕ್ಕಿಂತ ಮುಖ್ಯವಾಗಿ ನೀರನ್ನು ಆವಿಯಾಗುವಂಥದ್ದನ್ನು ಮಣ್ಣಿನ ಮೇಲ್ಭಾಗದಿಂದ. ಯಾಕೆಂದರೆ ಬಾಷ್ಪೀಕರಣ ಆಗೋದನ್ನು ಕಡಿಮೆ ಮಾಡಿದ್ರೆ ನಿಮಗೆ ಇಳುವರಿನೂ ಕಡಿಮೆ ಆಗುತ್ತೆ. ಯಾಕೆಂದರೆ
1: ಅದು ಸಸ್ಯದ ಶರೀರ ರಚನೆಗೆ ಬೇಕೇ
0: ಬೇಕಲ್ಲ. ಹೌದು, ಖಂಡಿತ.
1: ಬೇರೆ ನೀರು ಎಳ್ಕೊಂಡು ಎಲೆ ಮೂಲಕ ಬಿಡುವಾಗಲೇ ಪೋಷಕಾಂಶಗಳು

0: ಇಡೀ ಗಿಡ ತುಂಬ ಹೋಗುದಲ್ವಾ?
1: ಹೌದು,
0: ಅದನ್ನ ಏನ್ ಮಾಡಕ್ಕೋ ಆಗ
1: ಅದನ್ನ ಮಾಡೋದು, ಅದನ್ನು ಕೆಲವು ಕಡೆ ಅದನ್ನು ಪ್ರಯೋಗ ಮಾಡಿ ನೋಡಿದೀವಿ. ಏನಾಗುತ್ತೆ ಅಂತಂದ್ರೆ, ಕೆಲವು ಒಂದು ಕೇವಲಿನ್ ಅಂತ ಒಂದು ಇದು ಬರುತ್ತೆ, ಏನು ಜೇಡಿ ಮಣ್ಣು, ಅದನ್ನ ಸಿಂಪಡಣೆ ಮಾಡೋದ್ರಿಂದ ಬಾಷ್ಪೀಕರಣವನ್ನು ಕಡಿಮೆ ಮಾಡಬಹುದು. ಆದರೆ ಬಾಷ್ಪೀಕರಣ ಕಡಿಮೆ ಮಾಡಿದಾಗ ಏನಾಗುತ್ತೆ, ಈ ಸ್ಟೊಮ್ಯಾಟ ಅಂತ ಹೇಳ್ತೀವಿ ನಾವು, ಇದು ಎಲೆನಲ್ಲಿರೋ ರಂಧ್ರಗಳನ್ನ, ಆ ರಂಧ್ರಗಳ ಮುಖಾಂತರ ಎರಡು ಆಗುವಂಥದ್ದು ಒಂದೇ ರಂಧ್ರದಿಂದ, ಅಂದರೆ ನೀರಾವಿ ಆಗೋದು ಅದರಿಂದಾನೆ, ಆಮೇಲೆ ಈ ಒಂದು ಇಂಗಾಲವನ್ನು ತಗೊಳ್ಳುವಂಥದ್ದು ಸಸ್ಯ ಅದರಿಂದಾನೆ, ಆ ಒಂದು ರಂಧ್ರದಿಂದಾನೆ, ಎರಡಕ್ಕೂ ಒಂದೇ ರಂಧ್ರ ಆಗಿರೋದ್ರಿಂದ ನೀವು ಯಾವಾಗ ಅದನ್ನು ಕೇವಲಿನ ಅಥವಾ ಇನ್ಯಾವುದರ ಒಂದು ಸಿಂಪಡಣೆ ಮಾಡ್ತೀರಿ ಈ ಬಾಷ್ಪೀಕರಣ ಕಡಿಮೆ ಮಾಡಲಿಕ್ಕೆ, ಈ ಇಂಗಾಲವನ್ನು ತಗೊಳ್ಳೋದು ಕಡಿಮೆ ಆಗಿಬಿಡುತ್ತೆ, ಆವಾಗ ಆಹಾರ ತಯಾರಿಕೆನೂ ಕಡಿಮೆ ಆಗುತ್ತೆ, ಅದರಿಂದ ಇಳುವರಿ ಮೇಲೆ ಸ್ವಲ್ಪ ನಷ್ಟ ಕಡಿಮೆ ಆಗುತ್ತೆ, ಇಳುವರಿ ಮೇಲೆ ಪರಿಣಾಮ ಆಗುತ್ತೆ. ಆ ದೃಷ್ಟಿಯಿಂದ ನಾವು ಈ ಒಂದು ಮಣ್ಣಿನಿಂದ ಆವಿಯಾಗುವಂಥ ನೀರನ್ನು ತಪ್ಪಿಸಿದ್ರೆ ಸಾಕಷ್ಟು ನೀರನ್ನು ಉಳಿತಾಯ ಆಗುತ್ತೆ. ಅದೇ ವಿಧಾನದಲ್ಲಿ ನಾವು ಇವಾಗ ಹನಿ ನೀರಾವರಿ ಅಂತ ನಾನು ಏನು ಹೇಳಿದೆ, ಆ ಒಂದು ವಿಧಾನದಲ್ಲಿ ಸಾಕಷ್ಟು ಈ ಒಂದು ನೀರು ಆವಿಯಾಗೋದನ್ನು ತಪ್ಪಿಸ್ಬೋದು. ಯಾಕೆಂದರೆ ನೀರನ್ನು ನೇರವಾಗಿ ನಾವು ಬೇರಿನ ಒಂದು ವಲಯಕ್ಕೆ ಕೊಡೋದ್ರಿಂದ ಆವಿಯಾಗೋದಕ್ಕೆ ನೀರಿರೋದೇ ಇಲ್ಲ. ಅಲ್ಲಿ ಎಷ್ಟು ನೀರು ಕೊಡ್ತೀವೋ ಅಷ್ಟನ್ನು ಇದು ಗಿಡ ತಗೊಳ್ಳುತ್ತೆ, ಅಂದರೆ ಕಬ್ಬು ತಗೊಳ್ಳುತ್ತೆ.
0: ತರಗಿನ ಬಗ್ಗೆ ಮಾತಾಡ್ತೀವಿ.
1: ಹಾಂ, ಅದರಿಂದ ಹನಿ ನೀರಾವರಿ ಅಳವಡಿಸೋದು ಜೊತೆಗೆ ತರಗಿನ ನಿರ್ವಹಣೆ. ತರಗನ್ನ ನಾವು ಯಾವಾಗ ನಾವು ಸುಮ್ಮನೆ ನಾವು ಏನು ಅದನ್ನು ಯಾವುದಕ್ಕೂ ಏನೂ ಉಪಚಾರ ಮಾಡದೇ ನಾವು ಮೇಲೆ ಹಾಕಬೇಕು. ಯಾಕೆಂತಂದರೆ ನೀವು ಉಪಚಾರ ಮಾಡಿದ್ರೆ ಏನಾಗುತ್ತೆ, ತರಗು ಬೇಗ ಅದು ಕಳೆತು ಬಿಟ್ಟದು ಭೂಮಿ ಒಳಗೆ ಸೇರ್ಕೊಂಬಿಡುತ್ತೆ. ಬರ ಬಂದಂಥ ಸನ್ನಿವೇಶದಲ್ಲಿ ತರಗನ್ನು ನಾವು ಮೇಲೆ ಆಚಾದಿಸೋದು, ಅಂದರೆ ಅದನ್ನು ಹರಡೋದಂಥದ್ದು ಮಾಡಿದಾಗ ನಮಗೆ ಅಲ್ಲಿ ಕೆಳಗಡೆ ಇರ್ತಕ್ಕಂಥ ಒಂದು ತೇವಾಂಶ ಏನಿದೆ ಕೆಳಪದರದಲ್ಲಿ ಮಣ್ಣಿನಲ್ಲಿ, ಅದು ಮೇಲ್ಪದರಕ್ಕೆ ಕ್ಯಾಪಿಲರಿ ರೇಸ್ ಅಂತ ಹೇಳ್ತೀವಿ, ಆದರೆ ಅದರ ಮುಖಾಂತರ ಬರುತ್ತೆ, ಹೊರಗಡೆ ಬಂದು ಆವಿಯಾಗುತ್ತೆ. ಯಾವಾಗ ನೀವು ತರಗನ್ನೇ ಹರಡಿರ್ತೀರಿ, ಆ ಕ್ಯಾಪಿಲರಿ ರೈಸನ್ನು ಬ್ರೇಕ್ ಮಾಡ್ತೀವಿ, ಅಂದರೆ ಅದನ್ನು ನಿಯಂತ್ರಣ ಮಾಡ್ದಂಗೆ ಆಗುತ್ತೆ. ಯಾವಾಗ ನಿಯಂತ್ರಣ ಮಾಡ್ತೀರಿ ಆವಾಗ ಆ ನೀರು ಆವಿಯಾಗೋದನ್ನು ಬಹುತೇಕ ತಪ್ಪಿಸ್ಬೋದು. ತಪ್ಪಿಸೋದ್ರಿಂದ ನಾವು ನಮ್ಮ ಪ್ರಯೋಗಗಳಲ್ಲೂ ನೋಡಿದ್ದೀವಿ, ಸುಮಾರು ನಾವು 15 ದಿವಸಕ್ಕೆ ನಾವು ತರಗನ್ನು ಹಾಕಿರೋ ಒಂದು ತಾಕಿನಲ್ಲಿ ನೀರು ಕೊಟ್ಟರೆ ಬೇರೆ ತಾಕಿನಲ್ಲಿ 12 ದಿವಸ, ಅಂದರೆ 3-4 ದಿವಸ ನೀರಾವರಿಯನ್ನು ಮುಂದೂಡ್ಬೋದು. ನೀರಾವರಿ ಮುಂದೂಡೋದ್ರಿಂದ ಸುಮಾರು ನಿಮಗೆ ಒಟ್ಟಾರೆ ನೀವು 8-10 ನೀರಾವರಿನ ಉಳಿತಾಯ ಮಾಡ್ಬೋದು. ಕೊನೆಗೆ ಒಂದು ಬೆಳೆ ಬೆಳವಣಿಗೆ ಪೂರ್ಣ ಅವಧಿ ತೊಗೊಂಡ್ರೆ 8-10 ನೀರಾವರಿನ ನಾವು ಅವಾಯ್ಡ್ ಮಾಡ್ಕೋಬೋದು, ಅಂದರೆ ತಪ್ಪಿಸ್ಕೋಬೋದು, ಅಂದರೆ ಅಷ್ಟು ಉಳಿತಾಯ ಆಗುತ್ತೆ. ಆ ದೃಷ್ಟಿಯಿಂದ ತರಗನ್ನ ಯಾವುದೇ ಕಾರಣಕ್ಕೂ ಸುಡಬಾರ್ದು. ತರಗನ್ನ ಈ ಬರ ಪರಿಸ್ಥಿತಿನಲ್ಲಿ ಅಲ್ಲೇ ಮಣ್ಣಿನ ಮೇಲ್ಭಾಗದಲ್ಲಿ ಆಚ್ಛಾದನೆ ಮಾಡೋದು, ಜೊತೆಗೆ ಈ ತರಗನ್ನು ಹಾಕಿರ್ತಕ್ಕಂಥ ಮಣ್ಣಿನಲ್ಲಿ ವಿಶೇಷವಾಗಿ ಎರೆಹುಳುಗಳ ಸಂಖ್ಯೆನೂ ಜಾಸ್ತಿ ಆಗುತ್ತೆ. ಎರೆಹುಳುಗಳ ಸಂಖ್ಯೆ ಜಾಸ್ತಿ ಆಗುತ್ತೆ, ತೇವಾಂಶನೂ ಜಾಸ್ತಿ ಆಗುತ್ತೆ. ಇದರ ಜೊತೆಗೆ ಇನ್ನೊಂದು ಬಹಳ ಮುಖ್ಯವಾದ್ದು ಅಂತಂದರೆ ರೈತರು ಮಾಡಬೇಕಾಗಿರೋದು, ಇತ್ತೀಚಿನ ದಿನಗಳಲ್ಲಿ ನಮ್ಮ ರೈತರು ಹೆಚ್ಚಿಗೆ ಈ ಸಾವಯವ ಗೊಬ್ಬರಗಳನ್ನು ಜಾಸ್ತಿ ಬಳಸ್ತಾ ಇಲ್ಲ. ಈ ಸಾವಯವ ಗೊಬ್ಬರಗಳನ್ನು ಬಳಸೋದು ಬಹಳ ಮುಖ್ಯ. ಈ ಒಂದು ರಸಗೊಬ್ಬರಗಳ ಜೊತೆ, ರಸಗೊಬ್ಬರಗಳು ಬೇಕು, ಅದರ ಜೊತೆಗೆ ಸಾವಯವ ಗೊಬ್ಬರಗಳನ್ನು ಬಳಸೋದು ಬಹಳ ಮುಖ್ಯ ಆಗುತ್ತೆ. ಯಾಕೆಂತಂದರೆ ಈ ಸಾವಯವ ಗೊಬ್ಬರಗಳನ್ನು ಹಾಕಿದಾಗ ಮಣ್ಣಿನಲ್ಲಿ ಏನಾಗುತ್ತೆ ಅಂತಂದರೆ ಮಣ್ಣಿನ ಗಾತ್ರ ಅಂತ ಹೇಳ್ತೀವಿ, ಅಂದರೆ ಸಾಯಿಲ್ ವಾಲ್ಯೂಮ್, ಆ ಸಾಯಿಲ್ ವಾಲ್ಯೂಮ್ ಯಾವಾಗ ಜಾಸ್ತಿ ಆಗುತ್ತೆ ಬೇರಿನ ಬೆಳವಣಿಗೆ ಚೆನ್ನಾಗಾಗುತ್ತೆ. ಬೇರಿನ ಬೆಳವಣಿಗೆ ಚೆನ್ನಾಗಾದಾಗ ಕೆಳಪದರದಲ್ಲಿರ್ತಕ್ಕಂಥ ತೇವಾಂಶನ ಹೇಳ್ಕೊಳ್ಳಿಕ್ಕೆ ಆ ಬೇರುಗಳಿಗೆ ಆಸ್ಪದ ಆಗುತ್ತೆ. ಆ ದೃಷ್ಟಿಯಿಂದ ಈ ಒಂದು ಮಣ್ಣಿನಲ್ಲಿ ಸಾವಯವ ಅಂಶ ಹೆಚ್ಚಿಗೆ ಮಾಡ್ಕೊಳ್ಳೋ ಕಡೆ ರೈತರು ಗಮನ ಕೊಡಬೇಕು. ಇದಕ್ಕೆ ವಿಶೇಷವಾಗಿ ಹಸಿರೆಲೆ ಗೊಬ್ಬರ ಮಾಡ್ತಕ್ಕಂಥದ್ದು, ಅದೇ ರೀತಿ ಸಕ್ಕರೆ ಕಾರ್ಖಾನೆ ಮಡ್ಡಿ ಗೊಬ್ಬರ ಹಾಕೋದು, ನಿಮ್ಮಲ್ಲೇ ಸಾಧ್ಯವಾದರೆ ಕಾಂಪೋಸ್ಟ್ ಏನಾದರೂ ತಯಾರು ಮಾಡ್ಕೊಳ್ಳೋಕ್ಕಾದರೆ ಅದನ್ನು ತಯಾರು ಮಾಡಿ ಅದನ್ನು ಹಾಕೋದು, ಅಥವಾ ವರ್ಮಿ ಕಾಂಪೋಸ್ಟು ಅಂದರೆ ಎರೆಹುಳು ಗೊಬ್ಬರವನ್ನು ಮಾಡ್ತಕ್ಕಂಥದ್ದು, ಈ ರೀತಿ ಬೇರೆ ಬೇರೆ ಮೂಲಗಳಿಂದ, ಜೊತೆಗೆ ತಿಪ್ಪೆ ಗೊಬ್ಬರ ಇದ್ದೇ ಇದೆ ನಮ್ಮ ದನದ ಗೊಬ್ಬರ, ಇವೆಲ್ಲದನ್ನು ಯಾವುದಾದ್ರೂ ಮೂಲದಿಂದ ಸಾವಯವ ಗೊಬ್ಬರಗಳನ್ನು ಪೂರೈಸಿದಾಗ ಮಣ್ಣಿನಲ್ಲಿ ಈ ಒಂದು ನೀರನ್ನು ಧಾರಣಾ ಶಕ್ತಿ ಜಾಸ್ತಿ ಆಗುತ್ತೆ, ನೀರನ್ನು ಹಿಡಿದಿಟ್ಕೊಳ್ತಕ್ಕಂಥ ಶಕ್ತಿ ಆ ಒಂದು ಮಣ್ಣಿಗೆ ಜಾಸ್ತಿ ಆಗುತ್ತೆ. ಖಂಡಿತವಾಗಲೂ ಅಲ್ಲಿ ನಿಮಗೆ ಆ ಒಂದು ಬರವನ್ನು ತಡೆಯುವಂಥ ಶಕ್ತಿ ಆ ಬೆಳೆಗೆ ವಿಶೇಷವಾಗಿ ಬರುತ್ತೆ. ಇದರ ಜೊತೆಗೆ ಸ್ವಲ್ಪ ಮಟ್ಟಿಗೆ ಈ ಒಂದು ಜನವರಿ ಅಥವಾ ಡಿಸೆಂಬರ್ ಅಥವಾ ಜನವರಿ ತಿಂಗಳುಗಳಲ್ಲಿ ಸ್ವಲ್ಪ ತೇವಾಂಶ ಮಣ್ಣಲ್ಲಿ ಇದ್ದಂಥ ಸಂದರ್ಭದಲ್ಲಿ 2% ಯೂರಿಯಾ ಮತ್ತು 2% ಪೊಟ್ಯಾಷ್ ಇದನ್ನು ಸಿಂಪಡಣೆ ಮಾಡೋದ್ರಿಂದನೂ ಸಹ ಆ ಒಂದು ಬೆಳೆಗೆ ಬರವನ್ನು ತಡೆಯುವಂಥ ಶಕ್ತಿಯನ್ನು ವಿಶೇಷವಾಗಿ ನಾವು ಶಕ್ತಿಯನ್ನು ಕೊಟ್ಟಂಗಾಗುತ್ತೆ. ಹಾಗಾಗಿ 2% ಅಂತಂದರೆ 20 ಗ್ರಾಮ್ ಯೂರಿಯಾ ಮತ್ತು 20 ಗ್ರಾಮ್ ಮ್ಯೂರೇಟ್ ಆಫ್ ಪೊಟ್ಯಾಷ್, 1 ಲೀಟ್ರ್ ನೀರಿನಲ್ಲಿ ಸುಮಾರು 250 ಲೀಟ್ರ್ ದ್ರಾವಣ ಮಾಡಿಕೊಂಡು ಇದನ್ನು ಸಿಂಪಡಣೆ ಮಾಡೋದು. ಸಾಮಾನ್ಯವಾಗಿ ಒಂದು 5-6 ತಿಂಗಳು ಬೆಳೆಗೆ ಸಿಂಪಡಣೆ ಮಾಡ್ಬೋದು, ತುಂಬ ಬೆಳೆದ ಬೆಳೆಗೆ ಕಷ್ಟ ಆಗುತ್ತೆ. ಇದನ್ನು ಸಿಂಪಡಣೆ ಮಾಡಬೇಕಾದ್ರೆ ತುಂಬ ಬೆಳೆದಂಥ ಬೆಳೆ ಅಂದರೆ ಕಬ್ಬಿನ ಬೆಳೆ ಇದ್ದಾಗ ಡ್ರೋನ್ಗಳ ಸಹಾಯದಿಂದನೂ ಸಹ ಸಿಂಪಡಣೆ ಮಾಡ್ಬೋದು, ಯೂರಿಯಾ ಮತ್ತು ಪೊಟ್ಯಾಷಿನ ಸಿಂಪಡಣೆ ಮಾಡೋದು. ಡ್ರೋನ್ಗಳ ಸಹಾಯದಿಂದ ಸಿಂಪಡಣೆ ಮಾಡುವಾಗ ಏನು ಅಂತಂದರೆ ಇದನ್ನು 250 ಲೀಟ್ರ್ ಹೇಳಲ್ಲ, ಅದರಲ್ಲಿ 20 ಲೀಟ್ರ್ನಲ್ಲೇ 1 ಎಕರೆಗೆ ಅದನ್ನು ಕವರ್ ಮಾಡ್ತೀವಿ. ಆ ರೀತಿ ಮಾಡಿಕೊಂಡು ಡ್ರೋನ್ಗಳ ಸಹಾಯದಿಂದ ಈ ಒಂದು ಯೂರಿಯಾ ಮತ್ತು ಪೊಟ್ಯಾಷಿನ ಸಾಮಾನ್ಯವಾಗಿ ತುಂಬ ಬೆಳೆದಿರೋ ಅಂತ
0: ಡ್ರೋನ್ ಕಾನ್ಸಂಟ್ರೇಷನ್ ಎಷ್ಟು ಕೇಶವ?
1: ಅದೇ ಸೇಮ್ ಇದು 20

0: ಲೀಟರ್ ನೀರ್ಗೆ ಹಾಕೊಳ್ಳೋದು ಅಷ್ಟೇ.
1: ಹೌದು
0: ಅಷ್ಟೇನೆ, ಅದನ್ನ ಮಾಡಿಕೊಂಡು ಒಂದು ಎಕರೆಗೆ ಅದನ್ನ ಇದು ಮಾಡೋದ್ರಿಂದ ಅಂದ್ರೆ ಅದರಲ್ಲಿ ಡ್ರಾಪ್ಲೆಟ್ಸ್, ಫೈನ್ ಡ್ರಾಪ್ಲೆಟ್ಸ್ ಬರೋದ್ರಿಂದ ಕಾನ್ಸಂಟ್ರೇಷನ್ ವೇರಿ ಆಗುತ್ತೆ ಅಲ್ಲಿ ಡ್ರೋನ್ ನಲ್ಲಿ. ಹಾಗಾಗಿ 20 ಅಥವಾ 25 ಲೀಟರ್ ಇರುತ್ತೆ ಒಂದು ಡ್ರೋನ್ ಕೆಪಾಸಿಟಿ ಇದ್ರದ್ದು. ಅಷ್ಟಕ್ಕೆ ಇದನ್ನು ಬಳಸ್ಕೊಂಡು ಮಾಡೋದ್ರಿಂದ ಅಂದರೆ ತುಂಬ ಬೆಳೆದಿರೋ ಬೆಳೆ ಆದರೆ ಸ್ವಲ್ಪ 3-4 ತಿಂಗಳು ಬೆಳೆ ಆದರೆ ನಾವು ಇಲ್ಲಿ ನಾವೇ ಇದರಲ್ಲಿ ಸಿಂಪಡಣೆ ಮಾಡ್ಬೋದು ಬ್ಯಾಕ್ ಪ್ಯಾಕ್ ಸ್ಪ್ರೇಯರ್ ಸಹಾಯದಿಂದ. ಜೊತೆಗೆ ಅಗಲ ಸಾಲು ನಾಟಿ ಮಾಡೋದ್ರಿಂದ ಇದಕ್ಕೆಲ್ಲ ಅನುಕೂಲ ಆಗುತ್ತೆ. 5 ಅಡಿ ಅಂತರದಲ್ಲಿ ಸಾಲಿನಲ್ಲಿ ನಾಟಿ ಮಾಡಿ ಆ ಒಂದು ಕಬ್ಬಿನಲ್ಲಿ ನಾವು ಈ ಒಂದು ಸಿಂಪಡಣೆ ಮಾಡೋದು ಅಷ್ಟು ವಿಶೇಷವಾಗಿ ಅಷ್ಟೇನು ಸಮಸ್ಯೆ ಆಗಲ್ಲ. ಹಾಗಾಗಿ ಅಗಲ ಸಾಲು ನಾಟಿನೂ ಫಾಲೋ ಮಾಡಬೇಕು. ಜೊತೆಗೆ ಇನ್ನೇನು ಡಿಸೆಂಬರ್ ಇನ್ನೇನು ಬರದ ಪರಿಸ್ಥಿತಿ ಬರುತ್ತೆ ಅನ್ನೋಂಥ ಸನ್ನಿವೇಶದಲ್ಲಿ ಒಂದು 25 kg ಒಂದು ಎಕರೆಗೆ ಮ್ಯೂರೇಟ್ ಆಫ್ ಪೊಟ್ಯಾಷನ್ ನೆಲಕ್ಕೂ ಮಣ್ಣಿಗೂ ಹಾಕ್ಕೋಬೋದು. ಮಣ್ಣಿಗೂ ಹಾಕೋದ್ರಿಂದ ವಿಶೇಷವಾಗಿ 25 kg ಅಷ್ಟನ್ನ ಮಣ್ಣಿಗೆ ಸೇರಿಸೋದ್ರಿಂದ ಹೆಚ್ಚುವರಿಯಾಗಿ ಕೊಡ್ತಕ್ಕಂಥ ಒಂದು ಪೋಷಕಾಂಶ ಇದು ಕೊಡೋದ್ರಿಂದ ಏನಾಗುತ್ತೆ ಅಂತಂದರೆ ಈ ಒಂದು ಕೋಶಗಳಲ್ಲಿ ಸೊಲ್ಯೂಟ್ ಕಾನ್ಸಂಟ್ರೇಷನ್ ಅಂತ ಹೇಳ್ತೀವಿ ಅಂದರೆ ಈ ಒಂದು ಪೊಟ್ಯಾಷಿಯಂ ಅಂಶ ಇದ್ದಂಥ ಸನ್ನಿವೇಶದಲ್ಲಿ ಆ ಒಂದು ಕೋಶಗಳಲ್ಲಿ ನೀರನ್ನ ಹಿಡಿದಿಟ್ಕೊಳ್ಳುವಂಥ ಶಕ್ತಿ ಜಾಸ್ತಿ ಆಗುತ್ತೆ. ಅಂದರೆ ಸೆಲ್ ಟರ್ಜಿಡಿಟಿ ಅಂತಂದು ಹೇಳ್ತೀವಿ. ಆ ಟರ್ಜಿಡಿಟಿ ಜಾಸ್ತಿ ಇದ್ದಾಗ ಅಷ್ಟು ಬೇಗ ಅದು ಒಣಗಲ್ಲ ಅದು ಬೆಳೆ. ಆ ಒಂದು ಕಾರಣಕ್ಕೋಸ್ಕರ 25 kg ಪೊಟ್ಯಾಷಿಯಂನ ವಿಶೇಷವಾಗಿ ಹೆಚ್ಚುವರಿಯಾಗಿ ಕೊಡೋದು. ಜೊತೆಗೆ ಜನವರಿ ತಿಂಗಳಲ್ಲಿ ಸ್ವಲ್ಪ ಇನ್ನೇನು ಬರದ ಪರಿಸ್ಥಿತಿ ಪ್ರಾರಂಭ ಆಗುತ್ತೆ ಅನ್ನೋಂಥ ಸನ್ನಿವೇಶದಲ್ಲಿ 2-2.5% ಅಷ್ಟು ಯೂರಿಯಾ ಮತ್ತು ಪೊಟ್ಯಾಷಿಯಂನ ಸಿಂಪಡಣೆ ಮಾಡೋದ್ರಿಂದ ಎಲ್ಲ ಅನುಕೂಲಗಳನ್ನು ನಾವು ಕಾಣಬಹುದು.
1: ಡಾಕ್ಟ್ರೆ, ಮಣ್ಣಲ್ಲಿ ತೇವಾಂಶ ಇಲ್ಲ ಅಂದಾಗ ಮಣ್ಣಿಗೆ ಪೊಟ್ಯಾಷ್ ಕೊಡೋದಕ್ಕಿಂತ ಒಂದು ವೇಳೆ ಅದನ್ನು ನೀರಿನಲ್ಲಿ ಕರಗಿಸ್ಬಿಟ್ಟು ಕೊಟ್ಟರೆ ಒಳ್ಳೇದಾಗ್ಬೋದು?
0: ಮಾಡ್ಬೋದು. ಇದೆಲ್ಲ ಕಾರ್ಯಕ್ರಮಗಳು ನಾನು ಏನೇ ಹೇಳ್ತಾ ಇದ್ದೀನಿ ಅಂತಂದರೆ ಇನ್ನು ಬರೋದಕ್ಕೆ ಮುಂಚೆ ಮಾಡ್ಕೋಬೇಕು.
1: ಓಕೆ,
0: ತುಂಬ ಒಣಗದ ಮೇಲೆ, ಬೆಳೆ ಒಣಗದ ಮೇಲೆ ಮಾಡಿದ್ರೆ ಇದೇನು ಉಪಯೋಗ ಆಗಲ್ಲ. ಸ್ವಲ್ಪ ಅಲ್ಪ ಸ್ವಲ್ಪ ತೇವಾಂಶ ಇದೆ ಅನ್ನೋಂಥ ಸನ್ನಿವೇಶದಲ್ಲೇ ಈ ಎಲ್ಲ ಕಾರ್ಯಕ್ರಮಗಳನ್ನು ಪ್ರಾರಂಭದಲ್ಲೇ ಮಾಡಬೇಕಾಗುತ್ತೆ. ಮಾಡಿಕೊಂಡಾಗ ಮುಂದೆ ಬರ್ತಕ್ಕಂಥ ಬರದ ಸನ್ನಿವೇಶದಲ್ಲಿ ಸ್ವಲ್ಪ ಒಂದು 15-20 ದಿವಸಕ್ಕೆ ನೀರು ಕಟ್ಟಿದ್ರೂ ಸಹ ನೆಕ್ಸ್ಟು ಬೇಸಿಗೆನಲ್ಲಿ ಸ್ವಲ್ಪ ಬರುವಂತೊಡೆಯುವಂಥ ಶಕ್ತಿ ಈ ಒಂದು ಬೆಳೆಗೆ ವಿಶೇಷವಾಗಿ ಬರುತ್ತೆ. ಅದರಿಂದ ಇದಕ್ಕೆ ಪೂರ್ವಭಾವಿಯಾಗೇ ನಾವು ಮಾಡ್ಕೋಬೇಕಾಗುತ್ತೆ. ಬರೋಕ್ಕೆ ಮುಂಚೆನೇ ನಾವು ಬರುವಂಥ ಸನ್ನಿವೇಶ ಇದೆ ಅಂತ ಏನು ಒಂದು ಫೋರ್ಕ್ಯಾಸ್ಟ್ ಅಥವಾ ಒಂದು ಇದಿದ್ದರೆ ಅದಕ್ಕೆ ಮುಂಚೆನೇ ಮಾಡಿಕೊಂಡು ನಾವು ಆ ಒಂದು ಬೆಳೆಯನ್ನು ತಯಾರು ಮಾಡಬೇಕಾಗುತ್ತೆ. ಆ ಬರವನ್ನು ಎದುರಿಸ್ಲಿಕ್ಕೆ ತಯಾರು ಮಾಡಬೇಕಾಗುತ್ತೆ ಆ ಬೆಳೆನ. ಈ ರೀತಿ ಮಾಡಿಕೊಂಡು ಈ ಎಲ್ಲ ಕ್ರಮಗಳನ್ನು ಅನುಸರಿಸೋದ್ರಿಂದ ಅನುಕೂಲ ಆಗುತ್ತೆ. ಆಮೇಲೆ ಇನ್ನೊಂದು ಭಾಳ ಮುಖ್ಯವಾಗಿ ಅಂತಂದರೆ ನಾವು ನಮ್ಮ ಕಾಲುವೆಗಳನ್ನು ಗಿಲಾವು ಮಾಡ್ಕೊಳ್ಳೋದು. ಬಹುತೇಕ ಎಲ್ಲ ಕಾಲುವೆಗಳಲ್ಲೂ ಹುಲ್ಲು ಇದೆಲ್ಲ ಬೆಳೆದು ಸುಮಾರು ನಾವು ನೋಡಿರೋ ಪ್ರಕಾರ ಸುಮಾರು 40% ಅಷ್ಟು ಕನ್ವೇಯನ್ಸ್ ಲಾಸ್ ಅಂತ ಹೇಳ್ತೀವಿ. ಅಂದರೆ ನೀವೇನು ನೀರು ಹಾಯಿಸ್ತೀರಿ, ಹಾಯಿಸೋವಾಗ ಕಾಲುವೆನಲ್ಲೇ 40% ನಷ್ಟ ಆಗುತ್ತೆ ನೀರು. ಕಾಲುವೆಯನ್ನು ಕ್ಲೀನ್ ಮಾಡ್ಕೊಳ್ಳೋದು ಮತ್ತು ಗಿಲಾವು ಮಾಡ್ಕೊಳ್ಳೋದ್ರಿಂದ ಸುಮಾರು ಅಷ್ಟು ಪ್ರಮಾಣದಲ್ಲಿ ನೀರಿನಲ್ಲಿ ಉಳಿತಾಯ ಆಗುತ್ತೆ. ಅದನ್ನು ಕಾಲುವೆಗಳನ್ನು ಮಾಡ್ಕೊಳ್ಳೋಂಥದ್ದು. ಮತ್ತು ವಿಶೇಷವಾಗಿ ಈ ರಾಸಾಯನಿಕ ಗೊಬ್ಬರಗಳನ್ನು ನಾವಾಗಲೇ ಹೇಳಿದಾಗೆ ಬೇರೆ ಬೇರೆ ಕಂತುಗಳಲ್ಲಿ ಕೊಡಬೇಕು. ಒಂದೇ ಸರಿ ಕೊಟ್ಟರೆ ಉಪಯೋಗ ಆಗಲ್ಲ. ಕಂತುಗಳಲ್ಲಿ ಕೊಟ್ಟಾಗ ವಿಶೇಷವಾಗಿ ಆ ಒಂದು ಬೆಳೆ ನಷ್ಟ ಕಡಿಮೆ ಆಗುತ್ತೆ ಮತ್ತು ಬೆಳೆಗೆ ಆ ಒಂದು ಬರ ನಿರೋಧಕ ಶಕ್ತಿ ಬರುತ್ತೆ. ಹಾಗಾಗಿ ಕಂತುಗಳಲ್ಲಿ ರಸಗೊಬ್ಬರಗಳನ್ನು ಕೊಡೋದು. ಆಮೇಲೆ ಸಾಧ್ಯವಾದಷ್ಟು ನೀವು ಏನಾದರೂ ಈ ಒಂದು ಕಬ್ಬನ್ನ ನಾಟಿ ಮಾಡುವಂಥವ್ರಿದ್ದರೆ ನಾವು ಸಾಮಾನ್ಯವಾಗಿ ಈ ಒಂದು ಸಾಲು ಬೋದು ಪದ್ಧತಿಯಲ್ಲಿ ನಾಟಿ ಮಾಡ್ತೀವಿ. ಮಾಡುವಾಗ ಆ ಸಾಲುಗಳಿಂದ ಅರ್ಧ ಅಂದರೆ ಹಾಫ್ ವೇ ಡೌನ್ ದಿ ರಿಡ್ಜ್ ಅಂತ ಹೇಳ್ತೀವಿ. ಅಂದರೆ ಆ ಸಾಲುಗಳ ಮಧ್ಯದಲ್ಲಿ ನಾಟಿ ಮಾಡಿ ಅಂತ ಹೇಳ್ತೀವಿ. ಈ ಬರದ ಸನ್ನಿವೇಶ ಇರುವಾಗ ಕೆಳಭಾಗದಲ್ಲೇ ನಾಟಿ ಮಾಡ್ಬೋದು. ಸ್ವಲ್ಪ ತೇವಾಂಶ ಜಾಸ್ತಿ ಇರುತ್ತೆ, ಆವಾಗ ಆ ಒಂದು ಬರವನ್ನು ತಡೆಯುವಂಥ ಶಕ್ತಿ ಆ ಬೆಳೆಗೆ ಬರುತ್ತೆ. ಸಾಲುಗಳ ಮಗ್ಗಲಲ್ಲೇ ಅಲ್ಲೇ ನಾಟಿ ಮಾಡೋದು ಅಂದರೆ ಸಾಲುಗಳಲ್ಲಿ ನಾಟಿ ಮಾಡುವಂಥದ್ದು. ಆಮೇಲೆ ವಿಶೇಷವಾಗಿ ಈ ಸಕ್ಕರೆ ಕಾರ್ಖಾನೆ ಮಡ್ಡಿ ಗೊಬ್ಬರ, ಮಡ್ಡಿ ಗೊಬ್ಬರ ವಿಶೇಷವಾಗಿ ಇದರಲ್ಲಿ ರಂಜಕದ ಅಂಶ ವಿಶೇಷವಾಗಿ ಹೆಚ್ಚಿನ ಪ್ರಮಾಣದಲ್ಲಿರುತ್ತೆ. ನೀವು ಯಾವುದೇ ಗೊಬ್ಬರ ತೊಗೊಂಡ್ರೂ ಈ ಸಾವಯವ ಗೊಬ್ಬರಗಳನ್ನು ಎರಡೆರಡು ಗೊಬ್ಬರದಲ್ಲಿ ರಂಜಕದ ಅಂಶ ವಿಶೇಷವಾಗಿ ಜಾಸ್ತಿ ಇರೋದು. ಒಂದು ಈ ಮಡ್ಡಿ ಗೊಬ್ಬರ, ಇನ್ನೊಂದು ಕೋಳಿ ಗೊಬ್ಬರ. ಯಾಕೆ ರಂಜಕದ ವಿಶೇಷವಾಗಿ ಹೇಳ್ತಾ ಇದ್ದೀನಿ ಅಂತಂದರೆ ಬೇರಿನ ಬೆಳವಣಿಗೆಗೆ ರಂಜಕ ಭಾಳ ಮುಖ್ಯ. ಬೇರು ಯಾವಾಗ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ, ಕೆಳಕ್ಕೆ ತುಂಬ ಆಳಕ್ಕೆ ಹೋಗುತ್ತೆ ಬೇರು, ಕಬ್ಬಿನ ಬೇರು, ಆವಾಗ ಕೆಳಪದರದಲ್ಲಿರ್ತಕ್ಕಂಥ ತೇವಾಂಶ ಹೀರ್ಕೊಳ್ಳಿಕ್ಕೆ ಸಹಾಯ ಆಗುತ್ತೆ. ಸುಮಾರು ನಾವು ಹೇಳ್ತೀವಿ ಸುಮಾರು ಎಫೆಕ್ಟಿವ್ ರೂಟ್ ಝೋನ್ ಅಂತ ಹೇಳ್ತೀವಿ. ಎಫೆಕ್ಟಿವ್ ರೂಟ್ ಝೋನ್ ಅಂದರೆ ಸುಮಾರು 90% ಅಷ್ಟು ಬೇರುಗಳು ಯಾವ ಒಂದು ಆಳದಲ್ಲಿ ಹೋಗಿರುತ್ತೆ ಅಂತ. ಸುಮಾರು 1 meter ಹೋಗುತ್ತೆ, 90 cm 1 meter ಬೇರು ಹೋಗುತ್ತೆ. ಅದರಲ್ಲಿ 75 cm ಎಫೆಕ್ಟಿವ್ ರೂಟ್ ಝೋನ್ ಅಂತ ಹೇಳ್ತೀವಿ. ಅಷ್ಟು ಬೇರುಗಳು ಹರಡ್ಕೊಂಡಿರುತ್ತೆ. ಆ ಒಂದು ಬೇರುಗಳು ಆಳಕ್ಕೆ ಹೋಗಬೇಕು ಅಂತಂದರೆ ಈ ರಂಜಕ ವಿಶೇಷವಾಗಿ ಮಣ್ಣಲ್ಲಿ ಇರಬೇಕು. ರಂಜಕ ಇರಬೇಕು ಅಂತಂದರೆ ರಂಜಕ ನಾನು ಆವಾಗಲೇ ಹೇಳಿದಾಗೆ ಮಣ್ಣಲ್ಲಿ ಬೇಗ ಅದು ಹರಿದಾಡಲ್ಲ ಸಾರಜನಕದ ಅಥವಾ ಯೂರಿಯಾ ಗೊಬ್ಬರ ಜೊತೆ ಥರ. ಅದರಿಂದ ಮಣ್ಣನ್ನು ಚೆನ್ನಾಗಿ ತಯಾರು ಮಾಡೋದು, ಜೊತೆಗೆ ರಂಜಕ ಗೊಬ್ಬರಗಳನ್ನು ಹಾಕೋದು, ಜೊತೆಗೆ ಮಡ್ಡಿ ಗೊಬ್ಬರ ಅಥವಾ ಕೋಳಿ ಗೊಬ್ಬರ. ಮಡ್ಡಿ ಗೊಬ್ಬರನ ಹಾಕೋವಾಗ ನೇರವಾಗಿ ಬಳಸ್ಲಿಕ್ಕೆ ಬರೋಲ್ಲ ಅದನ್ನ.

0: ಕಂಪೋಸ್ಟ್ ಮಾಡಿ ಬಳಸಬೇಕಾಗುತ್ತೆ. ಯಾಕೆಂತಂದರೆ ಆ ಮಡ್ಡಿನಲ್ಲಿ ಗಂಧಕದ ಅಂಶ ಇರೋದ್ರಿಂದ ನೇರವಾಗಿ ಬೆಳೆಗೆ ಹಾಕಿದಾಗ, ಅಂದರೆ ರಾ ಪ್ರೆಸ್ ಮಡ್ ಅಥವಾ ನೇರವಾಗಿ ಆ ಪ್ರೆಸ್ ಮಡ್ ಅಥವಾ ಮಡ್ಡಿ ಗೊಬ್ಬರವನ್ನು ಬಳಸಿದಾಗ ಅದರಲ್ಲಿರ್ತಕ್ಕಂಥ ಗಂಧಕದ ಅಂಶ ನೀರಿನಲ್ಲಿ ಸಂಯೋಗ ಹೊಂದಿ ಗಂಧಕದ ಆಮ್ಲವಾಗಿ ಅದು ಬೆಳೆಗೆ ಪ್ರತಿಕೂಲ ಪರಿಣಾಮ ಆಗುತ್ತೆ. ಅದರಿಂದ ಅದನ್ನು ಕಾಂಪೋಸ್ಟ್ ಮಾಡಿ ಇರತಕ್ಕಂಥ ಒಂದು ಮಡ್ಡಿ ಗೊಬ್ಬರವನ್ನು ಬಳಸೋದ್ರಿಂದ ವಿಶೇಷವಾಗಿ ಒಂದು ನೀರಿನ ಧಾರಣಾ ಶಕ್ತಿ ಆ ಒಂದು ಮಣ್ಣಿಗೆ ಬರುತ್ತೆ. ಅದರಿಂದ ಎಲ್ಲ ಕ್ರಮಗಳನ್ನು ಅನುಸರಿಸಿ ನಾವು ಈ ಒಂದು ಬರವನ್ನು ತಡೆಯುವಂಥ ಶಕ್ತಿಯನ್ನು ಬೆಳೆಗೆ ಕೊಡಬೇಕಾಗುತ್ತೆ. ಮತ್ತು ನಾವು ಸಾಮಾನ್ಯವಾಗಿ ನೋಡಿದ್ರೆ ನಮ್ಮಲ್ಲಿ 35-40 ನೀರಾವರಿ ಲೆಕ್ಕ ಬರುತ್ತೆ. ನಮ್ಮ ಒಂದು ಪ್ರದೇಶದಲ್ಲಿ ಮಾಮೂಲಿ ಮೇಲೆ ನೀರು ಕಟ್ಟೋದ್ರಲ್ಲಿ 35-40 ನೀರಾವರಿನ ಇಡೀ ಬೆಳೆ ಬೆಳವಣಿಗೆ ಅವಧಿಯಲ್ಲಿ ಅಷ್ಟು ಸಾರಿ ನಾವು ನೀರನ್ನು ಕಬ್ಬಿನ ಬೆಳೆಗೆ ಕೊಡ್ತೀವಿ. ಪ್ರತಿ ಬೆಳೆಗೂ ಸುಮಾರು 1 ಟನ್ ಕಬ್ಬು ಉತ್ಪಾದನೆ ಮಾಡಬೇಕಾದ್ರೆ 200 ಟನ್ ಅಂತ ಹೇಳ್ತೀವಿ ನೀರು. ಅಂದರೆ ಸುಮಾರು ಪ್ರತಿ ಸಾರಿ ನಾವು ನೀರು ಕಟ್ಟಿದಾಗ 80 ಲಕ್ಷ ಲೀಟ್ರ್ ಒಂದು ಎಕರೆಗೆ ಹೋಗುತ್ತೆ. ಅದು 80 ಲಕ್ಷ ಲೀಟ್ರ್ ಅಷ್ಟು ಅಗಾಧ ಪ್ರಮಾಣದಲ್ಲಿ ನೀರು ಹೋಗುತ್ತೆ. ಅಂದರೆ ಕಬ್ಬು ಮತ್ತು ಭತ್ತ ಈ ಎರಡು ಬೆಳೆಗಳು ಭಾಳ ಹೆಚ್ಚಿಗೆ ನೀರನ್ನು ಬೇಡ್ತಕ್ಕಂಥ ಬೆಳೆಗಳು. ಹಾಗಾಗಿ ಎಲ್ಲ ಕ್ರಮಗಳನ್ನು ಅನುಸರಿಸೋದ್ರಿಂದ, ಅದರಲ್ಲೂ ವಿಶೇಷವಾಗಿ ಹನಿ ನೀರಾವರಿ ಮಾಡೋದ್ರಿಂದ ನಿಮಗೆ ಅದರಲ್ಲಿ ಅರ್ಧ ಭಾಗ ನೀರು ಸಾಕು. ಹಾಗಾಗಿ ಹನಿ ನೀರಾವರಿ ಅಳವಡಿಸಿ ಆಮೇಲೆ ರಸಾವರಿ, ಅದರಲ್ಲೇ ರಸಗೊಬ್ಬರಗಳನ್ನು ಕೊಡ್ತಕ್ಕಂಥದ್ದು, ವಿಶೇಷವಾದ ರಸಗೊಬ್ಬರಗಳು ಇವಾಗ ಮಾರುಕಟ್ಟೆಯಲ್ಲಿ ಸಿಗ್ತವೆ. ನೀರಿನಲ್ಲಿ ಕರಗ್ತಕ್ಕಂಥ ಅಂದರೆ ಲಿಕ್ವಿಡ್ ಫರ್ಟಿಲೈಸರ್ಸ್ ಅಥವಾ ಸಾಲಿಬಲ್ ಫರ್ಟಿಲೈಸರ್ಸ್ ಅಂತ ಹೇಳ್ತೀವಿ. ಅದರಲ್ಲಿ ಯೂರಿಯಾ ಮತ್ತು ಬಿಳಿ ಪೊಟ್ಯಾಷಿಯಂ ನೀರಲ್ಲಿ ಕರಗುತ್ತೆ, ಅದನ್ನು ಕೊಡ್ಬೋದು. ಅದರ ಜೊತೆಗೆ ಯೂರಿಯಾ ಫಾಸ್ಫೇಟ್ ಅಂತ ಇನ್ನೊಂದು ಗೊಬ್ಬರ ಸಿಗುತ್ತೆ. ಅದಕ್ಕೆ ಕೊಡ್ತಕ್ಕಂಥ ವಿಧಾನವೇ ಬೇರೆ ಇದೆ, ಅದರದ್ದು ಡೀಟೇಲಾಗಿ ಹೇಳ್ಬೋದು. ಅದು
1: ಹೇಳಿ ಸರ್.
0: ಏನು ಅಂತಂದರೆ, ಪ್ರಾರಂಭದಲ್ಲಿ ಸಾರ್ವಜನಿಕ ಗೊಬ್ಬರವನ್ನು ಯೂರಿಯಾ ಮತ್ತು ಪೊಟ್ಯಾಷಿಯು 60 ದಿವಸದವರೆಗೆ ವಾರಕ್ಕೆ 2 ಸತಿ, ಸಾಮಾನ್ಯವಾಗಿ ಹನಿ ನೀರಾವರಿ ಅಂತಂದರೆ 2 ದಿವಸಕ್ಕೊಂದು ಸತಿ ನೀರು ಕೊಡ್ತೀವಿ. ಈ ರಸಗೊಬ್ಬರಗಳನ್ನು ವಾರಕ್ಕೆ 2 ಸತಿ ಕೊಡಬೇಕಾಗುತ್ತೆ. ವಾರಕ್ಕೆ 2 ಸತಿ 5 ಕೆಜಿಯಷ್ಟು ಈ ಮೂರು ಇದನ್ನು, ಏನು ಯೂರಿಯಾ, ಯೂರಿಯಾ ಫಾಸ್ಫೇಟು ಮತ್ತು ಬಿಳಿ ಪೊಟ್ಯಾಷು, ಇವಿಷ್ಟನ್ನ ಮಿಶ್ರಣ ಮಾಡಿಕೊಂಡು ನಾವು ವೆಂಚೂರಿ ಮುಖಾಂತರ ಕೊಡ್ತಕ್ಕಂಥದ್ದು. ಆಮೇಲೆ ಕೊನೆಯ ಹಂತದಲ್ಲಿ ಪೊಟ್ಯಾಷನ್ನು ಜಾಸ್ತಿ ಮಾಡ್ಕೊಂಡು ಕೊಡಬೇಕಾಗುತ್ತೆ. ಪೊಟ್ಯಾಷ್ ಅಂಶವನ್ನು ಜಾಸ್ತಿ ಮಾಡಿ ಸಾರಜನಕವನ್ನು ತುಂಬ ಕಡಿಮೆ ಮಾಡಿಕೊಂಡು, ಈ ರೀತಿ ಒಂದು ಶೆಡ್ಯೂಲೇ ಇದೆ ಅದು. ಆ ಶೆಡ್ಯೂಲ್ ಪ್ರಕಾರ ನಾವು ರಸಗೊಬ್ಬರಗಳನ್ನು ರಸಾವರಿ ಮುಖಾಂತರ ಕೊಟ್ಟಾಗ ಆ ಒಂದು ಬೆಳೆಗೆ ಒಂದು ಬರವನ್ನು ತಡೆಯುವಂಥ ಶಕ್ತಿನೂ ಬರುತ್ತೆ. ಜೊತೆಗೆ ನೀರನ್ನು ನಾವು ಮಿತವಾಗಿ ಕೊಡೋದ್ರಿಂದ ಯಾವಾಗಲೂ ಫೀಲ್ಡ್ ಕೆಪಾಸಿಟಿ ಅಥವಾ ಒಂದು ಆ ಒಂದು ಪರಿಸ್ಥಿತಿನ ನಾವು ಮೇಂಟೈನ್ ಮಾಡೋದ್ರಿಂದ ಮಣ್ಣಿನಲ್ಲಿ ಅದು ಒಣಗುವಂಥ ಸನ್ನಿವೇಶ ಬೆಳೆ ಇರೋದಿಲ್ಲ. ಅದರಿಂದ ನೀರು ಕಡಿಮೆನಲ್ಲೂ ಆಗುತ್ತೆ, ಜೊತೆಗೆ ಯಾವಾಗಲೂ ತೇವವನ್ನು ಇಟ್ಕೊಳ್ಳೋದ್ರಿಂದ ಮಣ್ಣಲ್ಲಿ ನಮಗೆ ಅನುಕೂಲ ಆಗುತ್ತೆ. ಅದರಿಂದ ಸಾಧ್ಯವಾದಷ್ಟು ರೈತರು ಹನಿ ನೀರಾವರಿ ಮುಖಾಂತರ ಬೋರ್ವೆಲ್ ಸಹಾಯದಿಂದ ಕಬ್ಬು ಬೇಸಾಯ ಮಾಡಬೇಕಾಗುತ್ತೆ. ಮತ್ತು ಇನ್ನು ಕೂಳೆ ಬೆಳೆಗೆ ಬಂದರೆ ಭಾಳ ಮುಖ್ಯವಾಗಿ ಇವಾಗ ಆಗಸ್ಟ್ ಸೆಪ್ಟೆಂಬರ್ನಲ್ಲಿ ಕೂಳೆ ಬಿಡೋದಕ್ಕೆ ಪ್ರಶಸ್ತವಾದ ಸಮಯ. ಆಗಸ್ಟ್ ಸೆಪ್ಟೆಂಬರ್ನಲ್ಲಿ ಭೂಮಿ ಮಟ್ಟಕ್ಕೆ ಕೂಳೆನ ಅಂದರೆ ಕಬ್ಬನ್ನು ಕಟಾವು ಮಾಡಿದ ನಂತರ ಭೂಮಿ ಮಟ್ಟಕ್ಕೆ ಅದನ್ನು ಕೊಚ್ಚಿಬಿಟ್ಟು ನಂತರ ಮಗ್ಗಲನ್ನು ಕೊರಿಬೇಕಾಗುತ್ತೆ. ಮಗ್ಗಲನ್ನು ಕೊರೆದು ಎಲ್ಲೆಲ್ಲಿ ರೈತರು ಈ ಒಂದು 517 ತಳಿನ ಮಾಡಿದಾರೋ ಅವರು ಏನು ಮಾಡಿರ್ತಾರೆ ಅಂದರೆ, ಸುಮಾರು ಕಡೆ ನಾವು ನೋಡಿರೋ ಪ್ರಕಾರ 3 ಅಡಿಗೆ ನಾಟಿ ಮಾಡಿರ್ತಾರೆ. 2.5 ಅಡಿ, 3 ಅಡಿನೂ ಇಲ್ಲ, 2.5 ಅಡಿಗೆ ನಾಟಿ ಮಾಡಿರ್ತಾರೆ. ಅವರು ಒಂದು ಸಾಲನ್ನು ತೆಗೆದು 5 ಅಡಿ ಅಂತರವನ್ನು ಕೊಡಬೇಕಾಗುತ್ತೆ. ಸಾಲಿನಿಂದ ಸಾಲಿಗೆ 5 ಅಡಿ ಅಂತರ ಬರೋ ಹಾಗೆ ನೋಡ್ಕೋಬೇಕಾಗುತ್ತೆ. ಆ ರೀತಿ ಮಾಡಿಕೊಂಡು ವ್ಯವಸಾಯ ಮಾಡ್ಕೊಳ್ಳೋದು ಒಳ್ಳೆಯದು. ಯಾಕೆಂದರೆ ತುಂಬ ಜಾಸ್ತಿ ಇದರಲ್ಲಿ ಈ ಒಂದು 517 ತಳಿನಲ್ಲಿ ತೆಂಡೆಗಳು ಬರೋದ್ರಿಂದ ಎಲ್ಲ ತೆಂಡೆಗಳು ಕಬ್ಬಾಗಲ್ಲ. ಅದು ಕೊನೆಗೆ ಸಾಕಷ್ಟು ಕಬ್ಬು ತೆಂಡೆ ಬಂದಂಥದ್ದು ಸಾಯೋ ಅಂಥ ಸನ್ನಿವೇಶ ಇರುತ್ತೆ. ಅದರಿಂದ 2.5 ಅಡಿ ಇರೋದನ್ನು 5 ಅಡಿಗೆ ಮಾಡಿಕೊಂಡು ಒಂದು ಎಕರೆಗೆ 40,000 ಕಬ್ಬು ಬರೋ ಹಾಗೆ ಮಾಡ್ಕೋಬೇಕಷ್ಟೇ ನಾವು. 40,000 ಕಬ್ಬಿನ ಜಲ್ಲೆಗಳು ತುಂಬ ಜಾಸ್ತಿನೂ ಬೇಕಾಗಿಲ್ಲ ನಮಗೆ. 40,000 ಬಂದು ಪ್ರತಿಯೊಂದು ಕಬ್ಬು 2.5 ಕೆಜಿ ಅಥವಾ 2.5 ಕೆಜಿ ಬಂದರೂ 80-100 ಟನ್ನಷ್ಟು ಇಳುವರಿನ ಖಂಡಿತವಾಗಲೂ ಪಡಿಬೋದು. ಅದರಿಂದ ಈ ಎಲ್ಲ ವ್ಯವಸಾಯ ಕ್ರಮಗಳನ್ನು ಅನುಸರಿಸ್ಕೊಂಡು 40,000 ಏಮ್ ಮಾಡ್ಕೋಬೇಕು ನಾವು. ಈ ರೀತಿ ಮಾಡಿಕೊಂಡು ಆಮೇಲೆ ಮಗ್ಗಲು ಕೊರೆದ ನಂತರ ಅದಕ್ಕೂ ಸಹ ನಾವು ತರಗನ್ನು, ನಾನು ಆವಾಗಲೇ ಹೇಳಿದಾಗೆ ಕೂಳೆ ಅಂದ ತಕ್ಷಣ ತರಗು ಸಿಕ್ಕೇ ಸಿಗುತ್ತೆ. ಸುಮಾರು 3-3.5 ಟನ್ನಷ್ಟು ತರಗು ಸಿಗುತ್ತೆ ಒಂದು ಎಕರೆಗೆ, 3.5-4 ಟನ್ವರೆಗೆ. ಅದನ್ನು ಯಾವುದೇ ಕಾರಣಕ್ಕೂ ಸುಡದೇ ಅಲ್ಲೇ ಚಾಯಿಸಿ ನಂತರ ವ್ಯವಸಾಯ ಮಾಡ್ಕೋಬೇಕಾಗತ್ತೆ. ಈ ರೀತಿ ಕ್ರಮಗಳನ್ನು ಕೂಳೆ ಬೆಳೆನಲ್ಲೂ ಮಾಡ್ಕೋಬೇಕಾಗತ್ತೆ. ಕೂಳೆನ ಯಾವುದೇ ಕಾರಣಕ್ಕೂ ತನು ಕಬ್ಬಿನ ಥರನೇ ವಿಶೇಷವಾದ ಮುತುವರ್ಜಿ ಮಾಡೇ ಮಾಡಬೇಕಾಗತ್ತೆ. ಅದನ್ನು ಬೋನಸ್ ಬೆಳೆಯಾಗಿ ಯಾವುದೇ ಕಾರಣಕ್ಕೂ ಅದು ಪರಿಗಣನೆ ಮಾಡಬಾರ್ದು ರೈತರು. ಯಾಕೆಂದರೆ ಕೂಳೆ ಇಳುವರಿ ಎಷ್ಟು ಬರುತ್ತೋ, ಕೂಳೆ ಇಳುವರಿ ತನು ಕಬ್ಬಿನಷ್ಟೇ ಇಳುವರಿ ಬಂದಷ್ಟು ನಿಮಗೆ ಅನುಕೂಲ. ಯಾಕೆಂದರೆ ಕೂಳೆನಲ್ಲಿ ಖರ್ಚು ಕಡಿಮೆ ಇರುತ್ತೆ. ಕೂಳೆನಲ್ಲಿ ಸುಮಾರು 25-30% ಖರ್ಚಿನಲ್ಲಿ ಉಳಿತಾಯ ಆಗುತ್ತೆ. ಅದರಿಂದ ಕೂಳೆ ಬೆಳೆನ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬಾರ್ದು ಅಥವಾ ಅದನ್ನು ತಿರಸ್ಕಾರ ಮಾಡಬಾರ್ದು. ತನು ಕಬ್ಬಿನ ವ್ಯವಸಾಯ ಮಾಡಿದಷ್ಟೇ ವಿಶೇಷವಾದ ಮುತುವರ್ಜಿ ವಹಿಸಿ ಕೂಳೆ ಕಬ್ಬನ್ನು ವ್ಯವಸಾಯ ಮಾಡಬೇಕಾಗುತ್ತೆ.

0: ಮೂರನೇ ಒಂದು ಭಾಗವನ್ನು ಕಬ್ಬಿನ ಒಂದು ಬಳಸ್ಬೋದು, ಕಬ್ಬಿನ ಮೇಲ್ಭಾಗವನ್ನು ಬಳಸ್ಕೊಂಡು ಉಳಿದಿದ್ದನ್ನು ಶುಗರ್ ಫ್ಯಾಕ್ಟ್ರಿನವ್ರು ಏನು ಮಾಡ್ತಾರೆ, ಇವಾಗ ತುಂಬ ಕಡಿಮೆ ಅವಧಿ ಅಂದರೆ 9 ತಿಂಗಳ ಬೆಳೆ ಇದೆ ಅಂದರೆ ಅವರು ಅದನ್ನು ಎಥನಾಲ್ ಉತ್ಪಾದನೆಗೆ ಬಳಸ್ತಾರೆ. ಸಕ್ಕರೆ ವಿಶೇಷವಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಇರೋದಿಲ್ಲ, ಅದರಲ್ಲಿ ಎಥನಾಲ್ ಉತ್ಪಾದನೆಗೆ ಬಳಸ್ತಾರೆ. ಎಷ್ಟು ಸಕ್ಕರೆ ಇದೆಯೋ ಅಷ್ಟು ತೆಕ್ಕೋತಾರೆ, ಉಳಿದಿದ್ದನ್ನು ಎಥನಾಲ್ಗೆ ಬಳಸ್ತಾರೆ. ಅವ್ರಿಗೇನು ಲಾಸ್ ಆಗಲ್ಲ, ಆದರೆ ರೈತರಿಗೆ ಲಾಸ್ ಆಗುತ್ತೆ. ಅದು ಆವಾಗ ಆ ಒಂದು ಸನ್ನಿವೇಶದಲ್ಲಿ ರೈತರು ಮೇವಾಗೂ ಸಹ ಇದನ್ನು ಒಂದು ಕಬ್ಬನ್ನು ಉಪಯೋಗಿಸ್ಬೋದು.
1: ಅಂದರೆ ಮೇಲ್ಗಡೆ ಭಾಗ ತಗೋಬೇಕು ಅಂತ ನೀವು ಹೇಳೋದು,
0: ಭಾಗ ತಗೊಳ್ಳಿ
1: ಮೂರನೇ ಒಂದು ಭಾಗ.
0: 8-9 ತಿಂಗಳಾದರೂ ಪೂರ್ತಿನೇ ತಗೋಬೋದು ಅದನ್ನ, ಏನು ತೊಂದರೆ ಆಗಲ್ಲ. ಅದರಲ್ಲಿ ಸಕ್ಕರೆ ಅಂಶ ಹೆಚ್ಚಿಗೆ ಇರೋದಿಲ್ಲ, ಇನ್ನು ಎಳೆ ಕಬ್ಬೇ ಇರುತ್ತೆ, ಮೇವಾಗಿ ಬಳಸ್ಬೋದು. ಅದು ಮೇವಾಗಿ ಬಳಸೋವಾಗ ಏನು ಎಚ್ಚರಿಕೆ ಅಂತಂದರೆ, ಇದನ್ನು ಮೂರನೇ ಒಂದು ಭಾಗ ಮಾತ್ರ ಇದನ್ನು ಬಳಸಬೇಕು, ಉಳಿದ ಮೇವು ಜೊತೆ ಮಿಕ್ಸ್ ಮಾಡಿ ಇದನ್ನು ಬಳಸಬೇಕಾಗುತ್ತೆ. ಯಾಕೆಂದರೆ ಇದನ್ನೇ ಪೂರ್ಣ ಪ್ರಮಾಣದಲ್ಲಿ ಬಳಸಿದ್ರೆ ಇದರಲ್ಲಿ ಆಕ್ಸಲೇಟ್ ಅಂಶ ಜಾಸ್ತಿ ಇರುತ್ತೆ. ಈ ಆಕ್ಸಲೇಟ್ ಅಂಶ ಏನಾಗುತ್ತೆ ಅಂದರೆ ಕ್ಯಾಲ್ಶಿಯಂ ಆಕ್ಸಲೇಟ್ ಆಗಿ ಮೂಳೆಗಳಿಗೆ ಸಮಸ್ಯೆ ಆಗುತ್ತೆ ಪ್ರಾಣಿಗಳಲ್ಲಿ, ಅಂದರೆ ಜಾನುವಾರುಗಳಲ್ಲಿ. ಅದರಿಂದ ಇದನ್ನು ನೇರವಾಗಿ ಇದನ್ನು ಪೂರ್ಣ ಪ್ರಮಾಣದಲ್ಲಿ ಬಳಸಲಿಕ್ಕೆ ಬರೋಲ್ಲ. ಇದನ್ನು ಮೂರನೇ ಒಂದು ಭಾಗ ಇದನ್ನು ಮೇವಾಗಿ ಬಳಸ್ಬೋದು, ಉಳಿದ ಮೇವಿನ ಜೊತೆ ಇದನ್ನು ಮಿಕ್ಸ್ ಮಾಡಿಕೊಂಡು ಅಥವಾ ಸೇರಿಸ್ಕೊಂಡು ಬಳಸ್ಕೋಬೋದು.
1: ಕಬ್ಬಿನಲ್ಲಿ ಯಾವ ಭಾಗ ಬಳಸಬೇಕು ಅಂತ ಕೇಳ್ತಿದ್ದೀನಿ.
0: ಕಬ್ಬಿನ ಪೂರ್ತಿ ಅದು 8-9 ತಿಂಗಳಿದ್ರೆ ಅದು ಇನ್ನೂ ಜಾಸ್ತಿ ಪೂರ್ತಿ ಬಲ್ತಿರಲ್ವ,
1: ಪೂರ್ತಿ
0: ಮಾಡ್ಕೋಬೋದು. ಆಮೇಲೆ ಸೈಲೇಜ್ ಮಾಡೋಕೆ ಉಪಯೋಗಿಸ್ಕೋಬೋದು. ಇದನ್ನ ಮೇವಿನ ಸೈಲೇಜ್ ಮಾಡ್ತೀವಲ್ಲ, ಆ ಸೈಲೇಜ್ಗೂ ಸಹ ಬಳಸ್ಕೋಬೋದು ಇದನ್ನ 8-9 ತಿಂಗಳಿದ್ರೆ. ಇಲ್ಲ ಅಂತಂದ್ರೆ ಇನ್ನು ನಿಮ್ಗೆ ಪೂರ್ತಿ ಅದನ್ನೆಲ್ಲ ಮಾಡೋಕ್ಕಾಗಲ್ಲ ಅಂತಂದ್ರೆ ಸಕ್ಕರೆ ಕಾರ್ಖಾನೆಗೆ ಸರಬರಾಜು ಮಾಡಿದ್ರೆ ಅವರು ಈ ಕಬ್ಬಿಲ್ದೇ ಇರುತ್ತೆ ಅಂತ ಸನ್ನಿವೇಶದಲ್ಲಿ ತಗೋತಾರೆ. ಅದನ್ನು ತಗೊಂಡು ಎಥನಾಲ್ ಉತ್ಪಾದನೆಗೋ ಅಥವಾ ಇನ್ನೇನಕ್ಕೋ ಬಳಸ್ಕೋಲ್ಲ.
1: ಒಂದು 2-3 ತಿಂಗಳು ಬೆಳೆ ಮೇಂಟೈನ್ ಮಾಡಿಬಿಟ್ರೆ ಒಂದು ವರ್ಷಕ್ಕೆ ಹಾರ್ವೆಸ್ಟ್ ಆಗುತ್ತೆ.
0: ಈ ಕೆಲವು ಕ್ರಮಗಳನ್ನು ಅನುಸರಿಸಿದ್ರೆ ಖಂಡಿತವಾಗ್ಲೂ ಅದನ್ನ ಕಟಾವು ಬರೋವರಿಗೆ ಅದನ್ನ ನಿರ್ವಹಣೆ ಮಾಡಬಹುದು,
1: ಮಾಡಿಕೊಂಡು
0: ನಂತರ ಮಾಡಿದ್ರೆ ಅನುಕೂಲ ಆಗುತ್ತೆ. ಅಂದರೆ ನೀವು 12-15 ದಿವಸಕ್ಕೆ ನೀವು ನೀರು ಕಟ್ತಾ ಇದ್ರೆ ಒಂದು 4-5 ದಿವಸ ಮುಂದಕ್ಕೆ ಹಾಕ್ಬೋದು. ನಾವು ಇದು ಈ ಕ್ರಮಗಳನ್ನೆಲ್ಲ ಹೇಳಿದ ಕ್ರಮಗಳನ್ನೆಲ್ಲ ಅನುಸರಿಸಿದ್ರೆ ಒಂದು 4-5 ದಿವಸ ಮುಂದೂಡಿ ನಂತರ ಅದನ್ನು ನೀವು ಸ್ವಲ್ಪ ಒಂದು 2-3 ತಿಂಗಳು ಅದನ್ನು ನಿರ್ವಹಣೆ ಮಾಡಿದ್ರೆ ನಿಮಗೆ ಇಳುವರಿ ಜಾಸ್ತಿ ಬರುತ್ತೆ ಕಬ್ಬು. ಅದನ್ನು ಸಕ್ಕರೆ ಕಾರ್ಖಾನೆಗೆ ನೀವು ಸರಬರಾಜು ಮಾಡ್ಬೋದು.
1: ಓಕೆ, ಅಂದರೆ ಈಗ ನಿಮ್ಮ ಸಲಹೆ, ಹೊಸದಾಗಿ ಕಬ್ಬನ್ನೇನಾದರೂ ನಾಟಿ ಮಾಡೋದಿದ್ರೆ ಖಚಿತವಾದ ನೀರಾವರಿ ಇದ್ರಷ್ಟೇ ಮಾಡಿ ಅಂತ.
0: ಹೌದು
1: ಅಲ್ವಾ?
0: ಹೌದು.
1: ಈಗ ನಾಲೆಗಳಲ್ಲಿ ನೀರು ಬಿಡ್ತಾರೋ ಇಲ್ವೋ ಅದ್ರ ಬಗ್ಗೆ ನಾವು ಆಲೋಚನೆ ಮಾಡದಲ್ಲೇ
0: ಇಲ್ಲ,
1: ಬೋರ್ವೆಲ್ ನೀರು ಆಧರಿಸಿ ಮಾಡಬೇಕು.
0: ಹೌದು.
1: ಮತ್ತೆ ಸಾಲಿನ ಅಂತರವನ್ನ ಜಾಸ್ತಿ ಮಾಡ್ಕೋಬೇಕು.
0: ಅಲ್ಲಿ ಇರೋ ಬೆಳೆಗೆ ಕೆಲವು ಕ್ರಮಗಳನ್ನು ನಾನು ಹೇಳಿದಾಗೇನೆ ಅದನ್ನೆಲ್ಲ ಅನುಸರಿಸ್ಕೋಬೇಕು.
1: ಹೌದು.
0: ಮಾಡ್ಕೊಂಡಾಗ ಬರವನ್ನು ತಡೆಯುವಂತ ಶಕ್ತಿ ಆ ಬೆಳೆಗೆ ಬರಬೇಕು. ಜೊತೆಗೆ ಸಾವಯವ ಗೊಬ್ಬರಗಳನ್ನು ಜಾಸ್ತಿ ಮಾಡ್ಕೊಳ್ಳಿ.
1: ಕೂಳೆನೆ ಬಿಡಬಹುದು ಅವ್ರು ಯಾವುದೇ ತಿಂಗಳಲ್ಲಿ ಕಟಾವು ಮಾಡಿದ್ರು
0: ಕೂಳೆ ಬಿಡ್ಬೋದು.
1: ಬಿಡ್ಬೋದಾ?
0: ಇವಾಗ 8-9 ತಿಂಗಳ ಬೆಳೆ ಆಗಿದ್ರೆ ಅದು ಬರುತ್ತೆ, ಮತ್ತೆ ಬರುತ್ತೆ.
1: ಅಲ್ಲ,
0: ಕೂಳೆ ಬಿಟ್ಕೋಬೇಕು.
1: ಈಗ 1 ವರ್ಷದ ಬೆಳೆ ಆಯ್ತು, ಈಗ ಜುಲೈ ಆಗಸ್ಟ್ ಇಂದ ಅವ್ರು ಕಟಾವು ಮಾಡಕ್ಕೆ ಶುರು ಮಾಡ್ತಾರೆ ಅಂದ್ರೆ ಕೂಳೆನೂ ಬಿಟ್ಕೋಬಹುದು.
0: ಖಂಡಿತ.
1: ಅಚ್ಚಾಯಿಸ್ಕೊಂಡು ಕೂಳೆ ಬಿಟ್ಕೋಬಹುದು.
0: ಕೂಳೆ ಬಿಟ್ಕೊಂಡು ಕೂಳೆ ನಿರ್ವಹಣೆನೂ ಇದೇ ರೀತಿ ಮಾಡ್ಕೊಂಡು ಹೋಗ್ಬೇಕಾಗತ್ತೆ.
1: ಮಾಡ್ಬೇಕಾಗ. ಅದ್ರ ಮುಂದೆ ಜನವರಿ ಫೆಬ್ರವರಿನಲ್ಲಿ ತೊಂದರೆ ಆಗಲ್ವಾ?
0: ಜನವರಿ ಫೆಬ್ರವರಿಗೆ ನಾನು ಮುಂಚೆ ಹೇಳಿದ ಕೆಲವು ಕ್ರಮಗಳನ್ನು ಹೇಳಿದ್ನಲ್ಲ, ಬರವನ್ನ ತಡೆಯುವಂತ ಶಕ್ತಿ ಬರುವಂತ ಒಂದು ಕೆಲವು ಕ್ರಮಗಳನ್ನು ಹೇಳಿದೆ. ಆ ಕ್ರಮಗಳನ್ನು ಅನುಸರಿಸಿ ಕೂಳೆ ಬೆಳೆಗೂ ಮಾಡ್ಕೋಬೇಕಾಗುತ್ತೆ. ಮಾಡಿಕೊಂಡು
1: ಒಂದೇ ಒಂದು ಪ್ರಶ್ನೆ ಕೇಶವಯ್ಯನವರ, ನಿಮ್ಮ ವಿಸಿ ಫಾರಮಲ್ಲೂ ಇಷ್ಟೆಲ್ಲ ಸಮಸ್ಯೆಗಳಿರ್ತವೆ, ಹಾಗಾಗಿ ನೀವೇನು ಮಾಡ್ತೀರಾ ಅಲ್ಲಿ?
0: ನಾವು ಕೆಲವು ಕ್ರಮಗಳು, ಇದೆಲ್ಲ ಕೆಲವು ಕ್ರಮಗಳನ್ನು ನಾವು ಅನುಸರಿಸ್ತಾ ಇದ್ದೀವಿ. ಏನು ಈ ಪೊಟ್ಯಾಷಿಯಂ ಮತ್ತು ಯೂರಿಯಾ ಸಿಂಪಡಣೆ ಮಾಡೋದು, ತರಗನ್ನ ಹಚ್ಚಾಯಿಸೋದು, ಈ ಕೆಲವು ಕ್ರಮಗಳನ್ನು ನಾವು ಅನುಸರಿಸ್ತಾ ಇದ್ದೀವಿ. ಆಮೇಲೆ ನಮ್ಮಲ್ಲಿ ಬೋರ್ವೆಲ್ಗಳು ಅಷ್ಟಿಲ್ಲ, ಎಲ್ಲ ಬೋರ್ವೆಲ್ಗಳು ಸ್ವಲ್ಪ ಫೇಲ್ಯೂರೆ ಅಲ್ಲಿ. ಯಾಕೆಂತಂದ್ರೆ ಅಲ್ಲಿ ಈ ಜಿಯೋಲಾಜಿಕಲಿ ವೀಕ್ ಝೋನ್ ಅಂತಲೇ ಐಡೆಂಟಿಫೈ ಮಾಡಿಬಿಟ್ಟಿದ್ದಾರೆ ಅಲ್ಲಿ. ಅಂದರೆ ನೀರಿನ ಸೆಲೆಗಳು ಭಾಳ ಕಡಿಮೆ ಇರೋದಲ್ಲಿ ಇರೋದನ್ನೇ ನಾವು ಅಲ್ಲಿ ಏನು ಮಾಡಿದ್ದೀವಿ ಅಂದರೆ ಕೆಲವು ಕಟ್ಟೆಗಳನ್ನು ಮಾಡಿಕೊಂಡು ಅಲ್ಲಿಂದ ಪಂಪ್ ಮಾಡಿಕೊಂಡು ನಮ್ಮ ಪ್ರಯೋಗ ತಾಕ್ಗಳಿಗೆ ಸ್ವಲ್ಪ ವ್ಯವಸ್ಥೆ ಮಾಡಿಕೊಂಡು ಮಾಡ್ತಾ ಇದ್ದೀವಿ ಅಷ್ಟೇ.
1: ಓಕೆ ಓಕೆ. ಅಂದರೆ ರೈತರಿಗಿರೋ ಸಮಸ್ಯೆ ನಿಮಗೂ ಇದೆ.
0: ಖಂಡಿತ ಖಂಡಿತ.
1: ಹಾಗಾಗಿ ಈಗ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಬಂದರದು ಅಲ್ಲೇ ನೋಡ್ಬಿಡೋದಲ್ವಾ, ವಿಸಿ ಫಾರಂಗೆ ಬಂದು ನೋಡ್ಬೋದು.
0: ಖಂಡಿತ
1: ಅಲ್ವಾ?
0: ಖಂಡಿತ.
1: ಕಬ್ಬಿನ ಬೆಳೆಗಾರರು.
0: ಖಂಡಿತ ಸರ್.
2: ನಮ್ಮದು ಗ್ರಾಮಗಳಿಂದ ಕೂಡಿದ ದೇಶ.
3: ಗ್ರಾಮ ಉದ್ಧಾರವಾದರೆ ದೇಶ ಉದ್ಧಾರವಾದಂತೆ.

0: ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಿಸಾನ್ವಾಣಿಯಲ್ಲಿ
1: ಪ್ರತಿ ಮಂಗಳವಾರ ಸಂಜೆ 6:50 ಪ್ರಸಾರವಾಗಲಿದೆ
0: ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಕುರಿತ ಬಾನುಲಿ ಸರಣಿ.
1: ನಾವು ನಮ್ಮೂರು

0: ಹೆಚ್ಚಿನ ಮಾಹಿತಿಗೆ ಡಾಕ್ಟರ್ ಕೇಶವಯ್ಯನವರೇ ತಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂತಾದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆಯನ್ನು ಹೇಳ್ಬೋದಾ?
1: ಖಂಡಿತ ಸರ್. 9900192 9232 2.
0: ಇನ್ನೊಮ್ಮೆ ಹೇಳ್ತೀರಾ?
1: 9900192 9232 2.
0: ಇನ್ನೂ ಒಂದ್ಸರಿ ಹೇಳ್ಬಿಡಿ ಡಾಕ್ಟ್ರೆ.
1: 9900192 9232 2.
0: ಒಳ್ಳೆಯದು ಡಾಕ್ಟರ್ ಕೇಶವಯ್ಯನವರೇ, ಇದುವರೆಗೂ ಬರದ ಪರಿಸ್ಥಿತಿಯಲ್ಲಿ ಕಬ್ಬಿನ ಬೆಳೆ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಬಹಳಷ್ಟು ಉಪಯುಕ್ತವಾದ ಮಾಹಿತಿಯನ್ನು ನೀಡಿದಿರಿ. ವಂದನೆಗಳು. ನಮಸ್ಕಾರ.
1: ನಮಸ್ಕಾರ ಸರ್.
2: ಕಬ್ಬಿನ ಬೇಸಾಯದಲ್ಲಿ ಬರ ನಿರ್ವಹಣಾ ತಾಂತ್ರಿಕತೆಗಳನ್ನು ಕುರಿತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ವಿಶ್ರಾಂತ ವಿಜ್ಞಾನಿ ಡಾಕ್ಟರ್ ಕೆವಿ ಕೇಶವಯ್ಯ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಬರುವ ವಾರ ರೇಷ್ಮೆ ಕೃಷಿಯಲ್ಲಿ ಬರ ನಿರ್ವಹಣಾ ತಾಂತ್ರಿಕತೆಗಳನ್ನು ಕುರಿತ ಸಂವಾದವಿದೆ. ಭಾಗವಹಿಸುತ್ತಾರೆ ಚಾಮರಾಜನಗರ ತಾಲೂಕು ಹರದನಹಳ್ಳಿಯ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಡಾಕ್ಟರ್ ಚಂದ್ರಶೇಖರ ಕಳ್ಳಿಮನಿ ಮತ್ತು ಚಾಮರಾಜನಗರ ತಾಲೂಕು ಪುಣಜನೂರು ಹೋಬಳಿ ಮೂಕನಪಾಳ್ಯದ ಕನ್ಯಾಕುಮಾರಿ.

0: ಶೀರ್ಷಿಕೆ ಗೀತ ರಚನೆ
1: ರಮೇಶ್ ಪಿ ರಂಗಸಮುದ್ರ,
0: ರಾಗ ಸಂಯೋಜನೆ ಹಾಗೂ ಗಾಯನ
1: ನಿತಿನ್ ರಾಜಾರಾಮ್ ಶಾಸ್ತ್ರಿ,
0: ಸಹಗಾಯನ
1: ಚೈತ್ರಿಕಾ,
0: ವಾದ್ಯ ಸಹಕಾರ
1: ತುಮಕೂರು ಬಿ ರವಿಶಂಕರ್ ಹಾಗೂ ದಿವ್ಯಶ್ರೀ.
0: ನಿರ್ಮಾಣ ನೆರವು ಆರ್ ಲೋಕೇಶ್ವರಿ.
1: ಪರಿಕಲ್ಪನೆ ಹಾಗೂ ನಿರ್ಮಾಣ ಎನ್ ಕೇಶವ.

ಸ್ನೇಹಿತರೆ, ಇದುವರೆಗೆ ಕೃಷಿ ದೇವಿಗೆ ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ ಕಾರ್ಯಕ್ರಮವನ್ನು ಕೇಳಿದಿರಿ. ನಾಳೆ ನಮ್ಮ ಕೃಷಿರಂಗದಲ್ಲಿ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಗಲಿದೆ. ಇದರಲ್ಲಿ ನಾವು ನಮ್ಮೂರು ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಕುರಿತ ಬಾನುಲಿ ಸರಣಿ ಪ್ರಸಾರವಾಗ್ತಾ ಇದೆ. ಸ್ವಸಹಾಯ ಗುಂಪುಗಳ ಮೂಲಕ ಗ್ರಾಮೀಣ ಅಭಿವೃದ್ಧಿ ಕುರಿತು ಸಂವಾದ, ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಹನೂರು ತಾಲೂಕು ಕೂಡಲೂರು ಗ್ರಾಮದ ಎಸ್ ಗಂಗಾಧರ್ ಮತ್ತು ಮೈಸೂರಿನ ಹೆಚ್ ಶಿವಮೂರ್ತಿ. ಪ್ರಸ್ತುತಿ ಎನ್ ಕೇಶವಮೂರ್ತಿ. ಇವಿಷ್ಟು ನಮ್ಮ ಕೃಷಿರಂಗ ಕಾರ್ಯಕ್ರಮದಲ್ಲಿ ನಾವು ಪ್ರಸಾರ ಮಾಡಿದ ಕಾರ್ಯಕ್ರಮಗಳು. ಇದರೊಂದಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮವನ್ನು ನಾವು ಮುಗಿಸ್ತಾ ಇದ್ದೇವೆ. ನಮ್ಮ ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೃಷಿರಂಗ ಪ್ರಸಾರವಾಯಿತು.

ಸ್ನೇಹಿತರೆ, ಒಂದು ಪ್ರಕಟಣೆ ಇದೆ. ಕರ್ನಾಟಕ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ವತಿಯಿಂದ ಮಕ್ಕಳ ದಿನಾಚರಣೆ 2026 ಪ್ರಯುಕ್ತ ಮಕ್ಕಳು ತಮ್ಮ ಪ್ರಾಣದ ಹಂಗನ್ನು ತೊರೆದು ಹಾಗೂ ಸಮಯ ಪ್ರಜ್ಞೆಯಿಂದ ಇತರರ ಪ್ರಾಣದ ರಕ್ಷಣೆಗಾಗಿ ಧೈರ್ಯ ಸಾಹಸ ಪ್ರದರ್ಶಿಸಿದ 6-18 ವರ್ಷದೊಳಗಿನ ಬಾಲಕರಿಗೆ ಹೊಯ್ಸಳ ಮತ್ತು ಬಾಲಕಿಯರಿಗೆ ಕಿಳದಿ ಚೆನ್ನಮ್ಮ ಶೌರ್ಯ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗುತ್ತದೆ. ಈ ಸಂದರ್ಭ 1 August 2025 July 31 ಒಳಗೆ ನಡೆದಿರಬೇಕು. ಪ್ರಶಸ್ತಿಗೆ ಆಯ್ಕೆಯಾದಂತಹ ಮಕ್ಕಳಿಗೆ 10,000 ರೂಪಾಯಿಗಳ ನಗದು ಬಹುಮಾನ ಮತ್ತು ಪ್ರಶಸ್ತಿ ಪತ್ರ ಒಳಗೊಂಡಿರುತ್ತೆ. ಇದೇ ಸಂದರ್ಭದಲ್ಲಿ ಮಕ್ಕಳ ಕಲ್ಯಾಣ ಕ್ಷೇತ್ರದಲ್ಲಿ ಕನಿಷ್ಠ 5 ವರ್ಷಗಳ ಕಾಲ ಅತ್ಯುತ್ತಮ ಸೇವೆ ಸಲ್ಲಿಸಿರುವ ವ್ಯಕ್ತಿಗಳಿಗೆ 25,000 ರೂಪಾಯಿಗಳ ನಗದು ಬಹುಮಾನ ಮತ್ತು ಪ್ರಶಸ್ತಿ ಪತ್ರ, ಹಾಗೂ ಸಂಸ್ಥೆಗಳಿಗೆ 1,00,000 ರೂಪಾಯಿಗಳ ನಗದು ಬಹುಮಾನ ಮತ್ತು ಪ್ರಶಸ್ತಿ ಪತ್ರವನ್ನು ನೀಡಿ ಗೌರವಿಸಲಾಗುವುದು. ಮಕ್ಕಳ ದಿನಾಚರಣೆ 2026 ಪ್ರಶಸ್ತಿಗಾಗಿ ನಿಗದಿಪಡಿಸಿರುವ ಅರ್ಜಿ ನಮೂನೆಗಳನ್ನು ಉಪನಿರ್ದೇಶಕರ ಕಚೇರಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ 1ನೇ ಮಹಡಿ, ಸ್ತ್ರೀಶಕ್ತಿ ಭವನ, ಕೃಷ್ಣದೇವರಾಯ ವೃತ್ತ, ವಿಜಯನಗರ 2ನೇ ಹಂತ, ಮೈಸೂರು ಇಲ್ಲಿಂದ ಪಡೆದು ಭರ್ತಿ ಮಾಡಿದ ಅರ್ಜಿಗಳನ್ನು ಈ ತಿಂಗಳ 14 ಒಳಗೆ ಸಲ್ಲಿಸತಕ್ಕದ್ದು. ಅರ್ಜಿಗಳನ್ನು ಕನ್ನಡ ಭಾಷೆಯಲ್ಲಿಯೇ ಸಲ್ಲಿಸಬೇಕು. ದೂರವಾಣಿ ಸಂಪರ್ಕ 2495432, ವಿಸ್ತರಣೆ 0821 ನೀವು ಸಂಪರ್ಕಿಸಬಹುದೆಂದು ಈ ಮೂಲಕ ತಿಳಿಸಲಾಗಿದೆ. ಪ್ರಕಟಣೆ ಕೇಳಿದಿರಿ. ಇದು ಆಕಾಶವಾಣಿ ಮೈಸೂರು FM 100.6. ಸಮಯ 7:34. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

ಮನೆ ದೇವರಿಲ್ಲದ ಗುಡಿಯಿದ್ದಂತೆ. ಅವರ ಜೀವನಾನುಭವ ಕಿರಿಯರ ಬಾಳಿಗೆ ಅಮೃತವಿದ್ದಂತೆ. ಬದುಕಿಗೆ ದಾರಿ ತೋರುವ ಅವರು ಮನೆಯಲ್ಲಿರಬೇಕೇ ಹೊರತು ವೃದ್ಧಾಶ್ರಮಗಳಲ್ಲ. ಹಿರಿಯರನ್ನು ಗೌರವಿಸೋಣ, ಯಶಸ್ವಿ ಬದುಕನ್ನು ಕಟ್ಟಿಕೊಳ್ಳೋಣ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿದ್ಯಾಭಟ್. ಮುಖ್ಯಾಂಶಗಳು. ಸಂಸತ್ತಿನ ಉಭಯ ಸದನಗಳಲ್ಲಿ ವಿಪಕ್ಷಗಳ ಗದ್ದಲದ ನಡುವೆ ಪ್ರಮುಖ ವಿಧೇಯಕಗಳಿಗೆ ಅಂಗೀಕಾರ. ಜಂತರ್ ಮಂತರ್ ಪ್ರತಿಭಟನೆ, ಎಫ್ಐಆರ್ ಹಿಂಪಡೆಯಲು ರಾಜ್ಯ ಸರ್ಕಾರಗಳಿಗೆ ಸ್ವಾತಂತ್ರ್ಯ, ಸುಪ್ರೀಂಕೋರ್ಟ್ ಸ್ಪಷ್ಟನೆ. ಭಾರತ ಉಜ್ಬೇಕಿಸ್ತಾನ ದ್ವಿಪಕ್ಷೀಯ ವ್ಯಾಪಾರ ಮುಂದಿನ 3 ವರ್ಷಗಳಲ್ಲಿ ದ್ವಿಗುಣಗೊಳಿಸುವ ಗುರಿ, ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ದ್ವಿಚಕ್ರ ತುರ್ತು ಆಂಬ್ಯುಲೆನ್ಸ್ ಪರಿಚಯಿಸಲು ಕರಡು ಅಧಿಸೂಚನೆ ಹೊರಡಿಸಿದ ಕೇಂದ್ರ ಸರ್ಕಾರ. ಹಾಗೂ ಕಾಮನ್ವೆಲ್ತ್ ಕ್ರೀಡಾಕೂಟ ಸಾಧಕರಿಗೆ ಕೇಂದ್ರ ಸಚಿವ ಮನ್ಸುಖ್ ಮಾಂಡವೀಯ ಸನ್ಮಾನ, ಪದಕ ವಿಜೇತರಿಗೆ ನಗದು ಬಹುಮಾನ ವಿತರಣೆ. ವಾರ್ತೆಗಳ ವಿವರ. ವಿರೋಧ ಪಕ್ಷಗಳ ಭಾರೀ ಗದ್ದಲ ಹಾಗೂ ಧರಣಿಯ ನಡುವೆಯೂ ಸುಪ್ರೀಂಕೋರ್ಟ್ನ ನ್ಯಾಯಮೂರ್ತಿಗಳ ಸಂಖ್ಯೆಯನ್ನು ಹೆಚ್ಚಿಸಲು ಉದ್ದೇಶಿಸಿದ ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿಗಳ ಸಂಖ್ಯೆ ತಿದ್ದುಪಡಿ ವಿಧೇಯಕ 2026 ಲೋಕಸಭೆಯಲ್ಲಿಂದು ಅಂಗೀಕಾರಗೊಂಡಿದೆ. ಮೇ ತಿಂಗಳಿನಲ್ಲಿ ರಾಷ್ಟ್ರಪತಿಗಳು ಇದೇ ವಿಷಯದ ಕುರಿತು ಸುಗ್ರೀವಾಜ್ಞೆ ಹೊರಡಿಸಿದ್ದರು. ಇಂದು ಈ ವಿಧೇಯಕವನ್ನು ಕೇಂದ್ರ ಕಾನೂನು ಮತ್ತು ನ್ಯಾಯ ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಮಂಡಿಸಿದ್ದು, ಸುಪ್ರೀಂಕೋರ್ಟ್ನಲ್ಲಿ ಬಾಕಿ ಉಳಿದಿರುವ ಪ್ರಕರಣಗಳ ಶೀಘ್ರ ವಿಲೇವಾರಿಗಾಗಿ ನ್ಯಾಯಮೂರ್ತಿಗಳ ಸಂಖ್ಯೆಯನ್ನು ಭಾರತದ ಮುಖ್ಯ ನ್ಯಾಯಮೂರ್ತಿಗಳು ಸೇರಿ ಪ್ರಸ್ತುತ ಇರುವ 34ರಿಂದ 38ಕ್ಕೆ ಹೆಚ್ಚಿಸಲು ಇದು ಅವಕಾಶ ಕಲ್ಪಿಸುತ್ತದೆ. ದೆಹಲಿಯ ಜಂತರ್ ಮಂತರ್ ಪ್ರತಿಭಟನೆ ವೇಳೆ ವಿದ್ಯಾರ್ಥಿಗಳ ಮೇಲಿನ ಪೊಲೀಸ್ ಬಲಪ್ರಯೋಗ ಖಂಡಿಸಿ ವಿಪಕ್ಷಗಳು ತೀವ್ರ ಗದ್ದಲ ಎಬ್ಬಿಸಿದ ಹಿನ್ನೆಲೆಯಲ್ಲಿ ಸದನವನ್ನು ಮುಂದೂಡಲಾಯಿತು. ಇದಕ್ಕೂ ಮುನ್ನ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಡಿಜಿಟಲ್ ಬ್ಯಾಂಕಿಂಗ್ಗೆ ಸೂಕ್ತ ಕಾನೂನು ಚೌಕಟ್ಟು ಒದಗಿಸುವ ಬ್ಯಾಂಕರ್ಗಳ ಪುಸ್ತಕಗಳ ಸಾಕ್ಷ್ಯ ಮಸೂದೆ 2026 ಹಾಗೂ ರಾಜ್ಯ ಸಚಿವ ರಾವ್ ಇಂದರ್ಜಿತ್ ಸಿಂಗ್ ಅವರು ಭಾರತೀಯ ಸಾಂಖ್ಯಿಕ ಸಂಸ್ಥೆ ಮಸೂದೆಯನ್ನು

0: ಲೋಕಸಭೆಯಲ್ಲಿ ಮಂಡಿಸಿದರು. ಇನ್ನು ರಾಜ್ಯಸಭೆಯಲ್ಲೂ ವಿಪಕ್ಷಗಳ ತೀವ್ರ ನಿಲುವು ಹಾಗೂ ಸಭಾತ್ಯಾಗದ ನಡುವೆಯೂ ಅತಿಸಣ್ಣ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಅಭಿವೃದ್ದಿ ತಿದ್ದುಪಡಿ ವಿಧೇಯಕವನ್ನು ಅಂಗೀಕರಿಸಲಾಯಿತು. ಕೇಂದ್ರ ಎಂಎಸ್ಎಂಇ ಸಚಿವ ಜಿತನ್ ರಾಮ್ ಮಾಂಝಿ ಮಂಡಿಸಿದ ಈ ಮಸೂದೆಯು ಸಣ್ಣ ಮತ್ತು ಮಧ್ಯಮ ಉದ್ಯಮಗಳಿಗೆ ಬಾಕಿ ಇರುವ ಹಣ ಪಾವತಿಯನ್ನು ಶೀಘ್ರವಾಗಿ ಇತ್ಯರ್ಥಪಡಿಸುವ ಉದ್ದೇಶ ಹೊಂದಿದ್ದು, ಸರಬರಾಜುದಾರರಿಗೆ ನೀಡಲಾದ ಪರಿಹಾರದ ಆದೇಶದ ಮೇಲಿನ ಮೇಲ್ಮನವಿಯು 6 ತಿಂಗಳಿಂದ ಹೆಚ್ಚು ಕಾಲ ನ್ಯಾಯಾಲಯದಲ್ಲಿ ಬಾಕಿ ಉಳಿದರೆ ಮೂಲ ಮೊತ್ತದ ಕನಿಷ್ಠ ಶೇಕಡ 50%ರಷ್ಟನ್ನು ಪಾವತಿಸಲು ನ್ಯಾಯಾಲಯಗಳಿಗೆ ಅಧಿಕಾರ ನೀಡುತ್ತದೆ. ವಿಪಕ್ಷ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಮೊದಲು ಮಾತನಾಡಲು ಅವಕಾಶ ನೀಡಬೇಕು ಮತ್ತು ಗೃಹ ಸಚಿವರು ಸದನಕ್ಕೆ ಬರಬೇಕು ಎಂದು ಆಗ್ರಹಿಸಿ ಕಾಂಗ್ರೆಸ್ ಸೇರಿದಂತೆ ಇತರ ವಿಪಕ್ಷ ಸದಸ್ಯರು ಗದ್ದಲ ಸೃಷ್ಟಿಸಿದ್ದರಿಂದ ರಾಜ್ಯಸಭೆಯನ್ನು ದಿನದ ಮಟ್ಟಿಗೆ ಮುಂದೂಡಲಾಯಿತು. ಒಡಿಶಾದ ಕಟಕ್ನಲ್ಲಿಂದು ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಜಗದ್ಗುರು ಕೃಪಾಳು ವಿಶ್ವವಿದ್ಯಾಲಯವನ್ನು ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಅವರು, ಸತ್ಯ, ನಿಷ್ಠೆ, ಶಿಸ್ತು, ಸಂವೇದನಶೀಲತೆ ಹಾಗೂ ರಾಷ್ಟಹಿತ ಮನೋಭಾವ ಹೊಂದಿರುವ ನಾಗರಿಕರನ್ನು ಸೃಷ್ಟಿಸುವ ಜವಾಬ್ದಾರಿ ವಿಶ್ವವಿದ್ಯಾಲಯಗಳಿಗೆ ಇರುತ್ತದೆ. ಯುವಜನತೆಯ ಜ್ಞಾನ, ಮಾನವ ಸೇವೆ, ಸಮಾಜ ಕಲ್ಯಾಣ ಹಾಗೂ ರಾಷ್ಟದ ಉನ್ನತಿಯ ಮಾಧ್ಯಮವಾದಾಗ ಮಾತ್ರ ಅದು ಸಾರ್ಥಕತೆ ಪಡೆಯುತ್ತದೆ ಎಂದು ತಿಳಿಸಿದರು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಖಂಡಿಸಿ ಜಂತರ್ ಮಂತರ್ ಹಾಗೂ ದೇಶಾದ್ಯಂತ ನಡೆದ ವಿದ್ಯಾರ್ಥಿಗಳ ಪ್ರತಿಭಟನೆಗೆ ಸಂಬಂಧಿಸಿದ ಎಫ್ಐಆರ್ಗಳನ್ನು ಹಿಂಪಡೆಯಲು ಅಥವಾ ಅಂತಿಮ ವರದಿ ಸಲ್ಲಿಸಲು ದೆಹಲಿ ಸೇರಿದಂತೆ ವಿವಿಧ ರಾಜ್ಯ ಸರ್ಕಾರಗಳಿಗೆ ಸುಪ್ರೀಂಕೋರ್ಟ್ ಇಂದು ಮುಕ್ತ ಅವಕಾಶ ನೀಡಿದೆ. ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ನೇತೃತ್ವದ ಪೀಠ ಗಂಭೀರ ಅಪರಾಧ ಹಿನ್ನೆಲೆ ಇದ್ದವರ ವಿರುದ್ದದ ಕ್ರಮಕ್ಕೆ ಮಾತ್ರ ಜುಲೈ 28ರ ಆದೇಶ ಸೀಮಿತವಾಗಿತ್ತು ಎಂದು ಸ್ಪಷ್ಟಪಡಿಸಿದೆ. ಕೇಂದ್ರದ ಪರವಾಗಿ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರು ಕಾನೂನು ಪ್ರಕ್ರಿಯೆಯಂತೆ ವಿದ್ಯಾರ್ಥಿಗಳ ಮೇಲಿನ ಪ್ರಕರಣ ರದ್ದುಗೊಳಿಸಲು ಸರ್ಕಾರ ಬದ್ದವಾಗಿದೆ ಎಂದರು. ಪ್ರತಿಭಟನೆ ವೇಳೆ ಪೆಲೆಟ್ ಗನ್ ಬಳಕೆಯ ಕುರಿತು ಪ್ರತ್ಯೇಕ ಮಾರ್ಗದರ್ಶಿ ಸೂತ್ರ ರೂಪಿಸುವುದಾಗಿ ತಿಳಿಸಿದ ಪೀಠ, ಪೊಲೀಸ್ ದೌರ್ಜನ್ಯದ ಆರೋಪಗಳ ತನಿಖೆಗೆ ಎಸ್ಐಟಿ ಅಥವಾ ನಿವೃತ್ತ ನ್ಯಾಯಮೂರ್ತಿಗಳ ಸಮಿತಿ ರಚನೆಯ ಕುರಿತು ಪರಿಶೀಲಿಸುತ್ತಿರುವುದಾಗಿ ತಿಳಿಸಿದೆ. ಈ ಪ್ರಕರಣದ ಮುಂದಿನ ವಿಚಾರಣೆಯನ್ನು ಇದೇ 18ಕ್ಕೆ ಮುಂದೂಡಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ಭಾರತ ಮತ್ತು ಉಜ್ಬೇಕಿಸ್ತಾನದ ನಡುವಿನ ಆರ್ಥಿಕ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವಂತೆ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಕರೆ ನೀಡಿದ್ದಾರೆ. ಹೂಡಿಕೆ, ವ್ಯಾಪಾರ ಹಾಗೂ ಆರೋಗ್ಯ ಮತ್ತು ಔಷಧೀಯ ಕ್ಷೇತ್ರ ಸೇರಿದಂತೆ ವಿವಿಧ ವಲಯಗಳಲ್ಲಿ ಸಹಕಾರ ಹೆಚ್ಚಿಸುವ ಮೂಲಕ ಮುಂದಿನ 3 ವರ್ಷಗಳಲ್ಲಿ ದ್ವಿಪಕ್ಷೀಯ ವಾಣಿಜ್ಯವನ್ನು ದ್ವಿಗುಣಗೊಳಿಸುವ ಗುರಿ ಹೊಂದಿರುವುದಾಗಿ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ನಡೆದ ಭಾರತ ಉಜ್ಬೇಕಿಸ್ತಾನ ಉದ್ಯಮ ವೇದಿಕೆಯಲ್ಲಿ ಮಾತನಾಡಿದ ಸಚಿವರು, ಭಾರತ ಮತ್ತು ಉಜ್ಬೇಕಿಸ್ತಾನದ ಉದ್ಯಮಗಳು ಪರಸ್ಪರ ದೇಶಗಳಲ್ಲಿರುವ ಹೂಡಿಕೆ ಅವಕಾಶಗಳನ್ನು ಬಳಸಿಕೊಳ್ಳುವತ್ತ ಗಮನ ಹರಿಸಬೇಕು ಎಂದು ಹೇಳಿದರು. ಸಚಿವ ಪಿಯೂಷ್ ಗೋಯಲ್ ಇಂದು ಉಜ್ಬೇಕಿಸ್ತಾನದ ಹೂಡಿಕೆ, ಕೈಗಾರಿಕೆ ಮತ್ತು ವಾಣಿಜ್ಯ ಸಚಿವ ಲಜೀಜ್ ಕುಡ್ರತೋವ್ ಅವರನ್ನು ಭೇಟಿಯಾದರು. ಈ ವೇಳೆ ಭಾರತ ಉಜ್ಬೇಕಿಸ್ತಾನ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ಕುರಿತು ಫಲಪ್ರದ ಚರ್ಚೆ ನಡೆಸಲಾಗಿದೆ. ತುರ್ತು ವೈದ್ಯಕೀಯ ಸೇವೆಗೆ ದ್ವಿಚಕ್ರ ವಾಹನ ಆಂಬ್ಯುಲೆನ್ಸ್ಗಳನ್ನು ಪರಿಚಯಿಸಲು ಹಾಗೂ ವಾಹನಗಳ ನಡುವೆ ನೇರ ಸಂವಹನ ಕಲ್ಪಿಸುವ ವೆಹಿಕಲ್ ಟು ವೆಹಿಕಲ್ ತಂತ್ರಜ್ಞಾನವನ್ನು ಹಂತ ಹಂತವಾಗಿ ಜಾರಿಗೆ ತರಲು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ ಕೇಂದ್ರ ಮೋಟಾರು ವಾಹನಗಳ ನಿಯಮಗಳು 1989ಕ್ಕೆ ತಿದ್ದುಪಡಿ ತರಲು ಕರಡು ಅಧಿಸೂಚನೆಯನ್ನು ಹೊರಡಿಸಿದೆ. ದಟ್ಟಣೆಯ ರಸ್ತೆಗಳು ಹಾಗೂ ಗ್ರಾಮೀಣ ಮತ್ತು ದುರ್ಗಮ ಪ್ರದೇಶಗಳಲ್ಲಿ ಕಿರಿದಾದ ರಸ್ತೆಗಳ ಮೂಲಕ ವೇಗವಾಗಿ ತಲುಪಿ ತುರ್ತು ವೈದ್ಯಕೀಯ ನೆರವು ಒದಗಿಸಲು ದ್ವಿಚಕ್ರ ರಸ್ತೆ ಆಂಬ್ಯುಲೆನ್ಸ್ಗಳು ಅತ್ಯಂತ ಪರಿಣಾಮಕಾರಿಯಾಗಿರಲಿವೆ ಎಂದು ಸಚಿವಾಲಯ ತಿಳಿಸಿದೆ. ವಾಹನ ಸುರಕ್ಷತೆಯನ್ನು ಮತ್ತಷ್ಟು ಹೆಚ್ಚಿಸುವ ನಿಟ್ಟನಲ್ಲಿ ವೆಹಿಕಲ್ ಟು ವೆಹಿಕಲ್ ಸಂವಹನ ವ್ಯವಸ್ಥೆಯ ತಿದ್ದುಪಡಿಯನ್ನು ಪ್ರಸ್ತಾಪಿಸಲಾಗಿದೆ. ಈ ತಂತ್ರಜ್ಞಾನ ಮುಂಭಾಗದ ವಾಹನ ದಿಢೀರ್ ಬ್ರೇಕ್ ಹಾಕುವುದು, ಎದುರಾಗಬಹುದಾದ ಅಪಘಾತಗಳ ಅಪಾಯ, ಅಸುರಕ್ಷಿತ ಲೇನ್ ಬದಲಾವಣೆ ಹಾಗೂ ತುರ್ತು ಸೇವಾ ವಾಹನಗಳ

0: ಗಳಾದ ಆಂಬ್ಯುಲೆನ್ಸ್ ಅಥವಾ ಅಗ್ನಿಶಾಮಕ ವಾಹನಗಳು ಆಗಮಿಸುತ್ತಿರುವ ಕುರಿತು ಚಾಲಕರಿಗೆ ಅಥವಾ ವಾಹನ ವ್ಯವಸ್ಥೆಗೆ ಮುಂಚಿತವಾಗಿಯೇ ಎಚ್ಚರಿಕೆ ನೀಡಲು ನೆರವಾಗಲಿದೆ. ದೇಶದ ರಕ್ಷಣಾ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸಲು ರಕ್ಷಣಾ ಸಚಿವಾಲಯದ ಮಿಲಿಟರಿ ಹಾಗೂ ನಾಗರಿಕ ವಿಭಾಗಗಳ ನಡುವೆ ಹೆಚ್ಚಿನ ಸಮನ್ವಯ ಅತ್ಯಗತ್ಯ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆದ ಸಶಸ್ತ ಪಡೆಗಳ ಪ್ರಧಾನ ಕಚೇರಿ ಎಎಫ್ಎಚ್ಕ್ಯೂ ನಾಗರಿಕ ಸೇವೆಗಳ ದಿನಾಚರಣೆಯಲ್ಲಿ ಮಾತನಾಡಿದ ಅವರು, ಎಎಫ್ಎಚ್ಕ್ಯೂ ಕೇಡರ್ ರಕ್ಷಣಾ ಸಚಿವಾಲಯಕ್ಕೆ ನಿರಂತರತೆ, ಕ್ಷೇತ್ರ ಪರಿಣತಿ ಮತ್ತು ನೀತಿ ಸ್ಥಿರತೆಯನ್ನು ಒದಗಿಸುವ ಸಂಸ್ಥೆಯಾಗಿದೆ ಎಂದರು. ದೇಶದ 3 ವಿಧಾನಸಭಾ ಕ್ಷೇತ್ರಗಳಿಗೆ ಜುಲೈ 30ರಂದು ನಡೆದಿದ್ದ ಉಪಚುನಾವಣೆಯ ಮತ ಎಣಿಕೆ ಮುಕ್ತಾಯವಾಗಿದ್ದು, ಗುಜರಾತ್ನ ಮಂಜಲ್ಪುರ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಸತ್ಯೇಂದ್ರ ಭಾಯ್ ಪಟೇಲ್, ಮಧ್ಯಪ್ರದೇಶದ ದತಿಯಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಘನಶ್ಯಾಮ್ ಸಿಂಗ್ ಹಾಗೂ ಬಿಹಾರದ ಬಂಕಿಪುರ ಕ್ಷೇತ್ರದಲ್ಲಿ ಜನ್ಸುರಾಜ್ ಪಕ್ಷದ ಪ್ರಶಾಂತ್ ಕಿಶೋರ್ ಗೆಲುವು ಸಾಧಿಸಿದ್ದಾರೆ. 2026 ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಪದಕ ಗೆದ್ದ ಭಾರತದ ವೇಟ್ ಲಿಫ್ಟರ್ಗಳನ್ನು ಕೇಂದ್ರ ಯುವಜನ ವ್ಯವಹಾರ ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವಿಯ ಇಂದು ಸನ್ಮಾನಿಸಿದರು. ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಅತ್ಯುತ್ತಮ ಸಾಧನೆಯನ್ನು ಗುರುತಿಸಿ ಸಚಿವರು ಚಿನ್ನದ ಪದಕ ವಿಜೇತರಿಗೆ 30 ಲಕ್ಷ ರೂಪಾಯಿ, ಬೆಳ್ಳಿ ಪದಕ ವಿಜೇತರಿಗೆ 20 ಲಕ್ಷ ರೂಪಾಯಿ ಹಾಗೂ ಕಂಚಿನ ಪದಕ ವಿಜೇತರಿಗೆ 10 ಲಕ್ಷ ರೂಪಾಯಿ ನಗದು ಬಹುಮಾನ ವಿತರಿಸಿದರು. ಬಳಿಕ ತರಬೇತುದಾರರಿಗೆ ಗೌರವ ಸಲ್ಲಿಸಿದರು. 2026 ಗ್ಲಾಸ್ಗೋ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಗಮನಾರ್ಹ ಸಾಧನೆ ಮಾಡಿದ ಭಾರತೀಯ ಕ್ರೀಡಾಪಟುಗಳ ತಂಡವನ್ನು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅಭಿನಂದಿಸಿದ್ದಾರೆ. 13 ಚಿನ್ನದ ಪದಕಗಳು ಸೇರಿದಂತೆ ಒಟ್ಟು 39 ಪದಕಗಳನ್ನು ಗೆದ್ದಿರುವುದು ದೇಶದ ಕ್ರೀಡಾಪಟುಗಳ ದೃಢ ಸಂಕಲ್ಪ ಮತ್ತು ಅಚಲ ಬದ್ದತೆಗೆ ಸಾಕ್ಷಿಯಾಗಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಉಪರಾಷ್ಟಪತಿ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಂಸತ್ತಿನ ಉಭಯ ಸದನಗಳಲ್ಲಿ ವಿಪಕ್ಷಗಳ ಗದ್ದಲದ ನಡುವೆ ಪ್ರಮುಖ ವಿಧೇಯಕಗಳಿಗೆ ಅಂಗೀಕಾರ. ಜಂತರ್ ಮಂತರ್ ಪ್ರತಿಭಟನೆ, ಎಫ್ಐಆರ್ ಹಿಂಪಡೆಯಲು ರಾಜ್ಯ ಸರ್ಕಾರಗಳಿಗೆ ಸ್ವಾತಂತ್ರ್ಯ, ಸುಪ್ರೀಂಕೋರ್ಟ್ ಸ್ಪಷ್ಟನೆ. ಭಾರತ ಉಜ್ಬೇಕಿಸ್ತಾನ ದ್ವಿಪಕ್ಷೀಯ ವ್ಯಾಪಾರ ಮುಂದಿನ 3 ವರ್ಷಗಳಲ್ಲಿ ದ್ವಿಗುಣಗೊಳಿಸುವ ಗುರಿ, ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ದ್ವಿಚಕ್ರ ತುರ್ತು ಆಂಬ್ಯುಲೆನ್ಸ್ ಪರಿಚಯಿಸಲು ಕರಡು ಅಧಿಸೂಚನೆ ಹೊರಡಿಸಿದ ಕೇಂದ್ರ ಸರ್ಕಾರ ಹಾಗೂ ಕಾಮನ್ವೆಲ್ತ್ ಕ್ರೀಡಾಕೂಟ ಸಾಧಕರಿಗೆ ಕೇಂದ್ರ ಸಚಿವ ಮನ್ಸುಖ್ ಮಾಂಡವಿಯ ಸನ್ಮಾನ, ಪದಕ ವಿಜೇತರಿಗೆ ನಗದು ಬಹುಮಾನ ವಿತರಣೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 7:45. ಈಗ ಚಿತ್ರಗೀತೆಗಳನ್ನು ಪ್ರಸಾರ ಮಾಡ್ತಾ ಇದ್ದಾವೆ. ಮೊದಲಿಗೆ ಕೇಳಿ ಆಕಾಶ್ ಚಿತ್ರದ ಗೀತೆ. ಹಾಡಿದ್ದಾರೆ ಕೋನಾಲ್ ಗಾಂಜಾವಾಲಾ ಹಾಗೂ ಸಂಗಡಿಗರು ಕೆ ಕಲ್ಯಾಣ್ ಅವರ ಸಾಹಿತ್ಯ, ಸಂಗೀತ ಆರ್ ಪಿ ಪಟ್ನಾಯಕ್.

ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಜಾಕಿ ಚಿತ್ರದ ಗೀತೆಯನ್ನು ಕೇಳುತ್ತಿದ್ದೀರಿ. ಯೋಗರಾಜ್ ಭಟ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದವರು ವಿ ಹರಿಕೃಷ್ಣ. ಇದರೊಂದಿಗೆ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದಾವೆ. ಇದು ಆಕಾಶವಾಣಿ ಮೈಸೂರು FM 100.6. ಸಮಯ 8 ಗಂಟೆ ಆಗಲಿದೆ. ಸರಿಯಾಗಿ 8 ಗಂಟೆಗೆ ದೆಹಲಿ ಕೇಂದ್ರದ ಸಹ ಪ್ರಸಾರ

0: ಯುವ ಸ್ನೇಹಿತರೆ ನಮಸ್ಕಾರ. ಯುವವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ಇಂದಿನ ಕಾರ್ಯಕ್ರಮದಲ್ಲಿ ಯೂತ್ ಹಾಸ್ಟೆಲ್ನಲ್ಲಿ ಇರುವ ಸೌಲಭ್ಯಗಳು ಈ ಕುರಿತು ಯೂತ್ ಹಾಸ್ಟೆಲ್ ಅಸೋಸಿಯೇಷನ್ ಆಫ್ ಇಂಡಿಯಾದ ರಾಷ್ಟ್ರೀಯ ಉಪಾಧ್ಯಕ್ಷರು ಹಾಗೂ ಮೈಸೂರು ಘಟಕದ ಚೇರ್ಮನ್ ರವಿಕುಮಾರ್ ಎಚ್ ಅವರೊಂದಿಗೆ ಮಾತುಕತೆ ಕೇಳುವಿರಿ.
1: ಕೇಳುವರು ನಮಸ್ಕಾರ. ಇಂದಿನ ಯುವವಾಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಇವತ್ತಿನ ಯುವವಾಣಿಯಲ್ಲಿ ವಿಶೇಷವಾದ ಒಂದು ಕಾರ್ಯಕ್ರಮ ಅಂತ ಹೇಳ್ಬೋದು. ಕಳೆದ ತಿಂಗಳು ನಾವು ನಿಮಗೆ NYKಯಲ್ಲಿರುವಂತಹ ಸೌಲಭ್ಯಗಳ ಕುರಿತು ಮಾತಾಡಿದ್ವಿ. ಅದೇ ನಿಟ್ಟಿನಲ್ಲಿ ಇವತ್ತು ನಾವು ಮಾತಾಡಲಿಕ್ಕಿದ್ದೇವೆ ಯೂತ್ ಹಾಸ್ಟೆಲ್ ಸಂಬಂಧಪಟ್ಟಂಥ ವಿಚಾರಗಳನ್ನು. ಯೂತ್ ಹಾಸ್ಟೆಲ್ ಅಂದರೆ ಏನು, ಯೂತ್ ಹಾಸ್ಟೆಲ್ಲಿರುವ ಸೌಲಭ್ಯಗಳನ್ನು ಹೇಗೆ ಪಡ್ಕೊಳ್ಳೋವಂಥದ್ದು, ಏನು ಸೌಲಭ್ಯಗಳಿದ್ದಾವೆ, ಆ ಸೌಲಭ್ಯ ಪಡ್ಕೊಳ್ಳೋದು ಹೇಗೆ, ಈ ಕುರಿತು ನಾವು ಇವತ್ತು ಮಾತಾಡಿಸ್ಲಿಕ್ಕಿದ್ದೇವೆ. ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದಾರೆ ಯೂತ್ ಹಾಸ್ಟೆಲ್ ಅಸೋಸಿಯೇಷನ್ ಆಫ್ ಇಂಡಿಯಾ ನ್ಯಾಷನಲ್ ವೈಸ್ ಪ್ರೆಸಿಡೆಂಟು, ಹಾಗೆ ಮೈಸೂರು ಯೂನಿಟ್ನ ಚೇರ್ಮನ್ ಆದಂತಹ ರವಿಕುಮಾರ್ ಹೆಚ್ ಅವರು. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಕಾರ್ಯಕ್ರಮ ಆರಂಭ ಮಾಡ್ತೀನಿ. ರವಿಕುಮಾರ್ ಅವರ ನಮಸ್ಕಾರ, ಕಾರ್ಯಕ್ರಮ ಸ್ವಾಗತ.
2: ನಮಸ್ಕಾರ ಸರ್. ನಮಸ್ತೆ.
1: ರವಿಕುಮಾರ್ ಅವರು ಮೈಸೂರು ಅವರೇನಾ?
2: ಹೌದು ಸರ್, ಮೈಸೂರೇ. ನಾನು ಬಾಟಪೆಲ್ಲ ಮೈಸೂರೇ.
1: ಓಕೆ. ಎಷ್ಟು ವರ್ಷದಿಂದ ಈ ಯೂತ್ ಹಾಸ್ಟೆಲ್ ಚೇರ್ಮನ್ ಆಗಿದ್ದೀರಿ, ಹಾಗೆ ನ್ಯಾಷನಲ್ ವೈಸ್ ಪ್ರೆಸಿಡೆಂಟ್ ಆಗಿದ್ದೀರಿ?
2: ಸರ್, ನಾನು 19 ವರ್ಷದಿಂದ ಸಕ್ರಿಯವಾಗಿ ಯೂತ್ ಹಾಸ್ಟೆಲ್ಲಿ ಒಬ್ಬ ನಾರ್ಮಲ್ ಮೆಂಬರ್ ಆಗಿ ಬಂದೆ. ತದನಂತರ ನಮ್ಮ ಮೈಸೂರು ಗೋಕುಲಂನಲ್ಲಿ ಒಂದು ಒಳ್ಳೆ ಕಟ್ಟಡ ಕಟ್ಟಿದ್ದಾರೆ ನಮ್ಮ ನ್ಯಾಷನಲ್ ಆಫೀಸರು, ಇಂಟರ್ನ್ಯಾಷನಲ್ ಸ್ಟಡಿ ಫಾರ್ ಅಕಾಡೆಮಿಕ್ ಸೆಂಟರ್ ಅಂತ ಹೇಳಿ. ಅದ್ರ ಮುಖ

0: ನಂತರ ನಾನು ಮೈಸೂರು ಘಟಕಕ್ಕೆ ಚೇರ್ಮನ್ ಆದೆ. ಅಲ್ಲಿ ಕಾರ್ಯವೈಖರಿಯಲ್ಲಿ ವಾಲಂಟಿಯರ್ ಸರ್ವಿಸ್ ಮಾಡ್ತಾ ಮಾಡ್ತಾ ಹಾಗೆ ಸ್ಟೇಟ್ ವೈಸ್ ಪ್ರೆಸಿಡೆಂಟ್ ಆದೆ. ತದನಂತರ ಅಲ್ಲೂ ಕಾರ್ಯಕ್ರಮಗಳು ಮತ್ತು ಎಲ್ಲ ವರ್ಕ್ ನೋಡಿ ನಮಗೆ ನ್ಯಾಷನಲ್ ಒಂದು ಸ್ಥಾನ ಸಿಕ್ತು. ಎಲೆಕ್ಷನ್ಗೆ ಕಾಂಪೀಟ್ ಮಾಡೋದರ ಕಾಂಪೀಟ್ ಮಾಡಿದೆ. ನ್ಯಾಷನಲ್ ವೈಸ್ ಪ್ರೆಸಿಡೆಂಟ್ ಆಗಿದ್ದೀನಿ. ಈಗ ಕಳೆದ 3 ವರ್ಷದಿಂದ ನ್ಯಾಷನಲ್ ವೈಸ್ ಪ್ರೆಸಿಡೆಂಟ್ ಆಗಿದ್ದೀನಿ. ಇದಕ್ಕೆ ಪ್ರೆಸಿಡೆಂಟ್ ಬಂದು ತಮಿಳ್ನಾಡು ಗವರ್ನರ್ ಆಗಿದಂಥ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ಸಾಹೇಬರು. ಅವ್ರ ಕೈ ಕೆಳಗಡೆ ನಾವು 4 ಜನ ವೈಸ್ ಪ್ರೆಸಿಡೆಂಟ್ಸ್ ಇದ್ದೀವಿ. ಒಂದು ಕರ್ನಾಟಕದಿಂದ ನಾನು, ಮೇಘಾಲಯದಿಂದ ಒಬ್ಬರು, ವೆಸ್ಟ್ ಬೆಂಗಾಲಿಂದ ಒಬ್ಬರು, ರಾಜಸ್ಥಾನದಿಂದ ಒಬ್ಬರು. ಇದಕ್ಕೆ ನೆಕ್ಸ್ಟ್ ಬಂದು ಚೇರ್ಮನ್ ರಶ್ಮಿಕಾಂತ್ ಚಿಪ್ಪ ಅಂತ ಹೇಳಿ ಗುಜರಾತ್ನವರು. ಆಮೇಲೆ ಟ್ರೆಜರರ್ ಬಂದು JK ಶ್ರೀವತ್ಸವ ಅಂತ ಹೇಳಿ ಡೆಲ್ಲಿಯವರು. ಇಷ್ಟು ಜನ ಕಮಿಟಿನಲ್ಲಿ ಇದ್ದೀವಿ ನಾವು ನ್ಯಾಷನಲ್ ಆಫೀಸಲ್ಲಿ. ಪ್ರತಿಯೊಂದು ಏನೇ ಆದರೂ ಡಿಸೆಂಬರ್ನ ಒಂದು ನಮ್ಮದು ನ್ಯಾಷನಲ್ ಕೌನ್ಸಿಲ್ ಮೀಟಿಂಗು, ಎಕ್ಸಿಕ್ಯೂಟಿವ್ ಮೀಟಿಂಗ್ ಇರುತ್ತೆ ಡೆಲ್ಲಿಲಿ. ಆಲ್ ಓವರ್ ಇಂಡಿಯಾ ಒಂದೊಂದು ಸ್ಟೇಟಿಂದ 8-8 ಜನ 10 ಜನ ಇರ್ತಾರೆ. ಅವರೆಲ್ಲರೂ ಬಂದು ಅಲ್ಲಿ ಆಗು ಹೋಗುಗಳು, ಏನು ಮಾಡಬೇಕು, ನೆಕ್ಸ್ಟ್ ಪ್ರೋಗ್ರಾಮ್ಗಳು ಯಾವುದು, ಅದ್ರ ಬಗ್ಗೆ ಎಲ್ಲ ನಾವು ಮಾತಾಡ್ತೀವಿ.
1: ಸರ್, ಈಗ ಯೂತ್ ಹಾಸ್ಟೆಲ್ ಅಂತ ಬಂದಾಗ ನಮಗೆ ಕಲ್ಪನೆ ಏನು ಅಂತ ಹೇಳಿದ್ರೆ ಸರ್ಕಾರದೊಂದು ಕೂಡ ಯೂತ್ ಹಾಸ್ಟೆಲ್ ಇದೆ ಅಲ್ವಾ?
0: ಹೌದೌದು,
1: ಸರ್ಕಾರದೊಂದು ಯೂತ್ ಹಾಸ್ಟೆಲ್ ಇದೆ. ಹಾಗೆ ಕೂಡ YHAI ಅಂತ ಹೇಳಿ, ಅಂತ ಹೇಳಿದ್ರೆ ನಿಮ್ದು ಯೂತ್ ಹಾಸ್ಟೆಲ್ ಅಸೋಸಿಯೇಷನ್ ಆಫ್ ಇಂಡಿಯಾ ಅಂತ.
0: ಹೌದು
1: ಸರ್. ಏನ್ ಡಿಫ್ರೆನ್ಸ್ ಏನು ಸರ್, ಒಂದು ಯೂತ್ ಹಾಸ್ಟೆಲ್ ಇದೆ ಕೂಡ ಇನ್ನೊಂದು ಯೂತ್ ಹಾಸ್ಟೆಲ್ ಕೂಡ?
0: ಡಿಫ್ರೆನ್ಸ್ ಏನು ಬರಲ್ಲ. ಅದು ಮೈಸೂರಲ್ಲಿ ಗಂಗೋತ್ರಿನಲ್ಲಿದೆ, ಅದು ಬಂದು ಗೌರ್ಮೆಂಟಲ್ಲಿ ಅಂಡರ್ಟೇಕನ್ ಇರುತ್ತೆ, ಅದು ಇನ್ನೊಂದು ಹಾಸನದಲ್ಲಿದೆ.
1: ಓಕೆ.
0: ಅದೇ ರೀತಿ ನಮ್ದು ಇದು ಪ್ಯೂರ್ಲಿ NGO, ನಾನ್ ಪ್ರಾಫಿಟ್ ಆರ್ಗನೈಸೇಷನ್. ಮೈಸೂರಿನಲ್ಲಿದೆ, ಡೆಲ್ಲಿನಲ್ಲಿದೆ, ಲೇ ಲಡಾಖಲ್ಲಿದೆ, ದಾರ್ಜಿಲಿಂಗ್ ಇದೆ. ಇದು ನಮ್ದಷ್ಟು ಹೋನ್ ಹಾಸ್ಟೆಲ್ಸ್. ಇನ್ ಮಿಕ್ಕಿದೆಲ್ಲ ನಾವು ಆಲ್ ಓವರ್ ಇಂಡಿಯಾ ಮಾಡಬೇಕು ಅಂದಾಗ ಟೈ ಅಪ್ ಮಾಡ್ಕೊಂಡಿರ್ತೀವಿ. ಆ ತರ ಸುಮಾರು ಆಲ್ ಓವರ್ ಎಲ್ಲಾ ರಾಜ್ಯಗಳಲ್ಲೂ ಇದೆ.
1: ಓಕೆ. ಅಂದ್ರೆ ಯೂತ್ ಹಾಸ್ಟೆಲ್ ಬರುವಂತದ್ದು ಕೇಂದ್ರ ಸರ್ಕಾರದ ಅಧೀನದಲ್ಲಿ, ಏನು NYK ಅನ್ನು ಹೇಳ್ತಿದ್ವಿ, NYK ಅದನ್ನ ಅಧೀನದಲ್ಲಿ ನಡೆಸ್ತಾ ಇತ್ತು. ಈಗ ಅದನ್ನ ಬೇರ್ಪಟ್ಟು ಕೂಡ ಅದು ಸ್ಪೋರ್ಟ್ಸ್ ಹಾಸ್ಟೆಲ್ ಆಗಿ ಕೂಡ ಕನ್ವರ್ಟ್ ಆಗಿದೆ. ಹೌದಾ?
0: ಹೌದು.
1: ಓಕೆ. ಆದ್ರೆ ಈಗ YHAI ಅಂತಂದ್ರೆ ಯೂತ್ ಹಾಸ್ಟೆಲ್ ಅಸೋಸಿಯೇಷನ್ ಆಫ್ ಇಂಡಿಯಾ ಅನ್ನುವಂಥದ್ದು, ಇದು ಪ್ಯೂರ್ಲಿ NGO ಅನ್ನುವಂಥದ್ದಲ್ಲ?
0: ಹೌದು ಹೌದು ಹೌದು.
1: ಸರ್, ಇದು ಇತಿಹಾಸ ಸ್ವಲ್ಪ ಚೆನ್ನಾಗಿದೆ, ಇತಿಹಾಸದ ಬಗ್ಗೆ ನಮ್ಮ ಕೇಳುಗರಿಗೆ ಒಂದು ಸ್ವಲ್ಪ ಅರಿವು ಮಾಡ್ಕೊಡ್ಬೋದಾ?
0: ಹೌದು ಸರ್. ಸರ್, ಇದು ಆಕ್ಚುಲಿ ಜರ್ಮನಲ್ಲಿ ಒಬ್ರು ಸ್ಕೂಲ್ ಟೀಚರ್ ಮಕ್ಳಿಗೆ ಮಾಮೂಲು ಎಕ್ಸ್ಕರ್ಷನ್ ಕರ್ಕೊಂಡು ಹೋಗ್ತಾರೆ, ರಿಚರ್ಡ್ ಶರ್ಮನ್ ಅಂತ. ಅವರು ಒಮ್ಮೆ ಕರ್ಕೊಂಡು ಹೋಗಿ ಸಾಯಂಕಾಲ ಆದ್ಮೇಲೆ ತುಂಬಾ ಕತ್ಲಾಗತ್ತೆ, ಅಲ್ಲಿ ವಾಪಸ್ ಬರ್ಲಿಕ್ಕೆ ಆಗಲ್ಲ, ತುಂಬಾ ಮಳೆ ಇರುತ್ತೆ. ಅವ್ರು ಅಲ್ಲೇ ಉಳ್ಕೊಂಡು ಅವಾಗ ಸ್ವಲ್ಪ ಯೋಚನೆ ಮಾಡಿ, ನಾವು ಇಲ್ಲೇ ಯಾಕೆ ಒಂದು ಟೆಂಟ್ ಅಕಾಮಿಡೇಷನ್ ತರ ಮಾಡಿ ಏನಾರು ಮಾಡಬಾರ್ದು ಮಕ್ಳಿಗೆ, ಎಲ್ಲ ಪ್ರಕೃತಿಯಲ್ಲಿ ಎಲ್ಲ ಇದಾದಂಗೆ ಆತ ಅಂತ ಹೇಳಿ ಅವಾಗ ಶುರು ಮಾಡಿದ್ದು. ತದನಂತರ ಅದು ಮೈಸೂರಿನಲ್ಲಿ ಸ್ಟಾರ್ಟ್ ಆಗಿದ್ದು. ನಮಗೆ ಮಹಾರಾಜ ಕಾಲೇಜ್ ರೂಮ್ 10 ಅಲ್ಲಿ ಲೆಕ್ಚರ್ಗಳ ಸೇರಿ ₹500 ಗೌರ್ಮೆಂಟ್ ಇಂದ ಫಂಡ್ ಬಂದು ಶುರು ಆಗಿದ್ದು.
1: ಯಾವ ವರ್ಷದಲ್ಲಿ ಸರ್?
0: ಅದು 1974 ಅಲ್ಲಿ ಬಂದಿದ್ದು. ಅದು ಮೈಸೂರು ಇದರಲ್ಲೇ ಸ್ಟಾರ್ಟ್, ಮಹಾರಾಜರಿಂದಾನೆ ಸ್ಟಾರ್ಟ್ ಆಗಿದ್ದು. ಅದರಿಂದ ಮೈಸೂರು ಬೇಸೆ ನಮ್ಗೆ ಯೂತ್ ಹಾಸ್ಟೆಲ್ ಸರ್.
1: ಅದರಿಂದ ಕೂಡ ಮೈಸೂರಿನಲ್ಲಿ ಒಂದು ಸುಸರ್ಜಿತವಾದ ಒಂದು ಓನ್ ಕಟ್ಟಡ ಇದೆ ಅಲ್ವಾ?
0: ಓನ್ ಕಟ್ಟಡ ಇದೆ, 174 ಜನ ಅಕಾಮಿಡೇಷನ್ ಮಾಡ್ಬೋದು. ಒಂದು 10 ರೂಮು, 2 ಸೂಟು, ದೊಡ್ಡ 205 ಜನ ಕೂರಂತದ್ದು ಕಾನ್ಫರೆನ್ಸ್ ಹಾಲು, ಕ್ಲಾಸ್ ರೂಮ್ಸು, ಎಲ್ಲ ಫೆಸಿಲಿಟೀಸ್ ಇದೆ ಸರ್.
1: ಅಂದ್ರೆ ಇದು ಎಲ್ಲ ಫೆಸಿಲಿಟೀಸ್ ಸಿಗುವಂತದ್ದು ಬಹಳ ಕಡಿಮೆ ಹಣದಲ್ಲಿ. ಹೌದಾ?
0: ಹೌದು ಹೌದು.
1: ಯಾಕೆಂತಂದ್ರೆ ಮೈಸೂರು ಅಂತ ನೀವು ಹೇಳಿದ್ರಿ, ಕೆಲವೊಂದು ಮೈಸೂರು, ಡೆಲ್ಲಿ, ಈ ಡಾರ್ಜಿಲಿಂಗ್ ಮತ್ತೆ ಲೇ ಲಡಾಕ್ ಇವೆಲ್ಲ ಟೂರಿಸ್ಟ್ ಪ್ಲೇಸ್ಗಳು. ಈ ಟೂರಿಸ್ಟ್ ಪ್ಲೇಸ್ಗಳಲ್ಲಿ ನಾವು ಹೋದ್ರೆ, ಅಂದ್ರೆ ನಾರ್ಮಲ್ ಆಗಿ ಹೋದ್ರೆ ಬಹಳ ಹಣವನ್ನ ಖರ್ಚು ಮಾಡಬೇಕಾಗುತ್ತೆ ರೂಮ್ಗಳಿಗೆ.
0: ಹೌದು
1: ಅಲ್ವಾ? ಇದು ಏನ್ NGO ನೀವೇನ್ ಹೇಳ್ತಾ ಇದ್ರಿ, ಹಾಗೆ ಸರ್ಕಾರದ್ದು ಇರ್ಬೋದು, ಇಲ್ಲೆಲ್ಲ ಹೋದ್ರೆ ಬಹಳ ಕಡಿಮೆ ಅಮೌಂಟ್ ಅಲ್ಲಿ ನಿಮಗೆ ಸುಸರ್ಜಿತವಾದ ಕಟ್ಟಡದ ಜೊತೆಗೆ ಒಳ್ಳೆಯ ಒಂದು ವಾತಾವರಣ, ಹಾಗೆ ಕೂಡ ಒಂದು ಒಳ್ಳೆಯ ಒಂದು ಎಕ್ಸ್ಕರ್ಷನ್ ಅಂತ ಹೇಳ್ತೀವಲ್ಲ, ಅದಾಗುತ್ತೆ.
0: ಹೌದು. ಮೈಸೂರು ಟೂರಿಸ್ಟ್ ಹಬ್ ಸರ್. ಫಸ್ಟ್ ಆಫ್ ಆಲ್ ನಮ್ದು ವೆಬ್ಸೈಟ್ ನಲ್ಲಿ ಹೋದ ತಕ್ಷಣ ಯೂತ್ ಹಾಸ್ಟೆಲ್ ಅಂದ ತಕ್ಷಣ ಜನಗಳಿಗೆ ಒಂಥರ ಓ ಯೂತ್ ಹಾಸ್ಟೆಲ್, ಯಾಕೆ ಕೆಲವು ಟ್ರಕ್ ಮಾಡಿರೋ ಗೊತ್ತು ಅದ್ರ ಯೂತ್ ಹಾಸ್ಟೆಲ್ ಬಗ್ಗೆ ಏನು ಅಂತ ಹೇಳಿ, ಯೂತ್ ಹಾಸ್ಟೆಲ್ ಬಗ್ಗೆ ಏನು ಅಂತ ಹೇಳಿ. ಅದರಿಂದ ಈಗ ಅವ್ರಿಗೆ ಗೊತ್ತಾಗಿದೆ ಯೂತ್ ಹಾಸ್ಟೆಲ್ ಏನಂತ. ನಮ್ಮಲ್ಲಿ ಇನ್ನೊಂದು ಏನು ಸರ್, ಕಡಿಮೆ ದರ, ಹೊರಗಡೆಗಿಂತ ರೇಟ್ ತುಂಬಾ ಕಡಿಮೆ, ಪ್ಲಸ್ ಕಾಂಪ್ಲಿಮೆಂಟರಿ ಬ್ರೇಕ್ಫಾಸ್ಟ್ ಕೊಡ್ತೀವಿ ನಾವು. ಆಮೇಲೆ ಅವ್ರಿಗೆ ಟೂರಿಸ್ಟ್ ನೋಡ್ಲಿಕ್ಕೆ ಬೇಕಾದ ಫೆಸಿಲಿಟೀಸ್, ಕಾರ್ಗೀರ್ ಆ ತರ ಟ್ರಾವೆಲ್ಸ್, ಅದು ಹೆಲ್ಪ್ ಮಾಡ್ಕೊಡ್ತೀವಿ. ಅದರಿಂದ ನಾರ್ತ್ ಅವರು ತುಂಬಾ ಇಷ್ಟಪಡ್ತಾರೆ ಮೈಸೂರು ಟೂರಿಸ್ಟ್ ಪ್ಲೇಸ್ ಹಬ್ ಆಗಿರೋದ್ರಿಂದ ಬಂದು ಆನ್ಲೈನ್ ಮಾಡ್ತಾರೆ, ವಾಕಿಂಗ್ ಬರ್ತಾರೆ.
1: ಸರ್, ಈಗ ಯೂತ್ ಹಾಸ್ಟೆಲ್ ಅಂತ ನಾವು ಹೇಳಿದಾಗ ಬರೀ ಅಕಾಮಡೇಷನ್ ಮಾತ್ರ ಅಲ್ಲ.
0: ಹೌದು.
1: ಇದ್ರದ್ದು ಕೆಲಸ ಬಹಳ ದೊಡ್ಡದಿದೆ. ಯಾಕಾಗಿ ಯೂತ್ ಹಾಸ್ಟೆಲ್, ಯಾರಿಗಾಗಿ ಯೂತ್ ಹಾಸ್ಟೆಲ್ ಅದನ್ನ ಹೇಳಿ ಸರ್.
0: ಸರ್, ನಮ್ದು ಸ್ಲೋಗನ್ ಸರ್ ಯೂತ್ ಬೈ ಹಾರ್ಟ್ ನಾಟ್ ಬೈ ಏಜ್ ಅಂತ. ಏಜ್ ಇಸ್ ಜಸ್ಟ್ ಎ ನಂಬರ್. ನಮ್ಮಲ್ಲಿ ಯೂತ್ ಹಾಸ್ಟೆಲ್ ಏನ್ ಮೆಂಬರ್ ಆಗಬೇಕು ಅಂತಂದ್ರೆ ನಮ್ದು ಪ್ಯೂರ್ಲಿ ಅಡ್ವೆಂಚರ್ ಆಕ್ಟಿವಿಟೀಸ್ ಸರ್. ಈಗೆಲ್ಲ ಸಾಫ್ಟ್ವೇರ್ ಇಂಜಿನಿಯರ್ಸ್ ಅವರೆಲ್ಲ ಪ್ರತಿ ವೀಕೆಂಡಿಂಗ್ಸ್ ಅಲ್ಲಿ ನೋಡಿ ಯಾರು ಲ್ಯಾಪ್ಟಾಪ್ ಅದು ಇದು ಯೂಸ್ ಮಾಡಲ್ಲ. ಟ್ರೆಕ್ಕಿಂಗ್ ಬರ್ತಾರೆ, ಸೈಕ್ಲಿಂಗ್ ಬರ್ತಾರೆ, ಬೈಕಿಂಗ್ ಬರ್ತಾರೆ. ಪ್ರತಿ ವರ್ಷ ಸರ್ ನಮ್ದು ಒಂದು ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಅಂತ ಇರ್ತದೆ. ಹಿಮಾಲಯ ಟ್ರೆಕ್ಕಿಂಗ್ ಮಾಡ್ತೀವಿ, ಅಲ್ಲಿಂದ ಮೌಂಟೈನಿಂಗ್ ಮಾಡ್ತೀವಿ, ರಾಕ್ ಕ್ಲೈಂಬಿಂಗ್ ಇರುತ್ತೆ,
1: ಓಕೆ,
0: ಸೈಕ್ಲಿಂಗ್ ಎಕ್ಸ್ಪಿಡಿಷನ್ ಇರುತ್ತೆ, ಫ್ಯಾಮಿಲಿ ಕ್ಯಾಂಪೇನ್ ಇರುತ್ತೆ, ಅದು ಬಿಟ್ಟರೆ ನೇಚರ್ ಸ್ಟಡಿ ಕ್ಯಾಂಪ್ ಅಂತ ಮಾಡ್ತೀವಿ, ಎನ್ವಿರಾನ್ಮೆಂಟ್ ಬಗ್ಗೆ ಅವೇರ್ನೆಸ್ ಮಾಡ್ತೀವಿ, ಲೇಕ್ ಕ್ಲೀನಿಂಗ್ ಮಾಡ್ತೀವಿ, ಹೆರಿಟೇಜ್ ವಾಕ್ಸ್ ಇರುತ್ತೆ. ಆಮೇಲೆ ಫೈನಲ್ ಆಗಿ ಯೂತ್ ಎಕ್ಸ್ಚೇಂಜ್ ಪ್ರೋಗ್ರಾಮ್ ಅಂತ. ಅದರಲ್ಲಿ ಏನು ಅಂತ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಮಲೇಷಿಯಾದಿಂದ 10 ಜನ ಬರ್ತಾರೆ ಇಂಡಿಯಾಗೆ. ಇಂಡಿಯಾದಲ್ಲಿ ಬಂದು ನಮ್ಮ ಇಲ್ಲಿ ಕಲ್ಚರ್ಸ್, ನಮ್ದು ಆಕ್ಟಿವಿಟೀಸ್ ಎಲ್ಲ ನೋಡಿಕೊಂಡು ಅವರು 10 ಜನ ಇಲ್ಲಿ ಒಂದು ವಾರ ಇದ್ದು ಇಲ್ಲಿ ಏನೇನಿರುತ್ತೆ ಅದೆಲ್ಲ ನಾವು

0: ಓಕೆ, ಇನ್ ಕೇಸ್ 65 ಆದ್ಮೇಲೆ ಬರ್ಬಹುದು ಅಂದ್ರೆ ಅವ್ರದ್ದು ನಮ್ದೊಂದು ಅಪ್ಲಿಕೇಶನ್ ಇರುತ್ತೆ, ಮೆಡಿಕಲ್ ಸರ್ಟಿಫಿಕೇಟ್ ವಿತ್ ಡಾಕ್ಟರ್ ಅವರು ಫಿಟ್ ಅಂತ ಹೇಳಿ ಹೋಗ್ಬಹುದು ಅಂದ್ರೆ ಮಾತ್ರ, ಅವ್ರು ಬಿ ಪಿ ಶುಗರ್ ಇರೋರು ಬರ್ತಾರೆ ಆ ಟೈಮಲ್ಲಿ ಅವ್ರ ಸರ್ಟಿಫಿಕೇಟ್ ತಂದ್ರೆ ಮಾತ್ರ ನಾವು ಅಲೋ ಮಾಡ್ತೀವಿ.
1: ಇಲ್ಲ ಈಗ ಯಾರು ಬೇಕಾದ್ರೂ ಮೆಂಬರ್ ಆಗ್ಬೋದು, ಬರೀ ಯೂತ್ ಮೆಂಬರ್ ಆಗ್ಬೇಕಾ ಹೇಗೆ?
0: ಇಲ್ಲ ಇಲ್ಲ ಇಲ್ಲ, ಯಾರು ಬೇಕಾದ್ರೆ ಮೆಂಬರ್ ಆಗ್ಬೋದು ಸರ್.
1: ಓಕೆ, ಇದೆಲ್ಲ ಆನ್ಲೈನ್ ಪ್ರೋಸೆಸ್ ಇರುತ್ತಾ ಇಲ್ಲ ಆಫ್ಲೈನ್ ಪ್ರೋಸೆಸ್?
0: ಇಲ್ಲ ಎರಡು ಇದೆ, ಕೆಲವು ಸಾಫ್ಟ್ವೇರ್ ಅವರು ನಮ್ಮ ಆಫೀಸ್ಗೆ ಬಂದು ಅವ್ರ ಅಪ್ಲಿಕೇಶನ್ ಕೊಟ್ಟು ಆಧಾರ್ ಕೊಟ್ಟು ಅವ್ರಿಗೆ ಅಷ್ಟು ಪೇಷನ್ಸ್ ಇರಲ್ಲ, ಅವ್ರು ಆನ್ಲೈನ್ ಅಲ್ಲೇ ಆಗ್ತಾರೆ,
1: ಆನ್ಲೈನ್ ಮೆಂಬರ್ಶಿಪ್ ತಗೋಬಹುದು.
0: ಹೌದು ತಗೋಬಹುದು.
1: ಈಗ ಮೆಂಬರ್ಶಿಪ್ ತಗೋತು ಅಂತ ಹೇಳಿದ್ರೆ ಏನ್ ಬೆನಿಫಿಟ್ ಏನ್ ಸರ್ ಅವ್ರಿಗೆ?
0: ಸರ್ ಫಸ್ಟ್ ಅವ್ರಿಗೇನಂದ್ರೆ ನಮ್ದು ಎಲ್ಲೆಲ್ಲ ಹಾಸ್ಟೆಲ್ಸ್ ಇದೆ ಅವ್ರಿಗೆ ಅಕಾಮಡೇಷನ್ಗೆ 10% ಡಿಸ್ಕೌಂಟ್ ಕೊಡ್ತೀವಿ. ನೆಕ್ಸ್ಟ್ ಅವ್ರ ಮೆಂಬರ್ ಆದ ತಕ್ಷಣ ನಮ್ಮ ಗ್ರೂಪ್ಗಳಿಗೆ ಆ್ಯಡ್ ಮಾಡ್ತೀವಿ. ನಮ್ದು ಪ್ರೋಗ್ರಾಮ್ಸ್ ಯೂನಿಟ್ ವೈಸ್ ನಡೆಯುತ್ತಾ, ಸ್ಟೇಟ್ ವೈಸ್ ನಡೆಯುತ್ತಾ, ನ್ಯಾಷನಲ್ ಅಲ್ಲಿ ಯಾವ ಪ್ರೋಗ್ರಾಮ್ಸ್ ವೆಬ್ಸೈಟ್ಗೆ ಹೋದ್ರೆ ತಾನೆ ಎಲ್ಲ ಅಪ್ಡೇಟ್ ಆಗ್ತಾ ಇರುತ್ತೆ, ನೀವು ಯಾವ ಪ್ರೋಗ್ರಾಮ್ ಬೇಕಾದ್ರೆ ಹೋಗ್ಬೋದು. ನಾಮಿನಲ್ ಚಾರ್ಜಸ್ ಇರ್ತದೆ ಅವ್ರಿಗೆ. ಯೂತ್ ಹಾಸ್ಟೆಲ್ ಕಡೆಯಿಂದ ಹೋದ್ರೆ ನಿಮಗೆ ತುಂಬಾ ಅನುಕೂಲಗಳಿದೆ. ಕಾಂಪಿಟೇಟರ್ಸ್ ಇದ್ದಾರೆ ನಮ್ಗೆ ಇಲ್ಲ ಅಂತಲ್ಲ, ಬಟ್ ಜನಗಳಿಗೆ ಮೈಂಡ್ ಅಲ್ಲಿ ಒಂದು ಯೂತ್ ಹಾಸ್ಟೆಲಿಂದ ಹೋಗೋದು ಸೇಫರ್ ಸೈಡ್, ಅಪ್ಪ ಫ್ಯಾಮಿಲಿ ತರ ಇದ್ದಾರೆ ಎಲ್ಲ ಚೆನ್ನಾಗಿ ನೋಡ್ಕೋತಾರೆ ಅಂತ ಅದು ಮೈಂಡ್ ಬಂದಿದೆ ಅಲ್ಲ.
1: ಓಕೆ ಓಕೆ ಓಕೆ. ಈಗ ನೀವು ಆಗ್ಲೇ ಕೂಡ ಹೇಳಿದ್ರಿ ಓನ್ ಬಿಲ್ಡಿಂಗ್ಸ್ ನಾವು ಮೈಸೂರು, ಡೆಲ್ಲಿ, ಡಾರ್ಜಿಲಿಂಗ್ ಮತ್ತೆ ಲೇ ಲಡಾಖ್ ಅಲ್ಲಿ ಇದೆ ಅಂತ ಹೇಳಿ, ಈ ನಾಲ್ಕು ಕಡೆ ಬಿಟ್ಟು ಬೇರೆ ಕಡೆ ಹೋಗಬೇಕು ಅಕಾಮಡೇಟ್ ಮಾಡ್ಕೋಬೇಕು ಅಂದ್ರೆ ಏನು ಹೇಗೆ ಮಾಡೋದು ಹೇಗೆ?
0: ಇಲ್ಲ ನಮ್ಮ ವೆಬ್ಸೈಟ್ಗೆ ಹೋದ್ರೆ ಸರ್ ಗೋವಾದಲ್ಲಿದೆ, ರಾಜಸ್ಥಾನಲ್ಲಿದೆ, ಮಹಾರಾಷ್ಟ್ರದಲ್ಲಿ ಎಲ್ಲ ಕಡೆನೂ ಇದೆ. ಅದು ನಾವು ತುಂಬಾ ವರ್ಷಗಳಿಂದ ಮಾಡ್ತಾ ಬಂದಿರೋದ್ರಿಂದ ಅವ್ರು ನಮ್ಮ ಜೊತೆ ಟೈಪ್ ಮಾಡಿ ನಮ್ಮ ಓನ್ ಹಾಸ್ಟೆಲ್ ತರನೇ ಆಗಿಬಿಟ್ಟಿದೆ ಅವ್ರಿಗೆ. ಅಲ್ಲಿ ಫೋನ್ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಯಾವ ದಿನ ಹೋಗ್ಬೋದು, ಯಾವ ಟ್ರಕ್ಕಿಗೆ ಹೋಗ್ಬೋದು ಎಲ್ಲ ಅದ್ರಲ್ಲಿ ಸಿಗುತ್ತೆ ನಿಮಗೆ. ಎಷ್ಟು ಬ್ಯಾಚ್ ಇದೆ, ಎಷ್ಟು ಖಾಲಿ ಇದೆ ಎಲ್ಲ ಅದ್ರ ಗೊತ್ತಾಗ್ಬಿಡುತ್ತೆ.
1: ಓಕೆ, ಬೇರೆ ಅಲ್ಲಿಯ ಲೋಕಲ್ ಲೈಟ್ಸ್ ಜೊತೆ ಕಮಿಟ್ಮೆಂಟ್ ಇಟ್ಕೊಂಡು ಕೂಡ ನೀವು ಏನು ರೂಮ್ ಅಕಾಮಡೇಷನ್ ಮಾಡೋದು ಕೂಡ ಮಾಡ್ತಾ ಇದ್ರಿ ಅಲ್ವಾ?
0: ಹೌದು ಹೌದು.
1: ಆಲ್ಮೋಸ್ಟ್ ಎಲ್ಲ ಟೂರಿಸ್ಟ್ ಪ್ಲೇಸ್ಗಳಲ್ಲೂ ಕೂಡ ನಿಮ್ಮ ಒಂದು ಹಾಸ್ಟೆಲ್ ಫೆಸಿಲಿಟಿ ಇದೆ.
0: ಹೌದು ಹೌದು ಹೌದು.
1: ಸುಮಾರು ಒಂದು ನಮ್ಮ ಇಂಡಿಯಾದಲ್ಲಿ ಎಷ್ಟು ಹಾಸ್ಟೆಲ್ ಫೆಸಿಲಿಟೀಸ್ ಇದೆ?
0: ಆಲ್ ಓವರ್ ಇಂಡಿಯಾ ಅಂತಂದ್ರೆ ಸರ್ ನಮಗೆ ಓನ್ ಹಾಸ್ಟೆಲ್ ಬಂದು 4 ಸರ್, 95 ಯೂತ್ ಹಾಸ್ಟೆಲ್ ಅಕ್ರಾಸ್ ಇಂಡಿಯಾದಲ್ಲಿ ಇದೆ, 23 ಸ್ಟೇಟ್ ಬ್ರಾಂಚಸ್ ಅಲ್ಲಿ ಇದೆ,
1: ಓಕೆ
0: 300 ಡಿಸ್ಟಿಕ್ ಅಲ್ಲಿ ಇದೆ. ನಮ್ಮದಲ್ಲಿ ಟೋಟಲ್ 200,000 ಮೆಂಬರ್ ಇದಾರೆ, ಅದರ 100,000 ಲೈಫ್ ಮೆಂಬರ್ ಇದಾರೆ. ಇನ್ ಮಿಕ್ಕಿದ್ದೆಲ್ಲ 2 ಇಯರ್ಸ್ 1 ಇಯರ್ ಮೆಂಬರ್ಸ್, ಅದು ಟ್ರಕ್ಕಿಂಗ್ ಪರ್ಪಸ್ಗೋಸ್ಕರ ಮಾಡ್ಕೋತಾರೆ. ಅವರು ಲೈಫ್ ಮೆಂಬರ್ ಆಗಿರೋರು ಎಲ್ಲ ಇದರಲ್ಲೂ ಆಕ್ಟಿವಿಟೀಸ್ ಅಲ್ಲಿ ಪ್ರತಿಯೊಂದು ಇದ್ರಲ್ಲೂ ಭಾಗವಹಿಸ್ತಾರೆ ಸರ್.
1: ಈಗ ಟ್ರಕ್ಕಿಂಗ್ ವಿಚಾರವಾಗಿ ನಾವು ಮಾತಾಡ್ತಾ ಇದ್ವಿ, ಈಗ ಟ್ರಕ್ಕಿಂಗ್ ಯಾವ್ಯಾವ ಸಮಯದಲ್ಲಿ ಯಾವ್ಯಾವ ಟ್ರಕ್ಕಿಂಗ್ ಗಳನ್ನ ಆರ್ಗನೈಸ್ ಮಾಡ್ತೀರಿ? ಯಾಕೆಂದ್ರೆ ಒಂದು ವರ್ಷಕ್ಕೆ ಇಯರ್ ವೈಸ್ ನೀವು ಅದನ್ನ ಪ್ಲಾನಿಂಗ್ ಮಾಡ್ಬಿಟ್ಟಿರ್ತೀರಾ ಇಲ್ಲ ಹೇಗೆ?
0: ಇಲ್ಲ
1: ಮಂತ್ಲಿ ಮಂತ್ಲಿ ಪ್ಲಾನಿಂಗ್ ಮಾಡುವಂತದ್ದ?
0: ಇಲ್ಲ ನಾವು ಇಯರ್ಲಿ ಪ್ಲಾನ್ ಮಾಡಿದ್ರು ಏನ್ ಮಾಡ್ತೀವಿ ಸರ್ ಅದ್ರಲ್ಲಿ ಏನಂದ್ರೆ, ಈಗ ಗೋವಾ ಮಾನ್ಸೂನ್ ಟ್ರಕ್ ನಡೀತಾ ಇದೆ, ಕೆಲವರು ಮಾನ್ಸೂನ್ ಟ್ರಕ್ ಅಂದ್ರೆ ಮಳೆನಲ್ಲೇ ಇಷ್ಟಪಡ್ತಾರೆ, ಹಿಮಾಲಯಸಲ್ಲೊಂದು ನಡೀತಾ ಇರ್ತದೆ. ನಾವು ಕೂರ್ಗ್ನಲ್ಲಿ ಏನ್ ಮಾಡ್ತಿದ್ವಿ, ಎವ್ರಿ ಇಯರ್ ಡಿಸೆಂಬರ್ ಅಲ್ಲಿ ಕೂರ್ಗ್ ಟ್ರಕ್ಕಿಂಗ್ ಪ್ರೋಗ್ರಾಮ್ ಕಮ್ ಫ್ಯಾಮಿಲಿ ಕ್ಯಾಂಪಿಂಗ್ ಅಂತ ಮಾಡ್ತಾ ಇದ್ವು. ಕೋವಿಡ್ಗೂ ಮುಂಚೆ ಅಲ್ಲೆಲ್ಲ ಲ್ಯಾಂಡ್ ಸ್ಲೈಡ್ ಆಗಿ ನಮ್ದು ಎಲ್ಲಿ ಬೇಸ್ ಕ್ಯಾಂಪ್ ಇತ್ತು ಅಂತ ನಮಗೆ ಗೊತ್ತಿಲ್ಲ, ಆ ತರ ಲ್ಯಾಂಡ್ ಸ್ಲೈಡ್ ಆಗಿ ಎಲ್ಲ ಮುಚ್ಚೋಗ್ಬಿಟ್ಟಿದೆ. ಒಂದು 3 ವರ್ಷ ನಿಲ್ಸ್ಬಿಟ್ಟಿದೀವಿ, ಅದು ಹೋದ ವರ್ಷದಿಂದ ಪುನಃ ಶುರು ಮಾಡಿದ್ವಿ ಕೂರ್ಗ್ ಟ್ರಕ್ಕಿಂಗ್ ಪ್ರೋಗ್ರಾಮ್. ಡಿಸೆಂಬರ್ ಅಲ್ಲಿ ಅದಂತೂ ಇದ್ದೇ ಇರುತ್ತೆ. ಈಗ ಗೋವಾ ಮಾನ್ಸೂನ್ ಟ್ರಕ್ ನಡೀತಾ ಇದೆ. ನೆಕ್ಸ್ಟ್ ನಮ್ಮ ಈ ಕೊಡಚಾದ್ರಿ ಅದು ಇದು ನಮ್ಮ ಸ್ಟೇಟ್ ಪ್ರೋಗ್ರಾಮ್ಸ್ ಎಲ್ಲ ನಡೀತಾನೆ ಇರುತ್ತೆ ಸರ್. ಕ್ಯಾಲೆಂಡರ್ ಡಿಕ್ಲೇರ್ ಮಾಡ್ಬಿಡ್ತೀನಿ
1: ವರ್ಷಕ್ಕೆ
0: ಡಿಕ್ಲೇರ್ ಮಾಡ್ತೀವಿ. ಅಲ್ಲಿ ಕೆಳಗಡೆ ಒಂದು ನೋಟ್ ಹಾಕಿ, ಇನ್ ಕೇಸ್ ಏನಾರ ಪ್ರಾಬ್ಲಮ್ ಆದ್ರೆ ಅದನ್ನ ಟೈಮಿಂಗ್ ಚೇಂಜ್ ಮಾಡ್ತೀವಿ ಅಂತ ಹೇಳ್ತೀವಿ ಮೆಂಬರ್ಸ್.
1: ಈಗ ಯೂಶಲಿ ಏನ್ ನೀವು ಹೇಳಿದ್ರಿ 100,000 ಲೈಫ್ ಮೆಂಬರ್ಸ್ ಮತ್ತೆ 2 lakhs ಟೋಟೋ ಅಕ್ರಾಸ್ ಮೆಂಬರ್ಸ್ ಏನಿದ್ದಾರೆ ಅಂತ ಹೇಳಿದ್ರಿ, ಇವರೆಲ್ಲ ಯಾವ ಕಾರಣಕ್ಕಾಗಿ ಮೆಂಬರ್ಶಿಪ್ ನ ತಗೋತಾರೆ ಯೂಶಲಿ? ಯಾಕೆಂದ್ರೆ ನೀವು ಆಗ್ಲೇ ಕೂಡ ಹೇಳಿದ್ರಿ ಬರೀ ಯೂತ್ ಮಾತ್ರ ಅಲ್ಲ, ಇದು ಯಾರು ಬೇಕಾದ್ರೂ ಮೆಂಬರ್ ಆಗ್ಬೋದು. ನಾವು ಇಟ್ಟ ಹೆಸರು ಯೂತ್ ಹಾಸ್ಟೆಲ್ ಅಂದ್ರೆ ಕೆಲವೊಂದು ವಿಚಾರಗಳನ್ನ ನೀವು ಹೇಳಿದ್ರಿ, ಆ ವಿಚಾರಗಳನ್ನ ಇಟ್ಕೊಂಡು ನಾವು ಈ ಹೆಸರು ಇಟ್ಟಿದ್ದೀವಿ ಅಂತ ಹೇಳಿ ಯಾಕಾಗಿ ಹೇಳಿ ಸರ್?
0: ಸರ್ ನಮ್ದು ಏನಂದ್ರೆ ಸರ್, ಈಗ ಎಕ್ಸಾಂಪಲ್ ಯಾರು ಒಬ್ರು 10,000 ಫೀಸ್ ಮಾಡಿರ್ತಾರೆ ಅನ್ಕೊಳ್ಳಿ ಎಲ್ಲ ಟ್ರಕ್ ಮಾಡ್ಬೇಕಾರೆ, ನಮ್ಮಲ್ಲಿ ಬರೀ 6,000 5 ದಿವಸ ಅಕಾಮಡೇಷನ್ ಫುಡ್ಡು ಪ್ರತಿಯೊಂದು ಬಂದು ತುಂಬಾ ಚೆನ್ನಾಗಿರುತ್ತೆ, ಆ ತರ ನೋಡ್ಕೋತೀವಿ. ಅದರಿಂದ ಜನ ಏನಂದ್ರೆ ಯೂತ್ ಹಾಸ್ಟೆಲ್ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ. ಟ್ರಕ್ಕಿಂಗ್ ಅಂದ್ರೆ ಯೂತ್ ಹಾಸ್ಟೆಲ್, ಅಡ್ವೆಂಚರ್ ಆಕ್ಟಿವಿಟೀಸ್ ಅಂದ್ರೆ ರಾಕ್ ಕ್ಲೈಂಬಿಂಗ್ ಅಂದ್ರೆ ಯೂತ್ ಹಾಸ್ಟೆಲ್. ಆಮೇಲೆ ಇನ್ನೊಂದು ನಿಮ್ಗೆ ಹೇಳಿದ ಮರ್ತೇನು, ಪ್ರತಿ ವರ್ಷ ನಾವು ಊಟಿನಲ್ಲಿ IAS IPS IRS ಪ್ರೋಗ್ರಾಮ್ ನಡೆಯುತ್ತೆ.
1: ಹೌದು,
0: ಅವರಿಗೆ ಕ್ಯಾಂಪ್ ಲೀಡರ್ ಆಗಿ ನಾನು ಪ್ರತಿ ವರ್ಷ ಹೋಗ್ತೀನಿ. ಹೊರಗಡೆ ಬಂದಾಗ ಅವ್ರು IAS ಆಫೀಸರ್ ಅಲ್ಲಿ ನಮ್ಮ ಕೈ ಕೆಳಗಡೆ ಇರ್ತಾರೆ. ಅವರು ಮಿನಿಮಮ್ 60 ಬರ್ತಾರೆ, 5 ಬೇಸ್ ಕ್ಯಾಂಪ್ಸ್ ಇರುತ್ತೆ, 7 ಇರುತ್ತೆ. ಪ್ರತಿ ಒಂದು ದಿವಸ ನಾವು ಟ್ರಕ್ ಮಾಡಲೇಬೇಕು. ಮಾಡಿದ್ಮೇಲೆ ನಾವು ಸರ್ಟಿಫಿಕೇಟ್ ಕೊಟ್ಟಮೇಲೆ ಅವ್ರ ಪೋಸ್ಟಿಂಗ್ಸ್. ಸೌತ್ ಅವ್ರಿಗೆ ನಾವು ಇಲ್ಲಿ ಕಳಿಸಲ್ಲ, ಡೆಹರಾಡನ್ಗೆ ಹೋಗ್ತಾರೆ. ನಾರ್ತ್ ಅವರೆಲ್ಲ ಇಲ್ಲ ನಮ್ಮ ಹತ್ರ ಬರ್ತಾರೆ. 60 ಅಂತೂ ಪ್ರತಿ ವರ್ಷ ಇದ್ದೇ ಇರ್ತಾರೆ ಸರ್ IAS IPS IRS ಎಲ್ಲ.
1: ಅಂದ್ರೆ ಅವ್ರಿಗೆ ನೀವು ಹೇಳೋ ಪ್ರಕಾರ ಒಂದು ಸ್ಟಾಮಿನಾ ಬಿಲ್ಡ್ ಆಗ್ಲಿಕ್ಕೆ,
0: ಸ್ಟಾಮಿನಾ ಪ್ಲಸ್ ಹಳ್ಳಿ ಕಡೆ ಹೋದ್ರೆ ನೆಕ್ಸ್ಟ್ ಫೇಸ್ ಮಾಡ್ಬೇಕಾದ್ರೆ ಏನೇನಿದೆ ಅದನ್ನ ಟ್ರೈನ್ ಅಪ್ ಮಾಡಿ ನೆಕ್ಸ್ಟ್ ಹೋಗೋದು ಪೋಸ್ಟಿಂಗ್ಸ್.
1: ಓಕೆ ಓಕೆ. ಆ ನಿಟ್ಟಲ್ಲಿ ಬಹಳಷ್ಟು ಕೆಲಸಗಳು, ಈ ಚಟುವಟಿಕೆಗಳು ಬಹಳಷ್ಟು ಮಾಡ್ತಾ ಇದಾವಲ್ವಾ? ಹಿಮಾಲಯ ಟ್ರಕ್ಕಿಂಗ್ ಹೇಳಿದ್ರಿ, ರಾಷ್ಟ್ರೀಯ ಚಾರಣ ಕಾರ್ಯಕ್ರಮ, ಪರ್ವತಾರೋಹಣ, ಶಿಲಾರೋಹಣ, ನದಿ ದಾಟುವ ಸಾಹಸ. ಸರ್, ಇದು ವರ್ಷದಲ್ಲಿ ಏನು ಆಲ್ಮೋಸ್ಟ್ ನೀವು ಬಿಸಿನೇ ಇರ್ತೀರಿ ಅಂತ ಕಾಣುತ್ತೆ ಅಲ್ವಾ?
0: ಹೌದು ಹೌದು ಸರ್, ಟ್ರಾವೆಲಿಂಗ್ ಇದೇ ಇರುತ್ತೆ ವರ್ಷದಲ್ಲಿ. ಎಲ್ಲೋ ಒಂದು ತಿಂಗಳು ರೆಸ್ಟ್ ಇರ್ತೀವಿ ಫ್ಯಾಮಿಲಿ ವಾಪಸ್ ಬರಬೇಕು ಅಂದ್ರೆ ಆ ಟೈಮ್ ಮಾತ್ರ, ಇನ್ನು ಟ್ರಾವೆಲ್ ಇದ್ದೇ ಇರುತ್ತೆ.
1: ಓಕೆ, ಸುಮಾರು ಈ ಒಂದು ಕ್ಯಾಂಪ್ಸ್ಗಳೆಲ್ಲ

0: ಕಳೆದೋಗ್ಬಿಡ್ತದೆ. ಈಗ ನೆಕ್ಸ್ಟ್ ವ್ಯಾಲಿ ಆಫ್ ಫ್ಲವರ್ಸ್ ಅಂತ ಬರ್ತಾ ಇದೆ ಉತ್ತರಾಖಂಡಲ್ಲಿ, ಅದಕ್ಕಂತೂ ಪ್ರತಿ ವರ್ಷ ನಾವು ಮ್ಯಾನೇಜ್ಮೆಂಟ್ ಕಡೆಯಿಂದ ಒಂದ್ ಎರಡು ಸೀಟ್ ಇಟ್ಕೊಂಡಿರ್ತೀವಿ ನಮ್ ಕಡೆಯವ್ರಿಗೆ ಇರ್ಲಿಯಪ್ಪ ಅಂತ, ಅದು ಫಿಲ್ ಆಗ್ಬಿಡ್ತದೆ. ಅಷ್ಟು ಚೆನ್ನಾಗಿ ನಡೀತದೆ
1: ಅಂದ್ರೆ ಅಷ್ಟು ಆಕ್ಟಿವಿಟೀಸ್ ಗಳು ನಡೀತಾ ಇದಾವೆ ಅಂತ ಹೇಳಿ.
0: ಹೌದು ಹೌದು,
1: ಸುಮಾರು ಎಷ್ಟು ವರ್ಷದಿಂದ ಈ ಆಕ್ಟಿವಿಟೀಸ್ ಗಳು ನಡೆಸ್ಕೊಂಬತ್ತಾ ಇದೀರಿ ಸರ್? ಯಾಕಂದ್ರೆ ಶುರು ಮಾಡಿದ ಆಕ್ಚುಲಿ ಯೂತ್ ಹಾಸ್ಟೆಲ್ ಕಡಿಮೆ ಖರ್ಚಿನಲ್ಲಿ ಅಕಾಮಡೇಷನ್ ಕೊಡುವಂತಹ, ದೇಶದ ಮೂಲೆ ಮೂಲೆಗಳಲ್ಲಿ ಅಕಾಮಡೇಷನ್ ಕೊಡುವಂತಹ ಕೆಲಸ ಮಾಡುವಂತ ಯೂತ್ ಹಾಸ್ಟೆಲ್ ರೀತಿಯಲ್ಲೇ ಇದು ಕೂಡ ಕೆಲಸ ಮಾಡ್ತಾ ಇದೆ ಅಲ್ವಾ. ಅದಾದ ನಂತರ ಈ ಟ್ರೆಕ್ಕಿಂಗ್ ಮತ್ತೆ ರಾಷ್ಟ್ರೀಯ ಏಕತಾ ಭಾವ ಬರುವಂತದ್ದು ಮತ್ತೆ ಯುವ ವಿನಿಮಯ ಕಾರ್ಯಕ್ರಮಗಳೆಲ್ಲ ಯಾವಾಗ ಶುರು ಮಾಡಿದ್ದೆ ಅವಾಗ ಇದು?
0: ಅದು ಸರ್ ಯೂತ್ ಹಾಸ್ಟೆಲ್ ಶುರುವಾಗಿ ಒಂದು 10 ವರ್ಷಕ್ಕೆ ಇದೆಲ್ಲ ಒಂದಾಗ ಒಂದ್ಮೇಲೆ ಈಗ ಮೀಟಿಂಗ್ ಆದಾಗ ನಾವು ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಕುತ್ಕೊಂಡು ಮಾತಾಡಿದ ಆ ಟೈಮಲ್ಲಿ ಒಂದೊಂದೆಲ್ಲ ಎಕ್ಸ್ಪೋಜರ್ ಆಗಿ ಈ ತರ ಮಾಡ್ತಾ ಇದೀವಿ. ಪ್ರತಿ ವರ್ಷ ನಡೀತಾ ಇದೆ ಯೂತ್ ಎಕ್ಸ್ಚೇಂಜ್ ಪ್ರೋಗ್ರಾಮ್. ಈಗ ನೆಕ್ಸ್ಟ್ ಈಗ ಸೆಪ್ಟೆಂಬರ್ ಸಿಯೋಲ್ ಪ್ರೋಗ್ರಾಮ್ ಇದೆ. ನಮ್ಮ ಇಂಡಿಯಾದಿಂದ ಇಬ್ರು ವಾಲಂಟಿಯರ್ಸ್, ಇಬ್ರು ಆರ್ಗನೈಸರ್ಸ್ ಹೋಗ್ಬೇಕು. ನೋಡ್ಬೇಕು ಯಾರು ಆಕ್ಟಿವಿಟೀಸ್ ಅಲ್ಲಿ ತುಂಬಾ ಪಾರ್ಟಿಸಿಪೇಟ್ ಮಾಡಿ ನಮ್ಗೆ ಅಸೋಸಿಯೇಷನ್ಗೆ ಹೆಲ್ಪ್ ಆಗ್ತದೆ ಈ ಕಡೆಯಿಂದ, ಅಲ್ಲಿ ಹೋಗಿ ಇನ್ ಸ್ವಲ್ಪ ಏನಾರು ಕಲ್ತ್ಕೊಂಡ್ಬರೋದು ನಮ್ದು, ಅವ್ರಿಗೆ ಹೇಳಿ ನಮ್ಮ ಇಂಡಿಯಾದಲ್ಲಿ ಈ ತರ ಪ್ರೊಸೀಜರ್ಸ್ ಇದೆ ನಿಮ್ಮಲ್ಲಿ ತಿಳ್ಕೊಂಬರೋ ಆಸಕ್ತಿ ಇರೋರನ್ನ ಸೆಲೆಕ್ಟ್ ಮಾಡ್ತೀವಿ. ಇದನ್ನ
1: ನೀವೇ ಸೆಲೆಕ್ಟ್ ಮಾಡುವಂಥದ್ದು?
0: ನಮ್ಮ ಪ್ರೆಸಿಡೆಂಟ್ ಗವರ್ನರ್ ಇದಾರಲ್ಲ ಈಗ, ಅವ್ರು ಸೆಲೆಕ್ಟ್ ಮಾಡಿ.
1: ಓಕೆ, ಅಂದ್ರೆ ಈಗ ಪ್ರತಿ ಯೂತ್ ಎಕ್ಸ್ಚೇಂಜ್ ಪ್ರೋಗ್ರಾಮ್ ಅಂತ ಹೇಳಿದಾಗ ಬರೀ ಯೂತ್ ಹೋಗ್ಬೇಕಲ್ವ ಅದ್ರಲ್ಲಿ?
0: ಯೂತ್ ಪ್ಲಸ್ ವಾಲಂಟಿಯರ್ ಆಗಿ ಸರ್ವಿಸ್ ಮಾಡಿರ್ಬೇಕು,
1: ಸರ್ವಿಸ್ ಮಾಡಿರ್ಬೇಕು.
0: ಮಿನಿಮಮ್ ಒಂದು 10 ವರ್ಷನ ಸರ್ವಿಸ್ ಮಾಡಿರ್ಬೇಕು.
1: ಓಕೆ,
0: ಈಚೆ ಬಗ್ಗೆ ತಿಳ್ಕೊಂಡಿರ್ಬೇಕು ಅವರೆಲ್ಲ, ತಿಳ್ಕೊಂಡಿಲ್ಲ ಒಕ್ಕಾಗಲ್ಲ.
1: ಓಕೆ, ಅಂದ್ರೆ ಪ್ರತಿ ವರ್ಷ ಬರೀ ಒಂದೇ ದೇಶ ಇರುತ್ತೆ, ಬೇರೆ ಬೇರೆ ದೇಶ
0: ಬೇರೆ ಬೇರೆ ಇರುತ್ತೆ. ಇದಕ್ಕೆ 6 ವರ್ಷದಿಂದೆ ದೋಹಾ ಕತಾರ್ ಅಲ್ಲಿ ಇತ್ತು, ನಾನ್ ಸೆಲೆಕ್ಟ್ ಆಗಿದ್ದೆ, ಆಗ ನಾನು ಹೋಗಿದ್ದೆ.
1: ಓಕೆ,
0: ತುಂಬಾ ಚೆನ್ನಾಗಿತ್ತು ಪ್ರೋಗ್ರಾಮ್ಸ್ ಎಲ್ಲ ಅಲ್ಲಿ.
1: ಓಕೆ,
0: ಆಲ್ ಓವರ್ ಕಂಟ್ರಿನ ಎಲ್ಲ ಬರ್ತಾರಲ್ಲ, 5 ಡೇಸ್ ಇದ್ದು ತುಂಬಾ ಚೆನ್ನಾಗಿತ್ತು.
1: ಓಕೆ, ಮಿನಿಮಮ್ 5 ದಿನ ಇರುತ್ತೆ.
0: 5 ದಿವಸ.
1: ಓಕೆ, ಅಲ್ಲಿಂದ ಇಲ್ಲಿಗೆ ಬರ್ತಾರೆ.
0: ಹೌದು ಹೌದು
1: ಹೌದಾ, ಪ್ರತಿ ವರ್ಷ ಇರುತ್ತೆ ಅದನ್ನು ಕೂಡ?
0: ಪ್ರತಿ ವರ್ಷ ಇರುತ್ತೆ. ನಮ್ಮ ಇಂಡಿಯಾದಲ್ಲಿ ಮಾಡಿ ಒಂದು 15 ಇಯರ್ಸ್ ಬ್ಯಾಕ್ ನಮ್ಮ ಇಂಡಿಯಾದಲ್ಲಿ ಡೆಲ್ಲಿನಲ್ಲಿ ಮಾಡಿದ್ರು, ಈಗ ಇನ್ನು ಅದನ್ನ ಕಾಲಾವಶ ನಮ್ಮ ಹಿಂದಕ್ಕೆ ಬಂದಿಲ್ಲ ಇಂಡಿಯಾಗೆ ಮಾಡ್ಲಿಕ್ಕೆ.
1: ಓಕೆ, ಇಲ್ಲಿಂದ ಅಂತೂ ಹೋಗ್ತಾ ಇದೀವಿ ನಾವು ಅಲ್ವಾ.
0: ಹೌದು,
1: ಈ ವರ್ಷ ಎಲ್ಲಿ ಹೋಗುವ ಪ್ಲಾನ್ ಇದೆ?
0: ಸಿಯೋಲ್ ಅಲ್ಲಿ ಇದೆ ಸರ್.
1: ಸಿಯೋಲ್ ಅಲ್ಲಿ
0: ಸೆಪ್ಟೆಂಬರ್ ಅಲ್ಲಿ ಇದೆ.
1: ಸೆಪ್ಟೆಂಬರ್ ಅಲ್ಲಿ ಇದೆ. ಓಕೆ ಓಕೆ, ಅದಕ್ಕೆ ಪ್ರತಿ 10 ಮೆಂಬರ್ ಸೆಲೆಕ್ಟ್ ಮಾಡ್ತಾರೆ ಹೇಗೆ? ಎಷ್ಟು ಜನ
0: ಇಲ್ಲ ಅಪ್ಲಿಕೇಶನ್ಸ್ ಬರ್ತದೆ, ಅದ್ರಲ್ಲಿ ನಮ್ಮ ಪ್ರೆಸಿಡೆಂಟ್ ಸೆಲೆಕ್ಟ್ ಮಾಡ್ತಾರೆ ಅಸೋಸಿಯೇಷನ್ ಎಷ್ಟು ವರ್ಕ್ ಮಾಡಿದ್ರೆ ಅಂತ ಅಂದ್ಬಿಟ್ಟು ಪ್ರತಿಯೊಂದು ನೋಡಿ.
1: ಅದನ್ನ ಆಲ್ ಓವರ್ ಇಂಡಿಯಾದಲ್ಲಿ ಸೆಲೆಕ್ಟ್
0: ಮಾಡೋದು ಅಪ್ಲಿಕೇಶನ್ಸ್ ಬರ್ತದೆ, ನಮ್ಮ ಪ್ರೆಸಿಡೆಂಟ್ ಸೆಲೆಕ್ಟ್ ಮಾಡ್ತಾರೆ.
1: ಎಷ್ಟು ಜನರು ಬರ್ಬೋದು?
0: ಇಲ್ಲ, ಇಬ್ರು ಅಬ್ಸರ್ವರ್ಸ್, ಇಬ್ರು ಇನ್ವೈಟಿಸ್ ಅಷ್ಟೇ. 4 ಜನ.
1: 4 ಜನ
0: ಒಂದು ಕಂಟ್ರಿಯಿಂದ 4 ಜನ.
1: ಹೌದಾ? ಓಕೆ ಓಕೆ, ಕಾಂಪಿಟೇಷನ್ ಜಾಸ್ತಿ ಇರುತ್ತೆ.
0: ಓಕೆ,
1: ಈಗ ಈ ಮುಖಾಂತರ ನಮ್ಮ ಯುವ ಕೇಳುಗರಿಗೆ ನಾವು ಹೇಳೋದೇನಂತ ಹೇಳಿದ್ರೆ, ನೀವು ಆಗ್ಲೇ ಕೂಡ ಹೇಳಿದ್ರಿ, ಈಗ ವರ್ಕ್ ಪ್ಲೆಜರ್ ಜಾಸ್ತಿ ಇರುತ್ತೆ.
0: ಹೌದೌದು,
1: ಕೆಲಸದ ಒತ್ತಡ ಇರ್ಬೋದು, ಓದುವ ಒತ್ತಡ ಇರ್ಬೋದು, ಕುಟುಂಬದ ಒತ್ತಡ ಇರ್ಬೋದು, ಆ ಒತ್ತಡದಿಂದ ದೂರ ಬಂದು ಸ್ವಲ್ಪ ದಿನದ ಮಟ್ಟಿಗೆ ತಮ್ಮ ಕೆಲಸಗಳನ್ನೆಲ್ಲ ಮರೆತು ರಾಷ್ಟ್ರೀಯ ಏಕತಾ ಭಾವನೆಯ ಜೊತೆಗೆ ಈ ಒಂದು ತಮ್ಮ ಸಾಹಸ ಕ್ರೀಡೆಗಳನ್ನು, ತಮ್ಮ ವಯಸ್ಸಿನಲ್ಲಿದ್ದಾಗ ಮಾಡದಿರುವಂತಹ ಕೆಲವು ಚಟುವಟಿಕೆಗಳನ್ನು ಇಲ್ಲಿ ಮಾಡುವಂತಹ ಅವಕಾಶಗಳನ್ನು ಯೂತ್ ಹಾಸ್ಟೆಲ್ ಅವರಿಗೆ ಒದಗಿಸ್ತಾ ಇದೆ ಅಲ್ವಾ. ಆ ನಿಟ್ಟಿನಲ್ಲಿ ನೀವು ಹೇಳುವುದು ಏನು ಸರ್ ಅವರಿಗೆ? ಈ ರೀತಿಯ ಬಹಳಷ್ಟು ಕಾರ್ಯಕ್ರಮಗಳು ಅಂದರೆ ಬಹಳಷ್ಟು ಜನಕ್ಕೆ ಯೂತ್ ಹಾಸ್ಟೆಲ್ ಗೊತ್ತೇ ಇಲ್ಲ.
0: ಹೌದು ಹೌದು ಹೌದು,
1: ಯೂತ್ ಹಾಸ್ಟೆಲ್ ಗೊತ್ತೇ ಇಲ್ಲ ಕೆಲವರಿಗೆ.
0: ಅಲ್ಲ, ಇನ್ನು ಮೈಸೂರಿನವ್ರಿಗೆ ನಮ್ಮ ಗೋಕುಲಮ್ಲಿ ಹಾಸ್ಟೆಲ್ ಇದೆ ಅನ್ನೋದೇ ಗೊತ್ತಿಲ್ಲ. ಹಾಸ್ಟೆಲ್ ಅಂದ್ರೆ ಅವ್ರು ಏನ್ ತಿಳ್ಕೊಂಡಿದ್ರೆ ಗೌರ್ಮೆಂಟ್ ಅಲ್ಲಿ ಮಕ್ಕಳು ಸೇರಿಸ್ತಾರೆ, ಆ ತರ ಹಾಸ್ಟೆಲ್ ಅಂತ ಫೋನ್ ಮಾಡ್ತಾರೆ. ಈಗ ಲಾಸ್ಟ್ ವೀಕ್ ಕೂಡ ಸರ್ ನಮ್ಮ ಹುಡುಗ 4ನೇ ಕ್ಲಾಸ್ ಅಡ್ಮಿಷನ್ ಮಾಡ್ಕೊಂಡಿದ್ದ, ಆ ತರ ಹಾಸ್ಟೆಲ್ ಅಮ್ಮ ಇದು, ಇದು ಮೆಂಬರ್ಸ್ ಹಾಸ್ಟೆಲ್ ಇದು.
1: ಓಕೆ,
0: ಟ್ರೆಕ್ಕಿಂಗ್ ಅಡ್ವೆಂಚರ್ ಆಕ್ಟಿವಿಟೀಸ್ ಎಲ್ಲ ಅವಂತವ್ರು ಬಂದು ಉಳ್ಕೊಳ್ಳಿಕ್ಕೆ ಆ ತರ ಮಾಡೋ ಹಾಸ್ಟೆಲ್ ಅಂತ ಹೇಳಿ ಆ ತರ ಕನ್ಫ್ಯೂಷನ್ ಅಲ್ಲಿ ಇದೆ ಕೆಲವ್ರಿಗೆ ಹಾಸ್ಟೆಲ್ ಬಗ್ಗೆ.
1: ಓಕೆ, ಈ ಕಾರ್ಯಕ್ರಮದ ಮುಖಾಂತರ ಕೂಡ ಅವ್ರಿಗೆ ಅರಿವಾಗ್ಲಿ ಅನ್ನೋದು ಉದ್ದೇಶ. ಯಾಕೆಂದ್ರೆ ಯೂತ್ ಹಾಸ್ಟೆಲ್ ನೀವು ಹೇಳೋದ ಪ್ರಕಾರ ಮಕ್ಕಳನ್ನ ಸೇರಿಸೋ ಹಾಸ್ಟೆಲ್, ಇದೊಂಥರ ಅಡ್ವೆಂಚರಸ್ ಹಾಸ್ಟೆಲ್, ಹಾಗೆ ಒಂದು ಏನು ನಾಯಕತ್ವ ತರಬೇತಿ ಏನು ಕೊಡ್ತಾ ಇದ್ದೀರಿ, ಪರಿಸರ ಜಾಗೃತಿ ಮಾಡಿಸ್ತಾ ಇದ್ದೀರಿ, ವಿದ್ಯಾರ್ಥಿಗಳ ಸಾಹಸ ಶಿಬಿರಗಳನ್ನು ಕೂಡ ಆರ್ಗನೈಸ್ ಮಾಡ್ತಾ ಇದ್ದೀರಿ. ಪ್ರತಿ ವರ್ಷ ಕೂಡ ಈ ಕಾರ್ಯಕ್ರಮಗಳೆಲ್ಲ ನಡೀತಾವ ಹೇಗೆ?
0: ಹೌದು ಸರ್, ಈಗ ನಾವು ಎಕ್ಸಾಂಪಲ್ ನಾನು ಮೈಸೂರು ಯೂನಿಟೇ ಕೊಡ್ತೀನಿ. ಪ್ರತಿ ವರ್ಷ ನಮ್ದು ಏನು ನಡೀತದೆ ಸರ್, ವಿವೇಕಾನಂದ ಬರ್ತ್ಡೇ ಇಸ್ ಯೂತ್ ಮೂವ್ಮೆಂಟ್ ದಿವಸ ಬ್ಲಡ್ ಡೊನೇಷನ್ ಕ್ಯಾಂಪ್ ಮಸ್ಟ್ ಅಂಡ್ ಶುಡ್ ನಮ್ಮ ಹಾಸ್ಟೆಲ್ ಮಾಡೇ ಮಾಡ್ತೀವಿ ನಾವು, ಪ್ರತಿ ವರ್ಷ ನಡ್ಕೊಂಡ್ ಬರ್ತೀವಿ. ಅದಲ್ಲದೆ ಸೈಕ್ಲಿಂಗ್ ಮಾಡ್ತೀವಿ, ಆಮೇಲೆ ಬೈಕಿಂಗ್ ಮಾಡಿದ್ವಿ 3 ಸ್ಟೇಟ್ಸ್ ಅಂತ ಹೇಳಿ, ತಮಿಳ್ನಾಡು, ಕೇರಳ, ಕರ್ನಾಟಕ. ನಮ್ಮ ಹಾಸ್ಟೆಲಿಂದ ಸ್ಟಾರ್ಟ್ ಆಗಿ ವಾಪಸ್ ನಮ್ಮ ಹಾಸ್ಟೆಲ್ಗೆ ಬರುತ್ತೆ, 7 ಡೇಸ್ ಪ್ರೋಗ್ರಾಮ್ ಮಾಡಿದ್ದು. ಆಮೇಲೆ ಹೆರಿಟೇಜ್ ವಾಕ್ ಅಂತ ಮಾಡಿಸ್ತೀವಿ. ಈ ನಮ್ಮಲ್ಲಿ ಜಗನ್ಮೋಹನ ಪ್ಯಾಲೇಸು, ಮೈಸೂರು ಪ್ಯಾಲೇಸ್ ಎಲ್ಲ ಇದೆ, ಆ ಥರ ಹೆರಿಟೇಜ್ ವಾಕ್ಸ್ ದೊಡ್ಡ ದೊಡ್ಡ ಬಿಲ್ಡಿಂಗಲ್ಲಿ. ಅದು ಬಿಟ್ಟರೆ ಲೇಕ್ ಕ್ಲೀನಿಂಗ್ ಮಾಡಿಸ್ತೀವಿ, ಕುಕ್ಟಳ್ಳಿ ಕರೆ ಲೇಕ್ ಒಂದು ಪ್ರೋಗ್ರಾಮ್, ಕಾಲೇಜ್ ಮಕ್ಕಳಿಗೆ ಕರ್ಕೊಂಡು ಹೋಗಿ ಲೇಕ್ ಕ್ಲೀನಿಂಗ್ ಮಾಡಿಸಿ ಒಂದು ಜಾಗ್ರತೆ ಮೂಡಿಸ್ತೀವಿ ಅದಕ್ಕೆ. ಆಮೇಲೆ ಟೀಚರ್ಸ್ ಡೇ, ಇಂಜಿನಿಯರ್ಸ್ ಡೇ ಅದೆಲ್ಲ ವರ್ಷವಿಡೀ ಒಂದೊಂದು ಪ್ರೋಗ್ರಾಮ್ ಇದ್ದೇ ಇರುತ್ತೆ, ಅದು ನಡೆದೇ ನಡೆಯುತ್ತೆ.
1: ಓಕೆ, ಈ ಮೈಸೂರಿನಲ್ಲಿ ನೀವೇನು ಯೂತ್ ಹಾಸ್ಟೆಲ್ ಇದೆ ನೀವು ಹೇಳಿದ್ರಿ, ಗೋಕುಲಮ್ಮಲ್ಲಿ ಇದೆ, ಇದು ನಮ್ಮ ರಾಷ್ಟ್ರಕವಿ ಕುವೆಂಪು ಅವರ ಮನೆ ಹತ್ರನೇ ಇರುವಂತದ್ದು ಅಲ್ವಾ ಸರ್?
0: ಹೌದು.
1: ಎಷ್ಟು ವರ್ಷದಿಂದ ಇದು ನಡೀತಾ ಇದೆ ಸರ್ ಇದು ಮೈಸೂರಲ್ಲಿ?
0: ಸರ್ 2009 ಅಲ್ಲಿ ಸ್ಟಾರ್ಟ್ ಆಗಿದ್ದು.
1: ಓಕೆ,
0: ಕಂಪ್ಲೀಟ್ ಆಗಿದ್ದು 2 ಇಯರ್ಸ್ ಅಲ್ಲಿ ಆಯ್ತು, 12 ಎಂಡಿಂಗ್ ಇಂದ ಸ್ಟಾರ್ಟ್ ಆಗಿದೆ ಸರ್, ಇಲ್ಲಿವರೆಗೂ ಚೆನ್ನಾಗಿ ನಡ್ಕೊಂಡ್ ಬರ್ತಾ ಇದೆ ಸರ್.
1: ಈ ಫೆಸಿಲಿಟಿನೆಲ್ಲ ಪಡ್ಕೊತಾ ಇದಾರೆ ಸರ್?
0: ಖಂಡಿತ, ನಮ್ಮ ಸೌತ್ ಅವ್ರು ಸ್ವಲ್ಪ ಯೋಚನೆ ಮಾಡ್ತಾರೆ, ನಾರ್ತ್ ಅವ್ರು ತುಂಬಾ ಚೆನ್ನಾಗಿದೆ. ನೀವು ದಸರಾ ಟೈಮಲ್ಲಿ
1: ಅಂದ್ರೆ ಇದು ಟೂರಿಸ್ಟ್ ಪ್ಲೇಸ್ ಆದ್ರಿಂದ.

0: ಬಹಳಷ್ಟು ಆಪರ್ಚುನಿಟಿಗಳಿರೋದ್ರಿಂದ ಹೊರಗಡೆ ಎಲ್ಲ ಹೋಗ್ತು ಅಂದರೆ ಹೆಚ್ಚಿನ ಹಣವನ್ನು ವ್ಯಯ ಮಾಡಬೇಕಾಗುತ್ತೆ. ಇಲ್ಲಾದರೂ ಭಾಳ ಚೀಪಲ್ಲಿ ನಿಮಗೆ ರೂಮ್ಗಳು ಸಿಗ್ತಾ ಇದಾವಲ್ವ?
1: ಹೌದು ಹೌದು.
0: ಈಗ ಇದು ಎಲ್ಲಿದೆ ಎಕ್ಸಾಕ್ಟ್ ಆಗಿ ಹೇಳ್ಬಿಡಿ ನಮ್ಗೆ ಕೇಳಿದ್ರು ಗೊತ್ತಾಗ್ಲಿ.
1: ಸರ್, ಇದು ಕುಂಪು ಮನೆಯಿಂದ 5 ನಿಮಿಷ ವಾಕೇಬಲ್ ಡಿಸ್ಟೆನ್ಸ್. ಜೊತೆಗೆ ಇದು ಒಂಥರ ಹೇಳ್ತೀವಿ ಹಾರ್ಟ್ ಆಫ್ ದಿ ಸಿಟಿ ಅಂದಂಗೆ. ಗೋಕುಲಂ ಸೆಕೆಂಡ್ ಸ್ಟೇಜು 5th main 15th cross ಅಲ್ಲಿ ಇದೆ ಸರ್. ಇದು ಇಂಟರ್ನ್ಯಾಷನಲ್ ಯೂತ್ ಹಾಸ್ಟೆಲ್ ಅಂತ ನಮ್ದು ಮೇನ್ ಒಂದು ಇದು ಹಾಕಿದ್ದೀವಿ, ಅಕಾಡೆಮಿ ಫಾರ್ ಸ್ಟಡಿ ಆಫ್ ಯೂತ್ ಹಾಸ್ಟೆಲಿಂಗ್ ಫಾರ್ ಪೀಸ್ ಅಂಡ್ ಇಂಟರ್ನ್ಯಾಷನಲ್ ಅಂಡರ್ಸ್ಟ್ಯಾಂಡಿಂಗ್ ಅಂತ.
0: ಓಕೆ,
1: ಇದು ಬಂದ ತಕ್ಷಣ ಎಲ್ರಿಗೂ ಗೊತ್ತಾಗುತ್ತೆ. ಆಮೇಲೆ ಇನ್ನು ನೀವು ಕೇಳಿದಂಗೆ ಆಕ್ಟಿವಿಟೀಸು ಅಲ್ಲಿ ಯೋಗ ಕ್ಲಾಸಸ್ ಮಾಡ್ತಾ ಇದ್ದಾರೆ ಮಹಿಳೆಯರು. ಸೋಮವಾರ ಮಂಗಳವಾರ ಬುಧವಾರ ನಮ್ಮ ಬಿಲ್ಡಿಂಗ್ ಸ್ಟಾರ್ಟ್ ಆಗಿದ್ದ ಇದುವರೆಗೂ ನಡೀತಾ ಬರ್ತಾ ಇದೆ. ಅಲ್ಲಿ ನಾವು ಅವ್ರಿಗೆ ಫೀಸು ತೊಗೊಳ್ಳಲ್ಲ, ಯಾಕೆಂದ್ರೆ ನಮ್ಮ ಅವಾಗಿಂದ ಇದರೋದ್ರಿಂದ ಈ ಆಕ್ಟಿವಿಟೀಸ್ ನಡ್ಕೊಂಡು ಹೋಗ್ತಾನೆ ಇದೆ, ಏನು ತೊಂದರೆ ನಡೀತಾ ಇದೆ. ಆಮೇಲೆ ಇನ್ನೊಂದು ಹೇಳೋದು ಮರ್ತೆ ನಿಮಗೆ, ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ಗೆ ನಮ್ಮ ಟ್ರೆಕ್ಕಿಂಗ್ ಬಂದರೆ ರಜಾ ಕೊಡ್ತಾರೆ, ಸ್ಪೆಷಲ್ ಕ್ಯಾಶುವಲ್ ಲೀವ್ ಟ್ರೆಕ್ಕಿಂಗ್ ಲೀವ್ ಎಕ್ಸ್ಪೆಡಿಷನ್ಗೆ ರಿಯಂಬರ್ಸ್ಮೆಂಟ್ ಆಗುತ್ತೆ. ನಮ್ಮ ಸರ್ಟಿಫಿಕೇಟ್ ತೊಗೊಂಡು ಕೊಟ್ಟರೆ ಸಾಕು, ಅವ್ರಿಗೆ ರಜಾನೂ ಸಿಗುತ್ತೆ, ಬೆನಿಫಿಟ್ ದುಡ್ಡು ಸಿಗುತ್ತೆ.
0: ಓಕೆ,
1: ಜಾಸ್ತಿ ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಬರ್ತಾ ಇದಾರೆ ನಮ್ಮಲ್ಲಿ.
0: ಈ ಮುಖಾಂತರ ಕೂಡ ನೀವು ಹೇಳ್ತಿದ್ರಿ ಸೆಂಟ್ರಲ್ ಗೌರ್ಮೆಂಟ್ ಒಂದು ಆಪರ್ಚುನಿಟಿ ಜಾಸ್ತಿ ಇದೆ, ಟ್ರೆಕ್ಕಿಂಗ್ ಹೋಗ್ಲಿಕ್ಕೆ ಅವಕಾಶನೂ ಇದೆ, ರಜಾನೂ ಇದೆ, ಏನ್ ಖರ್ಚಾಗಿದೆ ಅದು ಬೆನಿಫಿಟ್ ಕೂಡ, ರಿಎಂಬರ್ಸ್ಮೆಂಟ್ ಕೂಡ ಆಗ್ತಾ ಇದೆ ಅಲ್ವಾ?
1: ಓಕೆ,
0: ಈಗ YHAI ಏನು ಸದಸ್ಯತೆ ಪಡ್ಕೊಂಡವ್ರಿಗೆ ಪ್ರಯೋಜನಗಳೇನು ಸರ್?
1: ಸರ್, ಫಸ್ಟ್ ಮೆಂಬರ್ ಆದ ತಕ್ಷಣ ಒಂದು ಅಕಾಮಿಡೇಷನ್ ಆಲ್ ಓವರ್ ಇಂಡಿಯಾ, ಪ್ಲಸ್ ಅವರೇನೋ ಅಬ್ರಾಡ್ ಹೋಗ್ತೀನಿ ಅಲ್ಲೂ ಇದೆ ಆಪ್ಷನ್ಸ್.
0: ಓಕೆ,
1: ಅದು ಬಿಟ್ಟರೆ ಟ್ರೆಕ್ಕಿಂಗ್ಗೆ ಫಸ್ಟ್ ಪ್ರಿಫರೆನ್ಸ್ ನಾವು ಮೆಂಬರ್ಸ್ಗೆ ಕೊಡೋದು. YHA ಮೆಂಬರ್ ಅಂತ ಅವ್ರ ನಂಬರ್ ಅಲ್ಲಿ ಹಾಕ್ಬಿಟ್ರೆ ಅದು ಆ ನಂಬರ್ ಬ್ಲಾಕ್ ಆಗುತ್ತೆ, ಅವರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡೋದು.
0: ಸರಿ, ಆನ್ಲೈನ್ ಬುಕಿಂಗ್ ಅಲ್ವಾ?
1: ಆನ್ಲೈನ್ ಬುಕಿಂಗ್.
0: ಆಫ್ಲೈನ್ ಬುಕಿಂಗ್ ಇದೆಯಾ?
1: ಆಫ್ಲೈನ್ ಬುಕಿಂಗ್ ಇದೆ, ಬಟ್ ಜಾಸ್ತಿ ಆನ್ಲೈನ್ ಬುಕಿಂಗೇ ಆಗ್ಬಿಡ್ತದೆ.
0: ಓಕೆ, ಆನ್ಲೈನ್ ಬುಕಿಂಗ್, ಆನ್ಲೈನ್ ಪೇಮೆಂಟ್.
1: ಪೇಮೆಂಟ್ ಎಲ್ಲ ಆಗಿ ಅವ್ರು ಬ್ಲಾಕ್ ಆಗ್ಬಿಡ್ತದೆ, ಇನ್ನು ಎಕ್ಸ್ಟ್ರಾ ಸೀಟ್ ಇದ್ರೂ ಇರಲ್ಲ. ಫಸ್ಟ್ ಅದಕ್ಕೆ ಮೆಂಬರ್ಸ್ ಅಂದ ತಕ್ಷಣ ಅವರೇ ವೆಬ್ಸೈಟ್ಲಿ ಹೋಗಿ ನಾನು ಈ ಟ್ರಕ್ ಬರ್ತಾ ಇದ್ದೀನಿ, ಈ ಬೈಕಿಂಗ್ ಬರ್ತಾ ಇದ್ದೀನಿ ಅಂತ ಹೇಳಿ ಆ ಡೇಟ್ಗೆ ಅಮೌಂಟ್ ಹಾಕ್ಬಿಟ್ರೆ ಮುಗೀತು. 30 ಸೀಟ್ ಇದೆ, 30 ಆಗೋಯ್ತು, ನೀನ್ ಮಾಡ್ಕೋ.
0: ಈಗ ಒಬ್ರು ಮೆಂಬರ್ ಆಗ್ತಾರೆ ಅಂತ ಅನ್ಕೋಣ,
1: ಹೌದು,
0: ಮನೇಲಿ ಒಬ್ರು ಮೆಂಬರ್ ಆಗ್ತಾರೆ ಅಂತ, ಅವ್ರಿಗೆ ಮಾತ್ರ ಅಕಾಮಿಡೇಷನ್ ಇಲ್ಲ ಫ್ಯಾಮಿಲಿ ಸಿಗುತ್ತಾ ಅವ್ರ ಮುಖಾಂತರ? ಈಗ ಅವ್ರ ಫ್ಯಾಮಿಲಿ ಯಾರಾದ್ರೂ ಮಾಡ್ಬೋದಾ? ಹೇಗೆ
1: ಇಲ್ಲ, ಒಳ್ಳೆ ಪ್ರಶ್ನೆ. ಇದೇನಂದ್ರೆ ಈಗ ಫಾರ್ ಎಕ್ಸಾಂಪಲ್ ನೀವ್ ಆದ್ರಿ, ನಿಮ್ ವೈಫ್ ಮಕ್ಳು ನೀವು ಬರ್ಬೋದು, ಜೊತೆಗೆ ಕಾರ್ಡ್ ಹೋಲ್ಡ್ರು ಅಲ್ಲಿ ಇರ್ಲೇಬೇಕು, ಯಾಕಂದ್ರೆ ನಿಮ್ಗೆ ಸ್ಕ್ಯಾನ್ ಮಾಡ್ತೀವಿ ನಾವು.
0: ಸರಿ,
1: ನಿಮ್ ಕಾರ್ಡ್ ನಿಮ್ ವೈಫ್ ತಗೊಂಡ್ಬಂದು ಕೊಟ್ರು ನಾವು ಆ ಫೆಸಿಲಿಟೀಸ್ ಕೊಡಲ್ಲ.
0: ಓಕೆ,
1: ಕಾರ್ಡ್ ಹೋಲ್ಡರ್ ಮಸ್ಟ್ ಅಂಡ್ ಶುಡ್ ಅಲ್ಲಿ ಇರ್ಲೇಬೇಕು.
0: ಕಾರ್ಡ್ ಹೋಲ್ಡರ್ ಜೊತೆಗೆ ಅವರ ಫ್ಯಾಮಿಲಿ ಜೊತೆಗೆ ಇನ್ನೊಂದು ಫ್ಯಾಮಿಲಿ ಬಂತು ಅಂತಂದ್ರೆ ಅವ್ರಿಗೂ ಬುಕ್ ಮಾಡಿದ್ವಿ ನಾವು. ಇಲ್ಲ,
1: ಫ್ಯಾಮಿಲಿ ಪರ್ ಪರ್ಸನ್ ಹಸ್ಬೆಂಡ್ ವೈಫ್
0: ಚಿಲ್ಡ್ರನ್ ಅಷ್ಟೇ, ಅದೊಂದು ಅವಕಾಶ ಅಷ್ಟೇ. ಅಲ್ಲೇನು ಬೇರೆ ಬೇಕು ಅಂತಂದ್ರೆ ಸಿಗುತ್ತೆ, ಆದ್ರೆ ಅದಕ್ಕೆ ಎಕ್ಸ್ಟ್ರಾ ಚಾರ್ಜ್,
1: ಎಕ್ಸ್ಟ್ರಾ ಚಾರ್ಜ್ ಡಿಸ್ಕೌಂಟ್ ಇರಲ್ಲ ಅವ್ರಿಗೆ.
0: ಡಿಸ್ಕೌಂಟ್ ಇರಲ್ಲ. ಓಕೆ, ಪ್ರಯೋಜನಗಳನ್ನ ಹೇಳ್ತಾ ಇದ್ರಿ ಸರ್, ಇನ್ನೇನು ಪ್ರಯೋಜನಗಳಿದಾವೆ ಸರ್?
1: ಸೆಂಟ್ರಲ್ ಗೌರ್ಮೆಂಟ್ ಇದೆ, ಇದನ್ನ ನಾವು ಸ್ವಲ್ಪ ಸ್ಟೇಟ್ ಗೌರ್ಮೆಂಟ್ಗೂ ಮಾಡಿದ್ರೆ ಸ್ವಲ್ಪ ಅನುಕೂಲ ಆಗುತ್ತೆ ಅಂತ.
0: ಸ್ಟೇಟ್ ಗೌರ್ಮೆಂಟ್ ಅವ್ರಿಗೆ ಇಲ್ವಾ ಅದು?
1: ಅದು ಸ್ಟೇಟ್ ಗೌರ್ಮೆಂಟ್ ಇಲ್ಲ, ಓನ್ಲಿ ಫಾರ್ ಸೆಂಟ್ರಲ್ ಗೌರ್ಮೆಂಟ್ ಮಾಡಿದ್ದಾರೆ. ಇದು ಅವಾಗಿಂದ ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಚೆನ್ನಾಗಿ ಯೂಸ್ ಮಾಡ್ತಾ ಇದಾರೆ. ಇದೊಂದು ಮಾಡಬೇಕು, ಅದೊಂದು. ಆಮೇಲೆ ಈಗ ಫಾರೆಸ್ಟ್ ಪರ್ಮಿಷನ್ ಸಿಗ್ತಾ ಇಲ್ಲ, ಎಲ್ಲ ಕಡೆನೂ ಟ್ರಕ್ಕಿಂಗ್ ಹೋಗ್ಬೇಕು, ತುಂಬಾ ಪ್ರಾಬ್ಲಮ್ ಆಗ್ತದೆ.
0: ಹೌದು, ಖಂಡಿತ.
1: ಈಗ ಅದನ್ನ ಸ್ವಲ್ಪ ಫಾರೆಸ್ಟ್ ಮಿನಿಸ್ಟರ್ ಹತ್ರ ನೆಗೋಸಿಯೇಷನ್ಸ್ ನಡೀತಾ ಇದೆ. ನಮ್ದು ಅಸೋಸಿಯೇಷನ್ ಮುಖಂಡರುಗಳು ನಾವೆಲ್ಲ ಹೋಗಿ ಭೇಟಿ ಮಾಡ್ತಾ ಇದೀವಿ. ಈಗ ಫೈರ್ ಆಗೋದು ಮತ್ತೆ ಟೈಗರ್ ಅಟ್ಯಾಕ್ ಅದು ಇದು ನಡೀತಾ ಇದೆ, ಸ್ವಲ್ಪ ನಮಗೂ ತೊಂದರೆ ಆಗ್ತದೆ ಫಾರೆಸ್ಟ್ ಎಂಟ್ರಿ. ಅದೊಂದು ಬಿಟ್ಟರೆ ಇನ್ ಮಿಕ್ಕಿದ ಏನು ತೊಂದರೆ ಇಲ್ಲ. ಟ್ರೆಕ್ಕಿಂಗ್ ತುಂಬ ಚೆನ್ನಾಗಿ ನಡೀತಾ ಇದೆ, ನಾರ್ತ್ ಅವರು ತುಂಬ ಚೆನ್ನಾಗಿ ಬರ್ತಾ ಇದ್ದಾರೆ, ನಮ್ಮ ಸೌತ್ ಅಲ್ಲಿ ಬಂದು ಎಂಜಾಯ್ ಮಾಡ್ತಾ ಇದ್ದಾರೆ ಟ್ರೆಕ್ಕಿಂಗ್ ಅಂತ.
0: ಆಮೇಲೆ ಇನ್ನೊಂದು ನಾನು ಕೇಳ್ಪಟ್ಟೆ ಏನಂತ ಹೇಳಿದ್ರೆ, ನಿಮ್ಮ ಮೆಂಬರ್ಶಿಪ್ ತಗೊಂಡವ್ರಿಗೆ ವೀಸಾ ಸ್ವಲ್ಪ ಸುಲಭವಾಗಿ ಸಿಗುತ್ತೆ.
1: ಹೌದು ಹೌದು, ನೀವು ಏರ್ಪೋರ್ಟ್ಗೆ ಹೋದಾಗ ಆಧಾರ್ ಕಾರ್ಡ್ ಕೇಳ್ತಾರಲ್ಲ ಪ್ರೂಫ್ಗೆ, ಅದೇ ಥರ ನಮ್ಮ ಐಡಿಗೆ ತೋರಿಸೋದು ಕೂಡ ಆ ಬೆನಿಫಿಟ್ ಆ ಇದನ್ನು ಅಲೋ ಮಾಡ್ತಾರೆ ನಿಮಗೆ. ವೀಸಾಗ ತುಂಬಾ ಅನುಕೂಲ ಆಗುತ್ತೆ. ನಾನು ಈಗ 2 years back ಒಬ್ರು ಹಾಸ್ಟೆಲ್ಗೆ ಹೋಗಬೇಕಾಯ್ತು, YHA ಮೆಂಬರ್ ಮಾಡಿದೆ, ಮೆಂಬರ್ ಮಾಡಿ ಅವ್ರು ತುಂಬಾ ಅನುಕೂಲ ಆಯ್ತು. ಅವ್ರು ಹೋಗಿ ಅವ್ರ ಮಗಳ ಹತ್ರ ಸೇರ್ಕೊಂಡು ತುಂಬಾ ಖುಷಿ ಪಟ್ರು. ಏಜ್ ಆಗಿತ್ತು, ಆದ್ರೂ ಹೇಳು ಸರ್ ನಿಮ್ಮ YHA ಇಂದ ನಂಗೆ ತುಂಬಾ ಹೆಲ್ಪ್ ಆಯ್ತು. ಹೆಂಗೆ ಸರ್ ಅಂತ ಹೇಳಿ, ಇಲ್ಲ ಸರ್ ವೀಸಾ ತುಂಬಾ ಬೇಗ ಸಿಕ್ತು ನನಗೆ ನಿಮ್ಮ ಕಾರ್ಡ್ ಇಂದ ಅಂತಂದ್ರು. ಆತರ ಬೆನಿಫಿಟ್ಸ್ ಇದೆ ಸರ್ ನಮ್ಮ.
0: ಅಂದ್ರೆ ಇದು ಮಾತ್ರ ಬರೀ ಯಾವ ದೇಶಕ್ಕಾದ್ರೂ ಸ್ವಲ್ಪ ವೀಸಾ ಚೆನ್ನಾಗಿ ಸಿಗುತ್ತೆ.
1: ಹೌದು, ನಮ್ದು ಇಂಡಿಯಾದಲ್ಲಿ YHA ಅಂತೀವಿ, ಹೊರಗಡೆಗೆ HI ಅಂತೀವಿ, ಹಾಸ್ಟೆಲ್ ಇಂಟರ್ನ್ಯಾಷನಲ್ ಅಂತ.
0: ಓಕೆ,
1: ಸೇಮ್ ನಮ್ಮಲ್ಲಿ ಏನು ಅಕಾಮಿಡೇಷನ್ ಇದೆ ಅದೇ ತರ ಅಲ್ಲೂ ಇದೆ. ನೀವು ಆ ವೆಬ್ಸೈಟ್ಗೆ ಹೋದ್ರೆ ನೀವು ವಿತ್ ಕಿಚನ್ ಬೇಕಾ, ವಿತೌಟ್ ಕಿಚನ್ ಬೇಕಾ, ಯಾವ ಡೇಟ್ ಬೇಕು, ಪ್ರತಿಯೊಂದು ಹಾಸ್ಟೆಲ್ ಅದು ಬುಕ್ ಮಾಡ್ಕೋಬಹುದು. UK USA ಎಲ್ಲಾ ಕಡೆ ಇದೆ, ನಮ್ದು
0: ಎಲ್ಲಾ
1: ಕಡೆ ಇದೆ.
0: ಆನ್ಲೈನ್ ಅಲ್ಲಿ ಬುಕ್ ಮಾಡಬಹುದು,
1: ಆನ್ಲೈನ್ ಬುಕ್ ಮಾಡಬಹುದು.
0: ಓಕೆ, ಬಹಳ ಚೆನ್ನಾಗಿದೆ ಸರ್ ಈ ಫೆಸಿಲಿಟಿಗಳನ್ನ ಬಳಸ್ಕೋಬೇಕು, ಅದನ್ನ ಪಡ್ಕೋಬೇಕು. ಯಾಕೆಂದ್ರೆ ನಮ್ಮದೇ ದೇಶದ ಒಂದು ಏನು ಯೂತ್ ಹಾಸ್ಟೆಲ್ಗಳ ಒಂದು ಮೆಂಬರ್ಶಿಪ್ ತಗೊಂಡ್ರೆ ಹೊರಗಡೆ ಕೂಡ ಆರಾಮಾಗಿ ಒಳ್ಳೆಯ ಒಂದು ಫೆಸಿಲಿಟಿ ಪಡ್ಕೋಬಹುದು, ವೀಸಾ ಪಡ್ಕೋಬಹುದು. ಅಂದ್ರೆ ನಾಮಿನಲ್ ಫೀಸ್ ಇರುತ್ತೆ, ಆ ನಾಮಿನಲ್ ಫೀಸ್ ಅನ್ನ ನೀವು ಬರ್ಸಿದ್ರೆ ನಿಮಗೆ ಆಜೀವ ಸದಸ್ಯತ್ವ ಸಿಗುತ್ತೆ. ಬೇಡ ನನಗೆ ಆಜೀವ ಸದಸ್ಯತ್ವ ಅಂತ ಹೇಳಿದ್ರೆ 1 ವರ್ಷ 2 ವರ್ಷಕ್ಕೂ ಕೂಡ ತಗೊಳ್ಳೋ ಅವಕಾಶ ಖಂಡಿತ ಇದೆ ಅಲ್ವಾ? ಈಗ ಸರ್ ಟ್ರಕ್ಕಿಂಗ್ ಅಂತ ಹೇಳ್ತಿದ್ವಿ, ಹಿಮಾಲಯನ್ ಟ್ರಕ್ಕಿಂಗು ಮತ್ತೆ ಬಹಳಷ್ಟು ಪರ್ವತಾರೋಹಣ ಎಲ್ಲ ಮಾಡ್ತೀವಲ್ಲ, ಈಗ ಬಹಳ ಕಷ್ಟ ಅಲ್ಲೆಲ್ಲ ಹೋಗುವಂಥದ್ದು ಅಲ್ವಾ? ಈಗ ಅಲ್ಲಿ ಹೋಗ್ತೀವಿ ಅಂತಂದ್ರೆ ಗೈಡ್ ಪ್ರೊವೈಡ್ ಮಾಡುವಂಥದ್ದು ಮತ್ತೆ ನಿಮ್ಮ ಫೆಸಿಲಿಟಿ ಏನು ಸರ್? ಯಾಕೆಂದ್ರೆ ಇತ್ತೀಚಿನ ದಿನಗಳಲ್ಲಿ ಟ್ರಕ್ಕಿಂಗ್ ಹೋಗೋದು ಬಹಳ ಸುಲಭ ಅನ್ನೋದಕ್ಕಿಂತ ಬಹಳಷ್ಟು ಜನ ಆಸಕ್ತಿದಾಯಕರಾಗ್ಬಿಟ್ಟಿದ್ದಾರೆ. ಒಂದ್ಸಲ ಒಂದ್ ಟ್ರೆಕ್ಕಿಂಗ್ ಹೋಗ್ಬೇಕು ಅಂತ. ಯಾಕೆ ಅಂತ ಹೇಳಿದ್ರೆ, ಈಗ ನಾವು ಚಾರ್ಧಾಮ್ ಬಗ್ಗೆ ನಾವು ಮಾತಾಡ್ತೀವಿ, ಪ್ರವಾಸಿ ತಾಣಗಳು, ಅದು ಕೂಡ ಟ್ರೆಕ್ಕಿಂಗ್ ಅಲ್ಲೇ ಹೋಗ್ಬೇಕು ಅಲ್ವಾ. ಅದು ಬಿಟ್ಟು ಹಿಮಾಲಯನ್ ಟ್ರೆಕ್ಕಿಂಗ್ ಅಂತ ಹೇಳಿದಾಗ ಹೈ ಆಲ್ಟಿಟ್ಯೂಡ್ ಇರುತ್ತೆ, ಕಷ್ಟ ಆಗುತ್ತೆ, ಆರೋಗ್ಯದ ಬಗ್ಗೆ ಕಾಳಜಿ ಇರಬೇಕಾಗತ್ತೆ, ಹಾಗೆ ಚೆನ್ನಾಗಿ ಗೈಡ್ ಮಾಡೋರು ಇರಬೇಕು. ಅದಕ್ಕೆ ಯೂತ್ ಹಾಸ್ಟೆಲ್ ಬಹಳ ಫೇಮಸ್. ಆ ನಿಟ್ಟಿನಲ್ಲಿ ನಿಮ್ಮ ಒಂದು ಕರೆ ಅವರಿಗೆ ಯಾವ ರೀತಿ ಸೇಫ್ಟಿ ಪರ್ಪಸ್ ಸರ್?
1: ಸರ್, ನೀವು ಒಳ್ಳೆ ಪ್ರಶ್ನೆ ಕೇಳಿ. ಇದ್ರಲ್ಲಿ ಏನಂದ್ರೆ ಸರ್, ನಾವು ಈಗ ಟ್ರಕ್ ಮಾಡಕ್ರೆ ವಿತೌಟ್ ರೆಕಿ ಅಂತೀವಿ ನಾವು. ಫಸ್ಟ್ ನಮ್ಮ ವಾಲಂಟಿಯರ್ ಹೋಗಿ ನಾವು ರೆಕಿ ಯಾವ ಟೈಮ್ಗೆ ಎಷ್ಟು ರೀಚ್ ಆಗ್ಬೋದು, ಎಲ್ಲೆಲ್ಲಿ ರೀಚ್ ಆಗ್ಬೋದು ಅದನ್ನ ನೋಡ್ಕೊಂಡು ಬಂದು ನೆಕ್ಸ್ಟ್ ನಾವು ಪ್ರೋಗ್ರಾಮ್ ಅನೌನ್ಸ್ ಮಾಡ್ತೀವಿ. ಆಮೇಲೆ ನಾವೇನು ಮಾಡ್ತೀವಿ, ನಮ್ಮ ವಾಲಂಟಿಯರ್ಸೇ ಕ್ಯಾಂಪ್ ಲೀಡರ್ಸ್, ಕೋಆರ್ಡಿನೇಟರ್ಸ್, ಗೈಡ್ಸ್ ಎಲ್ಲ ಅವರೇ ಇರ್ತಾರೆ. ನಮ್ಮ ಕುಕ್ಕು ಡೆಲ್ಲಿಯಿಂದ ಕರ್ಕೊಂಡೋಗಿ ಹಿಮಾಲಯಸಲ್ಲಿ ಕುಕ್ ಟೆಂಟ್ ಅಕಾಮಿಡೇಷನ್ ಮಾಡಿ ಕುಕ್ ರೆಡಿ ಮಾಡಿರ್ತೀವಿ. ಡಾಕ್ಟರ್ಸ್ ಇರ್ತಾರೆ, ನಿಮ್ಗೆ ಏನೇ ಹೆಚ್ಚು ಕಮ್ಮಿ ಇದ್ರೆ ನಮ್ಮಲ್ಲಿ ಕ್ಯಾಂಪ್ ಲೀಡರ್ಸ್ ಇರ್ತಾರೆ, ಫೆಸಿಲಿಟೀಸ್ ಇರ್ತದೆ. ಇದುವರೆಗೂ ನಮ್ಗೆ ಆ ಥರ ಯಾವುದು ಅಷ್ಟು ಇಶ್ಯೂಸ್ ಬಂದಿಲ್ಲ. ಒಂದೆರಡು ಇಶ್ಯೂ ಅಂದರೆ ಹೆಲ್ತ್ ಇಶ್ಯೂಸ್ ಆಯಿತು, ನಾರ್ಮಲ್ ಡಾಕ್ಟರ್ ಇದ್ರು ಅವ್ರನ್ನ ವಾಪಸ್ ಬೇಸ್ ಕ್ಯಾಂಪ್ ಕರ್ಕೊಂಬರೋ ವ್ಯವಸ್ಥೆ ಮಾಡಿ ತುಂಬ ಚೆನ್ನಾಗಿ ನಡೀತದೆ. ಎಂತ ಅದ್ರ ಬಗ್ಗೆ ಭಯ ಬಡದ ಬೇಡ ಸರ್, ಯಾಕಂದ್ರೆ ಇದು ತುಂಬ ವರ್ಷದಿಂದ ನಾವು ನಡೆಸ್ತಾ ಇರೋದ್ರಿಂದ ಎಲ್ಲ ಅನುಕೂಲ ನೋಡಿಕೊಂಡೇ ಕರ್ಕೊಂಡು ಹೋಗ್ತೀವಿ, ಯಾವುದು ತೊಂದರೆ ಆಗದಿರುತ್ತೆ. ಏನು ಹೆಲ್ತ್ ಇಶ್ಯೂಸ್ ಆದರೆ ಅವ್ರನ್ನ ಏನು ಮಾಡ್ತೀವಿ, ಬೇಸ್ ಕ್ಯಾಂಪಲ್ಲೇ ಬಿಟ್ಟು ಅಲ್ಲೇ ಇರ್ತಾರಲ್ಲ ನಮ್ಮ ಜನಗಳು, ಅಲ್ಲಿ ನೋಡ್ಕೋತಾರೆ. ಟ್ರೆಕ್ ಮಾಡ್ತೀವಿ ಅನ್ನೋರು ಮಾತ್ರ ನಾವು ಮುಂದೆ ಕರ್ಕೊಂಡು ಹೋಗ್ತೀವಿ. ನಮ್ಮಲ್ಲಿ ಗೈಡ್ ಇರ್ತಾರೆ, ಕ್ಯಾಂಪ್ ಲೀಡರ್ಸು, ಕೋಆರ್ಡಿನೇಟರ್ಸ್ ಎಲ್ಲರೂ ಇರ್ತಾರೆ, ಅದಕ್ಕೇನು ತೊಂದರೆ ಆಗಲ್ಲ ಸರ್.
0: ಅಂದ್ರೆ ಎಷ್ಟು ಹಿಮಾಲಯನ್ ಟ್ರೆಕ್ಕಿಂಗ್ ಅಂತ ಹೇಳಿ ಎಷ್ಟು ದಿನ ಇರ್ಬೋದು ಸರ್? ಸಾಧಾರಣವಾಗಿ
1: 7 days ಪ್ರೋಗ್ರಾಮ್ ಸರ್, ಅಂದ್ರೆ 6 nights ಅಂತೂ ಇದೇ ಇರುತ್ತೆ, ಡೇಸ್ ಎಲ್ಲ ಚೇಂಜ್ ಆಗ್ತಾ ಇರ್ತದೆ.
0: ಟ್ರಾವೆಲಿಂಗ್ ಬಿಟ್ಟು ನೀವು ಹೇಳ್ತೀರ?
1: ಹೌದು.
0: ಟ್ರಾವೆಲಿಂಗ್ ಬಿಟ್ಟು ಅಂದ್ರೆ 7 days ಅಂದ್ರೆ 10 days ಆಗುತ್ತೆ ಅಂತ.
1: ಹೌದಾಗುತ್ತೆ, ನೀವು
0: ಅಕಾಮಡೇಷನ್ ಅಲ್ಲ, ಇಲ್ಲಿಂದ ಶುರು ಮೈಸೂರಿಂದ ಶುರು ಆಗಿ ಅಲ್ಲಿ ಹೋಗಿ ವಾಪಸ್ ಬರೋದು ಎಲ್ಲ ಖರ್ಚು ಇರುತ್ತೆ.
1: ಇಲ್ಲ, ನಮ್ದು ಬೇಸ್ ಕ್ಯಾಂಪ್ ಅಂತ ಕೊಡ್ತೀವಿ ಒಂದು.
0: ಓಕೆ,
1: ಹಿಮಾಲಯ ಫಾರ್ ಎಕ್ಸಾಂಪಲ್ ಕುಲು ಅಂತ ಇರುತ್ತೆ, ಅಲ್ಲಿ ಬಂದು ನೀವು ರಿಜಿಸ್ಟರ್ ಮಾಡ್ಕೋಬೇಕು. ಮೆಡಿಕಲ್ ಸರ್ಟಿಫಿಕೇಟ್ ನಮ್ಗೆ ಪ್ರೊಡ್ಯೂಸ್ ಮಾಡಕ್ಕೆ ನಮ್ಮ ಮೆಂಬರ್ಶಿಪ್ ಕೊಟ್ಟಾಗ ನಾವು ಅಲ್ಲಿ ನಿಮ್ಗೆ ಒಂದು ID ಕಾರ್ಡ್ ಕೊಡ್ತೀವಿ, ಅದಂತೂ ಅಡ್ಮಿಟ್ ಕಾರ್ಡ್ ಅಂತ, ಅದು ತಗೊಂಡು ನೀವು ಮುಂದಕ್ಕೆ ಹೋಗ್ಬೇಕು.
0: ಓಕೆ, ಅಲ್ಲಿಗೆ ಹೋಗೋ ಜವಾಬ್ದಾರಿ ನಿಮ್ದು.
1: ಹೌದು
0: ಅಲ್ವಾ?
1: ಅಲ್ಲಿ ತನಕ ಬೇಸ್ ಕ್ಯಾಂಪ್ ತನಕ ನಿಮ್ದು, ವಾಪಸ್ ಟ್ರೆಕ್ ಮಾಡಿ ಬೇಸ್ ಕ್ಯಾಂಪ್ ಕೊಟ್ಟು ಸರ್ಟಿಫಿಕೇಟ್ ಕೊಡೋದಂಗ ನಮ್ಮ ರಿಸ್ಕ್ ಇರುತ್ತೆ,
0: ನಿಮ್ ರಿಸ್ಕ್.
1: ವಾಪಸ್ ನಿಮ್ ಪ್ಲೇಸ್ ಬರೋದಲ್ಲ ನಿಮ್ಮ ಇದಿರುತ್ತೆ
0: ಸರ್. ಬಹಳಷ್ಟು ಅಪರ್ಚುನಿಟಿಗಳಿದಾವೆ, ಅಪರ್ಚುನಿಟಿಗಳ ಬಳಸ್ಕೋಬೇಕು, ಉಳಿಸ್ಕೋಬೇಕು ಅನ್ನುವಂಥದ್ದು ನಮ್ಮ ಯೂತ್ ಹಾಸ್ಟೆಲ್, ಏನು ಯೂತ್ ಹಾಸ್ಟೆಲ್ ಅಸೋಸಿಯೇಷನ್ ಆಫ್ ಇಂಡಿಯಾ ಮೋಟೋ ಅಲ್ವಾ?
1: ಹೌದು ಸರ್.
0: ಓಕೆ, ಬಹಳಷ್ಟು ಚಟುವಟಿಕೆಗಳನ್ನ ಮಾಡ್ತೀರಿ, ಈ ಮೆಂಬರ್ಶಿಪ್ ತಗೊಂಡ್ರೆ ಪ್ರಯೋಜನಗಳು ಕೂಡ ಅವ್ರಿಗಿದಾವೆ. ಈಗ ಕೊನೆಯದಾಗಿ ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದ್ಬಿಟ್ಟಿದೀವಿ, ಇನ್ನೇನಾದರೂ ವಿಚಾರಗಳು ನೀವು ಮರೆತಿದ್ರೆ ಕಾರ್ಯಕ್ರಮದ ಮುಖಾಂತರ ಹೇಳ್ಬೋದು ಸರ್?
1: ಸರ್, ನಮ್ಮ ಫಸ್ಟ್ ಆಫ್ ಆಲ್ ನಮ್ಮ ಯೂತ್ ಕೇಳೋದಂದ್ರೆ, ಈ ಲ್ಯಾಪ್ಟಾಪ್ ಮೊಬೈಲ್ ಬಿಟ್ಟು ಹೊರಗೆ ಬನ್ನಿ, ಈ ಹೊರಗಡೆ ಪ್ರಪಂಚ ಟ್ರೆಕ್ಕಿಂಗ್ ಬಂದರೆ ನಿಮಗೆ ಆಗೋ ಅನುಕೂಲಗಳು ತುಂಬ ಇದೆ. ಸಾಫ್ಟ್ವೇರ್ಸ್ ಇಂಜಿನಿಯರ್ಸ್ಗಳು, ಆಡಿಟರ್ಸು, ಚಾರ್ಟೆಡ್ ಅಕೌಂಟೆಂಟ್ಸು, ಇಂಜಿನಿಯರ್ಸು, ಇವರೆಲ್ಲ ಸ್ಟ್ರೆಸ್ ಮರೀಲಿಕ್ಕೋಸ್ಕರ ಮನೆಯಲ್ಲಿ ಮೊಬೈಲ್ ಬಿಟ್ಟು ವೀಕೆಂಡಿಂಗ್ಸ್ ಬಂದು ನಮ್ಮ ಟ್ರೆಕ್ಕಿಂಗ್ ಮಾಡ್ತಾರೆ. ಒಂದ್ಸಲಿ ಬಂದವರು ಪುನಃ ಬರಬೇಕು ಅಂತ ಅವರೇ ಪ್ಲೇಸ್ ಚೇಂಜ್ ಆಗ್ತಾ ಇರ್ತಾರೆ, ಟ್ರೆಕ್ಕಿಂಗ್ ಬಂದು ಬರ್ತಾ ಇದ್ದಾರೆ. ಅದರಿಂದ ಹೊಸಬರ್ಗ್ ನಾವೇನು ಹೇಳೋದು ಅಂದರೆ, ದಯವಿಟ್ಟು ಬನ್ನಿ ನಮ್ಮ ಯೂತ್ ಹಾಸ್ಟೆಲ್ ಮೆಂಬರ್ ಆಗಿ ಟ್ರೆಕ್ ಮಾಡಿ ಒಂದ್ಸಲಿ, ನಿಮಗೆ ಅವಾಗ ಇದು ವೇರಿಯೇಷನ್ಸ್ ಗೊತ್ತಾಗುತ್ತೆ, ಏನಪ್ಪ ಸಿಟಿಲಿದ್ದಾಗ ಹೇಗಿದ್ದು, ಹೊರಗಡೆ ಹೋದಾಗ ಅಲ್ಲಿ ಅನುಕೂಲಗಳೇನು ಅಂತ ಅನುಭವ ಎಲ್ಲ ಚೆನ್ನಾಗಾಗುತ್ತೆ. ಆಗ ನೀವೇ ಇನ್ನೂ ನಿಮ್ಮ ಸ್ನೇಹಿತರುಗಳಿಗೆಲ್ಲ ಹೇಳಿ ಮೆಂಬರ್ಗಳು ಮಾಡಿ ಕರ್ಕೊಂಬರ್ತೀರಾ. ಅದರಿಂದ ಮೆಂಬರ್ ಆದರೆ ನಿಮಗೂ ಒಳ್ಳೆಯದಾಗತ್ತೆ, ಸ್ವಲ್ಪ ಮೊಬೈಲಿಂದ ದೂರ ಇದ್ದಂಗೂ ಆಗುತ್ತೆ. ಕೆಲಸ ಸ್ಟ್ರೆಸ್ ಇರುತ್ತೆ, ಕೆಲಸ ಅಪ್ ಟು ಫ್ರೈಡೆ ತನಕ ನೀವು ಮಾಡ್ತೀರಾ, ಸ್ಯಾಟರ್ಡೆ ಸಂಡೆ ಬನ್ನಿ ನಮ್ಮ ಟ್ರೆಕ್ಕಿಂಗ್ ಭಾಗವಹಿಸಿ.
0: 2 days ಟ್ರೆಕ್ಕಿಂಗ್ ಇರುತ್ತಾ?
1: 1 day ಹಿಡಿದು 7 days ತನಕ ಇದೆ ಸರ್ ನಮ್ದು. 1 day ಟ್ರಕ್ ಅಂದ್ರೆ ಬೆಳಿಗ್ಗೆ ಹೋಗಿ ಸಾಯಂಕಾಲ ಬರ್ತೀವಿ, ಬಟ್ ಅದೇ ಈ ರಜಾ ಇಲ್ದೆ ಇವ್ರಿಗೋಸ್ಕರ 1 day ಟ್ರಕ್ ಅಂತ ಮಾಡಿ. ಈ ಹಿಮಾಲಯಸ್ ಅದೆಲ್ಲ ಮಿನಿಮಮ್ 6 days ಅಂತ ಇದ್ದೇ ಇರುತ್ತೆ. ವ್ಯಾಲಿ ಆಫ್ ಫ್ಲವರ್ಸ್ 5 days ಇರುತ್ತೆ, ಆತರ ತುಂಬಾ ಚೆನ್ನಾಗಿದೆ, ಹೊಸ ಹೊಸ ಪ್ಲೇಸ್ ಎಲ್ಲ ಇದೆ. ಆಮೇಲೆ ನಿಮ್ಗೆ ಇನ್ನೊಂದು ಹೇಳಿದ್ ಮರ್ತೆ, ಈಗ 4 ನಮ್ದು ಓನ್ ಜಾಗ ಅಲ್ಲದೆ ಹಿಮಾಲಯದಲ್ಲಿ ಸುಮರೂಪ ಅಂತ ಒಂದು ಜಾಗ ತಗೊಂಡಿದ್ದೀವಿ.
0: ಓಕೆ,
1: ಶಾರ್ಟ್ಲಿ ಈಗ ಅದೊಂದು ಮೈಸೂರು ತರನೇ ಅಲ್ಲೂ ಒಂದು ಕಟ್ಟಡ ನಿರ್ಮಾಣ ಆಗುತ್ತೆ, ಈ ಕಮಿಂಗ್ ಇಯರ್ಸ್ ಅಲ್ಲಿ ಅದೊಂದು ಆಗುತ್ತೆ ಸರ್, ಅದೊಂದು ಹೇಳ್ಬೋದು.
0: ಓಕೆ ಓಕೆ, ಅಂದ್ರೆ ಬಹಳಷ್ಟು ಆಪರ್ಚುನಿಟಿಗಳಿದಾವೆ, ಆಪರ್ಚುನಿಟಿಗಳ ಬಳಸ್ಕೊಳ್ಳಿ ಅಂತ ಹೇಳೋದು. ಸರ್, ಮೈಸೂರಲ್ಲಿ ಓನ್ ಬಿಲ್ಡಿಂಗ್ ಇರೋದ್ರಿಂದ ಮೈಸೂರಲ್ಲಿ ಸಪೋರ್ಟ್ ಹೇಗಿದೆ ಸರ್, ಹೇಗೆ ನಡೀತಾ ಇದೆ ನಿಮ್ದು?
1: ಇಲ್ಲ ಇಲ್ಲ, ತುಂಬಾ ಚೆನ್ನಾಗಿದೆ. ಬಟ್ ನಮ್ದು ಒಂದು ಏನಂದ್ರೆ, ಮೈಸೂರಿನವ್ರಿಗೆ ಮೈಸೂರವ್ರಿಗೆ ಅಕಾಮಡೇಷನ್ ಕೊಡಲ್ಲ, ಯಾಕಂದ್ರೆ ಇಲ್ಲಿ ಮನೆ ಇರ್ತೇ ಕೊಡಲ್ಲ. ಹೊರಗಡೆಯಿಂದ ಟ್ರಾವೆಲರ್ಸ್ ಬರ್ತಾರಲ್ಲ, ಟ್ರೆಕ್ಕಿಂಗ್ ಬರೋರು ಇಲ್ಲ ಟೂರಿಸಂ ಬರೋರು, ಅಂತವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತೀವಿ ಸರ್. ಯೂಸ್ ಮಾಡ್ತಾರೆ, ಚೆನ್ನಾಗಿ ಯೂಸ್ ಆಗ್ತಾ ಇದೆ,
0: ಚೆನ್ನಾಗಿ ಯೂಸ್ ಆಗ್ತಾ ಇದೆ. ಓಕೆ ಸರ್, ಬಹಳ ಸಂತೋಷ. ಏನು ಇಷ್ಟೊತ್ತು ಮೈಸೂರು ಆಕಾಶವಾಣಿಗೆ ಬಂದು ಯೂತ್ ಹಾಸ್ಟೆಲ್ ಅಸೋಸಿಯೇಷನ್ ಆಫ್ ಇಂಡಿಯಾ ಆರಂಭ ಆಗಿದ್ದು ಯಾವಾಗ, ಹೇಗೆ, ಯಾಕಾಗಿ ಆರಂಭ ಆಯಿತು, ಮತ್ತು ಆರಂಭ ಆಗಿ ಕೂಡ ಮೈಸೂರಿನಲ್ಲಿ ಓನ್ ಬಿಲ್ಡಿಂಗ್ ಇರೋದ್ರಿಂದ ಬಹಳಷ್ಟು ಆಪರ್ಚುನಿಟಿಗಳಿದ್ದಾವೆ, ಅದರಿಂದ ಕಾರ್ಯಚಟುವಟಿಕೆಗಳು ಏನಾಗ್ತಿದ್ದಾವೆ, ಹಾಗೆ ಸದಸ್ಯತ್ವ ಪಡ್ಕೊಂಡ್ರು ಕೂಡ ಬಹಳಷ್ಟು ಅನುಕೂಲಗಳಿದ್ದಾವೆ. ಏನು ನಮ್ಮ ಮೈಸೂರಿನಲ್ಲಿ ಮಾತ್ರ ಅಲ್ಲ, ನಮ್ಮ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಭಾರತದಾದ್ಯಂತ ಈ ಅನುಕೂಲಗಳು ಪಡ್ಕೋಬೋದು, ಹಾಗೆ ವಿಶ್ವದಾದ್ಯಂತನೂ ಕೂಡ ಅನುಕೂಲಗಳನ್ನು ಪಡ್ಕೋಬೋದು ಅಂತ ಹೇಳ್ತಾ ಇದ್ರಿ. ಸರ್, ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಬಂದು ಈ ಯೂತ್ ಹಾಸ್ಟೆಲ್ ಅಸೋಸಿಯೇಷನ್ ಆಫ್ ಇಂಡಿಯಾದ ಬಗ್ಗೆ ಮಾಹಿತಿ ಮಾಡಿಕೊಟ್ರಿ, ಈ ಮಾಹಿತಿ ನಮ್ಮೆಲ್ಲ ಕೇಳಿದ್ರೆ ತಲುಪಿರುತ್ತೆ ಅಂತ ಭಾವಿಸೋಣ. ಹಾಗೆ ಕೊನೆಯದಾಗಿ ನಿಮ್ಮ ಒಂದು ಮೊಬೈಲ್ ನಂಬರ್ ಸಿಕ್ಕಿದ್ರು ಕೂಡ ಹೆಚ್ಚಿನ ಮಾಹಿತಿ ಪಡ್ಕೊಳ್ಳಿಕ್ಕೆ ನಮ್ಮ ಕೇಳುಗರಿಗೆ ಅನುಕೂಲ ಆಗುತ್ತೆ ಅಂತ ಹೇಳಿ.
1: 15204 2.
0: ಇನ್ನೊಮ್ಮೆ ಹೇಳಿ ಸರ್.
1: 9900152042.
0: ಇದು ನಮ್ಮ ಯೂತ್ ಹಾಸ್ಟೆಲ್ ಅಸೋಸಿಯೇಷನ್ ಆಫ್ ಇಂಡಿಯಾದ ನ್ಯಾಷನಲ್ ವೈಸ್ ಪ್ರೆಸಿಡೆಂಟ್ ಆದಂತಹ ರವಿ.

0: ಕುಮಾರ್ ಅವರ ಮೊಬೈಲ್ ಸಂಖ್ಯೆ 9900150424. 9900150542. ಈ ನಂಬರ್ಗೆ ಕರೆ ಮಾಡಿ ಕೂಡ ನೀವು ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬಹುದು. ಏನು ಏನು ಸಾಹಸ ಕ್ರೀಡೆಗಳಿಗೆ ಆಸಕ್ತಿ ಇರೋರು ಈ ಸಾಹಸ ಕ್ರೀಡೆಯಲ್ಲಿ ಬಹಳ ಕಡಿಮೆಯ ಮೊತ್ತದಲ್ಲಿ ಕೂಡ ನೀವು ಪ್ರಯೋಜನವನ್ನು ಪಡ್ಕೋಬಹುದು ಅಂತ ಹೇಳ್ತಾ ಸರ್ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು ಸರ್. ನಮಸ್ಕಾರ.
1: ಥ್ಯಾಂಕ್ ಯು ಸರ್. ಧನ್ಯವಾದ.
2: ಇದುವರೆಗೆ ಯೂತ್ ಹಾಸ್ಟೆಲ್ನಲ್ಲಿರುವ ಸೌಲಭ್ಯಗಳು ಈ ಕುರಿತು ಯೂತ್ ಹಾಸ್ಟೆಲ್ ಅಸೋಸಿಯೇಷನ್ ಆಫ್ ಇಂಡಿಯಾದ ರಾಷ್ಟ್ರೀಯ ಉಪಾಧ್ಯಕ್ಷರು ಹಾಗೂ ಮೈಸೂರು ಘಟಕದ ಚೇರ್ಮನ್ ರವಿಕುಮಾರ್ ಎಚ್ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದ್ದವರು ದಿಗ್ವಿಜಯ್ ಬಿ, ಸಂಕಲನ ತೇಜಸ್ವಿನಿ ಗಿರೀಶ್. ಇದು ಇಂದಿನ ಯುವವಾಣಿ.

ಈಗ ಸಮಯ 8:45 ಸರಿಯಾಗಿ 8:45 ಹಿಂದಿಯಲ್ಲಿ ಸಮಾಚಾರ ಸಂಧ್ಯಾ, 9:00 ನ್ಯೂಸ್ ಅಟ್ 9 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಈಗ ಸಮಯ 9:30. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮವನ್ನು ಪ್ರಸಾರ ಮಾಡ್ತಾ ಇದ್ದಾವೆ. ಈಗ ಕೇಳಿ ಎವಿ ಪ್ರಕಾಶ್ ಅವರ ವೇಣುವಾದನ. ಪಕ್ಕವಾದ್ಯದಲ್ಲಿ ಮೈಸೂರು ಎಂ ನಾಗರಾಜ್ ವಯೋಲಿನ್, ತುಮಕೂರು ಬಿ ಶಶಿಶಂಕರ್ ಮೃದಂಗ, ಮೊದಲಿಗೆ ವರುಣ ರಾಗ ವಸಂತ, ಆದಿತಾಳದಲ್ಲಿ ತಚ್ಚೂರು ಸಿಂಗಾರಾಚಾರ್ ಅವರ ರಚನೆ.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೆ ಎವಿ ಪ್ರಕಾಶ್ ಅವರ ವೇಣುವಾದನದ ಧ್ವನಿಮುದ್ರಿಕೆಯನ್ನು ಕೇಳುತ್ತಿದ್ದೀರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಪ್ರಸಾರವಾಯಿತು.

ನಾಳೆ ಮಧ್ಯಾಹ್ನ 3 ಗಂಟೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಮಿಥುನ್ ರಾಧಾಕೃಷ್ಣ ಅವರ ಮ್ಯಾಂಡೋರಿನ್ ವಾದನವನ್ನು ನೀವು ಕೇಳಬಹುದು.

0: ಸಮಯ 10 ಗಂಟೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಮೈಸೂರು. ಶ್ರೀ ವಿದ್ಯಾವಿಶಾರದ ಶ್ರೀ ಜಯಚಾಮರಾಜ ವೈಭವ ಮೈಸೂರು ಸಂಸ್ಥಾನದ ಶ್ರೀ ಜಯಚಾಮರಾಜ ಒಡೆಯರವರ ಅಪೂರ್ವ ಸಂಗೀತ ಕೃತಿಗಳನ್ನು ಆಧರಿಸಿದ ವಿಶಿಷ್ಟ ಸಂಗೀತ ಸರಣಿ ಕಾರ್ಯಕ್ರಮ. ರಚನೆ ವಿದ್ವಾನ್ ವಿ ನಂಜುಂಡಸ್ವಾಮಿ. ನಿರೂಪಣೆ ಹಾಗೂ ಕಾರ್ಯಕ್ರಮ ಸಂಯೋಜನೆ ಜಿ ಪುಷ್ಪಲತಾ. ನಿರ್ಮಾಣ ಎಸ್ ಸುಬ್ರಹ್ಮಣ್ಯ.
2: ಒಡೆಯರವರ ಕಲ್ಪನೆಯ ಮುಂದಿನ ಸೃಷ್ಟಿ ರಾಗ ಶುದ್ಧ ಸಾಳವಿಯಲ್ಲಿ. ಯಾವುದೇ ರಾಗವನ್ನು ಹೊಸತನದಿಂದ ವೈವಿಧ್ಯಮಯವಾಗಿ ಹೊಸ ದೃಷ್ಟಿಕೋನಗಳಿಂದ ಚಿತ್ರಿಸುವುದು ಒಡೆಯರವರ ವೈಖರಿ. ಸಾಳ ಎಂದರೆ ಎತ್ತರವಾಗಿ ಬೆಳೆಯುವ ಮರ. ಸುಜ್ಞಾನವೂ ಅದೇ ರೀತಿ ಎತ್ತರಕ್ಕೆ ಬೆಳೆಯಲಿ ಎಂಬುದು ಅವರ ಆಶಯ. ಈ ಕೃತಿಯಲ್ಲಿ ಅವರು ಸುಜ್ಞಾನಿಯಾಗಬೇಕೆಂದು ಕಲ್ಪಿಸಿ ದೇವಿಯನ್ನು ಜ್ಞಾನದೇವಿಯಾಗಿ ಕಂಡಿದ್ದಾರೆ. ಈ ಸುಜ್ಞಾನದಲ್ಲಿ ಸಂಗೀತವನ್ನು, ಸಂಗೀತದ ಸುನಾದವನ್ನು, ಆ ಸುನಾದದಿಂದ ದೇವಿ ಸುಪ್ರೀತಳಾಗುತ್ತಾಳೆ ಎನ್ನುವ ಅರ್ಥದಲ್ಲಿ ಸುಜ್ಞಾನದ ಪ್ರತೀಕವಾದ ಸುನಾದದ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ಒಡೆಯರವರು.
0: 12 ಸಕಾರಗಳಿಂದ ಪ್ರಾರಂಭವಾಗುವ ಪದಗಳನ್ನು ಬಳಸಿ ತಮ್ಮ ಶಬ್ದ ಸಂಪತ್ತನ್ನು ಪ್ರಕಟಿಸುವುದರೊಂದಿಗೆ ಸಕಾರಾತ್ಮಕ ಮನೋಭಾವನೆ ಅಂದರೆ ಪಾಸಿಟಿವ್ ಥಿಂಕಿಂಗ್ಗೆ ಒತ್ತು ಕೊಟ್ಟಿದ್ದಾರೆ. ಒಡೆಯರವರ ರಚನೆಗಳನ್ನು ಅವಲೋಕಿಸಿದರೆ ಹಲವಾರು ಸೂಕ್ಷ್ಮ ವಿಚಾರಗಳ ಪ್ರಸ್ತಾಪ ಇದ್ದೇ ಇರುತ್ತದೆ. ಕಾಣುವ ಕಣ್ಣಿರಬೇಕಷ್ಟೆ. ಸುಪ್ತವಾಗಿ ಪದಗಳಲ್ಲಿ ಹುದುಗಿಸಿರುವ ಜಾಣ್ಮೆ, ಸಂಸ್ಕೃತ ಭಾಷಾಜ್ಞಾನ ಒಡೆಯರವರಿಗೆ ಆಳವಾಗಿದ್ದುವು ಎಂಬುದಕ್ಕೆ ಶುದ್ಧ ಸಾಳವೀರಾಗದ ಸುಜ್ಞಾನದಾಯಿನಿ ಒಂದೇ ಒಂದು ಉದಾಹರಣೆಯಷ್ಟೆ.

0: ಮೈಸೂರು ಅರಮನೆಯಲ್ಲಿ ಅರಮನೆಯ ದೇವಾಲಯಗಳಲ್ಲಿ ಇಡುತ್ತಿದ್ದಂತಹ ವಿವಿಧ ತೆರನಾದ ನೈವೇದ್ಯಗಳನ್ನು ಕುರಿತಂತೆ ವಿದ್ವಾನ್ ವಿ ನಂಜುಂಡಸ್ವಾಮಿಯವರು ಹೀಗೆ ಹೇಳಿದ್ದಾರೆ.
1: ಅರಮನೆ ದೇವಸ್ಥಾನಗಳಲ್ಲಿ ಮತ್ತು ಅರಮನೆಯಲ್ಲಿ ನೈವೇದ್ಯದ ಒಂದು ವೈಖರಿ 100 ಸೇರು ಅಂದರೆ ಈಗ ಒಂದು 140 ಕೆಜಿ ಆಗ್ಬೋದು. ಒಂದು ಪಲ್ಲ ಪುಳಿಯೋಗರೆನ ಮಾಡಿ ಮಡಿಯಿಂದ ಆ ದೇವಿಯ ಮುಂದೆ ಅದಷ್ಟನ್ನೂ ಹರಡಿ ನೈವೇದ್ಯಕ್ಕಾಗಿ ಅಲ್ಲಿ ಪ್ರಬಂಧ ವಾಚನ ಮಾಡ್ತಾಯಿದ್ರು. ಇದೆಲ್ಲ ಬಾಯಲ್ಲಿ ನೀರು ಬರುವ ವಿಚಾರಗಳು. ಆಗ ಈಗಿನ ಹಾಗೆ ಫ್ರಿಜ್ ಇರ್ತಾ ಇರಲಿಲ್ಲ. ಆ ಹುಳಿಯನ್ನವನ್ನು 1 ವಾರ ಇಟ್ಟರೂ ಕೂಡ ಕೆಡ್ತಾ ಇರಲಿಲ್ಲ. ಇದು ಒಂದು ವಿಶೇಷ. ಅಷ್ಟು ಚೆನ್ನಾಗಿ ಸೊಗಸಾಗಿ ರುಚಿ ಶುಚಿಯಾಗಿ ಮಾಡ್ತಾಯಿದ್ರು. ಇದಲ್ಲದೆ ಇನ್ನು ಹಲವಾರು ವೈಖರಿಯನ್ನು ತಮಗೆಲ್ರಿಗೂ ಬಾಯಿ ನೀರೂರುವಂತೆ ಮಾಡುವಂಥ ಹೆಸರುಗಳನ್ನು ನಾನು ತಮಗೆ ತಿಳಿಸ್ತೇನೆ. ಅಲ್ಲಿಯ ವಡೆಗಳು, ಅನೇಕ ದೋಸೆಗಳು, ದೋಸೆಗಳ ಹೆಸರೇ ವಿಶೇಷವಾಗಿದ್ದು, ಉಸುಲಿಗಳು, ಸಕ್ಕರೆ ಪೊಂಗಲ್ಲು, ದದ್ಯಾನ್ನ, ಎಳ್ಳುಡಿ ಅನ್ನ, ಕದಂಬ, ಅಪ್ಪಗಳು, ಸುಂಡಲ್ಗಳು, ಕೋಸಂಬರಿಗಳು, ಗುಗ್ಗುರಿ, ಇದಲ್ಲದೆ ಮಸ್ತಾಲ್ ಚೂರ್ಣದ ಉಂಡೆ, ಚಕ್ಕುಲಿ, ತೇಂಗುಳದು, ಇನ್ನೊಂದು ಮನೋಹರದ ಉಂಡೆ, ಅನೇಕ ರೀತಿ ಹುಗ್ಗಿಗಳು, ತುಪ್ಪನ್ನಗಳು, ಇವುಗಳನ್ನೆಲ್ಲ ಶುಚಿ ರುಚಿಯಾಗಿ ಮಾಡಿ ಮಡಿಯಿಂದ ಪಡಿಯಿಂದ ತರ್ತಾಯಿದ್ರು. ಇದನ್ನು ತಳಿಗೆ ಅಂತ ಕರಿತಾಯಿದ್ರು. ಅದನ್ನು ನೈವೇದ್ಯಕ್ಕೆ ಒಂದು ಬಾಳೆಲೆ ಮುಚ್ಚಿಕೊಂಡು ಅದಕ್ಕೊಂದು ಮಡಿಯಾದ ಶುಭ್ರವಾದ ಬಟ್ಟೆಯನ್ನು ಹೊದಿಸ್ಕೊಂಡು ಬರ್ತಿದ್ರೆ ಶ್ರೋತೃಗಳೇ ತಮಗೆಲ್ಲ ಈಗ ಬಾಯಲ್ಲಿ ನೀರು ಬರ್ತಾ ಇದೆ ಇಲ್ವ ಇದನ್ನು ಕೇಳಿದ್ರೆ. ಒಂದೊಂದು ವಿಚಾರವನ್ನು ನಾನು ವಿಸ್ತರಿಸಿದರೆ ಅನೇಕ ಅನೇಕ ಘಟನೆಗಳು

0: ಸ್ವಾಭಾವಿಕವಾಗಿ ಮಾತಿನ ವೈಖರಲ್ಲೇ ಹೇಳಲು ಚೆನ್ನವೇ ಹೊರತು ಇದನ್ನು ನಾನು ಬರವಣಿಗೆಯಲ್ಲಿ ಮೂಡಿಸಲು ಸಾಧ್ಯವೇ ಇಲ್ಲ, ಅದು ಅಸಾಧ್ಯ. ಅದನ್ನೆಲ್ಲ ಚಪ್ಪರಿಸಿದ್ದರಿಂದ ತಮಗೆ ಈ ಮೂಲಕ ತಿಳಿಸ್ತಾ ಇದ್ದೇನೆ. ಈ ರೀತಿ ವಿಚಾರಗಳನ್ನು ವರ್ಣಿಸಲು ಪ್ರತ್ಯಕ್ಷ ದರ್ಶಿಯೂ ಆಗಿರಬೇಕು, ಒಳ್ಳೆ ಸ್ವಾರಸ್ಯವಾಗಿ ವರ್ಣಿಸಲು ವಾಗ್ಮಿ ಮಾತಿನ ಚತುರತೆಯೂ ಇರಬೇಕು, ಸಾಮಾನ್ಯ ಜ್ಞಾನ ಭಾಷಾಜ್ಞಾನದ ಹಿಡಿತೂ ಇರಬೇಕು. ಇದಲ್ಲದೇ ಜಯಚಾಮರಾಜೇಂದ್ರ ಒಡೆಯರವರ ಸಂಗೀತ, ಸಾಹಿತ್ಯ, ಸಂಸ್ಕೃತ, ಸಂಸ್ಕೃತಿ ಮತ್ತು ಹಿರಿಯ ಮತ್ತು ಅರಮನೆಯ ಬಾಂಧವ್ಯವೂ ಇರಬೇಕು. ಇವೆಲ್ಲ ಗೊತ್ತಿದ್ದರೆ ಮಾತ್ರ ನಾವು ಇಂಥ ವಿಚಾರಗಳನ್ನು ವಿಶೇಷವಾಗಿ ಹೇಳಬಹುದು.
1: ಜಯಚಾಮರಾಜ ಒಡೆಯರವರಿಗೆ ಗಾಯತ್ರೀಂ ಛಂದಸಾ ಮಾತಾ ಎಂಬ ವಿಚಾರ ಪ್ರತಿನಿತ್ಯ ಸಂಧ್ಯಾ ವಂದನೆ ಮಾಡುವಾಗ ಈ ಗಾಯತ್ರಿ ಮಂತ್ರ ಪಠಣೆಯಿಂದ ಭಾವಭಕ್ತಿಪೂರ್ಣವಾಗಿ ಅರಿವಿತ್ತು. ಇದರ ಕುರುಹಾಗಿ ಅವರ ಮೊದಲ ಪುತ್ರಿಗೆ ಗಾಯತ್ರಿ ದೇವಿ ಎಂದು ನಾಮಕರಣ ಮಾಡಿದ್ದಾರೆ. ಗಾಯತ್ರಿ, ಸಾವಿತ್ರಿ, ಸರಸ್ವತಿ ಈ ದೇವಸ್ಥಾನಗಳ ನಿರ್ಮಾಣ ಕೂಡ ಮಾಡಿದ್ದಾರೆ. ಮೈಸೂರಿನ ಚಾಮರಾಜ ಡಬಲ್ ರೋಡ್ ಅಂದರೆ 100 ಫೀಟ್ ರೋಡ್ನಲ್ಲಿರುವ ಗಾಯತ್ರಿ ಚಿತ್ರಮಂದಿರ ರಾಜಪುತ್ರಿ ಗಾಯತ್ರಿ ದೇವಿ ಹುಟ್ಟಿದ ವರ್ಷವೇ ನಿರ್ಮಾಣವೂ ಆಯಿತು.
2: ಶ್ರೀ ಲಲಿತಾ ಸಹಸ್ರನಾಮದಲ್ಲಿ 416ನೇ ನಾಮದಿಂದ 423ನೇ ನಾಮದವರೆಗೆ ಗಾಯತ್ರಿ ಮಹಿಮೆಗಳಿವೆ. ಚಿಶಕ್ತಿ ಚೇತನಾರೂಪ, ಜಡಶಕ್ತಿರ್ ಜಡಾತ್ಮಿಕ, ಗಾಯತ್ರಿ ವ್ಯಾಹೃತಿ ಸಂಧ್ಯಾ, ದ್ವಿಜಬೃಂದ ನಿಷೇವಿತ, ಗಾಯತ್ರಿಯ ಮಹಿಮೆ ಅಪಾರ. ಇದರ ವಿವರ ತಿಳಿಯಬೇಕಾದರೆ 1000 ಪುಟಗಳಷ್ಟು ವಿಚಾರಗಳನ್ನು ಓದಿ ಅರ್ಥೈಸಿಕೊಳ್ಳಬೇಕಾಗುತ್ತದೆ. ಈ ಕೃತಿಯ ಪ್ರತಿ ಅಕ್ಷರಗಳಲ್ಲಿ ಒಳಹೊಕ್ಕು ನೋಡಿದರೆ ಒಡೆಯರವರ ಸುಜ್ಞಾನ ವಿಜ್ಞಾನಗಳು ಶಿವಶಕ್ತಿಯರಂತೆ ಹೇಗೆ ಬೆಸೆದುಕೊಂಡಿವೆ ಎಂಬುದನ್ನು ಅರಿಯಲು ಸಾಧ್ಯ. ಇದನ್ನು ಸಾಧಿಸಲು ವಿಶೇಷ ಗಮನ ನೀಡಬೇಕು, ಜೊತೆಗೆ ಶ್ರಮವೂ ಕೂಡ ಬೇಕಾಗುತ್ತದೆ. ಅದಕ್ಕಾಗಿಯೇ ಶ್ರೀ ಗಾಯತ್ರಿ ದೇವಿ ಮಹಿಮೆಗೆ ಆರಿಸಿರುವ ರಾಗ 53ನೇ ಜನಕರಾಗ ಗಮನಶ್ರಮ.

0: ಆಗಿನ ಮೈಸೂರಿನ ವಿವಿಧ ಬಡಾವಣೆಗಳ ರಸ್ತೆಗಳು ಈಗ ಹೊಸದಾಗಿ ಪ್ರಸಿದ್ಧಿ ಪಡೆದಿರುವುದು ನಂಜುಂಡಸ್ವಾಮಿಯವರ ಮಾತಿನಲ್ಲಿ ಹೇಳುವುದಾದರೆ,
1: ಮೈಸೂರಿನಲ್ಲಿರುವ ಈಗಿನ ಪೀಳಿಗೆಗೆ ಕೆಲವು ರಸ್ತೆಗಳ ವಿಚಾರಗಳನ್ನು ನಾನು ಪರಿಚಯ ಮಾಡಿಕೊಡ್ತೇನೆ. ಎಷ್ಟೋ ಜನಕ್ಕೆ ಹಳೆ ರಸ್ತೆಗಳ ಹೆಸರು ಗಮನದಲ್ಲಿಲ್ಲ. ಈಗ 100 ಫೀಟ್ ರೋಡು, ಅದನ್ನ ಈಗ 100 ಅಡಿ ರಸ್ತೆ, ಮಹಾತ್ಮ ಗಾಂಧಿ ರಸ್ತೆ ಅಂತ ಹೇಳ್ತೀವಿ. ಅದೆಲ್ಲ MG ರೋಡ್ ಆಗಿಬಿಟ್ಟಿದೆ. ಜಯಪ್ರಕಾಶ್ ನಗರನ JP ನಗರ ಮಾಡಿಬಿಟ್ಟಿದ್ದೀವಿ. ಇನ್ನೊಂದು ಮುಖ್ಯವಾದ, ಎಷ್ಟೋ ಜನಕ್ಕೆ ಗೊತ್ತಿಲ್ಲ, KC ಲೇಔಟ್ ಅಂತ ಹೇಳ್ತೀವಿ. ಅದು ಜಯಚಾಮರಾಜೇಂದ್ರ ಒಡೆಯರವರ ತಾಯಿಯವರ ಹೆಸರು, ಕೆಂಪು ಚಲುವಾಜಮಣ್ಣಿ, ಅದು KC ಲೇಔಟ್ ಆಗಿದೆ. KR ಸರ್ಕಲ್, ಇದು ಕೂಡ ಜಯಚಾಮರಾಜೇಂದ್ರ ಒಡೆಯರು ದೊಡ್ಡಪ್ಪ ಕೃಷ್ಣರಾಜ ಒಡೆಯರು, ಕೃಷ್ಣರಾಜ ಸರ್ಕಲ್ ಅಂತೀವಿ. ರಾಮಕೃಷ್ಣ ನಗರನ RK ನಗರ ಅಂದ್ಬಿಡ್ತೀವಿ. ಮಹಾತ್ಮ ಗಾಂಧಿ ರಸ್ತೆಯಿಂದ ಹಿಡಿದು ಈಗಿನ ರಿಂಗ್ ರೋಡು ಅಲ್ಲಿವರೆಗೂ ಹಬ್ಬಿದೆ. ಆದರೆ ಮೈಸೂರು ಕೇವಲ 2 ಕಿಲೋಮೀಟರ್ ಒಳಗೆ ಇದ್ದಿದ್ದರಿಂದ ಅಗ್ರಹಾರಗಳು ಇವುಗಳೆಲ್ಲ ವಿಶೇಷವಾಗಿದ್ದವು. ಒಂದು ನೆನಪನ್ನು ಹಿಂದಿನವರಿಗೆ ಮತ್ತು ಈಗಿನವರಿಗೆ ಒಂದು ಸೇತುವೆಯಂತೆ ಮಾಡಿಕೊಡ್ತಾ ಇದ್ದೇನೆ.

0: ಒಡೆಯರವರು ಶ್ರೀಲಲಿತೆಯನ್ನು ಸ್ತುತಿಸಲು 63ನೇ ಮೇಳಕರ್ತ ರಾಗ ಲತಾಂಗಿ ರಾಗವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. 6+3=9. ಈ 9 ಸಂಖ್ಯೆಯ ಮಹಿಮೆ ಶ್ರೀವಿದ್ಯಾ ಉಪಾಸಕರಿಗೆ ಅತ್ಯಂತ ಶ್ರೇಷ್ಠ. ಶ್ರೀಚಕ್ರದ 9 ಆವರಣ, 9 ಮುದ್ರೆಗಳು, 9 ಯೋಗಿನಿಯರು, 9 ಚಕ್ರೇಶ್ವರಿಯರು ಇವೆಲ್ಲದೆ ನವಗ್ರಹ, ನವಧಾನ್ಯ, ನವರಸ, ನವವಿಧ ಭಕ್ತಿ, ನವರತ್ನ, ನವದುರ್ಗೆ, ಹೀಗೆ ಇವುಗಳ ಬಗ್ಗೆ ಹೇಳ್ತಾ ಹೋದರೆ ಹೇಳುವುದು ಸಾಕಷ್ಟಿದೆ.
1: 63ನೇ ಮೇಳಕರ್ತ ಇಲ್ಲಿ ಈ 63 ಎಂಬ ಸಂಖ್ಯೆಯನ್ನು ಇಂಗ್ಲಿಷ್ ಅಥವಾ ಕನ್ನಡ ಸಂಖ್ಯೆಯಲ್ಲಿ ಬರೆದು ನೋಡಿ. ಈ ಎರಡೂ ಲಿಪಿಗಳು ಪ್ರೇಮ ಸೂಚಕವಾಗಿ ಶಿವಶಕ್ತಿಯರಂತೆ ಒಂದನ್ನೊಂದು ನೋಡುತ್ತವೆ. ಜಾತಕಾದಿಗಳಲ್ಲಿ ವಿವಾಹ ಸಂದರ್ಭದಲ್ಲೂ ಅನುಕೂಲ ದಾಂಪತ್ಯಕ್ಕೂ ಸನ್ಮಿತ್ರ ಸಂಬಂಧಕ್ಕೂ ಈ ಅಂಕಿಗಳ ನಿದರ್ಶನ ಕೊಡುವುದು ಉಂಟು. ಒಡೆಯರ್ರವರ ಈ ಕೃತಿಯ ಸಾಹಿತ್ಯ ರಚನೆಗೆ ಈ ದೃಶ್ಯಗಳೆಲ್ಲ ನವರಾತ್ರಿಯ ಮೆರವಣಿಗೆಯಂತೆ ಕಣ್ಣ ಮುಂದೆ ಬಂದಿವೆ ಎಂದು ಕಾಣುತ್ತದೆ. ಶ್ರೀಚಕ್ರದ ಪೂರ್ಣ ವರ್ಣನೆ ಪಲ್ಲವಿಯಲ್ಲಿ ಶ್ರೀಚಕ್ರಾಂತರ್ಗತೆ ನಮಸ್ತೆ, ಅನುಪಲ್ಲವಿಯಲ್ಲಿ ಶ್ರೀಪುರವಾಸಿನಿ ತ್ರಿಲೋಕಜನನಿ, ಹಾಗೆ ಚರಣದ ಕೊನೆಯ ಸಾಲು ನವಾವರಣ ಮಧ್ಯವಾಸಿನಿ ನಾದಬಿಂದು ಕಲಾಸ್ವರೂಪಿಣಿ ಎಂದು ಲತಾಂಗಿ ರಾಗದಲ್ಲಿ ಶ್ರೀಸಾಮಾನ್ಯರಿಗೆ ಶ್ರೀಚಕ್ರ ದರ್ಶನವನ್ನಿತ್ತಿದ್ದಾರೆ. ಇದು ಮಹಾರಾಜರಾದ ಶ್ರೀವಿದ್ಯಾ ವಿಶಾರದ ಜಯಚಾಮರಾಜೇಂದ್ರ ಒಡೆಯರವರ ವೈಖರಿ.

ಶ್ರೀ ವಿದ್ಯಾವಿಶಾರದ ಶ್ರೀ ಜಯಚಾಮರಾಜ ವೈಭವ. ಮೈಸೂರು ಸಂಸ್ಥಾನದ ಶ್ರೀ ಜಯಚಾಮರಾಜ ಒಡೆಯರವರ ಜನ್ಮ ಶತಮಾನೋತ್ಸವ ವರ್ಷದಲ್ಲಿ ಅವರ ಅಪೂರ್ವ ಸಂಗೀತ ಕೃತಿಗಳನ್ನು ಆಧರಿಸಿದ ವಿಶಿಷ್ಟ ಸಂಗೀತ ಸರಣಿ ಕಾರ್ಯಕ್ರಮ ಕೇಳುತ್ತಿದ್ದೀರಿ. ರಚನೆ ವಿದ್ವಾನ್ ವಿ ನಂಜುಂಡಸ್ವಾಮಿ. ನಿರೂಪಣೆ ಹಾಗೂ ಕಾರ್ಯಕ್ರಮ ಸಂಯೋಜನೆ ಜಿ ಪುಷ್ಪಲತಾ. ನಿರ್ಮಾಣ ನೆರವು ಜಿಎನ್ ಮಂಜುನಾಥ್. ನಿರ್ಮಾಣ ಎಸ್ ಸುಬ್ರಹ್ಮಣ್ಯ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.

ಸ್ನೇಹಿತರೆ, ನಾಳೆ ಸಂಜೆ 3 ಗಂಟೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಮಿಥುನ್ ರಾಧಾಕೃಷ್ಣ ಅವರ ಮರಳಿನ ವಾದನವನ್ನು ಕೇಳಬಹುದು. 4 ಗಂಟೆಗೆ ಕಥಾ ಕಾಲಕ್ಷೇಪ, ಮಾರುತಿ ವಿಜಯ, ಪ್ರಸ್ತುತಿ ವಿದ್ವಾನ್ ಆರ್ ಗುರು.

ನೀವು ಕೇಳ್ತಿದ್ದೀರಾ ಆಕಾಶವಾಣಿ ಮೈಸೂರು ಎಫ್ ಎಂ 100.6 ಕಾರ್ಯಕ್ರಮಗಳನ್ನು. ಸಮಯ 10:30. ಈಗ ಸವಿ ನೆನಪು, ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತು ನಾವು ನರಸಿಂಹರಾಜು ಅವರು ಅಭಿನಯಿಸಿರುವ, ಅವರ ಮೇಲೆ ಚಿತ್ರೀಕರಿಸಿದ ಹಾಡುಗಳನ್ನು ಈಗ ಪ್ರಸಾರ ಮಾಡ್ತಾ ಇದ್ದೇವೆ. ಮೊದಲಿಗೆ ಕೇಳಿ, ನಾರಿ ಮುನಿದರೆ ಮಾರಿ ಚಿತ್ರದ ಗೀತೆ ಹಾಡಿದರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಲ್ ಆರ್ ಈಶ್ವರಿ. ಗೀತಪ್ರಿಯ ಅವರ ಸಾಹಿತ್ಯಕ್ಕೆ ಸಂಗೀತ ರಾಜನ್ ನಾಗೇಂದ್ರ.

0: ಬಾಯಿ ಮುಚ್ಚು ಕಾಸ್ತೆ.
1: ಹಾಡೋಕೆ ಬಾಯಿ ಬಿಟ್ರೆ ಸರ್ ಸರ್ನೆ ಹೊರಡುತ್ತೆ ಸಪ್ತ ಸ್ವರದ ಬಾಣ, ನಮ್ಮೂರ್ನ ಜ್ಞಾನವ್ನೆ ಜಾಣ.

0: ಮಗಳ ಬಿರಿ.
1: ಅಯ್ಯಯ್ಯೋ, ಆಮೇಲೆ ಮಾಮ?
0: ಈ ಮಾಮ ಈ ಮಾಮ ಅಲ್ಲಿಂದ ಕೂಡ್ಲೇ ಬರ್ರಾರ್ರಿ.
2: ಹೇ ಹೇ ಹೇ ಹೇ.

0: ಮಾಮಾ ಆಮೇಲೆ
1: ಮಂಕಾಗಿ ಮಂಕಾಗಿ ಹರಿಸ್ತಾಳೆ ಕಣ್ಣೀರ ಕೋಡಿ ಕಣ್ಣೀರ ಕೋಡಿ

ಇನ್ನು ಮುಂದೆ ಕೇಳಿ ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ನಕ್ಕರೆ ಅದೇ ಸ್ವರ್ಗ ಚಿತ್ರದ ಗೀತೆಯನ್ನು ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ ಸಂಗೀತ ಎಂ ರಂಗರಾವ್ ಅವರದು.

ಪಿ ನಾಗೇಶ್ವರರಾವ್ ಹಾಗೂ ಬೆಂಗಳೂರು ಲತಾ ರಾಯುಗಳ ಧ್ವನಿಯಲ್ಲಿ ಗಂಡೊಂದು ಹೆಣ್ಣೆರಡು ಚಿತ್ರದ ಗೀತೆಯನ್ನು ಕೇಳಿದಿರಿ. ವಿಜಯ ನರಸಿಂಹ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದವರು ಜಿ ವಿ ಅಯ್ಯರ್. ಇನ್ನು ಮುಂದೆ ಕೇಳಿ, ಬಾಲನಾಗಮ್ಮ ಚಿತ್ರದ ಗೀತೆ ಹಾಡಿದ್ದಾರೆ ಪಿ ಬಿ ಶ್ರೀನಿವಾಸ್. ಚಿ ಸದಾಶಿವಯ್ಯ ಅವರ ಸಾಹಿತ್ಯ ಸ್ವರಕಲ್ಪನೆ ಎಸ್ ರಾಜೇಶ್ವರರಾವ್.

ಸಂಸಾರ ಹೊರೆ ಕಂಡ್ರು, ಸನ್ಯಾಸಿಯಾಗಿ ಕಾಡಿಗೆ ಹೋದ್ರು, ಶ್ರೀಮದ್ ರಮಾರಮಣ ಗೋವಿಂದ ಗೋವಿಂದ ಅಂತ. ಅಯ್ಯೋ ಸಂಸಾರ.

0: ಶ್ರೀಮದ್ ರಮಾರಮಣ ಗೋವಿಂದ.
1: ಬೀದಿ ಬಸವಣ್ಣ ಚಿತ್ರದ ಗೀತೆ ಹಳಿದರೆ ನಾಗೇಶ್ವರ ರಾವ್ ಹಾಗೂ ಲತ ವಿಜಯ ನರಸಿಂಹ ಅವರ ರಚನೆಗೆ ಸಂಗೀತ ಟಿ ಜಿ ಲಿಂಗಪ್ಪ ಅವರದು.
2: ಬಲ್ಲೆ ಎಲ್ಲ ನಿನ್ನದೇ ಕೈವಾಡ.
3: ಅಯ್ಯೋ.

0: ಈಗ ದಾಹವನ್ನು ತಾಳಲಾರೆನು. ಬೇಟಗಾಗಿ ಓಹೋ ಬೇಟಗಾಗಿ ಈ ಬೇಟಗಾಗಿ ಬಂದೆ ನಾನು.
1: ನಿನ್ನ ನೋಟದಲ್ಲಿ ಸಿಲುಕಿಕೊಂಡೆನು
2: ಪ್ರಿಯೇ. ಇನ್ನಾದ್ರೂ ನನ್ನ ವಿರಾತಾಪವನ್ನು ತೀರಿಟ್ಟು

ಪಿ ನಾಗೇಶ್ವರ ರಾವ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ದುಡ್ಡೆ ದೊಡ್ಡ ಪಚಿತದ ಗೀತೆಯನ್ನು ಕೇಳಿದ್ರಿ. ವಿಜಯ ನಾರಸಿಂಹ ಅವರ ಸಾಹಿತ್ಯ ಸಂಗೀತ ಟಿ ಜಿ ಲಿಂಗಪ್ಪ. ಇನ್ನು ಮುಂದೆ ಕೇಳಿ ನವಜೀವನ ಚಿತ್ರದ ಗೀತೆ, ಹಾಡಿದ್ದಾರೆ ನಾಗೇಂದ್ರ ಹಾಗೂ ಎಲ್ ಆರ್ ಈಶ್ವರಿ. ಸೌರಭ್ ಅಶ್ವಥ್ ಅವರ ರಚನೆಗೆ ಸಂಗೀತ ರಾಜನ್ ನಾಗೇಂದ್ರ ಅವರದು

ಜಗದೊಳು ಬಲು ಸುಖ ಭರಿಸುವ ದುಡ್ಡು, ನಗುವಿನ ಮಳೆ ಬೆಳೆ ಸುರಿಸುವ ದುಡ್ಡು. ಜಗದೊಳು ಬಲು ಸುಖ ಭರಿಸುವ ದುಡ್ಡು, ನಗುವಿನ ಮಳೆ ಬೆಳೆ ಸುರಿಸುವ ದುಡ್ಡು. ಜಗ ಜಗ ಮನೆಗಳ ಬೆಳಗಿಬ ದುಡ್ಡು, ಹೊಗಳುವುದೇ ನಿಜ ಸಕಲವು ದುಡ್ಡು. ಜಗ ಜಗ ಮನೆಗಳ

ಈ ಗೀತೆಯೊಂದಿಗೆ ಇಂದಿನ ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮುಕ್ತಾಯವಾಯಿತು. ಸಮಯ ಸರಿಯಾಗಿ 11 ಗಂಟೆ. ಈಗ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ನಾಳೆ ಬೆಳಗ್ಗೆ 6:10 ಗೀತಾರಾಧನ, 6:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಚಿಂತನ ಡಾಕ್ಟರ್ ಪದ್ಮಿನಿ ನಾಗರಾಜು ಅವರಿಂದ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ಸಾಧಕರ ಸೋಪಾನ, ಲೇಖನ ಮತ್ತು ಪ್ರಸ್ತುತಿ ಟಿಎಸ್ ಗೋಪಾಲ್, ಪ್ರಾಯೋಜಕರು ಸಹಬಾಳ್ವೆ ಬೆಂಗಳೂರು. ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. 6:50 ರೈತರಿಗೆ ಸಲಹೆ. 7:15 ಪ್ರಾಯೋಜಿತ ಕಾರ್ಯಕ್ರಮ KSOU ಮುಕ್ತವಾಣಿ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿ ವೇತನ ಘಟಕದಿಂದ ವಿದ್ಯಾರ್ಥಿಗಳಿಗೆ ಸಿಗುವ ಸೌಲಭ್ಯಗಳನ್ನು ಕುರಿತಂತೆ ಘಟಕದ ಸಂಯೋಜಕರು ಹಾಗೂ ಸಹಾಯಕ ಕುಲಸಚಿವರಾದ ಆರ್ ನಾಗೇಂದ್ರ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎಸ್ ಲಕ್ಷ್ಮೀನಾರಾಯಣ, ನಿರ್ಮಾಣ ಎನ್ ಕೇಶವಮೂರ್ತಿ, ಪ್ರಾಯೋಜಕರು ಪ್ರಸಾರಾಂಗ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು. ಸೇವಾವಾಹಿನಿ 7:30. ನಾಳೆ ಬೆಳಿಗ್ಗೆ 7:45, ಮಧ್ಯಾಹ್ನ 2:40, ಸಂಜೆ 7:45 ಚಿತ್ರಗೀತೆಗಳನ್ನು ಕೇಳಬಹುದು. 8:30 ಕರೆಗೊಂದು ಗೀತೆ, ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮವಿದೆ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಎಲ್ ಅರ್ಚನಾ ಅವರ ಹಾಡುಗಾರಿಕೆ, ವಯೋಲಿನ್ ಕೇಶವ ಮೋಹನ್ ಕುಮಾರ್, ಮೃದಂಗ ತುಮಕೂರು ಬಿರವಿಶಂಕರ್, ಘಟ ರಘುನಂದನ್ ರಾವ್. 10:30 ಹಿಂದಿ ಚಿತ್ರಗೀತೆಗಳು. 11:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಹೊಂಗಿರಣ. ವಿಕಸಿತ ಹಾದಿಗೊಂದು ಸೋಪಾನ, ಪ್ರಸ್ತುತಿ ಬಿಜಿ ಕವಿತಾ ಹಾಗೂ ಆರ್ ಲೋಕೇಶ್ವರಿ. 12:05 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ವನಿತಾ ವಿಹಾರ. ವಿಶ್ವ ಸ್ತನ್ಯಪಾನ ಸಪ್ತಾಹದ ಅಂಗವಾಗಿ ತಾಯಿಯ ಎದೆಹಾಲಿನ ಮಹತ್ವ, ಈ ಕುರಿತು ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞೆ ಡಾಕ್ಟರ್ ಸೌಮ್ಯ ಪಾಟೀಲ್ ಅವರೊಂದಿಗೆ ಸಂದರ್ಶನವಿದೆ. ಪ್ರಸ್ತುತಿ ಕೀರ್ತನಾವಿ. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. ಭಕ್ತಿಗೀತೆಯನ್ನು ಆಲಿಸಬಹುದು. 12:35 12:45 ಕನ್ನಡದಲ್ಲಿ ಭಾಷಣ. ಡಾಕ್ಟರ್ BR ಅಂಬೇಡ್ಕರ್ ಅವರನ್ನು ಪ್ರಭಾವಿಸಿದ ಬುದ್ಧ ಗುರು, ಈ ಕುರಿತು ಮಾತನಾಡುತ್ತಾರೆ ಮೈಸೂರು ವಿಶ್ವವಿದ್ಯಾನಿಲಯದ ಡಾಕ್ಟರ್ BR ಅಂಬೇಡ್ಕರ್ ಅಧ್ಯಯನ ಸಂಶೋಧನೆ ಮತ್ತು ವಿಸ್ತರಣಾ ಕೇಂದ್ರದ ಸಹ ನಿರ್ದೇಶಕರಾದ ಡಾಕ್ಟರ್ ಎಸ್ ನರೇಂದ್ರ ಕುಮಾರ್. 11:00 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನು ಕುರಿತು ಸರಣಿ, ಪ್ರಧಾನಮಂತ್ರಿ ಸ್ಟ್ಯಾಂಡಪ್ ಇಂಡಿಯಾ ಯೋಜನೆ ಕುರಿತು ಮಾಹಿತಿ. ಇದು ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. ಸುರೇಖ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳಬಹುದು. 1:20 1:30 ಹಾಗೂ ಸಂಜೆ 5:05 ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. 3:00 ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಮಿಥುನ್ ರಾಧಾಕೃಷ್ಣ ಅವರ ಮ್ಯಾಂಡೋಲಿನ್ ವಾದನ ಪ್ರಸಾರವಾಗಲಿದೆ. 3:30 ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ ಉಮಂಗ್, ಪ್ರಾಯೋಜಕರು CIT NCERT ನವದೆಹಲಿ. 4:00 ಕಥಾ ಕಾಲಕ್ಷೇಪ, ಮಾರುತಿ ವಿಜಯ, ಪ್ರಸ್ತುತಿ ವಿದ್ವಾನ್ ಆರ್ ಗುರುರಾಜುಲು ನಾಯ್ಡು. 5:40 ಪ್ರಾಯೋಜಿತ ಕಾರ್ಯಕ್ರಮ KSOU ಮುಕ್ತವಾಣಿ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿ ವೇತನ ಘಟಕದಿಂದ ವಿದ್ಯಾರ್ಥಿಗಳಿಗೆ ಸಿಗುವ ಸೌಲಭ್ಯಗಳನ್ನು ಕುರಿತಂತೆ ಘಟಕದ ಸಂಯೋಜಕರು ಹಾಗೂ ಸಹಾಯಕ ಕುಲಸಚಿವರಾದ ಆರ್ ನಾಗೇಂದ್ರ ಅವರೊಂದಿಗಿನ ಸಂದರ್ಶನ. ಸಂದರ್ಶಕರು ಎಸ್ ಲಕ್ಷ್ಮೀನಾರಾಯಣ, ನಿರ್ಮಾಣ ಎನ್ ಕೇಶವಮೂರ್ತಿ, ಪ್ರಾಯೋಜಕರು ಪ್ರಸಾರಾಂಗ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು. 6:10 ಸಾಧಕರ ಸೋಪಾನ, ಲೇಖನ ಮತ್ತು ಪ್ರಸ್ತುತಿ TS ಗೋಪಾಲ್, ಪ್ರಾಯೋಜಕರು ಸಹಬಾಳ್ವೆ ಬೆಂಗಳೂರು. 6:30 ಬೆಂಗಳೂರು ಕೇಂದ್ರದಿಂದ ಅವಲೋಕನ. 6:50 ಕೃಷಿ ರಂಗ, ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ, ನಾವು ನಮ್ಮೂರು ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಕುರಿತ ಬಾನುಲಿ ಸರಣಿ. ಇದರಲ್ಲಿ ಸ್ವಸಹಾಯ ಗುಂಪುಗಳ ಮೂಲಕ ಗ್ರಾಮೀಣ ಅಭಿವೃದ್ಧಿ ಕುರಿತು ಸಂವಾದವಿದೆ. ಭಾಗವಹಿಸುತ್ತಾರೆ ಹನೂರು ತಾಲೂಕು ಕುಡಲೂರು ಗ್ರಾಮದ ಎಸ್ ಗಂಗಾಧರ್ ಮತ್ತು ಮೈಸೂರಿನ HS ಶಿವಮೂರ್ತಿ, ಪ್ರಸ್ತುತಿ NK ಶಿವಮೂರ್ತಿ.

ಎಂಟು ಗಂಟೆಗೆ ದೆಹಲಿ ಕೇಂದ್ರದಿಂದ ಸಂಸತ್ ಸಮೀಕ್ಷಾ, 8:15 ನಾಟಕ ಕುಟುಂಬಾಯಣ, ರಚನೆ ವೈ ವಿ ಗುಂಡೂರಾವ್, ನಿರ್ಮಾಣ ಉಮೇಶ್ ಎಸ್ ಎಸ್. 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಸಿ ರಾಮದಾಸ್ ಅವರ ಹಾರ್ಮೋನಿಯಂ ವಾದನ. 10:00 ದೆಹಲಿ ಕೇಂದ್ರದಿಂದ ಸಂಸತ್ತಿನ ಪ್ರಶ್ನೋತ್ತರ ಅವಧಿಯ ಕಲಾಪಗಳ ಧ್ವನಿಮುದ್ರಣದ ಪ್ರಸಾರ ಮೂಡಿಬರಲಿದೆ. ಇವು ನಾಳೆ ನಮ್ಮ ನೆಲದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು.

ನೀವು ಕೇಳ್ತಾ ಇದ್ರೆ ಆಕಾಶವಾಣಿ ಮೈಸೂರು FM 100.6. ಈಗ ಸಮಯ 11:05 ಸರಿಯಾಗಿ 11:05 ಇಂಗ್ಲಿಷ್ನಲ್ಲಿ ವಾರ್ತೆಯನ್ನು ಕೇಳೋಣ. ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ